ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಜ್, ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಜ್ ತರಂಗಾಂತರಗಳಲ್ಲಿ ಲಭ್ಯವಿರುತ್ತದೆ ಹಾಗೂ ಎಫ್ಎಂ 103 ಮೆಗಾಹರ್ಟ್ಜ್ ಕಂಪನಾಂಕಗಳಲ್ಲಿಯೂ ನಿಲಯದ ಕಾರ್ಯಕ್ರಮಗಳನ್ನು ಆಲಿಸಬಹುದು. ಇಂದು ಬುಧವಾರ, ರಾಷ್ಟ್ರೀಯ ಪಂಚಾಂಗ ಶಾಲಿ ವಾಹನ ಶಕೆ 1948 ಆಷಾಢ ಮಾಸದ 3ನೇ ದಿನ, ಅಂದರೆ 2026ನೇ ಇಸವಿ ಜೂನ್ ತಿಂಗಳ 24ನೇ ತಾರೀಕು. ಈಗ ಸಮಯ 5:59. ನಿಲಯದ ಬೆಳಗಿನ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರಗಳು, ಶುಭೋದಯ.

0: ಆತ್ಮೀಯರೇ, ಧಾರವಾಡ ಆಕಾಶವಾಣಿ ಹಾಗೂ ಕನಕ ಅಧ್ಯಯನ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವುಗಳ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕದೀಪ.
1: ಪ್ರತಿ ಗುರುವಾರ ತಪ್ಪದೇ ಕೇಳಿ ಕನಕದೀಪ.
0: ಧಾರವಾಡ ಆಕಾಶವಾಣಿ 765 ಕಿಲೋಹರ್ಟ್ಸ್ ಹಾಗೂ FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರಸಾರವಾಗುತ್ತಿದೆ ಕನಕದೀಪ.
1: ಕನಕದೀಪ.
2: ಈಗ ಗಿರೀಶ್ ಕುಲಕರ್ಣಿಯವರಿಂದ ಚಿಂತನ.
3: ಮಹಾತಪಸ್ವಿ ದಿವ್ಯಯೋಗಿ ದೈವೀ ಪುರುಷ ಮಹರ್ಷಿ ಶ್ರೀ ಅರವಿಂದರು ಇಂದಿನ ಶಿಕ್ಷಣ ಕ್ರಮವನ್ನು ಕುರಿತು ವಿವೇಚಿಸಿದ ವಿಚಾರಧಾರೆ ಅತ್ಯಮೂಲ್ಯವಾಗಿದೆ. ದೇಶದಲ್ಲಿ ತಲೆದೋರಿರುವ ದ್ವೇಷಾಸೂಯೆಗಳು, ಸ್ವಾರ್ಥ ಮೂಲಗಳು ಮಾನವನ ಅತೃಪ್ತಿಯನ್ನು ಹೆಚ್ಚಿಸುತ್ತಿವೆ. ಆದರ್ಶ ಜೀವನ, ಸಮನ್ವಯ ಭಾವನೆಯನ್ನು ರೂಪಿಸುವಲ್ಲಿ ಶಿಕ್ಷಣ ಮಹತ್ವದ ಪಾತ್ರ ವಹಿಸಿದೆ. ಹಾಗಾದರೆ ಇಂತಹ ಆದರ್ಶ ಜೀವನವನ್ನು ರೂಪಿಸಿ ಮನುಷ್ಯನ ಉನ್ನತಿಯನ್ನು ಸಾಧಿಸುವಲ್ಲಿ ಶಿಕ್ಷಣದ ಪಾತ್ರವೇನು, ಶಿಕ್ಷಣವನ್ನು ಯಾವ ರೀತಿ ನೀಡಬೇಕು, ಈ ಬಗೆಗಿನ ಕೆಲ ಅಮೂಲ್ಯವಾದ ವಿಚಾರಗಳನ್ನು ಶ್ರೀ ಅರವಿಂದರು ಸಾರಿದ್ದಾರೆ. ಶಿಕ್ಷಣವೆಂದರೆ ವಿದ್ಯಾಭ್ಯಾಸ, ಬುದ್ಧಿಯ ಬೆಳವಣಿಗೆ, ಸರ್ವ ಜ್ಞಾನಗಳನ್ನು ಅರಿಯುವ ಮಾರ್ಗ ಮಾತ್ರವಲ್ಲ, ಭಾವಗಳ ಸಂಸ್ಕಾರ, ಉತ್ತಮ ಶೀಲ ನಿರ್ಮಾಣದ ಶಿಕ್ಷಣದ ಪ್ರಮುಖ ಧ್ಯೇಯಗಳಾಗಬೇಕು. ದಿನದಿನಕ್ಕೂ ಪ್ರಗತಿಪಥದತ್ತ ಮುನ್ನಡೆಯುತ್ತಿರುವ ಪ್ರಪಂಚ ವಿದ್ಯಾಭ್ಯಾಸದಲ್ಲಿ ಎಷ್ಟೇ ಪ್ರಗತಿಯನ್ನು ಸಾಧಿಸಿದರೂ ಹಲವಾರು ದೋಷಗಳನ್ನು ಒಳಗೊಂಡಿದೆ. ಈಗಿನ ಶಿಕ್ಷಣ ಪದ್ಧತಿಯನ್ನು ಇನ್ನೂ ಸಹಜ, ಸುಲಭ ಹಾಗೂ ಪರಿಣಾಮಕಾರಿಯಾಗಿ ನಿರೂಪಿಸುವ ಒಂದು ಬೋಧನಾ ಕ್ರಮವನ್ನು ನಾವು ರೂಢಿಸಿಕೊಳ್ಳಬೇಕಾಗಿದೆ. ಮಾತೃಭಾಷೆಯೇ ವಿದ್ಯಾರ್ಜನೆಯ ಅತ್ಯುತ್ತಮ ಮಾಧ್ಯಮ ಎಂದಿದ್ದಾರೆ ಶ್ರೀ ಅರವಿಂದರು. ಯಾವುದೇ ವಿಷಯವನ್ನು ತನ್ನ ಮಾತೃಭಾಷೆಯ ಶಬ್ದ ಸಂಪತ್ತಿಯಲ್ಲಿ ಗ್ರಹಿಸುವುದಾದರೆ ವಿದ್ಯಾರ್ಥಿ ಆ ವಿಷಯದ ಪರಿಪೂರ್ಣ ಜ್ಞಾನ ಪಡೆಯುವನೆಂಬುದರಲ್ಲಿ ಸಂಶಯ ಇಲ್ಲ. ಆದ್ದರಿಂದ ಮಾತೃಭಾಷೆಯನ್ನೇ ಶಿಕ್ಷಣ ಮಾಧ್ಯಮವನ್ನಾಗಿಟ್ಟುಕೊಂಡು ಬೋಧಿಸುವುದು ಉತ್ತಮ ಮಾರ್ಗವೆಂದು ಶ್ರೀ ಅರವಿಂದರು ಸೂಚಿಸಿದ್ದಾರೆ. ಯೋಗ ಮಾರ್ಗದಲ್ಲಿ ಶಿಕ್ಷಣ ನೀಡುವ ಇನ್ನೊಂದು ಕ್ರಮವನ್ನು ಶ್ರೀ ಅರವಿಂದರು ಸೂಚಿಸುತ್ತಾರೆ. ಯೋಗ ಮಾರ್ಗವಾಗಿ ಪಡೆಯುವ ಶಿಕ್ಷಣದಿಂದ ಇಂದ್ರಿಯಗಳ ಶುದ್ಧಿಯೊಡನೆ ಮನಸ್ಸು ಬುದ್ಧಿಯು ಶುದ್ಧವಾಗುತ್ತದೆ. ಮಕ್ಕಳ ಶಾರೀರಿಕ ಬೆಳವಣಿಗೆ ಕಡೆಗೂ ಹೆಚ್ಚಿನ ಲಕ್ಷ್ಯ ಪೂರೈಸುವುದು ಅಗತ್ಯವಾಗಿದೆ. ಮಕ್ಕಳು ಬೌದ್ಧಿಕವಾಗಿ ಪ್ರಬುದ್ಧರಾದರೆ ಸಾಲದು, ಶಾರೀರಿಕ ಶಿಕ್ಷಣ ಅವರಿಗೆ ಅತ್ಯವಶ್ಯವಾಗಿದೆ. ಮಕ್ಕಳು ಬೌದ್ಧಿಕವಾಗಿಯೂ ಶಾರೀರಿಕವಾಗಿಯೂ ಸುಪುಷ್ಟರಾಗಿ ಬೆಳೆಯಬೇಕು. ಹುಟ್ಟುತ್ತಲೇ ಮಕ್ಕಳ ಕೈಗೆ ಮೊಬೈಲ್ ಕೊಡುವ ಇಂದಿನ ಪಾಲಕರು ಅರವಿಂದರ ಈ ವಿಚಾರಧಾರೆಯತ್ತ ಗಮನ ಹರಿಸುವ ಅಗತ್ಯವಿದೆ. ಆಧ್ಯಾತ್ಮಿಕ ಶಿಕ್ಷಣವು ಮಗುವಿನ ಸರ್ವತೋಮುಖ ಏಳಿಗೆಗೆ ಸಹಾಯಕಾರಿಯಾಗಿದೆ. ಆದರೆ ಇಂಥ ಆಧ್ಯಾತ್ಮಿಕ ಶಿಕ್ಷಣ ಪದ್ಧತಿ ಪ್ರಪಂಚದಲ್ಲಿ ಎಲ್ಲಿಯೂ ಕಂಡುಬರುತ್ತದೆ.

0: ವೈಯಕ್ತಿಕ ಪ್ರತಿಭೆ ಎಂಬುದು ಪ್ರತಿಯೊಬ್ಬನಲ್ಲೂ ಇದ್ದೇ ಇರುತ್ತದೆ. ಆದರೆ ಈ ಪ್ರತಿಭೆ ಕೆಲವರಲ್ಲಿ ಗೌಪ್ಯವಾಗಿರುತ್ತದೆ. ವಿಚಾರಪರ ಬುದ್ಧಿಯ ಬೆಳವಣಿಗೆ, ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕದೆ ಪರಿಸ್ಥಿತಿಯನ್ನು ಧೈರ್ಯವಾಗಿ ಎದುರಿಸುವ ಮನೋಸ್ಥೈರ್ಯ, ವ್ಯಕ್ತಿತ್ವ ವಿಕಾಸ, ಈ ಮುಂತಾದವುಗಳು ಆಧ್ಯಾತ್ಮಿಕ ಶಿಕ್ಷಣದಿಂದ ಮಾತ್ರ ಸಾಧ್ಯ ಎಂದಿದ್ದಾರೆ ಶ್ರೀ ಅರವಿಂದರು. ಮಕ್ಕಳಿಗೆ ಶಿಕ್ಷಣ ಕೊಡಿಸುವಲ್ಲಿ ಪಾಲಕರ ಪಾತ್ರ ಬಹು ಹಿರಿದಾಗಿದೆ. ತಮ್ಮ ಮಗು ಉನ್ನತಾಧಿಕಾರಿಯಾಗಬೇಕು, ವೈದ್ಯನಾಗಬೇಕು, ವಕೀಲನಾಗಬೇಕು, ತಂತ್ರಜ್ಞನಾಗಬೇಕು, ಈ ಮುಂತಾದ ಆಶೆಗಳನ್ನಿಟ್ಟುಕೊಂಡು ವಿದ್ಯಾಭ್ಯಾಸ ಕೊಡಿಸುತ್ತಾರೆ. ಅವರ ಗುರಿಯೇನೂ ಉತ್ತಮವಾದದ್ದೇ. ಆದರೆ ಮಕ್ಕಳಿಗೆ ತಮ್ಮ ಸ್ವಭಾವಕ್ಕನುಗುಣವಾಗಿ, ಮನೋವೃತ್ತಿಗನುಗುಣವಾಗಿ ವಿದ್ಯಾರ್ಜನೆ ಮಾಡಲು ಪ್ರೋತ್ಸಾಹ ದೊರೆಯಬೇಕು. ಭೂಮಿಯಲ್ಲಿ ಪಾದಾರ್ಪಣೆ ಮಾಡಿದ ಶಿಶು ತನ್ನ ಸುತ್ತಣದ ಪರಿಸರಕ್ಕನುಗುಣವಾಗಿ ಬೆಳೆಯುತ್ತಿರುತ್ತದೆ. ತಂದೆ ತಾಯಿಗಳ ಜೀವನ ಕ್ರಮ, ಆಚಾರ ವಿಚಾರಗಳು ಶಿಶುವಿನ ಮೇಲೆ ಅತ್ಯಂತ ಪ್ರಭಾವ ಬೀರುತ್ತವೆ. ಆದ್ದರಿಂದ ಪಾಲಕರು ತಮ್ಮ ಮಗು ಉತ್ತಮ ವಾತಾವರಣದಲ್ಲಿ ಬೆಳೆಯುವಂತೆ ನೋಡಿಕೊಳ್ಳಬೇಕಾದುದು ಅಗತ್ಯ. ಇದಕ್ಕಾಗಿ ಸ್ವತಃ ಪಾಲಕರು ಸದ್ಗುಣಶೀಲವುಳ್ಳವರಾಗಿರುವುದು ಅವಶ್ಯ. ಅನುಕರಣೆ ಬಾಲ್ಯಾವಸ್ಥೆಯಲ್ಲಿ ಕಂಡುಬರುವ ಇನ್ನೊಂದು ಸ್ವಭಾವ. ಅನುಕರಣೆಯಿಂದಲೂ ಮಗು ಎಷ್ಟೋ ವಿಷಯಗಳನ್ನು ಕಲಿಯುತ್ತದೆ. ಆದರೆ ಇಂಥ ಸಂದರ್ಭದಲ್ಲಿ ಆ ಶಿಶುವು ಬೆಳೆಯುತ್ತಿರುವ ಪರಿಸರ, ಹಿರಿಯರ ಜೀವನ ಶೈಲಿ, ಇವುಗಳು ಆದರ್ಶವಾಗಿರಬೇಕಾದುದು ಅವಶ್ಯಕ. ಸರಳತೆ, ಪ್ರಾಮಾಣಿಕತೆ, ನಿಸ್ವಾರ್ಥ ಸೇವಾ ಮನೋಭಾವನೆ, ಧೈರ್ಯ, ಸಮತೆ, ಶಾಂತಚಿತ್ತತೆ, ಈ ಮುಂತಾದ ಸದ್ಗುಣಗಳನ್ನು ಶಿಶು ಕಲಿಯುವುದು ಮನೆಯಂಗಳದಲ್ಲಿಯೇ. ಇಂತಹ ಕೆಲ ತಾತ್ವಿಕ ವಿಚಾರಗಳಿಂದ ಆ ಶಿಶುವಿನ ಭಾವಪ್ರಜ್ಞೆ ಕುದುರಿ ಉದಾತ್ತ ವಿಚಾರಗಳತ್ತ ಮನ ಒಲಿಯುತ್ತದೆ. ಮಕ್ಕಳ ಚಾಂಚಲ್ಯ ಚಿತ್ತ ಸ್ವಭಾವವನ್ನು ಹೋಗಲಾಡಿಸುವ ವಿಧಾನಗಳನ್ನುಂಡ ಶಿಕ್ಷಣ ಕ್ರಮ ರೂಪುಗೊಳ್ಳಬೇಕಾಗಿದೆ. ಶಾರೀರಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಕ್ರಮಗಳಲ್ಲಿ ಶಿಕ್ಷಣ ಕೊಡುವ ಬಗೆಗಿನ ಶ್ರೀ ಅರವಿಂದರ ವಿಚಾರಗಳು ಉದಾತ್ತವಾಗಿವೆ. ಈ ರೀತಿಯ ಶಿಕ್ಷಣದಿಂದಲೇ ದಿವ್ಯ ಜೀವನ ಮೂಡಿಬರುತ್ತದೆ ಎಂಬ ಶ್ರೀ ಅರವಿಂದರ ನುಡಿಗಳಲ್ಲಿ ಸತ್ಯವಿದೆ.
1: ಇದುವರೆಗೆ ಗಿರೀಶ್ ಕುಲಕರ್ಣಿ ಅವರಿಂದ ಚಿಂತನ ಕೇಳಿದಿರಿ. ಆಕಾಶವಾಣಿ ಧಾರವಾಡ, ಇದೀಗ ರೈತರಿಗೆ ಸಲಹೆಗಳು.
2: 35 years of clinical excellence with compassion.
3: From life-saving emergencies to advanced cardiac and multi-specialty expertise,
2: Bengaluru has placed its trust in one name.
3: Choose the care Bengaluru believes in.
2: Call 9686860310. Fortis Hospital, Cunningham Road. With you for life.
4: ಡಾಕ್ಟರ್ ಎಸ್ ಆರ್ ರಾಮನಗೌಡರ್ ಆರೋಗ್ಯ ದಂಗಳ ಪ್ರಾಯೋಜಿತ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಿಗ್ಗೆ 8:30. ಪ್ರಾಯೋಜಕರು ಡಾಕ್ಟರ್ ಎಸ್ ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಮಾಳಾಪುರ, ಧಾರವಾಡ.
5: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
6: ರೈತ ಬಾಂಧವರೇ ನಮಸ್ಕಾರ. ಸೋಯಾ ಅವರೇ, ಈ ಬೆಳೆಯನ್ನ ಮರಳು ಮಿಶ್ರಿತ ಗೋಡಿನಿಂದ ಜೇಡಿ ಮಣ್ಣಿನವರೆಗೆ ಎಲ್ಲಾ ಮಣ್ಣುಗಳಲ್ಲಿಯೂ ಬೆಳೆಯಬಹುದು. ಆದರೆ ಮಣ್ಣಿನ ರಸಸಾರ 5 ಕಡಿಮೆ ಇರುವ ಮಣ್ಣು ಈ ಬೆಳೆಗೆ ಯೋಗ್ಯವಲ್ಲ. DSP 21, DS 93, DSP 21, JS 93, 5 ಮತ್ತು DSP 1 ಈ ತಳಿಗಳನ್ನು ಜೂನ್ನಿಂದ ಜುಲೈ 15 ಬಿತ್ತಬಹುದು. ಪ್ರತಿ ಎಕರೆಗೆ 25 ಬಿತ್ತನೆ ಬೀಜ ಮತ್ತು 2.4 ಕೊಟ್ಟಿಗೆ ಗೊಬ್ಬರ ಬೇಕಾಗ್ತದೆ. ಅಲ್ಲದೆ 16 ಸಾರಜನಕ, 32 ರಂಜಕ, 10 ಪೊಟ್ಯಾಶ್ ಮತ್ತು 5 ಜಂಕ್ ಸಲ್ಫೇಟ್ ಒದಗಿಸುವ ರಾಸಾಯನಿಕ ಗೊಬ್ಬರಗಳನ್ನು ಪೂರೈಸಬೇಕು. ಬಿತ್ತನೆಗೆ ಭೂಮಿ ಹದ ಮಾಡಿದ ನಂತರ ಪೂರ್ತಿ ರಾಸಾಯನಿಕ ಗೊಬ್ಬರವನ್ನು ಮತ್ತು 8 ಬಯೋಜೈಮನ್ನು ಮಣ್ಣಿನಲ್ಲಿ ಬೆರೆಸಬೇಕು. ಮುಖ್ಯವಾಗಿ 500 ರೈಸೋಬಿಯಂ ಜೀವಾಣುವನ್ನು ಪ್ರತಿ ಎಕರೆಗೆ ಬೇಕಾಗುವ ಬಿತ್ತನೆ ಬೀಜಕ್ಕೆ ಉಪಚರಿಸಿ 30 ಅಂತರದ ಸಾಲುಗಳಲ್ಲಿ ಪ್ರತಿ 8-10 ಅಂತರದಲ್ಲಿ ಬಿತ್ತಬೇಕು. ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನು 100 ಥೈರಾಮ್ 75 ಅಥವಾ 60 ಕಾರ್ಬಾಕ್ಸಿನ್ 75 ಉಪಚರಿಸಿ ನಂತರ ರೈಸೋಬಿಯಂ ಜೀವಾಣುವಿನಿಂದ ಬೀಜೋಪಚಾರ ಮಾಡುವುದರಿಂದ ಇಳುವರಿ ಹೆಚ್ಚುತ್ತದೆ. ರಂಜಕವನ್ನು ಶಿಲಾರಂಜಕದ ರೂಪದಲ್ಲಿ ಭೂಮಿಗೆ ಒದಗಿಸಿ 500 ರಂಜಕ ಕರಗಿಸುವ ಜೈವಿಕ ಗೊಬ್ಬರವನ್ನು 1 ಪ್ರದೇಶಕ್ಕೆ ಬಿತ್ತುವ ಬೀಜಗಳಿಗೆ ಲೇಪಿಸಿ ಬಿತ್ತನೆ ಮಾಡಬೇಕು. ಇದರಿಂದ ಇಳುವರಿ ಹೆಚ್ಚುವುದು ಹಾಗೂ ರಾಸಾಯನಿಕ ಗೊಬ್ಬರದ ಮೇಲಿನ ಖರ್ಚು ಕಡಿಮೆ ಮಾಡಬಹುದು. ಕಳೆ ನಿರ್ವಹಣೆ, ಬಿತ್ತನೆಯಾದ ದಿನ ಅಥವಾ ಮರುದಿನ 1.6 ಲೀಟರ್ ಅಲಾಕ್ಲೋರ್ 50 EC ಅಥವಾ 0.8 ಲೀಟರ್

0: ಕ್ಲೋಮಾಜೂನ್ 50 EC ಅಥವಾ 15 ಗ್ರಾಂ ಕ್ಲೋರಿಮಿರಾನ್ 25 WP ಅಥವಾ 1.3 ಲೀಟರ್ ಪೆಂಡಿಮಿಥಾಲಿನ್ 30 EC 300 ಲೀಟರ್ ನೀರಿನಲ್ಲಿ ಬೆರೆಸಿ 1 ಎಕರೆ ಪ್ರದೇಶಕ್ಕೆ ಮಣ್ಣಿನ ಮೇಲೆ ಸಿಂಪಡಿಸಬೇಕು. ಕ್ಲೋರಿಮಿರಾನ್ ಕಳೆನಾಶಕವನ್ನು ಬಿತ್ತಿದ 15 ದಿವಸಗಳವರೆಗೆ ಸಿಂಪರಣೆ ಮಾಡಬಹುದು. ನಂತರ 20-25 ದಿನಗಳ ಅವಧಿಯಲ್ಲಿ 1 ಸಾರಿ ಅಂತರ ಬೇಸಾಯ ಮಾಡಬೇಕು. ಜೈವಿಕ ಗೊಬ್ಬರಗಳ ಬಳಕೆ. ದ್ವಿದಳ ಧಾನ್ಯ ಬೆಳೆಗಳಾದ ಹೆಸರು, ಉದ್ದು, ತೊಗರೆ ಅಲ್ಲದೆ ಎಣ್ಣೆಕಾಳು ಬೆಳೆಗಳಾದ ಶೇಂಗಾ, ಸೋಯಾ ಅವರೆ ಮುಂತಾದ ಬೀಜಗಳನ್ನು ಬಿತ್ತುವ ಮುಂಚೆ ಸೂಕ್ತ ಪುಡಿ ರೂಪದ ಅಥವಾ ದ್ರವ ರೂಪದ ರೈಸೋಬಿಯಂ ಜೈವಿಕ ಗೊಬ್ಬರದೊಂದಿಗೆ ಬೀಜೋಪಚಾರ ಮಾಡಿ ಬಿತ್ತಬೇಕು. ಏಕದಳ ಧಾನ್ಯಗಳಾದ ಜೋಳ, ಗೋವಿನ ಜೋಳ, ಭತ್ತ ಮುಂತಾದ ಬೀಜಗಳನ್ನು ಬಿತ್ತುವಾಗ ಪುಡಿ ರೂಪದ ಅಥವಾ ದ್ರವ ರೂಪದ ಅಜೋಸ್ಪಿರಿಲಂ ಮತ್ತು ರಂಜಕ ಕರಗಿಸುವ ಜೈವಿಕ ಗೊಬ್ಬರಗಳೊಂದಿಗೆ ಬೀಜೋಪಚಾರ ಮಾಡಿ ಬಿತ್ತಬೇಕು. ಇನ್ನು ಟ್ರೈಕೋಡರ್ಮ್ ಜೈವಿಕ ಶಿಲೀಂಧ್ರನಾಶಕದ ಉಪಯೋಗ. ಟ್ರೈಕೋಡರ್ಮ್ ಪರಿಸರ ಮಿತ್ರ ಶಿಲೀಂಧ್ರವಾಗಿದ್ದು ಇದು ಭೂಮಿಯಲ್ಲಿರುವ ರೋಗಾಣುಗಳನ್ನು ನಾಶಪಡಿಸಿ ಬೆಳೆಗಳಿಗೆ ಬಾಧಿಸುವ ಸಸಿಕೊಳೆ, ಬುಡಕೊಳೆ, ಬೇರುಕೊಳೆ, ಕತ್ತುಕೊಳೆ ಮುಂತಾದ ರೋಗಗಳನ್ನು ಹತೋಟಿ ಮಾಡ್ತದೆ. ಇದರಿಂದ ಯಾವುದೇ ದುಷ್ಪರಿಣಾಮಗಳಾಗುವುದಿಲ್ಲ. ಜೈವಿಕ ಶಿಲೀಂಧ್ರನಾಶಕವನ್ನು ಟೊಮ್ಯಾಟೊ, ಶೇಂಗಾ, ತೊಗರೆ, ಜೋಳ ಇತ್ಯಾದಿ ಬೆಳೆಗಳಿಗೆ ಬಳಸ್ಬೋದು. ಟ್ರೈಕೋಡರ್ಮ್ ಪುಡಿಯನ್ನು ಪ್ರತಿ ಕಿಲೋ ಬೀಜಕ್ಕೆ 4 ಗ್ರಾಂ ಪ್ರಮಾಣದಲ್ಲಿ ಲೇಪಿಸಿ ಬಿತ್ತಬೇಕು. ಟ್ರೈಕೋಡರ್ಮ್ ಶಿಲೀಂಧ್ರದಿಂದ ಬೀಜಗಳನ್ನು ಉಪಚರಿಸಿದ್ದಲ್ಲಿ ಶಿಲೀಂಧ್ರನಾಶಕ ಔಷಧಿಗಳನ್ನು ಉಪಯೋಗಿಸಿ ಬೀಜೋಪಚಾರ ಮಾಡಬಾರದು.
1: ರೈತರಿಗೆ ಸಲಹೆಗಳನ್ನು ಕೇಳಿದಿರಿ.

0: ಆಕಾಶವಾಣಿ ಧಾರವಾಡ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಧಾರವಾಡ
2: ಆಲೋಚನೆ ನಮ ಆಲೋಚನೆ ಕೇಳುತ್ತ ಆಡುತ್ತ ನೋಡುತ್ತ ಕಲಿಬುದು ಆಲೋಚನೆ
1: ಸುಬೋಧ ಸಮಾಲೋಚನೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ
2: ಪಾಲನೆ ಪೋಷಣೆ ಬೇಕಾಲೋಚನೆ.
3: ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಲೈಫ್ ಕ್ಲಿನಿಕ್ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗೆ ಸಂಪರ್ಕಿಸಿ ಡಾಕ್ಟರ್ ಗುರುರಾಜ್ ಪಾಟೀಲ್ ದೂರವಾಣಿ ಸಂಖ್ಯೆ 9886736567. ಕೇಳುಗರೆ ನಮಸ್ಕಾರ. ಸಂಕಲ್ಪ ಈ ಕುರಿತು ಆಪ್ತ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೊಂದಿಗೆ ಸಮಾಲೋಚನೆ ಕೇಳೋಣ. ಇವರೊಂದಿಗೆ ಮಂಜುಳಾ ಪುರಾಣೇಕ್.
4: ಕೇಳುಗ್ರ, ಶಾಲೆ ಶುರು ಆಗ್ಯದ, ಮಕ್ಕಳು ಶಾಲೆಗೆ ಹೊಂಟಾರ. ಅಭ್ಯಾಸ ಮಾಡ್ತಾ ಮಾಡ್ತಾ ಕೂತಾಗ ಮಕ್ಕಳಿಗೆ, ಏನಪ್ಪ ನಿನ್ನ ಮುಂದಿನ ಗುರಿ ಏನು, ಏನಾಗ್ಬೇಕಂತ ಮಾಡಿ ಅಂತ ಕೇಳಿದಾಗ, ಸಣ್ಣ ಹುಡುಗರಿದ್ದು ಅಂದ್ರ ನಾ ಪೊಲೀಸ್ ಆಗ್ತೀನಿ, ನಾ ಕಂಡಕ್ಟರ್ ಆಗ್ತೀನಿ, ನಾ ಬಸ್ ಹೊಡಿಯೋ ಡ್ರೈವರ್ ಆಗ್ತೀನಿ ಅಂತ ಹೇಳ್ತಾರ. ಆ ನಿಮಿಷಕ್ಕೆ ನಮಗ ಒಂದೊಂದ್ಸತಿ ನಗು ಬರ್ತದ, ಯಾಕಂದ್ರೆ ನಾವು ಸ್ವಲ್ಪ ಜೀವನ ಕಂಡೀವಿ, ಮಕ್ಕಳು ಇನ್ನೂ ಕಾಣಬೇಕಾಗ್ಯದ. ಇಷ್ಟಕ್ಕ ಇವ್ರು ಅಲ್ಪತೃಪ್ತರಾಗಿ ನಾ ಪೊಲೀಸ್ ಆಗ್ತೀನಿ, ನಾ ಡ್ರೈವರ್ ಆಗ್ತೀನಿ, ಕಂಡಕ್ಟರ್ ಆಗ್ತೀನಿ ಅಂತಾರಲ್ಲ. ಇಲ್ಲ, ದೊಡ್ಡ ಸಂಕಲ್ಪ ಇಟ್ಕೋಬೇಕು, ದೊಡ್ಡ ಗುರಿ ಇಟ್ಕೋಬೇಕು, ಬದುಕಿನೊಳಗೆ ಸಾಧಿಸಬೇಕು ಅಂತ ನಾವು ಒಂದು ಭಾಷಣ ಕೊಡ್ತೀವಿ. ಆದ್ರೆ ಅಲ್ಲೇ ನಮ್ಮ ಮಗುವಿನ ವಯಸ್ಸೆಷ್ಟು, ನಮ್ಮ ಮಗುವಿನ ಒಂದು ಕಲ್ಪನಾ ಶಕ್ತಿ ಎಷ್ಟದ, ಅದು ಜಗತ್ತು ಏನೇನ್ ನೋಡೇದ ಅನ್ನೋ ಮಾತನ್ನ ಮರ್ತು ಬಿಟ್ಟಿರ್ತೀವಿ. ನಮ್ಮ ಇವತ್ತಿನ ಸುಬೋಧ ಸಮಾಲೋಚನೆ ಒಳಗ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರು ನಮ್ಮ ಸಂಕಲ್ಪ ಶಕ್ತಿ ಹೆಂಗಿರ್ಬೇಕು, ಸಂಕಲ್ಪ ಅಂದ್ರೆ ಏನು, ಹೆಂಗೆ ಇದನ್ನ ನಾವು ಬೆಳೆಸ್ಕೋಬೇಕು ಬದುಕನಾಗ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡ್ತಾರೆ. ನಮಸ್ಕಾರ ಗುರುರಾಜ್ ಪಾಟೀಲ್ ಸರ್.
5: ನಮಸ್ಕಾರ. ನಮಸ್ಕಾರ. ಏನ ಅನ್ರಿ ಮಂಜುಳಾ ಮೇಡಮ್, ನೀವು ಪೀಠಿಕೆ ಹಾಕೋದಂತ ಅಪರೂಪ ಅಪರಂಪಾರ ಅದ ನಿಮ್ ಪೀಠಿಕೆ ಹಾಕೋದು, ಭಾರಿ ಚಂದ ಹಾಕ್ತೀರಿ. ಆಮೇಲೆ ನಮ್ಗೆ ಹೆಂಗ್ ಮಾಡ್ತೀರಿ ಅಂದ್ರೆ ಎಲ್ಲಿಂದ ಶುರು ಮಾಡ್ಬೇಕಂತ ಗೊತ್ತಾಗಿಲ್ಲ.
4: ನಾನು ಬರೇ ಬುನಾದಿ ಹಾಕ್ಬಿಡ್ತೀನಿ ಗುರುರಾಜ್ ಪಾಟೀಲ್ ಸರ್.
5: ಆದ್ರೆ ಒಂದ್ ಗಟ್ಟಿ ಹಾಕ್ತಿರಿ ಬುನಾದಿ.
4: ನೀವು ಏನಂತೀರಿ ಅಂದ್ರೆ ಅಲಂಕೃತವಾಗಿ ತರಾವರಿ ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್ ಆರ್ಕಿಟೆಕ್ಚರ್ ಇರುವಂತಹ ಬಿಲ್ಡಿಂಗ್ ಗಳನ್ನ ನೀವು ಕಟ್ತೀವಿ.
5: ಬಾ ಚಂದ ಹೇಳಿದ್ರಿಪ್ಪ. ವಾಹ್, ಹಿಂಗ ಏನ್ ಹೇಳ್ಬೋದು ನಾ ಅಂದ್ರೆ ಆಜ್ ಮೇರಾ ದಿನ ಬಂದ್ ಗಯ ಹಂಗ ಹೇಳ್ಬಿಟ್ರಿ ನೀವು. ಅಡಿಲ್ಲ, ನೀವು ಹೇಳಿದ್ರಿ ಸಂಕಲ್ಪ ಮತ್ತು ಗುರಿಗಳನ್ನ ನಿಮ್ಮ ಇದ್ರೊಳಗ ಪೀಠಿಕೆ ಒಳಗ ಹೇಳಿದ್ರಿ.

0: ನಾನೇನಂತೀನಿ ಅಂದ್ರೆ, ಯಾವಾಗ ಗುರಿ ಪವಿತ್ರವಾಗ್ತದೋ ಅದು ಸಂಕಲ್ಪ, ವೆನ್ ಗೋಲ್ಸ್ ಮೀಟ್ ವಿತ್ ಡಿವಿನಿಟಿ ಆವಾಗ ಅದು ಸಂಕಲ್ಪ ಅಂತ ಅನ್ಸ್ಕೊಳ್ತದೆ. ಈಗ ನೋಡ್ರಿ, ಅನ್ಕೊಂಡೇನ ಅನ್ನುವಂಥದ್ದು ಎಲ್ಲಿ ಅಂತೀವಿ ನಾವು? ಪ್ರತಿ ಜಗತ್ತಿನೊಳಗೆ ಅಂತೀವಿ. ಯಾವ್ದಾರೊಂದು ಪೂಜಾ ಮಾಡಿಸ್ಬೇಕಾರ ನಡ್ರಿ ಸಂಕಲ್ಪ ಮಾಡೋಣ ಅಂತ ಅಂದ್ರೆ, ಆ ಸಂಕಲ್ಪನ ಯಾಕೆ ಪೂಜಾಕ್ಕೆ ಬಂತು ಅಂತು? ಈಗ ಗಣಪತಿ ಇಲ್ಲೇ ನಿಮ್ ರೇಡಿಯೋ ಸ್ಟೇಷನ್ ದಾಟಿದ ಕೂಡ ಗಣಪತಿ ಗುಡಿ ಕೆ ಸಿ ಡಿ ಇದ್ರಿಗೆ, ಅಲ್ಲೊಂದು ಗಾಡಿ ಪೂಜಾ ಮಾಡ್ಲಿಕ್ಕೆ ಹೋಗ್ತಿವೋ, ಮತ್ತೊಂದು ಅಂಗಾರಿಕ ಸಂಕಷ್ಟ ದಿವಸ ಹೋಗ್ತಿರೋ, ಹೋದಾಗ ಅವ್ರಂತಾರ ಮನಸ್ಸಿನ ಒಂದು ಸಂಕಲ್ಪ ಮಾಡಿಕೊಡ್ರಿ ಪೂಜಾ ಮಾಡಿಸ್ತೀನಿ ಅಂತೇನೋ ಅಂತ ಭಟ್ರು ಹೇಳ್ತಾರೆ. ಅಲ್ಲೇನಾಯ್ತಂದ್ರೆ, ಆ ಗುರಿ ಅನ್ನೋ ಶಬ್ದಕ್ಕೆ ಡಿವಿನಿಟಿ ಸೇರಿದಾಗ, ಪವಿತ್ರತೆ ಸೇರಿದಾಗ, ಧಾರ್ಮಿಕತೆ ಅನ್ನೋದಕ್ಕಿಂತ ಪವಿತ್ರತೆ ಸೇರಿದಾಗ ಅದು ಸಂಕಲ್ಪ ಅಂತ ಆಗ್ತದೆ. ಅಂದ್ರೆ ನೋಡ್ರಿ, ಆ ಶಬ್ದದೊಳಗೆ ಎಷ್ಟು ಪವಿತ್ರತೆ ಅದ. ಈ ಸಂಕಲ್ಪ ಅಂತ ಹೆಂಗಿರ್ತದೆ ಪ್ರತಿಯೊಬ್ಬ ಜೀವನದೊಳಗಂದ್ರೆ, ಈಗ ನಾನು ಏನೋ ಒಂದು ಕೆಲಸ ಮಾಡ್ಬೇಕಂತ ಮಾಡೀನಿ, ನಾ ಯಾವಾಗ ಅದ್ರ ಬಗ್ಗೆ ನಾ ಇಲ್ಲ ಆ ಕೆಲಸ ಮಾಡ್ಬೇಕಂತ ಸಂಕಲ್ಪ ಮಾಡೀನಿ ಅಂತ ನೀವು ಅನ್ಕೊಂಡ್ರಿ ಅಂದ್ರೆ, ಅದು ಡೆಫಿನೆಟ್ ಆಗಿ ಒಳ್ಳೇದೇ ಕೆಲಸ ಇರ್ತದೆ ಒಂದು. ಎರಡನೇದು ಸಮಾಜಕ್ಕೋಸ್ಕರ ಇರ್ತದೆ, ಬೇರೆಯವ್ರಿಗೋಸ್ಕರ ಇರ್ತದೆ, ಅದರಿಂದ ಏನೋ ಒಳಿತಾಗೋದಿರ್ತದೆ, ಆವಾಗ ಈ ಶಬ್ದ ಬರ್ತದೆ. ಅದಕ್ಕೆ ನಾವೇನ್ ಮಾಡಬೇಕು, ಯಾಕೆ ಇದನ್ನು ಯೂಸ್ ಮಾಡ್ಲಿಕ್ಕೆ ಹೇಳಿಕತ್ತಿನ ಅಂತಂದ್ರೆ, ನಮ್ಮ ವಿಚಾರ ಪ್ರತಿಯೊಂದು ವಿಚಾರಗಳು ಸಂಕಲ್ಪಗಳಾಗ್ಲಿಕ್ಕೆ ಶುರು ಆಗ್ಬೇಕು. ನಮ್ದು ಎಂಥ ರಾಷ್ಟ್ರ, ನಲಂದ ಯೂನಿವರ್ಸಿಟಿ ಇರುವಂತ ರಾಷ್ಟ್ರ, ಋಷಿ ಮುನಿಗಳ ರಾಷ್ಟ್ರ, ಬಸವಣ್ಣನ ರಾಷ್ಟ್ರ ನಮ್ದು. ಇಂಥ ರಾಷ್ಟ್ರದೊಳಗಡೆ ಏನ್ ಅನ್ಕೋತಿದ್ರೋ ಅವು ಆಗ್ತಿದ್ವು ಅಂತ ನಾವು ಕಥಿ ಒಳಗಡೆ, ಪುರಾಣದೊಳಗಡೆ ಕೇಳಿವಿ, ನಮ್ಮ ಇತಿಹಾಸದೊಳಗೆ ಕೇಳಿವಿ. ಹಂಗಂದ್ರೆ ಇವೆಲ್ಲ ಯಾಕಾಗ್ತಿದ್ವು ಅಂದ್ರೆ, ಅವ್ರು ಅನ್ಕೊಂಬುದು ಆ ಲೆವೆಲ್ಗೆ ಇರ್ತಿತ್ತು, ಆ ಪವಿತ್ರತೆ ಇರ್ತಿತ್ತು, ಸೆಲ್ಫಿಶ್ ಏನೂ ಥಾಟ್ ಇರ್ತಿದ್ದಿಲ್ಲ. ಹಂಗ ನಾವು ಅನ್ಕೊಳಕ್ ಶುರು ಮಾಡಿದಾಗ ಎಲ್ಲವೂ ನಮ್ಮ ಜೀವನದೊಳಗೆ ಅನ್ಕೊಂಡಿದ್ದು ಆಗ್ತದೆ. ಅದ್ರ ಸಲುವಾಗಿ ನಾನೇನ್ ಹೇಳ್ತೀನಿ ಅಂದ್ರೆ, ಈ ಸಂಕಲ್ಪ ಅನ್ನೋದು ಬಹಳ ಪವಿತ್ರವಾಗಿರುವಂತಹದ್ದು. ಯಾವುದೇ ಒಂದು ಕೆಲಸವನ್ನ ನೀವು ನಿರ್ಧಾರ ಮಾಡ್ರಿ, ಆ ಕೆಲಸಕ್ಕೆ ಆ ಒಂದು ಕೋಟಿಂಗ್ ಕೊಡ್ರಿ, ಆ ಕೆಲಸ ಅನ್ಕೊಂಡಂಗ ಆಗ್ತದೆ. ಆಗುವಾಗ ಅದಕ್ಕೆ ಗೊತ್ತಿದ್ದೋ ಗೊತ್ತಿಲ್ದಂಗೆನೆ ಬೇರೆದವ್ರಿಗೆ ಧಕ್ಕೆ ಮಾಡಂಗಿಲ್ಲ, ಹಂಗ ಅದು ಕೆಲಸ ಮಾಡಕ್ಕೆ ಶುರು ಮಾಡ್ತದೆ. ನಿಮ್ಮೊಳಗಡೆ ಆ ಪವಿತ್ರತೆ, ಆ ಪ್ಯೂರಿಟಿ, ಆ ಡಿವಿನಿಟಿ ಬರಬೇಕು ಅಂದಾಗ ನಾನು ಮಾಡೋ ಕೆಲಸನ ಪವಿತ್ರವಾಗಿರಬೇಕು.
1: ಈ ಗುರುರಾಜ್ ಪಟೇಲ್ ಅವರು ಇದನ್ನ ಹೇಳಿದ್ರಿ ನೀವು, ಇದು ನನಗ ಅರ್ಥ ಆತು. ಆದ್ರೆ ಇನ್ನೊಂದ್ ಸ್ವಲ್ಪ, ಒಬ್ಬ ವಿದ್ಯಾರ್ಥಿ ಯಾವ ರೀತಿಯಲ್ಲಿ ಸಂಕಲ್ಪ ಮಾಡಬಹುದು ತನ್ನ ಜೀವನವನ್ನ ಉತ್ತಮ ಪಡಿಸ್ಕೊಳಿಕ್ ಅಂತ ಹೇಳ್ತೀರಿ?
0: ಗುಡ್, ಬಹಳ ಚಂದದ ಪ್ರಶ್ನೆ. ಇದನ್ನ ನಾನು ಎರಡ್ ರೀತಿ ವಿಂಗಡಣೆ ಮಾಡ್ತೀನಿ. ನೀವು ಒಂದು ಹುಡುಗ, ಒಂದು ವಿದ್ಯಾರ್ಥಿ ಶಾಲೆಗೆ ಹೋಗ್ತಾನೆ, ಅವನ ಗುರಿಗೂ ಸಂಕಲ್ಪಕ್ಕೂ ಏನು ಅಂತಂದ್ರೆ, ನಾನು ಇದು ಗುರಿ ಹೇಳ್ತೀನಿ ಅಂತ, ನಾನು ಈ ಕೋರ್ಸ್ ಅನ್ನ ಮುಗಿಸಿ ನಾಳೆ ಒಳ್ಳೆ ಕೆಲಸ ತಗೋತೀನಿ, ಇದು ಗುರಿ, ಇದು ಗುರಿ ಆಗ್ತದೆ. ನಾನು ಯಾಕೆ ಈ ಕೋರ್ಸ್ ಆರಿಸ್ಕೋತೀನಿ ಅಂದ್ರೆ, ಈ ಕೋರ್ಸ್ನಿಂದ ನಮ್ಮ ಅಪ್ಪ ಅಮ್ಮನಿಗೆ ನಾನು ಒಳ್ಳೆ ಮಗ ಆಗ್ತೀನಿ, ಸಮಾಜಕ್ಕೆ ಒಂದು ಒಳ್ಳೆ ಕಾಣಿಕೆ ಕೊಡ್ತೀನಿ ಅಂದಾಗ ಅದು ಸಂಕಲ್ಪ ಆಗ್ತದೆ. ಆ ಒಂದು ವಿಚಾರದೊಳಗೆ ಆ ವೈಯಕ್ತಿಕ ವ್ಯಕ್ತಿ ಇಲ್ಲ, ಯಾರಿದ್ದಾರಲ್ಲಿ? ಅಪ್ಪ ಅಮ್ಮ ಇದ್ದಾರೆ, ಮತ್ತೆ ಸಮಾಜ, ಇವೆರಡೂ ಇದ್ದಾಗ ಅದು ಸಂಕಲ್ಪ ಆವಾಗ ಅದು ಸಿದ್ಧಿಯಾಗುವ ಸಾಧ್ಯತೆ ಹೆಚ್ಚಾಗ್ತದೆ. ಗುರಿ ಆಗಂಗಿಲ್ಲ ಅಂತಲ್ಲ, ಗುರಿನೂ ಆಗ್ತದೆ, ಆದ್ರೆ ಅಲ್ಲಿ ಆ ಡಿವಿನಿಟಿ ಕಾಣಂಗಿಲ್ಲ, ಆ ಬ್ಯೂಟಿಫುಲ್ನೆಸ್, ಆ ಬ್ಯೂಟಿನ ಏನ್ ಅನುಭವಿಸ್ತೀವಲ್ಲ ಅದು ಸಿಗಂಗಿಲ್ಲ. ಅದು ಬೇಕು ಅಂದಾಗ ಅದಕ್ಕೆ ಸಂಕಲ್ಪ ಶಕ್ತಿಯ ಕೋಟಿಂಗ್ ಆಗ್ಬೇಕು. ನೀವೆಲ್ಲ ಇತಿಹಾಸದೊಳಗೆ ನೋಡ್ರಿ, ಯಾರ್ಯಾರೋ ಏನೇನೋ ಮಾಡ್ಯಾರೆ ಇವತ್ತು ಸಮಾಜದೊಳಗೆ, ಸಮಾಜದೊಳಗೆ ಇವತ್ತು ಅವ್ರು ಇಲ್ಲ ಅಂದ್ರೂ ನೆನೆಸ್ತಾರ. ಅವ್ ಯಾಕಿದ್ವು ಅಂದ್ರೆ, ಅವ್ರ ವೈಯಕ್ತಿಕ ಜೀವನಕ್ಕೆ ಇದ್ದಿದ್ದಿಲ್ಲ. ರತನ್ ಟಾಟಾ ಅವ್ರನ್ನ ನೆನೆಸ್ಕೊಂಬಣಂತ, ಡಾಕ್ಟರ್ ಅಬ್ದುಲ್ ಕಲಾಂ ಅವ್ರನ್ನ ನೆನೆಸ್ಕೊಂಬಣಂತ, ಅವ್ರು ಮಾಡಿದ್ದೆಲ್ಲ ಸಂಕಲ್ಪಗಳಾದವು. ಯಾಕಂದ್ರೆ ಅವ್ರು ಹೇಳಿದ್ರು ಅದು ಆತು, ಅದು ಸಮಾಜಕ್ಕೆ ಒಂದು ಒಳ್ಳೇದನ್ನ ಕೊಡ್ತು. ಇದು ಹೆಂಗದ ನೋಡ್ರಿ ಶಬ್ದ, ಈ ಸಂಕಲ್ಪ ಅನ್ನೋದು ಇಷ್ಟು ಪವಿತ್ರವಾಗಿರದೆ ಇದರಿಂದ ಸಮಾಜಕ್ಕೆ ಸಿಕ್ತು. ಟಾಟಾ ಅವ್ರದ್ದು ಹೆಸರು ಹೇಳಿದೆ, ಇಷ್ಟು ದೊಡ್ಡ ಒಂದು ಇನ್ಸ್ಟಿಟ್ಯೂಟ್ ಅನ್ನ ಕಟ್ಟಿದ್ರು, ಆಮೇಲೆ ಸಮಾಜಕ್ಕೆ ಸಾಕಷ್ಟು ಕೊಡುಗೆಗಳನ್ನ ಕೊಟ್ರು, ಟೆಕ್ನಾಲಜಿ, ಎಜುಕೇಷನ್, ಮತ್ತೊಂದು ಮುಗಿದೊಂದು, ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಗಿಫ್ಟ್ ಮಾಡಿದ್ರು ಸಮಾಜಕ್ಕೆ. ಬಟ್ ಇವೆಲ್ಲ ಗಿಫ್ಟ್ ಯಾಕೆ ಗಿಫ್ಟ್ ಆಗಿ ಉಳಿದ್ವು, ಇವತ್ತಿಗೂ ಯಾಕೆ ಅವು ಅಜರಾಮರವಾಗಿವೆ ಅಂದ್ರೆ, ಅದು ಸಂಕಲ್ಪ ಶಕ್ತಿಯಿಂದ. ಬಸವಣ್ಣನವರ ವಚನಗಳು, ಸಮಾಜಕ್ಕೆ 12ನೇ ಶತಮಾನದೊಳಗೆ ಮಾಡಿರುವಂತಹ ವಿಚಾರಗಳು ಯಾಕೆ ಅವು ಇವತ್ತಿಗೂ ಜೀವಂತ ಇದೆ? ಅವರು ಸ್ವಂತಕ್ಕೆ ಇದ್ದಿದ್ದಿಲ್ಲ, ಸಮಾಜಕ್ಕಿದ್ವು. ಸಮಾಜಕ್ಕೋಸ್ಕರ ಇದ್ದಾಗ ಅದು ಗುರಿಯಲ್ಲ, ಅದೊಂದು ಸಂಕಲ್ಪ.
1: ಅಂದ್ರೆ ವಿದ್ಯಾರ್ಥಿಗಳು ಇಲ್ಲಿ ತಮ್ಮ ಜೀವನದ ಗುರಿಯನ್ನ ಆಯ್ಕೆ ಮಾಡುವುದರ ಜೊತೆ ಜೊತೆಗೆ ಒಂದು ಸಂಕಲ್ಪಕ್ಕೂ ಸಿದ್ಧರಾಗಬೇಕು.
0: ದ ಮೊಮೆಂಟ್ ಯು ಟೆಲ್ ದ ಚೈಲ್ಡ್, ಆ ಮಗುವಿಗೆ ಹೇಳ್ರಿ, ಇಲ್ಲ ನೀನು ಈ ಸಲ ಫೈನಲ್ ಇಯರ್ ಗ್ರಾಜುಯೇಟ್ ಮಾಡ್ಲಿಕ್ಕೆ, ಇದಕ್ಕೊಂದು ಸಂಕಲ್ಪ ಕೊಡು ಅಂತಂದಾಗ, ದ ಮೊಮೆಂಟ್ ಯು ಟೆಲ್ ಅವರು ನಾ PhD ಮಾಡ್ತೀನಿ ಅಥವಾ ನಾನು ಇದರಿಂದ ಹಂಗ್ ಮಾಡ್ತೀನಿ ಅಂದ್ರ, ನಾನು ಇದ್ರ ಹೆಚ್ಚಿಗೆ ಪಗಾರಕ್ಕೆ ನಾ ಹೋಗ್ತೀನಿ ಅನ್ನಂಗಿಲ್ಲ. ಅವ್ರೇನಂತಾರಂದ್ರ, ಇದನ್ನ ಮಾಡೋದ್ರಿಂದ ಇಂಥವನ್ನೆಲ್ಲ ಮಾಡ್ತೀನಿ, ನಾನು ಸಮಾಜ ಕ್ಯಾಂಪ್ ಮಾಡ್ತೀನಿ, ಸೋಷಿಯಲ್ ಅವೇರ್ನೆಸ್ ಕೊಡ್ತೀನಿ, ರೇಡಿಯೋದಾಗ ಬಂದು ಮಾತಾಡಿ ಅದಕ್ಕೆ ತಿಳಿ ಹೇಳ್ತೀನಿ, ಸೋಷಿಯಲ್ ಮೀಡಿಯಾದೊಳಗೆ ಈ ರೀತಿ ವ್ಯಕ್ತಪಡಿಸ್ತೀನಿ ಅಂತನೇ ಹೇಳ್ತಾರೆ. ಯಾಕಂದ್ರೆ ಆ ಶಬ್ದದೊಳಗೆ ಆ ಅರ್ಥ ಇಲ್ಲೋಡ್ರಿ. ನಮ್ಮ ಈ ಶಬ್ದ ಎಷ್ಟು ಪವಿತ್ರ, ನಮ್ಮ ಈ ಮಾತುಗಳೇನವಲ್ಲ, ಈ ರೀತಿ ಮಾತಾಡೋದ್ರಿಂದನೇ ಇದ್ರಿಗಿರೋ ವ್ಯಕ್ತಿಯಲ್ಲಿ ಬದಲಾವಣೆ ಕಾಣ್ಲಿಕ್ಕೆ ಸಾಧ್ಯ. ನಾವು ಏನ್ ಬೇಕಾದ ಮಾತಾಡ್ಲಿಕ್ಕೆ ಹೋದ್ರೆ ಏನ್ ಬೇಕಾದಾಗ್ಲಿಕ್ಕೆ ಇವತ್ತು

0: ಎಲ್ಲಿ ಬೇಕಲ್ಲಿ ಏನ್ ಬೇಕಾದಲಿಕ್ಕೆ ಕಾರಣ ನಮ್ಮ ಬಾಯಿಂದ ಬರುವಂತ ಇದು ಬಿಸಿ ಗಾಳಿ ಆಗ್ಬಾರದು, ಇದೊಂದು ಶಬ್ದ ಆಗ್ಬೇಕು.
1: ನಿಜ. ಹಂಗಾಗಿ ಇವತ್ತು ನಾವು ಎಷ್ಟೋ ಮಂದಿ ನಮ್ಮ ಯುವ ಮಿತ್ರರನ್ನ ನೋಡ್ತೀವಿ, ಏನ್ ಮಾಡ್ತೀರಿ ಮುಂದೆ ಅಂದ್ರೆ ಸೇನೆಗೆ ಸೇರ್ತೀವಿ ಅಂತ ಹೇಳ್ತಾರೆ. ಭಾರತೀಯ ಸೇನೆಗೆ ಸೇರ್ತೀವಿ ಅಂತಂದಾಗ ನೀವ್ ಹೇಳ್ದಂಗ ಸಮಾಜದಲ್ಲಿ ವಿವಿಧ ರೀತಿಯ ಜನಗಳಿದ್ದ ಇರ್ತಾರ. ಏ ಒಬ್ಬವ್ ನಮಗ ಏನ್ ಮಾಡ್ತೀಯ ಆರ್ಮಿಗೆ ಹೋಗಿ ಅನ್ನುವಂತ ಜನನೂ ಇದ್ದಾರ, ಭೇಷ್ ಅನ್ನುವಂತ ಜನನೂ ಇದ್ದಾರೆ. ಅಲ್ಲಿ ಆ ಹುಡುಗನ ಆಯ್ಕೆ ಭೇಷ್ ಅನ್ನೋರ್ ಕಡೆಗಿರ್ತದ, ಅಂದ್ರೆ ಅವನ ಸಂಕಲ್ಪ ಆ ನಿಟ್ಟಿನೊಳಗಿರ್ತದ. ಅಂದ್ರೆ ದೇಶ ಸೇವೆಯನ್ನ ಮಾಡ್ಬೇಕು, ದೇಶಕ್ಕಾಗಿ ಹೋರಾಡ್ಬೇಕು, ದೇಶದ ಜನರಿಗೆ ಒಂದು ಶಾಂತಿ ನೆಮ್ಮದಿಯನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ.
0: ಬಾ ಚಂದ ಉದಾಹರಣೆ ಹೇಳಿದ್ರೆ ನೀವು, ಎಂಟೈರ್ ಡಿಫೆನ್ಸ್ ಸಿಸ್ಟಮ್ ಒಳಗ ಈ ಶಬ್ದ ಉಪಯೋಗಿಸ್ತಾರ,
1: ಸಂಕಲ್ಪ
0: ಅನ್ನೋ ಶಬ್ದ. ಯಾಕ ಅಲ್ಲಿ ಸ್ವಂತಕ್ಕೇನಿಲ್ಲ, ದೇಶಕ್ಕಾಗಿ ಕೆಲಸ ಮಾಡ್ತಿರ್ತಾರ. ಆವಾಗ ಆ ಪವಿತ್ರತೆ ನೋಡ್ರಿ, ಈಗ ನಾನು ಆಗ್ಲೇ ಹೇಳಿದ್ದೆ, ಗುರಿಗೆ ಪವಿತ್ರತೆಯನ್ನ ಕೂಡಿಸಿದಾಗ ಅದು ಸಂಕಲ್ಪ ಆಗ್ತದೆ ಅಂತ. ಹಂಗೆ ನಾನು ಅನ್ಕೊಳಿಕ್ ಶುರು ಮಾಡಿದಾಗ ಇನ್ನ ಇದರಿಂದ ಎರಡನೇ ಅಡ್ವಾಂಟೇಜ್, ನಾನು ಎರಡನೇ ವಿಚಾರ ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರ, ಯಾವಾಗ ನೀವು ಸಂಕಲ್ಪ ಮಾಡ್ಲಿಕ್ಕೆ ಶುರು ಮಾಡ್ತೀರಿ ಆವಾಗ ಕೆಲಸ ಆಗ್ಲಿಕ್ಕಿರೋ ಅನುಭವ ನಿಮಗೆ ಕಾಣಿಸ್ತದೆ, ಅದನ್ನ ನೋಡ್ಲಿಕ್ಕೆ ಸಿಗ್ತದ ನಿಮಗೆ, ಅದನ್ನ ಅವು ಆಗ್ತಾ ಬರ್ತಿರ್ತಾವ. ಅವ ಆಗ್ತಾವ. ನಾವೀಗ ಎಷ್ಟೋ ಜನ ಏನ್ ಬಿಡ ಮರ ಏನ್ ಅನ್ಕೊಂಡಿದ್ದ ಆಗವಲ್ತ, ಯಾಕಂದ್ರೆ ಅದ್ರೊಳಗೆ ಬರೀ ನಮ್ದೇನೋ
1: ಸ್ವಾರ್ಥ ಇರ್ತದೆ,
0: ಏನೋ ಅನ್ನೋ ಸ್ವಾರ್ಥ ಇರ್ತದೆ. ಅದನ್ನ ಬಿಡ್ರಿ, ಅದನ್ನ ಅದೇ ಕೆಲಸದ ಉದ್ದೇಶವನ್ನ ಬೇರೆ ಮಾಡ್ಬಿಡೋದು. ಹಂಗ್ ವಿಚಾರ ಮಾಡಿದಾಗ ಕೆಲಸಗಳಾಗ್ಲಿಕ್ಕೆ ಶುರುವಾಗ್ತಾವ.
1: ಆಮೇಲೆ ಅಂತ ಕೆಲಸದಿಂದ ನಮ್ಮ ಮನಸ್ಸಿಗೆ ಒಂದು ನೆಮ್ಮದಿ ಸಮಾಧಾನ ಸಿಗ್ತದೆ. ಅಂದ್ರೆ ನಾನೊಂದು ಸಮಾಜಕ್ಕೆ ಉಪಯುಕ್ತ ವ್ಯಕ್ತಿ ಅಂತ ನನ್ನೊಳಗೆ ಅನಿಸ್ಲಿಕ್ಕೆ
0: ಶುರುವಾಗ್ತದೆ.
1: ಇಲ್ದಿದ್ರೆ ನನ್ನಿಂದ ಸಮಾಜಕ್ಕೆ ಏನದ, ಸಮಾಜದಿಂದ ಬಂದ ನಾನು ಸಮಾಜಕ್ಕೆ ಏನಾದ್ರೂ ಕೊಡ್ಬೇಕು ಅಂತ ನಾವು ಮಾತಾಡ್ತೀವಿ. ಆದ್ರೆ ಬರೀ ಒಂದು ಗುರಿಯನ್ನ ಇಟ್ಟುಕೊಂಡು ಸ್ವಾರ್ಥದಿಂದ ನನ್ನ ಜೀವನ ನಾನು ಉದ್ಧಾರ ಮಾಡ್ಕೊಳ್ಳೋಕ್ಕಿಂತ ಅದರ ಮೂಲಕ ಬೇರೆಯವರಿಗೆ ಒಂದು ಜನೋಪಯೋಗಿ ವ್ಯಕ್ತಿ ಆದಾಗ ನನ್ನ ಮನಸ್ಸಿಗೆ ನೆಮ್ಮದಿ ಸಮಾಧಾನ ಅದು ಕೂಡ ಸಿಗ್ತದೆ.
0: ನಾನು ಹೇಳ್ತೇನೆ, ನಿಮ್ಗೆ ಡಾಕ್ಟರ್ ಆಗೋದ ಡಾಕ್ಟರ್ ಆಗ್ರಿ, ಸಿ ಆಗೋದ ಸಿ ಆಗ್ರಿ, ಇಂಜಿನಿಯರ್ ಆಗ್ರಿ, ಆದ್ರೆ ಕೇವಲ ನಿಮ್ ಸಲುವಾಗಿ ಆಗುದಲ್ಲ. ಯಾವಾಗ ನೀವು ನಿಮ್ ಸಲುವಾಗಿ ಆಗ್ತೀರಿ ಲೇಟ್ ಆಗಿ ಆಗ್ತೀರಿ, ಯಾವಾಗ ನೀವು ಬೇರೆದರ ಸಲುವಾಗಿ ಆಗ್ತೀರಿ ಬೇಗ ಆಗ್ತೀರಿ, ಬೇಗ ಆಗ್ತದ ಅದು ಕೆಲಸ, ಅದು ಸಂಕಲ್ಪ. ಮತ್ ಯಾವತ್ತೂ ಸಂಕಲ್ಪ ಹೆಂಗಿರ್ತದಂದ್ರೆ ಮತ್ತೊಬ್ಬರ ಸಲುವಾಗಿ ಒಳ್ಳೆಯದನ್ನೇ ವಿಚಾರ ಮಾಡಬೇಕಾಗ್ತದೆ. ಬೈ ಡಿಫಾಲ್ಟ್ ಅನ್ರಿ, ಇನ್ಎವಿಟೇಬಲ್ ಅನ್ರಿ, ಅನಿವಾರ್ಯತೆ ಅನ್ರಿ, ಏನಾದ್ರೂ ಹೇಳ್ರಿ, ಬೇರೆ ಏನು ಆಪ್ಷನ್ಸ್ ಇಲ್ಲ, ಅಲ್ಲೇ ನಾ ನಿಮ್ ಬಗ್ಗೆ ಒಳ್ಳೇದನ್ನೇ ವಿಚಾರ ಮಾಡ್ಬೇಕು. ಯಾವಾಗ ಪ್ರತಿಯೊಬ್ಬರು ಬೇರೆಯವ್ರ ಬಗ್ಗೆ ಒಳ್ಳೇದನ್ನ ವಿಚಾರ ಮಾಡ್ಲಿಕ್ಕೆ ಶುರು ಮಾಡ್ತಾರೋ ಅವರಲ್ಲಿ ಅದ್ಭುತ ಹೊಸತು ಮತ್ತು ವಿಶೇಷತೆ ಹೊರಹೊಮ್ಮಲಿಕ್ಕೆ ಶುರುವಾಗ್ತದೆ, ಬೆಳವಣಿಗೆ ಶುರುವಾಗ್ತದೆ. ಬದಲಾವಣೆ ಇಲ್ಲದೆ ಬೆಳವಣಿಗೆ ಅಂತೂ ಇಲ್ಲವೇ ಇಲ್ಲ. ಈ ಸಂಕಲ್ಪ ಶಕ್ತಿ ಅನ್ನೋದು, ಸಂಕಲ್ಪ ಅನ್ನೋ ವಿಚಾರ ಒಬ್ಬ ವ್ಯಕ್ತಿಯ ಬದಲಾವಣೆ ಆದರೆ ಅಲ್ಲಿ ಆ ವ್ಯಕ್ತಿಯ ಬೆಳವಣಿಗೆ ಆಗುವ ಸಾಧ್ಯತೆ ಇರ್ತದೆ.
1: ಬಹಳ ಉತ್ತಮ ಮಾತುಗಳನ್ನ ಹೇಳಿದ್ರಿ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರ. ಅಂದ್ರೆ ಒಬ್ಬ ಮನುಷ್ಯನಲ್ಲಿ ಇರುವಂತ ನೆಗೆಟಿವಿಟಿ, ಮತ್ತೊಬ್ಬರ ಬಗ್ಗೆ ಕೆಡಕು, ಮತ್ತೊಬ್ಬರ ಬಗ್ಗೆ ಭಿನ್ನ ರೀತಿಯ ಯೋಚನೆ ಮಾಡುವುದನ್ನ ದೂರ ಮಾಡಿ ಎಲ್ಲರ ಜೊತೆಗೆ ಒಳ್ಳೆಯವರಾಗಿ ಇರಬೇಕು ಅಂದ್ರು.
0: ನಾವು ಯಾವ ಹೇಳಿಲ್ಲ
1: ಅಲ್ಲ,
0: ನೀವು ಹೇಳಿದ್ರಲ್ಲ.
1: ಅಂದ್ರೆ ಇರಬೇಕು ಅಂದಾಗ ನಮ್ಮ ಸಂಕಲ್ಪಗಳೇ ನಮ್ಮ ಬದುಕನ್ನ ರೂಪಿಸ್ತಾವ,
0: ಸೃಷ್ಟಿ ಮಾಡ್ತಾವ
1: ಅನ್ನೋ ರೀತಿ ಒಳಗ ನೀವು ಬಹಳ ಸುಂದರವಾಗಿ ನಮ್ಮ ಕೇಳುಗರಿಗೆ ತಿಳಿ ಹೇಳಿದಿರಿ. ಪ್ರಶ್ನೆ ಕಾಯ್ಕೊಂಡು ಕೂತೀವಿ.
0: ಅದಕ್ಕೆ ನಾವ್ ಏನ್ ಪ್ರಶ್ನೆ ಕೇಳ್ತೀನಂದ್ರೆ, ಈ ಒಂದು ವಿಷಯವನ್ನ ನಿಮ್ಗೆ ಅರ್ಥ ಆದ್ಮೇಲೆ ನಿಮ್ಮ ಸಂಕಲ್ಪ ಏನು ಅನ್ನೋದನ್ನ ಬರೆದು ಕಳಿಸ್ರಿ.
1: ಧನ್ಯವಾದಗಳು ಗುರುರಾಜ್ ಪಾಟೀಲ್ ಅವರ, ಬಹಳ ಸುಂದರವಾಗಿ ಈ ಸಂಕಲ್ಪದ ಒಂದು ವ್ಯಾಖ್ಯಾನವನ್ನ ನಮ್ಮ ಕೇಳುಗರಿಗೆ ತಾವು ಉದಾಹರಣೆಗಳ ಮೂಲಕ ನೀಡಿದಿರಿ. ಬಹುಶಃ ಉತ್ತರಗಳು ಕೂಡ ನಮ್ಮ ಕೇಳುಗರ ಸಂಕಲ್ಪ ಆಧಾರಿತ ಉತ್ತರನೇ ಇರ್ತಾವ.
0: ಅದು ನಿಮಗೆ ಬುಧವಾರ ಇವತ್ತು ಅಂದ್ರೆ ಬುಧವಾರ ಮಧ್ಯಾಹ್ನ ಫೋನ್ ನಾಗ ಬಂದು ಹೇಳ್ತಾರೆ.
1: ಹೌದು ಹೌದು, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
0: ನಮಸ್ಕಾರ. ನಮಸ್ಕಾರ.
2: ವಿಳಾಸ: ಸುಬೋಧ ಕಲಿಕಾ ಕೇಂದ್ರ, ಆದಿತ್ಯ ರೆಸಿಡೆನ್ಸಿ, ರಾಮಲಿಂಗೇಶ್ವರ ನಗರ ಕ್ರಾಸ್, ಗೋಕುಲ ರಸ್ತೆ, ಹುಬ್ಬಳ್ಳಿ 580030. ಸಂಕಲ್ಪ ಈ ಕುರಿತು ಆಪ್ತ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ ಪಾಟೀಲ್ ಅವರೊಂದಿಗೆ ಸಮಾಲೋಚನೆ ಕೇಳಿದಿರಿ.
3: ಸುಬೋಧ ಸಮಾಲೋಚನೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ರಾಖಿ ಹಾನ್ಗಲ್.
4: ಪಾಲನೆ ಪೋಷಣೆ ಬೇಕಾಲೋಚನೆ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು:
5: ಉತ್ತರ ಕರ್ನಾಟಕ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣಕ್ಕೆ ಭದ್ರ ಬುನಾದಿಯಾಗಿ ನಿಂತಿದೆ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಬೀಳಗಿ.
3: 30 ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ.
5: ಒಂದೇ ಸೂರಿನಡಿ ಕೆಜಿಯಿಂದ ಪಿಜಿಯವರೆಗೆ ಕಲಿಯುವ ಅವಕಾಶ ಇಲ್ಲಿದೆ. ಸಿಬಿಎಸ್ಇ ಸ್ಕೂಲ್, ಸೈನ್ಸ್ ಮತ್ತು ಕಾಮರ್ಸ್, ಪಿಯು ಕಾಲೇಜ್ ಪದವಿ, ಸ್ನಾತಕೋತ್ತರ ಪದವಿ ಅಧ್ಯಯನಕ್ಕೆ ಉತ್ತಮ ಸಂಸ್ಥೆಯಾಗಿದೆ.
3: ಡಿಜಿಟಲ್ ಕ್ಲಾಸ್

0: ಕ್ಲಾಸ್ರೂಮ್, ನುರಿತ ಬೋಧಕರು, ಬೃಹತ್ ಲೈಬ್ರರಿ, ಪ್ರಾಕ್ಟಿಕಲ್ ಲ್ಯಾಬ್,
1: ವಿಶಾಲವಾದ ಕ್ಯಾಂಪಸ್,
0: ಬಾಲಕ ಬಾಲಕಿಯರ ಪ್ರತ್ಯೇಕ ಸುಸಜ್ಜಿತ ಹಾಸ್ಟೆಲ್,
1: ಆಟದ ಮೈದಾನ,
0: ಸ್ವಿಮ್ಮಿಂಗ್ ಪೂಲ್, ಸ್ಕೂಲ್ ಬಸ್, ಸೆಕ್ಯೂರಿಟಿ ವ್ಯವಸ್ಥೆ ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳಿವೆ.
1: ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಸದಾ ಸಿದ್ಧವಾಗಿದೆ ಈ ವಿದ್ಯಾದೇಗುಲ. ಸಂಪರ್ಕಿಸಿ
0: 8130424637. ಮತ್ತೆ ಮುಂದಿನ ಸಮಾಲೋಚನೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.
2: ಶ್ರೋತೃಗಳೇ, ಗಮನಿಸಿ, ಇಂದು ಬೆಳಗ್ಗೆ 8:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶಿವಾನಿ ಮಿರಜ್ಕರ್ ಅವರ ಗಾಯನ ಕೇಳುವಿರಿ. 9:15 ಗೀತರಾಮಾಯಣ, ನಂತರ ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ. 9:30 ನಂದನ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 10:30 ಶ್ರೀಕೃಷ್ಣ ಪಾರಿಜಾತ ಕೊರವಂಜಿ ಸನ್ನಿವೇಶ ಪ್ರಸ್ತುತಪಡಿಸುತ್ತಾರೆ ಬೈಲಹೊಂಗಲ ತಾಲೂಕಿನ ಮಲ್ಲಮ್ಮ ಮ್ಯಾಗೇರಿ ಹಾಗೂ ಸಂಗಡಿಗರು. 11:00 ದಿವ್ಯಾಂಗ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮ.

0: ಆಕಾಶವಾಣಿ ಧಾರವಾಡ. ಕೆಎಲ್ಎಸ್ಇಡಿ ಐಟಿ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಸಂಚಿಕೆಯಲ್ಲಿ ಆಧುನಿಕ ವಾಹನಗಳಲ್ಲಿನ ಎಲೆಕ್ಟ್ರಾನಿಕ್ ನಿಯಂತ್ರಣ ಘಟಕ, ಈ ಬಗ್ಗೆ ಮಾತನಾಡುತ್ತಾರೆ ಸಹಾಯಕ ಪ್ರಾಧ್ಯಾಪಕರಾದ ನಿಖಿಲ್ ಎ. ಕುಲಕರ್ಣಿ.
1: ಹಿಂದಿನ ಕಾಲದಲ್ಲಿ ವಾಹನಗಳ ಹೆಚ್ಚಿನ ಕಾರ್ಯಗಳು ಯಾಂತ್ರಿಕ ವ್ಯವಸ್ಥೆಗಳ ಮೂಲಕ ನಡೆಯುತ್ತಿದ್ದವು. ಆದರೆ ಇಂದು ವಾಹನಗಳಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ಕಂಪ್ಯೂಟರ್ ತಂತ್ರಜ್ಞಾನಗಳ ಬಳಕೆ ಹೆಚ್ಚಾಗಿದೆ. ಇದರ ಪರಿಣಾಮವಾಗಿ ವಾಹನಗಳು ಹೆಚ್ಚು ಸುರಕ್ಷಿತ, ಇಂಧನ ಉಳಿತಾಯ ಮಾಡುವ ಹಾಗೂ ಪರಿಸರ ಸ್ನೇಹಿಯಾಗಿವೆ. ಈ ಎಲ್ಲದರ ಹಿಂದೆ ECU ಪಾತ್ರ ಬಹಳ ಮಹತ್ವವಾಗಿದೆ. ECU ವಾಹನದ ಮೆದುಳು ಎಂದು ಕರೆಯಬಹುದು. ಇದು ಒಂದು ಸಣ್ಣ ಕಂಪ್ಯೂಟರ್ ಆಗಿದ್ದು ವಾಹನದಲ್ಲಿರುವ ವಿವಿಧ ಸೆನ್ಸರ್ಗಳಿಂದ ಮಾಹಿತಿಯನ್ನು ಪಡೆದು ಅದನ್ನು ವಿಶ್ಲೇಷಿಸಿ ವಿವಿಧ ಘಟಕಗಳಿಗೆ ಸೂಚನೆಗಳನ್ನು ನೀಡುತ್ತದೆ. ಉದಾಹರಣೆಗೆ, ವಾಹನ ಚಲಿಸುತ್ತಿರುವಾಗ ಎಂಜಿನ್ ತಾಪಮಾನ, ವಾಹನದ ವೇಗ, ಎಂಜಿನ್ ಪ್ರವೇಶಿಸುವ ಗಾಳಿಯ ಪ್ರಮಾಣ, ಆಕ್ಸಿಲೇಟರ್ ಸ್ಥಿತಿ ಮತ್ತು ಇಂಧನದ ಪ್ರಮಾಣದಂತಹ ಮಾಹಿತಿಗಳು ನಿರಂತರವಾಗಿ ECU ತಲುಪುತ್ತವೆ. ECU ಈ ಮಾಹಿತಿಯನ್ನು ಪ್ರತಿ ಸೆಕೆಂಡಿಗೆ ಸಾವಿರಾರು ಬಾರಿ ಪರಿಶೀಲಿಸಿ ಎಂಜಿನ್ ಉತ್ತಮವಾಗಿ ಕಾರ್ಯನಿರ್ವಹಿಸುವಂತೆ ನಿಯಂತ್ರಿಸುತ್ತದೆ. ಇಂಧನ ಉಳಿತಾಯದಲ್ಲಿ ECU ಪಾತ್ರ ಬಹಳ ಮುಖ್ಯ. ಇಂಜಿನ್ಗೆ ಅಗತ್ಯವಿರುವಷ್ಟು ಮಾತ್ರ ಇಂಧನವನ್ನು ಪೂರೈಸುವ ಮೂಲಕ ಅನಗತ್ಯ ಇಂಧನವನ್ನು ವ್ಯರ್ಥವಾಗುವುದನ್ನು ತಡೆಯುತ್ತದೆ. ಇದರಿಂದ ವಾಹನದ ಮೈಲೇಜ್ ಹೆಚ್ಚುತ್ತದೆ ಮತ್ತು ಮಾಲಿನ್ಯವೂ ಕಡಿಮೆಯಾಗುತ್ತದೆ. ಇಂದು ಬಹುತೇಕ ವಾಹನಗಳಲ್ಲಿ ಫ್ಯುವೆಲ್ ಇಂಜೆಕ್ಷನ್ ವ್ಯವಸ್ಥೆ ಬಳಕೆಯಲ್ಲಿದೆ. ಈ ವ್ಯವಸ್ಥೆಯಲ್ಲಿ ಇಂಧನವನ್ನು ಎಷ್ಟು ಪ್ರಮಾಣದಲ್ಲಿ ಮತ್ತು ಯಾವ ಸಮಯದಲ್ಲಿ ಇಂಜಿನ್ಗೆ ಕಳುಹಿಸಬೇಕು ಎಂಬುದನ್ನು ECU ನಿರ್ಧರಿಸುತ್ತದೆ. ಇದರಿಂದ ಇಂಜಿನ್ ಹೆಚ್ಚು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಸುರಕ್ಷತೆಯ ವಿಷಯಕ್ಕೆ ಬಂದರೆ, ವಾಹನದಲ್ಲಿ ಅಳವಡಿಸಲಾದ ABS ಬ್ರೇಕಿಂಗ್ ವ್ಯವಸ್ಥೆ ಚಕ್ರಗಳು ಜಾರದಂತೆ ತಡೆಯುತ್ತದೆ. ಚಕ್ರಗಳ ವೇಗವನ್ನು ಸೆನ್ಸರ್ಗಳ ಮೂಲಕ ಅಳೆಯುತ್ತವೆ ಮತ್ತು ಅಗತ್ಯವಿದ್ದಾಗ ECU ಬ್ರೇಕ್ ಒತ್ತಡವನ್ನು ನಿಯಂತ್ರಿಸುತ್ತದೆ. ಇದೇ ರೀತಿ ಅಪಘಾತ ಸಂಭವಿಸಿದಾಗ ಏರ್ಬ್ಯಾಗ್ಗಳನ್ನು ಕ್ಷಣಾರ್ಧದಲ್ಲಿ ತೆರೆಯುವ ಕೆಲಸವನ್ನು ECU ಮೂಲಕವೇ ನಡೆಯುತ್ತದೆ. ಆಧುನಿಕ ವಾಹನಗಳಲ್ಲಿ ಒಂದೇ ಒಂದು ECU ಇರುವುದಿಲ್ಲ. ಎಂಜಿನ್ ನಿಯಂತ್ರಣ, ಬ್ರೇಕ್ ನಿಯಂತ್ರಣ, ಪವರ್ ಸ್ಟೇರಿಂಗ್, ಹವಾ ನಿಯಂತ್ರಣ ವ್ಯವಸ್ಥೆ, ಏರ್ಬ್ಯಾಗ್ ವ್ಯವಸ್ಥೆ ಹಾಗೂ ಮನರಂಜನಾ ವ್ಯವಸ್ಥೆಗಳಿಗೆ ಪ್ರತ್ಯೇಕ ECU ಕಾರ್ಯನಿರ್ವಹಿಸುತ್ತವೆ. ಇವು ಪರಸ್ಪರ ಸಂಪರ್ಕದಲ್ಲಿದ್ದು ಮಾಹಿತಿ ವಿನಿಮಯ ಮಾಡಿಕೊಳ್ಳುತ್ತವೆ. ಈ ಸಂಪರ್ಕ ವ್ಯವಸ್ಥೆಯನ್ನು ಕ್ಯಾನ್ ಬಸ್ ಎಂದು ಕರೆಯುತ್ತಾರೆ. ಇದು ವಾಹನದ ಒಳಗಿನ ಮಾಹಿತಿಯನ್ನು ಹೆದ್ದಾರಿಯಂತೆ ಕಾರ್ಯನಿರ್ವಹಿಸುತ್ತವೆ. ಇಂದು ಎಲೆಕ್ಟ್ರಿಕ್ ವಾಹನಗಳಲ್ಲಿ ECU ಪ್ರಾಮುಖ್ಯತೆ ಇನ್ನಷ್ಟು ಹೆಚ್ಚಾಗಿದೆ. ಬ್ಯಾಟರಿಯ ಚಾರ್ಜ್ ಮಟ್ಟವನ್ನು ಪರಿಶೀಲಿಸುವುದು, ಬ್ಯಾಟರಿಯ ತಾಪಮಾನವನ್ನು ನಿಯಂತ್ರಿಸುವುದು, ಮೋಟಾರ್ಗೆ ಬೇಕಾದ ವಿದ್ಯುತ್ ಶಕ್ತಿಯನ್ನು ಒದಗಿಸುವುದು ಹಾಗೂ ವಾಹನದ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ

ಕೆಲಸವನ್ನು ಇಸಿಯು ನಿರ್ವಹಿಸುತ್ತದೆ. ಇತ್ತೀಚಿನ ಕೆಲವು ವಾಹನಗಳಲ್ಲಿ ಚಾಲಕರ ಸಹಾಯಕ ತಂತ್ರಜ್ಞಾನಗಳಾದ ಕ್ರೂಸ್ ಕಂಟ್ರೋಲ್, ಪಾರ್ಕಿಂಗ್ ಸೆನ್ಸರ್, ರಿವರ್ಸ್ ಕ್ಯಾಮೆರಾ, ಲೇನ್ ಡಿಪಾರ್ಚರ್ ವಾರ್ನಿಂಗ್ ಹಾಗೂ ಸ್ವಯಂಚಾಲಿತ ತುರ್ತು ಬ್ರೇಕಿಂಗ್ ವ್ಯವಸ್ಥೆಗಳನ್ನು ಕಾಣಬಹುದು. ಇವೆಲ್ಲವೂ ಇಸಿಯು ಮತ್ತು ವಿವಿಧ ಸೆನ್ಸರ್ಗಳ ಸಹಾಯಕದಿಂದ ಕಾರ್ಯನಿರ್ವಹಿಸುತ್ತವೆ. ಸರಳವಾಗಿ ಹೇಳುವುದಾದರೆ, ಇಸಿಯು ವಾಹನದ ಎಲ್ಲಾ ಪ್ರಮುಖ ಕಾರ್ಯಗಳನ್ನು ಮೇಲ್ವಿಚಾರಣೆ ಮಾಡುವ ಬುದ್ಧಿವಂತ ವ್ಯವಸ್ಥೆಯಾಗಿದೆ. ಮುಂದಿನ ಬಾರಿ ನೀವು ಕಾರು ಅಥವಾ ಬೈಕ್ನಲ್ಲಿ ಪ್ರಯಾಣಿಸುವಾಗ ಅದರೊಳಗೆ ನಿಶ್ಶಬ್ದವಾಗಿ ಕಾರ್ಯನಿರ್ವಹಿಸುತ್ತಿರುವ ಈ ಚಿಕ್ಕ ಕಂಪ್ಯೂಟರ್ ಬಗ್ಗೆ ಒಮ್ಮೆ ಯೋಚಿಸಿ.

0: ಎ ಕುಲಕರ್ಣಿ. ಇವತ್ತಿನ ಸಂಚಿಕೆಯ ಪ್ರಶ್ನೆ: ವಾಹನದ ಎಲೆಕ್ಟ್ರಾನಿಕ್ ಮೆದುಳು ಎಂದು ಯಾವುದನ್ನು ಕರೆಯುತ್ತಾರೆ? ಈ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಬರೆದು ಕಳಿಸಲು ಬೇಕಾದ ದೂರವಾಣಿ ಸಂಖ್ಯೆ 9611361637 9611361637.
1: KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾರಾಮನ್, ಸಂಕಲನ ನವೀನ್ ಮಹಾಲೆ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ಮತ್ತೆ ನಾಳೆ ಇದೇ ವೇಳೆಗೆ KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ.

0: पुनः पुष्टि कृता अस्ति। जयसवाल अवदत् यत् अस्यां घटनायाम् आहत्य 66 जना घातिता सन्ति, ये सम्प्रति चिकित्सां प्राप्नुवन्ति। कतरदेशे अग्नि दुखद घटनायां प्रभावितानां जनानां सहायार्थं तमिलनाडु सर्वकारेण सहायता घोषिता। मुख्यमंत्री सी जोसेफ विजयः अस्यां घटनायां ये प्राणान् त्यक्तवन्तः तेषां परिवारेभ्यः 10 लक्ष रूप्यकाणां अनुग्रह राशिं घोषितवान्। राष्ट्रपति द्रौपदी मुर्मू गतसायं राष्ट्रपति भवने नागरिक सम्मान समारोहे पद्म पुरस्कार प्रदान कृतवती। पत्रकार पी नारायणन, टेनिस क्रीडक विजय अमृतराज, अभिनेतारौ मम्मुट्टी तथा आर माधवन, गायिका अलका याज्ञिक च प्राप्त पुरस्कारेषु अन्यतमाः सन्ति। अस्मिन् वर्षे सर्वकारेण आहत्य 31 पद्म पुरस्कारः घोषितः आसन्। एतेषु 5 पद्मविभूषणं, 3 पद्मभूषणं, 3 पद्मश्री पुरस्काराः च सन्ति। कृषि कृषक कल्याण मंत्री शिवराज सिंह चौहान अवदत् यत् यल्निनो कारणात् उत्पद्यमानस्य दुर्लभ दुर्बल मानसूनस्य संभाव्य प्रभावस्य निवारणे भारत सर्वकारः कृषकाणां सहायतायै पूर्वसिद्धतां कुर्वन् वर्तते। इति वार्ताः।
1: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು.
2: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
3: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
2: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
3: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
2: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
4: ಶ್ರೀ ಮೃತ್ಯುಂಜಯ ಮರೋಳ್ ಅವರ ಅಧ್ಯಕ್ಷತೆಯಲ್ಲಿ ಯಶಸ್ವಿ ಡೆವಲಪರ್ಸ್ ಅರ್ಪಿಸುವ ಹೂವು ಬಳ್ಳಿಯ ಮೇಳ ಜೂನ್ 26, 27, 28 ಮುಂಜಾನೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಹೊಸ ಮನೆಗಳು, ಹೊಸ ಅಂಗಡಿಗಳು ಹಾಗೂ ಬಾಡಿಗೆ ಬರುವಂತಹ ವಾಣಿಜ್ಯ ಆಸ್ತಿಗಳ ಮಾರಾಟ ಮೇಳವಿದು. ಸ್ಥಳ ಯಶಸ್ವಿ ಎನ್ಕ್ಲೇವ್, ಕುಮಾರ್ ಪಾರ್ಕ್, ಗೋಕುಲ್ ರಸ್ತೆ, ಹುಬ್ಬಳ್ಳಿ. ಅಂಗಡಿಗಳನ್ನು ಖರೀದಿಸುವ ಗ್ರಾಹಕರಿಗೆ 5 ವರ್ಷಗಳವರೆಗೆ ಯಶಸ್ವಿ ಡೆವಲಪರ್ಸ್ ವತಿಯಿಂದ ಕಡ್ಡಾಯ ಬಾಡಿಗೆ ನೀಡುವ ಖಾತರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
5: 9448112323
4: ಅಥವಾ
5: 7353112323.
4: ಸಾಲ ಸೌಲಭ್ಯ ಎಸ್ಬಿಐ, ಕೆನರಾ ಬ್ಯಾಂಕ್, ಹುಬ್ಬಳ್ಳಿ ಅರ್ಬನ್ ಬ್ಯಾಂಕ್. ಷರತ್ತುಗಳು ಅನ್ವಯ.
1: ಕೇಳುಗರೆ ಗಮನಿಸಿ, ಇಂದು ಬೆಳಗ್ಗೆ 11:30 ಡಾಕ್ಟರ್ ಮೃತ್ಯುಂಜಯ ಎಚ್ ಅಗಡಿ ಅವರ ಗಾಯನ ಕೇಳುವಿರಿ. 12:05 ವನಿತಾ ವಿಹಾರ, 12:35 ನುಂಗುವ ಸಮಸ್ಯೆ ಅಥವಾ ಡಿಸ್ಪೇಜಿಯಾ ಕುರಿತು ಡಾಕ್ಟರ್ ಬಿಎಸ್ ಪ್ರೇಮಲತಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು. 7:05 ಪ್ರದೇಶ ಸಮಾಚಾರ ನಮ್ಮ ನಿಲಯದಿಂದ. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ

0: @gmail.com.
1: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
2: ಹಲ್ಲುಜ್ತಾ ಇದೀನಿ ಕಣಮ್ಮ.
1: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
2: ಸರಿ, ನಿಲ್ಸಿದೀನಿ ಬಿಡು.
1: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
3: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
1: ಹಂಗೇನೆ, ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
3: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
2: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು: ನಾಳೆ ತುಂಗಭದ್ರಾ ಜಲಾಶಯದ ಹೊಸ ಗೇಟ್ಗಳ ಲೋಕಾರ್ಪಣೆ, ಯುವ ಸಬಲೀಕರಣದ ಸಂಕಲ್ಪದೊಂದಿಗೆ ಕ್ರೀಡಾ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ, ಸಚಿವ ಡಾ ಜಿ ಪರಮೇಶ್ವರ್. ಮುಂಗಾರು ಮಳೆ ಎದುರಿಸಲು ಸಕಲ ಸಿದ್ಧತೆ ಕೈಗೊಳ್ಳುವಂತೆ ಸಚಿವ ಎಂಬಿ ಪಾಟೀಲ್ ಅಧಿಕಾರಿಗಳಿಗೆ ಸೂಚನೆ. ರಕ್ಷಣಾ ವಲಯದಲ್ಲಿ ಆತ್ಮನಿರ್ಭರತೆ, ಪಾಲುದಾರರ ಕಾರ್ಯಾಗಾರದಲ್ಲಿ 50ಕ್ಕೂ ಹೆಚ್ಚು ಉನ್ನತ ಪ್ರತಿನಿಧಿಗಳು ಭಾಗಿ. ಈಗ ವಾರ್ತೆಗಳ ವಿವರ. ಕಳೆದ ವರ್ಷ ತುಂಗಭದ್ರಾ ಜಲಾಶಯದ 19ನೇ ಗೇಟ್ ಕೊಚ್ಚಿ ಹೋದ ವೇಳೆ ಕೇವಲ 6 ದಿನಗಳಲ್ಲಿ ಹೊಸ ಗೇಟ್ ಅಳವಡಿಸಿ ಜಲಾಶಯದಿಂದ ನೀರು ಪೋಲಾಗದಂತೆ ತಡೆದು ರಾಜ್ಯ ಸರ್ಕಾರ ರೈತರ ಹಿತ ಕಾಪಾಡಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ನಾಳೆ ಕೇಂದ್ರ ಸಚಿವ ಸಿಆರ್ ಪಾಟೀಲ್, ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಹಾಗೂ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿಯವರ ಜೊತೆಗೂಡಿ ಹೊಸ ಗೇಟ್ಗಳನ್ನು ಲೋಕಾರ್ಪಣೆಗೊಳಿಸಲಾಗುವುದು. ಲಕ್ಷಾಂತರ ರೈತರ ಜಮೀನುಗಳಿಗೆ ನೀರಿನ ಆಸರೆಯಾಗಿರುವ, ಕೋಟ್ಯಾಂತರ ಜೀವಗಳಿಗೆ ಜೀವಜಲ ಉಣಿಸುತ್ತಿರುವ ತುಂಗಭದ್ರಾ ಜಲಾಶಯವನ್ನು ಸುಸ್ಥಿತಿಯಲ್ಲಿಟ್ಟು ಮುಂದಿನ ತಲೆಮಾರುಗಳಿಗೂ ಅದರ ಲಾಭ ಲಭಿಸುವಂತೆ ಮಾಡುವುದು ತಮ್ಮ ಕರ್ತವ್ಯವಾಗಿದೆ ಎಂದಿದ್ದಾರೆ.
1: ಎಲ್ಲ ನಮ್ಮ ತುಂಗಭದ್ರಾ ಅಣೆಕಟ್ಟಿನ ರೈತರಿಗೆ, ಕರ್ನಾಟಕ ರಾಜ್ಯದ ಎಲ್ಲ ರೈತ ಬಂಧುಗಳಿಗೆ ಒಂದು ಸಂಭ್ರಮ ಆಚರಣೆಯ ಪವಿತ್ರವಾದಂತಹ ದಿನ. ಕಳೆದ ವರ್ಷ 19ನೇ ಗೇಟು ಹಾರ್ ಹೋದಾಗ ಕೇವಲ 6 ದಿನದಲ್ಲೇ ಮತ್ತೆ ಅಳವಡಿಸಿ ದಾಖಲೆಯನ್ನ ನಿರ್ಮಾಣವನ್ನು ಮಾಡಿದೆ. ಎಲ್ಲ 33 ಗೇಟ್ಗಳನ್ನ ಈಗಾಗಲೇ ಮತ್ತೆ ಹೊಸ ಗೇಟ್ಗಳನ್ನ ಅಳವಡಿಸಿದ್ದೇವೆ. ಇದೇ 25ನೇ ತಾರೀಕು ಜೂನ್ ರಂದು ಕೇಂದ್ರ ಸಚಿವರಂತಹ ಸಿಆರ್ ಪಾಟೀಲ್ ರವರು ಈ ಸಂಭ್ರಮ ಆಚರಣೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ನನ್ನ ಜೊತೆಯಲ್ಲಿ ತೆಲಂಗಾಣ ಮತ್ತು ಆಂಧ್ರಪ್ರದೇಶದ ಮುಖ್ಯಮಂತ್ರಿಗಳಂತಹ ಚಂದ್ರಬಾಬು ನಾಯ್ಡು ಅವರು ಮತ್ತು ರೇವಂತ್ ರೆಡ್ಡಿ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಭಾರತದ ನೀರಾವರಿ ಯೋಜನೆಯಲ್ಲಿ ಇದೊಂದು ಐತಿಹಾಸಿಕವಾದಂತ ಒಂದು ಅಧ್ಯಾಯ. ರೈತರ ಬದುಕನ್ನ ಹೊಸ ರೂಪವನ್ನ ಕಳಿಸಲಿಕ್ಕೆ ತಾವೆಲ್ಲ ಶುಭವನ್ನು ಕೋರಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ.
0: ವಿಶ್ವದ ಅತ್ಯಂತ ಕುಟುಂಬ ಸ್ನೇಹಿ ವಿಮಾನ ನಿಲ್ದಾಣಗಳ ಪೈಕಿ ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣವು 3ನೆಯ ಸ್ಥಾನ ಪಡೆದಿರುವುದು ನಾಡಿನ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಬೆಂಗಳೂರು ಏರ್ಪೋರ್ಟ್ ಕುಟುಂಬ ಸಹಿತ ಪ್ರಯಾಣಿಸುವವರಿಗೆ ಸೂಕ್ತ ವಿಮಾನ ನಿಲ್ದಾಣ ಎಂದು ಗುರುತಿಸಲ್ಪಟ್ಟಿದ್ದು, ಇಲ್ಲಿನ ಶಿಶುಪಾಲನಾ ಸೌಲಭ್ಯಗಳು, ಮಕ್ಕಳಿಗಾಗಿ ವಿಶೇಷ ಪ್ಲೇಝೋನ್ಗಳು, ವಿಶಾಲ ಟರ್ಮಿನಲ್ಗಳು ಸೇರಿದಂತೆ ವಿಶ್ವದರ್ಜೆಯ ಮೂಲಭೂತ ಸೌಕರ್ಯಗಳು ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆಯುತ್ತಿವೆ. ವಿಮಾನ ಪ್ರಯಾಣಿಕರಿಗೆ ಸುಸಜ್ಜಿತ ಮೂಲ ಸೌಕರ್ಯ ಒದಗಿಸುವ ನಿಟ್ಟಿನಲ್ಲಿ ಹಾಗೂ ಉಲ್ಲಾಸಭರಿತ ಪ್ರಯಾಣದ ಅನುಭವ ನೀಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮೊದಲ ಆದ್ಯತೆ ನೀಡುತ್ತಿದೆ ಎಂದು ತಿಳಿಸಿದ್ದಾರೆ. ಯುವ ಸಬಲೀಕರಣದ ಸಂಕಲ್ಪದೊಂದಿಗೆ ಮುನ್ನಡೆಯುತ್ತಿರುವ ರಾಜ್ಯ ಸರ್ಕಾರವು ಕ್ರೀಡಾ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಎಂದು ಕ್ರೀಡಾ ಖಾತೆ ಸಚಿವ ಡಾ

0: ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಒಲಿಂಪಿಕ್, ಪ್ಯಾರಾಲಿಂಪಿಕ್, ಏಷ್ಯನ್ ಗೇಮ್ಸ್, ಏಷ್ಯನ್ ಪ್ಯಾರಾ ಗೇಮ್ಸ್ ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟಗಳಲ್ಲಿ ಪದಕ ವಿಜೇತ ಸಾಧಕ ಕ್ರೀಡಾಪಟುಗಳಿಗೆ ರಾಜ್ಯ ಸರ್ಕಾರದ ಇಲಾಖೆಗಳಲ್ಲಿ ಗುಂಪು ಎ, ಬಿ ಮತ್ತು ಇತರೆ ಹುದ್ದೆಗಳಿಗೆ ವಿಶೇಷ ನೇಮಕಾತಿ ನೀಡಲಾಗಿದೆ. ಈ ಮೂಲಕ ಸಾಧಕ ಕ್ರೀಡಾಪಟುಗಳಿಗೆ ಉದ್ಯೋಗ ಒದಗಿಸಲು ತಮ್ಮ ಸರ್ಕಾರ ಬದ್ದವಾಗಿದೆ. ಮುಂದಿನ ಒಲಿಂಪಿಕ್ನಲ್ಲಿ ವೃತ್ತಿಪರ ತರಬೇತಿ ಪಡೆಯಲು ವಾರ್ಷಿಕ ತಲಾ 10 ಲಕ್ಷ ರೂಪಾಯಿ ಸಹಾಯಧನ ನೀಡುವ ಕಾರ್ಯಕ್ರಮದಡಿ ಒಟ್ಟು 60 ಕ್ರೀಡಾಪಟುಗಳಿಗೆ 6 ಕೋಟಿ ರೂಪಾಯಿ ಪ್ರೋತ್ಸಾಹಧನ ನೀಡಲಾಗುತ್ತಿದೆ ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಮಾಹಿತಿ ಹಂಚಿಕೊಂಡಿದ್ದಾರೆ. ಮಳೆಗಾಲದ ಸಂದರ್ಭದಲ್ಲಿ ರೈತರು, ಸಾರ್ವಜನಿಕರು ಹಾಗೂ ಗ್ರಾಮೀಣ ಪ್ರದೇಶದ ಜನರಿಗೆ ತ್ವರಿತ ನೆರವು ದೊರೆಯುವಂತೆ ಕ್ರಮ ಕೈಗೊಳ್ಳಬೇಕು. ಸ್ಥಳೀಯ ಮಟ್ಟದಲ್ಲಿ ನಿರಂತರ ಸಂಪರ್ಕದಲ್ಲಿದ್ದು ತುರ್ತು ಪರಿಸ್ಥಿತಿಗೆ ತಕ್ಷಣ ಸ್ಪಂದಿಸಬೇಕು ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿ ಖಾತೆ ಸಚಿವ ಎಂಬಿ ಪಾಟೀಲ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮುಂಗಾರು ಮಳೆಯ ಅವಧಿಯಲ್ಲಿ ಸಂಭವಿಸಬಹುದಾದ ಪ್ರಕೃತಿ ವಿಕೋಪಗಳನ್ನು ಸಮರ್ಥವಾಗಿ ಎದುರಿಸುವ ನಿಟ್ಟಿನಲ್ಲಿ ವಿಜಯಪುರದಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಜಿಲ್ಲೆಯ ಸೂಕ್ಷ್ಮ ಪ್ರದೇಶಗಳನ್ನು ಗುರುತಿಸಿ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು. ಮಳೆಗಾಲದಲ್ಲಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಉಂಟಾಗದಂತೆ ಎಲ್ಲ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದರು. ರಕ್ಷಣಾ ವಲಯದಲ್ಲಿ ಆಮದನ್ನು ಕಡಿಮೆ ಮಾಡಿಕೊಳ್ಳುವ ಮಹತ್ವಾಕಾಂಕ್ಷೆಯುಳ್ಳ ರಕ್ಷಣಾ ವಲಯದ ಉತ್ಪಾದನೆಯಲ್ಲಿ ಭಾರತದ ಆತ್ಮನಿರ್ಭರತೆ ಯೋಜನೆಗೆ ಸಂಬಂಧಿಸಿದ ಮಹತ್ವದ ಕಾರ್ಯಾಗಾರ ಬೆಂಗಳೂರಿನಲ್ಲಿ ನಡೆಯಿತು. ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಮಾತನಾಡಿದ ಐಟಿ ಇಲಾಖೆಯ ಕಾರ್ಯದರ್ಶಿ ಡಾ ಎನ್ ಮಂಜುಳಾ, ದೂರದೃಷ್ಟಿಯುಳ್ಳ ಈ ಯೋಜನೆಯು ರಕ್ಷಣಾ ವಲಯದ ಉತ್ಪಾದನೆಯಲ್ಲಿ ಭಾರತವನ್ನು ಸ್ವಾವಲಂಬಿಯನ್ನಾಗಿ ಮಾಡುವ ಗುರಿ ಹೊಂದಿದೆ ಎಂದರು. ರಾಜ್ಯವು ರಕ್ಷಣೆ ವಲಯಗಳಲ್ಲಿ ಅಗ್ರಸ್ಥಾನದಲ್ಲಿರುವುದರಿಂದ ಇದಕ್ಕೆ ಅಗತ್ಯವಿರುವ ನೀತಿಯನ್ನು ರೂಪಿಸುವ ಹೊಣೆಗಾರಿಕೆಯ ನೇತೃತ್ವವನ್ನು ಕರ್ನಾಟಕಕ್ಕೆ ವಹಿಸಲಾಗಿದೆ. ನಾವು ವಸ್ತುಸ್ಥಿತಿಯನ್ನು ಅಧ್ಯಯನ ಮಾಡಿ ಸಮಗ್ರ ವರದಿ ಸಿದ್ಧಪಡಿಸಿಕೊಡಲಿದ್ದೇವೆ. ಜೊತೆಗೆ ರಾಷ್ಟಮಟ್ಟದಲ್ಲೂ ಇಂತಹ ಕಾರ್ಯಾಗಾರಗಳನ್ನು ಆಯೋಜಿಸಲಾಗುವುದು ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬರುವ June 28 ಭಾನುವಾರ ಬೆಳಗ್ಗೆ 8 ಸಂಜೆ 5 5 ವರ್ಷದೊಳಗಿನ ಮಕ್ಕಳಿಗೆ ತಪ್ಪದೇ ಪೋಲಿಯೋ ಹನಿ ಹಾಕಿಸಿ ಎಂದು ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮನವಿ ಮಾಡಿದೆ. ಪ್ರತಿ ಹನಿ ಅವಶ್ಯ, ಪ್ರತಿ ಮಗು ಅಮೂಲ್ಯ. ಬನ್ನಿ ಎಲ್ಲರೂ ಕೈಜೋಡಿಸಿ ಪೋಲಿಯೋ ಮುಕ್ತ ಭಾರತವನ್ನಾಗಿ ಮುಂದುವರಿಸೋಣ ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಹೇಳಿದೆ. ವಿಜಯನಗರ ಜಿಲ್ಲೆಯಲ್ಲಿ 5 1,29,680 ಮಕ್ಕಳಿದ್ದು ಈ ತಿಂಗಳ 28 ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನ ಆಯೋಜಿಸಲಾಗುತ್ತಿದೆ ಎಂದು ಜಿಲ್ಲಾ ಮಕ್ಕಳ ಆರೋಗ್ಯ ಅಧಿಕಾರಿ ಡಾ ಜಂಬಯ್ಯ ತಿಳಿಸಿದ್ದಾರೆ. ಪೋಲಿಯೋ ಹನಿ ನೀಡಿಕೆಗಾಗಿ ಒಟ್ಟು 973 ತಂಡಗಳನ್ನು ರಚಿಸಲಾಗಿದೆ. 2,176 ಲಸಿಕೆದಾರರಿದ್ದು 1,033 ಬೂತ್ಗಳಲ್ಲಿ ಲಸಿಕೆ ನೀಡಲಾಗುವುದು ಎಂದು ಪ್ರದೇಶ ಸಮಾಚಾರಕ್ಕಾಗಿ ಅವರು ಮಾಹಿತಿ ನೀಡಿದ್ದಾರೆ.
4: ಇದೇ ತಿಂಗಳು 28 ಜೂನ್ ರಂದು ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. 5 ಎಲ್ಲಾ ಮಕ್ಕಳಿಗೂ, ನಿಮ್ಮ ಮನೆಯಲ್ಲಿ ಅಥವಾ ಸುತ್ತಮುತ್ತಲು ಯಾವುದೇ ಮಕ್ಕಳಿದ್ರು ಆ ಮಕ್ಕಳಿಗೆ ಹತ್ತಿರದ ಪೋಲಿಯೋ ಬೂತ್ ಕರೆಸಿ ಪೋಲಿಯೋ ಲಸಿಕೆಯನ್ನ ಹಾಕಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ನೂತನವಾಗಿ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು QR ಕೋಡ್ ಅನ್ನು ಉದ್ಘಾಟನೆ ಮಾಡಿದ್ರು. ಈ QR ಕೋಡ್ ಅಲ್ಲಿ ನೀವು ಸ್ಕ್ಯಾನ್ ಮಾಡಿಬಿಟ್ರೆ ಜಿಲ್ಲೆಯಲ್ಲಿ ಯಾವುದೇ ಊರು ಇದ್ರು ಅಲ್ಲಿ ಹತ್ತಿರದ ಪೋಲಿಯೋ ಬೂತ್ ಅನ್ನು ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಮ್ಯಾಪ್ ಮೂಲಕ ಸ್ಥಳಕ್ಕೆ ಹೋಗಿ ಆ ಮಗುವಿಗೆ ಲಸಿಕೆ ನೀಡಬಹುದು. ಸೊ ಇದು ಸಾರ್ವಜನಿಕರೆಲ್ಲ ಸದುಪಯೋಗ ಪಡ್ಕೋಬೇಕು ಮತ್ತೆ 5 ಎಲ್ಲಾ ಮಕ್ಕಳನ್ನು ಪೋಲಿಯೋ ಹನಿ ಹಾಕಿಸುವಲ್ಲಿ ನೀವು ಕೈ ಜೋಡಿಸಿ.
0: ನಾಡಪ್ರಭು ಕೆಂಪೇಗೌಡರ ಜಯಂತಿ ಹಾಗೂ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸುವರ್ಣ ಮಹೋತ್ಸವದ ಅಂಗವಾಗಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವು ಇತರೆ ಇಲಾಖೆಗಳ ಸಹಯೋಗದೊಂದಿಗೆ June 27 ಶನಿವಾರದಂದು ಬೆಂಗಳೂರಿನಲ್ಲಿ ಪರಿಸರ ಸಂರಕ್ಷಣೆಯ ಹೊಸ ಇತಿಹಾಸ ಬರೆಯಲು ಸಜ್ಜಾಗಿದೆ. ನಗರದಾದ್ಯಂತ ಕೇವಲ 12 ಅವಧಿಯಲ್ಲಿ 15 ಸ್ಥಳೀಯ ತಳಿಯ ಸಸಿಗಳನ್ನು ನೆಡುವ ಮಹತ್ವಾಕಾಂಕ್ಷಿ ವೃಕ್ಷ ಅಭಿಯಾನವನ್ನು ಆಯೋಜಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಡಪ್ರಭು ಕೆಂಪೇಗೌಡ ಬಡಾವಣೆಯಲ್ಲಿ ಸಸಿ ನೆಡುವ

0: ಮೂಲಕ ಈ ಬೃಹತ್ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ನಾಡಪ್ರಭು ಕೆಂಪೇಗೌಡ ಬಡಾವಣೆ, ಡಾ ಶಿವರಾಮ್ ಕಾರಂತ್ ಬಡಾವಣೆ ಹಾಗೂ ಬನಶಂಕರಿ ಆರನೇ ಹಂತದಲ್ಲಿ ಏಕಕಾಲದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಗಿನ್ನಿಸ್ ವಿಶ್ವ ದಾಖಲೆಯ ಈ ಐತಿಹಾಸಿಕ ಪ್ರಯತ್ನದಲ್ಲಿ ಭಾಗವಹಿಸುವ ಎಲ್ಲ ನೋಂದಾಯಿತ ಸ್ವಯಂ ಸೇವಕರಿಗೆ ಈ ಪ್ರಮಾಣ ಪತ್ರವನ್ನು ನೀಡಲಾಗುತ್ತದೆ. ಈ ಬೃಹತ್ ಪರಿಸರ ಸ್ನೇಹಿ ಕಾರ್ಯಕ್ರಮದಲ್ಲಿ ಸರ್ಕಾರದ ಎಲ್ಲ ಇಲಾಖೆಗಳ ನಿಗಮ ಮಂಡಳಿ ಹಾಗೂ ಸಂಸ್ಥೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಕಡ್ಡಾಯವಾಗಿ ಭಾಗವಹಿಸಬೇಕೆಂದು ಸರ್ಕಾರ ಆದೇಶಿಸಿದೆ ಎಂದು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ ಸಂದೀಪ್ ಪಿಕೆ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಇಲಾಖೆ ವತಿಯಿಂದ ಒಟ್ಟು 1,75,00,000 ರೂಪಾಯಿ ವೆಚ್ಚದಲ್ಲಿ 37 ಕೊಳವೆ ಬಾವಿಗಳನ್ನು ಕೊರೆಯಿಸಲಾಗುತ್ತಿದೆ ಎಂದು ಶಾಸಕ ಕೊತ್ತೂರು ಮಂಜುನಾಥ್ ತಿಳಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಜುಲೈ 11 ರಾಷ್ಟೀಯ ಲೋಕ ಅದಾಲತ್ ಆಯೋಜಿಸಲಾಗಿದ್ದು, ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳಬೇಕು. ಪಕ್ಷಗಾರರು ತಮ್ಮ ವ್ಯಾಜ್ಯಗಳನ್ನು ಪರಸ್ಪರ ರಾಜಿ ಸಂಧಾನ ಮಾಡಿಕೊಳ್ಳುವ ಮೂಲಕ ಪ್ರಕರಣಗಳನ್ನು ತ್ವರಿತವಾಗಿ ಇತ್ಯರ್ಥಪಡಿಸಿಕೊಳ್ಳಲು ಇದೊಂದು ಸುವರ್ಣಾವಕಾಶವಾಗಿದೆ ಎಂದು ಗದಗ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ನಾಗವೇಣಿ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ ತುಂಗಭದ್ರಾ ಜಲಾಶಯದ ಹೊಸ ಗೇಟ್ಗಳ ಲೋಕಾರ್ಪಣೆ. ಯುವ ಸಬಲೀಕರಣದ ಸಂಕಲ್ಪದೊಂದಿಗೆ ಕ್ರೀಡಾ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ, ಸಚಿವ ಡಾ ಜಿ ಪರಮೇಶ್ವರ್. ಮುಂಗಾರು ಮಳೆ ಎದುರಿಸಲು ಸಕಲ ಸಿದ್ದತೆ ಕೈಗೊಳ್ಳುವಂತೆ ಸಚಿವ ಎಂಬಿ ಪಾಟೀಲ್ ಅಧಿಕಾರಿಗಳಿಗೆ ಸೂಚನೆ. ರಕ್ಷಣಾ ವಲಯದಲ್ಲಿ ಆತ್ಮನಿರ್ಭರತೆ, ಪಾಲುದಾರರ ಕಾರ್ಯಾಗಾರದಲ್ಲಿ 50 ಹೆಚ್ಚು ಉನ್ನತ ಪ್ರತಿನಿಧಿಗಳು ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ಅಮೃತ ವರ್ಷಿಣಿ ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
2: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
1: ತರಗತಿ ಆಚೆಗಿನ ಕಲಿಕೆ ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅನಿತಾ ರಾಮೇಶ್ವರಿ ಕೆ, ಸೈಂಟಿಸ್ಟ್ ಇ, ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ ಕೇಳುಗರೆ. ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಹಾಗೆ ಸ್ನಾತಕೋತ್ತರ ಪದವಿಗಳನ್ನು ಪೂರ್ಣಗೊಳಿಸ್ತಾ ಇದ್ದಾರೆ. ಪೋಷಕರು ತಮ್ಮ ಮಕ್ಕಳ ಯಶಸ್ಸನ್ನ ತುಂಬಾ ಹೆಮ್ಮೆಯಿಂದ ಕೊಂಡಾಡ್ತಾರೆ. ನಂತರ ಯೋಚನೆ ಶುರುವಾಗುತ್ತೆ ಅವರಿಗೆ, ಇವರು ನೈಜ ಪ್ರಪಂಚಕ್ಕೆ ಕಾಲಿಡೋದಿಕ್ಕೆ ಹೋಗ್ತಾ ಇದ್ದಾರೆ, ಅಲ್ಲಿ ಅವರು ಹೇಗ್ ಸರ್ವೈವ್ ಆಗ್ತಾರಪ್ಪ ನಮ್ಮ ಮಕ್ಕಳು, ಅದಕ್ಕೆ ಸರಿಯಾದ ಸಿದ್ಧತೆ ಮಾಡಿಕೊಂಡಿದ್ದಾರಾ ಅನ್ನೋ ಯೋಚನೆ ಇವರ ತಲೆಯಲ್ಲಿ ಕಾಡ್ತಾ ಇರುತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಾಯೋಗಿಕ ಕಲಿಕೆ, ಉದ್ಯಮದ ಅನುಭವ ಮತ್ತು ತಂತ್ರಜ್ಞಾನ ತರಬೇತಿ, ನಮ್ಮ ಯುವ ಪೀಳಿಗೆ ತಮ್ಮ ಯಶಸ್ವಿ ವೃತ್ತಿ ಜೀವನವನ್ನ ನಿರ್ಮಿಸಿಕೊಳ್ಳೋದಕ್ಕೆ ಹೇಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಈ ಎಲ್ಲ ವಿಷಯವನ್ನ ತಿಳಿಸೋದಕ್ಕೆ, ಮಾರ್ಗದರ್ಶನ ನೀಡೋದಕ್ಕೆ ನಮ್ಮ ಜೊತೆಯಾಗಿದ್ದಾರೆ ಅನಿತಾ ರಾಮೇಶ್ವರಿ ಕೆ, ಸೈಂಟಿಸ್ಟ್ ಇ, ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
1: ಯಶಸ್ವಿ ವೃತ್ತಿ ಜೀವನ ನಿರ್ಮಿಸ್ಕೊಳ್ಳೋದಕ್ಕೆ ಪದವಿ ಶಿಕ್ಷಣ ಒಂದೇ ಸಾಕ ಅಥವಾ ಬೇರೆ ಎಕ್ಸ್ಟ್ರಾ ಕೋರ್ಸ್ಗಳು ಬೇಕಾಗತ್ತಾ?
3: ಇದನ್ನ ನಾನು ಒಂದು ಎಕ್ಸಾಂಪಲ್ ಇಂದ ಆರಂಭ ಮಾಡ್ತೀನಿ. ಲೈಕ್ ಯಾರಾದ್ರೂ ಡ್ರೈವಿಂಗ್ ಕಲಿಬೇಕು ಅಂದ್ರೆ ಅವರು ಬರೀ ಪುಸ್ತಕ ಓದಿ ಬರೀ ಅದನ್ನ ಮಾತ್ರ ನೋಡಿ ಕಲಿಯೋದು ಅದು ಸಾಕಾಗಲ್ಲ. ಅವರು ಸ್ಟಿಯರಿಂಗ್ ಹಿಂದೆ ಕೂತ್ಕೋಬೇಕು, ರೋಡ್ ಅಲ್ಲಿ ಇಳಿಬೇಕು, ಪ್ರಾಕ್ಟಿಸ್ ಮಾಡಬೇಕು, ತಪ್ಪುಗಳಿಂದ ಕಲಿಬೇಕು. ಆವಾಗ ಮಾತ್ರ ಅವ್ರಿಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗತ್ತೆ ಅಂಡ್ ಅದನ್ನ ಅವರು ಕಳೆದುಕೊಳ್ತಾರೆ. ಸೊ ಎಜುಕೇಶನ್ ಕೂಡ ಇದೇ ರೀತಿ ಕೆಲಸ ಮಾಡುತ್ತದೆ. ಕ್ಲಾಸ್ ರೂಮ್ ಲರ್ನಿಂಗ್ ಮಾತ್ರ ನಮ್ಗೆ ಎಲ್ಲ ಕೊಡೋದಿಲ್ಲ, ಅನುಭವ ಮತ್ತು ಎಕ್ಸ್ಪೀರಿಯನ್ಸ್ ಇರೋದು

0: ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇರೋದು ಅದು ಸ್ಕಿಲ್ ಆಗಿ ಬದಲಾಗುತ್ತೆ ಅಂಡ್ ಅದೇ ನಮಗೆ ಇಂಡಸ್ಟ್ರಿನಲ್ಲಿ ಯೂಸ್ ಆಗೋದು. ಸೊ ಅದಕ್ಕೆ ನಮಗೆ ಇಂಡಸ್ಟ್ರಿ ಅಕಾಡೆಮಿಯ ಕೊಲಾಬರೇಷನ್ ತುಂಬಾ ಮುಖ್ಯ ಆಗುತ್ತೆ.
1: ಇದು ಈ ಅಂತರವನ್ನ ನಿವಾರಣೆ ಮಾಡಿಕೊಳ್ಳಕ್ಕೆ ಸ್ನಾತಕೋತ್ತರ ಕೋರ್ಸ್ಗಳು ವಿದ್ಯಾರ್ಥಿಗಳಿಗೆ ಹೇಗ್ ಸಹಾಯ ಮಾಡುತ್ತೆ ಅಂತೀರಾ?
0: ಇಂಡಸ್ಟ್ರಿ ಮತ್ತು ಕ್ಲಾಸ್ ರೂಮ್ ಎರಡು ಬೇರೆ ಬೇರೆ ರೀತಿ ಕೆಲಸ ಮಾಡುತ್ತವೆ. ಸೊ ಒಬ್ಬ ವಿದ್ಯಾರ್ಥಿ ಕಾನ್ಸೆಪ್ಟ್ಸ್ ಗಳು ಮಾತ್ರ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾನೆ, ಮತ್ತೊಂದು ವಿದ್ಯಾರ್ಥಿ ಅದನ್ನ ಯೂಸ್ ಮಾಡಿ ಹೋಗಿ ಅದ್ರಲ್ಲಿ ಪ್ರಾಜೆಕ್ಟ್ ಮಾಡಿ ಅರ್ಥ ಮಾಡ್ಕೊತಾನೆ. ಸೊ ಇಲ್ಲಿ ನೋಡಿದ್ರೆ ಇಂಡಸ್ಟ್ರಿ ಪಾಯಿಂಟ್ ಆಫ್ ವ್ಯೂ ಇಂದ ಆ ವಿದ್ಯಾರ್ಥಿ ಪ್ರಾಜೆಕ್ಟ್ ಮಾಡಿ ಅರ್ಥ ಮಾಡ್ಕೊಂಡಿರೋನು ಅವನಿಗೆ ಹೆಂಗೆ ಅದನ್ನ ಅಪ್ಲೈ ಮಾಡಬೇಕು, ಅಲ್ಲಿ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ ನ ಹೆಂಗೆ ಸಾಲ್ವ್ ಮಾಡಬೇಕು, ಇಂಡಸ್ಟ್ರಿ ಟೂಲ್ಸ್ ನ ಹೆಂಗೆ ಯೂಸ್ ಮಾಡಬೇಕು, ಮತ್ತೆ ಟೈಮ್ ಲಿಮಿಟ್ ಒಳಗೆ ಡೆಲಿವರಿ ಹೆಂಗ್ ಮಾಡಬೇಕು ಅನ್ನೋದು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊತಾನೆ. ಬರೀ ಬುಕ್ ಮಾತ್ರ ಓದಿ ಬರೀ ಡಿಗ್ರಿ ಪಡ್ಕೊಳ್ಳೋನಿಗೆ ಈ ಇನ್ಫಾರ್ಮೇಶನ್ ಅಷ್ಟು ಇರಲ್ಲ. ಸೊ ಈ ಪ್ರಾಕ್ಟಿಕಲ್ ಎಕ್ಸ್ಪೋಷರ್ ಸಾಮರ್ಥ್ಯಗಳು ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
1: ಹಾಗಾದ್ರೆ ಪ್ರಾಯೋಗಿಕ ಕಲಿಕೆ, ಅನುಭವದ ಕಲಿಕೆ ಇನ್ನೂ ವಿಸ್ತಾರವಾಗಿ ಹೇಳ್ಬೋದಾ? ಯಾಕೆಂತಂದ್ರೆ ಈಗ ತಾನೇ ಹೇಳಿದ್ರೆ ನೀವು ಬರೀ ಕಾಲೇಜ್ ಓದಿ ಸರ್ಟಿಫಿಕೇಟ್ ತಗೊಂಡ್ರೆ ಸಾಲದು, ಪ್ರಾಯೋಗಿಕ ಅಂದ್ರೆ ಪ್ರಾಕ್ಟಿಕಲ್ ಲರ್ನಿಂಗ್ ತುಂಬಾ ಮುಖ್ಯ ಅಂತ ಹೇಳ್ತಾ ಇದೀರಾ. ಸೊ ಈ ಪ್ರಾಕ್ಟಿಕಲ್ ಲರ್ನಿಂಗ್ ಇದ್ರ ಬಗ್ಗೆ ಇನ್ನಷ್ಟು ವಿವರಣೆ.
0: ಪ್ರಾಕ್ಟಿಕಲ್ ಲರ್ನಿಂಗ್ ನಾವು ಕಾಲೇಜ್ ಅಲ್ಲಿ ಏನ್ ಮಾಡ್ತೀವಿ, ಹೋಗಿ ಕ್ಲಾಸಸ್ ಅಟೆಂಡ್ ಮಾಡ್ತೀವಿ, ಅವ್ರು ಕೊಡೋದು ಅಸೈನ್ಮೆಂಟ್ಸ್ ಎಲ್ಲ ಮಾಡ್ತೀವಿ, ಅದು ತುಂಬಾ ಥಿಯೋರಿಟಿಕಲ್ ಆಗಿರುತ್ತೆ. ಬಟ್ ನಾವು ಪ್ರಾಕ್ಟಿಕಲ್ ಆಗಿ ಹೋಗಿ ಅಲ್ಲಿ ಹ್ಯಾಂಡ್ಸ್ ಆನ್ ಮಾಡುವಾಗ ನಾವು ತುಂಬಾ ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀವಿ. ಅಲ್ಲಿ ಎಕ್ಸ್ಪರ್ಟ್ಸ್ ಜೊತೆ ಮಾತಾಡ್ತೀವಿ, ಅವ್ರದ್ದು ಇನ್ಪುಟ್ಸ್ ತಗೋತೀವಿ, ಅದನ್ನೆಲ್ಲ ತಗೊಳ್ಳುವಾಗ ಈ ತರ ಪ್ರಾಬ್ಲಮ್ಸ್ ಬಂದ್ರೆ ಅದನ್ನ ಹೆಂಗೆ ರಿಸಾಲ್ವ್ ಮಾಡ್ಬೇಕು, ಅದನ್ನ ಹೆಂಗೆ ಅಪ್ರೋಚ್ ಮಾಡ್ಬೇಕು, ಇದೆಲ್ಲ ದೇ ಲರ್ನ್. ಯಾಕಂದ್ರೆ ಅವರು ಒಂದು ಪ್ರಾಬ್ಲಮ್ ಫೇಸ್ ಮಾಡಿದ ತಕ್ಷಣ ಅದು ಇಷ್ಟೇ ಅಂತ ನಿಲ್ಲಲ್ಲ, ಅದಕ್ಕಿಂತ ಜಾಸ್ತಿ ಅವರು ಇವರೆಲ್ಲ ಹೆಂಗೆ ಅದನ್ನ ಅಪ್ರೋಚ್ ಮಾಡ್ತಾರೆ, ಹೆಂಗೆ ಸ್ಟ್ರಾಟಜಿಕ್ ಆಗಿ ಥಿಂಕ್ ಮಾಡ್ತಾರೆ. ಸೊ ಅದು ತುಂಬಾ ಇಂಪಾರ್ಟೆಂಟ್. ಸೊ ಡೈರೆಕ್ಟ್ ಆಗಿ ಹೋಗಿ ಪ್ರಾಜೆಕ್ಟ್ ಅಲ್ಲಿ ಹಾಕುವಾಗ ಆ ಎಕ್ಸ್ಪೀರಿಯನ್ಸ್ ಮತ್ತೆ ಆ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಅವರಿಗೆ ತುಂಬಾ ಫಾಸ್ಟ್ ಆಗಿ ಡೆಲಿವರ್ ಮಾಡಕ್ಕೆ ಯೂಸ್ ಆಗುತ್ತೆ.
1: ಸೊ ಹಾಗಾಗಿ ಇಂಡಸ್ಟ್ರಿ ಎಕ್ಸ್ಪೋಜರ್ ತುಂಬಾನೇ ಮುಖ್ಯ ಅಂತ ಹೇಳ್ತೀರಾ?
0: ತುಂಬಾ ಮುಖ್ಯ.
1: ಓಕೆ, ಇನ್ನು ಈ ಕೋರ್ಸ್ ಗಳ ಬಗ್ಗೆ ಈ ಕಾರ್ಯಕ್ರಮದಲ್ಲಿ ಕೇಳ್ತಾ ಬರ್ತಾ ಇದಾರೆ ನಮ್ಮ ಶ್ರೋತೃಗಳು. ಈ ಎರಡು ದಿನಗಳ ತರಬೇತಿ ಎಷ್ಟು ವ್ಯತ್ಯಾಸವನ್ನ ಉಂಟು ಮಾಡಬಹುದು ಅಂತ ಹೇಳ್ತೀರಾ? ಅಂದ್ರೆ ಕಾರ್ಯಕ್ರಮ ಕೇಳ್ತಾ ಇರೋ ಕೇಳುಗರಿಗೂ ಅನಿಸ್ಬಹುದು, ಅರೆ ಏನ್ ಪರಿಣಾಮ ಬೀರುತ್ತೆ ಈ ಎರಡು ದಿನದ ಆರು ದಿನದ ಕೋರ್ಸ್ಗಳು ಅಂತ ಅನಿಸ್ಬೋದು, ಏನು ಬದಲಾವಣೆಯನ್ನ ತರಬಹುದು ನಮ್ಮ ವಿದ್ಯಾರ್ಥಿಗಳಲ್ಲಿ?
0: ಎರಡು ದಿನ ಒಂದು ವಾರ ಅಂತ ನೋಡ್ತೀವಿ, ಬಟ್ ಅವ್ರು ಬಂದು ನೋಡೋದು ಆಕ್ಚುಯಲ್ ಫ್ಲೋರ್ ಅನ್ನ, ಎಕ್ಸ್ಪರ್ಟ್ಸ್ ಅಲ್ಲಿ ಕೆಲಸ ಮಾಡೋದು, ರಿಸರ್ಚರ್ಸ್ ಅಲ್ಲಿ ರಿಸರ್ಚ್ ಮಾಡೋದು, ಟೆಕ್ನಾಲಜಿನಲ್ಲಿ ವರ್ಕ್ ಮಾಡೋದು, ಅಲ್ಲಿರೋ ಟೂಲ್ಸ್ ಯಾವ್ದ್ಯಾವ್ದು ಆಕ್ಚುಯಲ್ ಆಗಿ ಯೂಸ್ ಆಗ್ತಾ ಇದೆ, ನಮ್ ಬುಕ್ಸ್ ಅಲ್ಲಿ ಇದ್ದಿದ್ದು ಯಾವ್ದು ಅದು ಆಕ್ಚುಯಲ್ ಆಗಿ ಅಲ್ಲಿ ಹೆಂಗೆ ಇಂಪ್ಲಿಮೆಂಟ್ ಮಾಡ್ಕೋತಾ ಇದಾರೆ ಅದೆಲ್ಲ ನೋಡ್ತಾರೆ. ಆ ಎಕ್ಸ್ಪೋಜರ್ ಬಂದು ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ, ಆ ಕಾನ್ಫಿಡೆನ್ಸ್ ಇಂದ ಅವರು ಇಂಡಸ್ಟ್ರಿನಲ್ಲಿ ಎಂಟರ್ ಮಾಡುವಾಗ ಅದು ಅವ್ರಿಗೆ ಫ್ಲರಿಶ್ ಆಗಕ್ಕೆ ಇನ್ನು ಯೂಸ್ ಆಗುತ್ತೆ.
1: ಅಂದ್ರೆ ಬರೀ ಬುಕ್ ಅಲ್ಲಿ ಓದಿ ಪಾಸ್ ಆಗಿ ಹೊರಗಡೆ ಬಂದಾಗ ಅವರಿಗೆ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಇರುತ್ತೆ, ಈ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇಂದ ಅವರಿಗೆ ಅನುಭವ ಹೆಚ್ಚಾಗಿ ಹೊರಗಡೆ ಬಂದಾಗ ಅವರಿಗೆ ಹೆಚ್ಚು ಭಯ ಆಗಲ್ಲ ಅಂತ ಹೇಳ್ತಾ ಇದೀರಾ. ಅವರು ಓದಿರೋದನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ಅಲ್ಲಿ ಅಳವಡಿಸಿಕೊಂಡಿದ್ದಾರೆ ಅನ್ನೋದನ್ನ ಅವರು ತಿಳ್ಕೊಂಡಾಗ ಇನ್ನಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ, ಪ್ರಾಬ್ಲಮ್ಸ್ ಬಂದಾಗ ಅವರು ಇನ್ನಷ್ಟು ಚೆನ್ನಾಗಿ ಅದನ್ನ ಸಾಲ್ವ್ ಮಾಡಿಕೊಂಡು ಮುಂದೆ ಹೋಗ್ಬೋದು ಅಂತ ಹೇಳ್ತಾ ಇದೀರಾ.
0: ಹೌದು, ಚಳಿ ಟೈಮ್ ಅಲ್ಲಿ ನಾವೊಂದು ಜಾಕೆಟ್ ಜೊತೆ ಹೋಗುವಾಗ ನಮ್ಗೊಂದು ಕಾನ್ಫಿಡೆನ್ಸ್ ಬರುತ್ತೆ, ಓಕೆ ನನ್ನ ಹತ್ರ ಜಾಕೆಟ್ ಇದೆ ನಾವು ಹಾಕೋಬಹುದು ಅಂತ. ಆ ಕಾನ್ಫಿಡೆನ್ಸ್ ಅದು ಆ ಮಕ್ಳಿಗೆ ಕೊಡತ್ತೆ. ಓದೋದು ಡಿಗ್ರಿ ತಗೊಳ್ಳೋರು ಎಕ್ಸ್ಪೋಜರೇ ಇಲ್ಲ ಅಂದ್ರೂ ಮಾಡ್ತಾರೆ, ಬಟ್ ಅದು ಒಳಗೆ ಒಂದು ಭಯ ಇರುತ್ತಲ್ಲ, ಆ ಭಯನ ಇದು ಸ್ವಲ್ಪ ಕಡಿಮೆ ಮಾಡಿ ಅವ್ರಿಗೆ ಇನ್ನು ಕಾನ್ಫಿಡೆನ್ಸ್ ಕೊಡತ್ತೆ.
1: ಏನೆಲ್ಲ ಓದಿರ್ತೀವಿ ಬುಕ್ ಅಲ್ಲಿ, ಬುಕ್ ಓದಿ ಎಕ್ಸಾಮ್ ಬರೆದು ಪಾಸ್ ಮಾಡಿರ್ತೀವಿ, ಅದನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ಅದನ್ನ ಅಳವಡಿಸ್ಕೊಳ್ಳೋದು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇಂಡಸ್ಟ್ರಿಗೆ ಅಥವಾ ಹೊರಗಡೆ ಜಗತ್ತಿಗೆ ಅವರು ಕಾಲಿಟ್ಟಾಗ. ಇನ್ನು ನೀವು ಹೇಳಿದ್ದು ನಮ್ಮ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಈ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾ ಇರುವಂತಹ ಶಿಕ್ಷಕರ ಕುರಿತು ಏನ್ ಹೇಳಕ್ ಇಷ್ಟಪಡ್ತೀರಾ? ಅವರಿಗೂ ಈ ಉದ್ಯಮದ ಅರಿವು ಎಷ್ಟು ಮುಖ್ಯ ಅನ್ಸುತ್ತೆ? ಯಾಕೆಂದ್ರೆ ಈ ಇಂಡಸ್ಟ್ರಿ ಎಕ್ಸ್ಪೋಜರ್, ಈ ಪ್ರಾಕ್ಟಿಕಲ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಬರೀ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತನ, ಅವರಿಗೆ ಪಾಠ ಮಾಡ್ತಾ ಇರುವಂತಹ ಶಿಕ್ಷಕರು ಇದರಲ್ಲಿ ತರಬೇತಿಯನ್ನ ಪಡ್ಕೊಳ್ಬೇಕು ಅಂತ ಅನ್ಸುತ್ತಾ? ಅವರಿಗೆ ಏನು ಹೇಳ್ತೀರಾ?
0: ಇದು ತುಂಬಾ ಮುಖ್ಯವಾದ ವಿಷಯ. ಯಾಕೆಂದ್ರೆ ಟೆಕ್ನಾಲಜಿ ಬದಲಾಗ್ತಾ ಇದೆ, ಭವಿಷ್ಯದಲ್ಲಿ ವಿದ್ಯಾರ್ಥಿಗಳನ್ನು ತಯಾರಿ ಮಾಡಬೇಕು. ಸೊ ಫ್ಯಾಕಲ್ಟಿ ಮೆಂಬರ್ಸ್ ಕೂಡ

0: ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ಯಾವುದು, ಟೆಕ್ನಾಲಜೀಸ್ ಯಾವುದು, ಅದ್ರ ಬಗ್ಗೆ ಅಪ್ಡೇಟ್ ಆಗಿರಬೇಕು. ಸೊ ಈ ಉದ್ದೇಶದಿಂದ ಈ ಫ್ಯಾಕಲ್ಟಿ ಇಮರ್ಷನ್ ಪ್ರೋಗ್ರಾಮ್ ಅದನ್ನ ನಾವು FIIP ಅಂತ ಯೋಜನೆ ಮಾಡಿದ್ದೀವಿ. ಇದರಲ್ಲಿ ನಾವು ಏನ್ ಮಾಡ್ತೀವಿ, ಯೂನಿವರ್ಸಿಟೀಸ್ ಮತ್ತೆ ಕಾಲೇಜಸ್ ತಮ್ಮ ಫ್ಯಾಕಲ್ಟಿ ಮೆಂಬರ್ಸ್ ಅನ್ನ ಸಿಡಾಕ್ ಬ್ಯಾಂಗ್ಳೂರ್ಗೆ ಕಳಿಸಬಹುದು. ಅಲ್ಲಿ ಅವರು ನಡೆಯುತ್ತಿರುವ ಪ್ರಾಜೆಕ್ಟ್ಸ್ ಅಲ್ಲಿ ನೋಡಬಹುದು, ರಿಸರ್ಚರ್ಸ್ ಮತ್ತೆ ಡೊಮೇನ್ ಎಕ್ಸ್ಪರ್ಟ್ಸ್ ಜೊತೆ ಮಾತನಾಡಬಹುದು, ಎಮರ್ಜಿಸ್ ಟೆಕ್ನಾಲಜೀಸ್ ಬಗ್ಗೆ ಕಲಿತ್ಕೋಬಹುದು, ಟೆಕ್ನಿಕಲ್ ಡಿಸ್ಕಷನ್ಸ್ ಅಲ್ಲಿ ಭಾಗವಹಿಸಬಹುದು. ಸೊ ಇಂಡಸ್ಟ್ರಿ ಪ್ರಾಕ್ಟೀಸಸ್ ಬಗ್ಗೆ ನೇರ ಅನುಭವ ಪಡ್ಕೋಬಹುದು. ಸೊ ಇದನ್ನೆಲ್ಲ ಅವರು ತಮ್ಮ ಇನ್ಸ್ಟಿಟ್ಯೂಷನ್ಸ್ಗೆ ವಾಪಸ್ ಹೋಗುವಾಗ ಇದನ್ನ ಅವರು ನೂರಾರು ವಿದ್ಯಾರ್ಥಿಗಳಿಗೆ ಅವರು ಹಂಚ್ಕೋಬಹುದು. ಇದರಿಂದ ವಿದ್ಯಾರ್ಥಿಗಳಿಗೆ ಡೈರೆಕ್ಟ್ ಆಗಿ ಬಂದಿಲ್ಲ ಅಂದ್ರೂ ಫ್ಯಾಕಲ್ಟಿ ಮೆಂಬರ್ಸ್ಗೆ ಮುಂಚೆನೆ ಅವ್ರಿಗೆ ನೆಕ್ಸ್ಟ್ ಯಾವ ಟೆಕ್ನಾಲಜೀಸ್ ಅಪ್ಕಮಿಂಗ್ ಇದೆ ಅನ್ನೋ ಇದನ್ನ ಸ್ಟೂಡೆಂಟ್ಸ್ಗೆ ಕೊಡೋದು ಈಸಿ ಆಗುತ್ತೆ.
1: ಶಿಕ್ಷಕರು ಮೊದಲು ಚೆನ್ನಾಗಿ ಕಲ್ತ್ಕೊಂಡ್ರೆ ಅದನ್ನ ವಿದ್ಯಾರ್ಥಿಗಳಿಗೆ ವರ್ಗಾಯಿಸೋದು ತುಂಬಾ ಈಸಿ ಅಂತ ಅನ್ಸತ್ತೆ. ಇನ್ನು ಈಗಿನ ವಿದ್ಯಾರ್ಥಿಗಳು ಹೆಚ್ಚಾಗಿ ಇಂಟರ್ನ್ಶಿಪ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಇಂಟರ್ನ್ಶಿಪ್ ಎಲ್ಲಿ ಮಾಡ್ಲಿ, ಎಲ್ಲಿ ಹೋಗ್ಲಿ, ಇದು ಎಷ್ಟು ಮುಖ್ಯ?
0: ಇಂಟರ್ನ್ಶಿಪ್ ಅಂದ್ರೆ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್, ಇದು ಖಂಡಿತ ಇದೆ. ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ತುಂಬಾ ಇಂಪಾರ್ಟೆಂಟ್. ಸೊ ಈ ಫೈನಲ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಎಲ್ಲ ಇದಾರಲ್ಲ, ಅವರಿಗೆ ವರ್ಕ್ ಬೇಸ್ಡ್ ಲರ್ನಿಂಗ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅಂತ ಒಂದಿದೆ ಸಿಡಾಕ್ ಅಲ್ಲಿ. ಆ ಇಂಟರ್ನ್ಸ್ ಬರೋರು ರಿಸರ್ಚ್ ಮತ್ತೆ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಅಲ್ಲಿ, ಟೆಕ್ನಾಲಜಿಕಲ್ ಇಂಪ್ಲಿಮೆಂಟೇಷನ್ಸ್ ಅಲ್ಲಿ, ಇಂಡಸ್ಟ್ರಿ ವರ್ಕ್ ಫ್ಲೋಸ್ ಕಳೆದುಕೊಳ್ತಾರೆ, ಇಲ್ಲಿರೋ ರಿಯಲ್ ಪ್ರಾಜೆಕ್ಟ್ಸ್ ಅಲ್ಲಿ ಅವರನ್ನ ಯೂಸ್ ಮಾಡ್ಕೊಡ್ತೀವಿ. ತುಂಬಾ ಅನುಭವ ಪಡೆಯುತ್ತಾರೆ, ಅವ್ರು ಓದಿದ ಟೂಲ್ಸ್ ಆಕ್ಚುಯಲ್ ಆಗಿ ಹೆಂಗೆ ಯೂಸ್ ಮಾಡೋದು ಅನ್ನಂತ ಅವರು ನೋಡ್ಕೋತಾರೆ. ಸೊ ಅದರಿಂದ ಅವ್ರಿಗೆ ಜಾಬ್ಸ್ ಸೀಕ್ ಮಾಡುವಾಗ, ಅದರಲ್ಲಿ ಇಂಟರ್ವ್ಯೂ ನಲ್ಲಿ ಕ್ವೆಶ್ಚನ್ಸ್ಗೆ ಆನ್ಸರ್ ಮಾಡೋದು ಸ್ವಲ್ಪ ಅವ್ರಿಗೆ ಇದು ಕಾನ್ಫಿಡೆನ್ಸ್ ಕೊಡುತ್ತೆ.
1: ಅನೇಕ ಆಪ್ಷನ್ಸ್ ಗಳು ಅವ್ರ ಮುಂದೆ ಇರುತ್ತೆ, ಒಳ್ಳೆ ವೃತ್ತಿಯನ್ನ ಆರಿಸ್ಕೊಳ್ಬಹುದಾಗತ್ತೆ, ಅವ್ರಿಗೆ ಇಷ್ಟವಾದದ ಅವರಿಗೆ ಗೊತ್ತಿರುವಂತಹ ಒಂದು ಫೀಲ್ಡ್ ಗೆ ಹೋಗ್ಬಹುದು ಅಂತ ಹೇಳ್ತಾ ಇದೀರಾ. ಇನ್ನು ಕಾರ್ಯಕ್ರಮ ಮುಗಿಸೋ ಸಮಯ ಆಯ್ತು. ಕೊನೆಯದಾಗಿ ನಮ್ಮ ಕೇಳುಗರಿಗೆ, ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಹಾಗೆ ಶಿಕ್ಷಕರಿಗೆ ಏನು ಕಿವಿ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀರಾ?
0: ಕಲಿಯೋದನ್ನ ಯಾವಾಗ್ಲೂ ನಿಲ್ಲಿಸಬೇಡಿ. ಕ್ಲಾಸ್ ರೂಮ್ ನಾಲೆಜ್ ತುಂಬಾ ಮುಖ್ಯ, ಅದರಲ್ಲಿ ಏನ್ ಕಲಿತೀವೋ ಅದು ನಮ್ಮ ಫೌಂಡೇಶನ್ ತರ, ಫೌಂಡೇಶನ್ ಸ್ಟ್ರಾಂಗ್ ಆಗಿರ್ಬೇಕು. ಆದ್ರೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಕೂಡ ಅಷ್ಟೇ ಮುಖ್ಯ. ಸೊ ಏನೇನ್ ಕಲಿತೀವೋ ಅದನ್ನ ಯೂಸ್ ಮಾಡಿ ನೋಡ್ಬೇಕು, ಹೆಂಗೆ ಇದೆ, ಅದನ್ನ ಹೆಂಗ್ ಮಾಡ್ಬೋದು, ಬೇರೆ ತರ ಮಾಡ್ಬೋದಾ ಅನ್ನೋದನ್ನೆಲ್ಲ ನೋಡ್ಬೇಕು, ಟ್ರೈ ಮಾಡಬೇಕು. ವಿದ್ಯಾರ್ಥಿಗಳು ಟೆಕ್ಸ್ಟ್ ಬುಕ್ಗಳನ್ನ ಮೀರಿ ಹೊಸ ಕಲಿಕೆ ಅನುಭವಗಳನ್ನ ನೋಡಬೇಕು. ಸೊ ಫ್ಯಾಕಲ್ಟಿ ಮೆಂಬರ್ಸ್ ನಿರಂತರವಾಗಿ ತಮ್ಮ ಸ್ಕಿಲ್ಸ್ ಅನ್ನ ಅಪ್ಡೇಟ್ ಮಾಡ್ಕೊಂಡಿರ್ಬೇಕು. ಇಂಡಸ್ಟ್ರಿ ಕೂಡ ಅಕಾಡೆಮಿಯ ಜೊತೆ ಕೆಲಸ ಮಾಡಬೇಕು. ಸೊ ಆ ಕೊಲಾಬರೇಷನ್ ಬಂದ್ರೆ ಸ್ಟೂಡೆಂಟ್ಸ್, ಇಂಡಸ್ಟ್ರಿ, ಅಕಾಡೆಮಿಯ, ಫ್ಯಾಕಲ್ಟಿ ಎಲ್ಲ ಜೊತೆಯಾಗಿ ಸೇರಿ ನಮ್ದು ಎಲ್ಲಾ ಸ್ಕಿಲ್ ಸೆಟ್ ಅನ್ನು ಜಾಸ್ತಿ ಮಾಡಿಕೊಂಡ್ರೆ ಔಟ್ಪುಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಸೊ ಸಿಡಾಕ್ ಬ್ಯಾಂಗ್ಳೂರ್ ಪರವಾಗಿ ಎಲ್ಲಾ ವಿದ್ಯಾರ್ಥಿಗಳು, ಫ್ಯಾಕಲ್ಟಿ ಮೆಂಬರ್ಸ್ ಮತ್ತು ಇನ್ಸ್ಟಿಟ್ಯೂಷನ್ಸ್ ಈ ಕೊಲಾಬರೇಟಿವ್ ಲರ್ನಿಂಗ್ ಆಪರ್ಚುನಿಟೀಸ್ ಗಳನ್ನು ಪೂರ್ಣವಾಗಿ ಬಳಸಿಕೊಳ್ಳಿ.
1: ಇನ್ನು ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು.
0: ಧನ್ಯವಾದಗಳು, ನಮಸ್ಕಾರ.
1: ಪ್ರಿಯ ಕೇಳುಗರೆ, ಇವತ್ತಿನ ಈ ಸಂಚಿಕೆ ನಿಮಗೆ ಸ್ಫೂರ್ತಿದಾಯಕವಾಗಿತ್ತು, ಮಾಹಿತಿ ಉಪಯುಕ್ತವಾಗಿತ್ತು ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ತರಗತಿ ಆಚೆಗಿನ ಕಲಿಕೆ, ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದ್ದವರು ಅನಿತಾ ರಾಮೇಶ್ವರಿ ಕೆ, ಸೈಂಟಿಸ್ಟ್ ಇ, ಸಿಡಾಕ್ ಬೆಂಗಳೂರು, ಇವರೊಂದಿಗೆ ನಿರ್ಮಲಾ ಎಸ್.
2: ತಂತ್ರಜ್ಞಾನ ತರಂಗ ಸಿಡಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್,

0: ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
1: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಧಾರವಾಡ.

0: ಆಕಾಶವಾಣಿ ಧಾರವಾಡ, ಈಗ ಸಮಯ 7:30:06.
1: ದೂರದಲ್ಲಿರುವ ನಿಮ್ಮ ಬಂಧು ಬಳಗ, ಸ್ನೇಹಿತರು, ಪರಿಚಿತರಿಗೆ ತಕ್ಷಣವೇ ಹಣ ಕಳುಹಿಸಬೇಕೇ? ಶೀಘ್ರದಲ್ಲೇ ಹಣ ತಲುಪುವ ವಿಶ್ವಾಸಾರ್ಹ ವ್ಯವಸ್ಥೆ, ಅಂಚೆ ಇಲಾಖೆಯ ಇಲೆಕ್ಟ್ರಾನಿಕ್ ಮನಿ ಆರ್ಡರ್ ಇಎಂಒ ಸೇವೆ, ದೇವಸ್ಥಾನ, ಮಸೀದಿ, ಚರ್ಚ್ ಇಂತಹ ಯಾವುದೇ ಧಾರ್ಮಿಕ ಸಂಸ್ಥೆಗಳಿಗೆ ಸೇವಾ ಕಾಣಿಕೆ, ದೇಣಿಗೆ ಹಣವನ್ನು ಸುರಕ್ಷಿತವಾಗಿ ವೇಗವಾಗಿ ಕಳುಹಿಸಬಹುದು. ತ್ವರಿತ ಹಣ ರವಾನೆ, ಸುರಕ್ಷಿತ ಸೇವೆ, ದೇಶವ್ಯಾಪಿ ಅಂಚೆ ಜಾಲದ ವಿಶ್ವಾಸ, ಇವೆಲ್ಲವೂ ಒಂದೇ ಸೇವೆಯಲ್ಲಿ ಲಭ್ಯ. ಇಂದೇ ಅಂಚೆ ಇಲಾಖೆಯ ಇಎಂಒ ಸೇವೆಯನ್ನು ಬಳಸಿರಿ. ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ. ಶ್ರೀ ಮೃತ್ಯುಂಜಯ ಮರೋಳ್ ಅವರ ಅಧ್ಯಕ್ಷತೆಯಲ್ಲಿ ಯಶಸ್ವಿ ಡೆವಲಪರ್ಸ್ ಅರ್ಪಿಸುವ ಹೂವು ಬಳ್ಳಿಯ ಮೇಳ June 26, 27, 28 ಮುಂಜಾನೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ. ಹೊಸ ಮನೆಗಳು, ಹೊಸ ಅಂಗಡಿಗಳು ಹಾಗೂ ಬಾಡಿಗೆ ಬರುವಂತಹ ವಾಣಿಜ್ಯ ಆಸ್ತಿಗಳ ಮಾರಾಟ ಮೇಳವಿದು. ಸ್ಥಳ: ಯಶಸ್ವಿ ಎನ್ಕ್ಲೇವ್, ಕುಮಾರ್ ಪಾರ್ಕ್, ಗೋಕುಲ್ ರಸ್ತೆ, ಹುಬ್ಬಳ್ಳಿ. ಅಂಗಡಿಗಳನ್ನು ಖರೀದಿಸುವ ಗ್ರಾಹಕರಿಗೆ 5 ವರ್ಷಗಳವರೆಗೆ ಯಶಸ್ವಿ ಡೆವಲಪರ್ಸ್ ವತಿಯಿಂದ ಕಡ್ಡಾಯ ಬಾಡಿಗೆ ನೀಡುವ ಖಾತರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
2: 9448112323
1: ಅಥವಾ
2: 7353112323.
1: ಸಾಲ ಸೌಲಭ್ಯ SBI, ಕೆನರಾ ಬ್ಯಾಂಕ್, ಹುಬ್ಬಳ್ಳಿ ಅರ್ಬನ್ ಬ್ಯಾಂಕ್. ಷರತ್ತುಗಳು ಅನ್ವಯ.
3: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
4: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
3: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
4: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
3: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
0: ಕೇಳುಗರೆ ಗಮನಿಸಿ, ಇಂದು ಬೆಳಗ್ಗೆ 11:30 ಡಾಕ್ಟರ್ ಮೃತ್ಯುಂಜಯ ಎಚ್ ಅಗಡಿಯವರ ಗಾಯನ ಕೇಳುವಿರಿ. 12:35 ನುಂಗುವ ಸಮಸ್ಯೆ ಅಥವಾ ಡಿಸ್ಪೇಜಿಯಾ, ಈ ಕುರಿತು ಡಾಕ್ಟರ್ BS ಪ್ರೇಮಲತಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 12:20 ಹಾಗೂ ಸಂಜೆ ಕೃಷಿರಂಗದಲ್ಲಿ ತಿಳುವಳ್ಳಿಯ ನಾಗರಾಜ್ ತೊಂಬ್ರಿ ಹಾಗೂ ಸಂಗಡಿಗರಿಂದ ಕಿನ್ನರ ಜೋಗಿ ಪದ. 12:30 ನಿಮ್ಮೊಂದಿಗೆ ನೇರ ಪ್ರಸಾರದಲ್ಲಿ. ಇಂದು ಸಂಜೆ 6:51 ಕೃಷಿರಂಗದಲ್ಲಿ ಸೇಬು ಬೆಳೆ ಬೇಸಾಯ ಕ್ರಮಗಳು, ಈ ಕುರಿತು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕು ಕುಳಲಿ ಗ್ರಾಮದ ಪ್ರಗತಿಪರ ರೈತರಾದ ಶ್ರೀಶೈಲ್ ಮಲ್ಲಪ್ಪ ತೇಲಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಡಿ. ಸಂಜೆ 7:45 ಜುಬೇದ ವಾಯಿ ಸವಣೂರವರು ಹಾಡಿರುವ ರಂಗಗೀತೆಗಳು. 9:15 ಪ್ರಚಲಿತ ವಿದ್ಯಮಾನ. 9:30 ಕ್ರೀಡಾಲೋಕ. ಅಂತಾರಾಷ್ಟ್ರೀಯ ಹಾಕಿ ಆಟಗಾರ ಹಾಗೂ ಏಕಲವ್ಯ ಪ್ರಶಸ್ತಿ ವಿಜೇತರಾದ ಮೊಹಮ್ಮದ್ ರಹೀಲ್ ಅವರೊಂದಿಗೆ ಸಂದರ್ಶನ ಕೇಳುವೆ.

ರಾತ್ರಿ 10 ಗಂಟೆಗೆ ರಂಗನಾಟಕ ರಣದುಂಧುವಿ, ರಚನೆ ಎನ್ಎಸ್ ರಾವ್, ನಿರ್ದೇಶನ ಚನ್ನಬಸಪ್ಪ ಕಾಳೆ. ಪ್ರಸ್ತುತಪಡಿಸುತ್ತಾರೆ ಹುಬ್ಬಳ್ಳಿಯ ಶ್ರೀ ನಟರಾಜ್ ಕಲಾಬಳಗದ ಸದಸ್ಯರು. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು. 7:35 ಕನ್ನಡದಲ್ಲಿ ವಾರ್ತೆಗಳು, ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ 16ನೇ ಬ್ರಿಕ್ಸ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಸಭೆ ಸಂಪನ್ನ. ಜಾಗತಿಕ ಭದ್ರತಾ ಸವಾಲುಗಳನ್ನು ಎದುರಿಸಲು ಹೆಚ್ಚಿನ ಸಹಕಾರಕ್ಕೆ ಕರೆ. ಕಳೆದ ತ್ರೈಮಾಸಿಕದಲ್ಲಿ ಭಾರತದ ಒಟ್ಟು ವ್ಯಾಪಾರ ವಹಿವಾಟು ಶೇಕಡ 5.4% ಪ್ರಗತಿ. ಹಾರ್ಮೋ ಜಲಸಂಧಿಯಿಂದ 11,000 ಹೆಚ್ಚು ನಾವಿಕರ ಸ್ಥಳಾಂತರಕ್ಕೆ ಅಂತಾರಾಷ್ಟೀಯ ಕಡಲ ಸಂಸ್ಥೆ ಯೋಜನೆ. ಎಂಎಸ್ಎಂಇಗಳಿಗೆ ಹಣಕಾಸು ಸೌಲಭ್ಯ ಸುಲಭಗೊಳಿಸಲು ಟ್ರೇಡ್ಸ್ ಅಂತಿಮ ಮಾರ್ಗಸೂಚಿ ಪ್ರಕಟಿಸಿದ ಆರ್ಬಿಐ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಉಜ್ಬೇಕಿಸ್ತಾನದ ವಿರುದ್ದ ಪೋರ್ಚುಗಲ್ಗೆ 5-0 ಗೋಲುಗಳ ಭರ್ಜರಿ ಜಯ. ವಾರ್ತೆಗಳ ವಿವರ. ಭಾರತದ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿ ನಡೆದ 16ನೇ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಉನ್ನತ ಮಟ್ಟದ ಸಭೆಯಲ್ಲಿ ಭಯೋತ್ಪಾದನೆ ಮತ್ತು ಸೈಬರ್ ಬೆದರಿಕೆಗಳು ಸೇರಿದಂತೆ ವ್ಯಾಪಕ ಜಾಗತಿಕ ಭದ್ರತಾ ಸವಾಲುಗಳನ್ನು ಎದುರಿಸಲು ಬಲವಾದ ಸಹಕಾರವನ್ನು ನೀಡುವಂತೆ ಸದಸ್ಯ ರಾಷ್ಟಗಳು ಕರೆ ನೀಡಿವೆ. ಭಾರತದ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರ ನೇತೃತ್ವದಲ್ಲಿ ನಡೆದ ಈ ಸಭೆಯಲ್ಲಿ ಅಂತಾರಾಷ್ಟೀಯ ಸಮುದಾಯವು ಎದುರಿಸುತ್ತಿರುವ ಸಾಂಪ್ರದಾಯಿಕ ಮತ್ತು ಉದಯೋನ್ಮುಖ ಬೆದರಿಕೆಗಳ ಕುರಿತು ಚರ್ಚಿಸಲಾಯಿತು. ಗಡಿಗಳನ್ನು ಮೀರಿ ಬೆಳೆಯುತ್ತಿರುವ ಭದ್ರತಾ ಅಪಾಯಗಳ ಮೇಲೆ ಸಭೆಯು ಪ್ರಮುಖವಾಗಿ ಗಮನಹರಿಸಿತು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಇಂಧನ ಮತ್ತು ಆಹಾರ ಭದ್ರತೆಯಿಂದ ಹಿಡಿದು ಹವಾಮಾನ ವೈಪರೀತ್ಯ ಹಾಗೂ ಭಯೋತ್ಪಾದಕ ಸಂಘಟನೆಗಳು ಹೊಸ ತಂತ್ರಜ್ಞಾನಗಳನ್ನು ದುರುಪಯೋಗಪಡಿಸಿಕೊಳ್ಳುತ್ತಿರುವ ವಿಷಯಗಳ ಬಗ್ಗೆ ಪ್ರತಿನಿಧಿಗಳು ಪರಸ್ಪರ ವಿಚಾರ ವಿನಿಮಯ ಮಾಡಿಕೊಂಡರು. ಮೇ ಮತ್ತು ಜೂನ್ ತಿಂಗಳಿನಲ್ಲಿ ನಡೆದಿದ್ದ ಭಯೋತ್ಪಾದನೆ ನಿರೋಧಕ ಹಾಗೂ ಮಾಹಿತಿ ತಂತ್ರಜ್ಞಾನ ಬಳಕೆ ಭದ್ರತೆಗೆ ಸಂಬಂಧಿಸಿದ ಬ್ರಿಕ್ಸ್ ಜಂಟಿ ಕಾರ್ಯಕಾರಿ ತಂಡಗಳ ಸಭೆಯ ಫಲಿತಾಂಶಗಳನ್ನು ಇದೇ ವೇಳೆ ಪರಿಶೀಲಿಸಲಾಯಿತು. ಭದ್ರತಾ ಸಾಮರ್ಥ್ಯ ವೃದ್ಧಿ, ಮಾಹಿತಿ ಹಂಚಿಕೆ ಮತ್ತು ಕಾನೂನು ಜಾರಿ ಸಂಸ್ಥೆಗಳ ನಡುವಿನ ಸಮನ್ವಯದ ಮೂಲಕ ಭಯೋತ್ಪಾದನೆ ಹಾಗೂ ಸೈಬರ್ ಅಪಾಯಗಳನ್ನು ಸಾಮೂಹಿಕವಾಗಿ ಹತ್ತಿಕ್ಕಲು ನಾಯಕರು ಬೆಂಬಲ ಸೂಚಿಸಿದರು. ಸದೃಢತೆ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಶೀರ್ಷಿಕೆಯಡಿ 2026ರಲ್ಲಿ ಭಾರತ ವಹಿಸಿಕೊಂಡಿರುವ ಬ್ರಿಕ್ಸ್ ಅಧ್ಯಕ್ಷತೆಗೆ ಎಲ್ಲಾ ರಾಷ್ಟಗಳ ಭದ್ರತಾ ಸಲಹೆಗಾರರು ಪೂರ್ಣ ಬೆಂಬಲ ವ್ಯಕ್ತಪಡಿಸಿದರು. ಸಭೆ ಸಂಪನ್ನಗೊಂಡ ನಂತರ ನಿಯೋಗದ ಸದಸ್ಯರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದರು. ಸದೃಢ ಆರ್ಥಿಕತೆ, ಸುಸ್ಥಿರ ಅಭಿವೃದ್ಧಿ ಮತ್ತು ಅಂತರ್ಗತ ಬೆಳವಣಿಗೆಗಾಗಿ ಬಲವಾದ ಬಹುಪಕ್ಷೀಯ ಸಹಕಾರ ಅಗತ್ಯ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ಬೆಳವಣಿಗೆಗಾಗಿ ಜಾಗತಿಕ ಸಂಗಮ ಶೃಂಗಸಭೆಯನ್ನುದ್ದೇಶಿಸಿ ವರ್ಚುವಲ್ ಮೂಲಕ ಮಾತನಾಡಿದ ಅವರು, ಜಾಗತಿಕ ಸಂಘರ್ಷ ಹಾಗೂ ಅನಿಶ್ಚಿತತೆಯ ಪರಿಣಾಮಗಳು ಅಭಿವೃದ್ಧಿಶೀಲ ರಾಷ್ಟಗಳು ಮತ್ತು ಜಾಗತಿಕ ದಕ್ಷಿಣ ರಾಷ್ಟಗಳ ಮೇಲೆ ಅಸಮ ಪ್ರಮಾಣದಲ್ಲಿ ಬೀಳುತ್ತಿದ್ದು ಇದನ್ನು ಎದುರಿಸಲು ಸಂಘಟಿತ ಜಾಗತಿಕ ಕ್ರಮ ಅನಿವಾರ್ಯವಾಗಿದೆ ಎಂದರು. ಭಾರತದ ಆರ್ಥಿಕ ಪ್ರಗತಿ ಉಲ್ಲೇಖಿಸಿದ ಸಚಿವರು, ದೇಶದ ಬೆಳವಣಿಗೆಯು ಪ್ರಮುಖವಾಗಿ ದೇಶೀಯ ಬೇಡಿಕೆಯಿಂದ ಪ್ರೇರಿತವಾಗಿದೆ. ಭಾರತ ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಗಳಲ್ಲಿ ಒಂದಾಗಿದ್ದು

0: ಮಧ್ಯಮ ಅವಧಿಯಲ್ಲಿ ಜಿಡಿಪಿ ಬೆಳವಣಿಗೆಯು %7 ಆಸುಪಾಸಿನಲ್ಲಿ ಭದ್ರವಾಗಿರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಅಧ್ಯಕ್ಷತೆಯಲ್ಲಿ ನಡೆದ ಈ ಶೃಂಗಸಭೆಯಲ್ಲಿ G7 ರಾಷ್ಟಗಳು ಹಾಗೂ ಅಂತಾರಾಷ್ಟೀಯ ಹಣಕಾಸು ನಿಧಿ IMF ಪ್ರತಿನಿಧಿಗಳು ಭಾಗವಹಿಸಿದ್ದರು. ಕಳೆದ ತ್ರೈಮಾಸಿಕದಲ್ಲಿ ಭಾರತದ ಒಟ್ಟು ವ್ಯಾಪಾರ ವಹಿವಾಟು %5.4 ಪ್ರಗತಿ ಸಾಧಿಸಿದೆ ಎಂದು ನೀತಿ ಆಯೋಗದ ಉಪಾಧ್ಯಕ್ಷ ಡಾ ಅಶೋಕ್ ಕುಮಾರ್ ಲಾಹಿರಿ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಟ್ರೇಡ್ ವಾಚ್ ಕ್ವಾರ್ಟರ್ಲಿ ವರದಿಯ ಇತ್ತೀಚಿನ ಆವೃತ್ತಿಯನ್ನು ಬಿಡುಗಡೆ ಮಾತನಾಡಿದ ಅವರು, ಕಳೆದ ತ್ರೈಮಾಸಿಕದಲ್ಲಿ ಭಾರತದ ರಫ್ತು ಪ್ರಮಾಣವು $1.84 trillion ತಲುಪಿದ್ದು ಆಮದು ಪ್ರಮಾಣವು %6.5 ಹೆಚ್ಚಳವಾಗಿದೆ ಎಂದು ವಿವರ ನೀಡಿದರು. ಪಶ್ಚಿಮ ಏಷ್ಯಾದ ಪ್ರಸಕ್ತ ಬಿಕ್ಕಟ್ಟಿನ ಕುರಿತು ಪ್ರಸ್ತಾಪಿಸಿದ ಅವರು, ಈ ಪರಿಸ್ಥಿತಿಯು ತಾತ್ಕಾಲಿಕವಾಗಿದ್ದು ಶೀಘ್ರದಲ್ಲೇ ಜಗತ್ತಿನಲ್ಲಿ ಶಾಂತಿ ನೆಲೆಸಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಹಾರ್ಮೋ ಜಲಸಂಧಿಯಲ್ಲಿ ಸಿಲುಕಿರುವ 11,000 ಹೆಚ್ಚು ನಾವಿಕರನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸುವ ಯೋಜನೆಯನ್ನು ಅಂತಾರಾಷ್ಟೀಯ ಕಡಲ ಸಂಸ್ಥೆ IMO ಪ್ರಕಟಿಸಿದೆ. ಈ ಕಾರ್ಯಾಚರಣೆಗೆ ಅಗತ್ಯವಿರುವ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲಾಗಿದ್ದು, ಅಮೆರಿಕ ಹಾಗೂ ಇರಾನ್ ನಡುವಿನ ತಿಳುವಳಿಕಾ ಪತ್ರದ ಅನ್ವಯ ಇರಾನ್, ಒಮಾನ್ ಸೇರಿದಂತೆ ಪ್ರಾದೇಶಿಕ ರಾಷ್ಟಗಳ ಸಹಕಾರದೊಂದಿಗೆ ತೆರವು ಪ್ರಕ್ರಿಯೆ ನಡೆಯಲಿದೆ ಎಂದು IMO ಪ್ರಧಾನ ಕಾರ್ಯದರ್ಶಿ ಆಸಿಯನಿಯೋ ಡೊಮಿಂಗ್ವೇಸ್ ತಿಳಿಸಿದ್ದಾರೆ. ಇದೇ ವೇಳೆ ಜಿನೆವಾದ ವಿಶ್ವಸಂಸ್ಥೆ ಕಚೇರಿಯ ಇರಾನ್ ರಾಯಭಾರಿ ಅಲಿ ಬಹರೇನಿ ಅವರು ಮಾತನಾಡಿ, ವಾಣಿಜ್ಯ ಹಡಗುಗಳ ಸಂಚಾರಕ್ಕಾಗಿ ಹಾರ್ಮೋ ಜಲಸಂಧಿಯನ್ನು ಯಾವುದೇ ಸುಂಕವಿಲ್ಲದೆ ಸಂಪೂರ್ಣವಾಗಿ ಮುಕ್ತಗೊಳಿಸಲಾಗಿದೆ ಎಂದಿದ್ದಾರೆ. ಅಮೆರಿಕ ಇರಾನ್ ನಡುವಿನ ಮಾತುಕತೆಗಳ ಆಧಾರದ ಮೇಲೆ 60 ದಿನಗಳ ನಂತರ ಪ್ರಸಕ್ತ ಪರಿಸ್ಥಿತಿಯನ್ನು ಪರಿಶೀಲಿಸಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ರಿಸರ್ವ್ ಬ್ಯಾಂಕ್ RBI ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಉದ್ಯಮ MSME ಮಾರಾಟಗಾರರ ನೋಂದಣಿ ಪ್ರಕ್ರಿಯೆಯನ್ನು ಸರಳಗೊಳಿಸುವ ಹಾಗೂ ಹಣಕಾಸು ಪೂರೈಕೆದಾರರಿಗೆ ಸಾಲ ಖಾತರಿಯ ಸೌಲಭ್ಯ ಒದಗಿಸುವ ಉದ್ದೇಶದಿಂದ ಟ್ರೇಡ್ ರಿಸೀವೆಬಲ್ಸ್ ಡಿಸ್ಕೌಂಟಿಂಗ್ ಸಿಸ್ಟಮ್ ಟ್ರೇಡ್ಸ್ ಕುರಿತ ಅಂತಿಮ ಮಾರ್ಗಸೂಚಿಗಳನ್ನು ಪ್ರಕಟಿಸಿದೆ. ಟ್ರೇಡ್ಸ್ ಒಂದು ಆನ್ಲೈನ್ ವೇದಿಕೆಯಾಗಿದ್ದು, ಸಣ್ಣ ಉದ್ಯಮಗಳು ತಮ್ಮ ಬಾಕಿ ಇರುವ ಬಿಲ್ಗಳು ಅಥವಾ ವ್ಯಾಪಾರ ಪಡೆಯಬೇಕಾದ ಮೊತ್ತಗಳನ್ನು ಬ್ಯಾಂಕ್ಗಳು ಹಾಗೂ ಇತರೆ ಹಣಕಾಸು ಸಂಸ್ಥೆಗಳ ಮೂಲಕ ಹರಾಜು ಹಾಕಿ ಕಾರ್ಯಾಚರಣಾ ಬಂಡವಾಳವನ್ನು ಪಡೆದುಕೊಳ್ಳಲು ನೆರವಾಗುತ್ತದೆ. ನಿನ್ನೆ ಹೊರಡಿಸಿದ ನಿರ್ದೇಶನದಲ್ಲಿ ಟ್ರೇಡ್ಸ್ಗೆ ಸಂಬಂಧಿಸಿದ ಪ್ರಸ್ತುತ ಸೂಚನೆಗಳನ್ನು ಸಮಗ್ರವಾಗಿ ಪರಿಶೀಲಿಸಿರುವುದಾಗಿ RBI ತಿಳಿಸಿದೆ. ಅವುಗಳನ್ನು ಒಂದೇ ಚೌಕಟ್ಟಿನಡಿ ಏಕೀಕರಿಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದೆ. ಟ್ರೇಡ್ಸ್ ನಿರ್ವಹಣಾ ಸಂಸ್ಥೆಗಳ ಕನಿಷ್ಠ ನಿವ್ವಳ ಮೌಲ್ಯದ ಅಗತ್ಯತೆಯನ್ನು ಇತರೆ ಬ್ಯಾಂಕೇತರ ಪಾವತಿ ವ್ಯವಸ್ಥೆ ನಿರ್ವಹಣಾ ಸಂಸ್ಥೆಗಳಿಗೆ ಅನ್ವಯವಾಗುವ 25 ಕೋಟಿ ರೂಪಾಯಿಗಳ ಮಟ್ಟಕ್ಕೆ ಸಮನ್ವಯಗೊಳಿಸಲಾಗಿದೆ. ಈಗಾಗಲೇ ಕಾರ್ಯನಿರ್ವಹಿಸುತ್ತಿರುವ ಸಂಸ್ಥೆಗಳು ಈ ಮಾನದಂಡವನ್ನು 2028 March 31 ಪೂರೈಸಬೇಕು ಎಂದು RBI ತಿಳಿಸಿದೆ. ಕತಾರ್ನ ರಾಸ್ ಲಫಾನ್ ಕೈಗಾರಿಕಾ ನಗರದಲ್ಲಿ ಕಳೆದ ಭಾನುವಾರ ನಡೆದ ದುರಂತದಲ್ಲಿ ಭಾರತೀಯ ನಾಗರಿಕರು ಜೀವ ಕಳೆದುಕೊಂಡಿರುವುದಕ್ಕೆ ಕತಾರ್ ದೇಶದ ಅಮೀರ್ ಶೇಖ್ ತಮೀಮ್ ಬಿನ್ ಅಹಮದ್ ಅಲ್ ಥಾನಿ ಅವರು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೂರವಾಣಿ ಕರೆ ಮಾಡಿದ ಅವರು, ಘಟನೆಯಲ್ಲಿ ಗಾಯಗೊಂಡವರು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಎಂದು ಹಾರೈಸಿದ್ದಾರೆ. ಬಾಧಿತ ಕುಟುಂಬಗಳಿಗೆ ಸಾಂತ್ವನ ಹೇಳಿದ ಕತಾರ್ ನಾಯಕರಿಗೆ ಪ್ರಧಾನಿ ಧನ್ಯವಾದ ಅರ್ಪಿಸಿದ್ದು, ಗಾಯಾಳುಗಳಿಗೆ ಅಲ್ಲಿನ ಆಡಳಿತವು ಒದಗಿಸಿದ ತ್ವರಿತ ವೈದ್ಯಕೀಯ ನೆರವನ್ನು ಶ್ಲಾಘಿಸಿದ್ದಾರೆ. ಇದೇ ವೇಳೆ ಉಭಯ ನಾಯಕರು ತಮ್ಮ ನಾಗರಿಕರ ಯೋಗಕ್ಷೇಮ ಮತ್ತು ಸುರಕ್ಷತೆಯನ್ನು ಖಾತ್ರಿಪಡಿಸುವ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿದ್ದಲ್ಲದೆ ಪರಸ್ಪರ ಬೆಂಬಲ ಮತ್ತು ಒಗ್ಗಟ್ಟನ್ನು ವ್ಯಕ್ತಪಡಿಸಿದ್ದಾರೆ. ವಿಶ್ವಸಂಸ್ಥೆಯ ಶಾಂತಿಪಾಲನಾ ಪಡೆಗಳ ಮೇಲೆ ದಾಳಿ ನಡೆಸುವವರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳುವಂತೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸರ್ವಾನುಮತದ ನಿರ್ಣಯ ಅಂಗೀಕರಿಸಿದೆ. ಇದರೊಂದಿಗೆ ದಾಳಿಗೆ ತುತ್ತಾದ ಸೈನಿಕರು ಯಾವುದೇ ದೇಶಕ್ಕೆ ಸೇರಿದವರು ಆಯಾ ದೇಶಗಳನ್ನು ತನಿಖೆಯಲ್ಲಿ ಭಾಗಿಯಾಗಿಸಿಕೊಳ್ಳುವುದನ್ನು ನಿರ್ಣಯವು ಬೆಂಬಲಿಸಿದೆ. ಶಾಂತಿಪಾಲಕರು ಅಥವಾ ಅವರ ನೆಲೆಗಳ ಮೇಲಿನ ದಾಳಿಯು ಯುದ್ಧಾಪರಾಧಕ್ಕೆ ಸಮಾನವಾಗಬಹುದು ಎಂದು ಪುನರುಚ್ಚರಿಸಿರುವ ಮಂಡಳಿಯು, ಸಂಘರ್ಷದಲ್ಲಿ ತೊಡಗಿರುವ ಎಲ್ಲಾ ಬಣಗಳು ವಿಶ್ವಸಂಸ್ಥೆಯ ಸಿಬ್ಬಂದಿ ವಿಷಯದಲ್ಲಿ ತಮ್ಮ ಜವಾಬ್ದಾರಿಗಳನ್ನು ಸಂಪೂರ್ಣವಾಗಿ ಪಾಲಿಸಬೇಕು ಎಂದು ಸೂಚಿಸಿದೆ. ಭಾರತ ಸೇರಿದಂತೆ 150 ಹೆಚ್ಚು ದೇಶಗಳು ಈ ನಿರ್ಣಯವನ್ನು ಜಂಟಿಯಾಗಿ ಪ್ರಾಯೋಜಿಸಿದ್ದು ಇದು

0: ಪ್ರತಿಪಾಲಕರ ಸುರಕ್ಷತೆಯ ಕುರಿತು ಅಂತಾರಾಷ್ಟ್ರೀಯ ಸಮುದಾಯಕ್ಕಿರುವ ಕಳಕಳಿಯನ್ನು ಪ್ರತಿಬಿಂಬಿಸುತ್ತದೆ. ಎಥೆನಾಲ್ ಮಿಶ್ರಣ ಕಾರ್ಯಕ್ರಮವನ್ನು ವೈಜ್ಞಾನಿಕವಾಗಿ ಮೌಲ್ಯೀಕರಿಸಲಾಗಿದೆ ಮತ್ತು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಲಾಗುತ್ತದೆ ಎಂದು ಕೇಂದ್ರ ಸರ್ಕಾರ ಪುನರುಚ್ಚರಿಸಿದೆ. ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಕುರಿತು ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಡುತ್ತಿರುವ ಆಧಾರರಹಿತ ಹೇಳಿಕೆಗಳು ಸಾರ್ವಜನಿಕರನ್ನು ದಾರಿ ತಪ್ಪಿಸುವ ಗುರಿಯನ್ನು ಹೊಂದಿವೆ ಎಂದು ಕೇಂದ್ರ ಸರ್ಕಾರ ಗಮನಿಸಿದ್ದು, E20 ಪೆಟ್ರೋಲ್ ಅನ್ನು ಪರಿಚಯಿಸಿದಾಗಿನಿಂದ ಎಥೆನಾಲ್ ಮಿಶ್ರಣಕ್ಕೆ ಕಾರಣವಾದ ಎಂಜಿನ್ ವೈಫಲ್ಯ ಅಥವಾ ವಾಹನ ಸ್ಥಗಿತದ ಯಾವುದೇ ವ್ಯಾಪಕ ಸಮಸ್ಯೆಗಳು ವರದಿಯಾಗಿಲ್ಲ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಅಮೆರಿಕದ ಹ್ಯೂಸ್ಟನ್ನಲ್ಲಿ ನಡೆದ 2026 ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಕೆ ಗುಂಪಿನ ಪಂದ್ಯದಲ್ಲಿ ಪೋರ್ಚುಗಲ್ ತಂಡ ಉಜ್ಬೆಕಿಸ್ತಾನದ ವಿರುದ್ದ 5-0 ಗೋಲುಗಳ ಭರ್ಜರಿ ಜಯ ಸಾಧಿಸಿದೆ. ತಾರಾ ಆಟಗಾರ 41 ವರ್ಷದ ಕ್ರಿಸ್ಟಿಯಾನೋ ರೊನಾಲ್ಡೋ ಪೋರ್ಚುಗಲ್ ಪರ 2 ಗೋಲುಗಳನ್ನು ಗಳಿಸಿದರು. ರೊನಾಲ್ಡೋ ತಮ್ಮ ಗೋಲುಗಳೊಂದಿಗೆ 6 ವಿಭಿನ್ನ ವಿಶ್ವಕಪ್ ಪಂದ್ಯಾವಳಿಗಳಲ್ಲಿ ಗೋಲು ಗಳಿಸಿದ ಮೊದಲ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಫಾಕ್ಸ್ ಬರೋದ ಬೋಸ್ಟನ್ ಕ್ರೀಡಾಂಗಣದಲ್ಲಿ ಇಂಗ್ಲೆಂಡ್ ಮತ್ತು ಘಾನಾ ನಡುವಿನ ಎಲ್ ಗುಂಪಿನ ಪಂದ್ಯ ಯಾವುದೇ ಗೋಲುಗಳಿಲ್ಲದೆ ಡ್ರಾದಲ್ಲಿ ಕೊನೆಗೊಂಡಿತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ 16ನೇ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆ ಸಂಪನ್ನ. ಜಾಗತಿಕ ಭದ್ರತಾ ಸವಾಲುಗಳನ್ನು ಎದುರಿಸಲು ಹೆಚ್ಚಿನ ಸಹಕಾರಕ್ಕೆ ಕರೆ. ಕಳೆದ ತ್ರೈಮಾಸಿಕದಲ್ಲಿ ಭಾರತದ ಒಟ್ಟು ವ್ಯಾಪಾರ ವಹಿವಾಟು 5.4% ಪ್ರಗತಿ. ಹಾರ್ಮೋಜ್ ಜಲಸಂಧಿಯಿಂದ 11,000 ಹೆಚ್ಚು ನಾವಿಕರ ಸ್ಥಳಾಂತರಕ್ಕೆ ಅಂತಾರಾಷ್ಟೀಯ ಕಡಲ ಸಂಸ್ಥೆ ಯೋಜನೆ. ಎಂಎಸ್ಎಂಇಗಳಿಗೆ ಹಣಕಾಸು ಸೌಲಭ್ಯ ಸುಲಭಗೊಳಿಸಲು ಟ್ರೇಡ್ಸ್ ಅಂತಿಮ ಮಾರ್ಗಸೂಚಿ ಪ್ರಕಟಿಸಿದ ಆರ್ಬಿಐ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಉಜ್ಬೆಕಿಸ್ತಾನದ ವಿರುದ್ದ ಪೋರ್ಚುಗಲ್ಗೆ 5-0 ಗೋಲುಗಳ ಭರ್ಜರಿ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12:00.
1: ಆಕಾಶವಾಣಿ ಧಾರವಾಡ. ಇದೀಗ ಚಿತ್ರಗೀತೆಗಳು.
2: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡಿದರೆ ನಿಮಗೆ ಭರ್ಜರಿ ಫಸಲು ಗ್ಯಾರಂಟಿ.
4: ಗುರುಗಳೇ, ರೈತನಿಗಿಂತ ಬೇಸಾಯದ ಬಗ್ಗೆ ಬೇರೆ ಯಾರಿಗೆ ಚೆನ್ನಾಗಿ ಗೊತ್ತು ಹೇಳಿ? ಸರಿಯಾದ ಸಮಯಕ್ಕೆ ಬೀಜಗಳ ಬಿತ್ತನೆ ಮಾಡಲಾಗಿದೆ.
3: ನಾನು ಬೆಳೆ ಬೆಳೆಯುವ ಬೀಜಗಳ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು NPS ಸಂಚಯ್ ಬಗ್ಗೆ ಮಾತಾಡ್ತಾ ಇದ್ದೀನಿ.
4: ಗುರುಗಳೇ, NPS ಸಂಚಯ್ ಹಂಗಂದ್ರೇನು?
3: NPS ಸಂಚಯ್ ಭಾರತ ಸರ್ಕಾರದ ಪ್ರಾಧಿಕಾರವಾದ PFRDA ನಡೆಸುವ ಪಿಂಚಣಿ ಯೋಜನೆಯಾಗಿದೆ. ಕೇವಲ 250 ರೂಪಾಯಿಯೊಂದಿಗೆ ನಿಮ್ಮ ಖಾತೆಯನ್ನ ತೆರೆಯಿರಿ ಮತ್ತು ಕೊಡುಗೆ ನೀಡುವುದನ್ನ ಮುಂದುವರಿಸಿ. ನಿಮ್ಮ ವೃದ್ಧಾಪ್ಯದಲ್ಲಿ ನಿಮಗೆ ಮಾಸಿಕ ಪಿಂಚಣಿ ಸಿಗುತ್ತೆ. ಇಂದು NPS ಸಂಚಯ್ನಲ್ಲಿ ಉಳಿತಾಯವನ್ನು ಪ್ರಾರಂಭಿಸಿ ಮತ್ತು ನಿಮ್ಮ ಭವಿಷ್ಯವನ್ನ ಸುರಕ್ಷಿತಗೊಳಿಸಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ನಿಮ್ಮ ಬ್ಯಾಂಕ್ ಅನ್ನು ಸಂಪರ್ಕಿಸಿ. NPS ಸಂಚಯನೊಂದಿಗೆ ಭವಿಷ್ಯಕ್ಕೆ ಸಿದ್ಧರಾಗಿರಿ.

0: ಪಕ್ಕದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ಧಾರವಾಡ, ಸಮಯ 8 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು ದಿಲ್ಲಿ ಕೇಂದ್ರದಿಂದ.

ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಶಿವಾನಿ ಮಿರಜ್ಕರ್ ಅವರ ಗಾಯನದಲ್ಲಿ ರಾಗ್ ಹಿಂಡೋಲ್ ಕೇಳಿದಿರಿ. ತಬಲಾ ಸಾಥ್ ನೀಡಿದವರು ಶ್ರೀಹರಿ ದಿಗ್ಗಾವಿ. ಹಾರ್ಮೋನಿಯಂನಲ್ಲಿ ಸುಕ್ರಬ್ ಎಚ್ ಮುಲ್ಲಾ.

ಇಂದು ಬೆಳಗ್ಗೆ 11 ಗಂಟೆಗೆ ದಿವ್ಯಾಂಗ ತರಂಗ ನೇರ ಫೋನಿನ ಕಾರ್ಯಕ್ರಮ, 11:30ಕ್ಕೆ ಡಾಕ್ಟರ್ ಮೃತ್ಯುಂಜಯ ಎಚ್ ಅಗಡಿಯವರಿಂದ ಗಾಯನ ಕೇಳುವಿರಿ. 12:05ಕ್ಕೆ ವನಿತಾ ವಿಹಾರ, 12:35ಕ್ಕೆ ನುಂಗುವ ಸಮಸ್ಯೆ ಅಥವಾ ಡಿಸ್ಪೇಜಿಯಾ, ಈ ಕುರಿತು ಡಾಕ್ಟರ್ ಬಿಎಸ್ ಪ್ರೇಮಲತಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 11:00ಗಂಟೆಗೆ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಪ್ರಗತಿಪಥ. ಪಿಎಂ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ ಕೇಳುವಿರಿ.

0: ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹು ಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ನಮ್ಮ ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕತ್ತೀವಿ. ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತ ರಾಮಾಯಣ. ಪ್ರತಿ ಬುಧವಾರ ಮುಂಜಾನೆ 9:15 ಕನ್ನಡ ಗೀತ ರಾಮಾಯಣ. ಪ್ರೀತಿಯ ಗೆಳತಿ, ಕೇಳು ಗೆಳತಿ, ಕೇಳು ನೀ ಗೆಳತಿ, ಕೇಳೇ ಕೇಳ್ತೀನಿ, ಮತ್ಯಾಕ ಈ ವಿನಂತಿ ಅಂತಿ? ಗುರುವಾರ ಮುಂಜಾನೆ 11:00 ಅಂದೆ ಗೆಳತಿ, ಗೊತ್ತದ ಏನೋ ವಿಶೇಷ ಇರಬಹುದು, ಕುತೂಹಲ ತಡಿಲಿಕ್ಕಾಗೋಲ್ತು, ಲಘೂನೇ ಹೇಳು ಗೆಳತಿ ಅಂತಿ. ಹಾ ಹಾ, ಇದ ಗುರುವಾರ ಮುಂಜಾನೆ 11:00 ಕೇಳು ಗೆಳತಿ ನೇರ ಪ್ರಸಾರದೊಳಗ. ನಿನ್ನ ಬಹುದಿನದ ಬೇಡಿಕೆಯ ಮೇರೆಗೆ ಕೇಳು ಗೆಳತಿ ಗುರುವಾರ ಮುಂಜಾನೆ 11:00 ನೇರ ಪ್ರಸಾರದೊಳಗ ಕೇಳ್ತೀಯಲ್ಲ ಗೆಳತಿ. ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
1: ಸಂವಾದಿನಿ ಸಂತನ ಸುಸ್ವರ ಸಿಂಚನ
0: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯೆಡೆ.
2: ಆತ್ಮೀಯ ಕೇಳುಗರೆ, ಪ್ರತಿ ಶನಿವಾರ ಬೆಳಿಗ್ಗೆ 9:30 10:30 ಸಿನಿ ಕ್ವಿಜ್ ನಂದನ.
3: ನಮ್ಮ ಸಿನಿಮಾ, ನಿಮ್ಮ ಸಿನಿಮಾ, ನಮ್ಮ ಸಿನಿಮಾ, ಕನ್ನಡ ಸಿನಿಮಾ.
2: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ. ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14 ಹಾಗೂ 244-344-16 ಎಸ್ಟಿಡಿ ಸಂಖ್ಯೆ 0836.
4: ಜಗದ ಜನರಂಜನೀಯ.
2: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ.
5: ಹಚ್ಚ ಹಸಿರ ಪಚ್ಚೆ ಕಾಡು,
0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
6: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
6: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.
7: ಆಕಾಶವಾಣಿ ಧಾರವಾಡ 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
8: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
7: ಬೆಂಗಳೂರಿನ ಅತ್ಯಂತ ನಂಬಿಕೆ

0: ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್
1: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ
0: 9686860310 ಕರೆ ಮಾಡಿ ಫೋರ್ಟಿಸ್ ಹಾಸ್ಪಿಟಲ್ ಕನಿಂಗ್ಹ್ಯಾಮ್ ರೋಡ್
2: ತ್ವರೆ ದುಜೀವಿ ಸಬಹುದೇ ಹರಿ ನಿನ್ನ ಚರಣಗಳ
3: ಆತ್ಮೀಯರೇ ಧಾರವಾಡ ಆಕಾಶವಾಣಿ ಹಾಗೂ ಕನಕ ಅಧ್ಯಯನ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವುಗಳ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕ ದೀಪ
4: ಜಪವ ಮಾಡಿದರೇನು ತಪವ ಮಾಡಿದರೇನು
5: ಪ್ರತಿ ಗುರುವಾರ ತಪ್ಪದೆ ಕೇಳಿ ಕನಕ ದೀಪ
6: ಅರಿತು ನಡೆಯಲಿ ಬೇಕು ನರಕಾಯ ಮೆತ್ತಿದ ಮೇಲೆ
3: ಧಾರವಾಡ ಆಕಾಶವಾಣಿ 765 ಕಿಲೋಹರ್ಟ್ಸ್ ಹಾಗೂ FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರಸಾರವಾಗುತ್ತಿದೆ ಕನಕ ದೀಪ
5: ಕನಕ ದೀಪ.
7: ಈಗ ಆನಂದ್ ಕುಮಾರ್ ಕಂಬಳಿ ಹಾಳ್ ಅವರಿಂದ ಸುಗಮ ಸಂಗೀತ. ತಬಲಾ ಸಾಥಿ ಶ್ರೀಪಾದ್ ಕುಲಕರ್ಣಿ, ವೈಲಿನ್ ಶಂಕರ್ ಕಬಾಡಿ. ಮೊದಲಿಗೆ ಅಂಬಿಗರ ಚೌಡಯ್ಯನವರ ವಚನ.

ಇದುವರೆಗೆ ಆನಂದಕುಮಾರ್ ಕಂಬಳಿಹಾಳ್ ಅವರಿಂದ ಸುಗಮ ಸಂಗೀತ ಕೇಳಿದಿರಿ. ತಬಲಾ ಸಾಥ್ ನೀಡಿದವರು ಶ್ರೀಪಾದ್ ಕುಲಕರ್ಣಿ, ವೈಲಿನ್ ಶಂಕರ್ ಕವಾಡಿ. ಆಕಾಶವಾಣಿ

0: ಕೇಳಿ ಕನ್ನಡ ಗೀತ ರಾಮಾಯಣದ 7ನೇ ಹಾಡು. ಮೂಲ ಮರಾಠಿ ಕವಿ ಗ ದಿ ಮಾಡ್ಗುಳ್ಕರ್, ಕನ್ನಡ ರೂಪಾಂತರ ಶ್ರೀನಿವಾಸ್ ತೋಫ್ಖಾನೆ, ಮೂಲ ಸಂಗೀತ ಸಂಯೋಜಕರು ಸುಧೀರ್ ಫಡ್ಕೆ, ನಿರೂಪಣೆ ಮನೋಹರ್ ಕುಲಕರ್ಣಿ, ಹಾಡಿದವರು ರೇಣುಕಾ ನಾಕೋಡ್.
1: ಶ್ರೀರಾಮಚಂದ್ರನ ಹುಟ್ಟುಹಬ್ಬದಲ್ಲಿ ಆನಂದ ತುಂದಿಲರಾದ ತಂದೆ ದಶರಥ, ತಾಯಿ ಕೌಸಲ್ಯೆ ಹಾಗೂ ಸಮಸ್ತ ನಗರವಾಸಿಗಳು ಶ್ರೀರಾಮನ ಗುಣಗಾನದಲ್ಲಿದ್ದರು. ದಿನಗಳೆದಂತೆ ಶ್ರೀರಾಮಚಂದ್ರ ಅರಮನೆಯ ವೈಭವದೊಂದಿಗೆ ಬೆಳೆಯುತ್ತಲೇ ಸಾಗಿದ್ದ. ತಪ್ಪು ತಪ್ಪು ಹೆಜ್ಜೆ ಇಡುತ್ತಾ, ತೊದಲು ನುಡಿ ನುಡಿಯುತ್ತಾ ಎಲ್ಲರ ಕಣ್ಮಣಿಯಾಗಿ ಬೆಳೆಯುತ್ತಿದ್ದ ಶ್ರೀರಾಮಚಂದ್ರ. ಕೌಸಲ್ಯೆ ತನ್ನ ಪುತ್ರ ರಾಮಚಂದ್ರನನ್ನು ತೊಡೆಯ ಮೇಲೆ ಕುಳ್ಳಿರಿಸಿ ಅವನನ್ನು ಆಡಿಸುತ್ತಾ ತನ್ನ ಸವತಿಯರೆದುರು ಆತನ ವರ್ಣನೆ

0: ಮುಂದಿನ ವಾರ ಇದೇ ವೇಳೆಗೆ ಕೇಳಲಿದ್ದೀರಿ ಕನ್ನಡ ಗೀತರಾಮಾಯಣದ ಮುಂದಿನ ಭಾಗ.
1: ಆಕಾಶವಾಣಿ ಧಾರವಾಡ ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ. ವಿದುಷಿ ರೇಣುಕಾ ನಾಕೋಡವರ ಸ್ವರದಲ್ಲಿ ಕೇಳಿ ಪುರಂದರದಾಸರ ಕೃತಿ.

0: ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣಾ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ.
1: ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡಿದ್ರೆ ನಿಮಗೆ ಭರ್ಜರಿ ಫಸಲು ಗ್ಯಾರಂಟಿ.
2: ಗುರುಗಳೇ, ರೈತನಿಗಿಂತ ಬೇಸಾಯದ ಬಗ್ಗೆ ಬೇರೆ ಯಾರಿಗೆ ಚೆನ್ನಾಗಿ ಗೊತ್ತು ಹೇಳಿ? ಸರಿಯಾದ ಸಮಯಕ್ಕೆ ಬೀಜಗಳ ಬಿತ್ತನೆ ಮಾಡಲಾಗಿದೆ.
1: ನಾನು ಬೆಳೆ ಬೆಳೆಯುವ ಬೀಜಗಳ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು NPS ಸಂಚಯ್ ಬಗ್ಗೆ ಮಾತಾಡ್ತಾ ಇದ್ದೀನಿ.
2: ಗುರುಗಳೇ, NPS ಸಂಚಯ್ ಹಂಗಂದ್ರೇನು?
1: NPS ಸಂಚಯ್ ಭಾರತ ಸರ್ಕಾರದ ಪ್ರಾಧಿಕಾರವಾದ PFRDA ನಡೆಸುವ ಪಿಂಚಣಿ ಯೋಜನೆಯಾಗಿದೆ. ಕೇವಲ 250 ರೂಪಾಯಿಯೊಂದಿಗೆ ನಿಮ್ಮ ಖಾತೆಯನ್ನ ತೆರೆಯಿರಿ ಮತ್ತು ಕೊಡುಗೆ ನೀಡುವುದನ್ನ ಮುಂದುವರಿಸಿ. ನಿಮ್ಮ ವೃದ್ಧಾಪ್ಯದಲ್ಲಿ ನಿಮಗೆ ಮಾಸಿಕ ಪಿಂಚಣಿ ಸಿಗುತ್ತೆ. ಇಂದು NPS ಸಂಚಯ್ನಲ್ಲಿ ಉಳಿತಾಯವನ್ನು ಪ್ರಾರಂಭಿಸಿ ಮತ್ತು ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ನಿಮ್ಮ ಬ್ಯಾಂಕ್ ಅನ್ನು ಸಂಪರ್ಕಿಸಿ. NPS ಸಂಚಯನೊಂದಿಗೆ ಭವಿಷ್ಯಕ್ಕೆ ಸಿದ್ಧರಾಗಿರಿ.
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
5: ಹೇಳಿ.
4: ಈ KYC ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
5: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ KYC ಅಪ್ಡೇಟ್ ಮಾಡಿಸಬೇಕು.
4: ಆದ್ರೆ ಇದನ್ನು ಹೇಗ್ ಮಾಡೋದು?
5: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
4: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
5: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ KYC ಅಪ್ಡೇಟ್ ಮಾಡಿಸಬಹುದು.
4: ಅಷ್ಟೇ?
5: ಅಷ್ಟೇ.
4: ಗೊತ್ತಾಯ್ತು.
5: ನಿಮ್ಮ KYC ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆ

0: ಶ್ರೀ ಮೃತ್ಯುಂಜಯ ಮರೋಳ್ ಅವರ ಅಧ್ಯಕ್ಷತೆಯಲ್ಲಿ ಯಶಸ್ವಿ ಡೆವಲಪರ್ಸ್ ಅರ್ಪಿಸುವ ಹೂವು ಬಳ್ಳಿಯ ಮೇಳ ಜೂನ್ 26, 27, 28 ಮುಂಜಾನೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಹೊಸ ಮನೆಗಳು ಹೊಸ ಅಂಗಡಿಗಳು ಹಾಗೂ ಬಾಡಿಗೆ ಬರುವಂತಹ ವಾಣಿಜ್ಯ ಆಸ್ತಿಗಳ ಮಾರಾಟ ಮೇಳವಿದು. ಸ್ಥಳ ಯಶಸ್ವಿ ಎನ್ಕ್ಲೇವ್ ಕುಮಾರ್ ಪಾರ್ಕ್ ಗೋಕುಲ್ ರಸ್ತೆ ಹುಬ್ಬಳ್ಳಿ. ಅಂಗಡಿಗಳನ್ನು ಖರೀದಿಸುವ ಗ್ರಾಹಕರಿಗೆ 5 ವರ್ಷಗಳವರೆಗೆ ಯಶಸ್ವಿ ಡೆವಲಪರ್ಸ್ ವತಿಯಿಂದ ಕಡ್ಡಾಯ ಬಾಡಿಗೆ ನೀಡುವ ಖಾತರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
1: 9448112323
0: ಅಥವಾ
1: 7353112323.
0: ಸಾಲ ಸೌಲಭ್ಯ SBI ಕೆನರಾ ಬ್ಯಾಂಕ್ ಹುಬ್ಬಳ್ಳಿ ಅರ್ಬನ್ ಬ್ಯಾಂಕ್. ಷರತ್ತುಗಳು ಅನ್ವಯ.
2: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಜಯಸಿಂಹ ಚಿತ್ರದ ಗೀತೆ

0: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕೆ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
1: ಸಂವಾದಿನಿ ಸಂತನ ಸುಸ್ವರ ಸಿಂಚನ
0: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯೆಡೆ.
2: ನಂದನ ಕಾರ್ಯಕ್ರಮದ ಮುಂದಿನ ಗೀತೆ ಕೆಜೆ ಯೇಸುದಾಸ್ ಹಾಡಿರುವ ಮಾನಸ ವೀಣೆ ಚಿತ್ರದ್ದು.

0: ನಂದನ ಕಾರ್ಯಕ್ರಮದಲ್ಲಿ ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ.
1: ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡಿದ್ರೆ ನಿಮಗೆ ಭರ್ಜರಿ ಫಸಲು ಗ್ಯಾರಂಟಿ.
2: ಗುರುಗಳೇ, ರೈತನಿಗಿಂತ ಬೇಸಾಯದ ಬಗ್ಗೆ ಬೇರೆ ಯಾರಿಗೆ ಚೆನ್ನಾಗಿ ಗೊತ್ತು ಹೇಳಿ? ಸರಿಯಾದ ಸಮಯಕ್ಕೆ ಬೀಜಗಳ ಬಿತ್ತನೆ ಮಾಡಲಾಗಿದೆ.
1: ನಾನು ಬೆಳೆ ಬೆಳೆಯುವ ಬೀಜಗಳ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು NPS ಸಂಚಯ್ ಬಗ್ಗೆ ಮಾತಾಡ್ತಾ ಇದ್ದೀನಿ.
2: ಗುರುಗಳೇ, NPS ಸಂಚಯ್ ಹಂಗಂದ್ರೇನು?
1: NPS ಸಂಚಯ್ ಭಾರತ ಸರ್ಕಾರದ ಪ್ರಾಧಿಕಾರವಾದ PFRDA ನಡೆಸುವ ಪಿಂಚಣಿ ಯೋಜನೆಯಾಗಿದೆ. ಕೇವಲ 250 ರೂಪಾಯಿಯೊಂದಿಗೆ ನಿಮ್ಮ ಖಾತೆಯನ್ನ ತೆರೆಯಿರಿ ಮತ್ತು ಕೊಡುಗೆ ನೀಡುವುದನ್ನ ಮುಂದುವರಿಸಿ. ನಿಮ್ಮ ವೃದ್ಧಾಪ್ಯದಲ್ಲಿ ನಿಮಗೆ ಮಾಸಿಕ ಪಿಂಚಣಿ ಸಿಗುತ್ತೆ. ಇಂದು NPS ಸಂಚಯ್ನಲ್ಲಿ ಉಳಿತಾಯವನ್ನು ಪ್ರಾರಂಭಿಸಿ ಮತ್ತು ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ನಿಮ್ಮ ಬ್ಯಾಂಕ್ ಅನ್ನು ಸಂಪರ್ಕಿಸಿ. NPS ಸಂಚಯನೊಂದಿಗೆ ಭವಿಷ್ಯಕ್ಕೆ ಸಿದ್ಧರಾಗಿರಿ.
3: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
4: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
3: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
4: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
3: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನ್ನಿಂಗ್ಹ್ಯಾಮ್ ರೋಡ್.

0: ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಚನ್ನಯ್ಯನಗಿರಿ ಮನಗುಂಡಿ ಧಾರವಾಡ.
1: ನಿಸರ್ಗ ಜ್ಞಾನಾಮೃತ.
2: ಈಗ ಶ್ರೀಕೃಷ್ಣ ಪಾರಿಜಾತ ಕೊರವಂಜಿ ಸನ್ನಿವೇಶ ಪ್ರಸ್ತುತಪಡಿಸುತ್ತಾರೆ ಬೈಲಹೊಂಗಲ ತಾಲೂಕಿನ ಮಲ್ಲಮ್ಮ ಮ್ಯಾಗೇರಿ ಹಾಗೂ ಸಂಗಡಿಗರು.

0: ಏನಮ್ಮ
1: ಏನಾಗೆ ಭೂತ ಬಿಡಿಸ್ಲಿಕ್ಕೆ ಬರ್ತದ?
0: ಭೂತ ಅಂದ್ರ
1: ದೆವ್ವ,
0: ದೆವ್ವ ಬಿಡಿಸ್ತಿ?
1: ಇದು ಅಲ್ಲದೆ,
0: ಇದು ಅಲ್ಲದೆ
1: ವೇತಾಳ ಆದ್ರೂ ಸಾಧ್ಯ ಮಾಡಿಕೊಡ್ತಾರೆ.
0: ವೇತಾಳ ಸಾಧ್ಯ ಮಾಡಿಕೊಡ್ತೀರಿ?
1: ಮಾತಾಡದಂತ ಮೂಕರ್ನ ನಾನು ಮಾತಾಡ್ತೇನವ.
0: ಮಾತನಾಡದಂತ ಮೂಕರ್ನ ಸಹಿತ ಮಾತಾಡಿಸ್ತಿ? ಹೋಗ್ಲಿ ಬಿಡಮ್ಮ, ಈ ಮೂಕರ್ ಮಾತಾಡಿಸ್ತು, ಕ್ವಾನ ಮಾತಾಡಿಸ್ತು, ನಿನ್ ಮಾತ ತಿಳಿಯವಲ್ಲು ನನಗ.
1: ಏನು ನನ್ನ ಮಾತ ನಿನಗೆ ತಿಳಿಯವಲ್ಲು?
0: ತಿಳುವಂತ ಹೇಳವಲ್ಲಿ.
1: ನನ್ನ ಮಾತ ನಿನಗೆ ತಿಳಿಬೇಕಾದ್ರೆ ನೀನು ಯಾವ ರೀತಿಯಿಂದ ಕೇಳಬೇಕು?
0: ಕೇಳಬೇಕು
1: ಹ್ಯಾಗ ಕೇಳಿದ್ರೆ ನನ್ನ ಮಾತ ನಿನಗೆ ತಿಳಿತಾವ್? ಇದನ್ನ ಮೊದಲು ಕೇಳ್ಕೋ.
0: ಯಾಕೆ ಕೇಳ್ಬೇಕಮ್ಮ?
1: ಹ್ಯಾಗ ಕೇಳ್ಬೇಕು
0: ಮಾತನ್ನ? ಯಾಕೆ ಕೇಳಬೇಕು?
1: ಕೇಳವ.

0: ಹಂಗಿ ಹೊಸದದ ದೋತ್ರ ಬೆಳಗದ ಎಲ್ಲ ಹಸನದ ಮತ್ತಿನ ಎಂತ ಹಸನ ಬೇಕು ನಿನಗ?
1: ನಾ ಹೇಳಿದ್ದು ಹೀಗ ಹಸನ ಅಲ್ಲ,
0: ಇಂಥ ಹಸನ ಅಲ್ಲ,
1: ಸ್ವಚ್ಛ ಮನಸ್ಸಿನಿಂದ ಕೇಳಬೇಕು ಅಂದೆ.
0: ಸ್ವಚ್ಛ ಮನಸ್ಸಂದ್ರೆ ಏನಮ್ಮ?
1: ಅಂದ್ರೇನು? ಭಕ್ತಿಯಿಂದ ಕೇಳಬೇಕು ಅಂದೆ.
0: ಭಕ್ತಿ ಹೊರವಂಜಿ, ಭಕ್ತಿ ಅಂದ್ರೆ ಏನ್ ಗುರುತಿಲ್ಲ ನನಗ್ ಮೊದಲು.
1: ಏನ ಭಕ್ತಿ ಅಂದ್ರೆ ಗುರುತಿಲ್ಲ?
0: ಇಲ್ಲಮ್ಮ.
1: ಈ ಚಲಿಸುವ ಪ್ರಪಂಚವೆಲ್ಲ
0: ಪರಮಾತ್ಮನಿಂದಲೇ
1: ನಡೆಯುವುದೆಂದು
0: ನಂಬಿಗಿಡುವುದೇ ಒಂದು ಭಕ್ತಿ. ಓಹೋ, ಇದ ಒಂದು ಭಕ್ತಿ, ಇದ ಒಂದು ಭಕ್ತಿ,
1: ಒಂದೇ ಭಕ್ತಿ. ಯಾಕೆ ನವ ವಿಧ ಭಕ್ತಿಗಳು
0: ಅಂದ್ರ
1: ಭಕ್ತಿಯಲ್ಲಿ ಒಂಬತ್ತು ತರದ ಭಕ್ತಿಗಳವ.
0: ಒಂಬತ್ತು ತರ ಭಕ್ತಿ ಅವ? ಅವ್ಯಾವಮ್ಮ
1: ಒಂಬತ್ತು ತರದ ಭಕ್ತಿಗಳು ಯಾವ
0: ಯಾವ?
1: ಶ್ರವಣ,
0: ಶ್ರವಣ,
1: ಕೀರ್ತನ,
0: ಕೀರ್ತನ,
1: ಸ್ಮರಣ,
0: ಸ್ಮರಣ,
1: ಪಾದ ಸೇವನ,
0: ಪಾದ ಸೇವನ,
1: ಅರ್ಚನ,
0: ಅರ್ಚನ,
1: ವಂದನ,
0: ವಂದನ,
1: ದಾಸ್ಯ,
0: ದಾಸ್ಯ,
1: ಸಖ್ಯ,
0: ಸಖ್ಯ,
1: ಆತ್ಮನಿವೇದನ,
0: ಆತ್ಮನಿವೇದನ.
1: ಹೀಗೆ ಒಂಬತ್ತು ತರದ ಭಕ್ತಿಗಳವ
0: ಅಮ್ಮ ಕೊರವಂಜಿ. ಇವೆಲ್ಲ ಭಕ್ತಿ ಒಂಬತ್ತಾದ್ರು ಖರೆ, ಆದ್ರ ಭಕ್ತಿ ಒಂಬತ್ತು ಹಾಗಳದಾವು. ಇವನಿ ಯಾರೇ ಮಾಡಿ ಮುಕ್ತಿ ಕಂಡಾರು?
1: ಒಂದೊಂದು ಭಕ್ತಿಯಿಂದ ಒಬ್ಬೊಬ್ಬರು ಮುಕ್ತಿ ಕಂಡಾರೆ.
0: ಅವ್ರು ಯಾರಮ್ಮ?
1: ಶ್ರವಣ ಭಕ್ತಿಯಿಂದ ಪರೀಕ್ಷಿತ ರಾಜ
0: ಮುಕ್ತಿ ಕಂಡ,
1: ಕೀರ್ತನ ಭಕ್ತಿಯಿಂದ ನಾರದರು,
0: ನಾರದರು,
1: ಸ್ಮರಣ ಭಕ್ತಿಯಿಂದ ಪ್ರಹ್ಲಾದ,
0: ಪ್ರಹ್ಲಾದ,
1: ಪಾದ ಸೇವನ ಭಕ್ತಿಯಿಂದ ಲಕ್ಷ್ಮಿ,
0: ಲಕ್ಷ್ಮಿ,
1: ಅರ್ಚನಾ ಭಕ್ತಿಯಿಂದ ಪೃಥ್ವರಾಯ,
0: ಪೃಥ್ವರಾಯ,
1: ವಂದನ ಭಕ್ತಿಯಿಂದ ಅಕ್ರೂರ,
0: ಅಕ್ರೂರ,
1: ದಾಸ ಭಕ್ತಿಯಿಂದ ಮಾರುತಿ,
0: ಮಾರುತಿ,
1: ಸಖ್ಯ ಭಕ್ತಿಯಿಂದ ಅರ್ಜುನ,
0: ಅರ್ಜುನ,
1: ಆತ್ಮನಿವೇದನ ಭಕ್ತಿ ಮಾಡಿ ಬಲ ಚಕ್ರವರ್ತಿ ಮುಕ್ತಿ ಹೊಂದ್ಯಾನ.
0: ಹೌದು ಅಮ್ಮ ಕೊರವಂಜಿ, ಅವರಲ್ಲಿ ಅಂತ ಶಕ್ತಿ
1: ಇತ್ತು,
0: ಅಷ್ಟೆಲ್ಲ ಭಕ್ತಿ ಮಾಡಿ ಅವರು ಮುಕ್ತಿ ಕಂಡ್ರೆ,
1: ಮುಕ್ತಿ ಕಂಡ್ರು.
0: ಆದ್ರೆ ನಮ್ಮಲ್ಲಿ ಅಂತ ಭಕ್ತಿನೂ ಇಲ್ಲ, ಅಂತ ಶಕ್ತಿನೂ ಇಲ್ಲ,
1: ಶಕ್ತಿನೂ ಇಲ್ಲ.
0: ಆದ್ರೂ ಕೊರವಂಜಿ ನನಗೂ ಮುಕ್ತಿ ಕಾಣಬೇಕು ಅನ್ನೋ ಆಸೆ ರಗಡದ.
1: ಆಸೆ ಅದಲ್ಲ,
0: ಆಸೆ ಅದಮ್ಮ. ಈಗೇನ್ ಹೇಳಿದಲ್ಲ ಒಂಬತ್ತು ಭಕ್ತಿ, ಒಂಬತ್ತು ಭಕ್ತಿ ಮಾಡೋರ್ ಸಾಮರ್ಥ್ಯ ನನ್ನ ಹತ್ತರ ಇಲ್ಲ.
1: ಇಲ್ಲ,
0: ಒಂಬತ್ತು ಭಕ್ತಿ ಪೈಕಿ ಒಂದೇ ಇರಬೇಕು,
1: ಒಂದೇ ಇರಬೇಕು,
0: ಆ ಭಕ್ತಿ ಶ್ರೇಷ್ಠ ಆಗಿರ್ಬೇಕು, ಮತ್ತ ಸಾಂದ್ರಬೇಕು. ಇವತ್ ನನಗೆ ಮಾಡಾಕೊಳ್ಳೆ ಗಾಂವ್ ಆಗಿರ್ಬೇಕು.
1: ಅಂದ್ರೇನು ಹಗರ

0: ಹಾಗಿರಬೇಕು.
1: ಹಾ, ಹಗರಣ ಭಕ್ತಿ ಹೇಳ್ರಿ, ನಾನು ಅವ್ರ ಗತಿ ಮಾಡಿ ಮುಕ್ತಿಕ ಅಂತನು.
0: ಶ್ರವಣ ಭಕ್ತಿಯೇ ಶ್ರೇಷ್ಠವಾದದ್ದವ.
1: ಹಾ, ಗುರುತಾತಲ್ಲ ಶ್ರಾವಣ ಭಕ್ತಿ.
0: ಏನದು
1: ಅಂದ್ರಿ? ಶ್ರಾವಣ ತಿಂಗಳ ಹುಗ್ಗುನುಸ್ತಾರ ಸ್ವಾಮಿಗಳಿಗೆ.
0: ಏನ ಹಾಗಲ್ಲ,
1: ಮತ್ತೇನು?
0: ಆ ಪರಮಾತ್ಮನ ನಾಮಸ್ಮರಣೆ.
1: ನಾಮಸ್ಮರಣೆ,
0: ಭಜನ,
1: ಭಜನ,
0: ಕೀರ್ತನ,
1: ಕೀರ್ತನ,
0: ಸತ್ ಕಾರ್ಯಗಳು ಎಲ್ಲಿ ನಡೀತಾವ?
1: ನಡೀತಾವ
0: ಅಲ್ಲಿ ಒಂದೇ ಮನಸ್ಸಿನಿಂದ ಯಾರು ಕೂತು ಕೇಳ್ತಾರ?
1: ಕೂತು ಕೇಳ್ತಾರೋ?
0: ಇದಕ್ಕೆ ಶ್ರವಣ ಭಕ್ತಿ, ಶ್ರವಣ ಭಕ್ತಿ ಅಂತಾರವ.
1: ಅಂದ್ರೆ ಕೂತ್ ಕೇಳೋದಕ್ಕೆ ಶ್ರವಣ, ಶ್ರವಣ ಭಕ್ತಿ ಅಂದ್ರೆ.
0: ಕೂತು ಕೇಳೋದ್ರಿಂದ ಏನಾಗ್ತದ?
1: ಏನಮ್ಮ
0: ಶ್ರವಣ?
1: ಇದು ಶ್ರವಣ.
0: ಮನನ,
1: ಮನನ,
0: ನಿಧಿಧ್ಯಾಸ,
1: ನಿಧಿಧ್ಯಾಸ,
0: ನಂತರ ಶುದ್ಧ ಸಾಕ್ಷಾತ್ಕಾರ.
1: ಅಂದ್ರೆ ಏನ್ ಕೊರೋಂಜಿ?
0: ಕೂತು ಕೇಳೋದಕ್ಕೆ ಏನಂತಾರ ಇದಕ್ಕೆ?
1: ಇದಕ್ಕೆ ಶ್ರವಣ, ಶ್ರವಣ ಭಕ್ತಿ ಅಂದ್ರೆ.
0: ಕೇಳಿ ಕೇಳಿ ಮನಸ್ಸಿನಲ್ಲಿ ಮೂಡ್ತ ಅಂದ್ರೆ ಅದಕ್ಕೇನಂತಾರ?
1: ಅದಕ್ಕೇನಂದ್ರಮ್ಮ?
0: ಮನನ, ಮನನ ಅಂತ.
1: ಮನನ,
0: ನಿಧಿಧ್ಯಾಸ
1: ಅಂದರೆ
0: ಪರಮಾತ್ಮನ ಕಡೆ ಒಂದ ಚಿತ್ತ ಹೋಗಿ ನಿಂತಂದ್ರೆ ಅದಕ್ಕೆ ನಿಧಿಧ್ಯಾಸ, ನಿಧಿಧ್ಯಾಸ ಅಂತ.
1: ಅಂದ್ರೆ ನಿನ್ನ ಮಾತಿನ ಅರ್ಥ ಏನು ಕೊರುವಂಜಿ? ಸದಾಕಾಲ ಪರಮಾತ್ಮನ ಧ್ಯಾನ ಮಾಡುವುದೇ ನಿಧಿಧ್ಯಾಸ.
0: ನಂತರ ಶುದ್ಧ ಸಾಕ್ಷಾತ್ಕಾರ
1: ಅಂದ್ರಿ?
0: ಪರಮಾತ್ಮನೇ ನಾನು.
1: ಆ ಪರಮಾತ್ಮನೇ ನಾನು.
0: ನಾನೇ ಪರಮಾತ್ಮ ಅಂತ ತಿಳಿದುಕೊಳ್ಳೋದೇ ಶುದ್ಧ ಸಾಕ್ಷಾತ್ಕಾರ.
1: ಸಾಕ್ಷಾತ್ಕಾರ
0: ಮೊದಲೇ ಭಕ್ತಿ ಯಾವುದು?
1: ಯಾವ್ದ್ರಿ?
0: ಶ್ರವಣ ಭಕ್ತಿಯೇ ಶ್ರೇಷ್ಠವಾದದ್ದವ.
1: ಅಂದ್ರೆ ಹೀಗೆ ಕೂತ್ ಕೇಳದೆ ಹೆಚ್ಚಿನ ಭಕ್ತಿ.
0: ಹೌದೌದು,
1: ಇದ್ರೆ ಶ್ರೇಷ್ಠವಾದಂತ ಭಕ್ತಿ.
0: ಶ್ರೇಷ್ಠವಾದಂತ ಭಕ್ತಿ
1: ಪರಮಂಜಿ, ಇಷ್ಟೆಲ್ಲ 9 ಭಕ್ತಿ ವರ್ಣನೆ ಮಾಡಿ ಹೇಳಿದಿ, ಯಾರಿಂದ ಯಾರಿಗೆ ಮುಕ್ತರಾಗ್ಯಾರ ಅಂತ ಹೇಳಿದಿ, ಇಷ್ಟೆಲ್ಲ ಸೇನೆಕ್ಕಿದಿ, ನೀ ಎಲ್ಲಿಂದಾರ ಬಂದಿ? ಎತ್ತನ
0: ಬಂದ ಕೂಡಲೇ ಹೇಳಿದೇನ ನಾನು.
1: ಬಂದ ಕೂಲಿ ಹೇಳಿ?
0: ದೇವಲೋಕದಿಂದ ಭೂಲೋಕಕ್ಕೆ ಬಂದೇನ ಅಂತ ಹೇಳಿಲ್ಲ?
1: ಈಗ ಹೇಳಿ ಅಲ್ಲ, ದೇವಲೋಕ ಮತ್ತೆ ಇದೊಂದು ಭೂಲೋಕ. ಪರಮಂಜಿ, ಲೋಕ ಅಂದ್ರೆ ಯಾರಿದ್ದಂಗ ಆತಲ್ಲ?
0: ಲೋಕಗಳು ಎರಡ ಯಾಕೆ? 14 ಲೋಕಗಳು.
1: 14 ಲೋಕ?
0: ಈ ಭೂಮಿಯಿಂದ ಮೇಲಿನ 7 ಲೋಕಗಳು, ಈ ಭೂಮಿಯಿಂದ ಕೆಳಗಿನ 7 ಲೋಕಗಳು, ಒಟ್ಟು 14 ಲೋಕಗಳು.
1: ಇಲ್ಲಿ ನೋಡಮ್ಮ ಕೊರವಂಜಿ, ಒಟ್ಟು 14 ಲೋಕ ತಿಳಿಯಂಗಿಲ್ಲ. ಇದ್ರಾಗ ಎರಡು ಭಾಗ ಮಾಡಿ ಕೇಳ್ತಾನ.
0: ಎರಡು ಭಾಗ?
1: ಹೌದು.
0: ಅಂದ್ರೆ ಹೇಗವ?
1: ಈ ಭೂಮಿಯಿಂದ ಮ್ಯಾಗಿನ 7 ಲೋಕ ಮೊದಲೇ ಹೇಳಲ್ಲ,
0: ಭೂಲೋಕ.
1: ಇದು ಭೂಲೋಕ,
0: ಭೂರ್ಲೋಕ,
1: ಭೂರ್ಲೋಕ,
0: ಸುವರ್ಲೋಕ,
1: ಸುವರ್ಲೋಕ,
0: ಮಹರ್ಲೋಕ,
1: ಮಹರ್ಲೋಕ,
0: ಜನಲೋಕ,
1: ಜನಲೋಕ,
0: ತಪೋಲೋಕ,
1: ತಪೋಲೋಕ,
0: ಸತ್ಯಲೋಕ,
1: ಸತ್ಯತು ಲೋಕ.
0: ಲೋಕ ಸತ್ತಿಲ್ಲ, ಸತ್ಯ ಲೋಕ.
1: ಈ ಭೂಮಿಯಿಂದ ಮ್ಯಾಗಿನ 7 ಲೋಕ ಅದು. ಈ ಭೂಮಿಯಿಂದ ಕೆಳಗಿನ ಯಾವ್ರಿ?
0: ಅಥಳ.
1: ಅಳತಾಳ?
0: ಅಥಳ ಅಲ್ಲ,
1: ವಿಥಳ,
0: ಸುಥಳ,
1: ಸುಥಳ,
0: ತಳಾತಳ,
1: ಮಹಾತಳ, ಮಹಾತಳ,
0: ರಸಾತಳ,
1: ರಸಾತಳ,
0: ಪಾತಾಳ,
1: ಪಾತಾಳ. ನಿನ್ನ ಪಾತಾಳಕ್ಕೆ ಹೋಗ್ತಾನೆ ಒಂದಿನ.
0: ನಿನ್ನ ಹೋಯ್ತನ ಪಾತಾಳಕ?
1: ನಾನು ಮನಸ್ಸಿನ ಕಿಟ್ಟು ಬಾಧನಾತು. ನಿನ್ನ ಪಾತಾಳ ಕಟ್ಟಿ ಮ್ಯಾಲೊಂದು ಕಲ್ಲು ಕುಟ್ಟಿ ಅದಕ್ಕೆ ಸುಣ್ಣ ಬಣ್ಣ ಬರಿಸಿ ಮನೆಗೆ ಬರ್ತಾನೆ.
0: ನಿನ್ನ ಹೋಯ್ತನ ಪಾತಾಳಕ? ನಿಮ್ಮಂತ ಧೈತರ್ನ ಎಷ್ಟೋ ಮಂದಿ ಪಾತಾಳ ಕಾಣಿಸೇನು, ಮತ್ತೆ ನಿನ್ನ ಹೋಯ್ತನವು.
1: ಕೊರವ, ನೀನು ಧೈತ್ರ ಪಾತಾಳಕ್ಕೆ ಹೋದಿರಬಹುದು. ಇವ್ರು ಧೈತ್ರ ಅಲ್ಲಿ. ಇವ್ರು
0: ಯಾರಿವ್ರು?
1: ಧೈತ್ರ ಗುರು ಶುಕ್ರಾಚಾರಿ.
0: ನಿಮ್ಮನ್ನ ಮೊದಲ ಹೋಯ್ತನಳ?
1: ನೀವ್ ಗುರಿನೂ ಒಯ್ಯಕ್ಕೆ
0: ಒಯ್ಯಬೇಕಲ್ಲ. ಮತ್ತೆ
1: ಆಟ್ ಬಿಡು ಕೊರಂಜಿ, ಇಷ್ಟೆಲ್ಲ ನೋಡಿ ಅಂದ್ಮೇಲೆ ಬಾಳ ತಿರುಗಿದಂಗ ಆತ್ನಿ.
0: ಬಾಳ ತಿರುಗಿ ಬಂದೇನ?
1: ಬಾಳ ನೋಡಿ ಬಂದೇನಂಗ?
0: ನೋಡಿ ಬಂದೇನೆ.
1: ನೋಡು,
0: ನಾನು ದೇವಲೋಕದಿಂದ ಇಲ್ಲಿಗೆ ಬರಬೇಕಾದ್ರೆ
1: ಬರಬೇಕಾದ್ರೆ
0: ಚಪ್ಪನ ದೇಶ ತಿರುಗಿ ತಿರುಗಿ ತಿರುಗಿ ತಿರುಗಿ ಇಲ್ಲಿಗೆ ಬಂದಿನವ.
1: ಚಪ್ಪನ ದೇಶ ಕೊರವಂಜಿ?
0: ಯಾಕೆ
1: ಚಪ್ಪನ್ ಅಂದ್ರೆ ಎಷ್ಟ?
0: ಎಷ್ಟ?
1: 56.
0: ಅಲ್ಲಿ ಯಾರ ಅಂದ್ರೆ ಈಗ?
1: ಅಯ್ಯ, 56 ಊರ್ ತಿರುಗಿಯೋ, 56 ದೇಶ ತಿರುಗಿಯೋ ನೋಡಿ.
0: 56 ದೇಶ ತಿರುಗಿ ಬಂದಿನವ.
1: ನೋಡಿ ಕೊರವಂಜಿ, ದೇಶ ಅಂದ್ರೆ ನಿನ್ನ ಕಣ್ಣಾಗ ವಿಟಿಟ್ ಕಂಡವನು
0: ಎಂತ ಬಿರ್ತಾವ?
1: ಉತ್ಸವ ಒಂದೋ ದೇಶ ಭಯಂಕರ ದೊಡ್ಡ ಇರ್ತಾವ.
0: ದೊಡ್ಡ ಇರ್ತಾವ
1: ಅಂತಾವು. 56 ದೇಶ ತಿರುಗಿ,
0: 56 ದೇಶ ತಿರುಗಿ ಬಂದಿನ ಇಲ್ಲಿ.
1: ಅವ ಯಾವ ಅಂತ ಕೇಳಿ ಹೇಳ್ತಿ?
0: ನಾನಂತೂ ಎಲ್ಲ ಹೇಳ್ತಾನ. ನಿನಗ 56 ದೇಶ ಏನವಲ್ಲ ಅವನು ನಿನಗೆ ಎನಸ್ಲಿಕ್ಕೆ ಬರ್ತದೇನು?
1: ಎನಸಕ್ ಬರ್ತದ ಅಂದ್ರ?
0: ಅಂದ್ರ ಸಾಲಿ ಕಲತ್ರ ಎನಸ್ಲಿಕ್ಕೆ ಬರ್ತದ. ಸಾಲಿ ಕಲ್ತೇನು?
1: ಸಾಲಿ ಕಲ್ತೇನು ಕೊರವಂಜಿ? ಸಾಲಿ ಕಲ್ತೇನು ಅಂತ ಕೇಳ್ಬೇಡ. ನನ್ನ ಕೈಯಾಗ ಸಿಕ್ಕೋ ಮಾಸ್ಟರ್ ಮುದುಕಾಗಿ ಹೋದ.
0: ಮುದುಕಾಗಿ ಹೋದ?
1: ಒಬ್ಬ ಮಾಸ್ಟರ್ ಮುದುಕನ ಮಾಡಿ ಹೋಗ ನೆನ್ನೆ
0: ಸಾಲ್ಯಾರ ಬಂತಿಲ್ ನಿನಗ.
1: ಮಾಸ್ಟರ್ ಸಾ ಮುದುಕಾಗಿ ಏನು ಮನಿಗೆ ಹೋದ? ನಾ ಸಾಲಿಗೆ ಹೋಗೋದ ಬಿಟ್ನಿ.
0: ಸಾಲಿ ಹೋಗೋದು ಬಿಟ್ಟು ಬಿಟ್ಟು
1: ಮನೆಯಾಗ ಬಿ
0: ಮನೆಯಾಗ ಬಿ
1: ಕಾಯಿ ಮೆಡು ಹೊತ್ತು ಬಿ
0: ಎರಡು ಹೊತ್ತು ಬಿ
1: ಸದಾವ್ ಕಾಲು ಬಿ
0: ನನಗ್ ತಿಳಿವಲ್ದ ಇದು
1: ಗುರ್ತಾಗವಲ್ದು
0: ಇಲ್ಲ.
1: ಬಿ ಎ ಅಂದ್ರೆ ಏನು? ಬಿ ಅಂದ್ರೆ ಬೀಳುದು, ಎ ಅಂದ್ರೆ ಹೇಳುದು.
0: ನೋಡಿಕ್ಕೆ ಸಾಲಿ
1: ಇಲ್ಲ ನೋಡಿ ಕೊರಂಜಿ, ಇಷ್ಟು ಸಾಲಿ ಕಲ್ತರು ನನಗೊಂದು ಎರಡು ಬರಂಗಿಲ್ಲ. ನನ್ನ ಲೆಕ್ಕ ಬೇರೆ.
0: ಅಂದ್ರೆ ನಿನ್ನ ಸಾಲರ ಎಂತ ಅದವ? ನಿನ್ನ ಲೆಕ್ಕರ ಎಂಥದ್ದು?
1: ನನ್ನ ಸಾಲಿ ನನ್ನ ಲೆಕ್ಕ ಈಗಿನ್ಯಾರು ಗುರ್ತಿಲ್ಲ. ಮೊದಲಿನ ಮಂದಿ ಗುರ್ತೈತಿ, ಗಾಂಟಿ ಮಾಸ್ತರ, ಗಾಂಟಿ ಲೆಕ್ಕ, ಗಾಂಟಿ ಸಾಲಿ, ಅವ್ರಿಗೆ ಗುರ್ತಿರ್ತದ.
0: ಹೌದಾ? ಗಾಂಟಿ

0: ಅಂದಲ್ಲ, ಅದ್ ಹೇಗ ಹೇಳ ನೋಡೋಣ.
1: ನಿನಗ್ ತಿಳುವಂಗ ಹೇಳ್ಬೇಕು. ಗಾಂಟಿ ಲೆಕ್ಕನಕ್ ಏನ್ ಕೊರಂಜಿ? ನನ್ನ ಕೈಯಾಗ ಬಳ್ಳಿ ಹೆಸರಾವು
0: ಐದವ,
1: ಐದು ಪೂರ ಅದಾವ.
0: ಪೂರ ಅವ, ಮಾಡಾಗಿಲ್ಲ ಅದ್ರಾಗ.
1: ನಾನು ಯಾಕೆ ಮಾಡಾಕವ? ಅವ್ ರಾಶಿ ಮಿಷಿನ್ ದಾಗ ಕಬ್ಬಿನ ಗಾಂಡ ತುರ್ಕಿರ್ತಾರ, ಅವ್ರು ಮೂರು ಅಡಿ ಎಡೋರ್ ಇರ್ತಾವ. ಹಿಂಗ
0: ನಿನ್ನ ಐದು ಪೂರ ಅವ.
1: ನನ್ನ ಐದು ಬರೋಬ್ಬರಿ ಅವ. ಐದು ಮುಚ್ಚಿ ಐದು ತೆಗೆದ್ನಂದ್ರ
0: ಹತ್ತದು.
1: ಹೌದಲ್ಲ, ಈ ಕೈಯಾಗ ಹತ್ತಾದಾಗ ಈ ಕೈಯಾಗ ಒಂದು ಬಟ್ಟೆ ಮುಚ್ತಾನ.
0: ಹತ್ತಾದಾಗ ಒಂದು ಮುಚ್ಚಾಕಿ.
1: ಹ್ಮ್, ಹತ್ತಕ್ಕೊಂದ್ರಂತೆ ಈ ಐದು ಬಟ್ಟು ಮುಚ್ಚಿದ್ರ
0: ಐವತ್ತಾದು.
1: ಐದ್ ಹತ್ತಲೇ ಐವತ್ತು, ಹತ್ತಕ್ಕೊಂದ್ರಂತೆ ಐದು ಮುಚ್ಚಿದ್ರ ಐವತ್ತಾದು. ಇವ ಐದು ಇವತ್ತು ನಿಂತು ಅಂದ್ರ
0: ಐವತ್ತ ಐದಾದು.
1: ಮತ್ತೊಂದ್ ಹಿಂಗ ನಿಂತ ಅಂದ್ರ
0: ಐವತ್ತಾರು.
1: ಹಿಂಗ ನೋಡ ಲೆಕ್ಕ
0: ನೋಡುವ. ನೀನು ಹೇಗ ಅನಸ್ತಿ ಅನಸು
1: ಅಂದ್ರ ಒಂದು ಹೇಳೋ ಲೆಕ್ಕ ತಪ್ಪಿಸ್ತೀನಿ ನನಗ. ನೀ ಹೇಳಿದಾಗ ಒಂದು ಬಟ್ ಮುಚ್ತಾನ.
0: ಹೌದಾ? ಹೌದಾ? ಹೇಗೆ ಅನಿಸ್ತೀಯ ಅನಸು? ಲೆಕ್ಕ ಸರಿ ಆಗ್ಬೇಕು.
1: ಯಾವ್ದು
0: ಯಾವ್ದು? ಐವತ್ತಾರು ದೇಶದ ಹೆಸರು
1: ಯಾವು?
0: ಅಂಗ
1: ಅಂಗ,
0: ವಂಗ
1: ವಂಗ,
0: ಕಳಿಂಗ
1: ಕಳಿಂಗ,
0: ಕಾಳಿಂಗ
1: ಕಾಳಿಂಗ,
0: ಶೃಂಗಾರ
1: ಶೃಂಗಾರ,
0: ಬಂಗಾಲ
1: ಬಂಗಾಲ,
0: ಕಾಮರೂಪ
1: ಕಾಮರೂಪ,
0: ಕಾಶ್ಮೀರ
1: ಕಾಶ್ಮೀರ,
0: ಕಾಂಬೋಜ
1: ಕಾಂಬೋಜ,
0: ಕೊಪ್ಪಲ
1: ಕೊಪ್ಪಲ. ಹತ್ತಾದು ಕೊರವಂಜಿ,
0: ಕೈರಾತಿ
1: ಕೈರಾತಿ, ಕೈಕೆಯ
0: ಕಂಕನ
1: ಕಂಕನ,
0: ಕಂಕನ
1: ಕಂಕನ,
0: ಗುರ್ಜರ
1: ಗುರ್ಜರ,
0: ಪಾರ್ಶ್ವಕ
1: ಪಾರ್ಶ್ವಕ,
0: ಸುಯಿಧರ್ಭ
1: ಸುಯಿಧರ್ಭ,
0: ದರ್ಭ
1: ದರ್ಭ,
0: ಸೌರಾಖ್ಯ
1: ಸೌರಾಖ್ಯ,
0: ಸಮೀರ
1: ಸಮೀರ. ಇಪ್ಪತ್ತಾದು
0: ಕರ್ನಾಟಕ
1: ಕರ್ನಾಟಕ,
0: ಕರಾಟಕ
1: ಕರಾಟಕ,
0: ಮರಾಠಕ
1: ಮರಾಠಕ,
0: ಕರ್ನಾಟಕ
1: ಕರ್ನಾಟಕ,
0: ಸೌರಾಷ್ಟ್ರ
1: ಸೌರಾಷ್ಟ್ರ,
0: ಮಹಾರಾಷ್ಟ್ರ
1: ಮಹಾರಾಷ್ಟ್ರ,
0: ಪೂರ್ಣನಾಮಕ
1: ಕುರು
0: ಕುರು,
1: ಸೇನ
0: ಸೇನ,
1: ದೇಹಿನ
0: ದೇಹಿನ.
1: ಮೂವತ್ತಾದು ಕೊರಂಜಿ,
0: ಗೌಡ.
1: ಯಾವ್ರಾವ್ ಗೌಡ?
0: ಅದು ಒಂದು ದೇಶದ ಹೆಸರುವಾದ
1: ಗೌಡ.
0: ಸೈಂಧವ
1: ಸೈಂಧವ,
0: ಸಿಂಧುಮತಿ
1: ಸಿಂಧುಮತಿ,
0: ಮಂದ್ರದೇಶ
1: ಮಂದ್ರದೇಶ,
0: ವರಪುರಂದರಿ
1: ವರಪುರಂದರಿ,
0: ಆಂಧ್ರಕ್ಕೆ
1: ಆಂಧ್ರಕ್ಕೆ,
0: ಜಾಲಂದ್ರ
1: ಜಾಲಂದ್ರ,
0: ಗಾಂಧಾರ
1: ಗಾಂಧಾರ,
0: ಚೋಳ
1: ಚೋಳ,
0: ಪಾಂಚಾಳ
1: ಪಪ್ಪ ಪಾಂಚಾಳ. ನಲವತ್ತಾದು ಕೊರಂಜಿ,
0: ಮಾಲ
1: ಮಾಲ,
0: ಸಾಲವಾಖ್ಯ
1: ಸಾಲವಾಖ್ಯ,
0: ನೇಪಾಳ
1: ನೇಪಾಳ,
0: ಬರ್ಬರ
1: ಬರ್ಬರ,
0: ಕಿರಾತಿ
1: ಕಿರಾತಿ,
0: ಬಹಿಲಿಕ
1: ಬಹಿಲಿಕ,
0: ಯೌವನ
1: ಯೌವನ,
0: ಯಾವನ
1: ಯಾವನ,
0: ದ್ರವಿಡ
1: ದ್ರವಿಡ,
0: ದ್ರಾವಿಡ
1: ದ್ರಾವಿಡ. ಐವತ್ತು ಬರೋಬ್ಬರಿ ಅದು ನೋಡಿ, ಐದು ಮುಚ್ಚಾಗಿಲ್ಲ
0: ಮುಚ್ಚಿದ್ವಲ್ಲ,
1: ಐವತ್ತು ಬರೋಬ್ಬರಿ ಅದು.
0: ಅದು
1: ಇನ್ ಮುಂದೆ ಹೇಳ.
0: ಮಲಯ
1: ಮಲಯ,
0: ಮಾಗದ
1: ಮಾಗದ,
0: ಸಿಂಹಳೆ
1: ಸಿಂಹಳೆ,
0: ಮತ್ಸ್ಯ
1: ಮತ್ಸ್ಯ,
0: ಕುಂತಳೆ
1: ಕುಂತಳೆ,
0: ಪಾಂಡೆ
1: ಪಾಂಡೆ. ಐವತ್ತಾರು ಅದಲ್ಲ, ಐವತ್ತಾರು ಅದು ಕೊರಂಜಿ. ನೀನು ಬಾಳ ಬಲ್ಲಾಕ್ಯದಿ, ಬಾಳ ಸೇನೆ ಹಾಕಿದಿ. ನೀನು ಕೇಳ್ಕೊತ ಬೆಳ್ತಾನ ಕೇಳ್ತಿ. ನೀ ಕೊರವಂಜಿ ಅಂದ್ರ ಸಾಮಾನ್ಯ ಅಲ್ಲ, ನಾಲ್ಕು ವೇದ ಆರು ಶಾಸ್ತ್ರ
0: ಹೌದು,
1: ಹದಿನೆಂಟು ಪುರಾಣ ಬಲ್ಲಂತಕ್ಕಿ ನೀನು. ಅದಕ್ಕೆ ವೇಳೆದ ಭಾವ ನಮ್ ದೊರಸೇನ್ ಅಂತಿದ್ದಾರ, ಅವ್ರು ನಿನ್ ಕರ್ಕೊಂಡು ಬಾ ಅಂದಾರ.
0: ನಾನು ಕರ್ಕೊಂಡ ಬಾ ಅಂದ?
1: ನಿಮ್ಮಂತ ಬಲ್ಲವ್ರ ಭೇಟಿ ಆದ್ರ ಮಂದಿರ್ ಕರ್ಕೊಂಡು ಬಾ ಅಂತ ಹೇಳ್ಯಾರ.
0: ದೊರೆಸಾನಿ ನನ್ನ ಕರೆಸಾನೆ.
1: ಹ್ಞೂ ರೀ.

0: ಪರಿಶಾನಿ ಅಂತಾಕಿ
1: ಎಂಥಕ್ಕೆಂಬ
0: ಧೀಮಂತಿ
1: ಹೌದು
0: ಶೃಂಗಾರವಂತಿ
1: ಶೃಂಗಾರವಂತಿ
0: ಮೇಲಾಗಿ ಆ ಪರಮಾತ್ಮನ ಹೆಂಡತಿ
1: ಪರಮಾತ್ಮನ ಹೆಂಡತಿ
0: ನಾನು ಎಂತಾಕಿ
1: ನಾವೆಂಥವರು
0: ಕೊರವಿ
1: ಕೊರವಂಜಿ
0: ಮೇಲಾಗಿ ಬಡವಿ
1: ಬಡವಿ
0: ನನ್ನ ವಸ್ತ್ರ ನೋಡಿ ನನ್ನ ಆಭರಣ ನೋಡಿ ನಿಮ್ಮ ದೊರೆಸಾನಿ ಅಪಹಾಸ್ಯ ಮಾಡ್ಲಿಕ್ಕಿಲ್ಲ
1: ಚೇಚೇಚೇಚಿ ಅಂಥವ್ರಲ್ರಿ ಅವರು
0: ಎಷ್ಟೇ ಅಲ್ಲ
1: ಮತ್ತೆಷ್ಟ
0: ನಾನು ಮುಪ್ಪಾನ ಮುದುಕಿ
1: ನಿಂದೊಂದು ಆಟ ನನಗ ನೀ ಮುದುಕಿ ಅಗತ್ತಿನ ಕರ್ಕೊಂಡು ಹೋಗುವಂತಿಲ್ಲ ಕೊರವಂಜಿ ನಿನ್ನಲ್ಲಿ ವಿದ್ಯಾ ಶ್ರೇಷ್ಠ ಅದ ನೀನು ವಿದ್ಯಾವಂತಿದ್ದಿ
0: ನನಗಷ್ಟ ಅಲ್ಲ ಮನುಷ್ಯನಿಗೆ ವಿದ್ಯಾ ಬಂದ ಬಹಳ ಶ್ರೇಷ್ಠವಾದ
1: ಈ ಮಾತು ಖರೆ ಕೊರವಂಜಿ ವಿದ್ಯೆ ಅನ್ನುವಂತಹದು ನನಗ ಮತ್ ನಿನಗೆ ಅಷ್ಟ ಶ್ರೇಷ್ಠ ಅಲ್ಲ ಒಟ್ಟು ಮನುಷ್ಯನಿಗೆ ವಿದ್ಯಾ ಶ್ರೇಷ್ಠ ಅದ
0: ಅದು ಹೇಗೆ
1: ಅದು ಹೇಗಂದ್ರ ವಿದ್ವತ್ತಂಚನ್ ರಪತ್ತಂಚನ್ ಐತುಲ್ಯಂ ಕದಾಚನ
0: ಕದಾಚನ
1: ಸ್ವದೇಶಿ ಪೂಜಿತೆ ರಾಜ ವಿದ್ವಾನ್ ಸರ್ವತ್ರ ಪೂಜಿತೆ
0: ಹೀಗಂದ್ರೆ ಏನವ
1: ಕೊರವಂಜಿ ಒಂದ್ ಊರಾಗ ಗೌಡ್ ಇದ್ದಂದ್ರ ಆ ಊರಾಗ ಅಷ್ಟೊಂದು ಕಿಮ್ಮತ್ ಸಿಗ್ತದ
0: ಸಿಗಬಹುದು
1: ಒಂದ್ ತಾಲೂಕಿನ ಎಮ್ ಎಲ್ ಇದ್ದಂದ್ರ ಆ ತಾಲೂಕಿನಾಗ ಅಷ್ಟೊಂದು ಕಿಮ್ಮತ್ ಸಿಗ್ತದ
0: ಸಿಗಬಹುದು
1: ಒಂದ್ ರಾಜ್ಯದ ಮುಖ್ಯಮಂತ್ರಿ ಇದ್ರ ಅವನ್ ರಾಜ್ಯದಾಗ ಅಷ್ಟೊಂದು ಬೆಲೆ ಕೊಡ್ತಾರ ಆದ್ರೆ ವಿದ್ಯಾವಂತನು ಜಗತ್ತಿನಲ್ಲಿ ಪೂಜವಾನ್ ಆಗ್ತಾನ
0: ಜಗತ್ತಿನಲ್ಲಿ ಕೆಂಬ ಸಿಗ್ತಾನೆ
1: ಎಲ್ಲಿ ಹೋದಲ್ಲಿ ಅವನಿಗೆ ಮಾನ ಸನ್ಮಾನಗಳಾಗ್ತಾವ
0: ಮಾನ ಸನ್ಮಾನಗಳಾಗ್ತಾವ
1: ಅದಕ್ಕೆ ಮಾ ಕೊರವಂಜಿ ನೀವು ಬಡಿವಾದ್ರೆ ಏನ್ ತಪ್ಪಿಲ್ಲ ನೀವು ಕೊರವಂಜಿ ಆದ್ರೆ ಏನ್ ತಪ್ಪಿಲ್ಲ ನಿನ್ನಲ್ಲಿ ವಿದ್ಯಾ ಶ್ರೇಷ್ಠ ಅದ
0: ವಿದ್ಯಾ ಶ್ರೇಷ್ಠ ಅದ
1: ನೀನು ವಿದ್ಯಾವಂತಿದ್ದಿ ಅದಕ್ಕೆ ಹೋಗೋಣ ಬಾರಮ್ಮ
0: ಅದಕ್ಕೆ ಹೋಗೋಣ
1: ಹ್ಮ್ ಅವ್ರು ನಿನ್ ಕೇಳುದು ಬಾಳ ದೊರಸೇನೆ ಅವ್ರ ಇನ್ನ
0: ಏನ್ ಕೇಳ್ತಾಳೆ
1: ನಿನ್ ಕೇಳುದು ಬಾಳದ ಅಲ್ಲಿ ತನಕ ಹೋಗೋಣ.

0: ಹೋಗುಣ
1: ಹೋಗುಣ ಬರಲ್ಲ
0: ವರ್ಷಾನಿ ಮಂದಿರ ಹೋಗ್ಬೇಕಾದ್ರೆ ಆ ಪರಮಾತ್ಮನ ನಾಮ ಸ್ಮರಣೆ ಮಾಡ್ಕೋತ ಹೋಗುಣ
1: ಹೋಗುಣ
0: ಕಂದನ ಮೇಲೆ ಜೋಗಳ ಹಾಡ ತೋಗ್ಬಿಡೋಣ
1: ಅಮ್ಮ ಅಮ್ಮ ಅಮ್ಮ ಕರವಂಜಿ ಇವತ್ತು ಹಾಗೆ ಬೇಡ ಕಣ್ಣನ ಮ್ಯಾಗ ಜೋಗಳ ಭಗವಂತ ನಾಮಸ್ಮರಣಿ ಅಂದ್ರ ಎರಡು ಆಗ್ತಾವ ಎಳ್ಳ ಎರಡು ಕೂಡ ಸುಂದರಾಗ ಆಗ್ಲಿ
0: ಆಗ್ಲವಾ
1: ಬರ್ರಿ ಬರ್ರಿ ಬರ್ರಿ

0: ಆಹಾಹಾಹಾ ಏನ್ರಿ ಕೊರಂಜಿ, ಮಾತಾಡ್ತಾ ಮಾತಾಡ್ತಾ ನಮ್ ದೋರ್ಶಾನಿ ಮಂದಿರಕ್ ಬಂದ ಬಿಟ್ಟಿವಲ್ವಾ?
1: ಇದನ್ ನಿಮ್ಮ ದೋರ್ಶಾನಿ ಮಂದಿರ?
0: ನಮ್ಮ ದೋರ್ಶಾನಿ ಮಂದಿರ ಅಂತ ಇದೆ ನೋಡ್ರಿ,
1: ಬಹಳ ಶೃಂಗಾರ,
0: ಬಹಳ ಶೃಂಗಾರ ಮಾಡ್ಯಾರಿ.
1: ಪರಮಾತ್ಮನ ಮಂದಿರವ ಇದು.
0: ಹಾ, ಪರಮಾತ್ಮ ಮಂದಿರದ ಅಂದ್ಮೇಲೆ ಬಹಳ ಶೃಂಗಾರ ಆಗ್ಯದ. ಹೌದೌದ್ರಿ.
1: ದೋರ್ಶಾನಿ ಎಲ್ಲಿದ್ದಾಳೆ?
0: ಒಳಗ್ ಮಂದಿರದಾಗ ಒಳಗ್ ಹೋಗೋಣ ಬಾ.
1: ನಾನಂತೂ ಒಳಗ ಬರುದಿಲ್ಲ.
0: ಬರುದಿಲ್ಲ?
1: ಇಲ್ಲ, ನಿಮ್ಮ ದೋರ್ಶಾನಿ ಕರ್ಕೊಂಡ ಬಾನಿ.
0: ಅವ್ರನ್ನ ಹೊರಗೆ ಬಾ ಅಂದಿ. ನೀವ್ ಬಂದಾರಂತ ವರದಿ ಮುಟ್ಟಿಸಲಿ. ಅಮ್ಮ ದೊರಶೇನಿ
2: ಅವ್ರೇ,
0: ಕೊರವಂಜಿ ಬಂದಾಳ್ರಿ.
2: ನೋಡ
0: ತಾಯಿ, ನೀಡಿ ಕಲ್ಸುವಂತ ಕೊರವಂಜಿ ಅಲ್ಲಕ್ಕಿ. ಭೂತ ಭವಿಷ್ಯ ವರ್ತಮಾನ ಕಾಲ ಜ್ಞಾನ ಸಹಿತ ಬಲ್ಲಂತಕ್ಕಿದ್ದಾಳು. ಬಾಳ್ ಶಾನೆ ಹಾಕಿದ್ದಾಳು. ಬಾಳ್ ದೂರದಿಂದ ಬಂದಾಳ ಅಕ್ಕಿ. ತಮ್ಮ ಬಾಗಿಲ ಮುಂದ ಕೂತಾಳೆ ಬಾ. ಇದೊಳೆ ಬೇಷಲ್ಲ, ಬಾಗಿಲಕ್ಕ ಬಾಗಿಲು ಅನ್ನಬಾರ್ದು, ಮನಿಗೆ ಮನಿ ಅನ್ನಬಾರ್ದನ್ರಿ. ಬಡವ್ರದಾದ್ರ
2: ಬಾಗಿಲ,
0: ಮತ್ ಶ್ರೀಮಂತರದಾದ್ರ ಅಬ್ಬಾಬಾ. ಬಡವ್ರ ಮನೆಗೆ ಬರೇ ಬಾಗಿಲು ಅನ್ನಬೇಕು, ಶ್ರೀಮಂತರ ಮನೆಗೆ ಮಹಾದ್ವಾರ ಅನ್ನಬೇಕು. ಎಲ್ಲಿ ಗದ್ಲವ ಒಟ್ಟು ಅಲ್ಲಿ ಅದ್ರ ಮುಂದೆ ಕುತ್ತಾಳ ನೋಡು.
2: ಏನು ನಾನು ಬರ್ಬೇಕು?
0: ದೌಡ್ ಬರ್ರಿ.
2: ಹಾಗಾದ್ರೆ
0: ಬರ್ರಿ ಬರ್ರಿ ಬರ್ರಿ.

0: ನಮಸ್ಕಾರ ಬಂದ್ರಿ. ಕೊರವಂಜಿ ನೋಡಿಲ್ಲ ನೀವು?
1: ಇಲ್ಲ.
0: ಏನ್ರಿ ಅಕ್ಕಿ ಮುಂದೆ ಹಾಯ್ದು ಬಂದ್ರಲ್ಲ?
1: ಅಕ್ಕಿ ಮುಂದೆ ಹಾಲು ಬಂದ್ರೆ ನೋಡಿಲ್ಲ.
0: ನೋಡಿಲ್ಲ?
1: ಇಲ್ಲಮ್ಮ.
0: ನೀವು ನೋಡಿಲ್ಲ ನೋಡಿಲ್ಲ ಅಂದ್ಮೇಲೆ ತೋರಿಸ್ಬೇಕಾಯ್ತು. ಹಾಗಾದ್ರೆ ಬರ್ರಿ, ಇಲ್ಲಿ ಅದ ಬರ್ರಿ, ತೋರಿಸ್ತಾನ. ಇಲ್ಲೇನು ಕೂತಾಳಲ್ರಿ, ಈಗೆಲ್ಲ ತುಂಬಾ ಕೊರವಂಜಿನ ಮತ್ತೆ ಇಲ್ಲೇನು ಕುಳ್ವಾನ್ ಒಟ್ಟಿಲ್ರಿ.
1: ಕೊರವಂಜಿ ಅಂದ್ರೆ ಇವಳೇನು?
0: ನಮಸ್ಕಾರ ನಮ್ಮವ್ವ. ತೀರಾ ಹೀಗಾಗಿ ಮಾತಾಡ್ತಾ

0: ನೀವು ಶ್ರೀಮಂತರಿಗೆ ಅಷ್ಟೇ ಇರ್ತದ, ಮತ್ತ ಬಡವರಿಗೆ ಅಷ್ಟೇ ಇರ್ತದ. ಪರವನ್ ಜನರ ಕಿಮ್ಮತ್ ಇಲ್ಲ ಅಕ್ಕಿಗೆ. ಅವಳ ಇವಳ ಅನ್ಬಾರ್ದಮ್ಮ.
1: ಹಾಗಲ್ಲಮ್ಮ,
0: ಮತ್ತೇನ್ರಿ ಕೊರವನ್ ಜನರ ಹಾಕಿನ ತೋರ್ಸನ್ ಅಂದ್ರೆ ನೀವ ದೂತ್ ಅಂದ್ರ ನಾನು
1: ಗೊತ್ತಿಲ್ಲ.
0: ಮತ್ತೆ ಹಿಂಗ್ ಕೇಳ್ಕೊತ ಹೋದಂಗ ನಿಮ್ ಬಿಡಿ ಹೇಳ್ಕೊತ್ ನಾನು ಎಡ್ದನ್ ಬಂದ ತಿರ್ಗಾಡ್ಲಿ ಹೊತ್ತನ
1: ಎಲ್ಲಿ ಬಿಡು. ಈ ಕೊರವಂಜಿನೆಲ್ಲ ನೋಡ್ದಂಗ ಇದ
0: ಪರವಂಜಿನ ಎಲ್ಲಿ ನೋಡಿ ಅಮ್ಮ
1: ಎಲ್ಲಿ ನೋಡೇನು
0: ಹೇಳ್ರಲ್ಲ
1: ಕೇಳಮ್ಮ.
0: ಹಾ.

0: ಏನಾಯ್ತಮ್ಮ?
1: ಎಲ್ಲಿ ನೋಡೇನು?
0: ಎಲ್ಲಿ ನೋಡಿರಿ?
1: ಹಿಂದಕ್ಕೆ ದೇವದಾನವ್ರು ಕೂಡಿಕೊಂಡು
0: ಕೂಡಿಕೊಂಡು
1: ಸಮುದ್ರ ಮಥನ ಮಾಡಿ ಅಮೃತ ಹಂಚು ಕಾಲಕ್ಕೆ ವಿಷ ಮತ್ತು ಅಮೃತ ಅಂತ ಹೇಳಿ
0: ಹೊರಟಿದ್ದು
1: ಪಂತಿಯಲ್ಲಿ ಭೇದ ಮಾಡ್ತಕ್ಕಂಥವಳು ಇಂಥವಳೆ ಇದ್ಲು
0: ಅಂದ್ರ ಅಮೃತ ನೀಡುವಲ್ಲಿ ಪಂತಿಯಲ್ಲಿ ಭೇದ ಮಾಡ್ದಾಕಿ ಇಂತಕ್ಕಿನ ಒಟ್ಟು ಕೊರವ ಸೇನೆ ಹಾಕಿದಳು ಬರ್ಲಾಕಿದಳು ಅಂತ ಹೇಳಿ ಕರ್ಕೊಂಡ್ ಬಂದಕ್ಕಿನ ನಮ್ಗೆ ಬೇಕಾದದ್ದೇನು
1: ಪರಮಾತ್ಮರು
0: ಆ ಹೊಲ ಮನಿ ಎಲ್ಲ ರಕ್ಕೃಪಾ ಎಲ್ಲ ದೊಡ್ಡ ರಾಜನ ಮಗಳು ತಾವ್ ತಮಗೇನು ಕಡಿಮಿಲ್ಲ ನಮಗೆ ಬೇಕಾದದ್ದು ಪರಮಾತ್ಮ ಪರಮಂಜನ ಕೇಳುದೇನೀಗ ಪರಮಾತ್ಮ ಯಾವಾಗ ಬರ್ತಾನ ಎಷ್ಟೊತ್ತಿಗೆ ಬರ್ತಾನ ಎದ್ರ ಮ್ಯಾಲ ಬರ್ತಾನ ಕೇಳ್ರಿಕೆ
1: ಅಮ್ಮ ಕುರೋಂಜಿ ಕೈ ಮುಗಿದು ಕೇಳ್ತಾ ಇದ್ದೇನೆ ಪರಮಾತ್ಮರು ಯಾವಾಗ ಬರ್ತಾರೆ
2: ಯಾವಾಗ ಬರ್ತಾರೆ
1: ಎಷ್ಟೊತ್ತಿಗೆ ಬರ್ತಾರೆ
2: ಎಷ್ಟು ಹೊತ್ತಿಗೆ ಬರ್ತಾರೆ
1: ಎದ್ರ ಮೇಲೆ ಬರ್ತಾರೆ
2: ಎದ್ರ ಮೇಲೆ ಬರ್ತಾರೆ
0: ಹಾ
2: ಈಗ

0: ಅಗತ್ಯವಾಗಿ ನಿನ್ನ ಪರಮಾತ್ಮ ನಿನ್ನ ಮಂದಿರಕ್ಕೆ ಬಂದೇ ಬರ್ತಾನೆ. ಪರಮಾತ್ಮ ನಿನ್ನ ಮಂದಿರಕ್ಕೆ ಬರಬೇಕಾದ್ರ ನೀ ಏನ್ ಮಾಡಬೇಕಾಗ್ಯದ?
1: ಏನ್ ಮಾಡ್ಬೇಕಮ್ಮ?
0: ಆ ಪರಮಾತ್ಮನ ನಾಮಸ್ಮರಣೆ ಮಾಡು, ನಿನ್ನ ಪರಮಾತ್ಮ ನಿನ್ನ ಮಂದಿರಕ್ಕೆ ಬಂದೇ ಬರ್ತಾನೆ.
2: ನಾಮಸ್ಮರಣೆ ಮಾಡ್ಕೋತ ಎಲ್ಲಾರು ಕೂಡ ಹೋಗೋಣ.
0: ಹೋಗೋಣ.
2: ಜಯ ಮಂಗಳ.

0: ಇದುವರೆಗೆ ಶ್ರೀಕೃಷ್ಣ ಪಾರಿಜಾತ ಕೇಳಿದಿರಿ. ಕೊರವಂಜಿ ಸನ್ನಿವೇಶ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಬೈಲಹೊಂಗಲ್ ತಾಲೂಕಿನ ಮಲ್ಲಮ್ಮ ಮ್ಯಾಗೇರಿ ಮತ್ತು ಸಂಗಡಿಗರು. ಆಕಾಶವಾಣಿ ಧಾರವಾಡ.
1: ಮೂವತ್ತೈದು ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನ್ನಿಂಗ್ಹ್ಯಾಮ್ ರೋಡ್.

ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ. ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836.

0: ಆತ್ಮೀಯ ಕೇಳುಗರೇ,
1: ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ
0: ಪ್ರತಿ ಶನಿವಾರ ಬೆಳಿಗ್ಗೆ 9:30 ನಿಮಿಷದಿಂದ 10:30 ನಿಮಿಷದವರೆಗೆ ಸಿನಿ ವಿಜ್ ನಂದನ್.

0: ದಿವ್ಯಾಂಗ ತರಂಗ ಕಾರ್ಯಕ್ರಮ. ದಿವ್ಯಾಂಗ ತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಿಮ್ಮೊಂದಿಗೆ ನಾನು ಮಂಜುಳಾ ವಡೇಕರ್. ತಾಂತ್ರಿಕ ನೆರವಿಗಾಗಿ ನನ್ನ ಜೊತೆ ಇದ್ದಾರೆ ಚಂದ್ರಕಾಂತ್ ನೇಕಾರ್ ಹಾಗೂ ದೀಪಾ ಬೈಜು ಅವರು. ಮೊದಲನೇ ಕರೆ ಯಾರ್ದು ಅನ್ನೋದನ್ನು ನೋಡೋಣಂತ.
1: ಹಲೋ, ನಮಸ್ಕಾರ ರೀ. ಹಲೋ,

0: हेलो मैडम, नमस्ते मैडम, हेलो हेलो मैडम, हेलो मैडम,
1: హలో
0: హలో మేడం, నమస్తే మేడం.
1: నమస్తే, యార్ మాట్లాడదు?
0: నాన్ మేడం, బసంగూడ పాటిల్ రీ మేడం.
1: బసంగూడ పాటిల్ అవరు, ఎల్లింది మాట్లాడతా ఇద్దరి
0: మేడం? నరగొంతలకు బనాటి గ్రామ రీ మేడం, గదగ జిల్లా.
1: హౌదా, తావు యావ దివ్యాంగవన్ హొందిరి?
0: ఫోర్త్ బ్లైండ్ మేడం.
1: హౌదు, ಹುಟ್ಟು ಹುಟ್ಟುದಿಂದ ಹುಟ್ಟಿನಿಂದ ಬ್ಲೈಂಡ್ ಇದ್ದೀರಿ?
0: ಹ್ಞೂ ರೀ ಮೇಡಮ್, 4 ವರ್ಷ ಇದ್ದಾಗ ಹೋಗಿದೆ ಮೇಡಮ್.
1: ಹೌದಾ, ಮತ್ತೆ ಏನು ಮಾಡ್ತೀರಿ ಇವಾಗ?
0: ನಾವು ಮೇಡಮ್ ಎಮ್ ಎ ಬಿ ಎಡ್ ಮಾಡ್ಕೊಂಡು ಕಾಲೇಜ್ ಲೆಕ್ಚರ್ ಆಗಿದ್ದೀನಿ ರೀ ಮೇಡಮ್ ಅವ್ರೆ. ಆಮೇಲೆ ರಾಜಿನಾಮೆ ಕೊಟ್ಟು ಈಗ ಸ್ವಾಮೀಜಿ ಆಗಿದ್ದೀವಿ ಮೇಡಮ್. ನಮ್ಮ ಮಠ ಕಣ ಇಲ್ಲೇ ಬನಾಟಿಗೆ ರೀ.
1: ಯಾವುದು ಮಠ ಅದರಿ ಇಲ್ಲಿ?
0: ರುದ್ರಸ್ವಾಮಿ ಮಠ ರೀ ಮೇಡಮ್.
1: ನಿಮ್ಮಲ್ಲಿ ಬನ್ನಟ್ಟಲ್ಲಿ ಕಾಡ ಸಿದ್ದೇಶ್ವರ ಇದ್ರ ಮಠನೂ ಅದಲ್ಲ?
0: ಹಾಂ, ಆಯ್ತಲ್ರಿ ಮೇಡಮ್. ಇಲ್ಲಿ ಎಲ್ಲ ಭಕ್ತರು ಬರ್ತಿರ್ತಾರೆ ಮೇಡಮ್ ಅವ್ರ. ದಾಸೋಹ ನಡೆದಿರ್ತೈತ್ರಿ ಮೇಡಮ್.
1: ಯಾವ ಹಾಡು ಕೇಳ್ಬೇಕಂತೀರಿ ಇವತ್ತು
0: ಮೇಡಮ್? ನಮ್ಗೆ ಹಳ್ಳಿ ರಂಬೆ ಬೆಳ್ಳಿಗೊಂಬೆಯಿಂದ ಏಕೋ ಕಾಣಿ ನನಗೆ ಹಾಡು ಕಾಡ್ತಾ ಇದ್ರು.
1: ಹಳ್ಳಿ ರಂಬೆ ಬೆಳ್ಳಿಗೊಂಬೆ.
0: ಹಾಂ ರೀ ಮೇಡಮ್. ಹಲೋ ರೀ ಮೇಡಮ್,
1: ಹೇಳ್ರಿ.
0: ನಮ್ ಗೆಳೆಯರಾದಂತ ಶಂಭುಲಿಂಗ್ ರೀ, ರವಿ ಹೆಸರು, ವಿಜಯ ಕುಮಾರ್ ಬಸ್ರೆ ಅವ್ರಿ, ಚಂದ್ರಕಾಂತ್ ಸಿಂಧ್ರೆ ಅವ್ರಿ, ಇವರೆಲ್ಲರಿಗೋಸ್ಕರ ಮೇಡಮ್ ಅವ್ರ. ದೀಕ್ಷಾ ಅವರು.
1: ಆಯ್ತು ಆಯ್ತು, ನಿಮ್ಮ ನೆಚ್ಚಿನ ಗೀತೆಯನ್ನ ಪ್ರಸಾರ ಮಾಡ್ತೀವಿ.
0: ಮೇಡಮ್
1: ಆಗಿದೆ ಆಗಿದೆ.
0: ನಮಸ್ತೆ ಮೇಡಮ್.
1: ನಮಸ್ತೆ.

0: ஹலோ,
1: ஹலோ,
0: திவ்யாங்க தரங்க கார்யக்ரமா?
1: நான் உபளேந்திர மேடம் மாத்தாடு.
0: யார் மாத்தாடுதுரி?
1: உபளேந்த அசோக் அந்த.
0: ஹுப்ளியிந்த அசோக் அவர் மாத்தாடுத்திருக்கிறது. ஏன் மாத்திரி தாவு அசோக்கரு?
1: நான் விஸ்ராந்திரே மேடம்.
0: மத்த யாவ திவ்யாங்க வந்து தாவு வந்தீரி?
1: திவ்யாங்க ஆத்தர நில்ற மேடம்.
0: இது திவ்யாங்கரிகாகி மாத்திர கார்யக்ரம இதே? ಇಲ್ಲ, ನೀವು ಇದು ದಿವ್ಯಾಂಗರಿಗಾಗಿ ಕಾರ್ಯಕ್ರಮ, ಮತ್ತೆ ನೀವು ಕರೆ ಮಾಡಿ. ಹಲೋ
2: ಹಲೋ ರೀ.
0: ಹಲೋ ನಮಸ್ತೆ, ಯಾರು ಮಾತಾಡುದು?
2: ನಾವು ಗದಗಿನಿಂದ ಶಿವಣ್ಣ ಅವ್ರಿ.
0: ಶಿವಣ್ಣ ಅವರು ಏನ್ ಮಾಡ್ತೀರಿ ತಾವು?
2: ನಾವು ಟೇಲರಿಂಗ್ ಮಾಡ್ತೀರಿ. ನಮ್ಗ ಒಂದ್ ಕಣ್ಣು ಪೂರ್ತಿ ಇಲ್ರಿ, ಇನ್ನೊಂದು ಕಣ್ಣು ಅರ್ಧ ದೃಷ್ಟಿ ಐತಿ. ಅದ್ರಾಗ ನೋಡ್ಕೊಂತ ಕೆಲಸ ಮಾಡ್ತೀವಿ.
0: ಯಾಕೆ ಒಂದ್ ಕಣ್ಣಿಗೆ ತೊಂದ್ರೆ ಆಗೋದು ನಿಮ್ಗೆ?
2: ಒಂದ್ ಕಣ್ಣು ಇದ್ರೆ ಈಗ ಒಂದ್ 8 ವರ್ಷ ಆಗ್ರಿ ಅದು. ಅರ್ಧ ದೃಷ್ಟಿ ಇದ್ರೆ ಅಷ್ಟೇ.
0: ನಮ್ಮ ರೇಡಿಯೋ ಕೇಳ್ತೀರಿ ಅನ್ನಂಗ ಆಯ್ತು. ಇಲ್ಲೇ ಕೇಳಲಿಕ್ಕತ್ತದ ಅದು, ಅದು ಈಕೋ ಕೇಳಲಿಕ್ಕತ್ತದ ನಮ್ಗ. ನಮ್ಗ ನೀವು ರೇಡಿಯೋ ಹಚ್ಚಿದ್ದು ಈಕೋ ಪ್ರತಿಧ್ವನಿ, ನಿಮ್ಮ ಧ್ವನಿ ನಮ್ಗ ಕೇಳಲಿಕ್ಕತ್ತದ ಹೊಳ್ಳಿ ಹೊಳ್ಳಿ.
2: ದೂರ ಬರ್ತೀನಿ. ಈಗ ನಾವ ದಿವ್ಯಾಂಗರ ಅಂತೇಳಿ ನಾವ್ ಸುಮ್ನೆ ಕೂಡಬಾರ್ದ್ರಿ. ಏನ್ರಿ ಒಂದೇದ್ದು ಕಲ್ಲಿಲ್ಲ, ಕಣ್ಣಿಲ್ಲ, ಕಾಯಿಲ್ಲ ಅಂತೇಳಿ ಏನೋ ನಾವ್ ತಿಳ್ಕೊಡ್ಬಾರ್ದು.

0: ಮಾಡುದು, ನಮ್ಗೆ ಎಷ್ಟು ಸಾಧ್ಯಗದ ಅಷ್ಟು ಕೆಲಸ ಕರ್ತವ್ಯ ಮಾಡ್ಕೊಂತಾನೆ ಇರ್ಬೇಕು.
1: ನಮ್ಮ ದಿವ್ಯಾಂಗರಿಗೆ ಹುರುಪಿನ ಮಾತು ಹೇಳಿದ್ರಿ. ಯಾವ ಚಿತ್ರದ ಗೀತೆಯನ್ನು ಕೇಳ್ಬೇಕಂತೀರಿ ತಾವ್ ಇವತ್ತು? ಯಾವ ಚಿತ್ರದ ಗೀತೆಯನ್ನು ಕೇಳ್ಬೇಕಂತೀರಿ?
0: ಮಧುರ ಸಂಗಮ ಐತೆ ಅಂತ ಹಾಡು.
1: ಮಧುರ ಸಂಗಮ,
0: ಮಧುರ ಸಂಗಮ ಎಸ್ ಜಾನಕಿ ಅವರು ಹಾಡಿದ್ದು.
1: ಮಧುರ ಸಂಗಮ, ಅದ್ರಲ್ಲಿ ಯಾವ್ದು ಬೇಕು?
0: ಅದ್ರಲ್ಲಿ ಅದು ತಾಯಿಯ ತಂದೆಯ ಅಂತೇಳಿ ಒಂದು ಹಾಡು ಐತೆ ನೋಡ್ರಿ.
1: ಆ ಹಾಡ್ಬೇಕು.
0: ಹ್ಞೂ ಹಾಡು.
1: ಆಯ್ತು ಶಿವಣ್ಣವ್ರೆ, ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗ್ತಿದೆ, ಕೇಳಿ.
0: ಆಯ್ತು ರೀ, ಆಯ್ತು ರೀ.
1: ನಮಸ್ತೆ, ನಮಸ್ತೆ.

0: हेलो दिव्यांग तरंगा। हेलो
1: ಅರೆ ಮೇಡಮ್, ನಾ ಹುಣಸೆ ಅಂದರೆ
0: ಎಲ್ಲಿಂದ ಮಾತಾಡುದ್ರಿ?
1: ಗೋಕಾಕ್ ತಾಲೂಕು ಹುಣಸೆ ಸಿಗಿರಿ.
0: ಹುಣಸೆಹಾಳದಿಂದ ಮಾತಾಡುದು?
1: ಹ್ಞೂ ರೀ.
0: ಯಾರು ಮಾತಾಡುದ್ರಿ?
1: ಮೀರಾ ಸಾಬ್, ದಕ್ಷಿ ಸಾಬ್ ನದಾಪ್ರಿ.
0: ಮೀರಾ ಸಾಬ್ ಅವರು ಏನು ಮಾಡ್ತೀರಿ ತಾವು?
1: ನಾವು ಟೇಲ್ರಿಂಗ್ ರೀ.
0: ಟೇಲ್ರಿಂಗು? ಯಾವ ದಿವ್ಯಾಂಗವನ್ನು ಹೊಂದಿರಿ?
1: ದಿವ್ಯಾಂಗ ಅಲ್ರಿ, ತಪ್ಪಾತ್ರಿ.
0: ಇದು ದಿವ್ಯಾಂಗರಿಗಾಗಿ ಮಾತ್ರ ಕಾರ್ಯಕ್ರಮ, ದಯವಿಟ್ಟು ನೀವು ಮತ್ತೆ ಪುನಃ ಮಾಡಿ. ಹಲೋ
2: ಹಲೋ,
0: ದಿವ್ಯಾಂಗ ತರಂಗ ಕಾರ್ಯಕ್ರಮ.
2: ನಾವು ಹಾವೇರಿ ಜಿಲ್ಲೆ ಬಸವರಾಜ್ ಅಂಬಿಗರ್ ಅಂತ ಮೇಡಮ್.
0: ಬಸವರಾಜ್ ಅವರೇ, ಯಾವ ದಿವ್ಯಾಂಗವನ್ನು ಹೊಂದಿರಿ ತಾವು?
2: ನಾವು ಹುಟ್ಟದಾಗಿಂದ ಅಂಧನಾಗಿದ್ದು ಮೇಡಮ್. ಇದು ಕಣ್ಣು ಕಾಣಿಸಲ್ಲ ಹುಟ್ಟದಾಗಿಂದ.
0: ಹೌದಾ? ಮತ್ತೆ ವಿದ್ಯೆ ಏನ್ ಮಾಡಿರಿ? ವಿದ್ಯೆ ಏನ್ ಕಲಿತೀರಿ?
2: ವಿದ್ಯೆ ಏನಿಲ್ಲಮ್ಮ. ಹಿಂದೆ ಅವಾಗ ಈಗ ಒಂದು 2021 ಅವಾಗೆಲ್ಲ ಇವ ಜನಕ್ಕೆ ದುಡ್ಡು ಬ್ಲೈಂಡ್ ಗೆಲ್ಲ ದುಡ್ಡು ಬರಂಗ್ ಮಾಡಿ ಕೊಟ್ಟಿದ್ವಿ ಮೇಡಮ್. ಈಗೆಲ್ಲ ಬಿಟ್ಟಿದ್ದೇವೆ, ಎಲ್ಲ ಆನ್ಲೈನ್ ಬಂದವಲ್ಲ ಮೇಡಮ್. ಈಗ ಹಂಗಿದ್ದೇವೆ.
0: ಮತ್ತೆ ನಮ್ಮ ರೇಡಿಯೋ ಕೇಳ್ತೀರಿ?
2: ನಮಗೆ ಅದು ಒಂದು ಎರಡನೇ ಹೇಳ್ತಿದ್ದಂಗ ಮೇಡಮ್.
0: ಅಡ್ಡಿ ಇಲ್ಲ. ಯಾವ ಹಾಡು ಕೇಳ್ಬೇಕಂತ?
2: ಅಣ್ಣ ತಂಗಿ ಪಿಚರಿಂದ ಒಂದು ಹಾಡ.
0: ಅಣ್ಣ ತಂಗಿ? ಅಣ್ಣ ತಂಗಿ ಅದರಲ್ಲಿ ಯಾವ ಹಾಡ್ಬೇಕು?
2: ಅಣ್ಣ ತಂಗಿಯ ಈ ಬಂದ ಜನ್ಮ ಜನ್ಮದ.
0: ಅದು ಅದು ಇಲ್ಲ, ಬೇರೆ ಹಾಡಿದೆ ಹಾಕ್ಲ ಅದರಲ್ಲಿ? ಅಣ್ಣ ತಂಗಿ ಬೇರೆ ಹಾಡಿದೆ, ಅದನ್ನ ಹಾಕ್ತೀನಿ. ಓಕೆ, ನಮಸ್ಕಾರ.
2: ಥ್ಯಾಂಕ್ಸ್.

0: ಹಲೋ, ದಿವ್ಯಾಂಗ ತರಂಗ ಕಾರ್ಯಕ್ರಮ.
1: ಹಲೋ, ನಮಸ್ಕಾರ. ನಾನು ಗುರು ಆನಂದ್ ಅಂತ ಮಾತಾಡ್ತಿದ್ದೀನಿ ಮೇಡಮ್.
0: ತಾವು ದಿವ್ಯಾಂಗರ ಅಲ್ಲಲ್ಲ?
1: ಬ್ಲೈಂಡ್ ಇದ್ದೀನಿ, ಎಂಎ ಮಾಡ್ಕೊಂಡಿದ್ದೀನಿ, ಪಿ ಎಚ್ ಡಿ ಮಾಡ್ಬೇಕಂತ ಮಾಡಿದ್ದೀನಿ ಹಿಸ್ಟ್ರಿ ಅಂಡ್ ಆರ್ಕಿಯಾಲಜಿ ಒಳಗೆ. ಎರಡ್ ಸರಿ ಕೆ ಪಿ ಎಸ್ ಸಿ ಲೆಕ್ಚರ್ ಕೂಡ ವರ್ಕ್ ಮಾಡಿದ್ದೆ ಮೇಡಮ್.
0: ಯಾವ ಹಾಡು ಕೇಳ್ಬೇಕಂತೀರಿ ಇವತ್ತು?
1: ನನಗೆ ಇವತ್ತಿನ ಪಾಶ್ಚಾತ್ಯ ಕಾಲಗಳಿಂದ ಪಿ ಬಿ ಶ್ರೀನಿವಾಸ ಕನ್ನಡಿಗರ ಜನ್ಮ ಜನ್ಮದ ಅನುಬಂಧ ಹೇಳ್ಬೇಕಾಯ್ತು ಮೇಡಮ್. ಬಹಳ ಬೆಸ್ಟ್ ಅದು ಜನ್ಮ ಜನ್ಮದ ಅನುಬಂಧ ಪಿ ಬಿ ಶ್ರೀನಿವಾಸ ಕನ್ನಡಿಗರ
0: ನಿಮ್ಮ ನೆಚ್ಚಿನ ಹಾಡು ಬಂದು ಕೇಳಿ.
1: ಎಸ್, ಎಲ್ಲರಿಗೂ ಮಾದರಿಯಾಗಿ ನಾ ಇನ್ನೊಮ್ಮೆ ರಿಕ್ವೆಸ್ಟ್ ಮಾಡ್ತೀನಿ. ಲೈಫ್ ನಾಗ ಅಂದ್ಬೇಡ, ಲೈಫ್ ಇಸ್ ಬ್ಯಾಟಲ್ ಫೈಟ್ ಇತ್ತು ಅಂತ ಹೇಳ್ತೀನಿ ಮೇಡಮ್.
0: ಓಕೆ,
1: ಓಕೆ, ಥ್ಯಾಂಕ್ ಯು.

0: ಹಲೋ, ದಿವ್ಯಾಂಗ ತರಂಗ ಕಾರ್ಯಕ್ರಮ.
1: ಹಲೋ ರೀ.
0: ಹಲೋ, ಯಾರು ಮಾತಾಡಿದ್ರಿ?
1: ಹಲೋ ರೀ,
0: ಹಲೋ,
1: ನಾವು ಗದಗದಿಂದ ಶೋಪ್ಪ ರೀ.
0: ಈಗ ನೀವು ಜಸ್ಟ್ ಹಚ್ಚಿದ್ರಲ್ಲ
1: ಶೋಪ್ಪ ರೀ. ಮೊದಲ ನಾವು ಮಗನ ಹಚ್ಚಿದ್ರಿ, ಈಗ ಅದು ಆಗೋಂತ್ರಿ, ಕಣ್ಣು ಭಾಳ ದೃಷ್ಟಿ ಕಮ್ಮಿ ಆಗಿದ್ದಕ್ಕೆ.
0: ಅಲ್ಲ, ಈಗ ನೀವು ಈಗ ತಾನು ನೀವು ಹಚ್ಚಿದ್ರಲ್ಲ ಕಾಲು.
1: ಹ್ಞೂ ರೀ, ಅಲ್ರಿ, ಕಣ್ಣು ದೃಷ್ಟಿ ಭಾಳ ಕಮ್ಮಿ ಇದ್ದಕ್ಕೆ ಈಗ ಕೆಲಸ ಮಾಡೋದು ಆಗೋಂತ್ರಿ.
0: ಹ್ಞೂ
1: ಹ್ಞೂ ಹ್ಞೂ ರೀ.

0: ಆಯ್ತು.
1: ಈಗ ನಮಗೆ ಬೆಲೆ ಜೋಡಿದ ಒಂದು.
0: ಹಲೋ,
2: ಹಲೋ, ನಮಸ್ಕಾರ ಮೇಡಮ್.
0: ನಮಸ್ಕಾರ, ಯಾರು ಮಾತಾಡಿದ್ರಿ?
2: ನಾವು ಜಮಖಂಡಿ ತಾಲೂಕು ಚಿಕ್ಕಪುರದಿಂದ ರಮೇಶ್ ಕಂಕನವಾಡಿ ರೀ.
0: ಏನ್ ಮಾಡ್ತೀರಿ ರಮೇಶ್ ಕಂಕನವಾಡಿ ಅವ್ರೆ?
2: ನಾವು ಬ್ಲೈಂಡ್ ಅದೀವ್ರಿ ಮೇಡಮ್, ಏನ್ ಮಾಡಲ್ರಿ, ಹೇಳಿ ಕೇಳ್ತೀವ್ರಿ. ಸುಮಾರು 40-50 ವರ್ಷದಿಂದ ನಾವು, ಅವಾಗ ನಮ್ಮ ಅಪ್ಪ ಇದ್ದಾಗಿಂದ್ರಿ, ರೇಡಿಯೋ ಕೇಳ್ತೀವ್ರಿ ನಾವು.
0: ಯಾವ ಕಾರ್ಯಕ್ರಮ ತಮಗಿಷ್ಟ?
2: ನಮ್ಗ ಸುಬೋಧ ಸಮಾಲೋಚನೆ ರೀ, ವಾಸ್ತವರು ಜಾನಪದ ಗೀತೆ ರೀ, ಮತ್ತ ಸುನೀತಿ ಪಥ ನಾಟಕ ರೀ, ಮತ್ತ ಆರೋಗ್ಯವಾಣಿ, ಇವೆಲ್ಲಾ ಕಾರ್ಯಕ್ರಮ ನಮ್ಗೆ ತುಂಬಾ ಇಷ್ಟ ರೀ ಮೇಡಮ್.
0: ಯಾವ ಚಿತ್ರದ ಗೀತೆಯನ್ನು ಕೇಳ್ಬೇಕಂತೀರಿ?
2: ನಮಗೀಗ ಭಕ್ತ ಪ್ರಹ್ಲಾದ್ ಚಿತ್ರದಿಂದ ಲಾಲಿ ಲಾಲಿ ಸುಕುಮಾರ ಆಗಿ ಹಾಡ ಹಾಕ್ತೀವಿ ಮೇಡಮ್.
0: ಇದು ನಿಮಗೆ ಇಷ್ಟ ಆಗತ್ತ ಹಾಡು?
2: ಹಾ, ನಮ್ಗೆ ಇಷ್ಟ ರೀ ಮೇಡಮ್. ರಾಜ್ಕುಮಾರ್ ಇದ್ದಂದ್ರಿ ನಾವ್ರಿ.
0: ಆಯ್ತು, ಸಮಯ ಬಹಳ ತುಂಬಾ ಕಡಿಮೆ ಇದೆ. ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗ್ತಿದೆ, ಕೇಳಿ.
2: ಆಯ್ತು ರೀ ಮೇಡಮ್.

0: ದಿವ್ಯಾಂಗ ತರಂಗ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ನಡೆಸಿಕೊಟ್ಟವರು ಮಂಜುಳಾ ವಡೇಕರ್, ತಾಂತ್ರಿಕ ಸಹಾಯ ನೀಡಿದವರು ಚಂದ್ರಕಾಂತ್ ನೇಕಾರ್ ಹಾಗೂ ದೀಪಾ ಬೈಜು. ಆಕಾಶವಾಣಿ ಧಾರವಾಡ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇದೀಗ.
1: ಮೂವತ್ತೈದು ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
0: ಡಾಕ್ಟರ್ ಮೃತ್ಯುಂಜಯ ಎಂ ಅಗಡಿ ಅವರ ಗಾಯನದಲ್ಲಿ ಕೇಳಿ ಗಾಂಧಾರಿ ತೋಡಿ. ತಬಲಾ ಸಾಥಿ ಅಂಗದ ದೇಸಾಯಿ, ಹಾರ್ಮೋನಿಯಂ ಸಾಥಿ ಬಸವರಾಜ್ ಎಂ ಹಿರೇಮಠ್. ಕೇಳಿ ಡಾಕ್ಟರ್ ಮೃತ್ಯುಂಜಯ ಎಂ ಅಗಡಿ ಅವರ ಗಾಯನದಲ್ಲಿ ಗಾಂಧಾರಿ ತೋಡಿ.

ಇದುವರೆಗೆ ಡಾಕ್ಟರ್ ಮೃತ್ಯುಂಜಯ ಎಂ ಅಗಡಿಯವರ ಗಾಯನದಲ್ಲಿ ರಾಗ್ ಗಾಂಧಾರಿ ತೋಡಿ ಕೇಳಿದಿರಿ. ತಬಲಾ ಸಾಥ್ ನೀಡಿದವರು ಅಂಗದ್ ದೇಸಾಯಿ, ಹಾರ್ಮೋನಿಯಂ ಸಾಥ್ ನೀಡಿದವರು ಬಸವರಾಜ್ ಎಂ ಹಿರೇಮಠ್. ಇದಾಗಿತ್ತು ಇಂದಿನ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಸರಿಯಾಗಿ 12 ಗಂಟೆಗೆ ಪ್ರದೇಶ ಸಮಾಚಾರ ನಮ್ಮ ನಿಲಯದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದ ವಿಧಿ ವಿಜ್ಞಾನ ಪ್ರಯೋಗಶಾಲೆಗಳಿಗೆ ಆಧುನಿಕ ಉಪಕರಣಗಳು ಸೇರಿದಂತೆ ಅಗತ್ಯವಿರುವ ಖಾಲಿ ಹುದ್ದೆಗಳ ಭರ್ತಿಗೆ ಕ್ರಮ ವಹಿಸಲಾಗುವುದು ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಬೆಂಗಳೂರಿನ ವಿಧಿ ವಿಜ್ಞಾನ ಪ್ರಯೋಗಾಲಯ ಎಫ್ಎಸ್ಎಲ್ ಕೇಂದ್ರಕ್ಕೆ ಭೇಟಿ ನೀಡಿರುವ ಬಗ್ಗೆ ಮಾಹಿತಿ ಹಂಚಿಕೊಂಡಿರುವ ಸಚಿವರು ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿರುವುದಾಗಿ ಮಾಹಿತಿ ನೀಡಿದ್ದಾರೆ. ರಾಜ್ಯದ ಹುಬ್ಬಳ್ಳಿ, ಬೆಳಗಾವಿ, ಕಲಬುರಗಿ, ದಾವಣಗೆರೆ, ಮಂಗಳೂರು ಸೇರಿದಂತೆ ಒಟ್ಟು 8 ಕಡೆ ವಿಧಿ ವಿಜ್ಞಾನ ಪ್ರಯೋಗಾಲಯಗಳಿವೆ. 700 ಫಾರೆನ್ಸಿಕ್ ವಿಜ್ಞಾನಿಗಳು ಕೆಲಸ ನಿರ್ವಹಿಸುತ್ತಿದ್ದಾರೆ ಎಂದರು. ರಾಷ್ಟ್ರದ ಆಹಾರ ಭದ್ರತೆ ಹೆಚ್ಚಿಸುವಲ್ಲಿ ವಿದ್ಯಾರ್ಥಿ ಸಂಶೋಧಕರು ಮಹತ್ವದ ಕೊಡುಗೆ ನೀಡಬೇಕು ಎಂದು ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ನಿರ್ದೇಶಕ ಡಾಕ್ಟರ್ ತುಷಾರ್ ಕಾಂತಿ ಬೆಹರಾ ಹೇಳಿದರು. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಆಯೋಜಿತ 9ನೇ ಸ್ನಾತಕೋತ್ತರ ವಿದ್ಯಾರ್ಥಿಗಳ ಸಂಶೋಧನಾ ಸಮ್ಮೇಳನ ಉದ್ಘಾಟಿಸಿ ಅವರು ಮಾತನಾಡಿದರು. 2047ರ ವೇಳೆಗೆ ದೇಶದ ಜನಸಂಖ್ಯೆ 160 ಕೋಟಿ ತಲುಪುವ ಸಾಧ್ಯತೆ ಇದೆ. ಹೆಚ್ಚುತ್ತಿರುವ ಜನಸಂಖ್ಯೆ ಹಾಗೂ ಆಹಾರ ಭದ್ರತೆಯ ಗುರಿಗಳಿಗೆ ಅನುಗುಣವಾಗಿ ಸಂಶೋಧನೆಗಳು ನಡೆಯಬೇಕು ಎಂದರು. ಹುಬ್ಬಳ್ಳಿ ನಗರದಲ್ಲಿ ನಿರ್ಮಿಸಲಾಗುತ್ತಿರುವ ಫ್ಲೈಓವರ್ ಕಾಮಗಾರಿಯ ಗುಣಮಟ್ಟವನ್ನು ಪರೀಕ್ಷಿಸುವಂತೆ ಲೋಕೋಪಯೋಗಿ ಇಲಾಖೆ ರಾಷ್ಟ್ರೀಯ ಹೆದ್ದಾರಿ ವಿಭಾಗದ ಮುಖ್ಯ ಅಭಿಯಂತರರಿಗೆ ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಪತ್ರದ ಮೂಲಕ ಸೂಚಿಸಿದ್ದಾರೆ. ಸಂಚಾರ ನಿಯಮ ಉಲ್ಲಂಘನೆಗೆ ಸಂಬಂಧಿಸಿದಂತೆ ಬಾಕಿ ಉಳಿಸಿಕೊಂಡಿರುವ ಇ ಚಲನ್ ದಂಡದ ಮೊತ್ತ ಪಾವತಿಸಲು ರಾಜ್ಯ ಸರ್ಕಾರ ಮತ್ತೊಮ್ಮೆ 50% ರಿಯಾಯಿತಿಯನ್ನು ಘೋಷಿಸಿದೆ. ಹಳೆಯ ಪ್ರಮಾದಗಳನ್ನು ಸರಿಪಡಿಸಿಕೊಳ್ಳಲು ಅವಕಾಶ ನೀಡಲಾಗಿದ್ದು ಬಾಕಿ ಇರುವ ಎಲ್ಲ ಚಲನ್ಗಳನ್ನು 50% ರಿಯಾಯಿತಿಯಲ್ಲಿ ಪಾವತಿಸಿ ಜವಾಬ್ದಾರಿಯುತ ಚಾಲನೆಗೆ ಬದ್ಧರಾಗಿ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ

0: ಗೆ ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ತಿಳಿಸಿದ್ದಾರೆ. ರಿಯಾಯಿತಿ ಈ ತಿಂಗಳ 21ರಿಂದ ಆರಂಭಗೊಂಡಿದ್ದು ಜುಲೈ 10ರವರೆಗೆ ಇರಲಿದೆ. ಕೆಎಸ್ಪಿ ಆ್ಯಪ್ ಅಥವಾ ಕರ್ನಾಟಕ ಒನ್ ಮೂಲಕ ದಂಡ ಪಾವತಿ ಮಾಡಬಹುದು ಎಂದು ಮಾಹಿತಿ ನೀಡಿದ್ದಾರೆ. ಪ್ರಸ್ತುತ ದಿನಗಳಲ್ಲಿ ಮಣ್ಣಿನ ಆರೋಗ್ಯ ಕಾಪಾಡುವುದು ಅತ್ಯಂತ ಅಗತ್ಯವಾಗಿದೆ. ರೈತರು ಭೂಮಿಯ ಫಲವತ್ತತೆ ಹೆಚ್ಚಿಸಲು ಸಾವಯವ ಕೃಷಿಗೆ ಆದ್ಯತೆ ನೀಡಬೇಕು ಎಂದು ಬಳ್ಳಾರಿ ಜಿಲ್ಲೆ ಜಂಟಿ ಕೃಷಿ ನಿರ್ದೇಶಕ ಸೋಮಸುಂದರ್ ರೈತರಲ್ಲಿ ಮನವಿ ಮಾಡಿದ್ದಾರೆ. ಬಳ್ಳಾರಿಯ ಕೋಳೂರು ಹೋಬಳಿ ದಮ್ಮೂರು ಗ್ರಾಮದ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘದ ಆವರಣದಲ್ಲಿ ಆಯೋಜಿಸಿದ್ದ ಖೇತ್ ಬಚಾವೋ ಅಭಿಯಾನ್ ಧರ್ತಿ ಮಾತಾ ಬಚಾವೋ ಅಭಿಯಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 27ನೇ ತಾರೀಕು ಬೆಳಗ್ಗೆ 8:30ರವರೆಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಸಾರ್ವಜನಿಕರು ಎಚ್ಚರಿಕೆ ವಹಿಸುವಂತೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೂಚನೆ ನೀಡಿದ್ದಾರೆ. ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಕಾರವಾರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ತುರ್ತು ಕಾರ್ಯಾಚರಣೆ ಕೇಂದ್ರ ತೆರೆಯಲಾಗಿದೆ. ಹೆಚ್ಚಿನ ಮಳೆ ಸಾಧ್ಯತೆ ಹಿನ್ನೆಲೆ ಮೀನುಗಾರರು ಸಮುದ್ರ ಮೀನುಗಾರಿಕೆ ನಡೆಸಬಾರದು ಎಂದು ಸೂಚಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 242 ಮಳೆ ಮಾಪಕಗಳಿವೆ. ಇವುಗಳಲ್ಲಿ 102 ಕಾರ್ಯನಿರ್ವಹಿಸುತ್ತಿದ್ದು ಬಾಕಿ ಉಳಿದ ಎಲ್ಲ ಮಳೆ ಮಾಪಕಗಳನ್ನು ಮುಂದಿನ 15 ದಿನಗಳ ಒಳಗೆ ದುರಸ್ತಿಗೊಳಿಸುವಂತೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಆಯೋಜಿತ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು.
1: ಕಳೆದ ಸಾರಿ ಬೆಳೆ ವಿಮೆಗೆ ನಮಗೆ ತೊಂದರೆ ಆಗಿದೆ. ಕಾರಣ ಇದಕ್ಕೆ ಮಳೆ ಮಾಪನದ ಅಂದ್ರೆ ರೈಲ್ ಗೇಜಿನ ಸಮಸ್ಯೆಯಿಂದಾಗಿ ನಮಗಾಗಿಲ್ಲ. ಶಾಲೆಗಳಿಗೆ ರಜೆ ಕೊಟ್ಟಿದ್ದಾರೆ, ಆ ರೈಲ್ ಗೇಜ್ ಅಲ್ಲಿ 0 ಅಂತೇಳಿ ಬಂದಿದೆ. ಇದರಿಂದಾಗಿ ಮೂಡಿಗೆರೆಗೆ ಸೇರಿದಂತೆ ಕೆಲವು ತಾಲೂಕಿನಲ್ಲಿ ನಮಗೆ ಬೆಳೆ ವಿಮೆ ಸರಿಯಾಗಿ ಬರಲಿಲ್ಲ ಅನ್ನುವಂತ ರೈತರ ದೂರಿನ ಹಿನ್ನೆಲೆಯಲ್ಲಿ ಈ ಬಾರಿ ಮಳೆಗಾಲಕ್ಕಿಂತ ಮುಂಚೆ ಇನ್ನೊಂದ್ಸರ್ತಿ ಯೋಚನೆ ಮಾಡಬೇಕು ಅಂತೇಳಿ ನಮ್ಮ ಜಿಲ್ಲಾಧಿಕಾರಿಯವರ ಸಮಕ್ಷಮದಲ್ಲಿ ಒಂದು ಮೀಟಿಂಗ್ ಕರೆದಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುಮಾರು 242 ರೈಲ್ ಗೇಜ್ಗಳಿವೆ, ಅದರಲ್ಲಿ 107 ಸರಿ ಇದೆ, 6 ನೆಟ್ವರ್ಕ್ ಸಮಸ್ಯೆಗಳಿದೆ ಮತ್ತು 129 ಸಮರ್ಪಕವಾಗಿಲ್ಲ ಅಂತೇಳಿ ವರದಿ ಕೊಟ್ಟಿದ್ದಾರೆ. ಈ ಒಂದು 50ರವರೆಗೆ ನಾವು ಸರಿ ಮಾಡ್ತಾ ಇದ್ದೇವೆ ವಾರದಲ್ಲಿ ಅಂತೇಳಿ ಸಂಬಂಧಪಟ್ಟ ಏಜೆನ್ಸಿಯವರು ಮತ್ತು ಅಧಿಕಾರಿಗಳು ನಿಮ್ಗೆ ಹೇಳಿದ್ದಾರೆ. ಅವತ್ತು 10 ದಿವಸ ತಗೊಳ್ಳಿ ನೀವು, ಕೊನೆಯದು ಕೂಡ ಸರಿಯಾಗಬೇಕು ಅಂತ ಹೇಳಿದ್ರೆ.
0: ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ದಕ್ಷತೆ ಪಾಲನೆ ಹಾಗೂ ವಿವಿಧ ಅಪರಾಧ ಪ್ರಕರಣಗಳ ಪತ್ತೆ ಹಚ್ಚುವಿಕೆ ಮೂಲಕ ಉತ್ತಮ ಕಾರ್ಯವೈಖರಿ ತೋರಿದ ಹಾವೇರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ವಂಟಗೋಡಿ, ವಿಜಯಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರಗಿ ಹಾಗೂ ಸೈಬರ್ ಅಪರಾಧಗಳ ಕುರಿತು ಜಾಗೃತಿ ಮೂಡಿಸಿರುವ ಆನಂದ್ ದೊಡ್ಡಕುರ್ಬರ್ ಅವರು 2026ನೇ ಸಾಲಿನ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಪ್ರಶಂಸಾ ಪದಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ആകാശവാണി. വനിതാ വിഹാര.
1: ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ. ಕಾರ್ಯಕ್ರಮದ ಮೊದಲಿಗೆ ಕೇಳಿ, ಸುಲೋಚನಾ ಪಚ್ಚಿನಡ್ಕ ಅವರು ಬರೆದು ಪ್ರಸ್ತುತಪಡಿಸುವ ಕಥೆ ಹೃಯಾನುರಾಗ. ಎರಡು ದಿನಗಳ ಹಿಂದೆ ಮೈಸೂರಿಗೆ ಹೋಗಿದ್ದ ವಿಠಲಮೂರ್ತಿಗಳು ಊರಿನ ಬಸ್ಸಿನಿಂದಿಳಿದು ಆಯಾಸಗೊಂಡವರಂತೆ ಮನೆ ಕಡೆ ಹೆಜ್ಜೆ ಹಾಕಿದರು. ಎರಡು ದಿನವೂ ಪ್ರಯಾಣವೇ. ಮಧ್ಯೆ ಅಳಿಯನೆಂಬುವ ಮಗಳ ಗಂಡನ ಮನೆಯಲ್ಲೊಂದಿಷ್ಟು ಹೊತ್ತು ಇದ್ದು ಬಿಟ್ಟರೆ ಬಸ್ಸಿನಲ್ಲೇ ಕಳೆದು ಹೋಯಿತು. ಈ ವಯಸ್ಸಲ್ಲಿ ನನಗೆ ಯಾಕಪ್ಪ ಈ ರೀತಿಯ ಕಷ್ಟ, ದೇವರೇ ಅಂತ ಹೇಳಿಕೊಂಡು ಸದ್ಯ ಅಳಿಯ ಗುಣಮುಖನಾದರೆ ಸಾಕು, ಅವನನ್ನು ನೋಡಿದರೆ ಸದ್ಯದಲ್ಲಿ ಏಳುವ ಸ್ಥಿತಿಯಲ್ಲಿ ಇಲ್ಲವೆಂದೆನಿಸುತ್ತದೆ. ದೇವರಿಟ್ಟ ಹಾಗಾಗಲಿ, ಮನೆಯಲ್ಲಿ ಯಾರಿಗೂ ಈ ವಿಷಯ ತಿಳಿಸುವುದು ಬೇಡ. ಅಳಿಯನೂ ಹೇಳಿದ್ದಾನಲ್ಲ, ಏನೂ ಹೇಳಬೇಡಿ, ಬಾಣಂತಿಗೆ ಸಮಸ್ಯೆಯಾಗುವುದು ಬೇಡ, ನಾನು ಆದಷ್ಟು ಬೇಗ ಗುಣಮುಖನಾಗ್ತೇನೆ ಮಾಮ ಅಂತಂದು ಕೈ ಹಿಡಕೊಂಡು ಕಣ್ಣೀರಾಗಿದ್ದು. ಛೇ, ಎಂಥ ಸ್ಥಿತಿ ಇದು! ತಾನು ಮಗನೆಂಬ ಅಕ್ಕರೆಯಿಂದ ನೋಡುತ್ತಿದ್ದ ಜೀವವದು, ನನ್ನನ್ನು ಮನೆಯವರನ್ನು ಅಷ್ಟೇ ಪ್ರೀತಿಸುತ್ತಿದ್ದನಲ್ಲವೇ. ಈಗ ಹಣೆ ಬರಹ

ದಿಂದಾಗಿ ಹೀಗಾಗಿದೆ ಅನ್ನೋದು ಬಿಟ್ಟರೆ ಅವನಲ್ಲಿ ದೂರುವಂಥದ್ದಾದರೂ ಏನಿದೆ? ಸಂಭಾವಿತ ಮತ್ತು ಸ್ಫುರದ್ರೂಪಿ ಹುಡುಗ ಎಷ್ಟು ಗೌರವಿಸುತ್ತಿದ್ದ, ಯಾವ MRPL ಕಂಪನಿಯಂತೆ. ನಮ್ಮೂರಿನ ರಸ್ತೆಗಳ ಇಕ್ಕೆಲಗಳನ್ನು ಅಗೆದು ನೀರಿನ ಪೈಪ್ಲೈನ್ ಜೋಡಣೆ ಮಾಡುವಾಗ ಇಂಜಿನಿಯರ್ ಆಗಿ ಬಂದವನು. ತನ್ನ ಮನೆಯಲ್ಲಿ ಬಡಿಗೆಗೆ ಬಂದು ನಿಂತವನು. ಗಂಡು ಮಕ್ಕಳಿಲ್ಲದಿದ್ದ ನನ್ನಾಕೆಗೆ ಅವನನ್ನು ಕಂಡರೆ ತುಂಬಾ ಪ್ರೀತಿ. ಕೆಲಸ ಮುಗಿಸಿ ಹಸಿದು ಬಂದಾಗ ಮಾಡಿಕೊಡಲು ಮನೆಯವರ್ಯಾರು ಇಲ್ಲವಲ್ಲ ಅಂತ ಬಿಸಿ ಬಿಸಿ ಊಟ ತಿಂಡಿ ಮಾಡಿಸಿ ಮಗಳು ಶ್ರುತಿಯ ಕೈಯಲ್ಲಿ ಕೊಟ್ಟು ಕಳುಹಿಸುತ್ತಿದ್ದಳು. ಮೊದಮೊದಲು ಸಂಕೋಚದಿಂದ ಬೇಡ ಬೇಡ ಅನ್ನುತ್ತಿದ್ದವನಿಗೆ ರುಚಿ ರುಚಿಯಾದ ಊಟ ಸೊಗಸೆನಿಸುತ್ತಿತ್ತು. ಅಮ್ಮನಂತೆ ಕಾಣುವ ಬಾಡಿಗೆಯ ಮನೆಯ ಒಡತಿಯನ್ನು ಬಹಳ ಅನುನಯದಿಂದಲೇ ನಡೆಸಿಕೊಳ್ಳುತ್ತಿದ್ದ. ವಾರದ ರಜೆಯಲ್ಲಿ ಅವನು ಎಲ್ಲಿಗೂ ಹೋಗುತ್ತಿಲ್ಲ. ಮನೆಯೊಳಗೆ ಇದ್ದು ಪೈಪ್ಲೈನಿಗೆ ಸಂಬಂಧಿಸಿದಂತೆ ರೂಪುರೇಷೆ ತಯಾರಿಸುವುದೋ ಬಿಲ್ಲುಗಳ ಲೆಕ್ಕಾಚಾರವೋ ಇತ್ಯಾದಿ ಕೆಲಸಗಳನ್ನು ಮಾಡುತ್ತಿದ್ದ. ಬಟ್ಟೆ ಒಗೆಯಬೇಕೆಂದರೆ ಮಾತ್ರ ಆತ ಹೊರಬರುತ್ತಿದ್ದದ್ದು. ಮನೆಯೆದುರಿನ ಕಲ್ಲಿನ ಮೇಲೆ ದಫ್ ದಫ ಅಂತ ಬಟ್ಟೆ ಒಗೆಯುತ್ತಿದ್ದರೆ ಶಾಂತಮ್ಮನಿಗೆ ನಗುವೋ ನಗು. ಅಯ್ಯನನ್ನ ಕಂದ, ಹಾಗಲ್ಲಪ್ಪ ಬಟ್ಟೆ ಒಗೆಯೋದು, ಹೀಗೆ ಅಂತ ಹೇಳಿ ಅವನಿಗೆ ಒಗೆಯುವುದನ್ನು ತೋರಿಸುತ್ತಾ ಹೆಚ್ಚಿನ ಬಟ್ಟೆಯನ್ನು ತಾವೇ ಒಗೆದು ಬಿಡುತ್ತಿದ್ದರು. ಅವನು ನಿಂತ್ಕೊಂಡೇ ನೋಡುತ್ತಿದ್ದ. ಕೊನೆಗೆ ಎಲ್ಲ ಬಟ್ಟೆ ಒಗೆದು ಮುಗಿಸುವಾಗ ಎಚ್ಚರಗೊಂಡು, ಅಮ್ಮ ಬಿಡಿಮ್ಮ, ನಾನೇ ಒಕ್ಕೊಳ್ತೀನಿ ಅಂತ ಹೇಳಿ ಅವರ ಕೈಯಿಂದ ಇಸಿದುಕೊಳ್ಳಿದ್ದ. ಅವರಿಬ್ಬರ ಈ ತುಂಟಾಟವನ್ನು ನೋಡಿಯೇ ಕಣ್ತುಂಬಿಕೊಳ್ಳಬೇಕು. ಮೈಸೂರಿನವನು ಅಂತಂದಿದ್ದ. ಅವನ ಮನೆಯ ಪರಿಚಯ ಯಾರಿಗಿತ್ತು? ಮೈಸೂರನ್ನು ನಾ ದಸರಾ ಜಂಬೂ ಸವಾರಿ ವೇಳೆ ನೋಡಿದ್ದೇನೆಯೇ ಹೊರತು ಇಡೀ ನಗರ ಸುತ್ತಾಡಿಲ್ಲ. ಒಂದು ದಿನ ಗಂಡ ಹೆಂಡತಿಯರಿಬ್ಬರು ನಮ್ಮ ಮನೆ ಮುಂದೆ ಬಂದು ನಿಂತು, ಆನಂದ ಇರುವ ಮನೆ ಇದೆ ಅಂದರು. ಬಿಳಿಯ ಅಂಗಿ ಪ್ಯಾಂಟ್ ಧರಿಸಿದ ವ್ಯಕ್ತಿ, ಪಕ್ಕದಲ್ಲಿದ್ದ ಹೆಂಗಸು ಲಕ್ಷಣವಾಗಿದ್ದರು. ಒಳ್ಳೆಯವರು ಅಂತ ನೋಡುವಾಗಲೇ ಅರ್ಥವಾಗುತ್ತಿತ್ತು. ಒಳಗೆ ಬನ್ನಿ ಅಂತ ಕರೆದ ಕ್ಷಣ ಬಂದು ಕೂತರು. ಪ್ರಯಾಣ ಮಾಡಿ ಆಯಾಸವಾಗಿತ್ತೇನೋ, ಉಸ್ಸಪ್ಪ ಅಂತ ಕೂತು ಶಾಂತ ತಂದುಕೊಟ್ಟ ನೀರನ್ನು ಗಟಗಟನೆ ಕುಡಿದರು. ಅಯ್ಯೋ, ಮಧ್ಯಾಹ್ನದ ಹೊತ್ತು ಊಟ ಮಾಡುವಿರಂತೆ ಹೇಳಿ ಎಂದು ಚಾಪೆ ಹಾಸಿದರೆ ಕೂತು ಉಂಡರು. ಉಣ್ಣುವಾಗ ಒಂದೇ ಒಂದು ಮಾತು ಆಡಲಿಲ್ಲ. ಬಹುಶಃ ಅವರ ಮನೆಯ ಸಂಪ್ರದಾಯವೂ ಅದೇನೋ. ನಾವು ಆ ಥರದ ಪದ್ಧತಿಯನ್ನೇ ಬೆಳೆಸಿಕೊಂಡು ಬಂದಿರುವುದರಿಂದ ನಮಗವರ ಸಂಸ್ಕಾರ ಇಷ್ಟವಾಯಿತು. ಮತ್ತೆ ಮತ್ತೆ ಬಡಿಸಿದಾಗ ಬೇಡ ಅನ್ನೋದೊಂದು ಬಿಟ್ಟರೆ ಅವರ ಪಾಡಿಗೆ ಊಟ ಮುಗಿಸಿದರು. ಎಲೆ ಅಡಿಕೆ ಮೆಲ್ಲುವ ವೇಳೆಗೆ ನಿಧಾನಕ್ಕೆ ಮಾತು ಆರಂಭಿಸಿದರು. ನಮ್ಮ ಮಗ ಹೇಗೆ? ತುಂಬಾ ಮಾತುಕತೆಯಲ್ಲದ ಹುಡುಗ. ಮುಚ್ಚಟೆಯಾಗಿ ಬೆಳೆಸಿದ್ದೇವೆ, ಏನೂ ಕೆಲಸವಾದು. ಇಷ್ಟು ದೂರವೆಲ್ಲ ಬರೋದು ಬೇಡ ಅಂದರೂ ಕೇಳದೆ ಇಂಜಿನಿಯರಿಂಗ್ ಕಲಿತದ್ದು ಸುಮ್ಮನೆ ವೇಸ್ಟ್ ಆಗುತ್ತಮ್ಮ ಅಂತ ಹೇಳಿ ನಮ್ಮ ಬಾಯಿ ಮುಚ್ಚಿಸಿದ್ದ. ನಿಮ್ಮ ಬಗ್ಗೆ ಯಾವಾಗಲೂ ಹೇಳುತ್ತಿರುತ್ತೆ. ಊಟ ತಿಂಡಿಯ ಕೊರತೆಯೇ ಇಲ್ವಂತೆ? ನಾವೇ ನೋಡಿದ್ವಲ್ವಾ, ಎಷ್ಟು ಚೆನ್ನಾಗಿದೆ ನಿಮ್ಮ ಕೈ ಅಡುಗೆ. ನಮಗೇ ಇಷ್ಟು ಆನಂದವಾಗಿರಬೇಕಾದರೆ ಅವನು ಸುಖವಾಗಿಯೇ ಇರುತ್ತಾನೆಡಿ ಅಂತ ನಕ್ಕಾಗ ಶಾಂತಾಳಿಗಂತೂ ಸಂಭ್ರಮವೇ. ತುಂಬಾ ದೂರದಿಂದ ಬಂದಿದ್ದೀರಿ, ಮೊದಲು ನೀವು ಸ್ನಾನ ಮುಗಿಸಿ ಆಮೇಲೆ ವಿಶ್ರಮಿಸಿಕೊಳ್ಳುವಿರಂತೆ. ಆನಂದ ಬದಿನ್ನು ಸಾಯಂಕಾಲವಾಗುತ್ತೆ ಅಂತ ಹೇಳಿ ಟವಲು, ಹೊಸ ಸೋಪು ಎಲ್ಲವನ್ನೂ ಕೊಟ್ಟರು. ಬೀಗ ಹಾಕಿ ಹೋದ ಆನಂದ ಬರುವವರೆಗೆ ಇದ್ದರೆ ತಪ್ಪೇನು ಎಂದುಕೊಂಡು ಸ್ನಾನಕ್ಕೆ ಹೊರಟರು. ಸಂಜೆ ಕಾಫಿಯ ಜೊತೆ ಆರಾಮ ಮಾತುಕತೆ ಆಡುತ್ತಿರುವಾಗಲೇ ಆನಂದ ಬಂದ. ಬಂದವನೇ ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡಿ ತಬ್ಬಿಕೊಂಡ. ಮೊದಲೇ ಹೇಳಬಾರದ ಬರ್ತೀರಿಂತ, ಬೀಗದ ಕೀ ಕೊಟ್ಟು ಹೋಗಿರುತ್ತಿದ್ದೆ ಅಂತ ಮುನಿಸಿಕೊಂಡ. ನೀನು ಬೀಗದ ಕೈ ಕೊಟ್ಟಿದ್ದರೆ ನಮಗೆ ನಿನ್ನ ಓನರ್ನವರ ಒಳ್ಳೆಯತನ ಎಲ್ಲಿ ಅರ್ಥವಾಗಿತ್ತು ಹೇಳು ಎನ್ನುತ್ತಾ ನಸುನಗೆಯೊಂದಿಗೆ ಎದ್ದರು. ನನಗಂತೂ ಒಬ್ಬ ಗಂಡು ಮಗನನ್ನು ದೇವರು ಯಾಕಪ್ಪ ದಯಪಾಲಿಸಲಿಲ್ಲ ಅನ್ನುವ ಸಂಕಟ ತೀವ್ರವಾಗಿ ಬಂತು. ಇದೆಲ್ಲ ಮಧ್ಯೆ ನಮ್ಮ ಮಗಳು ಶ್ರುತಿಯೂ BA ಮುಗಿಸಿ ಮನೆಯಲ್ಲಿದ್ದಳಲ್ಲ. ಆನಂದನಿಗೆ ಊಟ ತಿಂಡಿ ಅಂತ ಕೊಡೋದಿಕ್ಕೆ ಹೋದವಳು ಅದ್ಯಾವಾಗ ಪ್ರೀತಿ ಎಂಬ ಮಾಯೆಗೆ ಬಿದ್ದಳೋ ಗೊತ್ತಿಲ್ಲ. ಮದುವೆಗೆ ಅಂತ ಹೆಣ್ಣು ನೋಡಲು ಗಂಡಿನ ಕಡೆಯವರು ಮನೆಗೆ ಬಂದಿದ್ದಾಗ ನೇರವಾಗಿ ನಮ್ಮೆದುರು ನಿಂತು ಹೇಳಿಯೇ ಬಿಟ್ಟಳು ತಾನು ಆನಂದನನ್ನು ಮದುವೆಯಾಗುತ್ತೇನೆಂದು. ನಮಗೆ ಗಬರಿ. ನಮ್ಮ ಮಗನಂತೆ ಅವನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತೇವೆಯೇ ಹೊರತು ಈ ಥರದ ಭಾವಗಳೆಂದು ನಮ್ಮಲ್ಲಿ ಮೂಡಿರಲಿಲ್ಲ. ಜಾತಿ ಬೇರೆ, ಊರು ಬೇರೆ, ಆಚಾರ ವಿಚಾರವೆಲ್ಲವೂ ಬೇರೆಯಾಗಿರುವಾಗ ಹೇಗೆ ಒಪ್ಪುವುದು? ಅವನ ಮನೆಯವರೇನೋ ಒಳ್ಳೆಯವರು, ಆದರೆ ಮಗಳನ್ನು ಕೊಡುವಷ್ಟು ಒಳ್ಳೆಯತನ ನಮ್ಮಲ್ಲಿದೆಯೇ ಎಂದು ಯೋಚಿಸುವಂತಾಗಿತ್ತು. ಅಷ್ಟು ದಿನಗಳ ಬಳಿಕ ಅವನೂ ನಮ್ಮ ಜೊತೆ ಮಾತನಾಡಲು ಬಂದಿದ್ದ. ನಿಮ್ಮ ಮಗಳನ್ನು ಕೊಡಿ, ನನ್ನಿಂದಾದಷ್ಟು ಚೆನ್ನಾಗಿ ನೋಡಿಕೊಳ್ತೀನಿ ಅಂದಿದ್ದ.
ಅವನೆದುರು ನಾವು

ಹೊರಗೆ ಹೋಗಿದ್ದು. ಮನೆಯಲ್ಲೇ ಇದ್ದ ಹುಡುಗ ಊರು ಜಾತಿ ಅನ್ನೋದೆಲ್ಲ ಬಿಟ್ಟರೆ ಮನುಷ್ಯರಾಗಿ ಒಳ್ಳೆಯತನ ಮಾತ್ರವಲ್ಲವೇ ಉಳಿಯುವುದು. ಮಗಳ ಹಠ, ಹೆಂಡತಿಯ ಒಪ್ಪಿಗೆ ಇವೆಲ್ಲವೂ ನನ್ನನ್ನು ಒಪ್ಪುವಂತೆ ಮಾಡಿತ್ತು. ಹತ್ತಿರ ಹತ್ತಿರ ವರ್ಷಗಳೇ ಕಳೆದು ಹೋಗಿದ್ದವು. ಆತ ನಮ್ಮ ಮನೆ ಬಾಡಿಗೆಗೆ ಬಂದು ಎಷ್ಟೊಂದು ಹತ್ತಿರವಾಗಿದ್ದ. ಸಂಬಂಧಗಳೇ ಬೆಸೆ ಹೋಗುವಷ್ಟು. ನಮಗಾದರೂ ಯಾರಿದ್ದರು ಒಬ್ಬ ಮಗಳನ್ನು ಬಿಟ್ಟು? ಅವಳ ಆಸೆಯೇ ನಮ್ಮಾಸೆಯಲ್ಲವೇ? ಆನಂದ ಅವರ ಮನೆಯವರನ್ನು ಮಾತುಕತೆಗೆ ಕರೆಸಿದ್ದ. ಅವರೇ ಒಳ್ಳೆಯವರು. ಆಸ್ತಿ ಅಂತಸ್ತು ಮಗನ ಕೆಲಸ ಅಂತ ನೋಡದೆ ಒಪ್ಪಿಗೆ ಕೊಟ್ಟಿದ್ದರು. ನಮ್ಮ ಮಗಳು ಶ್ರುತಿಯಂತೂ ಅವರಿಗೆ ಹಿಡಿಸಿಬಿಟ್ಟಿದ್ದಳು. ಅವರಿಗೆ ಹೆಣ್ಣು ಮಕ್ಕಳಿಲ್ಲ, ನಮಗೆ ಗಂಡು ಮಗುವಿಲ್ಲ. ಎರಡೂ ಸಂಸಾರದವರು ನಮ್ಮ ನಮ್ಮ ಕೊರತೆಗಳನ್ನು ನೀಗಿಸಿಬಿಟ್ಟಿದ್ದೆವು. ಮದುವೆಯಲ್ಲಿ ನಮ್ಮ ಬಂಧುಗಳು ಅಂತ ಯಾರೂ ಇರಲಿಲ್ಲ. ನೆರೆಮನೆಯ ಒಂದಷ್ಟು ಮಂದಿ, ಅವರೂರಿನ ಒಂದಷ್ಟು ಜನ ಬಂದು ಸರಳವಾಗಿ ದೇವಸ್ಥಾನದಲ್ಲಿ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿ ಮುಗಿಸಿದ್ದೆವು. ಮದುವೆಯಾದ ಹೊಸತರಲ್ಲಿ ಶ್ರುತಿ ಮೈಸೂರಿನಲ್ಲಿಯೇ ಇದ್ದಳು. ಅವಳ ಆತ್ಮಾವನಿಗೂ ಅವಳೆಂದರೆ ಆಸೆ. ನಮಗೋ ಇದ್ದ ಮಗಳೂ ಹತ್ತಿರ ಇಲ್ಲ. ಅಳಿಯನಿಗೂ ಮೈಸೂರು ಕಡೆ ಟ್ರಾನ್ಸ್ಫರ್ ಆಯಿತು. ನಾವು ದಂಪತಿ ಮಾತ್ರ ನಮ್ಮ ಪಾಡಿಗೆ ಮರುಗಿಕೊಂಡು ಕಾಲ ಕಳೆಯುತ್ತಿದ್ದೆವು. ಆನಂದ ಇದ್ದ ಮನೆಗೆ ಸಂಸಾರಸ್ಥ ಕುಟುಂಬವೊಂದು ಬಂದಿದ್ದರಿಂದ ಇದ್ದುದರಲ್ಲೇ ನಮಗೆ ನೆಮ್ಮದಿ. ಹೀಗಿರುವಾಗಲೇ ಶ್ರುತಿ ಬಸಿದಳು. ಮೊದಲ ಬಸಿರು ಎಲ್ಲರಿಗೂ ಸಂಭ್ರಮ. ಆನಂದನ ಮನೆಯವರೆಲ್ಲ ಕುಣಿದಾಡಿ ಬಿಟ್ಟಿದ್ದರು. ಮಗುವನ್ನೊಮ್ಮೆ ನೋಡುವ ಕುತೂಹಲ ಎಲ್ಲರಿಗೂ. ಸೀಮಂತ ಶಾಸ್ತ್ರ ಮುಗಿಸಿ ಮೊರಹೆರಿಗೆ ತವರಿನಲ್ಲೇ ಆಗಬೇಕೆಂಬ ಹಂಬಲದಿಂದ ಹಠ ಮಾಡಿ ಶ್ರುತಿಯನ್ನು ಇಲ್ಲಿಗೆ ಕರೆತಂದ್ವಿ. ನಮ್ಮ ಬದುಕಿಗೆ ಅದೇ ದೊಡ್ಡ ತಪ್ಪಾಯಿತೇನೋ. ಆನಂದ, ಶ್ರೀ ಮಗು ಹೆತ್ತಾಗಲು ಬರಲಿಲ್ಲ. ಅವರಪ್ಪ ಅಮ್ಮ ವಿಚಾರಿಸುತ್ತಾರಾದರೂ ಅವನದು ಪತ್ತೆಯಿಲ್ಲ. ಬಾಣಂತಿ ಶ್ರುತಿಯ ಅಳಲನ್ನು ನೋಡಲಾಗುತ್ತಿಲ್ಲ. ಫೋನ್ ಮಾಡಿ ಮಾಡಿ ಸುಸ್ತಾಗಿದ್ದಾಳೆ. ಯಾರು ಹೇಳಿದರೂ ಕೇಳಲೊಲ್ಲಳು. ಅವನು ಇಲ್ಲಿಗೆ ಬರಲೇಬೇಕೆಂದು ಹಠ ಮಾಡುತ್ತಾಳೆ. ನನಗೂ ನನ್ನ ಹೆಂಡತಿಗೂ ಆತಂಕ. ಇದ್ದಕ್ಕಿದ್ದ ಹಾಗೆ ಆನಂದನಿಗೇನಾಯಿತು? ಅವನೇಕೆ ಫೋನ್ ಸ್ವಿಚ್ ಆಫ್ ಮಾಡಿದ್ದಾನೆ? ಮನೆಯವರಲ್ಲಿ ಕೇಳಿದರೆ ಕೆಲಸದ ಒತ್ತಡ, ಮನೆಗೆ ಬಂದಿಲ್ಲ ಅನ್ನುತ್ತಿದ್ದಾರೆ. ಯಾಕೆ ಹೀಗೆ? ಎಲ್ಲರೂ ಸೇರಿ ಸುಳ್ಳು ಹೇಳುತ್ತಿದ್ದಾರೆ ಎಂದೆನಿಸುತ್ತಿದೆ. ನಂಬಿಕೆಯಿಂದ ಯಾವುದೋ ಗೊತ್ತಿಲ್ಲದ ಊರಿನವರಿಗೆ ಕೊಟ್ಟು ಮದುವೆ ಮಾಡಿದ್ವಿ. ಈಗ ಬಂದಿಲ್ಲ ಅಂದ್ರೆ ಹುಡುಕಿಕೊಂಡು ಹೋಗುವಷ್ಟು ಹತ್ತಿರದಲ್ಲಿದೆ ಆ ಊರು. ಮಗಳು ಬಾಣಂತಿಯಲ್ಲದೆ ಹೋಗಿದ್ದರೆ ಸೀದಾ ಎದ್ದು ಹೋಗುತ್ತಿದ್ದಳೇನು? ಮಗುವಿನ ಬಗೆಗೆ ಗಮನವೇ ಕೊಡದ ಆಕೆಯ ಸ್ಥಿತಿಯನ್ನು ಕಂಡರೆ ಕರುಳು ಚುರುಕ್ಕೆನ್ನದೆ. ಒಂದಷ್ಟು ದಿನಗಳು ಕಳೆಯಲಿ, ನಾನೇ ತಾಯಿ ಮಗುವನ್ನ ಅವನ ಮನೆಯಲ್ಲಿ ಬಿಟ್ಟು ಬರುತ್ತೇನೆ. ಆಮೇಲೆ ಅವನುಂಟು, ಅವನ ಹೆಂಡತಿ ಮಗುವುಂಟು. ಹೀಗೆ ಯೋಚಿಸುತ್ತಾ ಕುಳಿತ. ಯಾಕೋ ಮನಸ್ಸಿಗೆ ಆತಂಕ. ಮದುವೆ, ಬಂಧ ಇವೆಲ್ಲ ಪೂರ್ವಜನ್ಮದ ಪುಣ್ಯದ ಫಲಗಳೆಂದು ನಂಬಿದವರು ನಾವು. ಎಲ್ಲಿನದೋ ಒಬ್ಬ ಹುಡುಗಿ, ಎಲ್ಲಿಯದೋ ಗುರು ಪರಿಚಯವಿಲ್ಲದ ಹುಡುಗ ಮತ್ತವರ ಮನೆಯವರೊಂದಿಗೆ ಬಾಳುವುದೆಂದರೆ ಅದೇನು ಸುಲಭವೇ? ನಂಬಿಕೆ ಮತ್ತು ಪ್ರೀತಿ ಎಂಬ ಎರಡು ಚಕ್ರಗಳ ಆಧಾರದಲ್ಲಲ್ಲವೇ ಬದುಕಿನ ರಥ ಹರಿಯುವುದು. ಒಂದು ವಿಚಾರ ಸುಳ್ಳಾದರೂ ಒಂದು ಚಕ್ರ ಮುರಿದಂತೆಯೇ. ಚಕ್ರ ಮುರಿಯದಂತೆ, ಬಾಗದಂತೆ, ಬಿರುಕು ಬಿಡದಂತೆ, ಬದುಕೆಂಬ ರಥ ಬೀಳದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಇಬ್ಬರಲ್ಲೂ ಇರುತ್ತದಲ್ಲವೇ? ಭಾವಜೀವಿ ಆನಂದ ಯಾವತ್ತೂ ಈ ರೀತಿ ನಡಕೊಳ್ಳದೇ ಇದ್ದವನು ಈಗೇಕೆ ಹೀಗೆ ಮಾಡುತ್ತಿದ್ದಾನೆ? ನಮ್ಮ ಪುಣ್ಯ ಮಗ ಹೆತ್ತು ಮಲಗಿರುವುದಕ್ಕೆ. ಅಳಿಯ ಬರದೇ ಇದ್ದರೂ ನೆರೆಕರೆಯ ಮನೆಯವರೆಲ್ಲರೂ ಸುಮ್ಮನಿದ್ದಾರೆ. ಇನ್ನೊಂದಷ್ಟು ದಿನ ಹೋದರೆ ಮಗುವಿನ ನಾಮಕರಣ ಮಾಡಲೇಬೇಕು. ಆಗಲಾದರೂ ಬರುವನೋ ಏನೋ? ಚಿಂತೆ ಮಾಡಿ ಮಾಡಿ ಮೂರೂ ಜನರು ಹಣ್ಣಾಗಿದ್ದೇವೆ. ಮಗಳಿಗೆ ಸಮಾಧಾನ ಹೇಳುವುದಾದರೂ ಹೇಗೆ? ಅವಳಿಗೆ ಗಂಡ ತನ್ನನ್ನು ಮತ್ತೆ ಬಿಟ್ಟಿರಬಹುದು ಎಂಬ ಅನುಮಾನವೂ ಇದ್ದಿರಬಹುದು. ನಾವು ಊರಲ್ಲಿ ಬೇರೊಂದು ಸಂಬಂಧ ಇದ್ದಿರಬಹುದಾ ಎಂದು ಪ್ರಶ್ನಿಸಿದ್ದೆವು. ಅದಕ್ಕವಳು ಆ ಥರದ ಮನುಷ್ಯರಲ್ಲಪ್ಪ ಎಂದು ಬಿಕ್ಕಿ ಬಿಕ್ಕಿ ಅತ್ತಿದ್ದಳು. ಅಷ್ಟು ಆಸೆಯಿಂದ ಹೆತ್ತ ಮಗುವನ್ನು ನೋಡೋದಿಕ್ಕೆ ಇಷ್ಟು ದಿನಗಳಾದರೂ ಕೆಲಸದ ಒತ್ತಡವೇನು? ಛೇ, ಮನಸ್ಸು ವರ್ಷಗಟ್ಟಲೆ ಒಟ್ಟಿಗಿದ್ದರೂ ಸಣ್ಣ ತಪ್ಪಾದಾಗ ಏನೆಲ್ಲ ಕೆಟ್ಟದ್ದನ್ನು ಯೋಚಿಸುತ್ತಿರುತ್ತದಲ್ಲ. ಮನಸ್ಸೇ ಹಾಗೆ. ಒಳ್ಳೆಯ ರೀತಿಯಲ್ಲಿ ಜೊತೆಗಿದ್ದಾಗ ಒಳ್ಳೆಯವರು, ಮನಸ್ಥಿತಿ ಪರಿಸ್ಥಿತಿ ಚೆನ್ನಾಗಿದ್ದಾಗ ಕೆಟ್ಟವರು. ಹೀಗೇಕೆ? ಆಲೋಚನೆಗಳೆಲ್ಲ ಸದಾಕಾಲ ಒಂದೇ ರೀತಿ ಇರಬಾರದೇಕೆ? ಅಲ್ಲ, ಅವರಪ್ಪ ಅಮ್ಮನು ಸುಮ್ಮನಿದ್ದಾರೇಕೆ? ಅದೇ ಸಂಶಯ ಮಗಳದ್ದು. ಅಷ್ಟೊಂದು ಪ್ರೀತಿಸುತ್ತಿದ್ದವರು ಮಗುವನ್ನು ನೋಡಲೂ ಬಂದಿಲ್ಲವೆಂದರೆ ಯಾಕೋ ಅನುಮಾನ. ದೇವರೇ, ನನ್ನ ಮಗಳ ಬಾಳು ನಾವೆಣಿಸಿದಂತೆ ಆಗದಿರಲಪ್ಪ ಎಂದು ಕೈಮುಗಿದರು. ಯೋಚಿಸುತ್ತಾ ಕುಳಿತಲ್ಲಿಯೇ ನಿರ್ಧಾರ ಮಾಡಿದರು. ಸಂಶಯ ಅನುಮಾನಗಳನ್ನು ಯಾವತ್ತೂ ಮುಚ್ಚಿಡಬಾರದು.
ಇದು ಮೂರು

ಜನರ ಬದುಕಿನ ಪ್ರಶ್ನೆ. ನಾವು ಹೆತ್ತವರಾಗಿ ಸುಮ್ಮನಿರುವುದು ಸರಿಯಲ್ಲ. ಮೈಸೂರೇನು ತನಗೆ ಗೊತ್ತಿಲ್ಲದ ಊರಲ್ಲ. ಒಮ್ಮೆ ಹೋಗಿ ನೋಡಿ ತಿಳಿದುಕೊಂಡರಾಯ್ತು. ಇಲ್ಲಿ ಕುಳಿತುಕೊಂಡು ಚಿಂತೆ ಬಿಡುವುದಕ್ಕಿಂತ ಅದೇ ಸರಿ ಅಂತಂದು ಹೊರಡಲನುವಾದರು. ಹೆಂಡತಿ ಮತ್ತು ಮಗಳಿಗೆ ಕೆಲಸದ ನಿಮಿತ್ತ ಹೋಗಿ ಬರುತ್ತೇನೆಂದು ಹೇಳಿ ಬಸ್ಸು ಹತ್ತಿದವರು ಇಳಿದದ್ದು ಮೈಸೂರಿನಲ್ಲಿಯೇ. ಅಲ್ಲಿಂದ ಅವರ ಮನೆಗೆ ಆಟೋ ಮಾಡಿಕೊಂಡು ಹೋದ ಅವರಿಗೆ ಮನೆಯಲ್ಲಿ ಯಾಕೋ ಸರಿಯಿಲ್ಲವೆಂದು ಅಂಗಳ ನೋಡಿದಾಗಲೇ ಅನುಮಾನವಾಯಿತು. ಸುತ್ತ ಮರಗಳು, ಹೂವಿನ ಗಿಡಗಳಲ್ಲಿ ತುಂಬಿಕೊಂಡು ಅಂದವಾಗಿ ನಳನಳಿಸುತ್ತಿದ್ದ ಮನೆ ತರಗೆಲೆ ಬಿದ್ದು ರಾಶಿಗಟ್ಟಿವೆ. ಹೂವಿನ ಗಿಡವೆಲ್ಲ ಒಣಗಿ ಬಾಡಿ ಹೋಗಿವೆ. ಅರೆ, ಯಾಕೆ ಹೀಗೆ? ಮನೆ ಬಿಟ್ಟು ಹೋದರೇನೋ? ಅಯ್ಯೋ ದೇವರೇ, ಎಂಥ ಗತಿ ಬಂತಪ್ಪ ಅಂತ ಅಂಗಳದಿಂದ ಒಳ ಬಂದವರೇ ಮೆಲ್ಲನೆ ಬಾಗಿಲು ಬಡಿದರು. ಬಾಗಿಲು ಸಣ್ಣ ಪ್ರಯತ್ನಕ್ಕೆ ತೆರೆದುಕೊಂಡಿತ್ತು. ಚಿಲಕ ಹಾಕಿರಲಿಲ್ಲ, ಸುಮ್ಮನೆ ಹಾಕಿದ್ದರಷ್ಟೇ. ಒಳ ಹೋಗಿ ಬೀಗರಿಗೆ ಯಾಕೆ ಹೀಗೆ ಮಾಡಿದಿರಿ ಅಂತ ನಾಲ್ಕು ಮಾತನಾಡಬೇಕೆಂದುಕೊಂಡವರು ಆ ದೃಶ್ಯವನ್ನು ನೋಡಿ ಸುಮ್ಮನಾದರು. ಒಳಗೆ ಹಜಾರದಲ್ಲಿ ಅಳಿಯ ಆನಂದನನ್ನು ಹಾಸಿಗೆಯಲ್ಲಿ ಮಲಗಿಸಲಾಗಿತ್ತು. ಕಾಲುಗಳ ತುಂಬ ಬ್ಯಾಂಡೇಜ್ ಸುತ್ತಲಾಗಿತ್ತು. ಹಣೆ, ಮೂಗು, ಕೈಯೆಲ್ಲವೂ ಗಾಯ. ಮುಖ ಗುರುತಿಸಲಾಗದಷ್ಟು ಬದಲಾಗಿದೆ. ನಿದ್ದೆ ಬಂದಿತ್ತು ಅನ್ನಿಸುತ್ತದೆ. ಅಯ್ಯೋ ದೇವರೇ, ಏನಪ್ಪಾ ಇದು ಅಂದ. ಅವರ ಬಾಯಿಯಿಂದ ಮಾತೇ ಹೊರಡಲಿಲ್ಲ. ಗಂಟಲು ಕಟ್ಟಿಕೊಂಡಿತ್ತು. ಅಡಿಗೆ ಮನೆಯಲ್ಲಿದ್ದ ಆನಂದನ ತಾಯಿ ಯಾರೋ ಬಂದ ಹಾಗಾಯ್ತಲ್ಲ ಅಂತ ಹೊರಬಂದರೆ ಎದುರಿಗೆ ಬೀಗರು. ದುಃಖ ತಡೆದುಕೊಳ್ಳಲಾಗದೆ ಸೆರಗು ಬಾಯಿಗಿಟ್ಟುಕೊಂಡು ಅಳಲಾರಂಭಿಸಿದರು. ಅದೇ ಹೊತ್ತಿಗೆ ಮೆಡಿಕಲ್ಗೆ ಮಾತ್ರೆ ತರಲು ಹೋಗಿದ್ದ ಬೀಗರು ಬಂದರು. ಬಂದವರೇ ಹೇಳಲಾರಂಭಿಸಿದರು. ಅವತ್ತು ಶ್ರುತಿಯ ಹೆರಿಗೆಯ ಹಿಂದಿನ ದಿನ ಆನಂದ ನಮ್ಮನೆಗೆ ಅಂತ ಹೊರಟಿದ್ದನಂತೆ. ಆ ಮನೆಯ ತಿರುವಿನ ರಸ್ತೆ ಇನ್ನೇನು ದಾಟಬೇಕೆನ್ನುವಷ್ಟರಲ್ಲಿ ಎದುರಿನಿಂದ ಬಂದ ಲಾರಿಯೊಂದು ಗುದ್ದಿ ಬಿಟ್ಟಿತ್ತಂತೆ. ಬೈಕಿನಲ್ಲಿದ್ದ ಆನಂದನನ್ನು ಲಾರಿ ಅಷ್ಟು ದೂರಕ್ಕೆ ಎಳೆದುಕೊಂಡೋಗಿತ್ತಂತೆ. ತಲೆ ಕಾಲಿಗೆಲ್ಲ ಗಂಭೀರ ಗಾಯಗಳಾಗಿ ಒಂದು ತಿಂಗಳ ಕಾಲ ಕೋಮಾದಲ್ಲೇ ಇದ್ದನಂತೆ. ಒಂದು ಕಾಲು ಸಂಪೂರ್ಣ ಜಜ್ಜಿ ಹೋಗಿ ರಾಡ್ ಅದು ಇದು ಆಪರೇಷನ್ ಅಂತ 2 ತಿಂಗಳ ಕಾಲ ಆಸ್ಪತ್ರೆಯಲ್ಲಿದ್ದೆವು. ಸಾವು ಬದುಕಿನ ಮಧ್ಯೆ ಹೋರಾಡಿದ್ದ ಅವನು. ಬದುಕಿದ್ದೇ ಹೆಚ್ಚು ಬೀಗರೇ. ಮಗುವಿನ ಪುಣ್ಯವೋ ಏನೋ, ಕೋಮಾದಲ್ಲಿದ್ದವನಿಗೆ ಎಚ್ಚರವಾದಾಗ ನೆನಪುಗಳಿಗೇನು ತೊಂದರೆಯಾಗಿಲ್ಲ. ಪ್ರತಿ ದಿನ ಶ್ರುತಿ ಮತ್ತು ಮಗುವನ್ನು ಕನವರಿಸುತ್ತಾನೆ. ಫೋನ್ ಮಾಡೋಣಂದರೆ ನಮ್ಮನ್ನೂ ತಡೆಯುತ್ತಾನೆ. ಆಸ್ಪತ್ರೆಯಲ್ಲಿರುವಾಗಲಂತೂ ನಮಗೆ ಯಾರ ಬಗ್ಗೆಯೂ ಗಮನವಿರಲಿಲ್ಲ. ಬಾಣಂತಿ, ಮಗು, ನಿಮ್ಮೆಲ್ಲರನ್ನು ನೋಡೋಣ ಅಂತಂದರೆ ಇವನನ್ನು ಬಿಟ್ಟು ಬರೋದಾದರೂ ಹೇಗೆ ಬೀಗರೆ ಹೇಳಿ? ಅಳಿಯ ಬರಲಿಲ್ಲವೆಂದು ನೀವೇ ಬರಬಹುದೇನೋ ಎನ್ನುವ ನಿರೀಕ್ಷೆ ಇತ್ತು. ಆಗಲಾದರೂ ನಿಮಗೆ ವಿಷಯ ತಿಳಿಸಬಹುದಿತ್ತು ಅಂತ. ಮಗು ಅಲ್ಲಿ ಯಾರಿದ್ದಾರೆ? ಇಷ್ಟು ದೂರ ಬರುವುದಾದರೂ ಹೇಗೆ ಅಲ್ವಾ ಅಂತ ಹೇಳಿ ನಿಟ್ಟುಸಿರು ಬಿಟ್ಟರು. ಆನಂದ ನಿದ್ದೆಯಲ್ಲಿದ್ದಾನೆ ಬೀಗರೆ. ನೋವು ಸಹಿಸಲಾಗುತ್ತಿಲ್ಲ ಅವನಿಗೆ. ಮಾನಸಿಕ ದೈಹಿಕ ನೋವೆಲ್ಲ ಸೇರಿ ಅವನನ್ನು ಜರ್ಜರಿತವನ್ನಾಗಿ ಮಾಡಿವೆ. ನೀವು ಹೇಳಿ ಬೀಗರೆ, ತುಂಬ ದೂರದಿಂದ ಬಂದಿದ್ದೀರಿ. ಕೈಕಾಲು ಮುಖ ತೊಳೆದುಕೊಳ್ಳಿ, ಊಟಕ್ಕೆ ಬಡಿಸುವೆ ಎಂದು ಬೀಗತಿ ಹೇಳಿದಾಗ ಎದ್ದು ಬಚ್ಚಲು ಮನೆಗೆ ಹೋದರು. ಹಸಿವೆ ಏನೋ ಆಗಿತ್ತು ನಿಜ, ಆದರೆ ಇಂಥ ಪರಿಸ್ಥಿತಿಯಲ್ಲಿರುವ ಅಳಿಯ ಮತ್ತು ಬೀಗರನ್ನು ಸುಮ್ಮನೆ ಅನುಮಾನಿಸಿದ್ದೆವಲ್ಲ. ಬೇರೆ ಯಾರಾದರೂ ಆಗಿದ್ದಿದ್ದರೆ ಸೊಸೆಯ ಕಾಲ್ಗುಣ, ಮಗುವಿನ ಅದೃಷ್ಟ ಚೆನ್ನಾಗಿಲ್ಲ ಅಂತೆಲ್ಲ ಯಾವ್ಯಾವುದೋ ಅನ್ನಬಾರದ ಮಾತುಗಳನ್ನೆಲ್ಲ ಆಡುತ್ತಿದ್ದರೇನೋ. ಆದರಿಲ್ಲಿ ಎಂಥ ಸಜ್ಜನರಿವರು! ಮನುಷ್ಯತ್ವಕ್ಕಿಂತ ದೊಡ್ಡ ಜಾತಿ ಯಾವುದಿದೆ? ಸಂಸಾರದ 10 ಪಟ್ಟು ಒಳ್ಳೆಯತನ ಇವರಿದೆ. ದೇವರೇ, ನಮ್ಮ ಸಂಸಾರವನ್ನು ಚೆನ್ನಾಗಿಡಪ್ಪ ಎನ್ನುತ್ತಾ 4 ತುತ್ತು ತಿಂದರು. ಸ್ವಲ್ಪ ಹೊತ್ತಿಗೆ ಆನಂದನಿಗೆ ಎಚ್ಚರವಾಯಿತು. ಎದುರಿಗೆ ಮಾವನನ್ನು ಕಂಡಾಗ ಕಣ್ಣು ಮಂಜಾಯಿತು. ಕೈ ಹಿಡಿದು ಭಾವುಕನಾದ. ಮಗನಂತೆ ಅಕ್ಕರೆ ತೋರುತ್ತಿದ್ದವರನ್ನು ಸಾಕುವ ಜವಾಬ್ದಾರಿಯನ್ನು ತಾನು ಹೊರಬೇಕಿತ್ತು. ಆದರೆ ಭಗವನ್ ಇದೇನು ಮಾಡಿಬಿಟ್ಟ? ಮನಸ್ಸು ಗೊಂದಲಗಳ ಗೂಡಾಗಿ ತಲೆ ಆ ಕಡೆ ತಿರುಗಿಸಿ ಕಣ್ಣೀರಾದ. ವಿಠಲ ಮೂರ್ತಿಗಳು ಹೇಳಿದರು, ನೀನು ಬರದೇ ಇದ್ದದ್ದು ನೋಡಿ ನಾವೇನೋ ಅಂದುಕೊಂಡೆವು. ಇಲ್ಲಾಗಿರೋದನ್ನು ನಾವು ಕನಸು ಮನಸ್ಸಿನಲ್ಲೂ ಊಹಿಸಿರಲಿಲ್ಲ. ಆದದ್ದಾಯಿತು. ದೇವರು ದೊಡ್ಡವನು. ನನ್ನ ಮಗನನ್ನು ಮತ್ತೆ ನನ್ನ ಮಡಿಲಿಗೆ ಮರಳಿಸಿದ್ದಾನೆ. ಬೀಗರ್, ನಿಮ್ಮ ಮನೆ ಮನಸ್ಸುಗಳನ್ನು ನೋಡುವಾಗ ನನಗರ್ಥವಾಗುತ್ತಿದೆ. ನೀವು ಹೇಗೆ ತಾನೇ ಮಗನನ್ನು ಈ ಪರಿಸ್ಥಿತಿಯಲ್ಲಿ ಬಿಟ್ಟು ನಮ್ಮಲ್ಲಿಗೆ ಬರುವುದು? ಅದಕ್ಕಾಗಿ ಬರುವವರ ನಾನೇ ನನ್ನ ಮಗಳು ಮತ್ತು ಮೊಮ್ಮಗನನ್ನು ಇಲ್ಲಿಗೆ ಕರೆದುಕೊಂಡು ಬರುತ್ತೇನೆ.
ಬೀಗತಿಯವರೇ, ಬಾಣಂತಿ ಕೆಲಸವನ್ನು ಮಾಡಲು ನಿಮ್ಮಿಂದ

0: ಆಗದು. ಅದಕ್ಕೆ ನನ್ನ ಹೆಂಡತಿ ಒಂದಷ್ಟು ದಿನಗಳವರೆಗೆ ಇಲ್ಲೇ ಇರಲಿ, ನಾನು ಇರುವೆ. ಹೇಗೂ ಅಳಿಯನ ಸೇವೆ ಮಾಡಿದ್ದವಳಲ್ಲವೇ, ಇಲ್ಲೂ ಸ್ವಲ್ಪ ನಿಮಗೆ ಸಹಾಯವಾಗಲಿ. ಮಗಳಿಗೂ ಗಂಡನ ಜೊತೆ ಇದ್ದಂತೆ ಆಗುತ್ತದೆ. ನಾನು ಬೀಗರಿಬ್ಬರೂ ಮೊಮ್ಮಗುವಿನ ಮುಖ ನೋಡಿ ನಮ್ಮ ದುಃಖವನ್ನು ಮರೆಯುತ್ತೇವೆ. ನಂದನವನದಂತೆ ಇದ್ದ ಈ ಮನೆ ಮತ್ತೆ ಹಾಗೆಯೇ ಆಗಬೇಕು. ಅಲ್ಲಾದರೆ ಬಾಡಿಗೆಯ ಸಾರವಿದೆ. ನಾಯಿ ಬೆಕ್ಕುಗಳಿಗೆ ಒಂದಷ್ಟು ದಿನ ಅನ್ನ ಹಾಕುವ ಕೆಲಸವನ್ನು ಅವರು ನೋಡಿಕೊಳ್ಳುತ್ತಾರೆ. ಏನಂತೀರಿ ಆನಂದ? ನಿನ್ನ ಹೆಂಡತಿ ಮಗು ಬರಲೇನು ಇಲ್ಲಿಗೆ ಅಂದಾಗ ಮೂವರ ಮುಖದಲ್ಲೂ ನಕ್ಷತ್ರ ಹೊಳಪಿನ ನಗು. ಮನೆಯೊಳಗೆ ಕಾಲಿಡುತ್ತಾ ಮೂರ್ತಿಗಳು ಯೋಚಿಸಿದರು. ಸದ್ಯ ಅಳಿಯನ ಮನೆಗೆ ಹೋಗಿ ಬಂದ ವಿಷಯವನ್ನು ಈಗ ಹೇಳುವುದು ಬೇಡ. ನಾಳೆ ನಾನು ಅವಳ ತಾಯಿಯೂ ಸೇರಿ ಮಗಳನ್ನು ಗಂಡನ ಮನೆಗೆ ಹೊರಡಿಸುವ ಕೆಲಸವನ್ನು ಮಾಡೋಣ. ಅಲ್ಲಿಗೆ ಹೋಗುವುದೆಂದರೆ ಬಾಣಂತಿಗೆ ಸಂತ ಆಗದೇ ಇರುತ್ತದೆಯೇ? ಒಂದು ವಾರದಲ್ಲಿ ಅವಳು ಮೈಕೈ ತುಂಬಿಕೊಂಡು ಚೆನ್ನಾಗಾದರೆ ಸೀದಾ ತಡ ಮಾಡದೆ ಕರೆದುಕೊಂಡು ಹೋಗುವುದೇ ಸರಿ ಎಂದು ನಿರ್ಧರಿಸಿ ಸ್ನಾನ ಮುಗಿಸಿ ಮಗುವಿನ ಮುಖ ನೋಡಲು ಮೂರ್ತಿಗಳು ಬಾಣಂತಿ ಕೋಣೆಯೊಳಕ್ಕೆ ಹೋದರು.
1: ಇದುವರೆಗೆ ಸುಲೋಚನಾ ಪಚ್ಚಿನಡ್ಕ ಅವರು ಪ್ರಸ್ತುತಪಡಿಸಿದ ಕತೆ ಹೃದಯಾನುರಾಗ ಕೇಳಿದಿರಿ. ಕೊಣಾ ವಿಶ್ವಮಂಗಳ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ಮೋಹಿನಿ ಅವರಿಂದ ಸ್ವರಚಿತ ಕವನ ವಾಚನ.
2: ನನ್ನ ಕವನದ ಶೀರ್ಷಿಕೆ ಅಲ್ಲಿಗೆ ಮತ್ತೆ ತೆರಳಬೇಕು. ಅಲ್ಲಿಗೆ ಮತ್ತೆ ತೆರಳಬೇಕು, ಕನಸಿನ ಕಸದ ರಾಶಿಯ ಅಗೆದು ಅಲ್ಲಿ ಮಣ್ಣಾಗಲು ಹೊರಟ ಅವರಿವರ ಮಾತುಗಳು ತರೆಗೆಲೆಗಳಂತೆ ಇನ್ನೂ ಸದ್ದು ಮಾಡುವುದನ್ನು ಕೇಳಬೇಕು ನೀನು. ಅಂದು ಬದುಕಲು ಬಿಟ್ಟು ಬಿಡು ಎಂದು ಗೋಗರೆದ ನಿನ್ನ ಮನಸ್ಸು ಅಂದು ಬದುಕಲು ಬಿಟ್ಟು ಬಿಡು ಎಂದು ಗೋಗರೆದ ನಿನ್ನ ಮನಸ್ಸು ಇಂದು ಬದುಕಿದ್ದೇನೆ ನಿನ್ನ ಸಮಾಧಿಯ ಮೇಲೆಯೇ ಅಚಲಳಾಗದೆ ಎಂದು ಅವುಗಳ ತಟ್ಟಿ ತಟ್ಟಿ ಎಬ್ಬಿಸಬೇಕು. ನಿನ್ನ ಯಾತನೆಯ ಆಕ್ರಂದನ ಅಂದು ಒಂಟಿಯಾಗಿತ್ತು. ನಿನ್ನ ಯಾತನೆಯ ಆಕ್ರಂದ ಅಂದು ಒಂಟಿಯಾಗಿತ್ತು. ಆದರೆ ಇಂದು ಗಟ್ಟಿತನದ ಜೊತೆಗೆ ಧ್ವನಿ ಎತ್ತಿ ಕರೆದು ಕಿಚ್ಚಿನ ಹುಚ್ಚು ಹಬ್ಬಿಸಲೆಂದು ಬಂದಿರುವೆನೆಂದು ಕಿರುಚಿ ಬೊಬ್ಬಿಡಬೇಕು. ಗಟ್ಟಿತನದ ಜೊತೆಗೆ ಧ್ವನಿ ಎತ್ತಿ ಕರೆದು ಕಿಚ್ಚಿನ ಹುಚ್ಚು ಹಬ್ಬಿಸಲೆಂದೇ ಬಂದಿರುವೆನೆಂದು ಕಿರುಚಿ ಬೊಬ್ಬಿಡಬೇಕು. ಭೂತದೆಡೆಗೆ ಮರಳಬೇಕು. ಒಮ್ಮೆಯಾದರೂ ಆ ನೆನಪುಗಳ ಸ್ಪರ್ಶಿಸಿ ಒಂದೊಂದೇ ಹೆಜ್ಜೆ ಗುರುತಿಗೂ ಮುತ್ತಿಡಬೇಕು. ಭೂತದೆಡೆಗೆ ಮರಳಬೇಕು. ಒಮ್ಮೆಯಾದರೂ ಆ ನೆನಪುಗಳ ಸ್ಪರ್ಶಿಸಿ ಒಂದೊಂದೇ ಹೆಜ್ಜೆ ಗುರುತಿಗೂ ಮುತ್ತಿಡಬೇಕು. ಅಲ್ಲಿ ಅಪ್ಪುವುದು ನಿನ್ನದೇ ಬದುಕು. ಆದರೆ ನೀನು ಅಲ್ಲಿ ಜೀವಂತ ಗೊಂಬೆಯಾಗಿದ್ದ ನಶಿಸದ ಸತ್ಯ. ಅಲ್ಲಿ ಅಪ್ಪುವುದು ನಿನ್ನದೇ ಬದುಕು. ಆದರೆ ನೀನು ಅಲ್ಲಿ ಜೀವಂತ ಗೊಂಬೆಯಾಗಿದ್ದ ನಶಿಸದ ಸತ್ಯ. ಬಿಕ್ಕಳಿಸಿದ ಅಳುವು ಕೇಳುವುದು ಬಿಚ್ಚು ಮನದಿ ನಕ್ಕ ನಗುವು ಕೇಳುವುದು. ಬಿಕ್ಕಳಿಸಿದ ಅಳುವು ಕೇಳುವುದು ಬಿಚ್ಚು ಮನದಿ ನಕ್ಕ ನಗುವು ಕೇಳುವುದು. ಅವರಿವರ ನಾಲಿಗೆಗೆ ನಡುಕವಾದ ಗದ್ಗದಿತ ನೋವೊಂದು ಆವರಿಸುವುದು. ಅವರಿವರ ನಾಲಿಗೆಗೆ ನಡುಕವಾದ ಗದ್ಗದಿತ ನೋವೊಂದು ಆವರಿಸುವುದು. ಅಂದು ಸಿಗದವರು ಇಂದು ಹೊಸದಾಗಿ ಪರಿಚಯವಾಗುವರೇನು? ಅಂದಿನ ಸದ್ದಿಲ್ಲದ ಮಾತುಗಳು ಸುದ್ದಿ ಮಾಡುವುದೇನು? ಇಂದಿನ ಜೊತೆಗಾರರ ನಂಬಿಯ ಪರೀಕ್ಷಿಸಲು ಅಲ್ಲಿ ಹೆಜ್ಜೆ ಗುರುತುಗಳು ಸಲಹೆ ನೀಡುವುದೇನು? ಕೇಳಿ ನೋಡು, ಬದುಕು ಅರ್ಥ ಕಳೆದುಕೊಳ್ಳುತ್ತಿದೆ ಎಂಬ ಮಾತಿಗೊಮ್ಮೆ ಅರ್ಥ ನೀಡಬಹುದೇನು? ಹಿಂತಿರುಗಿ ನೋಡಲೇಬೇಕು ಎಂದು ಮತ್ತೆ ಮುಂದುವರಿಯಲು ಮತ್ತೆಲ್ಲೋ ತಲುಪಿ ನಾಳೆಗಳಲ್ಲಿ ಇಂದಿನ ದಿನಗಳು ಮರಳಿ ಹಾದು ಹೋಗುವ ನಿರೀಕ್ಷೆಯ ಹೊತ್ತು. ನನ್ನ ಮುಂದಿನ ಕವನ ಕೊನೆಗೂ ಶೀರ್ಷಿಕೆ ದೊರಕಲಿಲ್ಲ. ಆ ಹುಟ್ಟಿನ ಆದಿಯೂ ನೆನಪಿಲ್ಲ, ಅಂತ್ಯವೂ ಊಹಿಸಲಾಗುತ್ತಿಲ್ಲ. ಆ ಹುಟ್ಟಿನ

0: ಹಾದಿಯು ನೆನಪಿಲ್ಲ, ಅಂತ್ಯವು ಊಹಿಸಲಾಗುತ್ತಿಲ್ಲ. ಆಗ ಬೇಕೆನಿಸಲಿಲ್ಲ ಎನಗೆ ಅದಕ್ಕೊಂದು ಬೇಲಿಯಂತಹ ಶೀರ್ಷಿಕೆ. ಎಂದಾಗ ಬೇಕೆನಿಸಲಿಲ್ಲ ಎನಗೆ ಅದಕ್ಕೊಂದು ಬೇಲಿಯಂತಹ ಶೀರ್ಷಿಕೆ. ಅರಿವಿನ ತೀರದೊಳು ಅವಿತ ಕನಸು ಮೆಲ್ಲನೆದ್ದು ರೂಪ ಪಡೆದು ಮಾತುಗಳು ಸಿರಿದಾಗ ಅರಿವಿನ ತೀರದೊಳು ಅವಿತ ಕನಸು ಮೆಲ್ಲನೆದ್ದು ರೂಪ ಪಡೆದು ಮಾತುಗಳು ಸಿರಿದಾಗ ಆಸೆಗಳ ಅಲೆಗಳ ಏರಿಳಿತಕ್ಕೊಂದು ಅಪ್ಪಲು ದಡ ದೊರೆತ ಪುಳಕವದು. ಆಸೆಗಳ ಅಲೆಗಳ ಏರಿಳಿತಕ್ಕೊಂದು ಅಪ್ಪಲು ದಡ ದೊರೆತ ಪುಳಕವದು. ಆದರೂ ಅದು ಶೀರ್ಷಿಕೆ ಬೇಕೆಂದು ಎನ್ನ ಕೇಳಲೇ ಇಲ್ಲ. ಆದರೂ ಅದು ಶೀರ್ಷಿಕೆ ಬೇಕೆಂದು ಎನ್ನ ಕೇಳಲೇ ಇಲ್ಲ. ಮತ್ತೆ ಮತ್ತೆ ದಡ ಸೋಕುವ ಮನಸ್ಸಿಗೆ ಅಂಕುಶವಿರಲಿಲ್ಲ. ಮತ್ತೆ ಮತ್ತೆ ದಡ ಸೋಕುವ ಮನಸ್ಸಿಗೆ ಅಂಕುಶವಿರಲಿಲ್ಲ. ಅವಕಾಶವು ಕಿರಿದಾಗಿರಲಿಲ್ಲ. ಭಾವನೆಗಳು ಮೇಳೈಸಿದಾಗಲೂ ಸೋತು ಹೊರಳಾಡಿದರೂ ಪರಿಧಿಯೊಳಗೆ ಸೇರಿ ಭಾವ ತೇವ ಕಳೆದು ಒಣ ಕೊರಡಾಗಬಾರದೆಂದು ನಾ ಶೀರ್ಷಿಕೆಯೇ ನೀಡಲಿಲ್ಲ. ಭಾವನೆಗಳು ಮೇಳೈಸಿದಾಗಲೂ ಸೋತು ಹೊರಳಾಡಿದ ಪರಿಧಿಯೊಳಗೆ ಸೇರಿ ಭಾವ ತೇವ ಕಳೆದು ಒಣ ಕೊರಡಾಗಬಾರದೆಂದು ನಾ ಶೀರ್ಷಿಕೆಯೇ ನೀಡಲಿಲ್ಲ. ಸಂಭ್ರಮದ ಒಸರಿನ ಬುಗ್ಗೆ ಚಿಮ್ಮುವ ಸದ್ದಿಗೆ ಬತ್ತುವ ನೆನಪು ಕಳೆದು ಹೋದಂತಿದ್ದರೂ ದುಃಖ ಆಗೊಮ್ಮೆ ಈಗೊಮ್ಮೆ ಮರೆಯಾಟ ಆಡುತ್ತಿದ್ದರೂ ಇನ್ನೂ ಆ ಅನುಭವಕ್ಕೆ ಶೀರ್ಷಿಕೆ ಸಿಗಲಿಲ್ಲ. ಸಂಭ್ರಮದ ಒಸರಿನ ಬುಗ್ಗೆ ಚಿಮ್ಮುವ ಸದ್ದಿಗೆ ಬತ್ತುವ ನೆನಪು ಕಳೆದು ಹೋದಂತಿದ್ದರೂ ದುಃಖ ಆಗೊಮ್ಮೆ ಈಗೊಮ್ಮೆ ಮರೆಯಾಟ ಆಡುತ್ತಿದ್ದರೂ ಇನ್ನೂ ಆ ಅನುಭವಕ್ಕೆ ಶೀರ್ಷಿಕೆ ಸಿಗಲಿಲ್ಲ. ಅವನ ಮಾತಿಗೆಂದೇ ಹಂಬಲಿಸುವ ಮಿಡಿತ ಎಂದಿಗೂ ಚೈತನ್ಯ ಕಳೆದುಕೊಳ್ಳಲೇ ಇಲ್ಲ. ಅವನ ಮಾತಿಗೆಂದೇ ಹಂಬಲಿಸುವ ಮಿಡಿತ ಎಂದಿಗೂ ಚೈತನ್ಯ ಕಳೆದುಕೊಳ್ಳಲೇ ಇಲ್ಲ. ನಿದಿರೆ ದೂರ ತೀರವಾದಾಗ ಸ್ನೇಹ ಸುಳಿವ ನೆನಪಿನ ನೌಕೆಯೊಳು ಅವನೇ ನಾವಿಕನಾಗಿದ್ದ. ಪ್ರೇಮ ಲೋಕದ ಚಿತ್ರದಲ್ಲಿ ನೆನಪು ನೇಯುವ ಕಥೆಯೊಳಗೆ ಪ್ರೇಮದ ಅಮಲಿನಲ್ಲಿರೆತು ಕರಗಿದ ನೆರಳಿನಂತೆ ಪ್ರೀತಿಯ ಕಾವ್ಯವೊಂದು ಹಾಡಾಗಿ ರಾಗವಾದ ದನಿ ಆಲಾಪಿಸಿದಾಗ ಕೊನೆಯಲ್ಲೂ ಶೀರ್ಷಿಕೆ ದಕ್ಕಲೇ ಇಲ್ಲ.
1: ಇದುವರೆಗೆ ಕೊಣಾಜೆ ವಿಶ್ವಮಂಗಳ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ಮೋಹಿನಿ ಅವರಿಂದ ಸ್ವರಚಿತ ಕವನ ವಾಚನ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಧಾರವಾಡ.
1: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕೆ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ ಪ್ರತೀಶ್.

0: ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
1: ಸಂವಾದಿನಿ ಸಂತನ ಸುಸ್ವರ ಸಿಂಚನ
0: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯೆಡೆ. ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಆರೋಗ್ಯ ದಂಗಳ ಪ್ರಾಯೋಜಿತ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಿಗ್ಗೆ 8:30. ಪ್ರಾಯೋಜಕರು ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ, ಮಾಳಾಪುರ, ಧಾರವಾಡ.
2: ಕೇಳುಗರೆ, ಈ ಮಧ್ಯಾಹ್ನ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ನುಂಗುವ ಸಮಸ್ಯೆ ಅಥವಾ ಡಿಸ್ಪೇಚಿಯಾ, ಡಾಕ್ಟರ್ ಬಿಎಸ್ ಪ್ರೇಮಲತಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ವಿಷಯ ಪಿಎಂ ಸೂರ್ಯಘರ ಯೋಜನೆ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತಿಳುವಳ್ಳಿಯ ನಾಗರಾಜ್ ತೊಂಬ್ರಿ ಮತ್ತು ಸಂಗಡಿಗರಿಂದ ಕಿನ್ನರಿ ಜೋಗಿ ಪದಗಳನ್ನು ಕೇಳುತ್ತೀರಿ. 1:30 ನಿಮ್ಮೊಂದಿಗೆ ನೇರ ಫೋನಿನ ಕಾರ್ಯಕ್ರಮ. 2:40 ಹೊಸ ಹಾಡು. 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಹಿಂದಿ ಕಾರ್ಯಕ್ರಮಗಳನ್ನು ಕೇಳುತ್ತೀರಿ. ಇವೆಷ್ಟು ಈ ಮಧ್ಯಾಹ್ನ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

ಆಕಾಶವಾಣಿ ಧಾರವಾಡ 12:35 ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಮೂಡಿಬರುವುದು.

0: 怕。ಆಕಾಶವಾಣಿ ಆರೋಗ್ಯ ಸಂಚಿಕೆ.
1: ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಡಾಕ್ಟರ್ ಬಿ ಎಸ್ ಪ್ರೇಮಲತಾ ಅವರು ಬಂದಿದ್ದಾರೆ. ಮೇಡಮ್ ನಮಸ್ಕಾರ.
2: ನಮಸ್ಕಾರ ಸರ್.
1: ಮೇಡಮ್, ಈಗ ಡಿಸ್ಫೇಜಿಯಾ ಅಂತ ಹೇಳಿ ಒಂದು ಕಾಯಿಲೆ, ಅಂದ್ರೆ ಅದು ನುಂಗುವಿಯ ಸಮಸ್ಯೆ. ಸಾಮಾನ್ಯವಾಗಿ ನಾವು ಬೇರೆ ಬೇರೆ ಸ್ಥಿತಿಗಳ ಬಗ್ಗೆ ಮಾತಾಡ್ತೀವಿ, ಇದು ಡಿಸ್ಫೇಜಿಯಾ ಅಂದ್ರೆ ಏನು ಮೇಡಮ್?
2: ಸರ್, ಡಿಸ್ಫೇಜಿಯಾ ಅಂತ ಹೇಳೋದಕ್ಕೆ ಮುಂಚೆ ನಾನು ಸೆಪ್ಟೆಂಬರ್ 27, 2008 US ಗೌರ್ಮೆಂಟ್ ಒಂದು ಡಿಕ್ಲರೇಷನ್ ಹೊರಡಿಸ್ತು. ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ನ್ಯಾಷನಲ್ ಡಿಸ್ಫೇಜಿಯಾ ಅವೇರ್ನೆಸ್ ಮಂತ್, ಅಂದರೆ ಜನರಿಗೆ ನುಂಗುವಿಕೆ ಮತ್ತು ಅದರಿಂದ ಆಗುವ ತೊಂದರೆಗಳ ಬಗ್ಗೆ, ಕಷ್ಟಗಳಾದಾಗ ಏನೆಲ್ಲ ತೊಂದರೆಗಳಾಗಬಹುದು ಅದು ಜನರಿಗೆ ಜಾಗೃತಿ ಮೂಡಿಸೋದಕ್ಕೆ ಈ ಜೂನ್ ತಿಂಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಜೂನ್ ತಿಂಗಳಲ್ಲಿ ಅದನ್ನು ನಾವು ಆಚರಿಸ್ತೀವಿ. ಡಿಸ್ಫೇಜಿಯಾ ಅಂತಂದರೆ ಅದೊಂದು ಮೆಡಿಕಲ್ ಟರ್ಮ್. ಅದು ನುಂಗುವಿಕೆಯಲ್ಲಿ ಆಗುವ ತೊಂದರೆ. ನಾವು ಊಟ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ, ಬಾಯಿಯಿಂದ ಅದು ನುಂಗಿದ್ದು ಅಗದಿದ್ದು ಜಗದಿದ್ದು ಅದು ಸರಾಗವಾಗಿ ಅದು ನಮ್ಮ ಹೊಟ್ಟೆಗೆ ಹೋಗುತ್ತೆ. ಈ ಪ್ಯಾತ್ವೇಲಿ ಬಾಯಿ ಒಳಗಡೆ ಇರ್ಬೋದು, ಬಾಯಿ ಹಿಂಭಾಗದಲ್ಲಿ ಇರ್ಬೋದು, ಧ್ವನಿಪೆಟ್ಟಿಗೆಯಲ್ಲಿ ಇರ್ಬೋದು, ಧ್ವನಿಪೆಟ್ಟಿಗೆ ಮೇಲ್ಭಾಗದಲ್ಲಿ ಇರ್ಬೋದು, ಅನ್ನನಾಳದಲ್ಲಿ ಇರ್ಬೋದು, ಯಾವುದೇ ಒಂದು ತರ ತೊಂದರೆಗಳು ಆದಾಗ ನುಂಗುವಿಕೆ ತೊಂದರೆ ನಮ್ಮಲ್ಲಿ ಕಂಡು ಬರುತ್ತೆ. ಆ ನುಂಗುವಿಕೆ ತೊಂದರೆನ ನಾವು ಡಿಸ್ಫೇಜಿಯಾ ಅಂತ ಹೇಳ್ತೀವಿ. ಈ ಡಿಸ್ಫೇಜಿಯಾ ಅನ್ನೋದು ಒಂದು ಕಾಯಿಲೆ ಅಲ್ಲ, ಇದು ಕಾಯಿಲೆ ಆಗಿರುವ ಸಿಂಪ್ಟಮ್ಸ್. ಇದು
1: ಅಂದ್ರೆ ನುಂಗುವ ಸಮಸ್ಯೆ,
2: ನುಂಗುವ ಸಮಸ್ಯೆ,
1: ನುಂಗುವಾಗ ಏನೋ ನೋವಾಗುತ್ತೆ, ಏನೋ ತೊಂದರೆ ಆಗುತ್ತೆ, ಇದಕ್ಕೆ ಕಾರಣ ಏನು ಅಂತ ಹೇಳಿ ಹುಡುಕ್ತೀರಿ. ಏನೇನು ಕಾರಣ ಮೇಡಮ್ ಈಗ ಈ ರೀತಿಯಾದಂತಹ ಸಮಸ್ಯೆ ಬರಬೇಕಂದ್ರೆ?
2: ಒಂದು ಮುಖ್ಯವಾದ ಕಾರಣ ಅಂತಂದ್ರೆ ಈಗ ಸ್ಟ್ರೋಕ್ ಆಗಿರೋರ್ಲಿ, ಪಾರ್ಕಿನ್ಸ್ ಆಗಿರೋರ್ಲಿ, ಮಲ್ಟಿಪಲ್ ಸ್ಕ್ಲೆರೋಸಿಸ್ ಆಗಿರೋರ್ಲಿ, ಏನಾಗುತ್ತೆ, ನರಗಳ ವೀಕ್ನೆಸ್ ಇರುತ್ತೆ. ಈ ನರಗಳ ವೀಕ್ನೆಸ್ ದೇಹದ ಕೈ ಕಾಲು ಮಾತ್ರ ಅಲ್ಲ, ನುಂಗುವಿಕೆಯಲ್ಲೂ ಆಗುವ ನರಗಳ ವೀಕ್ನೆಸ್.

0: ನಮ್ಮ 30 ಮಸಲ್ಸ್ ಅಂಡ್ 6 ಕ್ರೇನಿಯಲ್ ನರ್ವ್ಸ್ ಇದರಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಯಾವುದೇ ಒಂದು ನರ ವೀಕ್ನೆಸ್ ಆಗಿರ್ಬೋದು ಅಥವಾ ಪ್ಯಾರಾಲಿಸಿಸ್ ಆಗಿರ್ಬೋದು ತೊಂದರೆಗಳು ಉಂಟಾದಾಗ ನಮ್ಮ ಈ ನುಂಗುವಿಕೆ ತುಂಬಾ ಕಾಂಪ್ಲೆಕ್ಸ್ ಕ್ಲಿಷ್ಟಕರವಾದ ಅದು ಒಂದು ಕೆಲಸ, ಅದರಲ್ಲಿ ಏನಾಗತ್ತೆ ನಿಧಾನ ಆಗತ್ತೆ. ಇನ್ನೊಂದು ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ ಇರ್ಬೋದು ಅಥವಾ ಕ್ಯಾನ್ಸರ್ಗೆ ಸರ್ಜರಿ ಆಗಿರೋದ್ರಿಂದ ಆಗಿರ್ಬೋದು. ಈಗ ನಾಲ್ಗೆ ಕ್ಯಾನ್ಸರು, ದವಡೆ ಕ್ಯಾನ್ಸರು, ಕಿರುನಾಲ್ಗೆ ಕ್ಯಾನ್ಸರು, ಇದು ಸರ್ಜರಿ ಆದಾಗ ಏನಾಗಿರುತ್ತೆ, ನಮಗೆ ಪ್ರಾಪರ್ ಆಗಿ ಅಗಿಯೋದಿಕ್ಕೆ ಆಗಲಿ ಜಗಿಯೋದಿಕ್ಕೆ ಆಗಲಿ ಆದಾಗ ಏನಾಗಿರುತ್ತೆ, ಊಟ ನುಂಗೋದಿಕ್ಕೆ ಕಷ್ಟ ಆಗತ್ತೆ.
1: ಆ ಒಂದು ಸಂದರ್ಭದಲ್ಲಿ ಅದು ನೋವಾಗ್ತಿರ್ಬೋದು, ಅಂದ್ರೆ ಕಾಲಕ್ರಮೇಣ ಆ ನೋವು ಹೋಗುತ್ತಾ?
0: ನೋವು ಹೋಗೋದಿಲ್ಲ, ನೋವಿಗೆ ಮೆಡಿಕಲ್ ಏನೋ ಟ್ರೀಟ್ಮೆಂಟ್ ಇರುತ್ತೆ, ಅದಕ್ಕೆ ಪೇನ್ ಕಿಲ್ಲರ್ಸ್ ಕೊಡ್ತಾರೆ, ನೋವೆಲ್ಲ ಹೋಗುತ್ತೆ. ಅದರಿಂದ ಆಗಿರುವ ತೊಂದರೆ ಮುಖ್ಯವಾಗಿ ಏನು ಅಂದ್ರೆ ಇನ್ನುಂಗೋ ತೊಂದರೆ, ನಾವು ಡಿಸ್ಪೇಜಿಯಾ ಅಂತ ಏನ್ ಹೇಳ್ತೀವಿ ಅದು ಅದು ನುಂಗ್ತಿರ್ಬೇಕಾದ್ರೆ ಕೆಮ್ಮ ಬರ್ಬೋದು. ಹೇಗ್ ನಾವು ಅದನ್ನ ಕಂಡಿಡಿತೀವಿ ಅಂತಂದ್ರೆ ಪೇಷಂಟ್ಗಳು ಏನ್ ಮಾಡ್ತಾರೆ, ಅವ್ರು ಯೂಶುವಲ್ ಆಗಿ ಕಂಪ್ಲೇಂಟ್ ಮಾಡೋದು, ಮೇಡಮ್ ನಂಗೆ ನುಂಗೋದಿಕ್ಕೆ ಆಗ್ತಾ ಇಲ್ಲ, ಅಗಿಯೋದಿಕ್ಕೆ ಆಗ್ತಾ ಇಲ್ಲ, ನುಂಗ್ತಿರ್ಬೇಕಾದ್ರೆ ಅಥವಾ ನುಂಗೋಕ್ ಶುರು ಮಾಡಕ್ ಮುಂಚೆ ಅಥವಾ ನುಂಗ್ ಆದ್ಮೇಲೆ ನಂಗೆ ಕೆಮ್ಮ ಬರತ್ತೆ, ಫ್ರೀಕ್ವೆಂಟ್ ಆಗಿ ನಂಗೆ ಜ್ವರ ಬರ್ತಾ ಇದೆ, ನಾ ಕೆಮ್ಮಂತು ಅಂತ ನಾ ಡಾಕ್ಟರ್ ಹತ್ರ ಹೋದ್ರೆ ನಂಗೆ ನ್ಯೂಮೋನಿಯಾ ಆಗಿದೆ ಅಂತ ಹೇಳ್ತಾರೆ, ಧ್ವನಿ ಬದಲಾವಣೆ ಆಗಿದೆ, ನಾನಾ ಸಿಂಪ್ಟಮ್ಸ್ ಗಳನ್ನ ಅವ್ರು ಹೇಳಿದಾಗ ಅದ್ರ ಪ್ರಕಾರ ನೋಡಿ ನಾವು ಅದು ನಾವು ಎರಡು ಭಾಗ ಮಾಡ್ತೀವಿ, ಒಂದು ನ್ಯೂರೋಜೆನಿಕ್ ಅಂತ ಹೇಳ್ತೀವಿ, ಒಂದು ಮೆಕ್ಯಾನಿಕಲ್ ಅಂತ ಹೇಳ್ತೀವಿ. ನ್ಯೂರೋಜೆನಿಕ್ ಅಂದ್ರೆ ನರಗಳಿಗೆ ಸಂಬಂಧಪಟ್ಟ ಆಗಿರುವ ನುಂಗುವಿಕೆ ತೊಂದರೆಗೆ ನಾವು ನ್ಯೂರೋಜೆನಿಕ್ ಅಂತ ಹೇಳ್ತೀವಿ, ಮತ್ತು ಸ್ಟ್ರಕ್ಚರ್ಗೆ ಬಾಯಲ್ಲಿ ಏನೇ ಒಂದು ವ್ಯತ್ಯಾಸಗಳಾಗಿರ್ಬಹುದು ಆ ವ್ಯತ್ಯಾಸಗಳಾಗಿ ತೊಂದರೆ ಆಗೋದಿಕ್ಕೆ ನಾವು ಮೆಕ್ಯಾನಿಕಲ್ ಡಿಸ್ಫೇಜಿಯಾ ಅಂತ ಹೇಳ್ತೀವಿ. ನಾವು ತೋರಿಸ್ಕೊಳ್ಳಕ್ಕೆ ಬಂದಾಗ ಈ ಸಿಂಪ್ಟಮ್ಸ್ ಎಲ್ಲ ಐಡೆಂಟಿಫೈ ಮಾಡಿ ನಾವು ಯಾವ ತರ ತೊಂದರೆಯಿಂದ ರೋಗಿಗೆ ನುಂಗೋದಿಕ್ಕೆ ತೊಂದರೆ ಆಗಿದೆ ಅಂತ ನಾವು ಕಂಡಿಡಿತೀವಿ. ನಾವು
1: ಮೇಡಮ್ ಈಗ ನಿಮ್ಮ ಪ್ರಾಕ್ಟೀಸ್ ನಲ್ಲಿ ಬೇರೆ ಬೇರೆ ಪೇಷಂಟ್ಸ್ ಬರ್ತಿರ್ತಾರೆ, ಮತ್ತೆ ನಿಮ್ಮಲ್ಲಿ ಬರುವಂತಹ ಪೇಷಂಟ್ಸ್ ಗಳು ಹೇಗೆ ಎಂತೆಂತ ಸಮಸ್ಯೆಗಳನ್ನ ಇಟ್ಕೊಂಡು ಬಂದಿರ್ತಾರೆ ನಿಮ್ಮ ಅನುಭವದಲ್ಲಿ?
0: ನನ್ನ ಅನುಭವ, ನಾನು ಸುಮಾರೊಂದು 20-25 ವರ್ಷದಿಂದ ನಾನು ಈ ಫೀಲ್ಡ್ ಅಲ್ಲಿ ಇದೀನಿ. ನಾನು ಎಲ್ಲಾ ತರ ಪೇಷಂಟ್ ನೋಡ್ಬಿಟ್ಟಿದ್ದೀನಿ, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರಲ್ಲೂ ಸಹ ಈ ತೊಂದರೆ ಇರಬಹುದು ಕಂಡು ಬಂದಿದೆ. ಸುಮಾರು ಜನ ಸ್ಟ್ರೋಕ್ ಪೇಷಂಟ್ಸ್ ಬರ್ತಾರೆ, ಅಥವಾ ಸಿಂಡ್ರೋಮ್ ಪೇಷಂಟ್ ಬರ್ತಾರೆ, ಅಥವಾ ಹೆಡ್ ಅಣ್ಣ ಕ್ಯಾನ್ಸರ್ ಆಗಿ ಸರ್ಜರಿ ಆಗಿ ಬಂದಿರೋರು ಬರ್ತಾರೆ, ಓರಲ್ ಕ್ಯಾನ್ಸರ್ ಸರ್ಜರಿ ಆಗಿ ಬಂದಿರೋರು ಬರ್ತಾರೆ. ಇನ್ನೊಂದು ಒಂದು 65-70 ಆದ್ಮೇಲೆ ನಮ್ಮ ಎಲ್ಲಾ ಅಂಗಾಂಗಗಳು ನಿಶಕ್ತಿ ಅಂತ ಹೋಗುತ್ತೆ, ಅವರಲ್ಲೂ ಸಹ ಈ ತರ ನುಂಗುವಿಕೆ ತೊಂದರೆ ಇರೋರ್ನ ನಾನು ನೋಡಿದ್ದೀನಿ. ನಾನು ಎಲ್ಲಾ ತರ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರಲ್ಲೂ ಸಹ ನಾನು ಈ ತರ ತೊಂದರೆನ ನಾನು ನೋಡಿದ್ದೀನಿ ಸರ್. ನಾನು
1: ಅಂದ್ರೆ ಈ ಒಂದು ಚಿಕಿತ್ಸೆನಲ್ಲಿ ತಾವು ಪರಿಣಿತಿಯನ್ನು ಹೊಂದಿದ್ದೀರಲ್ಲ, ಸಾಮಾನ್ಯವಾಗಿ ನಿಮ್ಮ ಹತ್ರ ಬರ್ತಾರೆ ಈಗ ಈ ರೀತಿಯಾಗಿ ರೋಗಿಗಳನ್ನ ಪರೀಕ್ಷೆ ಮಾಡ್ತೀರಾ, ತಾವು ನಿಮ್ದೇ ಆದಂತಹ ಮೆಥಡ್ ನಲ್ಲಿ ಅವರಿಗೆ ಚಿಕಿತ್ಸೆ ಕೊಡ್ತೀರಿ, ಗುಳಿಗೆಗಳನ್ನು ತಗೊಳ್ಳೋದು ಒಂದಾಗಿರ್ಬೋದು, ಅದು ನೋವು ನಿವಾರಕ ಆದಂಗ ಆಗ್ಬೋದು ಅಥವಾ ಅದಕ್ಕೆ ಮತ್ತೆ ಬೇರೆ ರೀತಿಯಾದಂತಹ ಚಿಕಿತ್ಸೆ ಕೊಡ್ತೀರಿ, ಈ ಗುಳಿಗೆ ಇಲ್ದೇನೆ ಒಂಥರ ಥೆರಪಿ ಟೈಪ್ ಒಂದು ಚಿಕಿತ್ಸೆ ಅದು ಪದ್ಧತಿ ನಿಮ್ಮಲ್ಲಿ ಇರುತ್ತಾ?
0: ಹೌದು ಸರ್, ಈ ಡಿಸ್ಪೇಜಿಯ ಪ್ರಾಬ್ಲಮ್ಗೆ ಮೆಡಿಸಿನ್ ಇಂದ ನಾವು ವಾಸಿ ಮಾಡಕ ನಾವು ಸ್ಪೀಚ್ ಪೆಥಾಲಜಿಸ್ಟ್ ಅಂತ ಹೇಳ್ತೀವಿ ನಾವು, ಅಂದ್ರೆ ನಾವು ಡಿಗ್ಲೂಟಾಲಜಿಸ್ಟ್ ಡಿಸ್ಫೇಜಿಯಾಲಜಿಸ್ಟ್ ಅಂದ್ರೆ ಇದರಲ್ಲಿ ನಾವು ಸ್ಪೆಷಲೈಸ್ ಆಗಿರ್ತೀವಿ. ಈಗ ನಾವು ಏನ್ ಮಾಡ್ತೀವಿ, ಈ ತರ ಬಂದಿರೋ ಪೇಷಂಟ್ಗೆ ಮೆಡಿಸಿನ್ಸ್ ಕೊಟ್ಟು ನಾವು ವಾಸಿ ಮಾಡಕ್ಕೆ ಆಗಲ್ಲ, ಅವ್ರಿಗೆ ಬೇರೆ ಬೇರೆ ಆ ತರದ ಅವ್ರಿಗೆ ಆದ ಇಂಡಿವಿಜುವಲೈಸ್ಡ್ ಅಂತೀವಲ್ಲ, ವೈಯಕ್ತಿಕವಾಗಿ ಯಾವ್ಯಾವ ತೊಂದರೆಗಳು ಕಂಡು ಬರುತ್ತೆ ಅದ್ರ ಪ್ರಕಾರ ಎಕ್ಸಸೈಸ್ ಕೊಡೋದು, ಆಮೇಲೆ ಸ್ವಾಲೋಯಿಂಗ್ ರಿಫ್ಲೆಕ್ಸ್ ನ ಟ್ರಿಗರ್ ಮಾಡಕ್ಕೆ ಬಾಯಿನ ಹಿಂಭಾಗದಲ್ಲಿ ಸ್ಟಿಮ್ಯುಲೇಷನ್ ಕೊಡೋದು, ಮತ್ತೆ ಪಾಸ್ಚರ್ ಚೇಂಜ್ ಮಾಡೋದು, ಕತ್ತಿನ ಭಂಗಿಗಳನ್ನ ಚೇಂಜ್ ಮಾಡೋದು ಸರ್. ಆತರ ಮಾಡೋದ್ರಿಂದ ಮತ್ತೆ ಆಹಾರ ಪದಾರ್ಥದಲ್ಲಿ ದ್ರವ ಆಹಾರ ತಗೊಳಕ್ ಕಷ್ಟ ಆಯ್ತು ಅಂದ್ರೆ ಸಾಫ್ಟ್ ಸಾಲಿಡ್ ಕೊಡೋದು, ಸಾಲಿಡ್ ಕಷ್ಟ ಆಯ್ತು ಅಂದ್ರೆ ಲಿಕ್ವಿಡ್ ಕೊಡೋದು, ಆಹಾರ ಪದ್ಧತಿಲಿ ವ್ಯತ್ಯಾಸಗಳು ಮಾಡೋದು, ಮತ್ತು ಭಂಗಿಗಳನ್ನ ಚೇಂಜ್ ಮಾಡಿ ಈಗ ಕತ್ತನ್ನ ಎಡದ ಕಡೆ ತಿರುಗಿಸೋದು, ಬಲದ ಕಡೆ ತಿರುಗಿಸೋದು, ಕತ್ತು ಬಗ್ಸೋದು, ಯಾವ ತರದಿಂದ ಮಾಡಿದ್ರೆ ಆಹಾರ ಕೆಮ್ಮಿಲ್ದೆ ನುಂಗಬಹುದು ಅಂತ ನಾವು ಪ್ರತಿಯೊಬ್ಬರನ್ನು ಅಸೆಸ್ ಮಾಡಿ ಆ ತರ ಸ್ಟ್ರಾಟಜಿ ಯೂಸ್ ಮಾಡಿ ನಾವು ಅವ್ರಿಗೆ ಚಿಕಿತ್ಸೆನ ಕೊಡ್ತೀವಿ. ಇದು ಮೆಡಿಸಿನ್ ಇಂದ ನಾವು ವಾಸಿ ಮಾಡಕ್ಕೆ ಆಗಲ್ಲ, ತರಬೇತಿ ಇದ್ರೆ ಮಾತ್ರ ವಾಸಿ ಮಾಡಕ್ಕೆ ಸಾಧ್ಯ.
1: ಸಹಜವಾಗಿ ಊಟ ಮಾಡ್ತಿರ್ಬೇಕಾದ್ರೆ ಕೆಮ್ಮಬಹುದು, ಅದು ಬೇರೆ ಇರಬಹುದು, ಅಥವಾ ಈ ನೆಗಡಿ ಕೆಮ್ಮು ಬಂದಾಗ ಅದು ಆ ಸ್ಥಿತಿನೇ ಬೇರೆ. ಏನು ನೆಗಡಿ ಇಲ್ಲ ಕೆಮ್ಮಿಲ್ಲ ಇದಕ್ಕಿದ್ದಂಗೆ ಕೆಮ್ಮ ಬರ್ತದೆ, ನುಂಗಿದಾಗ ಒಮ್ಮೆ ಪದೇ ಪದೇ ಅಂತದ್ದು ಒಂದು ಲಕ್ಷಣ ಕಾಣಿಸ್ತಿದ್ರೆ ನೀವು
0: ಹೇಳ್ತೀವಿ. ನಾವು ನುಂಗುತ್ತಿರ್ಬೇಕಾದ್ರೆ ನೀವು ಹೇಳ್ದಂಗೆನೆ ನುಂಗುತ್ತಿರ್ಬೇಕಾದ್ರೆ ನುಂಗ್ ಆದ್ಮೇಲೆ ಕೆಮ್ಮ ಬರೋದು, ಯಾವಾಗ ಕೆಮ್ಮ ಬರುತ್ತೆ ರೋಗಿ ಏನ್ ಮಾಡ್ತಾನೆ, ಅಯ್ಯೋ ತಿಂದ್ರೆ ಕೆಮ್ಮ ಬರುತ್ತೆಪ್ಪ ನಾನು ತಿನ್ನೋದು ಕಮ್ಮಿ ಮಾಡ್ಕೊಂಡ್ಬಿಡೋಣ, ತಿನ್ನೋದು ಕಮ್ಮಿ ಮಾಡ್ತಾರೆ ವೆಯ್ಟ್ ಲಾಸ್ ಆಗತ್ತೆ, ಆಮೇಲೆ ಜನರಲ್

0: ಕಂಡೀಷನ್ ವೀಕ್ ಆಗತ್ತೆ, ಚೆಸ್ಟ್ ಎಕ್ಸ್ರೇ ಮಾಡಿದ್ರೆ ನ್ಯೂಮೋನಿಯಾ ಪ್ಯಾಚಸ್ ಇರುತ್ತೆ. ಸೊ ಈ ಕಂಡೀಷನ್ ಗಳಲ್ಲಿ ನಾವೇನ್ ಮಾಡ್ತೀವಿ, ನಮ್ಮ ಅವರು ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸೂಕ್ತ ತರಬೇತಿ ಕೊಡೋದಕ್ಕೆ ಅನುಕೂಲ ಆಗುತ್ತೆ.
1: ಈಗ ಅವರಿಗೆ ಯಾವುದೇ ರೀತಿ ಸಮಸ್ಯೆ ಇರಲ್ಲ, ಸುಮಾರು ವರ್ಷಗಳಿಂದ ಸುಮ್ಮನೆ ಒಂಥರ ಈ ಕೆಲವೊಬ್ಬರು ಗಂಟ್ಲು ಸರಿಪಡಿಸ್ಕೊಳ್ತಿರ್ತಾರೆ, ಅದು ಅವರಿಗೆ ಆ ನುಂಗುವಿಕೆಯ ಸಮಸ್ಯೆಯ ಲಕ್ಷಣನ ಅಥವಾ ಹೇಗೆ? ಸ್ವಲ್ಪ ನೋಡಿ, ಗಂಟ್ಲು ಸ್ವಲ್ಪ ಸರಿಪಡಿಸ್ತಾನೆ ಇರ್ತಾರೆ ಅವರು. ಅವಾಗ
0: ಕೆಲವ್ರಿಗೆ ಏನಾಗತ್ತೆ, ಅವ್ರಿಗೆ ನಾವು ಗ್ಲೋಬಲ್ ಸೆನ್ಸೇಷನ್ ಅಂತ ಹೇಳ್ತೀವಿ, ಅಂದ್ರೆ ಏನೋ ಗಂಟ್ಲಲ್ಲಿ ಕೂತ್ಕೊಂಡಿದೆ, ನುಂಗಿದ್ರು ನುಂಗಕ್ ಆಗ್ತಾ ಇಲ್ಲ ಅಂತ. ಕೆಲವ್ರಿಗೆ ಏನಾಗಿತ್ತು, ಅಭ್ಯಾಸ ಆಗೋಗಿರುತ್ತೆ. ಅದು ನಿಜವಾಗ್ಲೂ ಒಳಗಡೆ ಏನಾದ್ರು ಕೂತಿದ್ಯಾ ಅಥವಾ ಅಭ್ಯಾಸನ ಅನ್ನೋದನ್ನ ನಾವು ಕಂಡುಹಿಡಿಬೇಕು. ನಾವು ಕಂಡುಹಿಡಿದ ಮೇಲೆ ಮಾತ್ರ ನಾವು ಅದನ್ನ ಅವರು ಡಿಸ್ವೇಜ ಕ್ಯಾಟಗರಿಗೆ ಬರ್ತಾರಾ ಬರಲ್ವಾ ಅಂತ ಹೇಳಕ್ಕಾಗತ್ತೆ.
1: ಓಕೆ, ಆತರ ಸುಮ್ನೆ ಅಂತ ಈಗ 16 ವರ್ಷದಿಂದ ಅವರು ಅದೇ ಒಂದು ಅಭ್ಯಾಸದಲ್ಲಿ ಇದ್ದಾರೆ ಅಂತಂದ್ರೆ ಒಂದ್ಸಲ
0: ಚೆಕ್ಅಪ್ ಮಾಡಿಸ್ಕೊಳ್ಳೋದೇ ಒಳ್ಳೇದು. ಚೆಕ್ಅಪ್ ಮಾಡಿಸ್ಕೊಳ್ಳಿ,
1: ಸ್ವಲ್ಪ ಏನೋ ಪ್ರಾಬ್ಲಮ್ ಇರಬಹುದು.
0: ಹೌದು, ಚೆಕ್ಅಪ್ ಮಾಡಿಸ್ಕೊಳ್ಳಿ, ಒಳ್ಳೇದು.
1: ಈಗ ಈ ಟ್ಯೂಬ್ ಮೂಲಕ ಫೀಡಿಂಗ್ ಮಾಡ್ತಾರೆ, ತೊಂದರೆ ಆಗ್ತದೆ, ನುಂಗೋದು ಬಹಳ ಕಷ್ಟ ಆಗ್ತಿದೆ ಅವ್ರಿಗೆ ಅಂತೇಳಿ ಟ್ಯೂಬ್ ಮೂಲಕ ಕೊಡ್ತಾರಲ್ಲ ಆಹಾರನ, ಆವಾಗ ಅವರಿಗೆ ಆ ಸಮಸ್ಯೆ ನಿವಾರಣೆ ಆಗುತ್ತಾ? ಅಥವಾ ಟ್ಯೂಬ್ ಮೂಲಕ ಎಷ್ಟಂತ ಕಾಲ ಕೊಡ್ಲಿಕ್ಕೆ ಸಾಧ್ಯ? ಅಂದ್ರೆ ವಯಸ್ಸಾದವರಲ್ಲಾಗಿರ್ಬೋದು ಅಥವಾ ಅನಾರೋಗ್ಯದ ಒಂದು ಸ್ಥಿತಿಯಲ್ಲಿ ಇದ್ದವರಾಗಿ ಆಗಿರ್ಬೋದು, ಆಸ್ಪತ್ರೆಯಲ್ಲಿ ಸಾಮಾನ್ಯವಾಗಿ ಟ್ಯೂಬ್ ಮೂಲಕ ಹೋಗಿ ಆಹಾರ ಕೊಡ್ತಾರೆ, ಆ ಒಂದು ಸ್ಥಿತಿಗೆ ಆ ಸ್ಥಿತಿಯಿಂದ ಹೊರಗೆ ಬರಕ್ಕೆ ಏನಾರ ಸಾಧ್ಯ ಇದೆಯಾ?
0: ಆ ಟ್ಯೂಬ್ ಫೀಡ್ ಯಾವಾಗ ಅಂದ್ರೆ ಬಾಯಲ್ಲಿ ಏನೂ ತಗೊಂಡ ಏನಾರು ಒಂದು ತಗೊಂಡ್ರೆ ಕೆಮ್ಮ ಬರುತ್ತೆ, ತಗೊಂಡ ಕೆಮ್ಮ ಬರುತ್ತೆ ಮತ್ತು ಅದು ನ್ಯೂಮೋನಿಯಾ ಆಗತ್ತೆ ಅಂತ ಅನ್ಸಿದ್ರೆ ಫಿಸಿಷಿಯನ್ಗೆ ಟ್ಯೂಬ್ ಹಾಕ್ಬಿಡ್ತಾರೆ. ಟ್ಯೂಬ್ ಹಾಕ್ತಾರೆ, ಅವ್ರೇನ್ ಮಾಡ್ತಾರೆ ಆಮಿಂದ ಸ್ಪೀಚ್ ಥೆರಪಿಸ್ಟ್ ಗೆ ರೆಫರ್ ಮಾಡ್ತಾರೆ. ನಾವು ಸೂಕ್ತ ತರಬೇತಿ ಕೊಡೋದ್ರಿಂದ ಬಾಯಿಂದ ಆಹಾರ ಕೊಡೋದಕ್ಕೆ ಶುರು ಮಾಡಿ ನೀರ್ ಪದಾರ್ಥಗಳು, ದ್ರವ ಪದಾರ್ಥಗಳು, ಗಟ್ಟಿ ಪದಾರ್ಥಗಳು, ಮೆತ್ತಿಗೆ ಪದಾರ್ಥಗಳು, ಎಲ್ಲಾ ಪದಾರ್ಥಗಳು ತಗೊಳ್ತಾ ಇದಾರೆ, ಚೆನ್ನಾಗಿ ತಗೋತಾರೆ, ಏನೂ ಕೆಮ್ಮಿಲ್ಲ, ಜನರಲ್ ಕಂಡೀಷನ್ ಇಂಪ್ರೂವ್ ಆಗ್ತಾ ಇದೆ ಅಂದಾಗ ನಾವು ಮೂಗಿನ ಟ್ಯೂಬ್ ನ ತೆಗೆದು ಬಿಡ್ತೀವಿ ನಾವು. ಸೊ ತೆಗೆಯೋ ಚಾನ್ಸಸ್ ತುಂಬಾ ಇದೆ. ಅಂದ್ರೆ ಅವರು ಸ್ಪೀಚ್ ಥೆರಪಿಸ್ಟ್ ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಸೂಕ್ತ ತರಬೇತಿ ಕೊಡೋದ್ರಿಂದ ಮೂಗಿನ ಟ್ಯೂಬ್ ನ ನಾವು ತೆಗಿಬಹುದು.
1: ಈ ರೀತಿ ಟ್ಯೂಬ್ ಮೂಲಕವಾಗಿ ಫೀಡಿಂಗ್ ಮಾಡೋದು ಎಷ್ಟು ಕಾಲ ಬೇಕಾಗತ್ತೆ? ಅಂದ್ರೆ ಕೂಡಲೇ ಎಷ್ಟು ಬೇಗ ಗುಣ ಆಗ್ತಾರೆ, ಅದು ಹೆಂಗಿರುತ್ತೆ? ಅದು
0: ಪ್ರತಿಯೊಂದು ಪೇಷಂಟ್ ಮೇಲೆ ಡಿಪೆಂಡ್, ರೋಗಿ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್. ಯಾವ ತರ ಕಾಯಿಲೆ ಇದೆ, ಆಮೇಲೆ ಯಾವ ತರ ಸ್ಥಿತಿಲಿ ಅವರು ವೈದ್ಯರನ್ನ ಕಂಡಿದ್ದಾರೆ, ಸರ್ಜರಿ ಆಗಿದ್ಯಾ ಅಥವಾ ಸ್ಟ್ರೋಕ್ ಆಗಿದ್ಯಾ, ಪಾರ್ಕಿನ್ಸನ್ಸ್ ಆಗಿದ್ಯಾ, ಆಮೇಲೆ ಮೂಗಲ್ ಟ್ಯೂಬಲ್ಲಿ ಎಷ್ಟು ದಿನದಿಂದ ಹಾಕೋತಾ ಇದ್ದಾರೆ, ಅದು ನಾನಾ ಕಂಡೀಷನ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಅದು ಇವ್ರಿಗೆ ಇಷ್ಟೇ ದಿನ ಇರುತ್ತೆ, ಇನ್ನೊಬ್ರಿಗೆ ಇಷ್ಟೇ ದಿನ ಇರುತ್ತೆ ಅಂತ ಪಿನ್ ಪಾಯಿಂಟ್ ಔಟ್ ಮಾಡಿ ಹೇಳೋದಕ್ಕೆ ಕಷ್ಟ
1: ಆಗುತ್ತೆ. ನುಂಗುವಿಕೆ ಆ ಸಮಸ್ಯೆಯಿಂದ ಹೊರಗೆ ಬರಬೇಕಂತಂದ್ರೆ ಈ ರೀತಿಯಾದಂತ ಕೆಲವು ಸಾಧನಗಳನ್ನ ಬಳಸಿ ಅವರು ನುಂಗ್ತಾರೆ ಅಂದ್ಕೊಳ್ಳೋಣ. ಅಂದ್ರೆ ಆಸ್ಪತ್ರೆಯಲ್ಲಿ ನೀವು ಟ್ಯೂಬ್ ಮೂಲಕವಾಗಿ ಫೀಡ್ ಮಾಡೋದು ಬೇರೆ, ಮನೆಯಲ್ಲಿ ಕೂಡ ಟ್ಯೂಬ್ ಮೂಲಕವಾಗಿ ಫೀಡ್ ಮಾಡೋ ಸಾಧ್ಯತೆಯೂ ಇರುತ್ತೆ ರೋಗಿಯ ಸ್ಥಿತಿಗೆ ಅನುಗುಣವಾಗಿ. ಸುಮ್ಮನೆ ಇಂತಿಷ್ಟು ಕೆಲವು ಸಾಧನಗಳನ್ನು ಬಳಸ್ಕೊಂಡು ಏನಾದರೂ ನುಂಗುವಿಕೆ ಸಮಸ್ಯೆಯಿಂದ ಹೊರಗೆ ಬರಕ್ಕೆ ಸಾಧ್ಯ ಇದೆಯಾ? ಸಾಧಾರಣವಾಗಿ ಉದಾಹರಣೆ ಈಗ ಅಸ್ತಮಾ ಇರೋರಿಗೆ
0: ಇನ್ಹೇಲರ್
1: ಇರುತ್ತೆ ನೋಡಿ, ಆ ರೀತಿ
0: ಇಲ್ಲ ಸರ್. ಇದು ಮೆಡಿಕಲ್ ಕಂಡೀಷನ್ ಅಮ್ಮಿಂದ ಸರಿಗೆ ಮಾಡಲಿಲ್ಲ ಅಂದ್ರೆ ನುಂಗೋದು ಅನ್ನನಾಳಕ್ಕೆ ಹೋಗುವ ಬದಲು ಶ್ವಾಸನಾಳ ಶ್ವಾಸಕೋಶಕ್ಕೆ ಹೋಗಿ ಚೋಕಿಂಗ್ ಆಗಿ ಸಾಯೋ ಕಂಡೀಷನ್ ಫೇಟಲ್ ಆಗ್ಬೋದು. ಅದರಿಂದ ನಾವು ಯಾರು ಸ್ಪೀಚ್ ಥೆರಪಿಸ್ಟ್ ಕಾಣದೇನೆ
1: ಅವ್ರನ್ನ ಮಾಡದೇನೆ
0: ಬಿಡಲ್ಲ, ನಾವು ಬೇಡ ಅಂತಾನೆ ಹೇಳ್ತೀವಿ ನಾವು, ಯಾಕೆಂದ್ರೆ ಡೇಂಜರಸ್ ಅಂತಾನೆ ಹೇಳ್ತೀವಿ ನಾವು. ಯಾಕೆಂತ ನಮ್ ಥೆರಪಿ ಕೊಡಬೇಕಾದ್ರೂ ಅಷ್ಟೇನೆ, ನಮ್ಮ ಎದುರಿಗೆ ನೀವು ಪ್ರಾಕ್ಟೀಸ್ ಮಾಡಿ, ಮನೇಲಿ ನಾವು ಹೇಳದ ಡೈರೆಕ್ಷನ್ ನಾವು ಯಾವ ಡೈರೆಕ್ಷನ್ ಹೇಳಿರ್ತೀವಿ ಆ ಡೈರೆಕ್ಷನ್ ಪ್ರಾಕ್ಟೀಸ್ ಮಾಡಿ, ಅವಾಗ ನೀವು ಉತ್ತಮ ಆಗ್ತೀರಾ ಅಂತಾರೆ. ನಮ್ಮನ್ ಕಾಣದೆ ನೀವು ಮಾಡಕ್ ಹೋದ್ರೆ ಅದು ಭಾರಿ ಕಂಡೀಷನ್ ತೊಂದರೆ ಆಗತ್ತೆ. ಅದು
1: ಈ ನುಂಗುವಿಕೆ ಸಮಸ್ಯೆಯನ್ನ ಒಂದಿಷ್ಟು ಮನೆಯಲ್ಲಿನೇ ಒಂದಿಷ್ಟು ಪ್ರಾಕ್ಟೀಸ್ ಏನೋ ಒಂದು ಕೆಲವು ಮುಂಜಾಗ್ರತೆ ಕ್ರಮಗಳು ಆಗ್ಲಿ, ಏನು ಮಾಡಕ್ ಸಾಧ್ಯ?
0: ಈಗ ನಾವು ನೀವು ಸಹಜ ಆದ ವ್ಯಕ್ತಿ, ಯೂಶುವಲ್ ಆಗಿ ಮನೆಯಲ್ಲಿ ನಾವು ಅಮ್ಮಂದ್ರೆ ಹೇಳ್ತೀವಿ, ಮಾತಾಡ್ತಿರ್ಬೇಕಾದ್ರೆ ಊಟ ಮಾಡಬೇಡ, ಊಟ ಮಾಡ್ತಿರ್ಬೇಕಾದ್ರೆ ಮಾತಾಡಬೇಡ. ಯಾಕೆಂದ್ರೆ ಎರಡು ರೆಸಿಪ್ರೋಕಲ್ ಟು ಈಚ್ ಅದರ್. ಅಂದ್ರೆ ನುಂಗುತ್ತಾ ಇರ್ಬೇಕಾದ್ರೆ ನಮ್ಮ ಧ್ವನಿ ಪೆಟ್ಟಿಗೆ ಓಪನ್ ಆಗಿರುತ್ತೆ, ಧ್ವನಿ ಪೆಟ್ಟಿಗೆ ಕ್ಲೋಸ್ ಆಗಿರುತ್ತೆ, ಮಾತಾಡ್ಬೇಕಾದ್ರೆ ಧ್ವನಿ ಪೆಟ್ಟಿಗೆ ಓಪನ್ ಆಗಿರುತ್ತೆ. ನುಂಗೋ ಪದಾರ್ಥ ಧ್ವನಿ ಪೆಟ್ಟಿಗೆ ಒಳಗಡೆ ಹೋಯಿತು ಅಂದ್ರೆ ಎರಡು ಕೆಲಸ ಮಾಡುತ್ತೆ. ಹಾಗೇನಾಗುತ್ತೆ, ಕೆಮ್ ಸಿಕ್ಕಾಪಟ್ಟೆ ಕೆಮ್ತೀವಿ, ಅದನ್ನ ನಾವೆಲ್ಲರೂ ಒಂದಲ್ಲ ಒಂದ್ಸಲಿ ಅಭ್ಯಾಸ ಮಾಡ್ಕೊಂಡಿರ್ತೀವಿ, ಅದಾಗ್ಬಿಟ್ಟಿರುತ್ತೆ, ನಮ್ಗೆ ಗೊತ್ತಾಗ್ಬಿಟ್ಟಿರುತ್ತೆ. ಅದರಿಂದ ನಿಧಾನಕ್ಕೆ ಆಗಿರಿ, ನಿಧಾನಕ್ಕೆ ತಿನ್ನಿ, ತಿಂತಿರ್ಬೇಕಾದ್ರೆ ಊಟ ಮಾಡ್ತಿರ್ಬೇಕಾದ್ರೆ ಮಾತಾಡಬೇಡಿ, ಬಾಯಲ್ಲಿರೋದು ಖಾಲಿ ಮಾಡಿ ಮಾತಾಡಿ, ಅಥವಾ ಮಾತಾಡೋದು ಮುಗಿಸಿದ ಮೇಲೆ ಊಟ ಮಾಡಕ್ ಶುರು ಮಾಡಿ.
1: ಮಾತಂತೂ ಬಿಡಲ್ಲ ಯಾರು ಕೂಡ ಒಂಚೂರು ನೋಡಿ ಮಾತಾಡ್ಬೇಕು, ನುಂಗ್ತಾ ಇರ್ತೀವಿ ಆ ಟೈಮಲ್ಲಿ ಒಂದಿಷ್ಟು ಆ ಮಾತನ್ನ ಹೇಳಬೇಕು ಅಂತ ಒಂದು ಒತ್ತಡ ಇರ್ತದೆ ಅವರಿಗೆ.
0: ಆಮೇಲೆ ಟಿವಿ ನೋಡ್ತಾ ತಿಂತಿದ್ದೇನಾಗತ್ತೆ ನಮ್ಗೆ, ಒಂದು ಕ್ವಾಂಟಿಟಿ ಗೊತ್ತಾಗಲ್ಲ, ಇನ್ನೊಂದು ನಮ್ಗೆ ಒಳಗಡೆ ಏನಾಗ್ತಿದೆ ಸುಮ್ನೆ ಮಾಮೂಲಿ ಆಗ್ಬಿಟ್ಟಿರ್ತೀವಿ. ಸರಿ, ಎಲ್ಲ
1: ಗೊತ್ತಿರಲ್ಲ
0: ಏನ್ ತಿಂದ್ರು ಗೊತ್ತಿರಲ್ಲ.

0: ಎಲ್ಲ ಚೆನ್ನಾಗಿ ಹೋಗ್ತಿರೋ ತನಕ ನಮ್ಗೇನು ಗೊತ್ತಾಗಲ್ಲ. ಯಾವುದೇ ಒಂದು ವ್ಯತ್ಯಾಸಗಳಾದಾಗ ನಮಗೆ ಬಾಯಿಂದ ಜಠರ ತನಕ ಆವಾಗ ನಮಗೆ ಸ್ವಾಲೋಯಿಂಗ್ ಡಿಫಿಕಲ್ಟೀಸ್ ಅನ್ನೋದು ನಮಗೆ ಅರಿವಿಗೆ ಬರುತ್ತೆ. ಅದರಿಂದ ಹುಷಾರಾಗೇ ಇರಿ, ನಿಧಾನಕ್ಕೆ ತಿನ್ನಿ. ಆಮೇಲೆ ದೊಡ್ಡ ದೊಡ್ಡ ಪೀಸ್ಗಳನ್ನ ಅಗೀದೆ ಜಗಿದೆ ತಿನ್ನಬೇಡಿ. ಏನೇ ಒಂದು ತಗೊಂಡು ಚೆನ್ನಾಗಿ ಅಗಿರಿ, ಚೆನ್ನಾಗಿ ಅಗದು ಮಾಡಿ ತಿನ್ನಿ. ಆಮೇಲೆ ಏನೋ ಸಿಕ್ಕಾಕೊಂಡಂಗೆ ಆಯ್ತು ಅಂದ್ರೆ ನೀರು ಕುಡೀರಿ. ಸುಲಭವಾಗಿ ಒಳಗಡೆ ಹೋಗೋದಿಕ್ಕೆ, ಅದು ನಮ್ಮ ಅನ್ನನಾಳು ಒಳಗಡೆ ಹೋಗೋದಿಕ್ಕೆ ಸರಾಗ ಆಗತ್ತೆ.
1: ಈಗ ಮೇಡಮ್, ಆಹಾರದ ಪದಾರ್ಥಗಳು ಅದು ಯಾವ ರೀತಿ ಇರ್ತದೆ ಅಂತ ಅನ್ನೋದ್ರ ಮೇಲೆ ಕೆಲವು ಸಲ ಅವಲಂಬನೆ ಆಗಿರಬಹುದು.
0: ನಿಜವಾಗ
1: ತುಂಬಾ ವಯಸ್ಸಾದವರಿಗೆ ಜಿಗಿಯಕಾಗಲ್ಲ, ಹಲ್ಲಿನ ತೊಂದರೆ ಇರ್ತದೆ ಅಥವಾ ಹಲ್ಲಿರಲ್ಲ, ಅವಾಗ ಅವರು ಈ ರಾಗಿ ಮುದ್ದೆ ಒಂದಿಷ್ಟು ಅಥವಾ ಸ್ಮೂತ್ ಫುಡ್ ಗಳನ್ನ ನುಂಗ್ತಾನೆ ಇರಬೇಕು ಅನ್ನೋ ರೀತಿ ಫುಡ್ ಗಳನ್ನ ಬಳಸ್ತಾರೆ.
0: ಹೌದು,
1: ಆ ರೀತಿಯಾದಂತಹ ಆಹಾರ ಪದಾರ್ಥಗಳು ಅದನ್ನು ಬಳಕೆ ಮಾಡೋ ರೀತಿನಲ್ಲಿ ಕೂಡ ನುಂಗುವಿಕೆ ಸಮಸ್ಯೆ ಏನಾದರೂ ಕಡಿಮೆ ಆಗತ್ತಾ ಅಥವಾ ಅದು ಅದರಿಂದ ಹೊರಗೆ ಬರಬಹುದಾ ಅಂತ. ಈಗ ಉದಾಹರಣೆ, ನುಂಗೋದಪ್ಪ ರಾಗಿ ಮುದ್ದೆ ನುಂಗೋದು,
0: ರಾಗಿ ಮುದ್ದೆ ನುಂಗೋದು ಅಂತ ದಪ್ಪ ಪೀಸ್ ತಗೋಬೇಡಿ, ದೊಡ್ಡ ಬಾಲ್ ತಗೋಬೇಡಿ, ಸಣ್ಣ ಸಣ್ಣದ್ದು ಮಾಡ್ಕೊಳ್ಳಿ. ಈಗ ಏನಾಗುತ್ತೆ, ವಯಸ್ಸಾದವರಲ್ಲಿ 65-70 ವರ್ಷ ಆದ್ರಲ್ಲಿ ಏನಾಗಿರುತ್ತೆ, ಪಿಲ್ ಡಿಸ್ವೇಜಿ ಅಂತೀವಿ ಅಂದ್ರೆ ಟ್ಯಾಬ್ಲೆಟ್ಸ್ ತಗೋಬೇಕಾದ್ರೆ ಸುಮಾರು ಜನದಲ್ಲಿ ಈಗ ನೀವು ಡೋಲೋ ನೋಡಿ ಅಥವಾ ಯಾವುದೇ ಒಂದು ಕ್ಯಾಪ್ಸುಲ್ಸ್ ನೋಡಿ, ಅದು ದೊಡ್ಡದಾಗಿರುತ್ತೆ, ಅದು ನುಂಗೋದಕ್ಕೆ ಸುಮಾರು ಜನ ಕಷ್ಟಪಡ್ತಾರೆ. ಅದೇ ಏನ್ ಮಾಡ್ತೀವಿ ನಾವು ಯಾವ ತರ ಅಂದ್ರೆ, ನಾವು ಹ್ಯೂಮನ್ ಬೀಯಿಂಗ್ಸ್ ನಮಗೆ ನಾವೇ ಸ್ಟ್ರಾಟಜಿನ ಕಂಡಿಡ್ಕೋತೀವಿ. ಟ್ಯಾಬ್ಲೆಟ್ ದಪ್ಪಗಿರೋದು ನುಂಗೋಕ್ ಆಗಲ್ಲ ಅಂದ್ರೆ ನೀರಲ್ಲಿ ಕರಗಿಸ್ತೀವಿ, ಒಂದು ಟ್ಯಾಬ್ಲೆಟ್ ನ ಪುಡಿ ಮಾಡ್ಕೋತೀವಿ, ಪೌಡರ್ ಮಾಡ್ಕೋತೀವಿ. ಆತರ ನಾವು ನಮ್ಮದೇ ಆದ ಸ್ಟ್ರಾಟಜಿನ ಕಂಡಿಡ್ದು ನುಂಗೋದಕ್ಕೆ ಶುರು
1: ಮಾಡ್ತೀವಿ.
0: ಇಲ್ಲ, ಅದು ಕಷ್ಟ ಆಗತ್ತೆ ಸರ್ ಅದು, ಯಾಕೆಂದ್ರೆ ಅದು ಟ್ಯಾಬ್ಲೆಟ್ ಆಸ್ ಇಟ್ ಈಸ್ ದಪ್ಪ ಇದ್ದಾಗ ರಾಗಿ ಮುದ್ದೆನ ಪೀಸ್ ಆದಾಗ, ಯಾಕೆಂದ್ರೆ ಹೇಳಿದ್ರೆ ವಯಸ್ಸಾದ್ಮೇಲೆ ಏನಾಗಿರುತ್ತೆ, ಎಲ್ಲಾ ಅಂಗಾಂಗಗಳು ಪರ್ಟಿಕ್ಯುಲರ್ಲಿ ನುಂಗಕ್ಕೆ ಬೇಕಾಗಿರೋ ಕ್ಲಿಷ್ಟಕರವಾದ ಅಂಗಾಂಗಗಳು ಏನಾಗಿರುತ್ತೆ, ವೀಕ್ ಆಗಿರುತ್ತೆ. ಹಾಗೆ ನುಂಗಕ್ಕಾಗ್ಲಿಲ್ಲ ಅಂತ ಸಿಕ್ಕಾಕೊಂಡ್ಬಿಟ್ರೆ ತುಂಬಾ ಡೇಂಜರಸ್ ಆಗತ್ತೆ. ಅದರಿಂದ ಸಣ್ಣ ಸಣ್ಣ ಪೀಸ್ಗಳು ನುಂಗಿ, ಅಥವಾ ನಿಮ್ ಗಟ್ಟಿ ಪದಾರ್ಥ ನುಂಗಕ್ಕಾಗಲ್ಲ ಅಂದ್ರೆ ಪೌಡರ್ ಮಾಡಿ ತಗೊಳ್ಳಿ, ಮೆತ್ತಗಿರೋ ತಗೊಳ್ಳಿ, ಸಾಫ್ಟ್ ಆಗಿರೋ ತಗೊಳ್ಳಿ, ಅದನ್ನ ಅಡ್ವೈಸ್ ಮಾಡ್ತೀವಿ ನಾವು.
1: ಈಗ ಈ ರೀತಿಯಾದಂತಹ ಸಮಸ್ಯೆ ತಾವು ಹೇಳ್ತಿದ್ರಿ, ಕೆಲವು ಸಲ ಈ ಸ್ಟ್ರೋಕ್ ಇದ್ದವರಲ್ಲಾಗಿರ್ಬೋದು ಅಥವಾ ಆ ಒಂದು ಸ್ಥಿತಿ ಏನೋ ಒಂದು ಪ್ರಾಬ್ಲಮ್ ಆಗಿರ್ತದೆ, ಆದ್ರೆ ಇನ್ನು ಈ ಡೈಜೆಷನ್ ಪ್ರಾಬ್ಲಮ್ ಇಂದ ಅಥವಾ ಮನುಷ್ಯನ ಒಂದು ರಚನೆಯಲ್ಲಿ ವ್ಯತ್ಯಾಸ ಇರೋದ್ರಿಂದ ಕೆಲವೊಬ್ಬರಿಗೆ ಅದರಿಂದ ಏನಾದರೂ ನುಂಗುವ ಸಮಸ್ಯೆ ಬರುತ್ತಾ?
0: ನುಂಗೋಕೆ ಸಮಸ್ಯೆ ಅಂತ ಬರಲ್ಲ, ನಾವು GERD ಅಂತ ಹೇಳ್ತೀವಿ ಅಂದ್ರೆ ಗ್ಯಾಸ್ಟ್ರೋ ಇಸೋಫೇಜಲ್ ರಿಫ್ಲೆಕ್ಸ್ ಡಿಸಾರ್ಡರ್ಸ್ ಅಂತ. ನಾವು ನುಂಗೋದು ಬಾಯಿನ ಮುಖಾಂತರ, ಬಾಯಿನ ಹಿಂಭಾಗದ ಮುಖಾಂತರ ಅದು ನಮ್ಮ ಅನ್ನನಾಳ ಒಳಗಡೆ ಹೋಗ್ಬೇಕು. ಅನ್ನನಾಳ ಹೋಗಿದ್ದು ಹೋಗಿದ್ದು ಅಲ್ಲಿಂದ ಅದು ನಮ್ಮ ಹೊಟ್ಟೆ ಒಳಗಡೆ ಜಠರದ ಒಳಗಡೆ ಹೋಗತ್ತ. ಅದು ಅಲ್ಲಿಂದ ವಾಪಸ್ ಬರೋದಿದೆಯಲ್ಲ, ವಾಪಸ್ ಬರೋದ್ರೆ ಜಠರದಿಂದ ಅನ್ನನಾಳಕ್ ಬಂದು ಅನ್ನನಾಳದಿಂದ ಬಾಯಿನ ಹಿಂಭಾಗಕ್ ಬಂದು ಧ್ವನಿ ಪೆಟ್ಟಿಗೆ ಒಳಗಡೆ ಹೋಗಿ ಶ್ವಾಸನಾಳಕ್ ಹೋಗಿ ಶ್ವಾಸಕೋಶ ಅದು ಹೋದಾಗ ಏನಾದ್ರೆ ಡೇಂಜರ್ ಆಗತ್ತೆ. ಸೊ ಆತರ ಕಂಡೀಷನ್ ಅಲ್ಲಿ ಮೆಡಿಕಲ್ ಕಂಡೀಷನ್ ಅದು. ಸೊ ಆವಾಗ ಕೆಲವು ಟಿಪ್ಸ್ ನ ಫಾಲೋ ಮಾಡಲೇಬೇಕಾಗತ್ತೆ ಈ ತರ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರು. ಸೊ ಹುಷಾರಾಗಿ ಸ್ಪೈಸಿ ಅವಾಯ್ಡ್ ಮಾಡಿ, ನಿಧಾನಕ್ಕೆ ತಿನ್ನಿ, ನಿಮ್ಮ ವೈದ್ಯರನ್ನ ಕಾಣಿ, ಅವ್ರು ಏನು ಮೆಡಿಕೇಶನ್ ಕೊಡ್ತಾರೆ ಅದನ್ನ ರೆಗ್ಯುಲರ್ ಆಗಿ ತಗೊಂಡು ಅದನ್ನ ವಾಸಿ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ನಾವು.
1: ಈಗ ತಾವು ಇಂತಹ ದೊಡ್ಡ ಬೆಂಗಳೂರಂತಹ ಶಹರದಲ್ಲಿ ಈ ರೀತಿಯಾದಂತಹ ಬಹಳಷ್ಟು ಈ ಬಗ್ಗೆ ವಿಶೇಷವಾದಂತಹ ಜ್ಞಾನ ಇದ್ದವರು, ಆದ್ರೆ ನೀವು ಬೇರೆ ಬೇರೆ ಕಡೆ ಎಲ್ಲ ENT ಸ್ಪೆಷಲಿಸ್ಟ್ ಇರ್ತಾರೆ, ಅಲ್ಲಿ ಹೋಗಿ ಈ ಒಂದು ಸಮಸ್ಯೆಗೆ ಪರಿಹಾರ ಸಾಮಾನ್ಯವಾಗಿ ಅವರು ಅಲ್ಲಲ್ಲೇ ಚಿಕಿತ್ಸೆ ತಗೋತಾರೆ. ಅವರು ಮತ್ತೆ ನೀವು ಈ ದೊಡ್ಡ ಶಹರಗಳಲ್ಲಿ ಈ ರೀತಿ ಈ ವಿಷಯದಲ್ಲಿ ನುಂಗುವಿಕೆ ಸಮಸ್ಯೆಗೆ ಪರಿಹಾರ ಹುಡುಕೋರು ನೀವು,
0: ಹೌದು
1: ಏನು ಮಾಡಬೇಕು?
0: ಅವಾಗ ಏನಾಗುತ್ತೆ, ನಮ್ಮ ಮುಖ್ಯವಾಗಿ ನಮ್ದೇ ಪಬ್ಲಿಕ್ ಅವೇರ್ನೆಸ್ ಬೇಕಾಗತ್ತೆ. ಪಬ್ಲಿಕ್ ಅವೇರ್ನೆಸ್, ಜನರಲ್ಲಿ ಜಾಗೃತಿ ಮೂಡಿಸೋದು. ಈಗ ಬೆಂಗಳೂರಂತ ಸಿಟಿಲಿ ನೀವು ಹೇಳದಂಗೆ ಪರವಾಗಿಲ್ಲ, ಈಗ ಮುಂಚೆಗಿಂತ ಈಗ ಸ್ಥಿತಿಗತಿ ನೋಡಿದ್ರೆ ಮುಂಚೆಗಿಂತ ಜನರಲ್ಲಿ ಅವೇರ್ನೆಸ್ ತುಂಬಾನೇ ಚೆನ್ನಾಗಿದೆ. ವಿಲೇಜ್ ಸೈಡಲ್ಲಿ, ಹಳ್ಳಿಗಳ ಸೈಡಲ್ಲಿ ಏನಾಗುತ್ತೆ, ಡಾಕ್ಟರ್ಲೂ ಸಹ ಅವೇರ್ನೆಸ್ ಬೇಕು. ಅಂದ್ರೆ ಈ ವಾಕ್ ಶ್ರವಣ ತಜ್ಞರು ಇರ್ತಾರೆ, ಅವರನ್ನು ನಾವು ಅವರಿಗೆ ಈ ತರ ಪೇಷಂಟ್ ಬಂದ್ರೆ ರೆಫರ್ ಮಾಡಬೇಕು, ರೆಫರ್ ಮಾಡಿದ್ರೆ ಅವರು ಸೂಕ್ತ ತರಬೇತಿ ಕೊಟ್ಟು ವಾಸಿ ಮಾಡ್ತಾರೆ ಅನ್ನೋದು ವೈದ್ಯರೂ ಸಹ ತಿಳುವಳಿಕೆ ಮೂಡಬೇಕು. ಅವ್ರು ಇರುತ್ತೆ ಇರಲ್ಲ ಅಂತ ಹೇಳಲ್ಲ ನಾನು, ಇರತ್ತೆ, ಬಟ್ ಪ್ರಾಪರ್ ರೆಫರೆನ್ಸ್ ಸಹ ಮಾಡಬೇಕಾಗಿ ಬರುತ್ತೆ. ಅವಾಗ ಸಮಸ್ಯೆಗೆ ಸಾಲ್ವ್ ಆಗಬೇಕು. ಸಿ, ಯಾರೊಬ್ಬರದು ಅಲ್ಲ ಇಲ್ಲಿ ಸಮಸ್ಯೆ ಸಾಲ್ವ್ ಆಗಬೇಕು. ಪೇಷಂಟ್ ಕ್ವಾಲಿಟಿ ಆಫ್ ಲೈಫ್ ಅಂತೀವಲ್ಲ, ಅದು ಉತ್ತಮ ಆಗಬೇಕು, ಅಷ್ಟೇ ಬೇಕಾಗಿರೋದು ನಮಗೆ.
1: ಸ್ವಲ್ಪ ಹೆಚ್ಚಿನ ಚಿಕಿತ್ಸೆಗಾಗಿ ಸಂಸ್ಥೆಗಳಿಗೆ ಅಲ್ಲಿ ಸಂಪರ್ಕ ಮಾಡಬೇಕಾಗತ್ತೆ, ಒಂದಿಷ್ಟು ಅಲ್ಲಿ ರೆಫರ್ ಮಾಡಬೇಕಾಗತ್ತೆ.
0: ಅಂದ್ರೆ
1: ವೈದ್ಯಕೀಯ ಜಗತ್ತಿನಲ್ಲಿ ಬೇರೆ ಬೇರೆ ರೀತಿ ಚಿಕಿತ್ಸೆ ಕೊಡುವಲ್ಲಿ ಬೇರೆ ಬೇರೆ ಸಂಸ್ಥೆಗಳು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿರ್ತಾರೆ. ಅಂದ್ರೆ ಅದಕ್ಕೆ ಸೂಕ್ತವಾದಂತಹ ಸಲಹೆಯನ್ನ ಕೊಡ್ತಾರೆ ಮತ್ತು ಚಿಕಿತ್ಸೆಯನ್ನು ಕೂಡ ಕೊಡ್ತಾರೆ, ಮತ್ತು ಗುಳಿಗೆ ಇಲ್ಲದೇ ಒಂದು ಚಿಕಿತ್ಸೆ ಕೊಡೋ ಪದ್ಧತಿ ಕೂಡ ಬಹಳ ಇಂಪಾರ್ಟೆಂಟ್. ಇವತ್ತು ಗುಳಿಗೆ ತಗೊಂಡ್ರೆ ಸೈಡ್ ಇಫೆಕ್ಟ್, ಅದರಿಂದ ಇನ್ನೊಂದಾಯ್ತು ಇನ್ನೊಂದಾಯ್ತು ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಯಾವ ಕೆಲವೊಂದು ಟೆಕ್ನಿಕ್ಗಳಿಂದ ಈಗ ಫಿಸಿಯೋಥೆರಪಿ ಅಂತ ಅನ್ನೋದು ಬಂದಿರೋದು, ಅದು ಒಂಥರ ನಿಮಗೆ ಗುಳಿಗೆಗಳಿಲ್ದೇನೆ ಏನು

0: ಹರಿಪ್ರಸಾದ್ ಸಾಧ್ಯ ಅಂತ ಅನ್ನೋದನ್ನ ಒಂದು ಇರುತ್ತೆ. ಅದೇ ರೀತಿ ಈ ವಾಕ್ಶ್ರಮಣ ಸಂಸ್ಥೆನಲ್ಲಿ ನಿಮಗೆ ಸಾಧನಗಳು ಎಂತದ್ದು ಬೇಕು ಕೇಳುವಲ್ಲಿ, ಮಾತನಾಡುವಾಗ ಸಮಸ್ಯೆ ಏನಾಗ್ತದೆ, ಅದನ್ನು ಮಾತಾಡುವಾಗ ಇನ್ನೊಂದು ಏನಾದ್ರೆ ಸಾಧನ ಬೇಕಾ, ಒಂದಕ್ಕೊಂದು
1: ಲಿಂಕ್ ಇರತ್ತೆ. ಈಗ ಬೆಂಗಳೂರು ಹಾಸ್ಪಿಟಲ್ ತಗೊಂಡ್ರೆ ಸುಮಾರು ಬೆಂಗಳೂರು ಹಾಸ್ಪಿಟಲ್ ಗಳಲ್ಲಿ ಎಲ್ಲ ಹಾಸ್ಪಿಟಲ್ ಗಳಲ್ಲಿ ನನಗೆ, ನಾನು ಸುಮಾರು ವರ್ಷ 40 ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಇದ್ದೀನಿ ನಾನು. ಈಗ ಬೆಂಗಳೂರು ಎಷ್ಟು ಚೆನ್ನಾಗಿ ಇಂಪ್ರೂವ್ ಆಗಿದೆ ಈಗ ಅಂದ್ರೆ, ಪ್ರತಿಯೊಂದು ಹಾಸ್ಪಿಟಲ್ ಅಲ್ಲಿ ಸ್ಪೀಚ್ ಥೆರಪಿಸ್ಟ್ ನ ರಿಕ್ರೂಟ್ ಮಾಡ್ಕೊಂಡಿದ್ದಾರೆ.
0: ಡಿಗ್ಲೋಟಾಲಜಿಸ್ಟ್
1: ನಾವು ಡಿಸ್ಫೇಜಿಯಾಲಜಿಸ್ಟ್ ಅಂತಾನೆ ಹೇಳ್ತೀವಿ ನಾವು.
0: ಆಹಾರ, ಹಣ್ಣು ತರಕಾರಿಗಳನ್ನು ಜಾಸ್ತಿ ಬಳಸಬೇಕು, ಮಾಂಸಾಹಾರವನ್ನು ಜಾಸ್ತಿ ಬಳಸಬಾರದು, ಅದರಿಂದ ಕೂಡ ಈ ರೀತಿಯ ಸಮಸ್ಯೆ ಬರಬಹುದು. ಮನುಷ್ಯನ ಧ್ವನಿ ಒಂಥರ ಗೊರಗೊರಗೊರಗೊರ ಟೈಪ್ ಇತ್ತಂದ್ರೆ ಅವರ ಒಂದು ಮಾತಿನ ರೀತಿನಲ್ಲಿ ಏನಾದ್ರೂ ಒಂದು ಸಮಸ್ಯೆ ಇದೆಯಾ ಅಂತ ಕಂಡಿದ್ದೀರಾ?
1: ಹೌದು,
0: ಧ್ವನಿ ಅಂದ್ರೆ ಸಾಮಾನ್ಯ ಧ್ವನಿ ಇಲ್ಲ, ಸ್ವಲ್ಪ ಏನೋ ಬೇರೆ ರೀತಿ ಇದೆ ನಿಮ್ದು ಧ್ವನಿ ಅಂತ ಹೇಳಿ.
1: ಕಂಡಿಡ್ತೀವಿ ನಾವು. ಯಾಕೆ ಅಂತಂದ್ರೆ ಅದು ಸ್ಪೀಚ್ ಥೆರಪಿಸ್ಟ್ ರೋಲೆ ಮೇನ್ ಆಗುತ್ತೆ. ಅಂದ್ರೆ ಯಾವುದೇ ಒಂದು ಧ್ವನಿ ಕೇಳಿದ ತಕ್ಷಣ ನಮ್ಗೆ ಏನಾಗತ್ತೆ, ವಾಯ್ಸ್ ಕೇಳಿದ ತಕ್ಷಣ ನಮ್ಗೆ ಎಷ್ಟು ಮಟ್ಟಿಗೆ ನಮ್ದು ಟ್ರೈನ್ ಆಗೋಗಿರ್ತೀವಿ ಅಂದ್ರೆ ಧ್ವನಿ ವ್ಯತ್ಯಾಸಗಳು ಇಮ್ಮಿಡಿಯೇಟ್ ಆಗಿ ನಾವು ಕಂಡಿಡಿತೀವಿ. ನಾವು ಕಂಡಿಡಿದು ಯಾಕೆ, ಏನು ಏನ್ ಮಾಡಿದ್ರೆ ಧ್ವನಿ ಸರಿ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ನಾವು ಅದನ್ನ ಒಂದು ಇನ್ಸ್ಟ್ರೂಮೆಂಟಲ್ ಇವ್ಯಾಲ್ಯೂಯೇಷನ್ ಇಂದ ಒಂದು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ಒಂದು ಕಂಡುಹಿಡಿಯೋದು. ಇನ್ನೊಂದು ಕಿವಿಯಿಂದ ಕೇಳಿ, ನಾವು ಟೆಸ್ಟ್ ಮೆಟೀರಿಯಲ್ಸ್ ಇದೆ, ಡಿಫ್ರೆಂಟ್ ಟೆಸ್ಟ್ ಮೆಟೀರಿಯಲ್ಸ್ ಇದೆ, ಅದರಿಂದ ಕೇಳಿ ಕಂಡುಹಿಡಿಯೋದ್ರಿಂದ ನಾವು ಧ್ವನಿ ಏನ್ ಪ್ರಾಬ್ಲಮ್ ಇದೆ ಅಂತ ಕಂಡುಹಿಡಿದು ಅದನ್ನ ಸೂಕ್ತ ತರಬೇತಿ ಕೊಡಕ್ಕೆ ಅನುಕೂಲ ಆಗತ್ತೆ.
0: ಧ್ವನಿ ತುಂಬಾ ಚಂದ ಇದೆ ಅಂದ್ರೆ ಇವ್ರಿಗೆ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ಬೋದಾ?
1: ಧ್ವನಿ ಬಗ್ಗೆ ಹೇಳ್ಬೋದು ನಾವು, ಬಟ್ ಬೇರೆ ಸಮಸ್ಯೆ ಬಗ್ಗೆ ಹೇಳಕ್ಕಾಗಲ್ಲ. ಧ್ವನಿ ತುಂಬಾ ಚೆನ್ನಾಗಿದೆ,
0: ನುಂಗುವಿಕೆ ಸಮಸ್ಯೆ
1: ಹೇಳಕ್ಕಾಗಲ್ಲ ಸರ್. ನುಂಗುವಿಕೆ ತೊಂದರೆ ಇರೋರು ಧ್ವನಿ ಬದಲಾವಣೆ ಇರ್ಬೋದು, ನಾವು ಅದಕ್ಕೆ ಹಾಟ್ ಪೊಟ್ಯಾಟೊ ವಾಯ್ಸ್ ಅಂತ ಹೇಳ್ತೀವಿ. ಈಗ ಬಿಸಿ ತುಪ್ಪ ಇಟ್ಕೊಂಡಂಗೆ ನುಂಗಕ್ಕೂ ಆಗಲ್ಲ, ಉಗ್ಗಕ್ಕೂ ಆಗಲ್ಲ, ಅಂದ್ರೆ ವೆಟ್ ಕ್ವಾಲಿಟಿಯ ವಾಯ್ಸ್ ಅಂತೀವಿ. ನುಂಗುವಿಕೆ ತೊಂದರೆ ಇರೋರಲ್ಲಿ ಹಾಟ್ ಪೊಟ್ಯಾಟೊ ವಾಯ್ಸ್ ಅಥವಾ ಈ ಧ್ವನಿ ಬದಲಾವಣೆ ಇರ್ಬೋದು. ಆದ್ರೆ ಧ್ವನಿ ಬದಲಾವಣೆ ಇರೋರು ಎಲ್ಲರಲ್ಲೂ ನುಂಗುವಿಕೆ ತೊಂದರೆ ಇದೆ ಅಂತ ನಾವು ಜನರಲೈಸ್ ಮಾಡಕ್ಕೆ ಆಗಲ್ಲ.
0: ಈಗ ಮೇಡಮ್, ನೀರು ತಗೊಳ್ಳೋದು ಸ್ವಲ್ಪ ಕಮ್ಮಿ ಮಾಡ್ತಿರ್ತಾರೆ ಕೆಲವೊಬ್ರು, ಟೀ ಜಾಸ್ತಿ ಕುಡಿತಿರ್ತಾರೆ, ಆಮೇಲೆ ಧೂಮ್ರಪಾನಿಗಳು, ಇವ್ರಿಗೂ ಬೇರೆ ಬೇರೆ ಅಂದ್ರೆ ಇಂಥವ್ರಿಂದ ಅವ್ರಿಗೆ ಏನು ಸಮಸ್ಯೆ ಅಂತಂದ್ರೆ, ಅವರಿಗೆ ನುಂಗೋದೇನೋ ಬರೀ 24 ತಾಸು ಟೀ ಕುಡಿತಾರೆ, ಇವ್ರು ಸಿಗರೇಟ್ ಸೇರ್ತಾರೆ, ಇವರಿಗೆ ಮದ್ಯಪಾನದ ಅಭ್ಯಾಸ ದುರಾಭ್ಯಾಸಗಳಿವೆ, ಹಾಗಾಗಿ ಊಟ ಅಂತಂದ್ರೆ ಬೇಡ ಅಂತಾರೆ, ನುಂಗಲ್ಲ ಇವರು ಅಂತಂತ ಹೇಳಿ. ಇವರಲ್ಲಿ ಏನ್ ಯಾವ ರೀತಿ
1: ಜಾಸ್ತಿ ನಾವು ವೋಕಲ್ ಹೈಜಿನ್ ಟಿಪ್ಸ್ ಅಂತ ಹೇಳ್ತೀವಿ. ಅಂದ್ರೆ ಧ್ವನಿ ಪೆಟ್ಟಿಗೆಗೆ ಸಾಕಷ್ಟು ಅದು ತೇವ ಇರಬೇಕು ಅಂದ್ರೆ ಮಾಯಿಶ್ಚರೈಸ್ ಆಗಿರ್ಬೇಕು ಅದು. ಹಾಗೇನೆ ಜಾಸ್ತಿ ಕಾಫಿ ಕುಡಿಯೋರಲ್ಲಿ ಟೀಯಲ್ಲಿ ಏನಾಗುತ್ತೆ, ನಮ್ಮ ಧ್ವನಿ ಒಣಗದಂಗಿರುತ್ತೆ. ಅದ್ರ ಜೊತೆ ಸ್ಮೋಕ್ ಮಾಡೋರಲ್ಲಿ ಇರುತ್ತೆ, ಸ್ಮೋಕಿಂಗ್ ವಾಯ್ಸ್ ಅಂತ ಹೇಳ್ತೀವಿ ನಾವು. ಅದನ್ನ ಅವಾಯ್ಡ್ ಮಾಡಿ ಅಂತ ಪರಿಹಾರನ ಹೇಳ್ತೀವಿ ನಾವು.
0: ಈಗ ಧ್ವನಿ ತುಂಬಾ ಒಣಗಿರ್ತದೆ, ಅವಾಗ ಇಮಿಡಿಯೇಟ್ಲಿ ನೀರು ಕುಡಿದ್ರೆ ಸರಿಯಾಗುತ್ತೆ ಅಂತ ಹೇಳಿ ಏನು ನೀವು ಟಿಪ್ಸ್ ಅನ್ನ ಕೊಡ್ತೀರಾ?
1: ಈಗ ಫಾರ್ ಎಕ್ಸಾಂಪಲ್ ನಾನು ಅಷ್ಟೊತ್ತಿಂದ ಮಾತಾಡ್ತಾ ಇದ್ದೀನಿ, ಧ್ವನಿ ಒಣಗದಂಗಾಗಿದೆ, ಒಂದು ಸಿಪ್ ನಾನು ಮಾಡ್ಕೊಂಡ್ರೆ ನನ್ನ ನಾಲ್ಗೆ, ನನ್ನ ಬಾಯಿನ ಹಿಂಭಾಗ, ನನ್ನ ಧ್ವನಿ ಪೆಟ್ಟಿಗೆ ವೆಟ್ಟಾಗತ್ತೆ. ವೆಟ್ಟಾದಾಗ ಏನಾಗಿರುತ್ತೆ, ನನ್ಗೆ ಇನ್ನು ಮಾತಾಡೋದಕ್ಕೆ ಆಗತ್ತೆ. ಸೊ ಹಾಗೇನ್ ಮಾಡ್ತೀವಿ, ನಾವು ಏನ್ ಮಾಡ್ತೀವಿ, ಯಾವಾಗ ಹೇಳ್ತೀವಿ ಪ್ರತಿ ಸಲೀನು ನೀವು ದಿನಕ್ಕೆ ನಾವು 8 ಗ್ಲಾಸ್ ನೀರು ಕುಡಿಬೇಕು ಅಂದಾಗ ಬಾಯಾರಿಕೆ ಆದಾಗ ಮಾತ್ರ ನೀರು ಕುಡಿಯೋದಲ್ಲ, ಬಾಯಾರಿಕೆ ಇಲ್ಲದೆ ಇದ್ರು ಪ್ರತಿ ಫ್ರೀಕ್ವೆಂಟ್ ಆಗಿ ಒಂದೊಂದು ಸಿಪ್ ಎರಡು ಸಿಪ್ ನ ನೀರು ತಗೊಳ್ತಾ ಇರಿ, ವೆಟ್ ಮಾಡ್ಕೊಳ್ತಾ ಇರಿ. ಅವಾಗ ಏನಾಗಿರುತ್ತೆ, ಧ್ವನಿನೂ ಚೆನ್ನಾಗಿರುತ್ತೆ, ನಮ್ಮ
0: ನುಂಗುವಿಕೆನೂ
1: ಸಮಸ್ಯೆನೂ ಅಷ್ಟೊಂದು ಕಂಡು ಬರೋದಿಲ್ಲ.
0: ವಿಪರೀತ ಮಾತಾಡೋರಾಗ್ಲಿ ಅಥವಾ ಕಲಾವಿದರಾಗ್ಲಿ, ಅದು ಧ್ವನಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿರಬಹುದು, ಅಲ್ಲಿ ಅವರಿಗೆ ಅಂತವರಿಗೆ ನುಂಗುವ ಸಮಸ್ಯೆನೂ ಏನಾರ ಆಗತ್ತಾ ಅಂತ ಈ ಕಲಾವಿದರಿಗೆ?
1: ಆಗ್ಬೇಕು ಅಂತೇನಿಲ್ಲ, ಆದ್ರೂ ಆಗ್ಬಹುದು, ಆಗ್ಬೇಕು ಅಂತ ಅದು ಧ್ವನಿಗೆ ಸಂಬಂಧಪಟ್ಟ ಸಮಸ್ಯೆ ಡೆಫಿನೆಟ್ ಆಗಿ ಎಸ್, ಅದು ಅದನ್ನ ಫಾಲೋ ಮಾಡ್ಲೇಬೇಕಾಗತ್ತೆ. ಸ್ಪೀಚ್ ಥೆರಪಿಸ್ಟ್ ನ ನೋಡ್ಲೇಬೇಕು, ಅದ್ರ ಏನ್ ಟಿಪ್ಸ್ ಕೊಡ್ತಾರೆ ಅದನ್ನ ಫಾಲೋ ಮಾಡ್ಲೇಬೇಕು. ಅವಾಗ್ಲೇ ಅದ್ರ ಧ್ವನಿ ಅವ್ರಿಗೆ ಸ್ಟ್ರೈನ್ ಆಗಲ್ಲ, ಆಮೇಲೆ ಸ್ಟ್ರೆಸ್ ಆಗಲ್ಲ. ಬಟ್ ಅವರಲ್ಲಿ ನುಂಗಿಬೇಕ ತೊಂದ್ರೆ ಇರ್ಲೇಬೇಕು ಅಂತೇನಿಲ್ಲ, ಇದ್ರೂ ಇರ್ಬೋದು ಇಲ್ದೇನು ಇರ್ಬೋದು, ಅದರಿಂದ ಆಗತ್ತೆ ಅಂತ ಹೇಳಕ್ಕಾಗಲ್ಲ.
0: ಒಟ್ಟಾರೆ ಈ ನುಂಗುವಿಕೆ ಸಮಸ್ಯೆ ಅಂತಂದ್ರೆ ಇದೇನು ಬಿಡು, ಏನು ದೊಡ್ಡ ಸಮಸ್ಯೆನೆ ಅಲ್ಲ ಅನ್ನೋ ರೀತಿಯಲ್ಲಿ ಕೆಲವೊಬ್ರು ಅನ್ಕೊಂಡ್ಬಿಟ್ಟಿರ್ತಾರೆ. ಆದ್ರೆ ಅದು ನಿಜವಾಗ್ಲೂ ಕೂಡ ಅದು ದೊಡ್ಡ ಸಮಸ್ಯೆನೆ. ಯಾವಾಗ ವೈದ್ಯರ ಹತ್ರ ಬಂದಾಗ ಅಥವಾ ಈಗ ಸ್ಪೀಚ್ ಥೆರಪಿಸ್ಟ್ ನಿಮ್ ತರ ಈಗ ಡಿಗ್ಲೋಟಾಲಜಿಸ್ಟ್ ಕಡೆ ಬಂದಾಗ ಡಿಸ್ಪೇಜಿಯ ಸಮಸ್ಯೆ ಏನು ಅಂತ ಹೇಳಿ ತಿಳ್ಕೊಂಡಾಗ ಮಾತ್ರ ನಮಗೂ ಈ ರೀತಿಯಾದಂತಹ ಸಮಸ್ಯೆ ಇರಬಹುದೇನೋ ಅಂತ ಬರುತ್ತೆ ಅವರಿಗೆ,
1: ಡೆಫಿನೆಟ್ ಆಗಿ
0: ತಿಳ್ಕೋಬೇಕಾಗತ್ತೆ ಅಂತ.
1: ಹೌದು, ಯಾಕೆ ಅಂದ್ರೆ ಜನಗಳಲ್ಲಿ ನಿಜವಾಗ್ಲೂ ಜಾಗೃತಿ ನಾವು ಮೂಡಿಸ್ಲೇಬೇಕು, ಅವ್ರ ಅರಿವು ಇರ್ಲೇಬೇಕು. ಯಾಕೆ ಅಂದ್ರೆ ಎಲ್ಲಾ ನಾವ್ ಹೇಳ್ತೀವಲ್ವಾ, ಎಲ್ಲಾ ಚೆನ್ನಾಗಿರೋ ಹೋಗೋ ತಂಗ ಪರವಾಗಿಲ್ಲ, ಏನೇ ಒಂದು ವ್ಯತ್ಯಾಸಗಳಾದಾಗ ಅದ್ರ ಬಗ್ಗೆ ಗಮನ ಬರುತ್ತೆ. ಅಂದ್ರೆ ನುಂಗುವಿಕೆ ತೊಂದ್ರೆ ಏನೆಲ್ಲ ಸಮಸ್ಯೆಗಳನ್ನ ನಾವು ನೋಡ್ತೀವಲ್ಲ ನಮ್ಮ ಪೇಷಂಟ್ನ ರೋಗಿಗಳನ್ನ, ಸಮಸ್ಯೆ ಅಂದ್ರೆ ನಾಲ್ಕು ಜನ ಇರೋ ಕಡೆ ಹೋಗಿ ಊಟ ಮಾಡಕ್ಕೆ ಸಂಕೋಚ ಪಡ್ತಾರೆ. ಎಲ್ಲಾರು ಪ್ಲೇಟ್ ಅಲ್ಲಿ ಹಾಕೊಂಡು ಊಟ ಮಾಡ್ತಿದ್ದಾಗ ಅಯ್ಯೋ ನಂಗೆ

ಆಗಲ್ವಲ್ಲ, ಅಗಿಯೋಕಾಗಲ್ವಲ್ಲ, ನುಂಗಿದ್ರೆ ಜೊಲು ಬರತ್ತಲ್ಲ, ನುಂಗಿದ್ರೆ ಕೆಮ್ತಿನಲ್ಲ, ಹೋಗೋದೇ ಬೇಡಪ್ಪ, ಊಟ ಮೂಟ ಮಧ್ಯ ನೀರು ಕುಡ್ತಿದ್ರು ಕುಡಿತಾ ಇರ್ತೀನಿ, ಎಲ್ಲರೂ ನನ್ನ ನೋಡ್ತಾ ಇರ್ತಾರೆ, ನಮ್ಗೆ ಏನ್ ಮಾಡ್ತಾರೆ, ಈ ಪಾರ್ಟಿಗಳಿಗೆ ಹೋಗೋದು, ಫಂಕ್ಷನ್ಗೆ ಹೋಗೋದು, ಫ್ಯಾಮಿಲಿ ಗ್ಯಾದರಿಂಗ್ ಹೋಗೋದು, ಎಲ್ಲ ಏನ್ ಮಾಡ್ತಾರೆ, ಕಮ್ಮಿ ಮಾಡ್ಬಿಡ್ತಾರೆ. ಇದೇನಾಗತ್ತೆ, ಅವರಿಗೆ ತೊಂದರೆ ಅಲ್ದೇನೆ ಮನೆಯವ್ರಿಗೂ ಸಹ. ಈಗ ಅವ್ರಿಗೆ ಈಗ ಗಟ್ಟಿಪದ, ಈಗ ಒಂದು ಪೇಷಂಟ್ ಒಂದು ರೋಗಿ ನಾಲ್ಗೆ ಭಾಗ ತೆಗ್ದಿದ್ದಾರೆ, ಅವ್ರಿಗೆ ಗಟ್ಟಿ ಪದಾರ್ಥ ಅಗ್ಯಕ್ಕಾಗಲ್ಲ ಅಂದಾಗ ಅವ್ರಿಗೋಸ್ಕರ ಸಪರೇಟ್ ಆಗಿ ಅಡ್ಗೆನೂ ಮಾಡ್ಬೇಕಾಗಿ ಬರುತ್ತೆ.

0: ಎಲ್ಲಿಗಾರ ಹೋದ್ರೆ ಊಟ ಮಾಡೋದೇ ನಾವು ಎಂಜಾಯ್ ಮಾಡ್ತೀವಿ. ಇಂತರ ಫ್ಯಾಮಿಲಿಯಲ್ಲಿ ಎಲ್ಲಾರು ಬಂದಾಗ ಏನ್ ಅಡ್ಗೆ ಇವತ್ತು, ಏನ್ ಮಾಡ್ತಾರೆ, ಎಷ್ಟ್ ಚೆನ್ನಾಗಿದೆ ಅಡ್ಗೆ ಅಂತ ನಾವು ಕಮೆಂಟ್ ಮಾಡ್ತೀವಿ. ತಿನ್ನಕ್ ಆಗಲ್ಲ ಅಂತಂದ್ರೆ ಜೀವನನೇ ಬೇಸರ ಆಗೋ ತರ ಆಗುತ್ತೆ.
1: ಬೇರೆ ಬೇರೆ ಸಮಸ್ಯೆಗಳಿಂದ, ಉದಾಹರಣೆ ಡಯಾಬಿಟಿಸ್ ಇದ್ದವರು ಸಿಹಿಯನ್ನ ತೊರಿತಾರೆ, ಜಾಸ್ತಿ ತಿನ್ನೋಂಗಿಲ್ಲಪ್ಪ ಅಂತೇಳಿ. ಆ ವಯಸ್ಸಿನ ಆಧಾರದ ಮೇಲೆ ಪಚನ ಕ್ರಿಯೆ ಸಮಸ್ಯೆ ಇರುತ್ತೆ. ಅದೆಲ್ಲದರ ನಡುವೆ ಮೇನ್ ಪ್ರವೇಶ ದ್ವಾರ ಏನ ನುಂಗುವ ಸಮಸ್ಯೆ ಇದೆಯಲ್ಲ, ಅಲ್ಲಿಂದನೇ ಶುರು ಆಗುತ್ತೆ.
0: ನುಂಗೋಕೆ ಒಂದು ಕಷ್ಟ ಆಯ್ತು ಅಂದ್ರೆ ಇಗ್ನೋರ್ ಮಾಡ್ಬೇಡಿ. ಅದಕ್ಕೆ ಗ್ಯಾರಂಟಿ, ನೀವು ನಿಮ್ಮ ಫಿಸಿಷಿಯನ್ಸ್ ನ ಕಾಣಿ. ಫಿಸಿಷಿಯನ್ಸ್ ಕಾಣಿ ನಿಮಗೆ ನಿಮ್ಮ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ ಡಿಕ್ಲೂಟಾಲಜಿಸ್ಟ್ ಹೋದ್ರೆ ಅವ್ರನ್ನ ಕನ್ಸಲ್ಟ್ ಮಾಡಿ. ಕನ್ಸಲ್ಟ್ ಮಾಡಿ ಏನ್ ಮಾಡ್ಬೇಕು ಅಂತ ತಿಳ್ಕೊಂಡು ಸೂಕ್ತ ಪರಿಹಾರ ತಗೊಳ್ಳೋದು ವಾಸಿ. ಅದು
1: ಆಯ್ತು. ಡಾಕ್ಟರ್ ಬಿ ಎಸ್ ಪ್ರೇಮಲತಾ ಅವರೇ, ಈ ನುಂಗುವಿಕೆ ಸಮಸ್ಯೆಯಿಂದ ಏನೇನು ತೊಂದರೆಗಳು ಆಗ್ತವೆ ಒಂದು, ಮತ್ತೆ ಇದರಿಂದ ಹೊರಗೆ ಬರಲಿಕ್ಕೆ ಕೂಡ ಸಾಕಷ್ಟು ಮಾರ್ಗಗಳನ್ನ ತಾವು ಹೇಳಿದಿರಿ. ಎಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳು ಮೇಡಮ್. ನಮಸ್ಕಾರ.
0: ಧನ್ಯವಾದಗಳು ಸರ್. ಧನ್ಯವಾದಗಳು.

ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಇದುವರೆಗೂ ನುಂಗುವ ಸಮಸ್ಯೆ ಡಿಸ್ಪೇಜಿಯಾ ಕುರಿತಾಗಿ ಡಾ ಬಿಎಸ್ ಪ್ರೇಮಲತಾ ಅವರೊಂದಿಗಿನ ಸಂದರ್ಶನವನ್ನ ಕೇಳ್ತಾ ಇದ್ರಿ. ಇವರೊಂದಿಗೆ ಚಾಂಪಣ್ಣ ಆಶಿಹಾಳ್. ರಾಜ್ಯವ್ಯಾಪಿ ಪ್ರಸಾರವಾದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಸಮಯ 1 ಗಂಟೆ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಸೂರ್ಯಘರ್ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ.
2: ನಮಸ್ಕಾರ, ನಾನು ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಸ್ನೇಹಿತರೆ, ಭಾರತ ಜಗತ್ತಿನಲ್ಲಿ ಅತಿ ಹೆಚ್ಚು ಇಂಧನವನ್ನ ಅಂದ್ರೆ ವಿದ್ಯುತ್ತನ್ನ ಬಳಕೆ ಮಾಡುವಂತಹ ರಾಷ್ಟ್ರಗಳಲ್ಲಿ ಒಂದು. ಭಾರತದಲ್ಲಿ ಇಲ್ಲಿನ ಜನಸಂಖ್ಯೆಗೆ ಅನುಗುಣವಾಗಿ ವಿದ್ಯುತ್ತಿನ ಅವಶ್ಯಕತೆಯು ಕೂಡ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇದೆ. ಆದರೆ ಭಾರತ ನೈಸರ್ಗಿಕವಾಗಿ ದೊರೆಯುವಂತಹ ಸೌರಶಕ್ತಿಯ ಬಳಕೆಯಲ್ಲಿ ಜಗತ್ತಿನಲ್ಲಿ 5ನೇ ಸ್ಥಾನದಲ್ಲಿದೆ. ಅಂದ್ರೆ ಇಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಭಾರತದಲ್ಲಿ ಸೌರ ವಿದ್ಯುತ್ತನ್ನ ಉತ್ಪಾದನೆಯನ್ನ ಮಾಡ್ತಾ ಇದ್ದೇವೆ. ಕಳೆದ 10 ವರ್ಷದಲ್ಲಿ ದೇಶದಲ್ಲಿ ಸೌರ ಇಂಧನದ ಉತ್ಪಾದನೆಯ ಸಾಮರ್ಥ್ಯ 30 ಪಟ್ಟು ಹೆಚ್ಚಾಗಿದೆ. 2024 ಮಾರ್ಚ್ ವರೆಗಿನ ಅಂಕಿಅಂಶಗಳ ಪ್ರಕಾರ 81.81 GW ಸೌರ ವಿದ್ಯುತ್ತನ್ನ ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡಲಾಗ್ತಾ ಇದೆ. ಈ ಉತ್ಪಾದನೆಯನ್ನ ಇನ್ನಷ್ಟು ಹೆಚ್ಚು ಮಾಡಬೇಕು. ಅಂದ್ರೆ ಸಾಂಪ್ರದಾಯಿಕ ನೈಸರ್ಗಿಕ ಇಂಧನದ ಉತ್ಪಾದನೆಯನ್ನ ಹೆಚ್ಚಿಸಬೇಕು, ಆ ಮೂಲಕ ಕಲ್ಲಿದ್ದಲಿನ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಬೇಕು ಅನ್ನುವಂತಹ ಒಂದು ದೂರದೃಷ್ಟಿಯನ್ನ ಮಹತ್ವದ ಉದ್ದೇಶವನ್ನ ಇಟ್ಟುಕೊಂಡು ಕೇಂದ್ರ ಸರ್ಕಾರ ಸೂರ್ಯಘರ್ ಅನ್ನುವಂತಹ ಯೋಜನೆಯನ್ನ ಆರಂಭ ಮಾಡಿತು. ಇದರ ಪ್ರಕಾರ ಮನೆಯ ಛಾವಣಿಗಳ ಮೇಲೆ ಸೌರ ವಿದ್ಯುತ್ ಘಟಕಗಳನ್ನ ಅಂದ್ರೆ ಸೋಲಾರ್ ಪ್ಲಾಂಟ್ಗಳನ್ನ ಅಳವಡಿಸಿ ಇಂಧನದ ಉತ್ಪಾದನೆಯನ್ನ ಮಾಡಿ ದೇಶವನ್ನ ಸ್ವಾವಲಂಬನೆಯತ್ತ ಕೊಂಡೊಯ್ಯಬೇಕು ಅನ್ನುವಂತಹ ಉದ್ದೇಶದಿಂದ ಈ ಸೂರ್ಯಘರ್ ಅನ್ನುವಂತಹ ಯೋಜನೆಯನ್ನ ಕೇಂದ್ರ ಸರ್ಕಾರ ಆರಂಭ ಮಾಡಿತು. ಹಾಗಾದ್ರೆ ಈ ಸೂರ್ಯಘರ್ ಯೋಜನೆ ಹೇಗೆ ಕಾರ್ಯನಿರ್ವಹಿಸುತ್ತೆ ಅದನ್ನ ನೋಡೋಣ. ಈ ಯೋಜನೆಯ ಅಡಿಯಲ್ಲಿ ಮನೆಯ ಛಾವಣಿ ಮೇಲೆ ಸೌರ ಫಲಕಗಳನ್ನ ಅಳವಡಿಸೋದಕ್ಕೆ ಸರ್ಕಾರ ಸಬ್ಸಿಡಿಯನ್ನ ನೀಡುತ್ತೆ. ಈ ಸೋಲಾರ್ ಪ್ಲಾಂಟ್ಗಳನ್ನ ಅಳವಡಿಸೋದಕ್ಕೆ ಎಷ್ಟು ಖರ್ಚಾಗತ್ತೋ ಆ ವೆಚ್ಚದ ಮೇಲೆ 60%-ವರೆಗೂ ಸಬ್ಸಿಡಿಯನ್ನ ನೀಡಲಾಗುತ್ತೆ. 1 kW-3 kW ಸೋಲಾರ್ ಪ್ಲಾಂಟ್ಗಳ ಅಳವಡಿಕೆಗೆ ಸರ್ಕಾರದಿಂದ ಸಹಾಯಧನವನ್ನ ಕೂಡ ಪಡೆಯಬಹುದು. ಅಂದ್ರೆ 1 kW ಸಾಮರ್ಥ್ಯದ ಸೋಲಾರ್ ಪ್ಲಾಂಟ್ ಅನ್ನ ನೀವು ಅಳವಡಿಸ್ತೀರಿ ಅಂತ ಅಂದ್ರೆ 30,000 ರೂಪಾಯಿ ಸಹಾಯಧನ ಸಿಗುತ್ತೆ. ಅದೇ 2 kW ಸಾಮರ್ಥ್ಯದ ಸೋಲಾರ್ ಪ್ಲಾಂಟ್ ಅನ್ನ ಅಳವಡಿಸ್ತೀರಿ ಅಂದ್ರೆ 60,000 ರೂಪಾಯಿ. ಹಾಗೆ 3 kW ಅಥವಾ ಅದಕ್ಕಿಂತ ಹೆಚ್ಚಿನ ಸಾಮರ್ಥ್ಯದ ಸೋಲಾರ್ ಪ್ಲಾಂಟ್ ಅನ್ನ ಅಳವಡಿಸೋದಕ್ಕೆ ಮುಂದಾದ್ರೆ 78,000 ರೂಪಾಯಿ ಸಹಾಯಧನವನ್ನ ಸರ್ಕಾರ ನಿಮಗೆ ಕೊಡುತ್ತೆ. ಫಲಾನುಭವಿಗಳು ತಮ್ಮ ಮನೆಯ ಛಾವಣಿಯ ಮೇಲೆ ಈ ಸೌರ ಫಲಕಗಳನ್ನ ಅಳವಡಿಸುವ ಮೂಲಕ ತಿಂಗಳಿಗೆ 300 ಯೂನಿಟ್ನಷ್ಟು ವಿದ್ಯುತ್ತನ್ನ ಉಚಿತವಾಗಿ ಪಡೆಯಬಹುದು. ಅಲ್ಲದೆ ಹೆಚ್ಚುವರಿ ವಿದ್ಯುತ್ತನ್ನ ಮಾರಾಟ ಮಾಡಿ ಅದರಿಂದ ಕೂಡ ಆದಾಯವನ್ನ ಪಡೆಯಬಹುದು. ಈ ಸೂರ್ಯಘರ್ ಯೋಜನೆಯಿಂದ ದೇಶಕ್ಕೆ ಬಹಳ ಅನೇಕ ಪ್ರಯೋಜನಗಳನ್ನ ನಾವು ಪಡಿತೇವೆ. ಭಾರತ

ಜಗತ್ತಿನಲ್ಲಿ ಆಗ್ಲೇ ಹೇಳಿದ ಹಾಗೆ ಅತಿ ಹೆಚ್ಚು ವಿದ್ಯುತ್ತನ್ನ ಬಳಕೆ ಮಾಡುವ ದೇಶಗಳಲ್ಲೊಂದು. ಕಳೆದ 10 ವರ್ಷದಲ್ಲಿ ಭಾರತದಲ್ಲಿ ಇದರ ಉತ್ಪಾದನೆ ಎಷ್ಟು ಮಟ್ಟಿಗೆ ಹೆಚ್ಚಾಗ್ತಾ ಹೋಗಿದೆ ಅಂದ್ರೆ 30 ಪಟ್ಟು, ಒಂದೆರಡು ಪಟ್ಟಲ್ಲ 30 ಪಟ್ಟು ಸೌರ ವಿದ್ಯುತ್ತಿನ ಉತ್ಪಾದನೆ ನಮ್ಮ ದೇಶದಲ್ಲಿ ಜಾಸ್ತಿ ಆಗಿದೆ. ಈ ಉತ್ಪಾದನೆಯನ್ನ ಇನ್ನಷ್ಟು ಜಾಸ್ತಿ ಮಾಡಿ ಕಲ್ಲಿದ್ದಲಿನ ಮೇಲಿನ ಅಥವಾ ಬೇರೆ ಇಂಧನದ ಮೇಲಿನ ಅವಲಂಬನೆಯನ್ನ ತಗ್ಗಿಸಬೇಕು. ಆ ಮೂಲಕ ನೈಸರ್ಗಿಕವಾಗಿ ಉಚಿತವಾಗಿ ಸಿಗುವಂತಹ ಸೂರ್ಯನ ಶಕ್ತಿಯಿಂದ, ಸೂರ್ಯನ ಕಿರಣಗಳಿಂದ ವಿದ್ಯುತ್ತನ ಉತ್ಪಾದನೆಯನ್ನ ಮಾಡಿ ಈ ಮೂಲಕ ಭಾರತವನ್ನ ಸ್ವಾವಲಂಬನೆಯತ್ತ ಕೊಂಡೊಯ್ಯಬೇಕು. ಆತ್ಮನಿರ್ಭರ ಭಾರತ ಅನ್ನುವಂತಹ ಯಾವ ಉದ್ದೇಶವನ್ನ ಕೇಂದ್ರ ಸರ್ಕಾರ ಹೊಂದಿದೆಯೋ ಅದನ್ನ ಸಾಕಾರ ಮಾಡಬೇಕು ಅನ್ನುವಂತಹ ಗುರಿಯನ್ನ ಸೂರ್ಯಘರ್ ಯೋಜನೆ ಹೊಂದಿದೆ. ಈ ಯೋಜನೆಯಿಂದ ಬೇರೆ ಬೇರೆ ವಲಯಗಳಲ್ಲಿ ಬೇರೆ ಬೇರೆ ಮುಖಗಳಲ್ಲಿ ಪ್ರಯೋಜನವನ್ನ ಪಡೆಯಲಿಕ್ಕೆ ಸಾಧ್ಯ ಆಗತ್ತೆ. ಮನೆಯ ಛಾವಣಿಯ ಮೇಲೆ ಈ ಸೋಲಾರ್ ಪ್ಲಾಂಟ್ಗಳನ್ನು ಅಳವಡಿಸೋದ್ರಿಂದ ಹೆಚ್ಚುವರಿಯಾಗಿ 30 ಗಿಗಾವ್ಯಾಟ್ನಷ್ಟು ವಿದ್ಯುತ್ ಉತ್ಪಾದನೆ ಆಗತ್ತೆ ಅನ್ನುವಂತಹ ಒಂದು ಅಂದಾಜಿದೆ. ಮನೆ ಮಂದಿ ತಮ್ಮ ತಿಂಗಳ ವಿದ್ಯುತ್ ವೆಚ್ಚವನ್ನ ಉಳಿತಾಯ ಮಾಡಬಹುದು. ಹಾಗೆ ಉತ್ಪಾದನೆ, ಸಾಗಣೆ ಮತ್ತು ಪೂರೈಕೆ ವಲಯಗಳಲ್ಲಿ ಸುಮಾರು 17 ಲಕ್ಷ ನೇರ ಉದ್ಯೋಗ ಸೃಷ್ಟಿಯನ್ನ ಈ ಯೋಜನೆ ಉಂಟು ಮಾಡುತ್ತೆ ಅನ್ನುವಂತಹ ವಿಚಾರವನ್ನ ನಾವು ಗಮನಿಸಬಹುದು. ಯಾವುದೇ ಯೋಜನೆ ಆರಂಭ ಆದ್ರೂ ಕೂಡ ಅದರಿಂದ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಉದ್ಯೋಗ ಸೃಷ್ಟಿಯಾಗುವಂತಹ ಕೆಲಸಗಳು ಆಗ್ತವೆ. ಈ ಯೋಜನೆಯಿಂದ ಸುಮಾರು 17 ಲಕ್ಷ ನೇರ ಉದ್ಯೋಗ ಸೃಷ್ಟಿ ಆಗತ್ತೆ ಅಂತ ಕೇಂದ್ರ ಸರ್ಕಾರ ಒಂದು ಅಂದಾಜನ್ನ ಇಟ್ಟುಕೊಂಡು ಯೋಜನೆಯನ್ನ ಜಾರಿಗೆ ತಂತು. ಅಲ್ಲದೆ ಸರ್ಕಾರಕ್ಕೂ ವಿದ್ಯುತ್ ಉತ್ಪಾದನೆ ಮೇಲಿನ ವೆಚ್ಚ ವಾರ್ಷಿಕವಾಗಿ ಸುಮಾರು 75,000 ಕೋಟಿ ರೂಪಾಯಿ ಉಳಿತಾಯ ಆಗತ್ತೆ ಇದರಿಂದ. ಹಾಗೆ ಸೂರ್ಯಘರ್ ಯೋಜನೆಯಿಂದ ಜನರು ಹೂಡಿಕೆ ಮಾಡಿದ ಬಂಡವಾಳ 5 ವರ್ಷದಲ್ಲಿ ಅಂದ್ರೆ ವಾಪಸ್ ಬರುತ್ತೆ. ಅಂದ್ರೆ ಈ ಯೋಜನೆಗಾಗಿ, ಸೋಲಾರ್ ಪ್ಲಾಂಟ್ಗಳ ಅಳವಡಿಕೆಗಾಗಿ ಜನ ಯಾವ ಎಷ್ಟು ದುಡ್ಡನ್ನ ಹೂಡಿಕೆ ಮಾಡಿರ್ತಾರೋ 5 ವರ್ಷಗಳಲ್ಲಿ ಆ ಹಣವನ್ನ ಅವರು ವಾಪಸ್ ಪಡಿಬಹುದು. 5 ವರ್ಷಗಳಲ್ಲಿ ಈ ಹಣವನ್ನ ವಾಪಸ್ ಪಡೆದ್ರೆ ಮುಂದಿನ 20 ವರ್ಷಗಳವರೆಗೆ ಫ್ರೀಯಾಗಿ ವಿದ್ಯುತ್ತನ್ನ ಪಡೆಯಬಹುದು. ಮನೆಯಲ್ಲಿ ಉತ್ಪಾದನೆ ಮಾಡಿದಂತಹ ಕರೆಂಟು ಬ್ಯಾಟರಿಯಲ್ಲಿ ಸಂಗ್ರಹ ಆಗಿದ್ದು ಅದನ್ನ ಬೆಸ್ಕಾಂ ಅಥವಾ ವಿದ್ಯುತ್ ಸರಬರಾಜು ಮಾಡುವ ಸಂಸ್ಥೆಗಳಿಗೆ ಮಾರಾಟ ಮಾಡಿದ್ರೆ ಸಾಕಷ್ಟು ಹಣವನ್ನ ಕೂಡ ಪಡೆಯಬಹುದು. ಹೆಚ್ಚಿನ ಪ್ರಮಾಣದಲ್ಲಿ ಈ ಯೋಜನೆಯನ್ನ ಜಾರಿಗೊಳಿಸುವುದರಿಂದ ಇಂಗಾಲದ ಹೊರಸೂಸುವಿಕೆ ಗಣನೀಯವಾಗಿ ಕಡಿಮೆಯಾಗಿ ವಾಯು ಮಾಲಿನ್ಯದ ಪ್ರಮಾಣವು ತಗ್ಗುತ್ತೆ. ಅಂದ್ರೆ ಈಗ ನಾವು ದೇಶದಲ್ಲಿ ನೋಡ್ತಾ ಇದ್ದೇವೆ, ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ವಾಯು ಮಾಲಿನ್ಯ ಯಾವ ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ ಅಂದ್ರೆ ಜನ ಅಲ್ಲಿಂದ ಊರು ಬಿಡ್ತಾ ಇದ್ದಾರೆ, ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗ್ತಾ ಇದೆ. ಇದು ಬರೀ ದೆಹಲಿಯ ಪರಿಸ್ಥಿತಿ ಮಾತ್ರ ಅಲ್ಲ, ದೇಶದ ಬೇರೆ ಬೇರೆ ನಗರಗಳಲ್ಲಿ ವಾಯು ಮಾಲಿನ್ಯ ಅನ್ನುವಂಥದ್ದು ಬಹಳ ಗಂಭೀರ ಸಮಸ್ಯೆಯಾಗಿ ಮಾರ್ಪಾಟಾಗಿದೆ. ಇಂಥ ದಿನಮಾನಗಳಲ್ಲಿ ಸೂರ್ಯಘರ್ದಂತಹ ಯೋಜನೆಗಳು ವಾಯು ಮಾಲಿನ್ಯವನ್ನ ತಡೆಗಟ್ಟುವ ನಿಟ್ಟಿನಲ್ಲಿ, ಅಂದ್ರೆ ಪರಿಸರ ಸಂರಕ್ಷಣೆ ನಿಟ್ಟಿನಲ್ಲೂ ಕೂಡ ಕೊಡುಗೆಯನ್ನ ನೀಡುತ್ತವೆ. ಈ ಯೋಜನೆಗೆ ಯಾರೆಲ್ಲ ಅರ್ಹರು, ಯಾರೆಲ್ಲ ಸೂರ್ಯಘರ್ ಯೋಜನೆಯ ಫಲಾನುಭವಿಗಳಾಗಬಹುದು ಅಂದ್ರೆ, ಮೊಟ್ಟ ಮೊದಲನೇದಾಗಿ ಅವರು ಭಾರತದ ಪ್ರಜೆ ಆಗಿರಬೇಕು, ಹಾಗೆ ಭಾರತದಲ್ಲಿ ಸ್ವಂತ ಮನೆಯನ್ನ ಹೊಂದಿರಬೇಕು, ಮತ್ತೆ ಈ ಸೋಲಾರ್ ಪ್ಲಾಂಟ್ಗಳನ್ನ ಅಳವಡಿಸೋದಕ್ಕೆ ಅವರ ಮನೆಯ ಮೇಲ್ಗಡೆ ಸೂಕ್ತವಾದ ಜಾಗ ಇರಬೇಕು, ಹಾಗೆ ಮನೆಯಲ್ಲಿ ವಿದ್ಯುತ್ತಿನ ಸಂಪರ್ಕ ವ್ಯವಸ್ಥೆಯೂ ಇರಬೇಕು. ಹಾಗೆ ಈ ಸೂರ್ಯಘರ್ ಯೋಜನೆಯನ್ನ ಯಾರು ಪಡೆಯಲಿಕ್ಕೆ ಯೋಚನೆ ಮಾಡ್ತಾರೋ ಅವರು ಸೋಲಾರ್ ಪ್ಲಾಂಟ್ಗಳನ್ನ ಮಾಡೋದಕ್ಕಾಗಿ ಸರ್ಕಾರದಿಂದ ಈ ಹಿಂದೆ ಯಾವುದೇ ಸಹಾಯಧನವನ್ನ ಪಡೆದುಕೊಂಡಿರಬಾರದು. ಅಂದ್ರೆ ಇದೇ ಅವರ ಮೊದಲ ಲಾಭವನ್ನ ಪಡೆಯುವಂತಹ ಮೊದಲ ಯೋಜನೆ ಆಗಿರಬೇಕು. ಸರ್ಕಾರ ಈ ಯೋಜನೆಗೆ ಯಾವೆಲ್ಲ ರೀತಿಯಲ್ಲಿ ನೆರವನ್ನ ಕೊಡುತ್ತೆ ಅನ್ನೋದನ್ನ ನೋಡುವುದಂದ್ರೆ, ಮನೆಯ ಛಾವಣಿ ಮೇಲೆ 3 ಕಿಲೋವ್ಯಾಟ್ ವರೆಗಿನ ಸೌರ ಘಟಕದ ಸ್ಥಾಪನೆಗಾಗಿ ಕುಟುಂಬಕ್ಕೆ 7% ಬಡ್ಡಿಯೊಂದಿಗೆ ಸರ್ಕಾರ ಸಾಲವನ್ನ ಕೊಡುತ್ತೆ. ರಿಸರ್ವ್ ಬ್ಯಾಂಕ್ ಕಾಲಕಾಲಕ್ಕೆ ನಿರ್ಧರಿಸಿದಂತಹ ರೆಪೋ ದರಕ್ಕಿಂತ 5% ಬಡ್ಡಿದರವನ್ನ ನಿಗದಿ ಮಾಡಲಾಗಿದೆ. ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ನೇರವಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಸೂರ್ಯಘರ್ ಯೋಜನೆಗಂತಾನೆ ಸರ್ಕಾರ ಅಧಿಕೃತವಾದ ಜಾಲತಾಣವನ್ನ ಮಾಡಿದೆ. PM Suryaghar.gov.in ಗೆ ಭೇಟಿಯನ್ನ ನೀಡಿ ಅಲ್ಲಿ ನಿಮ್ಮ ಹೆಸರನ್ನ ನೋಂದಣಿ ಮಾಡ್ಕೋಬಹುದು. ಅಲ್ಲಿ ಬೇರೆ ಬೇರೆ ರೀತಿಯ ಆಯ್ಕೆಯನ್ನ ಕೇಳ್ತಾ ಹೋಗುತ್ತೆ. ನಿಮ್ಮ ರಾಜ್ಯ ಯಾವುದು, ನಿಮ್ಮ ಮೊಬೈಲ್ ಸಂಖ್ಯೆ, ಇಮೇಲ್ ವಿಳಾಸ, ಈ ರೀತಿಯ ಮಾಹಿತಿಗಳನ್ನ ಆನ್ಲೈನ್ ನಲ್ಲಿ ಅದು ಕೇಳ್ತಾ ಹೋದಾಗೆ ಅವನ್ನೆಲ್ಲ ನೀವು ಒದಗಿಸ್ತಾ ಹೋಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸೋಕೆ ಬೇಕಾದಂತಹ ಬಹುಮುಖ್ಯವಾದ ದಾಖಲೆಗಳು ಅಂದ್ರೆ ನಿಮ್ಮ ಗುರುತಿನ ಪುರಾವೆ, ಹಾಗೆ ವಿಳಾಸದ ಪುರಾವೆ, ಇತ್ತೀಚಿನ ವಿದ್ಯುತ್ ಬಿಲ್ ಅನ್ನ ಕೇಳ್ತಾರೆ, ಹಾಗೆ ಮನೆಯ ನಿಮ್ಮ ಸ್ವಂತ ಮನೆ ಇದೆ ಅದಕ್ಕೆ ಮೇಲ್ಛಾವಣಿಯ ವ್ಯವಸ್ಥೆ ಇದೆ ಅನ್ನೋದಕ್ಕೆ ಮನೆಯ ಮಾಲೀಕತ್ವದ ಪ್ರಮಾಣ ಪತ್ರವನ್ನ ಸಲ್ಲಿಸಬೇಕಾಗತ್ತೆ. ಈ ಒಂದು ಮಹತ್ವದ ಯೋಜನೆಯನ್ನ ಜಾರಿಗೊಳಿಸುವ ಮೂಲಕ ಕೇಂದ್ರ ಸರ್ಕಾರ ಭಾರತದಲ್ಲಿ ಸುಸ್ಥಿರವಾದಂತಹ

0: ಇಂಧನವನ್ನ ಉತ್ಪಾದನೆಯನ್ನ ಮಾಡಿ ಭಾರತವನ್ನ ಸಬಲೀಕರಣದತ್ತ ಕೊಂಡೊಯ್ಯುವಂತಹ ಮಹತ್ವಾಕಾಂಕ್ಷೆಯನ್ನ ಹೊಂದಿದೆ. ಈ ಯೋಜನೆಯಿಂದ ಬಡ ಮತ್ತು ಮಧ್ಯಮ ವರ್ಗದ ಸುಮಾರು 1 ಕೋಟಿ ಮನೆಗಳಿಗೆ ಲಾಭ ಆಗತ್ತೆ. ಅವರಿಗೆ ಉಚಿತ ವಿದ್ಯುತ್ ಅನ್ನು ಒದಗಿಸುವ ಮೂಲಕ ಆದಾಯವನ್ನು ಕೂಡ ಹೆಚ್ಚಿಸುವ ಕೆಲಸವನ್ನ ಮಾಡಬಹುದು ಅನ್ನುವಂತಹ ಒಂದು ಮಹತ್ವದ ಗುರಿಯನ್ನ ಕೇಂದ್ರ ಸರ್ಕಾರ ಇಟ್ಟುಕೊಂಡಿದೆ. ಹಾಗಾಗಿ ಇಂತಹ ಒಂದು ಅತ್ಯುತ್ತಮವಾದ ಮಹತ್ವದ ಪ್ರಯೋಜನಕಾರಿಯಾದಂತಹ ಯೋಜನೆಯ ಲಾಭವನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಪಡೆದುಕೊಳ್ಬೇಕು. ಭಾರತ ಇಂಧನ ಕ್ಷೇತ್ರದಲ್ಲಿ ಇನ್ನು ಹೆಚ್ಚು ಸ್ವಾವಲಂಬಿಯಾಗಿ ಆತ್ಮನಿರ್ಭರತೆಯತ್ತ ಸಾಗುವಂತಾಗಲಿ. ಆ ಮೂಲಕ ನಮ್ಮ ಆದಾಯ ಹೆಚ್ಚಾಗುವುದಲ್ಲದೆ ಪರಿಸರಕ್ಕೂ ಕೂಡ ಹಾನಿಯನ್ನ ಕಡಿಮೆ ಮಾಡಬಹುದು. ನೈಸರ್ಗಿಕ ಇಂಧನಗಳ ಬಳಕೆಯನ್ನ ಮಾಡುವ ಮೂಲಕ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಕುಟುಂಬಕ್ಕೆ ಲಾಭ ಮಾತ್ರ ಅಲ್ಲದೆ ದೇಶಕ್ಕೂ ಕೂಡ ನಾವು ಕೊಡುಗೆಯನ್ನ ಕೊಡಬಹುದು. ಹಾಗಾಗಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೂರ್ಯಘರ್ ಯೋಜನೆಯ ಲಾಭವನ್ನ ಪಡೆಯುವಂತಾಗ್ಲಿ. ನಮಸ್ಕಾರ.
1: ಇದುವರೆಗೆ ಕೇಳಿದಿರಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಸೂರ್ಯಘರ್ ಯೋಜನೆ. ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಇದೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ವಿಶ್ವಸಂಸ್ಥೆಯ ವೇದಿಕೆಯಲ್ಲಿ ಕಾಶ್ಮೀರ ವಿಷಯ ಪ್ರಸ್ತಾಪಿಸಿದ ಪಾಕಿಸ್ತಾನ ವಿರುದ್ದ ಭಾರತ ತೀವ್ರ ಆಕ್ಷೇಪ. ಇಂದು ಪಾಸ್ಪೋರ್ಟ್ ಸೇವಾ ದಿನ, ಸುಗಮ ಪಾರದರ್ಶಕ ಸೇವೆಗೆ ಸರ್ಕಾರ ಬದ್ದ, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್. ಯುವ ಕೋ ಲ್ಯಾಬ್ ರಾಷ್ಟೀಯ ನಾವೀನ್ಯತಾ ಸ್ಪರ್ಧೆ, ದೇಶದ 6 ನವೋದ್ಯಮಗಳಿಗೆ ಪ್ರಶಸ್ತಿ. ಕೇಂದ್ರೀಯ ವಿದ್ಯಾಲಯಗಳ 36ನೇ ರಾಷ್ಟೀಯ ಯುವ ಸಂಸತ್ ಸ್ಪರ್ಧೆ, ನಾಳೆ ಪ್ರಶಸ್ತಿ ಪ್ರದಾನ ಸಮಾರಂಭ. ಹಾಗೂ ಭುವನೇಶ್ವರದಲ್ಲಿ ಇಂದಿನಿಂದ 65ನೇ ರಾಷ್ಟೀಯ ಅಂತಾರಾಜ್ಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಆರಂಭ. ವಾರ್ತೆಗಳ ವಿವರ. ವಿಶ್ವಸಂಸ್ಥೆಯ ವೇದಿಕೆಯಲ್ಲಿ ಪಾಕಿಸ್ತಾನವು ಕಾಶ್ಮೀರ ವಿಷಯವನ್ನು ಪ್ರಸ್ತಾಪಿಸಿರುವುದಕ್ಕೆ ಭಾರತ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದು, ಪಾಕಿಸ್ತಾನ ಈ ವೇದಿಕೆಯನ್ನು ರಾಜಕೀಯಗೊಳಿಸುತ್ತಿದೆ ಎಂದು ಆರೋಪಿಸಿದೆ. ಇದರ ಜೊತೆ ಭದ್ರತಾ ಮಂಡಳಿಯ ಅನೌಪಚಾರಿಕ ಕಾರ್ಯಕಾರಿ ಗುಂಪಿನ ಸಹ ಅಧ್ಯಕ್ಷ ಸ್ಥಾನ ಹೊಂದಿರುವ ಪಾಕಿಸ್ತಾನ ಅದಕ್ಕೆ ತಕ್ಕಂತೆ ತಟಸ್ಥವಾಗಿ ನಡೆದುಕೊಳ್ಳುವ ಬದಲಾಗಿ ತನ್ನ ಸ್ಥಾನವನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಎಂದು ಭಾರತ ತರಾಟೆಗೆ ತೆಗೆದುಕೊಂಡಿದೆ. ವಿಶ್ವಸಂಸ್ಥೆಯ ಭಾರತದ ಖಾಯಂ ಪ್ರತಿನಿಧಿ ಪಿ ಹರೀಶ್ ಪಾಕಿಸ್ತಾನದ ಖಾಯಂ ಪ್ರತಿನಿಧಿ ಆಸಿಂ ಇಫ್ತಿಕಾರ್ ಅಹ್ಮದ್ ಅವರ ಹೇಳಿಕೆಗಳಿಗೆ ಪ್ರತಿಕ್ರಿಯಿಸುತ್ತಾ ಈ ಆಕ್ಷೇಪ ಎತ್ತಿದ್ದಾರೆ. ಪಾಕಿಸ್ತಾನದ ಹಸ್ತಕ್ಷೇಪಕ್ಕೆ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದ ಪಿ ಹರೀಶ್ ಸಹ ಅಧ್ಯಕ್ಷ ರಾಷ್ಟದ ನಡವಳಿಕೆಯನ್ನು ತೀವ್ರವಾಗಿ ಟೀಕಿಸಿದರಲ್ಲದೆ ಜಮ್ಮು ಮತ್ತು ಕಾಶ್ಮೀರದ ಕುರಿತಾದ ಭಾರತದ ಸುದೀರ್ಘ ಹಾಗೂ ದೃಢವಾದ ನಿಲುವನ್ನು ಪುನರುಚ್ಚರಿಸಿದರು. ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶವು ಸಂಪೂರ್ಣವಾಗಿ ಭಾರತದ ಆಂತರಿಕ ವಿಷಯವಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ಇದೇ ವೇಳೆ ವಿಶ್ವಸಂಸ್ಥೆಯ ಒಟ್ಟಾರೆ ದಕ್ಷತೆಯನ್ನು ಸುಧಾರಿಸುವ ಉದ್ದೇಶವನ್ನು ಹೊಂದಿರುವ ಯುಎನ್ಎಟಿ ಚೌಕಟ್ಟಿನ ಅಡಿಯಲ್ಲಿ ಪ್ರಸ್ತುತ ನಡೆಯುತ್ತಿರುವ ವಿಶ್ವಸಂಸ್ಥೆಯ ನಿಯಮಾವಳಿಗಳ ಮರುಪರಿಶೀಲನಾ ಪ್ರಕ್ರಿಯೆಯ ಕುರಿತು ಭಾರತೀಯ ರಾಯಭಾರಿ ಮಾತನಾಡಿದರು. 1967ರ ಜೂನ್ 24ರಂದು ಪಾಸ್ಪೋರ್ಟ್ ಕಾಯ್ದೆ ಜಾರಿಗೆ ಬಂದಿದ್ದರ ಸ್ಮರಣಾರ್ಥ ದೇಶಾದ್ಯಂತ ಇಂದು 14ನೇ ಪಾಸ್ಪೋರ್ಟ್ ಸೇವಾ ದಿವಸ್ ಆಚರಿಸಲಾಗುತ್ತಿದೆ. ಈ ವಿಶೇಷ ಸಂದರ್ಭದಲ್ಲಿ ದೇಶ ಹಾಗೂ ವಿದೇಶಗಳಲ್ಲಿರುವ ಎಲ್ಲಾ ಪಾಸ್ಪೋರ್ಟ್ ಅಧಿಕಾರಿಗಳಿಗೆ ಶುಭ ಕೋರಿರುವ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಜೈಶಂಕರ್ ಸುರಕ್ಷಿತ ಪಾಸ್ಪೋರ್ಟ್, ಸುಗಮ ಸೇವೆ, ಸಶಕ್ತ ನಾಗರಿಕ ಎಂಬ ದೂರದೃಷ್ಟಿಯೊಂದಿಗೆ ಪಾಸ್ಪೋರ್ಟ್ ಸೇವೆಗಳನ್ನು ಮತ್ತಷ್ಟು ವೇಗವಾಗಿ ಮತ್ತು ಪಾರದರ್ಶಕವಾಗಿ ಒದಗಿಸಲು ಸರ್ಕಾರ ಬದ್ದವಾಗಿದೆ ಎಂದು ಪುನರುಚ್ಚರಿಸಿದ್ದಾರೆ. ಪಾಸ್ಪೋರ್ಟ್ ಸೇವಾ ಯೋಜನೆ 2.0 ಜಾರಿ, ಚಿಪ್ ಆಧಾರಿತ ಇ ಪಾಸ್ಪೋರ್ಟ್ಗಳ ಪರಿಚಯ, ಹೊಸ ಪಾಸ್ಪೋರ್ಟ್ ಸೇವಾ ಕೇಂದ್ರಗಳು ಮತ್ತು ದಾಖಲೆ ಪ್ರಮಾಣದ ಪಾಸ್ಪೋರ್ಟ್ ವಿತರಣೆಯು ನಾಗರಿಕರ ಸುಲಭ ಪ್ರಯಾಣ ಹಾಗೂ ಜಾಗತಿಕ ಅವಕಾಶಗಳ ಮುಕ್ತ ಪ್ರವೇಶಕ್ಕೆ ದಾರಿ ಮಾಡಿಕೊಟ್ಟಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಕೇಂದ್ರ ಸಂಪರ್ಕ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಮಾತನಾಡಿ, ಇಂಡಿಯಾ ಪೋಸ್ಟ್ ನಿರ್ವಹಿಸುತ್ತಿರುವ ಅಂಚೆ

0: ಕಚೇರಿ ಪಾಸ್ಪೋರ್ಟ್ ಸೇವಾ ಕೇಂದ್ರಗಳ ಮೂಲಕ ದೇಶದ ಅತ್ಯಂತ ದೂರದ ಗ್ರಾಮೀಣ ಪ್ರದೇಶಗಳಿಗೂ ಇಂದು ಪಾಸ್ಪೋರ್ಟ್ ಸೇವೆಗಳು ತಲುಪುತ್ತಿವೆ ಎಂದಿದ್ದಾರೆ. ಈ ಪಾಸ್ಪೋರ್ಟ್ ಮತ್ತು ಪಾಸ್ಪೋರ್ಟ್ ಸೇವಾ ಯೋಜನೆ 2.0 ನಂತಹ ಉಪಕ್ರಮಗಳು ಭಾರತದ ಆಧುನಿಕ ಹಾಗೂ ಡಿಜಿಟಲ್ ಆಡಳಿತ ವ್ಯವಸ್ಥೆಗೆ ಪ್ರಬಲ ಸಾಕ್ಷಿಯಾಗಿದ್ದು ನಾಗರಿಕರಿಗೆ ಸರಳ ಮತ್ತು ಉತ್ತಮ ಗುಣಮಟ್ಟದ ಸೇವೆಗಳನ್ನು ಒದಗಿಸುವ ಈ ಅಭಿಯಾನವು ನಿರಂತರವಾಗಿ ಮುಂದುವರಿಯಲಿದೆ ಎಂದು ಸಚಿವರು ಭರವಸೆ ನೀಡಿದ್ದಾರೆ. ದೇಶದ ಯುವ ಉದ್ಯಮಿಗಳ 6 ನವೋದ್ಯಮಗಳು ಪ್ರತಿಷ್ಠಿತ 8ನೇ ಆವೃತ್ತಿಯ ಯೂತ್ ಕೋಲ್ಯಾಬ್ ರಾಷ್ಟೀಯ ನಾವೀನ್ಯತಾ ಸ್ಪರ್ಧೆ 2026ರಲ್ಲಿ ವಿಜೇತವಾಗಿ ಹೊರಹೊಮ್ಮಿವೆ. ವಿಶ್ವಸಂಸ್ಥೆಯ ಅಭಿವೃದ್ದಿ ಕಾರ್ಯಕ್ರಮ ಯುಎನ್ಡಿಪಿ ಭಾರತ ಮತ್ತು ಸಿಟಿ ಫೌಂಡೇಶನ್ ಜಂಟಿಯಾಗಿ, ನೀತಿ ಆಯೋಗದ ಅಟಲ್ ಇನ್ನೋವೇಷನ್ ಮಿಷನ್ ಸಹಭಾಗಿತ್ವದಲ್ಲಿ ಈ ಉಪಕ್ರಮವನ್ನು ಮುನ್ನಡೆಸುತ್ತಿದ್ದು, ಟಿ ಹಬ್ ಫೌಂಡೇಶನ್ ಇದನ್ನು ಅನುಷ್ಠಾನಗೊಳಿಸುತ್ತಿದೆ. ಯುವ ನೇತೃತ್ವದ ನಾವೀನ್ಯತೆಗಳನ್ನು ಉತ್ತೇಜಿಸಲು ಮತ್ತು ಸುಸ್ಥಿರ ಅಭಿವೃದ್ದಿ ಗುರಿಗಳನ್ನು ವೇಗಗೊಳಿಸಲು ಇದು ಪ್ರಮುಖ ವೇದಿಕೆಯಾಗಿ ಮೂಡಿಬಂದಿದೆ. ಈ ವರ್ಷದ ಸ್ಪರ್ಧೆಗೆ ದೇಶದ 28 ರಾಜ್ಯಗಳ ನವೋದ್ಯಮಗಳಿಂದ 350ಕ್ಕೂ ಹೆಚ್ಚು ಅರ್ಜಿಗಳು ಬಂದಿದ್ದವು ಎಂದು ನೀತಿ ಆಯೋಗ ತಿಳಿಸಿದೆ. ಕಠಿಣ ಆಯ್ಕೆ ಪ್ರಕ್ರಿಯೆ ನಂತರ 50 ಉನ್ನತ ಸಾಮರ್ಥ್ಯದ ನವೋದ್ಯಮಗಳನ್ನು 3 ತಿಂಗಳ ವರ್ಚುವಲ್ ಸಾಮರ್ಥ್ಯ ವರ್ಧನೆ ಕಾರ್ಯಕ್ರಮವಾದ ನ್ಯಾಷನಲ್ ಸ್ಪ್ರಿಂಗ್ ಬೋರ್ಡ್ ಪ್ರೋಗ್ರಾಂಗೆ ಆಯ್ಕೆ ಮಾಡಲಾಗಿತ್ತು. ಅಂತಿಮ ಮೌಲ್ಯಮಾಪನದ ಬಳಿಕ ಅತ್ಯುತ್ತಮ ಹಾಗೂ ಪ್ರಭಾವಶಾಲಿ ಪರಿಹಾರಗಳನ್ನು ಒದಗಿಸಿದ 6 ನವೋದ್ಯಮಗಳನ್ನು ವಿಜೇತರನ್ನಾಗಿ ಆಯ್ಕೆ ಮಾಡಲಾಗಿದ್ದು, ವಿಜೇತ ನವೋದ್ಯಮಗಳಿಗೆ ತಲಾ 3.5 ಲಕ್ಷ ರೂಪಾಯಿ ಹಾಗೂ ರನಸಪ್ ತಂಡಗಳಿಗೆ ತಲಾ 2,20,000 ರೂಪಾಯಿಗಳ ಆರಂಭಿಕ ಪ್ರೋತ್ಸಾಹಧನ ಪ್ರಕಟಿಸಲಾಗಿದೆ. ಕೇಂದ್ರೀಯ ವಿದ್ಯಾಲಯಗಳಿಗೆ 2025-26ನೇ ಸಾಲಿನ 36ನೇ ರಾಷ್ಟೀಯ ಯುವ ಸಂಸತ್ ಸ್ಪರ್ಧೆಯ ಬಹುಮಾನ ವಿತರಣಾ ಕಾರ್ಯಕ್ರಮವು ನಾಳೆ ನವದೆಹಲಿಯಲ್ಲಿ ನಡೆಯಲಿದೆ. ಸಂಸದೀಯ ವ್ಯವಹಾರಗಳ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಸಮಾರಂಭದ ಅಧ್ಯಕ್ಷತೆ ವಹಿಸಲಿದ್ದು, ವಿಜೇತ ವಿದ್ಯಾರ್ಥಿಗಳು ಮತ್ತು ವಿದ್ಯಾಲಯಗಳಿಗೆ ಬಹುಮಾನ ವಿತರಿಸಲಿದ್ದಾರೆ. ಸಂಸದೀಯ ವ್ಯವಹಾರಗಳ ಸಚಿವಾಲಯ ಕಳೆದ 38 ವರ್ಷಗಳಿಂದ ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಯುವ ಸಂಸತ್ ಸ್ಪರ್ಧೆಗಳನ್ನು ಆಯೋಜಿಸುತ್ತಿದೆ. ರಾಷ್ಟೀಯ ಯುವ ಸಂಸತ್ ಸ್ಪರ್ಧೆಯು ಯೋಜನೆಯಡಿಯಲ್ಲಿ ಸರಣಿಯ 36ನೇ ಸ್ಪರ್ಧೆಯನ್ನು 2025-26ರಲ್ಲಿ ಭಾರತದಾದ್ಯಂತ ಕೇಂದ್ರೀಯ ವಿದ್ಯಾಲಯ ಸಂಘಟನೆಯ 25 ಪ್ರದೇಶಗಳಲ್ಲಿನ 200 ವಿದ್ಯಾಲಯಗಳಲ್ಲಿ ಆಯೋಜಿಸಲಾಗಿದೆ. ಯುವ ಸಂಸತ್ ಯೋಜನೆಯು ಯುವ ಪೀಳಿಗೆಯಲ್ಲಿ ಸ್ವಯಂ ಶಿಸ್ತಿನ ಮನೋಭಾವ, ವೈವಿಧ್ಯಮಯ ಅಭಿಪ್ರಾಯಗಳ ಸಹಿಷ್ಣುತೆ, ದೃಷ್ಟಿಕೋನಗಳ ನ್ಯಾಯಯುತ ಅಭಿವ್ಯಕ್ತಿ ಮತ್ತು ಪ್ರಜಾಪ್ರಭುತ್ವ ಜೀವನ ವಿಧಾನದ ಇತರ ಸದ್ಗುಣಗಳನ್ನು ಬೆಳೆಸುವ ಗುರಿಯನ್ನು ಹೊಂದಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಮುಂದ್ರಾ ಬಂದರಿನ ಮೂಲಕ 3,000 ಕೆಜಿ ಮಾದಕ ದ್ರವ್ಯ ಆಮದು ಮಾಡಿಕೊಂಡ ಪ್ರಕರಣಕ್ಕೆ ಸಂಬಂಧಿಸಿದ ಅಕ್ರಮ ಹಣ ವರ್ಗಾವಣೆ ತನಿಖೆಯ ಭಾಗವಾಗಿ ಜಾರಿ ನಿರ್ದೇಶನಾಲಯ ಇಡಿ ಇಂದು ದೆಹಲಿಯ 5 ಸ್ಥಳಗಳಲ್ಲಿ ವ್ಯಾಪಕ ಶೋಧ ಕಾರ್ಯಾಚರಣೆ ನಡೆಸುತ್ತಿದೆ. ಆರೋಪಿಗಳಾದ ಹರ್ಪ್ರೀತ್ ಸಿಂಗ್ ತಲ್ವಾರ್, ಶಂಶುದ್ದೀನ್ ಮತ್ತು ಅವರ ಸಹಚರರಿಗೆ ಸೇರಿದ ಕಚೇರಿ ಹಾಗೂ ನಿವಾಸಗಳ ಮೇಲೆ ಈ ದಾಳಿ ನಡೆದಿದೆ ಎಂದು ಇಡಿ ಅಧಿಕಾರಿಗಳು ತಿಳಿಸಿದ್ದಾರೆ. ಮಾದಕ ದ್ರವ್ಯ ಮಾರಾಟದಿಂದ ಬಂದ ಹಣವನ್ನು ದೆಹಲಿಯ ಹಲವು ನೈಟ್ಕ್ಲಬ್ಗಳಲ್ಲಿ ಹೂಡಿಕೆ ಮಾಡಲಾಗಿತ್ತು ಎಂದು ಅಧಿಕಾರಿಗಳು ಶಂಕಿಸಿದ್ದಾರೆ. ಕಳೆದ ಹಲವು ಗಂಟೆಗಳಿಂದ ಸುರಿಯುತ್ತಿರುವ ಭಾರೀ ಮುಂಗಾರು ಮಳೆಯಿಂದ ಮುಂಬೈ ಹಾಗೂ ಅದರ ಉಪನಗರ ಪ್ರದೇಶಗಳು ತೀವ್ರವಾಗಿ ಜಲಾವೃತಗೊಂಡಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ನಗರದ ಹಲವು ಭಾಗಗಳಲ್ಲಿ 300 ಮಿಲಿಮೀಟರ್ಗಿಂತ ಅಧಿಕ ಮಳೆಯಾಗಿದ್ದು, ನೀರು ನಿಲ್ಲುವ ಸಮಸ್ಯೆ ನಿವಾರಿಸಲು ಹಾಗೂ ಅಗತ್ಯ ಸೇವೆಗಳ ಸುಗಮ ಕಾರ್ಯನಿರ್ವಹಣೆಗೆ ಬೃಹನ್ ಮುಂಬೈ ಮಹಾನಗರ ಪಾಲಿಕೆ ಬಿಎಂಸಿ ವ್ಯಾಪಕ ಕ್ರಮ ಕೈಗೊಂಡಿದೆ. ಕಳೆದ 24 ಗಂಟೆಯ ಅಂಕಿಅಂಶಗಳ ಪ್ರಕಾರ ಕೋಲಾಬಾದಲ್ಲಿ 248 ಮಿಲಿಮೀಟರ್ ಹಾಗೂ ಸಾಂತಾಕ್ರೂಸ್ನಲ್ಲಿ 225 ಮಿಲಿಮೀಟರ್ ಮಳೆಯಾಗಿದೆ. ಅತಿ ಹೆಚ್ಚು ಮಳೆ ಬಿದ್ದ ಪ್ರದೇಶಗಳ ಪೈಕಿ ಮಾಲ್ವಾನಿಯಲ್ಲಿ ಸುಮಾರು 340 ಮಿಲಿಮೀಟರ್ ಮತ್ತು ಪರೇಲ್ ಭಾಗದಲ್ಲಿ ಸುಮಾರು 334 ಮಿಲಿಮೀಟರ್ ಮಳೆಯಾಗಿದೆ. ಪರಿಸ್ಥಿತಿಯನ್ನು ಸಮರ್ಥವಾಗಿ ನಿಭಾಯಿಸಲು ಬಿಎಂಸಿ ತನ್ನ ತುರ್ತು ಪ್ರತಿಕ್ರಿಯಾ ವ್ಯವಸ್ಥೆಯನ್ನು ಸಂಪೂರ್ಣ ಪ್ರಮಾಣದಲ್ಲಿ ಸಕ್ರಿಯಗೊಳಿಸಿದ್ದು, 7,000ಕ್ಕೂ ಹೆಚ್ಚು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ವಿವಿಧ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇರಾನ್ ಜೊತೆಗಿನ 4 ತಿಂಗಳ ಸಂಘರ್ಷ ಮುಕ್ತಾಯದ ಬೆನ್ನಲ್ಲೇ ಏರ್ಪಟ್ಟಿರುವ

0: ನೂತನ ಒಪ್ಪಂದದ ಹಿನ್ನೆಲೆಯಲ್ಲಿ ಪ್ರಮುಖ ಅರಬ್ ಮಿತ್ರ ರಾಷ್ಟಗಳಿಗೆ ಭರವಸೆ ನೀಡಲು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ 3 ದಿನಗಳ ಗಲ್ಫ್ ಪ್ರವಾಸ ಆರಂಭಿಸಿದ್ದಾರೆ. ನಿನ್ನೆ ತಡರಾತ್ರಿ ಅಬುದಾಬಿಗೆ ತಲುಪಿರುವ ಅವರು ಯುಎಇ, ಕುವೈತ್, ಬಹ್ರೇನ್ ಮತ್ತು ಗಲ್ಫ್ ಸಹಕಾರ ಮಂಡಳಿ ಜಿಸಿಸಿಯ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಈ ಭೇಟಿಯ ವೇಳೆ ಅವರು ಅಮೆರಿಕ ಇರಾನ್ ನಡುವಿನ ಮಧ್ಯಂತರ ಶಾಂತಿ ಒಪ್ಪಂದದ ಕುರಿತು ಪ್ರಾದೇಶಿಕ ಪಾಲುದಾರರಿಗೆ ಮಾಹಿತಿ ನೀಡಿದ್ದು, ಈ ಮಾತುಕತೆಗಳಲ್ಲಿ ಗಲ್ಫ್ ರಾಷ್ಟಗಳ ಅಭಿಪ್ರಾಯಗಳನ್ನು ಪರಿಗಣಿಸಲಾಗುವುದು ಎಂದು ತಿಳಿಸಿದ್ದಾರೆ. ಇರಾನ್ನಲ್ಲಿ ಭದ್ರತಾ ಪರಿಸ್ಥಿತಿ ಸುಧಾರಿಸುತ್ತಿರುವ ಹಿನ್ನೆಲೆಯಲ್ಲಿ ಅಲ್ಲಿನ ಭಾರತೀಯ ಪ್ರಜೆಗಳಿಗಾಗಿ ಟೆಹ್ರಾನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ಪರಿಷ್ಕೃತ ಸಲಹಾ ಮಾರ್ಗಸೂಚಿಯನ್ನು ಹೊರಡಿಸಿದೆ. ಇತ್ತೀಚಿನ ಸಕಾರಾತ್ಮಕ ಬೆಳವಣಿಗೆಗಳು ಮತ್ತು ಒಟ್ಟಾರೆ ಪರಿಸ್ಥಿತಿಯಲ್ಲಿನ ಸುಧಾರಣೆಯನ್ನು ಗಮನದಲ್ಲಿಟ್ಟುಕೊಂಡು ಭಾರತೀಯ ನಾಗರಿಕರು ಇರಾನ್ಗೆ ಪ್ರಯಾಣಿಸುವ ಬಗ್ಗೆ ಯೋಚಿಸಬಹುದಾಗಿದೆ ಎಂದು ರಾಯಭಾರ ಕಚೇರಿ ತಿಳಿಸಿದೆ. ಭುವನೇಶ್ವರದಲ್ಲಿರುವ ಕಳಿಂಗ ಕ್ರೀಡಾಂಗಣದಲ್ಲಿ ಇಂದಿನಿಂದ 65ನೇ ರಾಷ್ಟೀಯ ಅಂತಾರಾಜ್ಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಆರಂಭವಾಗಲಿದೆ. ಇದು ಏಷ್ಯನ್ ಗೇಮ್ಸ್ಗೆ ಅರ್ಹತಾ ಕೂಟವಾಗಿರಲಿದ್ದು ಇದೇ 28ರವರೆಗೆ ನಡೆಯಲಿದೆ. 27 ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಸುಮಾರು 630ಕ್ಕೂ ಅಧಿಕ ಕ್ರೀಡಾಪಟುಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಶ್ವಸಂಸ್ಥೆಯ ವೇದಿಕೆಯಲ್ಲಿ ಕಾಶ್ಮೀರ ವಿಷಯ ಪ್ರಸ್ತಾಪಿಸಿದ ಪಾಕಿಸ್ತಾನ ವಿರುದ್ದ ಭಾರತ ತೀವ್ರ ಆಕ್ಷೇಪ. ಇಂದು ಪಾಸ್ಪೋರ್ಟ್ ಸೇವಾ ದಿನ. ಸುಗಮ ಪಾರದರ್ಶಕ ಸೇವೆಗೆ ಸರ್ಕಾರ ಬದ್ದ, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್. ಯುವ ಕೋಲ್ಯಾಬ್ ರಾಷ್ಟೀಯ ನಾವೀನ್ಯತಾ ಸ್ಪರ್ಧೆ, ದೇಶದ 6 ನವೋದ್ಯಮಗಳಿಗೆ ಪ್ರಶಸ್ತಿ. ಕೇಂದ್ರೀಯ ವಿದ್ಯಾಲಯಗಳ 36ನೇ ರಾಷ್ಟೀಯ ಯುವ ಸಂಸತ್ ಸ್ಪರ್ಧೆ, ನಾಳೆ ಪ್ರಶಸ್ತಿ ಪ್ರದಾನ ಸಮಾರಂಭ. ಹಾಗೂ ಭುವನೇಶ್ವರದಲ್ಲಿ ಇಂದಿನಿಂದ 65ನೇ ರಾಷ್ಟೀಯ ಅಂತಾರಾಜ್ಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಆರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.
1: ಆಕಾಶವಾಣಿ ಧಾರವಾಡ ಜನಪದ ಸಂಗೀತ.
2: ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡಿದ್ರೆ ನಿಮಗೆ ಭರ್ಜರಿ ಫಸಲು ಗ್ಯಾರಂಟಿ.
3: ಗುರುಗಳೇ, ರೈತನಿಗಿಂತ ಬೇಸಾಯದ ಬಗ್ಗೆ ಬೇರೆ ಯಾರಿಗೆ ಚೆನ್ನಾಗಿ ಗೊತ್ತು ಹೇಳಿ? ಸರಿಯಾದ ಸಮಯಕ್ಕೆ ಬೀಜಗಳ ಬಿತ್ತನೆ ಮಾಡಲಾಗಿದೆ.
2: ನಾನು ಬೆಳೆ ಬೆಳೆಯುವ ಬೀಜಗಳ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು NPS ಸಂಚಯ್ ಬಗ್ಗೆ ಮಾತಾಡ್ತಾ ಇದ್ದೀನಿ.
3: ಗುರುಗಳೇ, NPS ಸಂಚಯ್ ಹಂಗಂದ್ರೇನು?
2: NPS ಸಂಚಯ್ ಭಾರತ ಸರ್ಕಾರದ ಪ್ರಾಧಿಕಾರವಾದ PFRDA ನಡೆಸುವ ಪಿಂಚಣಿ ಯೋಜನೆಯಾಗಿದೆ. ಕೇವಲ 250 ರೂಪಾಯಿಯೊಂದಿಗೆ ನಿಮ್ಮ ಖಾತೆಯನ್ನ ತೆರೆಯಿರಿ ಮತ್ತು ಕೊಡುಗೆ ನೀಡುವುದನ್ನ ಮುಂದುವರಿಸಿ. ನಿಮ್ಮ ವೃದ್ಧಾಪ್ಯದಲ್ಲಿ ನಿಮಗೆ ಮಾಸಿಕ ಪಿಂಚಣಿ ಸಿಗುತ್ತೆ. ಇಂದು NPS ಸಂಚಯ್ನಲ್ಲಿ ಉಳಿತಾಯವನ್ನು ಪ್ರಾರಂಭಿಸಿ ಮತ್ತು ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ನಿಮ್ಮ ಬ್ಯಾಂಕ್ ಅನ್ನು ಸಂಪರ್ಕಿಸಿ. NPS ಸಂಚಯನೊಂದಿಗೆ ಭವಿಷ್ಯಕ್ಕೆ ಸಿದ್ಧರಾಗಿರಿ.
4: ಆತ್ಮೀಯರೇ, ಧಾರವಾಡ ಆಕಾಶವಾಣಿ ಹಾಗೂ ಕನಕ ಅಧ್ಯಯನ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವುಗಳ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕದೀಪ.
5: ತಪವ ಮಾಡಿದರೇನು, ತಪವ ಮಾಡಿದರೇನು.
6: ಪ್ರತಿ ಗುರುವಾರ ತಪ್ಪದೇ ಕೇಳಿ ಕನಕದೀಪ.
7: ಅರಿತು ನಡೆಯಲಿ ಬೇಕು ನರಕಾಯ ಮೆತ್ತಿದ ಮೇಲೆ.
4: ಧಾರವಾಡ ಆಕಾಶವಾಣಿ 765 ಕಿಲೋಹರ್ಟ್ಸ್ ಹಾಗೂ FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರಸಾರವಾಗುತ್ತಿದೆ ಕನಕದೀಪ.
6: ಕನಕದೀಪ
1: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇಂದು ತಿಳುವಳ್ಳಿಯ ನಾಗರಾಜ್ ತೋಂಬ್ರಿ ಹಾಗೂ ಸಂಗಡಿಗರಿಂದ ಕಿನ್ನರ ಜೋಗಿ ಪದಗಳು.

ಅರ್ಜುನ ತಾಯಿಗೆ ನೋಡಲಿಕ್ಕೆ ಜೋಗಿ ರೂಪವನ್ನು ತಾಳ್ಕೊಂಡು ಕೈಯಲ್ಲಿ ಕಿನ್ನರ ಹಿಡ್ಕೊಂಡು ತಾಯಿ ಅರಮನೆಗೆ ಬಂದು ಯಾವ ರೀತಿ ಹಾಡ್ತಾನ, ಯಾವ ರೀತಿ ಬರ್ತಾನ ಅಂತಂದ್ರ ಮುಂದೆ ಪ್ರಾರಂಭಿಸ್ತಾನೆ ಕೇಳುವಂತ.

0: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ತಿಳುವಳ್ಳಿಯ ನಾಗರಾಜ್ ತೊಂಬ್ರಿ ಹಾಗೂ ಸಂಗಡಿಗರಿಂದ ಕಿನ್ನರಿ ಜೋಗಿ ಪದಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ.
1: ಶ್ರೀ ಮೃತ್ಯುಂಜಯ ಮರೋಳ್ ಅವರ ಅಧ್ಯಕ್ಷತೆಯಲ್ಲಿ ಯಶಸ್ವಿ ಡೆವಲಪರ್ಸ್ ಅರ್ಪಿಸುವ ಹೂವು ಬಳ್ಳಿಯ ಮೇಳ ಜೂನ್ 26, 27, 28 ಮುಂಜಾನೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ. ಹೊಸ ಮನೆಗಳು, ಹೊಸ ಅಂಗಡಿಗಳು ಹಾಗೂ ಬಾಡಿಗೆ ಬರುವಂತಹ ವಾಣಿಜ್ಯ ಆಸ್ತಿಗಳ ಮಾರಾಟ ಮೇಳವಿದು. ಸ್ಥಳ ಯಶಸ್ವಿ ಎನ್ಕ್ಲೇವ್, ಕುಮಾರ್ ಪಾರ್ಕ್, ಗೋಕುಲ್ ರಸ್ತೆ, ಹುಬ್ಬಳ್ಳಿ. ಅಂಗಡಿಗಳನ್ನು ಖರೀದಿಸುವ ಗ್ರಾಹಕರಿಗೆ 5 ವರ್ಷಗಳವರೆಗೆ ಯಶಸ್ವಿ ಡೆವಲಪರ್ಸ್ ವತಿಯಿಂದ ಕಡ್ಡಾಯ ಬಾಡಿಗೆ ನೀಡುವ ಖಾತರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
2: 9448112323
1: ಅಥವಾ
2: 7353112323.
1: ಸಾಲ ಸೌಲಭ್ಯ SBI, ಕೆನರಾ ಬ್ಯಾಂಕ್, ಹುಬ್ಬಳ್ಳಿ ಅರ್ಬನ್ ಬ್ಯಾಂಕ್. ಷರತ್ತುಗಳು ಅನ್ವಯ.
0: ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ.
3: ನಿಸರ್ಗ ಜ್ಞಾನಾಮೃತ.
0: ಕಾರ್ಯಕ್ರಮ ನಿಮ್ಮೊಂದಿಗೆ. ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾ ರಾಮನ್.

0: ನಮ್ಮ ಎಲ್ಲ ಶ್ರೋತೃಗಳಿಗೆ ನಮಸ್ಕಾರ.
1: ನಂದು ನಮಸ್ಕಾರ.
0: ಪತ್ರ ತಗೊಂಡ್ ಬಂದಿಯಲ್ಲ ಮಂಜುಳ,
1: ಪತ್ರ ಹೆಂಗವ? ಹಂಗ ಹೊರಗ ಮಳಿನೂ ಕೂಡ ಬರ್ಲಿಕ್ಕತ್ತದ.
0: ಇಲ್ಲೂ ಪತ್ರಗಳ ಮಳೆ ಅದ.
1: ಲಘು ಲಘು ಪತ್ರವನ್ನ ಓದಿ ನಾವು ಕೇಳುಗರ ಕರೆಗಳನ್ನು ಕೂಡ ತಗೊಳ್ಳೋಣಂತ.
0: ಹೌದು
1: ನೋಡು, ನನ್ನ ಹತ್ರ ಹೇಳ್ಬಿಡ್ತೀನಿ ಈಗ. ಹೊಸ ಕೋಲಾರದಿಂದ ಗುಂಡೂರಾವ್ ಕುಲಕರ್ಣಿ ಅವರು ಬರೆದಂತ ಎರಡು ಪತ್ರವ. ಅವರು ಆಕಾಶವಾಣಿಯಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳನ್ನು ತಪ್ಪದ ಕೇಳ್ತಾರಂತ. ದಿನಾಂಕ 10ರಂದು ಮಹಿಳಾವಾಣಿ ಕಾರ್ಯಕ್ರಮದೊಳಗೆ ಪ್ರಾಧ್ಯಾಪಕಿ ಹೇಮಲತಾ ಅವರು ಆಹಾರ ಕುರಿತು ಬಹಳ ವಿವರವಾದ ಮಾಹಿತಿಯನ್ನು ನೀಡಿದರು ಅಂತ ಹೇಳ್ತಾರೆ. 9:30 ಕ್ರೀಡಾ ಲೋಕದಲ್ಲಿ ಜಿಮ್ನಾಸ್ಟಿಕ್ ಆಟಗಾರ್ತಿ ಸೋನು ಗೌಡ ಅವ್ರ ಜೊತೆಗಿನ ಸಂದರ್ಶನ ಚೆನ್ನಾಗಿತ್ತು, ಕೇಳುಗಳತಿ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಒಂದು ಪತ್ರದಲ್ಲಿ. ಇನ್ನೊಂದು ಪತ್ರದಲ್ಲಿ ನಮ್ಮ ಕಾರ್ಯಕ್ರಮವನ್ನು ಪ್ರತಿನಿತ್ಯ ಕೇಳ್ತಿರ್ತಾರಂತ. ದಿನಾಂಕ 14 ರವಿವಾರ ರಾತ್ರಿ

0: ಕ್ರಿಕೆಟ್ ಮ್ಯಾಚ್ ಇತ್ತು ಮಹಿಳೆಯರದು, ಈ ವಿವರಣೆಯನ್ನು ಕೂಡ ಕೇಳಿದೆ, ಬಹಳ ಚೆನ್ನಾಗಿತ್ತು ಅಂತ ಹೇಳಿದರು. 7:15 ನೆನಪಾಗಿ ಕಾಡ್ತವ ಹಾಡು ವಂದನ, ಈ ಎಲ್ಲ ಕಾರ್ಯಕ್ರಮಗಳು ಅವರಿಗೆ ಇಷ್ಟ ಅಂತ.
1: ನನ್ನ ಹತ್ರ ಒಂದಿಷ್ಟು ಪತ್ರಗಳವ. ಹಿರೇಸಿಂಗನಗುತ್ತಿಯ ಬಸವರಾಜ ಹೂಗಾರ ಅವರ 3 ಪತ್ರಗಳವ. ಮೊದಲನೇದು 16 ಬಾನುಲಿಯ ಭಿತ್ತಿಯಿಂದ ಕಾರ್ಯಕ್ರಮದೊಳಗೆ ಆಕಾಶವಾಣಿಯ ನಿವೃತ್ತ ಕಾರ್ಯಕ್ರಮ ಅಧಿಕಾರಿ ಡಾಕ್ಟರ್ ಅನುರಾಧ ಕಟ್ಟಿ ಅವರೊಂದಿಗೆ ನಡೆಸಿದ ಸಂದರ್ಶನ ಸವಿ ನೆನಪಿನ ರಸಪಾನವಾಗಿತ್ತು ಅಂತಾರ. ಆಸಕ್ತಿಯಿಂದ ಆಕಾಶವಾಣಿಯ ವಿಜಯಪುರ ಹೊಸಪೇಟೆ ಧಾರವಾಡ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವವನ್ನು ಆಕಾಶವಾಣಿಯೊಳಗೆ ಪ್ರಸಾರ ಮಾಡಿದಂತಹ ಕಾರ್ಯಕ್ರಮಗಳಿಗೆ ಪ್ರಶಸ್ತಿ ಪುರಸ್ಕಾರ ಬಂದದ್ದನ್ನು ಮನ ಮುಟ್ಟುವಂಗ ಕಣ್ಣಿಗೆ ಕಟ್ಟುವಂಗ ವಿವರಿಸಿದರು ಅಂತಾರ. ಮಾಯಾ ಅವರು ಅಚ್ಚುಕಟ್ಟಾಗಿ ನಡೆಸಿಕೊಟ್ರು, ಹರ್ಷ ಆಯಿತು ಅಂತಾರ. ಚಿಂತನದೊಳಗೆ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರು ಶಾಂತಿ ಸಮಾಧಾನದಿಂದ ಇದ್ರೆ ಸಂಸಾರ ಸಸಾರವಾಗಿ ಸಾಕ್ತದೆ ಅಂತ ಉದಾಹರಣೆಗಳೊಂದಿಗೆ ಹೇಳಿದರು ಅಂತಾರ. ಮತ್ತೊಂದು ಪತ್ರದೊಳಗೆ ಭಾವಯಾನ ಸಮಯೋಚಿತ ಸಂಗತಿಗಳ ರಸಪಾನ ಆಗಿತ್ತು, 18 ಪ್ರಸಾರ ಆಗಿದ್ದು ಮಂಜುಳಾ ಮತ್ತು ಮಾಯಾ ಅವರು ಪ್ರಾಚೀನ ಪರಂಪರೆಯ ಯೋಗದ ಪ್ರಯೋಜನವನ್ನು ಪರಿಣಾಮಕಾರಿಯಾಗಿ ಸಂಭಾಷಣೆಯ ಮೂಲಕ ತಿಳಿಸಿಕೊಟ್ರು ಅಂತಾರೆ. 19 ಪ್ರಸಾರವಾದ ಶಿಕ್ಷಕಿ ಲೇಖಕಿ ಅಕ್ಷತಾ ಕುಲಕರ್ಣಿ ಅವರ ನಡೆಸಿದ ಸಂದರ್ಶನ
0: ಅಕ್ಷತಾ
1: ಕೃಷ್ಣಮೂರ್ತಿ ಅಂತ ಮಾಡ್ಕೊಳ್ಳಿ ಅವರು, ಸ್ಫೂರ್ತಿದಾಯಕ ಮತ್ತು ಮಾರ್ಗದರ್ಶಕವಾಗಿತ್ತು ಅಂತಾರೆ. ಬಾನುಲಿಯ ಭಿತ್ತಿಯಿಂದ ದಿನಾಂಕ 20 ಪ್ರಸಾರವಾದದ್ದು ಹಿರಿಯ ಸುದ್ದಿ ವಾಚಕರಾಗಿದ್ದ ನಾಗೇಶ್ ಶಾನ್ಭಾಗ್ ಅವರೊಂದಿಗೆ ನಡೆಸಿದ ಸಂದರ್ಶನ ಅಪ್ಯಾಯಮಾನವಾಗಿತ್ತು ಅಂತಾರೆ. ಮತ್ತೊಂದು ಪತ್ರದೊಳಗೆ 14 ಪ್ರಸಾರವಾದ ರಕ್ತದಾನ ಮಹಾದಾನ ಅನ್ನೋ ವಿಶೇಷ ಕಾರ್ಯಕ್ರಮ ಸಮಯೋಚಿತ ಆಗಿತ್ತು. ಭಾಗವಹಿಸಿದ ಡಾಕ್ಟರ್ ಉಮೇಶ್ ಹಳ್ಳಿಕೇರಿಯವರು ರಕ್ತದಾನ ಎಲ್ಲ ದಾನಗಳಿಗಿಂತ ಶ್ರೇಷ್ಠವಾದದ್ದು ಅನ್ನೋದನ್ನು ತಿಳಿಸಿಕೊಟ್ರು. ಮನಗುಂಡಿಯ ಬಸವಾನಂದ ಮಹಾಸ್ವಾಮಿಗಳವರು ತಾವು 111 ರಕ್ತದಾನ ಮಾಡಿ ಆರೋಗ್ಯ ಆಗಿದ್ದೀನಿ ಅಂತ ತಿಳಿಸಿದ್ದನ್ನು ಕೇಳಿ ಆಶ್ಚರ್ಯ ಆಯಿತು ಅಂತಾರೆ. ವಿಶ್ವ ರಕ್ತ ದಿನದಂದು ಸಂದರ್ಭೋಚಿತ ಕಾರ್ಯಕ್ರಮ ಅಂತಾರೆ. 15 ಪ್ರಸಾರವಾದ ನೆನಪಾಗಿ ಕಾಡ್ತಾವ ಹಾಡು ಬಸವಣ್ಣನವರ ವಚನ, ಪಂಡಿತ್ ಬಸವರಾಜ್ ರಾಜಗುರು ಅವರು ಹಾಡಿದ್ದು ಕಾರ್ಯಕ್ರಮ ಕೇಳಿ ಬಹಳ ಖುಷಿಯಾಯಿತು ಅಂತಾರೆ.
0: ನೋಡು, ನನ್ನ ಹತ್ರ ವಿಜಯಕುಮಾರ್ ಭಸ್ಮೆ, ಅರ್ಚನಾ ತೇಜಸ್ವಿನಿ ಅವರು ಬರೆದಂಥ ಒಂದು ಪತ್ರ. ಮನೆ ಮನೆಯಲ್ಲಿ ಕಾರ್ಯಕ್ರಮ ಅವರಿಗೆ ಬಹಳ ಇಷ್ಟ ಆಯ್ತಂತ, ಅದರೊಳಗೆ ನೀನು ನಾನು ಉಷಾ ಕುಲಕರ್ಣಿ ಭಾಗವಹಿಸಿದ್ವಿ ಅದು ಸೇರ್ತು ಅಂತ ಬರೆದಾರೆ. ನನ್ನ ಹತ್ರ ಒಂದು ದೀರ್ಘ ಪತ್ರದ ನೋಡ್ಮಯ. ಈ ಪತ್ರವನ್ನು ಬರೆದವರು ಶಿವಾಜಿ ರಾವ್ ವಿ ಭೋಸ್ಲೆ, ಅರಬೆಂಚಿ ಗ್ರಾಮದಿಂದ ಬರೆದಾರೆ. ಇವರು ನಮ್ಮ ನಿಮ್ಮ ಪತ್ರವನ್ನು ಓದ್ತೀರಿ ಅಂತ ನಾ ಕಾಯ್ಕೊಂಡು ಕೂತೀನಿ ಅಂದಾರೆ. ಖಂಡಿತವಾಗಿ ಈಗ ಅವರು ಕೇಳಿಬಿಡಲಿ. ಅವರಿಗೆ ದಿನಾಂಕ 31 ಸುನೀತಿ ಪತ್ರದಲ್ಲಿ ಪ್ರಸಾರವಾದ ತಾನೊಂದು ಬಗೆದರೆ ಈ ನಾಟಕ ಕೇಳಿ ಮನಸ್ಸಿಗೆ ಬಹಳ ಖುಷಿ ಅನ್ನಿಸ್ತಂತ. ಆಮೇಲೆ ಪುಕ್ಕಟೆ ಸೀರೆ ಪುರಾಣ ಅಂತ ಒಂದು ನಾಟಕ ಪ್ರಸಾರ ಮಾಡಿದ್ವಿ, ಇದು ಕಿರು ನಾಟಕದೊಳಗೆ. ಈ ನಾಟಕ ಕೂಡ ಚೆನ್ನಾಗಿತ್ತು, ರಚನೆ ಮಾಡಿದಂಥ ಮಾಲತಿ ಪಟ್ಟಣಶೆಟ್ಟಿ ಅವರು ಅಭಿನಂದನಾರ್ಹರು ಅಂತ ಪತ್ರ ಬರೆದಾರೆ. ದಿನಾಂಕ 4 ಕೇಳು ಗೆಳತಿ ಕಾರ್ಯಕ್ರಮದಲ್ಲಿ ಪರಿಸರದ ಬಗ್ಗೆ ಮಾಯಾ ಮತ್ತು ಮಂಜುಳಾ ಅವರು ತುಂಬ ಚೆನ್ನಾಗಿ ಮಾತಾಡಿದರು, ಮಾನವ ಜನಾಂಗಕ್ಕೆ ತಿಳಿಯೋ ಹಾಗೆ ಹೇಳಿದರು, ಚರ್ಚೆ ಮಾಡಿದರು ಅಂತೆಲ್ಲ ಬರೆದಾರೆ. ಅಲ್ಲದ ಹುಬ್ಬಳ್ಳಿ ನಿವಾಸಿ ಶಾರದಾ ಅವರು ನೀರಿನ ಮಿತ ಬಳಕೆಯನ್ನು ಮಾಡೋದ್ರ ಬಗ್ಗೆ ಈ ಕಾರ್ಯಕ್ರಮದಲ್ಲಿ ತಿಳಿಸಿಕೊಟ್ರು, ಇದು ಚೆನ್ನಾಗಿತ್ತು ಅಂತಾರೆ. ದಿನಾಂಕ 4 ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಕೃಷಿ ಆರೋಗ್ಯ ಕುರಿತು ದಾಕ್ಷಾಯಿಣಿ ರಾಮನ್ಗೌಡರು ಇವರೊಂದಿಗೆ ಮಂಜುಳಾ ಪುರಾಣಿಕ ಅವರು ನಡೆಸಿದ ಸಂದರ್ಶನ ಸೊಗಸಾಗಿತ್ತು ಅಂದರೆ ಇದು ನಮ್ಮ ಆರೋಗ್ಯದಂಗಳ ಕಾರ್ಯಕ್ರಮದೊಳಗೆ ಮೂಡಿ ಬಂದದ್ದು.
1: ಹೌದು,
0: ಕೇಳು ಗೆಳತಿ ಕಾರ್ಯಕ್ರಮ ತುಂಬ ತುಂಬ ಸೊಗಸಾಗಿ ಮೂಡಿ ಬರ್ತಾ ಇದೆ, ನಾ ತಪ್ಪದ ಈ ಕಾರ್ಯಕ್ರಮ ಕೇಳ್ತೀನಿ. ಇದರಲ್ಲಿ ನೀವಿಬ್ಬರೂ ಬಹಳ ಸೊಗಸಾಗಿ ಮಾತನಾಡ್ತೀರಿ ಅಂದ್ರೆ ಅವ್ರಿಗೆ ಇವತ್ತು ನಾನು ನೀನು ನಿಮ್ಮೊಂದಿಗೆ ಮಾಡ್ತೀವಿ ಅಂತ ಗೊತ್ತಾಗ್ಬಿಟ್ಟದೇನೋ. ಇದನ್ನ 1 ಕಾರ್ಯಕ್ರಮ ಮಾಡ್ರಿ ಅಂತಾರ. ಆಮೇಲೆ ಒಂದು ಬೇಡಿಕೆ ಇಟ್ಟಾರ, ಅದನ್ನ ಕೆಂಪು ಮಸಿ ಒಳಗೆ ಬರ್ದಾರ ಬೇಡಿಕೆ, ನೀವಿಬ್ರು ದಯವಿಟ್ಟು ರಿಟೈರ್ಡ್ ಆಗ್ಬೇಡ್ರಿ ಅಂತ. ರಿಟೈರ್ಡ್ ಆಗ್ಬೇಡ್ರಿ, ಯಾಕಂದ್ರ ನಿಮ್ಮಿಂದ ಆ ಕಾರ್ಯಕ್ರಮ ಜನ ಮನ್ನಣೆ ಗಳಿಸಿದೆ ಅಂದ್ರೂ ತಪ್ಪಿಲ್ಲ ಅಂತ ಹೇಳ್ಯಾರ. ಇರ್ಲಿ, ಅವರ ಈ ಒಂದು ಒಳ್ಳೆ ನುಡಿಗೆ ನಾವು ಆಭಾರಿಯಾಗೇವಿ. ಹಂಗಾಗಿ ಆಕಾಶವಾಣಿ ಎಲ್ಲ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ನೀವು ಆಕಾಶವಾಣಿ ಒಳಗೆ ನಿವೃತ್ತಿ ಅನ್ನೋ ಶಬ್ದ ಬಳಸಲೇಬೇಡ್ರಿ ಅಂತಾರೆ.
1: ಇವರ ಅಭಿಮಾನಕ್ಕೆ ನಿಜವಾಗ್ಲೂ ಆಭಾರಿಯಾಗಿವೆ ಅಂತ ಹೇಳ್ತಾ ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ರಿ. ಆಕಾಶವಾಣಿ ಜೊತೆಗಿರುವಂತಹ ಅನುಬಂಧ ಹೆಂಗ ಮುಂದುವರಿಲಿ ಅಂತ ಹೇಳೋಣ ಅಂತ. ನನ್ನ ಹತ್ರ ಆದ 2247225 2255 ಅಂದ್ರೆ ಗೊತ್ತಾತಲ್ಲ, ಕುನುಗುಂದ ತಾಲೂಕು ಕೆಲೂರಿನ ಸಂಗಪ್ಪ ಹೂಗಾರ್ ಅವರು ಬರೆದಂತಹ ಪತ್ರಗಳು. ಗಿರೀಶ್ ಕುಲಕರ್ಣಿ, ಮಂಜುನಾಥ ಲಮಾಣಿಯವರ ಚಿಂತನ ಚೆನ್ನಾಗಿ ಕೇಳಿ ಬಂತು ಅಂತಾರೆ. ಎರಡ್ನೂರ ಐವತ್ತೆರಡನೇ

0: ವಚನಾಮೃತ ಕೇಳಿದ್ದೀವಿ, ಬಹಳ ಚಲೋ ಇತ್ತು. ಈ ವಚನಕ್ಕೆ ಧ್ವನಿ ನೀಡಿದ ರೋಹಿಣಿ ದೇಶಪಾಂಡೆಯವರ ಸಂಗೀತ ಇವೆಲ್ಲವೂ ಕೂಡ ಸಂಯೋಜಿಸಿದಂತಹ ಶರಣಬಸವ ಚೋಳಿ ಸುರೇಖಾ ಸುರೇಶ್ ಅವರ ಪ್ರಸ್ತುತಿ ಚೆನ್ನಾಗಿತ್ತು ಅಂತಾರೆ. ಭಕ್ತಿ ಸಂಗೀತದ ವಂದನ, ಕೃಷಿರಂಗ, ರೈತರಿಗೆ ಸಲಹೆ, ಇವೆಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಕೇಳಿ ಬಂದವು ಅಂತ ಒಂದು ಪತ್ರದೊಳಗೆ. ಮತ್ತೊಂದು ಪತ್ರದೊಳಗೆ ಗಿರೀಶ್ ಕುಲಕರ್ಣಿ, ಗುರುರಾಜ್ ಪಾಟೀಲ್ ಅವರ ಚಿಂತನ ಚೆನ್ನಾಗಿತ್ತು. 192ನೇ ಸುಬೋಧ ಸಮಾಲೋಚನೆಯೊಳಗೆ ಆಪ್ತ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರು ಸಂಬಂಧ ಸಂಪರ್ಕ ವಿಷಯ ಕುರಿತು ಸುದೀರ್ಘವಾಗಿ ತಿಳಿಸಿಕೊಟ್ಟರು. ಮಂಜುಳಾ ಪುರಾಣಿಕ ಅವರು ಸಂದರ್ಶಿಸಿ ಪ್ರಸಾರಗೊಳಿಸಿದ ಪ್ರಸ್ತುತಿ ಬಹಳಷ್ಟು ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಮತ್ತೊಂದು ಪತ್ರದೊಳಗೆ ಶ್ರೀನಿವಾಸ ವಾಡಪ್ಪಿಯವರ ಚಿಂತನ, ಗಿಡ ಮರಗಳನ್ನು ಬೆಳೆಸಬೇಕು ಅನ್ನೋದು ಬಹಳ ಚೆನ್ನಾಗಿತ್ತು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಸಂದರ್ಭದೊಳಗೆ ಮಂಜುಳಾ ಮಾಯಾ ಅವರು ಯೋಗದ ಮಾಹಿತಿಯನ್ನು ತಿಳಿಸಿಕೊಟ್ಟಿರೋದು ಭಾವಯಾನದೊಳಗೆ ಖುಷಿಯಾಯಿತು ಕೇಳಿ ಅಂತಾರೆ. 77ನೇ ನಿಸರ್ಗ ಧ್ಯಾನಾಮೃತ, ಮರಗುಂಡಿಯ ಮಹಾಸ್ವಾಮಿಗಳು ಮದುವೆ ಅನ್ನೋ ವಿಷಯವಾಗಿ ತಿಳಿಸಿಕೊಟ್ಟಿರೋದು ಸುರೇಖಾ ಸುರೇಶ್ ಅವರು ಸಂದರ್ಶಿಸಿ ಪ್ರಸಾರಗೊಳಿಸಿದ ಪ್ರಸ್ತುತಿ ಚೆನ್ನಾಗಿ ಕೇಳಿ ಬಂತು. 100ನೇ ಸಂಚಿಕೆಯನ್ನು ತಲುಪಿದ ಕನಕದೀಪ ಸರಣಿಯೊಳಗೆ ಡಾಕ್ಟರ್ ಮೃತ್ಯುಂಜಯ ಅಗಡಿ ಹನುಮಗೌಡ ಅವರು ಕನಕದೀಪದ ಬಗ್ಗೆ ಅಭಿಮಾನದ ಮಾತುಗಳನ್ನು ಹಂಚಿಕೊಂಡ್ರು ಅಂತಾರೆ. ಪತ್ರ ಬರೆದದಕ್ಕೆ ಅವರಿಗೆ ಧನ್ಯವಾದಗಳನ್ನು ಹೇಳೋಣ ಅಂತ.
1: ನನ್ನ ಹತ್ರ ನೋಡು 9 ಪತ್ರಗಳವ. ಇದು 7ನೇ ತಾರೀಕಿನಿಂದ ಶುರು ಆದಂತದ್ದು 19ನೇ ತಾರೀಕಿನವರೆಗೂ ಬರೆದಂತ ಪತ್ರ.
0: ಶ್ರೀನಿವಾಸ್ ಮುತಾಲಿಕ್ ದೇಸಾಯಿ
1: ಹೌದು, ಅವ್ರಿಗೆ ಎಂದಿನಂತೆ 7, 8, 9, 10 ಹಂಗ 19ನೇ ತಾರೀಕಿನ ತನಕ ಪತ್ರ ಬರೆದಾರ. ಪ್ರತಿನಿತ್ಯ ಆಕಾಶವಾಣಿಯಿಂದ ಕೇಳಿ ಬರುವಂಥ ವಂದನ, ಸುನೀತಿ ಪಥ, ರೈತರಿಗೆ ಸಲಹೆ, ಶಾಸ್ತ್ರೀಯ ಸಂಗೀತ ಅಂದರೆ ಇದರೊಳಗೆ ಶಂಕರ್ ಕಬಾಡಿ ಅವ್ರ ಹೆಸರು ಬರ್ದಾರೆ, ಕೇಶವ್ ಕುಮಾರ್ ಮಾಳ್ವಿ ಅವ್ರ ಹೆಸರು ಬರ್ದಾರೆ, ಹಂಗೆ ಎಲ್ಲ ಕಾರ್ಯಕ್ರಮಗಳು ಅವ್ರಿಗೆ ಇಷ್ಟ ಅಂತ ಬರ್ದಾರೆ. ಮತ್ತು ನಮ್ಮ ಈ ಪ್ರಾಯೋಜಿತ ಕಾರ್ಯಕ್ರಮಗಳು ಸುಬೋಧ ಸಮಾಲೋಚನೆ ಆಗಿರ್ಬೋದು ಇವೆಲ್ಲ ಅವ್ರಿಗೆ ಇಷ್ಟ ಅಂತ. ನಾಟಕಗಳನ್ನು ಬರ್ದಾರೆ, ಸುನೀತಿ ಪಥ ಕಾರ್ಯಕ್ರಮ ಇಷ್ಟ ಅಂತ ಬರ್ದಾರೆ. ಚಿಂತನದಲ್ಲಿ ಭಾಗವಹಿಸಿದಂಥ ಗಿರೀಶ್ ಕುಲಕರ್ಣಿ, ಸಪ್ನ ಕಟ್ಟಿ, ಅಶೋಕ್ ಚೋಳಚುಗೂಡ್, ಗುರುರಾಜ್ ಪಾಟೀಲ್ ಇವರೆಲ್ಲರ ಚಿಂತನೆಗಳು ಇಷ್ಟ. ಒಟ್ಟಾಗಿ ಆಕಾಶವಾಣಿಯಿಂದ ಮೂಡಿಬರುವ ಅರ್ಪಣಾ, ವಂದನ, ರೈತರಿಗೆ ಸಲಹೆ, ನಾಟಕಗಳು, ಸಂಗೀತ, ಸುಗಮ ಸಂಗೀತ, ನಂದನದ ಎಲ್ಲ ಗೀತೆಗಳು ಅವರಿಗೆ ಇಷ್ಟ ಅಂತ ತಿಳಿಸಾರೆ ನೋಡು.
0: ಇನ್ನು ಮಹಾಲಿಂಗಪುರದಿಂದ ಜಿ ಎಸ್ ಕೊಂಬಿ, ಶಕುಂತಲಾ, ರೂಪಾ, ಸೌಜನ್ಯ, ವಂದನಾ, ಆದ್ಯ ಇವರು ಬರೆದಂತಹ ಪತ್ರ. ದಿನಾಂಕ 27ರಂದು ಶಕುಂತಲಾ ಹಿರೇಮಠ ಅವರ ಸೋಲು ಗೆಲುವು ಕುರಿತ ಚಿಂತನ ವಾಸ್ತವವಾಗಿತ್ತು. 29ರ ಮಧ್ಯಾಹ್ನ ರಾಧಾಬಾಯಿ ಮಾದರ್ ಅವರ ಹಾಡುಗಳು ಚೆನ್ನಾಗಿದ್ವು, ಅಂದರೆ ಜನಪದ ಸಂಗೀತ ಇದು. ಡಾಕ್ಟರ್ ಪ್ರಿಯಾಂಬಿಕಾ ಹುಲಗಬಾಳಿ ಅವರ ಪ್ರೇಮವದ ಹುಲಗಬಾಳಿ ಅವರ ಚಿಂತನ ಬಹಳ ಮೌಲಿಕವಾಗಿತ್ತು. 30ರಂದು ಕಲ್ಪನಾ ಹೆಗಡೆಯವರ ಛಲ ಹಾಗೂ ಬದುಕಿನಲ್ಲಿ ಸಾಧಿಸಬಹುದಾದ ಕಾರ್ಯಗಳ ಬಗೆಗಿನ ಚಿಂತನ ಚೆನ್ನಾಗಿತ್ತು ಅಂತಾರೆ. 7:45ಕ್ಕೆ ಪ್ರಸಾರವಾದ ಯೋಗದಿಂದ ಸಮಗ್ರ ಆರೋಗ್ಯ, ಯೋಗ ವಿಹಾರ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು ಅಂತಾರೆ. 9:15ಕ್ಕೆ ಅಪರ್ಣ ಅಂತಾರೆ, ಅರ್ಪಣ ಆಗಬೇಕದು, ಭಕ್ತಿಗೀತೆಗಳು ಪುಳಕಿತಗೊಳಿಸಿದ್ವು ಅಂತಾರೆ. ವಂದನಾ ಚಿಂತನದ ವಿಷಯಗಳು ಬಹಳ ಅತ್ಯುತ್ತಮ. ದಿನಾಂಕ 5ರ ಮುಂಜಾನೆ ವಿಶ್ವ ಪರಿಸರ ದಿನದ ಪ್ರಯುಕ್ತ ಪ್ರಸಾರವಾದ ನೀರು ಪರಿಸರ ಸಂರಕ್ಷಣೆ, ನಾಗರಿಕರ ಹೊಣೆಗಾರಿಕೆ ಈ ಬಗ್ಗೆ ಡಾಕ್ಟರ್ ರಾಜೇಂದ್ರ ಪೋದ್ದಾರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಬಹಳ ಉಪಯುಕ್ತ ಆಗಿತ್ತು ಅಂತಾರೆ. ಮತ್ತು ಮುಂಜಾನೆ 9ಗಂಟೆಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇರೋದು ಸಂತಸದ ವಿಷಯ. ಆಕಾಶವಾಣಿ ಕೇಳುಗರು ಕುಟುಂಬ ಸಮೇತ ಮನೆಯೊಳಗೆ ಇರ್ತಾರೆ, ಒಂದಿಲ್ಲ ಅನ್ನೋ ಒಂದು ಕುಟುಂಬ ಸದಸ್ಯರಿಗೆ ಬೇಕಾಗುವಂಥ ಆರೋಗ್ಯಕ್ಕೆ ಸಂಬಂಧಪಟ್ಟ ವೈದ್ಯರು, ತಜ್ಞರು, ಯೋಗ ವಿಹಾರ, ಆಹಾರ ಹಿಂಗೆ ಹಲವಾರು ವಿಷಯಗಳ ಬಗ್ಗೆ ಮನೆ ಮಂದಿಗೆಲ್ಲ ತಿಳಿತಾವ. ಇದೊಂದು ಅತ್ಯುತ್ತಮ ಪ್ರಯೋಗ, ಕೇಳುಗರ ಅಭಿರುಚಿಗೆ ತಕ್ಕಂಗೆ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೀರಿ. ಆಕಾಶವಾಣಿ ಧಾರವಾಡ ಕೇಂದ್ರದ ಶ್ರೋತೃಗಳ ಪರವಾಗಿ ತಮಗೆ ಹಾರ್ದಿಕ ಅಭಿನಂದನೆಗಳು ಅಂತಾರೆ. ಧನ್ಯವಾದ ಗೊಂಬಿ ಅವರಿಗೆ.
1: ನೋಡು ಈ ಪತ್ರ ಮಹಾಂತೇಶ್ ಜಂಗೀನ್ ಅವರು ಧಾರವಾಡದಿಂದ ಬರ್ದಾರೆ. ಇವರಿಗೆ ನಾವು ಮಹಿಳಾವಾಣಿ ಕಾರ್ಯಕ್ರಮದಲ್ಲಿ ಅಕ್ಷತಾ ಕೃಷ್ಣಮೂರ್ತಿ ಅವರೊಂದಿಗಿನ ಸಂದರ್ಶನ ಪ್ರಸಾರ ಮಾಡಿದ್ವಿ. ಶಿಕ್ಷಕರು ಅವರು ಬಹಳ ಉತ್ತಮವಾದಂಥ ಜ್ಞಾನವನ್ನು ತುಂಬಿಕೊಂಡಾರ, ಸಾಕಷ್ಟು ಸಾಹಿತ್ಯ ಕೃಷಿ ಮಾಡ್ಯಾರ, ಪ್ರಸಾರಕ್ಕಾಗಿ ಧನ್ಯವಾದ ಅಂತಂದಾರ. ಈ ಪತ್ರವನ್ನು ಬರೆದವರು ಮಾಯಾ ಕುಬೇರಪ್ಪ ಎಂ ವಿಭೂತಿ, ಕಾಳಿದಾಸನಗರ, ಹರಿಹರ. June 21ರಂದು ವಿಶ್ವ ಅಪ್ಪಂದಿರ ಹಾಗೂ ನಮ್ಮೆಲ್ಲರ ಆರೋಗ್ಯ ಸಂಜೀವಿನಿ ಯೋಗ ದಿನ, ಹೃದಯಪೂರ್ವಕ ವಂದನೆ ಅಂತ ಹೇಳ್ತಾ, ಜೀವನದಲ್ಲಿ ಏನಾದರೂ ದೊಡ್ಡದು ಸಿಕ್ಕಾಗ ಸಣ್ಣವರನ್ನು ಎಂದಿಗೂ ಮರೆಯಬೇಡಿ. ಯಾಕೆ ಅಂತಂದ್ರೆ ಎಲ್ಲಿ ಸೂಜಿಯ ಕೆಲಸವಿದೆಯೋ ಅಲ್ಲಿ ಖಡ್ಗ ಕೆಲಸ ಮಾಡಲಾರದು. ಎಷ್ಟು ಉತ್ತಮವಾದ ಮಾತು ನೋಡು. 17ರಂದು ಸುಬೋಧ ಸಮಾಲೋಚನೆ, ಕಳೆದು ಹೋಗುತ್ತಿರುವ ಮಾನವೀಯ ಸಂಬಂಧಗಳು, ಅವುಗಳ ಪುನರ್ಸ್ಥಾಪನೆ ನಮ್ಮ ಕೈಯಲ್ಲೇ ಇದೆ ಅನ್ನೋದನ್ನು ಬಹಳ ಅರ್ಥಪೂರ್ಣವಾಗಿ ತಿಳಿಸಿಕೊಟ್ರು.

0: ಮೊಬೈಲ್ ಹಾವಳಿಯ ವಿಷಯವನ್ನು ಈ ಕಾರ್ಯಕ್ರಮದಲ್ಲಿ ಏನು ವ್ಯಕ್ತಿ ಸಮಾಜ ಮಾನವೀಯ ಪರಿವರ್ತನೆಗೆ ಕಾರಣ ಆಗಬಲ್ಲದು ಅಂತ ಹೇಳಿದರು. ಶನಿವಾರ ಸಿನೆ ಕ್ವಿಜ್ ಅಂದಾರ, ಅದು ನಂದನ ಸಿನೆ ಕ್ವಿಜ್ ಕಾರ್ಯಕ್ರಮ ಸೂಪರ್ ಆಗ್ಯದ. ದಿನಾಂಕ 16/16 SDM ಆರೋಗ್ಯ ಸಂವಾದದಲ್ಲಿ ತೊನ್ನು ರೋಗದ ಬಗ್ಗೆ ಡಾಕ್ಟರ್ ಸಹನಾ ಅವರು ವಿವರವಾದ ಮಾಹಿತಿಯನ್ನು ಕೊಟ್ಟರು. ಪ್ರಸಾರಕ್ಕಾಗಿ ಧನ್ಯವಾದ ಅಂದಾರ ನೋಡು.
1: ಧನ್ಯವಾದ. ಇನ್ನು ನಮ್ಮ ಕಾಯಂ ಶ್ರೋತೃ ಲಿಂಗಸ್ಕೂರಿನ ಶಂಕರಗೌಡ ಜಿ ಗೌಡರ್ ಅವರು ಬರೆದಂತಹ ಎರಡು ಪತ್ರಗಳವ. ವಚನಾಮೃತ 251 ಸಂಚಿಕೆ ಕೇಳಿದೆ ಅಂತ ಹೇಳ್ತಾ ಅಲ್ಲಿ ಯಾರ್ಯಾರು ಏನೇನು ಹಾಡಿದ್ರು, ಏನು ಕತಿ, ಆಮೇಲೆ ವಂದನಾ ಯಾರ್ಯಾರು ಹಾಡಿದ್ರು ಅದೆಲ್ಲ ವಿವರಗಳನ್ನು ಬರೆದಾರ. ನೆನಪಾಗಿ ಕಾಡ್ತಾವ ಹಾಡು ಇದು ಸರ್ವಜ್ಞನ ವಚನ ಪ್ರಸಾರ ಮಾಡಿದ್ರಿ, ಕೇಳಿ ಬಹಳ ಆನಂದ ಆಯಿತು ಅಂತಾರ. ಆಮೇಲೆ ನಿಮ್ಮೊಂದಿಗೆ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಿಕೊಟ್ರಿ ಅಂತಲೂ ಹೇಳ್ತಾರೆ. ಆಮೇಲೆ ಬೇರೆ ಬೇರೆ ಹಾಡುಗಳ ವಿವರಣೆಯನ್ನು ಬರೆದು ಇವೆಲ್ಲ ಭಾಳ ಚಲೋ ಇದ್ವು ಅಂತ ಹೇಳ್ತಾರೆ. ನಿಸರ್ಗ ಜ್ಞಾನಾಮೃತದ ವಿವರ ಕೂಡ ಬರ್ದಾರ, ಪೂರ್ತಿ ನೋಡಿಲ್ಲ ಇಷ್ಟು ಇನ್ಲ್ಯಾಂಡ್ ತುಂಬೋ ಹಂಗೆ ಬರ್ದಾರ. ಭಾವಯಾನ ಇವತ್ತು ಮುಂಜಾನೆ ಕೇಳಿದೆ ಅಂತಾರೆ. ಪ್ರೈಸ್ ಸಮೇಶರ ಸಂಸ್ಕೃತ ವಾರ್ತೆ ಎಲ್ಲವನ್ನ ಬರೆದು ಹೇಳಾರ ಇವನ್ನೆಲ್ಲ ಕೇಳ್ತೀನಿ ಅಂತ ಅವರಿಗೆ ಧನ್ಯವಾದ ಹೇಳೋಣ. ಮತ್ತೊಂದು ಅವ್ರದೇ ಆದ ಪತ್ರ, ಇದರೊಳಗೆ 4 ವರ್ಷದ ನಂತರ ನನಗಿವತ್ತು ಒಂದು ಪೋಸ್ಟ್ ಕಾರ್ಡ್ ಸಿಕ್ತು, ಹಾಗಾಗಿ ಅದರೊಳಗೆ ಬರೀಲಿಕ್ಕತ್ತೀನಿ ಅಂತ ಹೇಳಲಿಕ್ಕತ್ತಾರೆ. ಚಂದ್ರಶೇಖರ್ ಪುರಾಣಿಕ್ ಮಠ ಅವರು ಹಾಡಿದ ಪುರಂದರದಾಸರ ಕೃತಿ ಚೆನ್ನಾಗಿತ್ತು ಅಂತಾರೆ. ಮಂಜುನಾಥ್ ಅವರ ಚಿಂತನ ಚೆನ್ನಾಗಿತ್ತು. ವಚನಾಮೃತ 252 ಸಂಚಿಕೆ ಅದು ಕೂಡ ಚೆನ್ನಾಗಿತ್ತು ಅಂತಾರೆ. ನೆನಪಾಗಿ ಕಾಡ್ತಾವ ಹಾಡು ಕೇಳಿದೆ ಅದು ಕೂಡ ಚೆನ್ನಾಗಿತ್ತು. ಪಂಡಿತ್ ಬಸವರಾಜ್ ರಾಜ್ಗುರು ಅವರು ಹಾಡಿದಂಥ ಚಕೌರಂಗಿ ಚಂದ್ರಮ್ಮನ ಅನ್ನುವ ವಚನ ಬಹಳ ಅರ್ಥಗರ್ಭಿತವಾಗಿತ್ತು, ಕಾರ್ಯಕ್ರಮ ಚೆನ್ನಾಗಿತ್ತು ಅಂತಾರೆ. ಅವರಿಗೆ ಧನ್ಯವಾದ ತಿಳಿಸೋಣ.
0: ನೋಡು ಇನ್ನೊಂದು ಪತ್ರ ನನ್ನ ಹತ್ರ, ಇವರೇ ಅರೆಬೆಂಚಿಯಿಂದ ಶಿವಾಜಿರಾವ್ ಭೋಸ್ಲೆ ಅವ್ರು ಬರೆದಿದ್ದ ಇನ್ನೊಂದು ಪತ್ರ ಅದ. ಅವರಿಗೆ ದಿನಾಂಕ 7 ಪ್ರಸಾರವಾದ ಬಂಗಾರದ ಬಳೆ ಕಿರುನಾಟಕ ಹಿಡಿಸ್ತಂತೆ. 8 ಕೃಷಿರಂಗದಲ್ಲಿ ಮುಂಗಾರು ಬೆಳೆ ಬೆಳೆಯಲು ಹವಾಮಾನ ಸ್ಥಿತಿಗತಿ ಈ ಕುರಿತು ರೈತರಿಗೆ ಸಮಗ್ರ ಉತ್ತಮ ಮಾಹಿತಿಯನ್ನು ಎಳೆಯಾಗಿ ತಿಳಿಸಿದರು ಡಾಕ್ಟರ್ ಜೆ ಹೊಸಮಠ ಅವರು. ಇದು ಉಪಯುಕ್ತ ಕಾರ್ಯಕ್ರಮ ಅಂದರೆ ಪ್ರತಿ ಕಾರ್ಯಕ್ರಮದಲ್ಲಿ ಸಂದರ್ಶಿಸುವವರ ನಂಬರ್ ತಿಳಿಸಿದರೆ ಅನುಕೂಲ ಅಂದರೆ ಇದನ್ನು ಸಂಬಂಧಪಟ್ಟವರಿಗೆ ನಾವು ತಿಳಿಸ್ತೀವಿ ಅಂತ ಹೇಳೋಣ. ದ್ರೌಪದಿ ಭಕ್ತಿ ಇದು ಕೀರ್ತನೆ ಪ್ರಸಾರ ಮಾಡಿದ್ವಿ, ಶಂಕರ್ ಎಲ್ ಭಟ್ ಅವರು ಪ್ರಸ್ತುತಪಡಿಸಿದ್ದು, ಇದು ಕೂಡ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಜೊತೆಗೆ 10 ಸುಬೋಧ ಸಮಾಲೋಚನೆಯೊಳಗೆ ಗುರುರಾಜ್ ಪಾಟೀಲ್ ಅವರ ವಿಷಯ ಯೋಜನೆಯ ಬಗ್ಗೆ ಬಹಳ ಉಪಯುಕ್ತ ಮಾಹಿತಿ ತಿಳಿಸಿದರು. ಯಾವ ಕೆಲಸ ಮಾಡಬೇಕಾದರೂ ನಾವು ಮೊದಲು ಯೋಚಿಸಿ ನಂತರ ಅದನ್ನು ಪೂರ್ಣಗೊಳಿಸಬೇಕು ಅಂತ ಹೇಳಿದರು. ವಿಷಯ ತುಂಬ ಸೊಗಸಾಗಿತ್ತು ಅಂದರೆ ಅವರ ಪತ್ರಕ್ಕಾಗಿ ನಾವು ಧನ್ಯವಾದ ಹೇಳೋಣ.
1: ಖಂಡಿತ. ಇನ್ನು ಹುಬ್ಬಳ್ಳಿಯ ವಿರೂಪಾಕ್ಷಪ್ಪ ಅರ್ಕಸಾಲಿ ಅವರು ಬರೆದ ಪತ್ರ ಇದು. 2 ಒಂದನೇ ಪತ್ರದೊಳಗೆ ಅರ್ಪಣಾ ಭಕ್ತಿಗೀತೆಗಳು ಭಾಳ ಚೆನ್ನಾಗಿ ಕೇಳಿ ಬರ್ತಾವೆ ಅಂತಾರೆ. ಚಿಂತನದೊಳಗೆ ಸನದಿ ಹಾಗೂ ಹೆಗಡೆ ಅವರ ಈಗಿನ ಜೀವನದಲ್ಲಿ ನಡೆಯುವ ಜೀವನ ಶೈಲಿಯ ಚಿಂತನವನ್ನು ಭಾಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ರು ಅಂತಾರೆ. ಸುಗಮ ಸಂಗೀತ, ಸ್ವರಾಂಜಲಿ, ವಚನಾಮೃತ, ನಿಸರ್ಗ ಜ್ಞಾನಾಮೃತ, ಕನಕ ದೀಪ ಎಲ್ಲವೂ ಚೆನ್ನಾಗಿದ್ದವು ಅಂತಾರೆ. ಆರೋಗ್ಯದ ಬಗ್ಗೆ ಪ್ರಸಾರವಾಗುವಂಥ ನಯನದೀಪ, ಯೋಗ ಜ್ಞಾನ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿದ್ವು ಒಂದು ಪತ್ರದಾಗ ಬರೀತಾರೆ. ಇನ್ನೊಂದು ಪತ್ರದೊಳಗೆ ಭಕ್ತಿಗೀತೆಗಳು ಚೆನ್ನಾಗಿ ಮೂಡಿ ಬರ್ತಾವೆ. ಭಾಳ ಬುದ್ಧಿಯೊಳಗೆ ಹಿರಿಯರ ಧ್ವನಿ ಅವರ ಮಾಡಿದ ಸೇವೆಯನ್ನು ಕೇಳಿ ಮನಸ್ಸಿಗೆ ಭಾಳ ಆನಂದ ಆಗ್ತದೆ. ಮಂಜುಳಾ ಪುರಾಣಿಕ್, ಮಾಯಾ ರಾಮಣ್ಣ ಅಂತ ಬರೀತಾರೆ. ಜಿ ಸುರೇಖ ಅವರು ನಡೆಸುವಂತಹ ಸಂದರ್ಶನ, ಅವರು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಸಂದರ್ಶಕರಿಗೆ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು ಅಂತಾರೆ. ಒಂದು ಸಲಹೆಯನ್ನು ಕೊಟ್ಟಾರೆ, ನಿಮ್ಮೊಂದಿಗೆ ಕಾರ್ಯಕ್ರಮದೊಳಗೆ ಒಂದು ವಾರ ಪತ್ರಕ್ಕೆ ಉತ್ತರ ಕೊಡ್ರಿ, ಇನ್ನೊಂದರಾಗ ಕೇಳುಗರು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡ್ರಿ ಅಂತಾರೆ. ಇಲ್ಲ, ಈಗಾಗಲೇ ನಾವು ಅರ್ಧ ಕಾರ್ಯಕ್ರಮದ ಅರ್ಧ ಭಾಗ ಸಾಕಷ್ಟು ಪತ್ರಗಳನ್ನೇ ಓದ್ತೀವಿ, ಉಳಿದ ಭಾಗ ನಾವು ನಮ್ಮ ಶ್ರೋತೃಗಳ ನೇರ ಪ್ರಸಾರವನ್ನು ನಾವು ಕೊಡ್ತೀವಿ ಅಂತ ಹೇಳೋಣ ಅಂತ.
0: ಶರಣಪ್ಪ ಅನ್ವಾರ್ ಮತ್ತು ಮನೆಯವರು ಬರೆದಂಥ ಪತ್ರ ನನ್ನ ಹತ್ರ 2. ಇವರು ಏನು ಬರೀತಾರೆ ಅಂತಂದ್ರೆ, ಎಲ್ಲ ಅಧಿಕಾರಿ ವರ್ಗದವರಿಗೆ ಕಲಾಬಳಗದವರಿಗೆ ನನ್ನ ನಮಸ್ಕಾರ ಅಂತ ಹೇಳ್ತಾ, ಸ್ವರಾಂಜಲಿ ಕಾರ್ಯಕ್ರಮ ಕೇಳಿ ಮನ್ಸೂರ್ ಅವರು ಆಸ್ಪತ್ರೆಗೆ ಹೋಗಿದ್ದು ಕೇಳಿ ಅವ್ರಿಗೆ ಬಹಳ ದುಃಖ ಆತಂತ. ಎಲ್ಲ ಡಾಕ್ಟರ್ ಎಷ್ಟು ಪ್ರಯತ್ನ ಪಟ್ಟರು ಅವರ ಕಾಯಿಲೆ ವಾಸಿ ಆಗಲಿಲ್ಲ. 1992 ಅವರು ದೇಹ ಬಿಟ್ಟದ್ದು ಕೇಳಿ ಮನಸ್ಸಿಗೆ ಬಹಳ ನೋವಾತು. ಆದರೂ ಅವರು ಹಾಡಿದ್ದು ಮಾತನಾಡಿದ್ದು ಇನ್ನೂ ಜೀವಂತವಾಗಿ ಅದ ಅಂತ ಹೇಳ್ತಾರೆ. ಅವರು ನಮ್ಮ ಭಾರತ ದೇಶದಲ್ಲಿ ಮತ್ತೊಮ್ಮೆ ಹುಟ್ಟಿ ಬರಲಿ ಅಂತ ನಾನು ಬೇಡ್ಕೊಳ್ತೀನಿ ಅಂದಾರ. ಹಿಂಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಅವ್ರು ಕೇಳಲಿ ಅಂತ ಹೇಳೋಣ. ಇನ್ನೊಂದು ಪತ್ರದೊಳಗೆ 11 ಬೆಳಿಗ್ಗೆ 6

0: 35ಕ್ಕೆ ಪ್ರಸಾರವಾದ ನಿಸರ್ಗ ಜ್ಞಾನಾಮೃತ ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮ. ಅದರಲ್ಲಿ ಸತಿಪತಿಯ ಬಗ್ಗೆ ಬಹಳಷ್ಟು ಅವರ ಬಗ್ಗೆ ತಿಳುವಳಿಕೆ ನೀಡಿದ್ರಿ. ಇಬ್ಬರು ಸಮಾನರು ಮತ್ತು ಇಬ್ಬರು ಹೇಗಿರಬೇಕು ಇವತ್ತಿನ ದಿನದಲ್ಲಿ ಅನ್ನೋದ್ರ ಬಗ್ಗೆ ಬಸವಾನಂದ ಸ್ವಾಮೀಜಿಯವರು ಸವಿಸ್ತಾರವಾಗಿ ತಿಳಿಸಿಕೊಟ್ರು. ಮತ್ತೊಮ್ಮೆ ಶ್ರೀಗಳ ಮುಖಾಂತರ ಈ ಕಾರ್ಯಕ್ರಮ ಪ್ರಸಾರ ಮಾಡ್ರಿ ಅಂತಾರೆ. ಬಸವಾನಂದ ಸ್ವಾಮೀಜಿಗಳಿಗೆ ಧನ್ಯವಾದಗಳನ್ನು ತಿಳಿಸಾರ. ನಾವು ಈ ಮೂಲಕ ತಿಳಿಸ್ಬಿಡೋಣ.
1: ಹೌದು, ದಾವಣಗೆರೆಯ ಕೆ ಜಯತೀರ್ಥ ಕೆ ಸುಧಾ ಅವರು ಬರೀತಾರೆ. ಆಕಾಶವಾಣಿ @90, ಆಕಾಶವಾಣಿ ಧಾರವಾಡ @75. ಈ ಶುಭ ಸಂದರ್ಭದೊಳಗೆ ನಾವು ಕಳೆದ 40 ವರ್ಷಗಳಿಂದ ಆಕಾಶವಾಣಿ ಧಾರವಾಡದ ನಿಯಮಿತ ಕೇಳುಗರು ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತದ ಅಂತ ಹೇಳಿ ಬರ್ದಾರ. ನಮಗೂ ಕೂಡ ನೀವು ನಮ್ಮ ಕೇಳುಗರು ಅಂತ, ನೀವು ನಮ್ಮ ಶ್ರೋತೃಗಳು ಅಂತ ಹೇಳಿದಾಗ ಬಹಳ ಸಂತೋಷ ಆಗ್ತದೆ. ವಂದನ, ವಚನಾಮೃತ, ಚಿಂತನ, ಸ್ವರಾಂಜಲಿ, ಬಾನುಲಿ ಭಿತ್ತಿಯಿಂದ ಕಾರ್ಯಕ್ರಮಗಳು ಬಹಳ ಇಷ್ಟ ಆಗ್ತವೆ. ನನ್ನ ಪತ್ನಿಗೆ ಸ್ವರಾಂಜಲಿ ಹಾಗೂ ವಂದನ ತಪ್ಪದೇ ಕೇಳುವ ಅಭ್ಯಾಸವದ. ಪ್ರಸಾರಕ್ಕಾಗಿ ಧನ್ಯವಾದಗಳು ಅಂತ ಬರೀತಾರೆ. ಅವರಿಗೂ ಕೂಡ ಶುಭವಾಗಲಿ, ಒಳ್ಳೆಯದಾಗಲಿ ಅಂತ ಹೇಳೋಣ. ಬರೀ ಪತ್ನಿ ಎಲ್ಲ, ಪತಿ ಕೂಡ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಲಿ ಅಂತ ಹೇಳೋಣ ಅಂತ.
0: ಹುಬ್ಬಳ್ಳಿಯಿಂದ ವರ್ಷಿಣಿ ಕಮ್ಮಾರ್ ಅವರು ಬರೆದಂಥ ಪತ್ರ ಇದು. ಅವರಿಗೆ ಆಕಾಶವಾಣಿಯಲ್ಲಿ ಪ್ರಸಾರ ಆಗುವ ಚಿಂತನ ಅಂದರೆ ಅವರು ಪೂರ್ತಿ ಹೆಸರು ಬರೆದಿಲ್ಲ ಮಾಯ, ಕುಲಕರ್ಣಿ ಲಮಾಣಿ ಕಟ್ಟಿ ಪಾಟೀಲ್ ಅಂತ ಬರೀ ಅಡ್ರೆಸ್ಗಳನ್ನು ಬರೆದಾರೆ. ಇವರು ಪ್ರಸ್ತುತಪಡಿಸಿದ ಚಿಂತನ ಅರ್ಥಪೂರ್ಣವಾಗಿದ್ದವು. ವಂದನ ಅರ್ಪಣ ಭಕ್ತಿಗೀತೆಗಳು ಚೆನ್ನಾಗಿದ್ದವು. ಸುಬೋಧ ಸಮಾಲೋಚನೆ ಭಾವಗೀತೆ ಸುಗಮ ಸಂಗೀತ ಚೆನ್ನಾಗಿ ಮೂಡಿ ಬಂದವು. ಸುರೇಖ ಸುರೇಶ್ ಹಾಗೂ ಮಂಜುಳಾ ಪುರಾಣಿಕ್ ಅವರು ಪ್ರಸ್ತುತಪಡಿಸಿದ ನಾಟಕ ಚೆನ್ನಾಗಿದ್ದವು. ಭಟ್ಟರ ಕೀರ್ತನೆ ಅಂದರೆ ಯಾರು ನಮ್ಮ ಕೀರ್ತನಕಾರರ ಹೆಸರು ಇರಬಹುದು,
1: ಶಂಕರ್ ಎಲ್ ಭಟ್
0: ಅವರು ಪ್ರಸ್ತುತಪಡಿಸಿದ ಕೀರ್ತನೆ. ಭಜನಾ ಪದ, ಗೊಂದಲಿಗರ ಪದ, ಕರಡಿ ಮಜಲು, ತತ್ವ ಪದ, ಚೌಡ್ಕಿ ಪದ ಇವೆಲ್ಲ ಚೆನ್ನಾಗಿದ್ವು. ಮತ್ತು ಯೋಗ ಪ್ರಾಯೋಜಿತ ಕಾರ್ಯಕ್ರಮ, ಆರೋಗ್ಯದ ಲಕ್ಷಣ ಹಾಗೂ ವೈದ್ಯರೊಂದಿಗೆ ನಡೆಸಿದ ಸಂದರ್ಶನ, ಇನ್ನು ಉಳಿದ ಕಾರ್ಯಕ್ರಮಗಳು ಕೂಡ ಚೆನ್ನಾಗಿ ಬಂದವು. ಪ್ರಸಾರಕ್ಕಾಗಿ ಧನ್ಯವಾದ ಅಂದರೆ ನೋಡಿ.
1: ಗುಳೇದ ಗುಡ್ಡದ ಮಹಾದೇವ್ ಜಗತಾಪ್ ಅವರ ಪತ್ರ ನನ್ನ ಕೈಯಾಗದ. ಅರವಿಂದ್ ಕುಲಕರ್ಣಿ ಅವರ ಚಿಂತನ, ರಂಗ ಚಟುವಟಿಕೆ ಪ್ರಾರಂಭ ಆಗೋದಕ್ಕೆ ಮುನ್ನ ದೇವರನಾಮ ರಂಗ ಶ್ಲೋಕ ಪಠಿಸಿ ಹೆಂಗೆ ಕಾರ್ಯಕ್ರಮ ಶುರು ಮಾಡ್ತಾರೆ ಅನ್ನೋದು ಬಹಳ ಚೆನ್ನಾಗಿ ಮೂಡಿ ಬಂತು. ಇನ್ನು ಶ್ರೀಮತಿ ಹೆಗಡೆ ಅಂತಾರೆ, ಬಹುಶಃ ಕಲ್ಪನಾ ಹೆಗಡೆ ಅವ್ರ ಬಗ್ಗೆ ಬರ್ತಾರೆ. ಕೌಟುಂಬಿಕ ಚಿಂತನ ಅರ್ಥಪೂರ್ಣವಾಗಿತ್ತು. ವಂದನಾದೊಳಗೆ ಅನೇಕ ಹಾಡುಗಳನ್ನು ಬರ್ದಾರೆ. ಈ ಎಲ್ಲ ಹಾಡುಗಳನ್ನು ಕೇಳಿ ಖುಷಿ ಆಗ್ತದೆ ಅಂತಾರೆ. ಜೊತೆ ಗಿರೀಶ್ ಕುಲಕರ್ಣಿ ಅವರ ಚಿಂತನ, ಗುರುದಕ್ಷಿಣೆ ಬಗ್ಗೆ ಚೆನ್ನಾಗಿ ಮೂಡಿ ಬಂತು ಅಂತಾರೆ. ಮಹಾದೇವ್ ಜಗತಾಪ್ ಅವರಿಗೆ ಧನ್ಯವಾದಗಳು.
0: ನೋಡು, ಪತ್ರಗಳಂತೂ ಮುಗಿದ್ವು. ಇನ್ನು ಕರೆಗಳನ್ನ
1: ಸಮನ ಕರೆ ಮಾಡ್ಲಿಕ್ಕೆ ಮಂಜುಳಾ ತಗೊಂಡ ಬಿಡೋಣ. ಹಲೋ
2: ಹಲೋ,
1: ಹೇಳ್ರಿ, ಯಾರು ಮಾತಾಡೋದು?
2: ನಾ ಮೇಡಮ್ ರೀ, ಪಾರ್ವತಿ ಮಾತಾಡೋದ್ರಿ, ಸಂಪಗಾವಿಯಿಂದ.
1: ಹ್ಞೂ, ಹೇಳ್ರಿ, ಸಂಪಗಾವಿಯ ಪಾರ್ವತಿ.
2: ಮೇಡಮ್ ರೀ, ನಂದನ ಅಂತ ಶನಿವಾರ ಇರ್ತತಲ್ರಿ, ಅದ ಪ್ರಶ್ನೆ ಉತ್ತರ ಕೇಳೋದ್ರಿ. ಹ್ಞೂನ್ರಿ, ಆದ್ರಿ ಯಾವಾಗ ಚಾಲೂ ಮಾಡ್ಯಾರಲ್ರಿ ಅವಾಗಿಂದ ನಾವು ಟ್ರೈ ಮಾಡ್ತೇನ್ರಿ. ಬರೇ ದೊಡ್ಡವ್ರ ಹಿರಿಯರಾಗ್ರಿ, ಅವ್ರೊಂದು ತಿಳ್ಕೊಂಡು ಇದನ್ನ ಮಾಡಂಗಿಲ್ರಿ, ಒಟ್ಟ ನಮ್ಗೆ ಕಾಲ ಸಿಗಂಗಿಲ್ರಿ ಮೇಡಮ್ ರೀ.
1: ಈ ಕೇಳ್ತಾ ಇರುವಂತಹ ಶ್ರೋತೃಗಳು ನಿಮ್ಗೆ ಅನುಕೂಲ ಮಾಡಿಕೊಡ್ಲಿ. ಈ ಶನಿವಾರ
2: ಪದೇ ಪದೇ ಪದೇ ಹಚ್ಚತಾರ್ರಿ, ಮತ್ ರವಿವಾರ ಬೆಳಗ್ಗೆ ಹಚ್ಚೇವಂದ್ರ ಅವಾಗನು ಹಂಗಾರಿ.
0: ಮಧ್ಯಾಹ್ನ ಒಟ್ಟ ಪಾರ್ವತಿ, ನಿಮ್ಮ ಮಾತುಗಳನ್ನ ಈಗ ಕರೆ ಮಾಡೋರು ಕೇಳಿಸ್ಕೊಂಡಿರ್ತಾರ. ಈ ವಾರ ನಿಮಗೆ ಅವಕಾಶ ಮಾಡಿ ಕೊಡ್ತಾರ ಅನ್ನೋಣ, ಪ್ರಯತ್ನ ಮಾಡ್ರಿ ಮತ್ತ.
2: ಹಾನ್ರಿ ಮೇಡಮ್ ರೀ,
1: ಧನ್ಯವಾದ. ಹಲೋ
3: ಹಲೋ, ನಮಸ್ಕಾರ ಮೇಡಮ್.
1: ನಮಸ್ಕಾರ, ಯಾರು ಮಾತಾಡೋದು?
3: ನಾ ಮಲ್ಲಪ್ಪ ಸೋಂಕೆ ಅಂತ, ಅಂಪುರಿಂದ.
0: ಹೇಳ್ರಿ ಮಲ್ಲಪ್ಪ.
3: ಸಿದ್ದೇಶ್ವರ ನಾಟಕ ಪ್ರಸಾರ ಮಾಡ್ರಿ ಮೇಡಮ್. ಇನ್ನೊಂದ್ರಿ
0: ಯಾವ್ದಪ್ಪ?
3: ಇದು ಬಯಲು ಬಯಲಾಯ್ತ
1: ಮಾಡ್ತೀವಿ ಮಾಡ್ತೀವಿ, ಸರದಿ ಬಂದಾಗ ಮಾಡ್ತೀವಿ ಅಂತ. ಹಲೋ
4: ಹಲೋ,
1: ಹೇಳ್ರಿ, ಯಾರು ಮಾತಾಡೋದು?
4: ಹಲೋ
1: ಹೇಳಿ,
0: ರಾಣೇಬೆನ್ನೂರು
4: ತಾಲೂಕು ಮೈದೂರಿಂದ ರೀ ಮಾತಾಡೋದು.
0: ತಮ್ಮ ಹೆಸರು?
4: ಹಲೋ,
0: ನಿಮ್ಮ ಹೆಸರೇನು?
4: ಪ್ರೇಮ್ ಸಾಕಾರ್ ಅಂತಾರೆ.
0: ಹೇಳ್ರಿ.
4: ನಾವು ಪೇಟೆ ಪ್ರಪಂಚದ ಸ್ವಲ್ಪ ಪ್ರಚಾರ ಮಾಡ್ರಿ ಅಂತ ಹೇಳಿದ್ವಿ ಮೇಡಮ್.
0: ಹೌದು, ಅದು ನಮಗೆ ಮಾರುಕಟ್ಟೆ ವಿಭಾಗದವ್ರು ಕಳಿಸಿದ್ರೆ ನಮಗೆ ಪ್ರಸಾರ ಮಾಡ್ಲಿಕ್ಕೆ ಆಗ್ತದ.
4: ಅಲ್ಲ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಪ್ರಯತ್ನ ಮಾಡ್ರಿ, ರೈತರ ಬಗ್ಗೆ ಒಂದ್ ಜೊತೆ ಪ್ರಯತ್ನ ಮಾಡ್ರಿ.
0: ಆಯ್ತು ಆಯ್ತು.
1: ಹಲೋ ಹಲೋ,
5: ನಮಸ್ಕಾರ ರೀ. ನಾವು ನನಗೆ ಹುಬ್ಬಳ್ಳಿ ಕೊಕ್ಕಡೂರಿಂದ ಮಂಜುನಾಥ್ ಮಾತಾಡೋದು.
1: ಹೇಳ್ರಿ ಮಂಜುನಾಥ್.
5: ಏನಿಲ್ಲ, ಒಂದು ಖುಷಿ ಆಗತ್ತಿ, ಒಂದು ಕಂಪ್ಲೇಂಟ್ ಐತೆ ನಮ್ದೀಗ.
0: ಹೇಳ್ರಿ.
5: ಮೊನ್ನೆ ನಾವು ಶನಿವಾರ ಕೇಳಿಲ್ಲ, ನಿನ್ ರಾತ್ರಿ ಕೇಳಿದ್ವಿ. ನಾಗೇಶ್ ಅನ್ಬಗ್ ಅವರ ಸಂದರ್ಶನ ಬಹಳ ಒಳ್ಳೇದು ಕೇಳಿದಂತ. ಉತ್ತಮವಾದಂತಹ ಸಂದರ್ಶನಾಥ್ ಅವರು ಬಹಳ

0: ಇಂಜಿನಿಯರ್. ಆದ್ರೆ ಅವ್ರ ಬಗ್ಗೆ ಪ್ರಾರಂಭದೊಳಗೆ ಅವ್ರು ಎಲ್ಲಿಂದ ಎಲ್ಲಿ ಎಜುಕೇಶನ್ ಅಥವಾ ಫ್ಯಾಮಿಲಿ ಏನು ಕೇಳಲಿ ನೀವು, ನೇರವಾಗಿ ಅವ್ರ ಆಕಾಶವಾಣಿಗೆ ಬಂದು ಕೆಲಸ ಮಾಡೋದ್ರಿಂದ ಪೂರ್ಣ ಕೇಳ್ಬಿಟ್ರಿ, ಅದ ಒಂದ್ ಸ್ವಲ್ಪ ಬೇಜಾರಾದ.
1: ಇಲ್ಲ ಬೇಜಾರಲ್ಲ, ಏನಾತಂದ್ರ ಅವ್ರದ್ದು ಇರೋದ ಬಹಳ ಅದ, ಹಿಂಗಾಗಿ ಅರ್ಧ ತಾಸಿನೊಳಗೆ ಎಲ್ಲ ತುಂಬೇಕಲ್ಲ, ಹಂಗಾಗಿ ಅವ್ರು ಹೇಳ್ಕೊತ
0: ಕೇಳ್ಬೇಕಾಗಿತ್ತು. ನಿಮ್ ಹುಟ್ಟೂರು, ನಿಮ್ ಎಜುಕೇಶನ್ ಅಥವಾ ನಿಮ್ ಫ್ಯಾಮಿಲಿ ಅಥವಾ
1: ಏನಂದ್ರ ಆಕಾಶವಾಣಿ 90 ಅನ್ನೋ ಸಂದರ್ಭದೊಳಗ್ ಮಾಡಿದ್ದು, ಹಂಗಾಗಿ ಅವ್ರಿಗೆ ಆಕಾಶವಾಣಿಯ ಕಾರ್ಯಚಟುವಟಿಕೆಗಳ ಬಗ್ಗೆನ ಬಹಳಷ್ಟು ಹೇಳಬೇಕು ಅನ್ನೋ ಆಸೆ ಇತ್ತು, ಹಂಗಾಗಿ ಹೇಳ್ಕೊತೋದ್ರು. ಮತ್ತೆ ಉಳಿದ
0: ಪ್ರಯತ್ನ ಮಾಡಿ ಬಂದದ್ದು ಬೇಕಲ್ರಿ, ನಮಗೆ ಪ್ರಯತ್ನ ಮಾಡಿ ಬಂದದ್ದು
1: ಅಲ್ಲ, ಅದು ಹೇಳ್ಯಾರ ಅವರು, ಸಾಕಷ್ಟು ಹೇಳ್ಯಾರ ಯಾವ ರೀತಿಯಿಂದ ಅವ್ರು ಈ ಕೆಲ್ಸಕ್ಕೆ ಬಂದ್ರು ಅಂತ. ಮತ್ತೆ ಇನ್ನಷ್ಟು ಅವ್ರದ್ದು ಧ್ವನಿ ಮುದ್ರಣ ಮಾಡಿದ್ದು ಇಟ್ಕೊಂಡೀವಿ, ಇನ್ನೊಂದ್ಸಲ ನಾವು ಬಾಳ ಬುತ್ತಿ ಕಾರ್ಯಕ್ರಮದೊಳಗ ನೀವು ಕೇಳ್ತಾ ಇರಿ, ಪ್ರಸಾರ ಮಾಡ್ತೀವಿ.
2: ಇನ್ನೊಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀವಿ ಅದನ್ನ.
1: ಹಲೋ, ಹಾ ಹೇಳ್ರಿ, ಯಾರು ಮಾತಾಡೋದು? ಹೇಳ್ರಿ ಶಿವಾನಂದ, ಮೊದ್ಲು ಕರೆ ಮಾಡಿದ್ರೇನ?
3: ಹೇಳ್ರಿ ಮೇಡಮ್. ಅರಳಿತು ಬೆಳಕಿನ ನಾಳೆ ಅದು ಪ್ರೋಗ್ರಾಮ್
1: ಮುಗೀತಲ್ಲ,
3: ಇಲ್ಲ ಮುಗೀತು, ಅದ್ರದ್ದು ಬಹುಮಾನ ಸಮಾರಂಭದ್ದು ಪ್ರೋಗ್ರಾಮ್ ರಿಪೀಟ್ ಹಾಕ್ಬೋದಾ?
2: ಅಂತದ್ರಲ್ಲಿ ರಿಪೀಟ್ ಮಾಡುದಿಲ್ಲ
3: ಅಂದ್ರೆ, ಅದ್ರಲ್ಲಿ ಏನಾಯ್ತು, ನನ್ಗೆ ಬಹುಮಾನ ಬಂದಿತ್ತು ಅದ್ರಲ್ಲಿ ನಾನ್ ಮಾತಾಡಿದ್ದೆ, ಅದೇನಾದ್ರು ಜಿಂಗಲ್ ಸಿಗ್ಬೋದಾ?
2: ಇಲ್ಲ ಇಲ್ಲ, ಆತರ ಸಿಗಲ್ಲ.
1: ಹಲೋ,
4: ಹಲೋ ಮೇಡಮ್, ನಾವು ಗಂಗಾವತಿ ತಾಲೂಕು ಕೊಪ್ಪಳ ಜಿಲ್ಲೆ ಮಲ್ಕನಮಾಡಿ ಗ್ರಾಮದಿಂದ ಮಾತಾಡುತ್ತೆ ಮೇಡಮ್.
2: ಹೆಸರು
4: ಮಹೇಶ್ ಅಂತ ಮೇಡಮ್, ಹೋಟೆಲ್ ಮಹೇಶ್. ಒಂದ್ಸರಿ ಕರೆ ಮಾಡಿದ್ವಿ, ವಂದನ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತದೆ ಮೇಡಮ್. ಮತ್ತೆ ಈಗ ಜಾನಪದ ಹಾಕಿದ್ರಲ್ರಿ, ಅದು ಚೆನ್ನಾಗಿ ಮೂಡಿ ಬರ್ತೀರಿ. ಭಜನೆ ಪದ ಒಂದೊಂದ್ಸರಿ ಡೊಳ್ಳಿನ ಪದಗಳ ಹಾಕ್ತಿರ್ತೀರಿ ಮೇಡಮ್.
1: ಹೌದು, ಬೇರೆ ಬೇರೆ ತರ ಜನಪದ ಸಂಗೀತದಾಗ ಎಲ್ಲ ವೈವಿಧ್ಯಮಯ ಕಾರ್ಯಕ್ರಮಗಳನ್ನ ಹಾಕ್ತಿರ್ತೀವಿ.
4: ಅವನು ಬಹಳ ಕೇಳ್ತಿರ್ತೀವಿ ಮೇಡಮ್, ನಾವು ಬಹಳ ಇಂಟ್ರೆಸ್ಟ್ ಮೇಡಮ್ ಭಜನೆ ಪದ ಅಂತ ಕೇಳ್ಬೇಕಂದ್ರೆ.
1: ಅಡ್ಡಿಲ್ಲ ಅಡ್ಡಿಲ್ಲ, ಕೇಳ್ತಾ ಇರಿ, ಸಂತೋಷ ಪಡ್ತಾ ಇರಿ.
4: ಇದು ಇನ್ನೊಂದು, ಅದು ಫೋನ್ ನಾಗ ಕೇಳ್ಬೇಕಂದ್ರೆ ಏನ್ ಮಾಡ್ಬೇಕು ಮೇಡಮ್?
2: ಏನ್ ಕೇಳ್ಬೇಕು?
1: ನ್ಯೂಸ್ ಆನ್ ಏರ್ ಆಪ್ ಡೌನ್ಲೋಡ್ ಮಾಡ್ಕೊಳ್ರಿ.
4: ಡೌನ್ಲೋಡ್ ಮಾಡಿವ್ರಿ, ಅದು ಮೈಸೂರು ಸ್ಟೇಷನ್ ಬರುತ್ತೆ.
1: ಎಲ್ಲ ಕೇಂದ್ರಗಳು ಬರ್ತಾವ, ಅದ್ರೊಳಗೆ ಧಾರವಾಡ ಅಂತ ಹೇಳಿ ಟೈಪ್ ಮಾಡ್ರಿ, ಸಿಗ್ತದೆ.
4: ಟೈಪ್ ಮಾಡಿ ಇದು ಮಾಡ್ಬಿಟ್ಟು
1: ಬಂದೇ ಬಿಡ್ತದೆ.
4: ಆಯ್ತು ಮೇಡಮ್, ಎಲ್ಲ ಚೆನ್ನಾಗಿ ಬರ್ತಾವ ಮೇಡಮ್, ಇದು ರೈತರದ್ದು ಕೂಡ ಕೇಳ್ತಿರ್ತೀವಿ ಮೇಡಮ್.
1: ಧನ್ಯವಾದ, ಧನ್ಯವಾದ. ಹಲೋ, ರೇಡಿಯೋ ದೂರಿಡ್ರಿ.
5: ಗ್ರಾಮ ಲಕ್ಷ್ಮಿ ಎಂಬುದು ಬಾಳ ವಿಶೇಷ ಹಾಕ್ತೀರಿ ಧಾರವಾಡದಾಗ. ಇಲ್ಲೊಂದಿಷ್ಟ ಮಂದಿ ಕುಳ್ಳದಾಗ ಕಾಯಿಪಲ್ಲೆ ಗಿಡ ಹತ್ತಂತಾರ್ರಿ.
1: ಒಳ್ಳೆ ಪರಿಣಾಮ ಬೀರ್ಲಿ ಅಂತಾನೆ ಕಾರ್ಯಕ್ರಮ ಮಾಡೋದಲ್ಲ ಮಹಾಂತೇಶ.
5: ಅದು ಹೂವಿನ ಗಿಡದಾಗ ಸೌತಿ ಗಿಡ ಇದನ್ನ ಹತ್ತಂತಾರ.
1: ಅಡ್ಡಿಲ್ಲ,
5: ನಿಮ್ಮ ಮಹಿಳಾ ನಿರ್ದೇಶಕರು ಈ ಮಧ್ಯಕ್ಕೆ ಇದ್ರೆ ಅಂದ್ರೆ ಯಾರ ಹೆಣ್ಮಕ್ಳ ಅಷ್ಟ ಟೈಮ್ ಆಗಿದ್ದೆ
1: ಇಲ್ಲ, ಮಹಿಳಾ ನಿರ್ದೇಶಕರು ಇದ್ರ ಅಂತ. ಇಲ್ಲ ಇಲ್ಲ,
5: ಈ ಮೊದ್ಲು ಯಾರಾದ್ರೂ ಇದ್ರೆ ಅಂದ್ರೆ ಮಂಗಳ ಮೇಡಮ್ ಅವ್ರೆ.
2: ಇಲ್ಲ,
1: ಮೊದ್ಲು ಇರ್ಲಿಲ್ಲ ಯಾರು.
5: ಇವರ ಮಹಿಳಾ ನಿರ್ದೇಶಕರು?
1: ಹೌದು ಹೌದು. ಹಲೋ,
0: ನಮಸ್ಕಾರ, ನಾವು ಪಾಣಿಗಟ್ಟಿಂದ ಪಾಪಣ್ಣ ಅಂತ ಮಾತಾಡಿದ್ರಿ.
1: ಹೇಳಿ ಪಾಪಣ್ಣ.
0: ಬೆಳಿಗ್ಗೆ 6 ಗಂಟೆಯಿಂದ 11 ಗಂಟೆ ಮಟ್ಟ ಉದ್ಘೋಷಕರು ಡ್ಯೂಟಿ ಮಾಡಿದ್ರೆ, ಅವ್ರ ಹೆಸರು ಏನ್ರಿ?
2: ಯಾವತ್ತು?
0: ಇವತ್ತು ಇವತ್ತು ರೀ,
2: ಇವತ್ತು ಬೆಳಿಗ್ಗೆ ಇದ್ದವ್ರ? ಶಂಕರಮ್ಮ ಅವ್ರ,
1: ಶಂಕರಮ್ಮ
2: ಅಂತೇಳಿ.
0: ಅವ್ರತ್ತು ಮಂಜುಳ ಮತ್ತು ಇದು ಮಂಜುಳ ವಡೇಕರ್ ಮತ್ತು ಚೇತನ ಸುಬ್ಬಯ್ಯ ಅಂತೇಳಿ 3 ಮಂದಿ ಇವ್ರ ಅದಲ್ಲ. ಅಷ್ಟು ಸರಿಯಾಗಿ ಉದ್ಘೋಷಕ ಹುದ್ದೆ ಬರೋದಿಲ್ರಿ ಅವ್ರ ಇನ್ನೂ ಕೆಲಸ, ಅದಕ್ಕೆ ಸ್ವಲ್ಪ ಅವ್ರನ್ನ ಪದೇ ಪದೇ ಹಾಕಕ್ ಹೋಗ್ಬೇಡ್ರಿ, ಯಾಕಂದ್ರೆ ಸರಿ ವರ್ಕ್ ಬರೋದಿಲ್ರಿ ಅವ್ರಿಗೆ.
2: ಯಾವ ಇದ್ರೊಳಗೆ ಹೇಳ್ತೀರಿ ನೀವು?
0: ಈ ಉದ್ಘೋಷಕರ ಹುದ್ದೆದೊಳಗೆ ಬರ್ತಾರಲ್ರಿ ಅವ್ರು ಮುಂಜಾನೆ ಮಧ್ಯಾಹ್ನ ಡ್ಯೂಟಿಗೆ.
1: ಹೌದು ಹೌದು, ಯಾವ ವಿಷಯದೊಳಗೆ ಸರಿ ಮಾಡಿಲ್ಲ ಅಂತ ಹೇಳಿ ಕೇಳಿದ್ವಿ.
0: ಅದ್ರ ಸ್ಪೀಡ್ ಏತರ ಒಂದ್ ನೀನಾರ ಹಾರಿಸ್ ಬಿಡ್ತಾರ, ತಪ್ಪ ತೊಡ್ರ ಬಿಡ್ರ ಹೇಳ್ತಾರ, ಏನಾರ ಹಿಂದಲ್ ಮುಂದ ಮುಂದಲ್ ತಿಂಗ್ ಹೇಳ್ತಾರೆ ಅವ್ರು. ಅದಕ್ಕೆ ಮಂಜುಳಾ ವಡೇಕರ್, ಚೇತನ ಸುಬ್ಬಯ್ಯ ಮತ್ತೆ ಈಗೇನ್ ಹೇಳ್ತಾರೆ ಶಂಕರಮ್ಮ ಅನ್ನೋರು ಅಷ್ಟು ಸರಿಯಾಗಿ ಬರೋದಿಲ್ಲ.
2: ಅದಕ್ಕೆ ಆಯ್ತು, ನಾವು ಗಮನಿಸ್ತೇವೆ,
0: ಗಮನಿಸಿ ಸ್ವಲ್ಪ ಇಲ್ಲ ಹೆಚ್ಚಿನ ತರಬೇಕು ಎಲ್ಲರೂ ಕೊಡ್ರಿ.
2: ಆಯ್ತು ಆಯ್ತು,
1: ಖಂಡಿತ.

0: ಹಲೋ
1: ಹಲೋ, ನಾ 1956 ಇಸ್ವಿ ಒಳಗ್ ಕೇಳಿದ್ರ ಕೇಳಿ ಕತ್ತಿನ ರೇಡಿಯೋ.
0: ಹೌದು, ಏನ್ ಹೇಳ್ಬೇಕು ಹೇಳ್ರಿ, ಯಾವ ಕಾರ್ಯಕ್ರಮದ ಬಗ್ಗೆ ಹೇಳ್ಬೇಕು ಹೇಳ್ರಿ?
1: ಗಿಡವಿಂಡ್ ಪ್ರೋಗ್ರಾಮ್ ಬಾ ಚಲೋ ಇತ್ತು ಅವಾಗ ರಾತ್ರಿ.
0: ಅಲ್ಲ, ಇವತ್ ಯಾವ್ ಚಲೋ ಅನ್ಸ್ತದ ನಿಮ್ಗ?
1: ಮಧ್ಯಾಹ್ನ 2 ಧ್ವನಿ ವಾಹಿನಿ ಇರ್ತಿತ್ರಿ ಅವಾಗ ರವಿವಾರ.
2: ಅದು ಹಿಂದಿಂದ ಬೇಡ, ಈಗ ಯಾವ್ ಕೇಳಿರಿ ಅದ್ ಹೇಳ್ರಿ.
1: ನನಗೆ ಅವು ಎಲ್ಲ ಸೇರಿದ ಪ್ರೋಗ್ರೆಸ್ ಬಾ ಚಲೋ ಇದ್ವು. 56 ಇಸ್ವಿ ಇಲ್ಲಿ ತನಕ ಕೇಳಿ.
2: 56 ಬೇಡ, 26 ಇಸ್ವಿದ ಹೇಳ್ರಿ.
1: ಬಾಳ ಅವ ಈಗ ಇವು ಚಲೋ ಇವರಿ, ಎಲ್ಲ ಸುಬೋಧ ಸುಲಾಚರಿ ಕಥಾ ಕಲರವ. ಆಮೇಲೆ ಮೊನ್ನೆ ನಾಟಕ ಆತಲ್ಲ ಮೌನ ಕ್ರಾಂತಿ, ಆ ನಾಟಕ
2: ಆಯ್ತು
0: ಕೇಳ್ತಾ ಇರಿ. ಹಲೋ
3: ಹಲೋ, ನಮಸ್ಕಾರ ರೀ ಮೇಡಮ್.
0: ನಮಸ್ಕಾರ, ಯಾರು ಮಾತಾಡೋದು?
3: ನಾ ಅಡಿಯಪ್ಪ ಮಾತಾಡುದ್ರಿ, ಕಟ್ಟಿನ ಅಸೇ ತಳಕರಿ.
2: ಹೇಳ್ರಿ.
3: ನಿಮ್ಮೊಂದಿಗೆ ಕಾರ್ಯಕ್ರಮ ಮತ್ತು ನಿಮ್ಮ ಎಲ್ಲ ಸಿಬ್ಬಂದಿಗೆ ಮೊಹರಂ ಹಬ್ಬದ ಹಾರ್ದಿಕ ಶುಭಾಶಯಗಳು.
0: ಧನ್ಯವಾದ.
3: ಎಲ್ಲ ಕಾರ್ಯಕ್ರಮ ಎಲ್ಲ ಭಕ್ತಿ ಗೀತೆ ವಂದನ ಚಿಂತನ ರೀ, ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾವ್ರಿ. ಗ್ರಾಮ ಲಕ್ಷ್ಮಿ ಅಂತೂ ಈಗ ಮಲ್ಲಕ್ಕ ಮತ್ತು ಕಲ್ಲಕ್ಕ ಅವರು ಅಂತೂ ಬಹಳ ಚೆನ್ನಾಗಿ ಹೇಳ್ಸ್ಕೊಡ್ತಾರೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಮುಖ್ಯಾಂಶಗಳು. ದಾವಣಗೆರೆಯಲ್ಲಿ ಶಂಕಿತ ಭಯೋತ್ಪಾದಕ ಬಂಧನ ಖಚಿತಪಡಿಸಿದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಸಂಸದ ಬಿವೈ ರಾಘವೇಂದ್ರ ನೇತೃತ್ವದ ನಿಯೋಗ ಮನವಿ. ಬೆಳಗಾವಿ ಬೆಂಗಳೂರಿನಲ್ಲಿ ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ ನಿವಾಸದ ಮೇಲೆ ಇಡಿ ದಾಳಿ, ದಾಖಲೆಗಳ ಪರಿಶೀಲನೆ. ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಗಮನ ಹರಿಸುವಂತೆ ಸಚಿವ ಪ್ರಿಯಾಂಕ್ ಖರ್ಗೆಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸಲಹೆ. ಹಾಗೂ ಕೇರಳಂನಲ್ಲಿ ಮಾದಕ ವಸ್ತುಗಳ ಜಾಲ ನಿಗ್ರಹಕ್ಕೆ ಆಪರೇಷನ್ ತೂಫಾನ್ ಸಹಕಾರ ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ಪತ್ರ. ಪಾಕಿಸ್ತಾನದೊಂದಿಗೆ ಸಂಪರ್ಕ ಹೊಂದಿರುವ ಶಂಕಿತ ಭಯೋತ್ಪಾದಕನನ್ನು ದಾವಣಗೆರೆ ಜಿಲ್ಲೆ ಪೊಲೀಸರು ಹಾಗೂ ಗುಪ್ತಚರ ಇಲಾಖೆ ಅಧಿಕಾರಿಗಳು ಬಂಧಿಸಿದ್ದಾರೆ. ಆರೋಪಿಯನ್ನು ಉತ್ತರ ಪ್ರದೇಶ ಮೂಲದ ಸುಹೇಲ್ ಎಂದು ಗುರುತಿಸಲಾಗಿದೆ. ಈತ ಇತ್ತೀಚೆಗೆ ಪೇಂಟಿಂಗ್ ಕೆಲಸಕ್ಕಾಗಿ ದಾವಣಗೆರೆ ಜಿಲ್ಲೆಯ ಹರಿಹರಕ್ಕೆ ಆಗಮಿಸಿದ್ದ. ಪೊಲೀಸ್ ಅಧಿಕಾರಿಗಳ ಪ್ರಕಾರ ಪ್ರಾಥಮಿಕ ತನಿಖೆಯಲ್ಲಿ ಈತ ವಾಟ್ಸ್ಆಪ್ ಖಾತೆಯಲ್ಲಿ ಶಂಕಿತ ಭಯೋತ್ಪಾದಕ ಚಟುವಟಿಕೆಗಳಿಗೆ ಸಂಬಂಧಿಸಿದ ಮಾಹಿತಿ ಹಂಚಿಕೊಂಡಿರುವುದು ತಿಳಿದುಬಂದಿದೆ. ಈ ಕುರಿತಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಶಂಕಿತ ಭಯೋತ್ಪಾದಕನನ್ನು ವಶಕ್ಕೆ ಪಡೆದಿರುವುದನ್ನು ಖಚಿತಪಡಿಸಿದ್ದಾರೆ. ಆರೋಪಿ ವಿರುದ್ದ ಹರಿಹರ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ.
1: ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಪ್ರಕಾರ ಮತ್ತು ಮಾಹಿತಿ ಪ್ರಕಾರ ಉತ್ತರ ಪ್ರದೇಶ ಮೂಲದ ವ್ಯಕ್ತಿ ಇದೆ. ಯಾವುದೋ ಇಲ್ಲಿ ಕೆಲಸ ಹುಡ್ಕೊಂಡು ಬಂದಿರೋದು. ಅವರ ಮೊಬೈಲ್ ನಲ್ಲಿ ಕೆಲವು ವಿಚಾರಗಳನ್ನ ಪತ್ತೆ ಹಚ್ಚಿದೆ. ಸೊ ಹಿಸ್ ಬೀನ್ ಅರೆಸ್ಟೆಡ್. ಏನೋ ಸ್ವಲ್ಪ ಬೇರೆ ಪಾಕಿಸ್ತಾನಿಗಳ ಜೊತೆ ಟಚ್ ನಲ್ಲಿ ಇದ್ದಾರೆ ಅಂತ ಚಾಟ್ ಮೂಲಕ ಗೊತ್ತಾಗಿದೆ. ಬಟ್ ಇನ್ನೂ ಕೂಡ ಯಾವುದೇ ದೊಡ್ಡ ಮಟ್ಟದಲ್ಲಿ ಇಂಡಾಕ್ಟ್ರಿನೇಷನ್ ಆಗಿದೆ ಅಥವಾ ಬೇರೆ ಇದೆ ಅದನ್ನ ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ. ಆದ್ರೆ ಸದ್ಯಕ್ಕಂತೂ ಹಿಸ್ ಇನ್ ಕಸ್ಟಡಿ. ಅದೇನಿದೆ ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಮಾಹಿತಿಯನ್ನು ನೀಡ್ತೀವಿ.
0: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದಿನಿಂದ ಕುಮಾರ ಪಾರ್ಕ್ನ ಅಧಿಕೃತ ಗೃಹ ಕಚೇರಿ ಕೃಷ್ಣಾದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ನಡುವೆ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ನೇತೃತ್ವದ ಶಿವಮೊಗ್ಗ ಪ್ರತಿನಿಧಿಗಳು ಹಾಗೂ ವಕೀಲರ ನಿಯೋಗವು ಮುಖ್ಯಮಂತ್ರಿಯವರನ್ನು ವಿಧಾನಸೌಧದಲ್ಲಿ ಭೇಟಿಯಾಗಿ ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ಕುರಿತಂತೆ ಮನವಿ ಸಲ್ಲಿಸಿತು. ಮನವಿಯಲ್ಲಿ ಪೀಠ ಸ್ಥಾಪನೆಯಾಗುವವರೆಗೆ ಶಿವಮೊಗ್ಗ ಜಿಲ್ಲೆಯನ್ನು ಬೆಂಗಳೂರಿನ ಪ್ರಧಾನ ಪೀಠದ ವ್ಯಾಪ್ತಿಯಲ್ಲೇ ಮುಂದುವರಿಸುವಂತೆ ಕೋರಿತು. ಐತಿಹಾಸಿಕವಾಗಿ ಮತ್ತು ಪ್ರಾಯೋಗಿಕವಾಗಿ ಶಿವಮೊಗ್ಗ ಜಿಲ್ಲೆಯು ಬೆಂಗಳೂರಿನೊಂದಿಗೆ ಉತ್ತಮ ಹಾಗೂ ಸುಗಮ ಸಾರಿಗೆಯ ಜೊತೆಗೆ ಸುಲಭ ಸಂಪರ್ಕವನ್ನು ಹೊಂದಿದೆ. ಇದಕ್ಕೆ ವ್ಯತಿರಿಕ್ತವಾಗಿ ಶಿವಮೊಗ್ಗದಿಂದ ಕರಾವಳಿ ಭಾಗಕ್ಕೆ ಪ್ರಯಾಣಿಸಬೇಕಾದರೆ ಪಶ್ಚಿಮ ಘಟ್ಟಗಳ ಕಠಿಣ ಘಾಟಿ ರಸ್ತೆಗಳನ್ನು ದಾಟಬೇಕಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲೇ ಹೈಕೋರ್ಟ್ ಸರ್ಕ್ಯೂಟ್ ಪೀಠ ಸ್ಥಾಪನೆಯಾಗಬೇಕು ಹಾಗೂ ಬೆಂಗಳೂರಿನ ಪ್ರಧಾನ ಪೀಠದ ವ್ಯಾಪ್ತಿಯಲ್ಲೇ ಶಿವಮೊಗ್ಗ ಜಿಲ್ಲೆಯನ್ನು ಮುಂದುವರಿಸಬೇಕೆಂದು ಮುಖ್ಯಮಂತ್ರಿಯವರಿಗೆ ಮನವಿ ಮಾಡಿದ್ದಾರೆ. ನಿಯೋಗದಲ್ಲಿ ಶಾಸಕ ಚನ್ನಬಸಪ್ಪ, ಬೇಳೂರು ಗೋಪಾಲಕೃಷ್ಣ, ಪರಿಷತ್ ಸದಸ್ಯರಾದ ಧನರಾಜ್ ಸರ್ಜಿ, ಅರುಣ್ ಶಂಕರ್ ಮೂರ್ತಿ ಸೇರಿದಂತೆ ವಕೀಲರು ಉಪಸ್ಥಿತರಿದ್ದರು. ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ ಅವರ ಬೆಳಗಾವಿ ನಿವಾಸದ ಮೇಲೆ ಇಂದು ಮುಂಜಾನೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ಮಾಡಿದ್ದು ತನಿಖೆ ಮುಂದುವರೆದಿದೆ. ಬೆಂಗಳೂರಿನ ಅವರ ಸಂಬಂಧಿಕರ ಮನೆಗಳ ಮೇಲೂ ದಾಳಿಯಾಗಿದ್ದು ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲನೆ ನಡೆಸುತ್ತಿದ್ದಾರೆ. ದಾಳಿ ವೇಳೆ ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ವೈ ಮಂಜುನಾಥ ಅವರು ಕೆಲಸದ ನಿಮಿತ್ತ ಬೆಂಗಳೂರಿಗೆ ತೆರಳಿದ್ದು ಅಲ್ಲಿ ರೇಸ್ಕೋರ್ಸ್ ರಸ್ತೆಯ ವಸತಿ ಸಮುಚ್ಚಯದಲ್ಲಿ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡು ಹೆಚ್ಚಿನ ತನಿಖೆಗೆ ಒಳಪಡಿಸಿದ್ದಾರೆ. ಮಾಜಿ ಸಂಸದ

0: ವೈ ದೇವೇಂದ್ರಪ್ಪ ಅವರ ಪುತ್ರ ಆಗಿರುವ ವೈ ಮಂಜುನಾಥ್ ವಿದೇಶಿ ಅಕ್ರಮ ಹಣ ವರ್ಗಾವಣೆ ಆರೋಪ ಎದುರಿಸುತ್ತಿದ್ದರು. ಜೊತೆಗೆ ಇವರು ಬೆಳಗಾವಿ, ಬೆಂಗಳೂರು, ಮೈಸೂರು, ಅರಸೀಕೆರೆ, ಬಳ್ಳಾರಿ ಹಾಗೂ ಗೋವಾದಂತಹ ಪ್ರಮುಖ ಸ್ಥಳಗಳಲ್ಲಿ ಸಾಕಷ್ಟು ಆಸ್ತಿ ಹೊಂದಿರುವ ಬಗ್ಗೆ ದೂರು ದಾಖಲಾಗಿತ್ತು. ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಗಮನಹರಿಸುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸಲಹೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗೃಹ ಸಚಿವರು ಸಾರ್ವಜನಿಕರನ್ನು ಹಾಗೂ ಮಾಧ್ಯಮಗಳ ಗಮನ ಸೆಳೆಯಲು ಆರ್ಎಸ್ಎಸ್ ವಿರುದ್ದ ಟೀಕೆಗಳನ್ನು ಮಾಡುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಆರ್ಎಸ್ಎಸ್ ವಿರುದ್ದ ಹೇಳಿಕೆಗಳನ್ನು ನೀಡುವುದರಲ್ಲೇ ತಲ್ಲೀನರಾಗಿರುವ ಅವರು ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ವಿಫಲರಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಾದಕ ವಸ್ತುಗಳ ಜಾಲ ನಿಗ್ರಹಿಸಲು ಆಪರೇಷನ್ ತೂಫಾನ್ ಅಡಿಯಲ್ಲಿ ಸಹಕಾರ ನೀಡುವಂತೆ ಕರ್ನಾಟಕ, ತಮಿಳುನಾಡು ಮತ್ತು ಪುದುಚೇರಿ ರಾಜ್ಯಗಳಿಗೆ ಕೇರಳ ಮುಖ್ಯಮಂತ್ರಿ ವಿಡಿ ಸತೀಶನ್ ಪತ್ರ ಬರೆದಿದ್ದಾರೆ. ಆಪರೇಷನ್ ತೂಫಾನ್ ಕಳ್ಳ ಸಾಗಣೆದಾರರ ಹಣಕಾಸು ಜಾಲಗಳನ್ನು ಗುರಿಯಾಗಿಸಿಕೊಂಡು ಅಕ್ರಮವಾಗಿ ಸಂಪಾದಿಸಿದ ಆಸ್ತಿಗಳನ್ನು ವಶಪಡಿಸಿಕೊಳ್ಳಲು ಮುಂದಾಗಿದೆ. ಕೇರಳ ಪೊಲೀಸರು ಈಗಾಗಲೇ ಹಲವಾರು ಅಂತಾರಾಷ್ಟೀಯ ಮಾದಕ ವಸ್ತು ಕಳ್ಳ ಸಾಗಣೆದಾರರನ್ನು ಬಂಧಿಸಿದ್ದು, ಇನ್ನೂ ಹೆಚ್ಚಿನ ಕಾರ್ಯಾಚರಣೆಗೆ ಸಂಘಟಿತ ಯೋಜನೆ ಅತ್ಯಗತ್ಯ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. ಐಸಿಎಆರ್ ಕಾರ್ಯದರ್ಶಿ ಜ್ಞಾನೇಂದ್ರ ಡಿ ತ್ರಿಪಾಠಿ ಬೆಂಗಳೂರಿನ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಐಸಿಎಆರ್ಗೆ ಭೇಟಿ ನೀಡಿದ್ದಾರೆ. ಈ ವೇಳೆ ತೋಟಗಾರಿಕೆ, ಸಂಶೋಧನೆ, ನಾವೀನ್ಯತೆ, ತಂತ್ರಜ್ಞಾನ, ವಾಣಿಜ್ಯೀಕರಣ ಮತ್ತು ರೈತ ಕೇಂದ್ರಿತ ಅಭಿವೃದ್ದಿಗೆ ಸಂಸ್ಥೆಯು ನೀಡುತ್ತಿರುವ ಅತ್ಯುತ್ತಮ ಕೊಡುಗೆಗಳನ್ನು ಶ್ಲಾಘಿಸಿದರು. ಬೆಳೆ ಸುಧಾರಣೆ, ಜೀನೋಮಿಕ್ಸ್ ನೆರವಿನ ಸಂತಾನೋತ್ಪತ್ತಿ, ಬೀಜ ಉತ್ಪಾದನೆ, ಗುಣಮಟ್ಟದ ವಸ್ತುಗಳ ಉತ್ಪಾದನೆ, ಸಸ್ಯ ರಕ್ಷಣೆ ಮತ್ತು ತಂತ್ರಜ್ಞಾನ ವರ್ಗಾವಣೆಯಲ್ಲಿ ಸಂಸ್ಥೆಯ ಸಾಧನೆ ಬಗ್ಗೆ ಮಾಹಿತಿ ಪಡೆದುಕೊಂಡರು. ತೋಟಗಾರಿಕೆಯಲ್ಲಿ ಉತ್ಪಾದಕತೆ, ಲಾಭದಾಯಕತೆ ಹಾಗೂ ಸುಸ್ಥಿರತೆಗೆ ಕೊಡುಗೆ ನೀಡುವ ರೈತ ಆಧಾರಿತ ತಂತ್ರಜ್ಞಾನಗಳನ್ನು ಅಭಿವೃದ್ದಿಪಡಿಸುವಲ್ಲಿ ಸಂಸ್ಥೆಯ ಪ್ರಯತ್ನಗಳನ್ನು ಅವರು ಶ್ಲಾಘಿಸಿದರು. ಚಾಮರಾಜನಗರ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಅಂತಾರಾಷ್ಟೀಯ ಮಾದಕ ವ್ಯಸನ ತಡೆ ದಿನಾಚರಣೆ ಸಂಬಂಧ ನಗರದಲ್ಲಿ ಜಾಗೃತಿ ಜಾಥಾ ನಡೆಯಿತು. ಚಾಮರಾಜೇಶ್ವರ ದೇವಾಲಯ ಆವರಣದಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಶಶಿಧರ್ ಜಾಗೃತಿ ಜಾಥಾಗೆ ಚಾಲನೆ ನೀಡಿದರು. ಅಂತಾರಾಷ್ಟೀಯ ಮಾದಕ ವಸ್ತು ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನಾಚರಣೆ ಅಂಗವಾಗಿ ನಾಳೆ ಮತ್ತು ನಾಡಿದ್ದು ಎರಡು ದಿನಗಳ ಕಾಲ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ವಿಶೇಷ ಮಾದಕ ವಸ್ತು ವಿರೋಧಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಲ್ ಚೌಕ್ಸೆ ತಿಳಿಸಿದ್ದಾರೆ. ಮಾದಕ ವಸ್ತುಗಳ ಸೇವನೆಗೆ ಒಮ್ಮೆ ಒಳಗಾದರೆ ಅದರಿಂದ ಹೊರಬರುವುದು ಕಷ್ಟ ಸಾಧ್ಯ. ಈ ಹಿನ್ನೆಲೆಯಲ್ಲಿ ಉತ್ತಮ ಆರೋಗ್ಯ ಪಡೆಯುವ ಹಾಗೂ ಡ್ರಗ್ ಮುಕ್ತ ಮಂಡ್ಯ ಜಿಲ್ಲೆಯಾಗಿ ಮಾಡುವ ನಿಟ್ಟನಲ್ಲಿ ಶಾಲಾ ಮಕ್ಕಳಿಗೆ ಹಾಗೂ ಪೋಷಕರಿಗೆ ಜಾಗೃತಿ ಮೂಡಿಸಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ತಿಳಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ರೈತರಿಗೆ ಬೆಳೆ ವಿಮೆ ಯೋಜನೆಗಳ ಪ್ರಯೋಜನವನ್ನು ಪರಿಣಾಮಕಾರಿಯಾಗಿ ತಲುಪಿಸಲು ಅಧಿಕಾರಿಗಳು ಹೆಚ್ಚಿನ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ ಪಾಂಡ್ವೆ ಸೂಚಿಸಿದ್ದಾರೆ. ಮುಂಗಾರು ಮಳೆ ಕೊರತೆಯಿಂದ ರೈತರು ಸಂಕಷ್ಟ ಎದುರಿಸುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಬೆಳೆ ವಿಮೆ ನೋಂದಣಿಯನ್ನು ತಾಲೂಕು, ಹೋಬಳಿ ಹಾಗೂ ಗ್ರಾಮ ಮಟ್ಟದಲ್ಲಿ ವ್ಯಾಪಕಗೊಳಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಹೆಚ್ಚಿನ ಸಂಖ್ಯೆಯ ರೈತರು ವಿಮಾ ವ್ಯಾಪ್ತಿಗೆ ಒಳಗಾಗುವಂತೆ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಹತ್ತಿ ಬೆಳೆಯ ಉತ್ಪಾದಕತೆ ಹೆಚ್ಚಿಸುವ ನಿಟ್ಟನಲ್ಲಿ ಗುಣಮಟ್ಟದ ಬೀಜ ವಿತರಣೆ, ಗುಚ್ಚ ಪ್ರಾತ್ಯಕ್ಷಿಕೆ, ಉತ್ಪಾದಕತೆ ಅಭಿಯಾನ ಹಾಗೂ ಸಮಗ್ರ ಬೆಳೆ ನಿರ್ವಹಣೆ ಕುರಿತು ರೈತರಿಗೆ ಅರಿವು ಮೂಡಿಸಬೇಕೆಂದು ನಿರ್ದೇಶನ ನೀಡಿದ್ದಾರೆ. ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೇ 27ರವರೆಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದ್ದು, ಸಾರ್ವಜನಿಕರು ಎಚ್ಚರಿಕೆ ವಹಿಸುವಂತೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಸೂಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಸಾರ್ವಜನಿಕರು, ಮೀನುಗಾರರು ಹಾಗೂ ಪ್ರವಾಸಿಗರಿಗೆ ಕೆಲ ನಿಬಂಧನೆಗಳನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಈ ಅವಧಿಯಲ್ಲಿ ಮೀನುಗಾರರು ಸಮುದ್ರಕ್ಕೆ ಮೀನುಗಾರಿಕೆಗೆ ತೆರಳದಂತೆ ಸೂಚಿಸಲಾಗಿದೆ.

0: ಇದೆ. ನೀರು ಇರುವ ತಗ್ಗು ಪ್ರದೇಶ, ಕೆರೆ, ನದಿ ತೀರ, ಸಮುದ್ರ ತೀರಕ್ಕೆ ಹೋಗದಂತೆ ಸಾರ್ವಜನಿಕರು, ಮುಖ್ಯವಾಗಿ ಮಕ್ಕಳು ಜಾಗ್ರತೆ ವಹಿಸುವುದು, ಪ್ರವಾಸಿಗರು ಹಾಗೂ ಸಾರ್ವಜನಿಕರು ನದಿ ನೀರಿರುವ ಪ್ರದೇಶ ಮತ್ತು ಸಮುದ್ರಕ್ಕೆ ಇಳಿಯದಂತೆ ಕಟ್ಟೆಚ್ಚರ ವಹಿಸುವುದು, ಕೃಷಿಕರು ಮಳೆ ಸಿಡಿಲಿನಂತಹ ಸಂದರ್ಭದಲ್ಲಿ ಕೃಷಿ ಚಟುವಟಿಕೆಯಿಂದ ದೂರವಿರುವಂತೆ ಸೂಚನೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದಾವಣಗೆರೆಯಲ್ಲಿ ಶಂಕಿತ ಭಯೋತ್ಪಾದಕ ಬಂಧನ ಖಚಿತಪಡಿಸಿದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಸಂಸದ ಬಿವೈ ರಾಘವೇಂದ್ರ ನೇತೃತ್ವದ ನಿಯೋಗ ಮನವಿ. ಬೆಳಗಾವಿ, ಬೆಂಗಳೂರಿನಲ್ಲಿ ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ ನಿವಾಸದ ಮೇಲೆ ಇಡಿ ದಾಳಿ, ದಾಖಲೆಗಳ ಪರಿಶೀಲನೆ. ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಗಮನ ಹರಿಸುವಂತೆ ಸಚಿವ ಪ್ರಿಯಾಂಕ್ ಖರ್ಗೆಗೆ ಕೇಂದ್ರ ಸಚಿವೆ ಶೋಭಾಕರಣ್ ಲಾಜೆ ಸಲಹೆ. ಹಾಗೂ ಕೇರಳಂನಲ್ಲಿ ಮಾದಕ ವಸ್ತುಗಳ ಜಾಲ ನಿಗ್ರಹಕ್ಕೆ ಆಪರೇಷನ್ ತೂಫಾನ್, ಸಹಕಾರ ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ಪತ್ರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಧಾರವಾಡ, ಹೊಸ ಹಾಡು.
2: ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಆರೋಗ್ಯ ದಂಗಳ ಪ್ರಾಯೋಜಿತ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಿಗ್ಗೆ 8:30. ಪ್ರಾಯೋಜಕರು ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಮಾಳಾಪುರ, ಧಾರವಾಡ.
1: ಅಬ್ಬರ ಚಿತ್ರದ ಗೀತೆಯನ್ನು ಕೇಳಿ ಹಾಡಿದ್ದಾರೆ ಐರಾ ಉಡುಪಿ ಹಾಗೂ ಸಂಗಡಿಗರು.

0: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕೆ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
1: ಸಂವಾದಿನಿ ಸಂತನ ಸುಸ್ವರ ಸಿಂಚನ
0: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯೆಡೆ.
2: ಆತ್ಮೀಯ ಕೇಳುಗರೆ, ಪ್ರತಿ ಶನಿವಾರ ಬೆಳಿಗ್ಗೆ 9:30 10:30 ಸಿನಿ ಕ್ವಿಜ್ ನಂದನಾ.
3: ನಮ್ಮ ಸಿನಿಮಾ, ನಿಮ್ಮ ಸಿನಿಮಾ, ನಮ್ಮ ಸಿನಿಮಾ, ಕನ್ನಡ ಸಿನಿಮಾ.
2: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನಾ. ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836.
4: ಜಗದ ಜನರಂಜನೀಯ.
2: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ.
5: RRR ಚಿತ್ರದ ಎರಡು ಗೀತೆಗಳನ್ನು ಕೇಳಿ ಹಾಡಿದ್ದಾರೆ ಕಲಾಭೈರವ ಕಲಾವಿದರು.

0: ಇದುವರೆಗೆ ಹೊಸ ಹಾಡುಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ.
1: ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಚನ್ನಯ್ಯನಗಿರಿ ಮನಗುಂಡಿ ಧಾರವಾಡ.
2: ನಿಸರ್ಗ ಜ್ಞಾನಾಮೃತ
0: ಆಕಾಶವಾಣಿ ಧಾರವಾಡ. ತರಂಗಾಂತರ 392.16 meters ಅಥವಾ 765 kHz, ಡಿಜಿಟಲ್ ಪ್ರಸಾರ 756 kHz ಹಾಗೂ FM 103 MHz ಕಂಪನಾಂಕಗಳ ಮೇಲೆ ಇದುವರೆಗೆ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಸಮಯ ಸರಿಯಾಗಿ 3:01. ಇಲ್ಲಿಗೆ ಮಧ್ಯಾಹ್ನದ ಪ್ರಸಾರ ಮುಕ್ತಾಯವಾಯಿತು. ಇನ್ನು ಮುಂದೆ FM 103 MHz ಕಂಪನಾಂಕಗಳ ಮೇಲೆ ಮುಂಬೈ ಕೇಂದ್ರದಿಂದ ಹಿಂದಿ ಕಾರ್ಯಕ್ರಮಗಳನ್ನು ಕೇಳುತ್ತೀರಿ. ಮುಖ್ಯವಾಹಿನಿಯ ಕಾರ್ಯಕ್ರಮ ಸಂಜೆ 5:30 ಆರಂಭವಾಗುವುದು. ಇನ್ನು ಮಂಜುಳಾ ವಡೇಕರ್ಗೆ ಅನುಮತಿ ನೀಡಿ. ಎಲ್ಲರಿಗೂ ನಮಸ್ಕಾರ.

Pagadunapa.

0: ಆಕಾಶವಾಣಿ ಧಾರವಾಡ. ಇದುವರೆಗೆ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ವಿವಿಧ ಭಾರತಿ ಮುಂಬೈ ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಆಲಿಸುತ್ತಿದ್ದೀರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ನಮ್ಮ ಸಂಜೆಯ ಕಾರ್ಯಕ್ರಮಗಳನ್ನು 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ತರಂಗದ ಮೇಲೆ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಸಂಜೆಯ ಪ್ರಸಾರ ಕಾರ್ಯವನ್ನು ಕೇಳಲಿದ್ದೀರಿ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಶುಭ ಸಂಜೆಯೊಂದಿಗೆ ಡಾಕ್ಟರ್ ನವೀನ್ ಶಾಸ್ತ್ರಿ ಪುರಾಣಿಕರ ನಮಸ್ಕಾರ. ಸಮಯ ಐದು ಗಂಟೆ 5:10. ಇದೀಗ ಟೀ ಟೈಮ್ ಚಿತ್ರಗೀತೆಗಳು.
1: ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡಿದ್ರೆ ನಿಮಗೆ ಭರ್ಜರಿ ಫಸಲು ಗ್ಯಾರಂಟಿ.
2: ಗುರುಗಳೇ, ರೈತನಿಗಿಂತ ಬೇಸಾಯದ ಬಗ್ಗೆ ಬೇರೆ ಯಾರಿಗೆ ಚೆನ್ನಾಗಿ ಗೊತ್ತು ಹೇಳಿ? ಸರಿಯಾದ ಸಮಯಕ್ಕೆ ಬೀಜಗಳ ಬಿತ್ತನೆ ಮಾಡಲಾಗಿದೆ.
1: ನಾನು ಬೆಳೆ ಬೆಳೆಯುವ ಬೀಜಗಳ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು NPS ಸಂಚಯ್ ಬಗ್ಗೆ ಮಾತಾಡ್ತಾ ಇದ್ದೀನಿ.
2: ಗುರುಗಳೇ, NPS ಸಂಚಯ್ ಹಂಗಂದ್ರೇನು?
1: NPS ಸಂಚಯ್ ಭಾರತ ಸರ್ಕಾರದ ಪ್ರಾಧಿಕಾರವಾದ PFRDA ನಡೆಸುವ ಪಿಂಚಣಿ ಯೋಜನೆಯಾಗಿದೆ. ಕೇವಲ 250 ರೂಪಾಯಿಯೊಂದಿಗೆ ನಿಮ್ಮ ಖಾತೆಯನ್ನ ತೆರೆಯಿರಿ ಮತ್ತು ಕೊಡುಗೆ ನೀಡುವುದನ್ನ ಮುಂದುವರಿಸಿ. ನಿಮ್ಮ ವೃದ್ಧಾಪ್ಯದಲ್ಲಿ ನಿಮಗೆ ಮಾಸಿಕ ಪಿಂಚಣಿ ಸಿಗುತ್ತೆ. ಇಂದು NPS ಸಂಚಯ್ನಲ್ಲಿ ಉಳಿತಾಯವನ್ನು ಪ್ರಾರಂಭಿಸಿ ಮತ್ತು ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ನಿಮ್ಮ ಬ್ಯಾಂಕ್ ಅನ್ನು ಸಂಪರ್ಕಿಸಿ. NPS ಸಂಚಯನೊಂದಿಗೆ ಭವಿಷ್ಯಕ್ಕೆ ಸಿದ್ಧರಾಗಿರಿ.
0: ಟೀ ಟೈಮ್ ಚಿತ್ರಗೀತೆಗಳ ಆರಂಭದಲ್ಲಿ ಕೇಳೋಣ ಗುಣ ನೋಡಿ ಹೆಣ್ಣು ಕೊಡು ಚಿತ್ರದ ಗೀತೆಯನ್ನು SV ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, RN ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ M ರಂಗರಾವ್ ಅವರ ಸಂಗೀತ.

0: ಶ್ರೀ ಮೃತ್ಯುಂಜಯ ಮರೋಳ್ ಅವರ ಅಧ್ಯಕ್ಷತೆಯಲ್ಲಿ ಯಶಸ್ವಿ ಡೆವಲಪರ್ಸ್ ಅರ್ಪಿಸುವ ಹೂವು ಬಳ್ಳಿಯ ಮೇಳ ಜೂನ್ 26, 27, 28 ಮುಂಜಾನೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ. ಹೊಸ ಮನೆಗಳು, ಹೊಸ ಅಂಗಡಿಗಳು ಹಾಗೂ ಬಾಡಿಗೆ ಬರುವಂತಹ ವಾಣಿಜ್ಯ ಆಸ್ತಿಗಳ ಮಾರಾಟ ಮೇಳವಿದು. ಸ್ಥಳ ಯಶಸ್ವಿ ಎನ್ಕ್ಲೇವ್, ಕುಮಾರ್ ಪಾರ್ಕ್, ಗೋಕುಲ್ ರಸ್ತೆ, ಹುಬ್ಬಳ್ಳಿ. ಅಂಗಡಿಗಳನ್ನು ಖರೀದಿಸುವ ಗ್ರಾಹಕರಿಗೆ 5 ವರ್ಷಗಳವರೆಗೆ ಯಶಸ್ವಿ ಡೆವಲಪರ್ಸ್ ವತಿಯಿಂದ ಕಡ್ಡಾಯ ಬಾಡಿಗೆ ನೀಡುವ ಖಾತರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
1: 9448112323
0: ಅಥವಾ
1: 7353112323.
0: ಸಾಲ ಸೌಲಭ್ಯ SBI, ಕೆನರಾ ಬ್ಯಾಂಕ್, ಹುಬ್ಬಳ್ಳಿ ಅರ್ಬನ್ ಬ್ಯಾಂಕ್. ಷರತ್ತುಗಳು ಅನ್ವಯ.
2: ಇನ್ನು ಮುಂದೆ ಕೇಳೋಣ SB ಬಾಲಸುಬ್ರಹ್ಮಣ್ಯ.

ಇನ್ನು ಮುಂದೆ ಕೇಳೋಣ. ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಜೇನುಗೂಡು ಚಿತ್ರದ ಗೀತೆಯನ್ನು ಕೂರ ಸೀತಾರಾಮ್ ಶಾಸ್ತ್ರಿಗಳ ಸಾಹಿತ್ಯಕ್ಕೆ ವಿಜಯ ಕೃಷ್ಣಮೂರ್ತಿಯವರ ಸಂಗೀತ.

ಗೋಸ್ಕರ ಬ್ರಹ್ಮ ಪರಿದಾಕ್ಷರ ಬೀಡು ಬೀಡು ಈ ಅಂತರ ಇಂಥ ಪ್ರೇಮಾಂಕುರ

0: ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡಿದ್ರೆ ನಿಮಗೆ ಭರ್ಜರಿ ಫಸಲು ಗ್ಯಾರಂಟಿ.
1: ಗುರುಗಳೇ, ರೈತನಿಗಿಂತ ಬೇಸಾಯದ ಬಗ್ಗೆ ಬೇರೆ ಯಾರಿಗೆ ಚೆನ್ನಾಗಿ ಗೊತ್ತು ಹೇಳಿ? ಸರಿಯಾದ ಸಮಯಕ್ಕೆ ಬೀಜಗಳ ಬಿತ್ತನೆ ಮಾಡಲಾಗಿದೆ.
0: ನಾನು ಬೆಳೆ ಬೆಳೆಯುವ ಬೀಜಗಳ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು NPS ಸಂಚಯ್ ಬಗ್ಗೆ ಮಾತಾಡ್ತಾ ಇದ್ದೀನಿ.
1: ಗುರುಗಳೇ, NPS ಸಂಚಯ್ ಹಂಗಂದ್ರೇನು?
0: NPS ಸಂಚಯ್ ಭಾರತ ಸರ್ಕಾರದ ಪ್ರಾಧಿಕಾರವಾದ PFRDA ನಡೆಸುವ ಪಿಂಚಣಿ ಯೋಜನೆಯಾಗಿದೆ. ಕೇವಲ 250 ರೂಪಾಯಿಯೊಂದಿಗೆ ನಿಮ್ಮ ಖಾತೆಯನ್ನ ತೆರೆಯಿರಿ ಮತ್ತು ಕೊಡುಗೆ ನೀಡುವುದನ್ನ ಮುಂದುವರಿಸಿ. ನಿಮ್ಮ ವೃದ್ಧಾಪ್ಯದಲ್ಲಿ ನಿಮಗೆ ಮಾಸಿಕ ಪಿಂಚಣಿ ಸಿಗುತ್ತೆ. ಇಂದು NPS ಸಂಚಯ್ನಲ್ಲಿ ಉಳಿತಾಯವನ್ನು ಪ್ರಾರಂಭಿಸಿ ಮತ್ತು ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ನಿಮ್ಮ ಬ್ಯಾಂಕ್ ಅನ್ನು ಸಂಪರ್ಕಿಸಿ. NPS ಸಂಚಯನೊಂದಿಗೆ ಭವಿಷ್ಯಕ್ಕೆ ಸಿದ್ಧರಾಗಿರಿ.
2: ಟೀ ಟೈಮ್ ಚಿತ್ರಗೀತೆಗಳ ಕೊನೆಯಲ್ಲಿ ಕೇಳೋಣ ಮಾಂಗಲ್ಯ ಭಾಗ್ಯ ಚಿತ್ರದ ಗೀತೆಯನ್ನು. ಧ್ವನಿ ನೀಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ. ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ.

ಇದುವರೆಗೆ ಗುಣ ನೋಡಿ ಹೆಣ್ಣು ಕೊಡು, ಕಾಂಚನ ಮೃಗ, ಜೇನುಗೂಡು, ಪಲ್ಲಕ್ಕಿ, ನಾಗಮಂಡಲ, ಮಾಂಗಲ್ಯ ಭಾಗ್ಯ ಚಿತ್ರದಿಂದ ಆಯ್ದ ಗೀತೆಗಳನ್ನು ಕೇಳಿದ್ರಿ. ಇದುವರೆಗೂ ಟೀ ಟೈಮ್ ಚಿತ್ರಗೀತೆಗಳು ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ.

0: ಶುದ್ಧತಾ ಸೇ ಭರಾ ನಿರ್ಮಾ ಶುದ್ಧ ನಮಕ್.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನ್ನಿಂಗ್ಹ್ಯಾಮ್ ರೋಡ್.

ದಿನಾಂಕ 6/5/2026 ಧಾರವಾಡ ಜಿಲ್ಲೆ ಅಮ್ಮಿನಬಾವಿಯಿಂದ ಕಾಣೆಯಾಗಿರುತ್ತಾರೆ. ಎತ್ತರ 5 ಫೋಟು 5 ಇಂಚು, ಕೋಲು ಮುಖ, ಸಾಧಾರಣ ಮೈಕಟ್ಟು, ಗೋಧಿ ಕೆಂಪು ಮೈಬಣ್ಣ, ಕಪ್ಪು ಕೂದಲು ಇರುತ್ತವೆ. ಕನ್ನಡ ಇಂಗ್ಲಿಷ್ ಭಾಷೆಯಲ್ಲಿ ಮಾತನಾಡುತ್ತಾರೆ. ಕಾಣೆಯಾದಾಗ ಕಪ್ಪು ಪ್ಯಾಂಟ್, ತಿಳಿ ಗುಲಾಬಿ ಬಣ್ಣದ ಚೆಕ್ಸ್, ಉದ್ದ ತೋಳಿನ ಅಂಗಿ ಧರಿಸಿದ್ದು ಇರುತ್ತದೆ. ಈ ಚಹರೆ ಪಟ್ಟಿ ಹೊಂದಿರುವ ವ್ಯಕ್ತಿಯ ಸುಳಿವು ಸಿಕ್ಕಲ್ಲಿ

ರಜಿಯಾ ರಫಿಕ್ ಶೇಖ್ ಎಂಬ 6 ವರ್ಷದ ಬಾಲಕಿ. ದಿನಾಂಕ 10/4/2026 ಕಾಣೆಯಾಗಿರ್ತಾರೆ. ಎತ್ತರ 2 ಫುಟು 9 ಇಂಚು. ಉದ್ದನೆಯ ಮುಖ, ಉದ್ದ ಮೂಗು ಇರುತ್ತದೆ. ತೆಳ್ಳನೆಯ ಮೈಕಟ್ಟು, ಗೋಧಿ ಮೈ ಬಣ್ಣ. ಎರಡು ಕಿವಿಯಲ್ಲಿ ಕಿವಿ ಓಲೆಗಳನ್ನು ಇರುತ್ತವೆ. ಕಾಣೆಯಾದಾಗ ಕೆಂಪು ಬಣ್ಣದ ಚೂಡಿದಾರ್, ಕೆಂಪು ಬಣ್ಣದ ಪ್ಯಾಂಟ್ ಧರಿಸಿದ್ದು ಇರುತ್ತದೆ. ತೆಲುಗು, ಹಿಂದಿ ಮತ್ತು ಸ್ವಲ್ಪ ಕನ್ನಡ ಭಾಷೆಯನ್ನು ಮಾತನಾಡುತ್ತಾಳೆ. ಈ ಬಾಲಿಕೆಯ ಸುಳಿವು ಸಿಕ್ಕಲ್ಲಿ ಹುಬ್ಬಳ್ಳಿ ಶಹರ ಪೊಲೀಸ್ ಠಾಣೆ ನಂಬರ್ 08-36-22-33-540 ಹಾಗೂ ಹುಬ್ಬಳ್ಳಿ ಧಾರವಾಡ ನಗರ ಕಂಟ್ರೋಲ್ ರೂಮ್ 9480-80-20-21 ಸಂಖ್ಯೆಗೆ ತಿಳಿಸಲು ಕೋರಲಾಗಿದೆ.

ಇನ್ನು ಮುಂದೆ 6:30ಕ್ಕೆ ರಸವಾರ್ತೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ, 6:51ಕ್ಕೆ ಕೃಷಿ ರಂಗದಲ್ಲಿ ಸೇಬು ಬೆಳೆ ಬೇಸಾಯ ಕ್ರಮಗಳು ಈ ಕುರಿತು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಕುಳ್ಳಿ ಗ್ರಾಮದ ಪ್ರಗತಿಪರ ರೈತರಾದ ಶ್ರೀಶೈಲ್ ಮಲ್ಲಪ್ಪ ತೇಲಿ ಅವರೊಂದಿಗಿನ ಸಂದರ್ಶನವನ್ನು ಕೇಳುತ್ತೀರಿ. ಸಂದರ್ಶಕರು ಕುಮಾರ್ ಅಗಡಿ. ಆ ನಂತರ ತಿಳುವಳಿಯ ನಾಗರಾಜ್ ತೋಂಬ್ರಿ ಹಾಗೂ ಸಂಗಡಿಗರಿಂದ ಕಿನ್ನರಿ ಜೋಗಿ ಪದ. 7:45ಕ್ಕೆ ಜುಬೇದಾಬಾಯಿ ಸೌಣೂರ್ ಅವರು ಹಾಡಿರುವ ರಂಗಗೀತೆಗಳು. 8:30ಕ್ಕೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್. 9:15ಕ್ಕೆ ಪ್ರಚಲಿತ ವಿದ್ಯಮಾನ. 9:30ಕ್ಕೆ

ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕ್ರೀಡಾಲೋಕ. ಅಂತಾರಾಷ್ಟ್ರೀಯ ಹಾಕಿ ಆಟಗಾರ ಮತ್ತು ಏಕಲವ್ಯ ಪ್ರಶಸ್ತಿ ವಿಜೇತರಾದ ಮೊಹಮ್ಮದ್ ರಹೀದ್ ಮೊಹಿಸಿನ್ ಅವರೊಂದಿಗಿನ ಸಂದರ್ಶನವನ್ನು ಕೇಳುತ್ತೀರಿ. 10 ಗಂಟೆಗೆ ರಂಗನಾಟಕ ರಣದುಂದುಭಿ, ರಚನೆ ಎನ್ ಎಸ್ ರಾವ್, ನಿರ್ದೇಶನ ಚನ್ನಬಸಪ್ಪ ಕಾಳೆ. ಪ್ರಸ್ತುತಪಡಿಸುತ್ತಾರೆ ಹುಬ್ಬಳ್ಳಿಯ ಶ್ರೀ ನಟರಾಜ ಕಲಾಬಳಗದ ಸದಸ್ಯರು.

ಇನ್ನು ನಾಳೆ ಬೆಳಗಿನ ಪ್ರಸಾರ ಕಾರ್ಯದಲ್ಲಿ 6:05 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ, 6:25 ಡಾಕ್ಟರ್ ಮಂಜುನಾಥ್ ಲಮಾಣಿ ಅವರಿಂದ ಚಿಂತನ, 6:30 ರೈತರಿಗೆ ಸಲಹೆಗಳು, 6:35 ನಿಸರ್ಗ ಜ್ಞಾನಾಮೃತ ಭಾಗವಹಿಸುವ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರುಬಸವ ಮಹಾಮನೆ ಮನಗುಂಡಿ, ನಿರೂಪಣೆ ಜಿ ಸುರೇಖ ಸುರೇಶ್. 6:50 ಪ್ರಾಯೋಜಿತ ಕಾರ್ಯಕ್ರಮ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ, ಪ್ರಸ್ತುತಿ ಮಾಯಾ ರಾಮನ್. 7:15 ಭಾವಯಾನ, 7:45 ಚಿತ್ರಗೀತೆಗಳನ್ನು ಪ್ರಸಾರ ಮಾಡ್ತೇವೆ. 8:30 ಎಸ್ ಆರ್ ರಾಮನಗೌಡರ ಆಸ್ಪತ್ರೆ ಪ್ರಾಯೋಜಿತ ಕಾರ್ಯಕ್ರಮ ಆರೋಗ್ಯದಂಗಳ, ಪ್ರಸ್ತುತಿ ಮಾಯಾ ರಾಮನ್.

8:45ಕ್ಕೆ ಹಳೆ ಗಂಟು ಹೊಸ ನಂಟು ಈ ಕುರಿತು ಮಾತನಾಡುತ್ತಾರೆ ಮಲ್ಲಿಕಾರ್ಜುನ್ ಹುಲಗಬಾಳಿ. 9:05ಕ್ಕೆ ಸಾಕ್ಷಿ ಎ ಹಿರೇಮಠ್ ಅವರಿಂದ ಸುಗಮ ಸಂಗೀತ. 9:15ಕ್ಕೆ ಕನಕ ಅಧ್ಯಯನ ಪೀಠ ಪ್ರಾಯೋಜಿತ ಕನಕ ದೀಪ ರಾಮ ಧ್ಯಾನ ಚರಿತೆ ಕಾವ್ಯದ ವಾಚನ ಮತ್ತು ವ್ಯಾಖ್ಯಾನ. ಮಾತನಾಡುತ್ತಾರೆ ಗಾಯತ್ರಿ ಸರದೇಶ್ ಪಾಂಡೆ. ವ್ಯಾಖ್ಯಾನ ಡಾಕ್ಟರ್ ಶ್ರೀಧರ್ ಹೆಗಡೆ ಭದ್ರನ್. ಪ್ರಸ್ತುತಿ ಜಿ ಸುರೇಖ ಸುರೇಶ್. 9:30ಕ್ಕೆ ಹಲೋ ನಂದನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

0: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
1: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
0: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
1: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
0: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
2: ನಾಳೆ ನಮ್ಮ ನಿಲಯದಿಂದ ಬಿತ್ತರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳುತ್ತಿದ್ದರೆ 9:30 ಹಲೋ ನಂದನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 10:30 ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು, 10:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮೊದಲಿಗೆ ಲಕ್ಕುಂಡಿಯ ಬಸವರಾಜ್, ನೀಲಪ್ಪ ಹಡಗಲಿ ಹಾಗೂ ಸಂಗಡಿಗರಿಂದ ಗೀಗಿಪದ, ಆನಂತರ ಸವದತ್ತಿ ತಾಲೂಕು ಬೆನಕಟ್ಟಿಯ ನಿಜಪ್ಪ ಎಸ್ ಸಾವಳಗಿ ಹಾಗೂ ಸಂಗಡಿಗರಿಂದ ಕರಡಿ ಮಜಲು, 11:00 ಕೇಳು ಗೆಳತಿ ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾ ರಾಮನ್, 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ತರಲಗಟ್ಟಿ ಅವರ ಸಿತಾರವಾದನ ಕೇಳುತ್ತಾರೆ. ನಾಳೆ ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ, ಮೊಹರಂ ಪ್ರಯುಕ್ತ ಕೊಡಗಿನ ಮಡಿಕೇರಿಯ ಅಹಮದಿ ಮುಸ್ಲಿಂ ಜಮಾತ್ ಮಹಿಳಾ ವಿಭಾಗದ ಸದಸ್ಯರಿಂದ ಕಾರ್ಯಕ್ರಮ. 12:35 ಆರೋಗ್ಯ ಸಂಚಿಕೆಯಲ್ಲಿ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆ, ಈ ಕುರಿತು ಶಿವಮೊಗ್ಗದ ಮಕ್ಕಳ ತಜ್ಞರಾಗಿರುವ ಡಾಕ್ಟರ್ ಕಾರುಣ್ಯ ಜಿಜೆ ಅವರೊಂದಿಗಿನ ಸಂದರ್ಶನವನ್ನು ಕೇಳುತ್ತಿರಿ. ಸಂದರ್ಶಕರು ಶಿಲ್ಪಾ ಎಚ್ಎಂ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 13:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಕುರಿತು ಮಾಹಿತಿಯಲ್ಲಿ ಜೇನು ಮತ್ತು ಉಪ್ಪಿನಕಾಯಿ ಮೌಲ್ಯವರ್ಧನೆ ಹಾಗೂ ಮಾರಾಟದ ಅನುಭವ ಕುರಿತು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಶ್ರೀಮತಿ ವನಿತಾ ಭಟ್ ಅವರೊಂದಿಗಿನ ಸಂದರ್ಶನವನ್ನು ಕೇಳುತ್ತಿರಿ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. 13:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸಾಂಬಾಳ್ವಾದನ ಕೇಳುವಿರಿ. ಪ್ರಸ್ತುತಪಡಿಸುತ್ತಾರೆ ಜಮಖಂಡಿ ತಾಲೂಕು ನಾವಲಗಿಯ ವಿಶ್ವನಾಥ್ ಡಿ ದೇವದಾಸ್ ತಂಡದವರಿಂದ. 13:30 ಹಲೋ ಅಭಿಲಾಷ, 2:40 ಭಾವಯಾನ,

0: ನಂತರ ಹೊಸ ಹಾಡು ಪ್ರಸಾರವಾಗುವುದು. ಇನ್ನು ನಾಳೆ ಅಹಮದಿ ಮುಸ್ಲಿಂ ಜಮಾತ್ ಮಹಿಳಾ ವಿಭಾಗದ ಸದಸ್ಯರಿಂದ ಕಾರ್ಯಕ್ರಮ. 12:35 ಆರೋಗ್ಯ ಸಂಚಿಕೆಯಲ್ಲಿ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆ, ಈ ಕುರಿತು ಶಿವಮೊಗ್ಗದ ಮಕ್ಕಳ ತಜ್ಞರಾಗಿರುವ ಡಾಕ್ಟರ್ ಕಾರುಣ್ಯ ಜಿಜೆ ಅವರೊಂದಿಗಿನ ಸಂದರ್ಶನವನ್ನು ಕೇಳುತ್ತೀರಿ. ಸಂದರ್ಶಕರು ಶಿಲ್ಪಾ ಎಚ್ಎಂ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಕುರಿತು ಮಾಹಿತಿಯಲ್ಲಿ ಜೇನು ಮತ್ತು ಉಪ್ಪಿನಕಾಯಿ ಮೌಲ್ಯವರ್ಧನೆ ಹಾಗೂ ಮಾರಾಟದ ಅನುಭವ ಕುರಿತು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಶ್ರೀಮತಿ ವನಿತಾ ಭಟ್ ಅವರೊಂದಿಗಿನ ಸಂದರ್ಶನವನ್ನು ಕೇಳುತ್ತೀರಿ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. 1:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸಾಂಬಾಳ್ ವಾದನ ಕೇಳುವಿರಿ. ಪ್ರಸ್ತುತಪಡಿಸುತ್ತಾರೆ ಜಮಖಂಡಿ ತಾಲೂಕು ನಾವಲ್ಗಿಯ ವಿಶ್ವನಾಥ್ ಡಿ ದೇವದಾಸ್ ತಂಡದವರಿಂದ. 1:30 ಹಲೋ ಅಭಿಲಾಷ, 2:40 ಭಾವಯಾನ, ನಂತರ ಹೊಸ ಹಾಡು ಪ್ರಸಾರವಾಗುವುದು. ಇನ್ನು ನಾಳೆ ಕೇಳುತ್ತೀರಿ ಸಂದರ್ಶಕರು ಶರಣಬಸವ ಚೋಳೇನ್. ಆನಂತರ ಹುಬ್ಬಳ್ಳಿ ತಾಲೂಕು ಬ್ಯಾಹಟ್ಟಿಯ ಸಕ್ಕುಬಾಯಿ ಮಡಿವಾಳಪ್ಪ ಬಡಿಗರ್ ಹಾಗೂ ಸಂಘಗಳಿಂದ ಭಜನಾ ಪದ. 7:45 ಮರಾಠಿ ಹಾಡುಗಳು, 8:00 ಯುವವಾಣಿಯಲ್ಲಿ ಹುಬ್ಬಳ್ಳಿ ನವನಗರದ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. 8:30 ಪುಷ್ಪಹಾರ, 9:15 ಸ್ವರ ಸೌರಭ. 10:00 ಕೇಶವ ಕುಮಾರ್ ಮಾಲ್ವಿ ಅವರ ಸಂತೂರ್ ವಾದನ ಕೇಳುತ್ತೀರಿ. 10:30 ಹಳೆ ಕನ್ನಡ ಚಿತ್ರಗೀತೆಗಳು. ಇದುವರೆಗೆ ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಬಿತ್ತರವಾಗುವ ಕಾರ್ಯಕ್ರಮಗಳನ್ನು ಪರಿಚಯಿಸಿಕೊಂಡಿರಿ. ಆಕಾಶವಾಣಿ ಧಾರವಾಡ.
1: 35 years of clinical excellence with compassion.
2: From life-saving emergencies to advanced cardiac and multi-specialty expertise,
1: Bengaluru has placed its trust in one name.
2: Choose the care Bengaluru believes in.
1: Call 9686860310. Fortis Hospital, Cunningham Road. With you for life.
0: Akashavani, Dharwada. ಸಮಯ 6:20 ಆಗುತ್ತಿಲ್ಲದೆ ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದಿಲ್ಲಿ ಕೇಂದ್ರದಿಂದ. ಆನಂತರ 6:30 ರಸವಾರ್ತೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
3: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ಭಾರತೇನ ಸಂಯುಕ್ತ ರಾಷ್ಟ್ರ ಸಂಘಸ್ಯ ಏಕಸ್ಮಿನ್ ಮಂಚೆ ಪಾಕಿಸ್ತಾನ ದೇಶೇನ ಕೃತ ಕಾಶ್ಮೀರ ವಿಷಯಕ ಚರ್ಚಾಯಾಂ ದೃಢತಯಾ ಆಕ್ಷೇಪ ಪ್ರಕಟಿತ. ಇಸ್ಲಾಮಾಬಾದ ಅಸ್ಯ ಮಂಚಸ್ಯ ರಾಜನೀತಿಕರಣಂ ಅಕರೋತ್ ಇತಿ ಆಕ್ಷೇಪೋಪಿ ಕೃತಃ. ಇರಾನ್ ದೇಶಸ್ಯ ಪರಿಷ್ಕೃತ ಸುರಕ್ಷಾ ಸ್ಥಿತಿಂ ವೀಕ್ಷ್ಯ ತೆಹರಾನ್ ಸ್ಥಿತ ಭಾರತೀಯ ದೂತಾವಾಸ ಪಕ್ಷತಃ ಭಾರತೀಯ ನಾಗರಿಕಾಣಾಂ ಕೃತೆ ಏಕಃ ಸಂಶೋಧಿತ ಸುರಕ್ಷಾ ಪರಾಮರ್ಶಃ ನಿರ್ಗತಃ. ಯತ್ರ ಹಿ ಅಗ್ರಿಮ ಸೂಚನಾ ಪರ್ಯಂತಂ ಅನಾವಶ್ಯಕ ಯಾತ್ರಾಂ ವರ್ಜಯಿತುಂ ಉಪಾದಿಷ್ಟಂ. ವಿದೇಶಮಂತ್ರಿ ಡಾಕ್ಟರ್ ಎಸ್ ಜಯಶಂಕರ ಅದ್ಯ ವರ್ತಮಾನ ವೈಶ್ವಿಕ ಸಮಾಹ್ವಾನಾಂ ಮಧ್ಯೆ ಭಾರತ ದಕ್ಷಿಣ ಕೊರಿಯಾ ದೇಶಯೋಃ ಸಂಬಂಧಸ್ಯ ಸುದೃಢೀಕರಣಸ್ಯ ಮಹತ್ವಂ ಪ್ರತಿಪಾದಿತವಾನ್. ಹಾಕಿ ಇಂಡಿಯಾ ಸಂಸ್ಥಾ ಅದ್ಯ ಆಗಾಮಿ ಯುನೈಟೆಡ್ ಕಿಂಗ್ಡಮ್ ಪ್ರವಾಸಾರ್ಥಂ ಚತುರ್ವಿಂಶತಿ ಸದಸ್ಯಾನಾಂ ಕನಿಷ್ಠ ಮಹಿಳಾ ಹಾಕಿ ದಲಸ್ಯ ಉದ್ಘೋಷಣಾಂ ಅಕರೋತ್. ಅಪಿ ಚ ಫಿಫಾ ವಿಶ್ವಕಪ್ ಕ್ರೀಡಾಯಾಂ ಕೊಲಂಬಿಯಾ ದೇಶಃ ಅದ್ಯ ಮೆಕ್ಸಿಕೊ ದೇಶಸ್ಯ ಗ್ವಾಡಲ್ಹಾರಾ ನಗರೆ ಗ್ರೂಪ್ ಕೆ ಕ್ರೀಡಾಯಾಂ ಡಿ ಆರ್ ಕಾಂಗೊ ದೇಶಂ 1-0 ಇತ್ಯನೇನ ಅಂಕೇನ ಪರಾಜಿತ್ಯ ರೌಂಡ್ ಆಫ್ 32 ಇತ್ಯಸ್ಮಿನ್ ಪ್ರವಿಷ್ಟಃ. ಅಥ ವಾರ್ತಾಃ ವಿಸ್ತರೇಣ. ಭಾರತೇನ ಸಂಯುಕ್ತ ರಾಷ್ಟ್ರ ಸಂಘಸ್ಯ ಏಕಸ್ಮಿನ್ ಮಂಚೆ ಪಾಕಿಸ್ತಾನ ದೇಶೇನ ಕೃತ ಕಾಶ್ಮೀರ ವಿಷಯಕ ಚರ್ಚಾಯಾಂ ದೃಢತಯಾ ಆಕ್ಷೇಪ ಪ್ರಕಟಿತ. ಇಸ್ಲಾಮಾಬಾದ ಅಸ್ಯ ಮಂಚಸ್ಯ ರಾಜನೀತಿಕರಣಂ ಅಕರೋತ್ ಇತಿ ಆಕ್ಷೇಪೋಪಿ ಕೃತಃ. ಅಪಿ ಚ ಸಹ ಅಧ್ಯಕ್ಷತ್ವೇನ ಸ್ವಸ್ಥಾನಸ್ಯ ದುರುಪಯೋಗಾಯ ಅಪಿ ಭಾರತೇನ ಕಟ್ವಾಲೋಚಿತ. ನ್ಯೂಯಾರ್ಕ್ ನಗರೆ ಸಂಯುಕ್ತ ರಾಷ್ಟ್ರ ಸಂಘಸ್ಯ ಭಾರತಸ್ಯ ಸ್ಥಾಯಿ ಪ್ರತಿನಿಧಿನಾ ಪಿ ಹರೀಶೇನ ಪಾಕಿಸ್ತಾನಸ್ಯ ಸ್ಥಾಯಿ ಪ್ರತಿನಿಧಿ ದ್ವಾರಾ ಅಸೀಮ್ ಇಫ್ತಿಖಾರ್ ಅಹಮದ್ ಇತ್ಯಸ್ಯ ವಕ್ತವ್ಯಸ್ಯ ಪ್ರತಿಕ್ರಿಯಾರೂಪೇಣ ಏಷಾ ಟಿಪ್ಪಣಿ ಕೃತಾ.
4: मैं पाकिस्तानी पक्ष की टिप्पणियों का उल्लेख करता हूँ। ये हैरान कर देने वाला है कि ऐसे मंच पर जहाँ राजनीतिक मुद्दों पर संतुलित और निष्पक्ष चर्चा की उम्मीद की जाती है, ऐसी बातें कही गयी। मैं दोहराना चाहता हूँ कि जम्मू कश्मीर पूर्ण रूप से भारत का घरेलू मामला है।
3: पाकिस्तानात् हस्तक्षेपस्य प्रतिक्रिया रूपेण श्रीहरीशः सह अध्यक्षस्य आचरणस्य निन्दाम् अकरोत्। जम्मू कश्मीर विषय भारतस्य दीर्घकालस्य स्थितिं पुनरुद्घाटयत् च। भारतीयः राजदूतः संयुक्तराष्ट्रसंघस्य अशीति संरचनायाः अन्तर्गतस्य संयुक्तराष्ट्रसंघस्य आदेशानां वर्तमान समीक्षायाः विषये अपि अवदत्। यस्योद्देश्यं सम्पूर्ण संस्थायां कार्यक्षमतां वर्धयितुमस्ति। ईरान देशस्य परिष्कृत सुरक्षा स्थितिं वीक्ष्य तेहरान स्थित भारतीय दूतावास पक्षतः भारतीय नागरिकाणां कृते एकः संशोधितः सुरक्षा परामर्शः निर्गतः। देशस्य सकारात्मक परिवर्तनानि सामान्य स्थितिं च अवलोक्य दूतावासेन नागरिकाः ईरान प्रवास विषये विचारं कर्तुं सूचिताः, किन्तु साकमेव अग्रिम सूचना पर्यन्तं अनावश्यक यात्रां वर्जयितुम् अपि उपादिष्टम्। परामर्शानुसारं ये भारतीयाः सम्प्रति ईराने निवसन्ति अथवा

ವಿಜಯಪುರದ ಕಟ್ಟೇಗೂರ್ ರಾಜ್, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಪ್ರಿಯ ಶ್ರೋತೃಗಳೇ, ನಮ್ಮ ದೇಶದ ಗಲ್ಲಿಯಲ್ಲಿ ಆಡುವ ಜನಪ್ರಿಯ ಆಟ ಗಿಲ್ಲಿದಾಂಡು ಗೊತ್ತಲ್ಲ? ಇದನ್ನ ಕ್ರಿಕೆಟ್ ಆಟದ ಫೋರ್ ಫಾದರ್ ಅಂತೆಲ್ಲ ಕರೀತಾರೆ. ಇಂತಿಪ್ಪ ಗಿಲ್ಲಿದಾಂಡು ಸ್ಪೇನ್ನಲ್ಲಿ ಬಿಲಾರ್ಡ್ ಆಗಿ ರೂಪಾಂತರವಾಗಿ ದೇಶದ ತುಂಬೆಲ್ಲ ಆಟ ಆಡ್ತಾ ಇದೆ ಅಂದ್ರೆ ನೀವು ನಂಬಲೇಬೇಕು. ಇದು ಅಲ್ಲಿ ಗಲ್ಲಿಲಿ ಆಡೋ ಆಟವಾಗುಳ್ದಿಲ್ಲ, ಕ್ರಿಕೆಟ್ ಫುಟ್ಬಾಲ್ ತರ ಗಿಲ್ಲಿದಾಂಡಿಗೂ ಒಂದು ಗೌರವ ಸಿಕ್ಕಿದೆ. ಟೂರ್ನಮೆಂಟ್ಗಳು ನಡೀತವಂತೆ. ವಾಯುವ್ಯ ಭಾಗ ಗಲೀಷಿಯಾ ಅಂತಿದೆಯಲ್ಲ, ಅಲ್ಲಿನ ಸರ್ಕಾರ ಇದಕ್ಕೆ ಅಧಿಕೃತ ಆಟ ಅನ್ನೋ ಮುದ್ರೆ ಬೇರೆ ಒತ್ಬಿಟ್ಟಿದೆ. ಸ್ಪೇನ್ರಿಗೆ ಗಿಲ್ಲಿದಾಂಡು ಅಂದ್ರೆ ಒಂಥರ ಗಿಚ್ಚಿಗಿಲಿಗಿಲಿ ಇದ್ದಂಗೆ, ಅದಕ್ಕೆ ಒಂದಿಡೀ ಪ್ರೀತಿ ಜಾಸ್ತಿ. ಅಲ್ಲಿ ಗಿಲ್ಲಿದಾಂಡು ಒಕ್ಕೂಟಗಳಿವೆ, ಆಟ ಹೇಳ್ಕೊಡೋ ಅಕಾಡೆಮಿಗಳು ಕ್ಲಬ್ಗಳು ತಲೆ ಎತ್ತಿವೆ. ಗಲೀಷಿಯಾ ಆಸ್ಟೂರಿಯಾಸ್ ಪ್ರಾಂತ್ಯಗಳಲ್ಲಿ ಇದು ಜನಪ್ರಿಯ ಆಟ. ಕ್ಯಾಟಲೋನಿಯಾದಲ್ಲಂತೂ ಗಿಲಿಗಿಲಿ ಗಿಲ್ಲಕ್ಕೂ ಅಂತ ಗಿಲ್ಲಿದಾಂಡು ಹಿಡ್ಕೊಂಡು ಆಡ್ತಾರಂತೆ. ಇದಕ್ಕೆಲ್ಲ ಮೂಲ ಸ್ಫೂರ್ತಿ ಯಾರು ಗೊತ್ತಾ? ನಮ್ಮ ಚೆಕ್ ದೇ ಇಂಡಿಯಾ. ಭಾರತದಲ್ಲಿ ಗಲ್ಲಿಲಿ ಹುಟ್ಟಿ ಇವತ್ತು ಸ್ಪೇನ್ ದೇಶದಲ್ಲಿ ಮಿನುಕ್ತಿರೋ ಗಿಲ್ಲಿದಾಂಡನ್ನ ಮಹಾಭಾರತದ ಕಾಲದಲ್ಲಿ ಕೃಷ್ಣ ಪರಮಾತ್ಮ ಬಲರಾಮನ ಜೊತೆ ಆಡ್ತಾ ಇದ್ನಂತೆ. ಕೌರವರು ಪಾಂಡವರು ಕೂಡ ಗಿಲ್ಲಿ ಆಟವೀರರು, ಶೂರರು ಆಗಿದ್ರಂತೆ. ಅದಕ್ಕೆ ಇರಬೇಕು ಕುರಿಕಾಯೋರ ಫೇವರೇಟ್ ಆಟ ಆಗಿರೋದು. ಅಂದ್ಹಾಗೆ ಗಿಲ್ಲಿಗೆ ಭಾರತ ತವರಾದ್ರೆ ಸ್ಪೇನ್ ಅತ್ತೆ ಮನೆ. ಹಂಗಾಗಿ ಇಲ್ಲಿ ಗಿಲ್ಲಿ ಹಿಡಿದವರು ಅಲ್ಲಿ ಸ್ಪೇನ್ನಲ್ಲಿ ನೀರು ಕುಡ್ದಂತೆ ಆಡಬಹುದು. ಯಾಕಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಸೇಮ್ ಟು ಸೇಮ್. ಇಲ್ಲಿ ಟೈಮ್ ತೊಳ್ಳೋಕೆ ಆಡಿದ್ರೆ ಅಲ್ಲಿ ಪ್ರಶಸ್ತಿ ಗೆಲ್ಲೋಕೆ ಆಡ್ತಾರೆ. ನಮ್ಮ ಗಿಲ್ಲಿದಾಂಡ್ ಇಲ್ಲೇ ಬಿಟ್ಟು ಮರ್ಲಿನ್ ಕಥೆಗೆ ಹೊರಳೋಣ. ಮರ್ಲಿನ್ ಯಾರಂತೀರಿ? ಬ್ಯೂಟಿಫುಲ್ ಬಾತ್ಕೋಳಿ. ಸದ್ಯ ನಡೀತಿರೋ ಫಿಫಾ ಫುಟ್ಬಾಲ್ ಜಗತ್ತಿನ ಆಕರ್ಷಣೀಯ ಕೇಂದ್ರ ಬಿಂದು. ಮೆಕ್ಸಿಕೋ ನಗರದ ಬೀದಿ ವ್ಯಾಪಾರಿ ಕಾರ್ಲಾ ಗೊಮೇಜ್ ಅವರ 2 ವರ್ಷದ ಮುದ್ದು ಬಾತ್ ಇದು. ಇವತ್ತಿದನ್ನ ನೋಡಿದವರೆಲ್ಲ ಕ್ಯಾ ಬಾತ್ ಹೇ ಅಂತಿದ್ದಾರೆ. ಯಾಕಂದ್ರೆ ಫಿಫಾ ವಿಶ್ವಕಪ್ನ ಮೆಕ್ಸಿಕೋ ದೇಶದ ಅದೃಷ್ಟದ ರಾಯಭಾರಿ ಈ ಬಾತು. ಮೊನ್ನೆ ಮೆಕ್ಸಿಕೋ ತಂಡವು ದಕ್ಷಿಣ ಆಫ್ರಿಕಾವನ್ನ ಸೋಲಿಸಿದಾಗ ರಸ್ತೆಯಲ್ಲಿ ಹಸಿರು ಬಣ್ಣದ ಜರ್ಸಿ ಹಾಕೊಂಡು ಅಭಿಮಾನಿಗಳ ಜೊತೆ ಅಭಿಮಾನಿಯಾಗಿ ಈ ಬಾತ್ಕೋಳಿನೂ ಸಂಭ್ರಮ ಪಟ್ಟಿತ್ತು. ಆಗ್ಲಿಂದಲೇ ಈ ಬಾತು ಜಗತ್ ಪ್ರಸಿದ್ಧವಾಗಿದ್ದು ಫಿಫಾ ವಿಶ್ವಕಪ್ ಆಯೋಜಕರೇ ಬಾತ್ಕೋಳಿಯ ಫುಟ್ಬಾಲ್ ಪ್ರೀತಿಗೆ ಮಾರು ಹೋಗಿದ್ದಾರೆ. ಇದೇ ನಿಜವಾದ ರಾಯಭಾರಿ ಅಂತ ಹೊಗಳಿದಾರಂತೆ. ಮರ್ಲಿನ್ ಮನುಷ್ಯರ ಜೊತೆಗೆ ಎಷ್ಟು ಚೆನ್ನಾಗಿ ಬೆರ್ತೋಗಿದೆ ಅಂದ್ರೆ ಅದರ ಮನ್ ಕಿ ಬಾತ್ ಕೇಳೋಕೆ ಅಂತಲೇ ಸುದ್ದಿವಾಹಿನಿಗಳು ಮೈಕ್ ಹಿಡಿದು ಮಾತಾಡಿಸ್ತಿದ್ದಾವಂತೆ. ಮೆಕ್ಸಿಕೋದ ಬೇಕರಿಗಳಲ್ಲಿರೋ ಪೇಸ್ಟ್ರಿ ಕೇಕ್ಗಳ ಮೇಲೂ ಮರ್ಲಿನ್ ಚಿತ್ರವೇ ಮೂಡಿದೆ. ಪ್ರಿಯ ಶ್ರೋತೃಗಳೇ, ಮೊದಲೇ ಹೇಳ್ಬಿಡ್ತೀನಿ, ಈ ಸುದ್ದಿ ಕೇಳಬೇಕಾದ್ರೆ ಮೂಗಾಗ್ಲಿ ಕಿವಿಯಾಗ್ಲಿ ಮುಚ್ಕೋಬೇಡಿ. ದೆಹಲಿಯ ಪಾಲಂದಾಬ್ರಿ ಬೀದಿಗಳು ಒಂಥರ ಕಿರಿಕಿರಿ ಆದವು. ಇಂತಿಪ್ಪ ಕಿರಿಬೀದಿಯಲ್ಲೊಂದು ಪುಟಾಣಿ ಮ್ಯೂಸಿಯಂ ಇದೆ, ಕಾಲಿಡೋ ಮುನ್ನ ಮೂಗ್ ಮುಚ್ಕೊಂಡು ಹೋಗ್ಬಿಟ್ಟೀರಿ. ಇದು ಬಹಳ ಅಪರೂಪದ ಕಮೋಡ್ ಮ್ಯೂಸಿಯಂ, ಆದ್ರೆ ಮೂಗ್ ಮುಚ್ಕೊಂಡು ಹೋಗುವಂತಿಲ್ಲ. ಕಣ್ಬಿಟ್ಕೊಂಡು ಹೋದ್ರೆ ಈ ಮ್ಯೂಸಿಯಂ ನಮ್ಮ ಶೌಚಾಲಯದ ಇತಿಹಾಸನ ನಮ್ಮ ಮುಂದೆ ತೆರೆದಿಡ್ತಾ ಹೋಗುತ್ತೆ. ಡಾಕ್ಟರ್ ಬಿಂದು ಪಾಠಕ್ ಅನ್ನೋರು ಇದನ್ನ ಶುರು ಮಾಡಿದ್ರು. ಪುರಾತನ ಕಾಲದಲ್ಲಿ ಅಂದ್ರೆ ಸಿಂಧೂ ಕಣಿವೆ ನಾಗರಿಕತೆ ಸಂದರ್ಭದಲ್ಲಿ ಗ್ರೀಸ್ ಮತ್ತು ರೋಮ್ಗಳಲ್ಲಿ ಶೌಚಾಲಯಗಳು ಹೇಗಿತ್ತು ಅಂತ ಇಲ್ಲಿಗೆ ಬಂದ್ರೆ ತಿಳ್ಕೊಳ್ಬಹುದು.

0: ವಿದ್ಯುಚ್ಚಾಲಿತ ಕಮೋಡ್ಗಳು, ಇಟ್ಟಿಗೆ ಆಕಾರದ ಕಮೋಡ್ಗಳು, ರೋಮ್ನ ಶ್ರೀಮಂತರು ಬಳಸ್ತಿದ್ದ ಬೆಳ್ಳಿ ಬಂಗಾರ ಲೇಪಿತ ಕಮೋಡ್ಗಳು ಇಲ್ಲಿ ನೋಡಲು ಲಭ್ಯ. ಅಚ್ಚರಿ ಅಂದ್ರೆ ಗುಜರಾತಿನ ಲೋಥಾನ್ನಲ್ಲಿ ಕ್ರಿಸ್ತಪೂರ್ವದಲ್ಲೇ ಪ್ರತಿ ಮನೆಗೂ ಪ್ರತ್ಯೇಕ ಶೌಚಾಲಯ ಇತ್ತಂತೆ. ಒಂಥರದಲ್ಲಿ ಜಗತ್ತಿಗೆ ಶೌಚಾಲಯ ಸಂಸ್ಕೃತಿ ಬಿತ್ತಿದವರು ನಾವೇ ಇರಬಹುದೇನೋ. ಕೌತುಕ ವಿಚಾರ ಏನಂದ್ರೆ, ಫ್ರಾನ್ಸ್ನ ರಾಜ 14ನೇ ಲೂಯಿಗೆ ಮಲಬದ್ಧತೆ ಇತ್ತಂತೆ. ಸಭೆ ನಡೆಸುವಾಗಲೆಲ್ಲ ಹೊಟ್ಟೆ ಗುಡುಗುಡು ಅಂತಿತ್ತಂತೆ. ಪದೇ ಪದೇ ಎದ್ದು ಹೋಗೋದು ಹೇಗೆ ಅಂತ ಸಿಂಹಾಸನದಲ್ಲೇ ಶೌಚಾಲಯ ಮಾಡಿಕೊಂಡಿದ್ದ ಅನ್ನೋದೇ ಜಗತ್ತಿನ ಮಹದಾಶ್ಚರ್ಯ. ಈ ಪುಣ್ಯಾತ್ಮ ಊಟ ಮಾಡುವಾಗ ಯಾರಾದರೂ ಅಡ್ಡಾಡಿದ್ರೆ ಸಾಕು, ಗುರ್ರ್ ಅಂತಿದ್ದಂತೆ. ಆದರೆ ಸಭೆಯಲ್ಲಿ ಶೌಚ ಮಾಡುವಾಗ ಎಲ್ಲರೂ ಅಲ್ಲೇ ಇರ್ತಿದ್ರಂತೆ. ಹಾಗಂತ ಮನಸ್ಸಿನ ಮುಖ ಕಿವುಚ್ಕೊಳ್ಬೇಡಿ, ರಾಜನ ಶೌಚಕ್ರಿಯೆ ನೋಡೋದು ನಮ್ಮೆಲ್ಲರ ಭಾಗ್ಯ ಅಂತ ಅಲ್ಲಿನ ಜನ ಭಾವಿಸಿದ್ರು ಅನ್ನೋದು ಕೂಡ ಇನ್ನೊಂದು ರಣರೋಚಕ ಇತಿಹಾಸ ಎಂದು ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ಇದುವರೆಗೂ ರಸವಾರ್ತೆ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಧಾರವಾಡ.
2: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
3: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
2: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
3: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
2: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
4: ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡಿದ್ರೆ ನಿಮಗೆ ಭರ್ಜರಿ ಫಸಲು ಗ್ಯಾರಂಟಿ.
5: ಗುರುಗಳೇ, ರೈತನಿಗಿಂತ ಬೇಸಾಯದ ಬಗ್ಗೆ ಬೇರೆ ಯಾರಿಗೆ ಚೆನ್ನಾಗಿ ಗೊತ್ತು ಹೇಳಿ? ಸರಿಯಾದ ಸಮಯಕ್ಕೆ ಬೀಜಗಳ ಬಿತ್ತನೆ ಮಾಡಲಾಗಿದೆ.
4: ನಾನು ಬೆಳೆ ಬೆಳೆಯುವ ಬೀಜಗಳ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು NPS ಸಂಚಯ್ ಬಗ್ಗೆ ಮಾತಾಡ್ತಾ ಇದ್ದೀನಿ.
5: ಗುರುಗಳೇ, NPS ಸಂಚಯ್ ಹಂಗಂದ್ರೇನು?
4: NPS ಸಂಚಯ್ ಭಾರತ ಸರ್ಕಾರದ ಪ್ರಾಧಿಕಾರವಾದ PFRDA ನಡೆಸುವ ಪಿಂಚಣಿ ಯೋಜನೆಯಾಗಿದೆ. ಕೇವಲ 250 ರೂಪಾಯಿಯೊಂದಿಗೆ ನಿಮ್ಮ ಖಾತೆಯನ್ನ ತೆರೆಯಿರಿ ಮತ್ತು ಕೊಡುಗೆ ನೀಡೋದನ್ನ ಮುಂದುವರಿಸಿ. ನಿಮ್ಮ ವೃದ್ಧಾಪ್ಯದಲ್ಲಿ ನಿಮಗೆ ಮಾಸಿಕ ಪಿಂಚಣಿ ಸಿಗುತ್ತೆ. ಇಂದು NPS ಸಂಚಯ್ನಲ್ಲಿ ಉಳಿತಾಯವನ್ನು ಪ್ರಾರಂಭಿಸಿ ಮತ್ತು ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ನಿಮ್ಮ ಬ್ಯಾಂಕ್ ಅನ್ನು ಸಂಪರ್ಕಿಸಿ. NPS ಸಂಚಯನೊಂದಿಗೆ ಭವಿಷ್ಯಕ್ಕೆ ಸಿದ್ಧರಾಗಿರಿ.
1: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ನಂತರ 6:40 ಸರಿಯಾಗಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ ಕೇಳುವಿರಿ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ.
3: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
4: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

0: ಇದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಆಕಾಶವಾಣಿ
1: ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ರಾಜ್ಯದಲ್ಲಿ ಗ್ರಾಮೀಣ ಕುಡಿಯುವ ನೀರು ಪೂರೈಕೆಗೆ ಹಣದ ಕೊರತೆಯಿಲ್ಲ, ಸಚಿವ ಈಶ್ವರ್ ಬಿ ಖಂಡ್ರೆ ಸ್ಪಷ್ಟನೆ. ವಸತಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ. ಬೆಂಗಳೂರಿನಲ್ಲಿ ಭಾರತದ ಅಧ್ಯಕ್ಷತೆಯಲ್ಲಿ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿಗಳ ಸಭೆ. ಹವಾಮಾನ ಬದಲಾವಣೆ, ದೂರ ಸಂವೇದಿ ಪ್ರಯೋಜನ ಕುರಿತಂತೆ ಚರ್ಚೆ. ದೇವನಹಳ್ಳಿ ಭೂಸ್ವಾಧೀನ ವಿಚಾರ: ರೈತರಿಗೆ ಎಕರೆಗೆ 2,70,00,000 ರೂಪಾಯಿ ಪರಿಹಾರಕ್ಕೆ ಕೆಐಎಡಿಡಿಗೆ ಶಿಫಾರಸು. ಕೊಪ್ಪಳದಲ್ಲಿ ನಾಳೆ ತುಂಗಭದ್ರಾ ಅಣೆಕಟ್ಟೆಯ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ. ವಾರ್ತೆಗಳ ವಿವರ: ರಾಜ್ಯದಲ್ಲಿ ಗ್ರಾಮೀಣ ಕುಡಿಯುವ ನೀರು ಪೂರೈಕೆಗೆ ಹಣದ ಕೊರತೆ ಇಲ್ಲ ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಪಂಚಾಯತ್ ರಾಜ್ ಆಯುಕ್ತಾಲಯದಲ್ಲಿ ಉನ್ನತ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಸುಮಾರು 65,00,000 ಆಸ್ತಿಗಳು ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಬರುತ್ತಿದ್ದು ಕೆಲವರ ಬಳಿ ತಮ್ಮ ಸ್ವತ್ತಿಗೆ ಸಂಬಂಧಪಟ್ಟಂತಹ ಯಾವುದೇ ದಾಖಲೆ ಇಲ್ಲ. ಈ ಹಿನ್ನೆಲೆಯಲ್ಲಿ 100 ದಿನಗಳ ಒಳಗಾಗಿ ಗ್ರಾಮ ಠಾಣಾ ಆಸ್ತಿಗಳಿಗೆ ಈ ಖಾತಾ ವಿತರಿಸಲು ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಈವರೆಗೆ ರಾಜ್ಯದಲ್ಲಿ 10,16,00,000 ಆಸ್ತಿಗಳಿಗೆ ಬಿ ಖಾತಾ ನೀಡಲಾಗಿದೆ. ಇನ್ನು 90,00,000 ಆಸ್ತಿಗಳಿಗೆ ಎ ಮತ್ತು ಬಿ ಖಾತಾ ನೀಡಬೇಕಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಎಲ್ ನಿನೋ ಪ್ರಭಾವದಿಂದಾಗಿ ಈ ವರ್ಷ ಜೂನ್ ತಿಂಗಳವರೆಗೆ ಶೇಕಡಾ 42% ಮಳೆಯ ಕೊರತೆಯಾಗಿದೆ. ಹೀಗಾಗಿ ಅಂತರ್ಜಲ ಕುಸಿದಿದೆ. ರಾಜ್ಯ ಸರ್ಕಾರ ಈಗಾಗಲೇ 1,017 ಕೋಟಿ ರೂಪಾಯಿ ಹಣವನ್ನು ಕುಡಿಯುವ ನೀರಿಗಾಗಿ ಬಿಡುಗಡೆ ಮಾಡಿದೆ ಎಂದು ಮಾಹಿತಿ ನೀಡಿದ್ದಾರೆ. ವಿಧಾನಸೌಧದ ಸಮಿತಿಯ ಕೊಠಡಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಇಂದು ವಸತಿ ಇಲಾಖೆಯ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಸಭೆಯಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್, ಆರ್ಥಿಕ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ರಿತೇಶ್ ಕುಮಾರ್ ಸಿಂಗ್, ವಸತಿ ಇಲಾಖೆ ಕಾರ್ಯದರ್ಶಿ ಮೋಹನ್ ರಾಜ್, ಕೆಪಿ ಹಾಗೂ ರಾಜೀವ್ ಗಾಂಧಿ ವಸತಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಪರಶುರಾಮ ಶಿನ್ನಾಳಕರ್, ಕರ್ನಾಟಕ ಗೃಹ ಮಂಡಳಿ ಆಯುಕ್ತರಾದಂಥ ದಯಾನಂದ ಕೆಎ, ಕರ್ನಾಟಕ ಕೊಳಗೇರಿ ಅಭಿವೃದ್ದಿ ಮಂಡಳಿ ಆಯುಕ್ತ ರಾಘವೇಂದ್ರ ಟಿ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬೆಂಗಳೂರಿನಲ್ಲಿ ಇಂದು ಭಾರತದ ಅಧ್ಯಕ್ಷತೆಯಲ್ಲಿ ನಡೆದ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿಗಳ ಸಭೆಯ ಸಮಾರೋಪ ಸಮಾರಂಭ ಜರುಗಿತು. ಸಭೆಯಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಬಾಹ್ಯಾಕಾಶ ಸಚಿವ ಡಾ ಜಿತೇಂದ್ರ ಸಿಂಗ್ ಭಾಗಿಯಾಗಿದ್ದರು. ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳಾದಂಥ ಬ್ರೆಜಿಲ್, ಚೀನಾ, ಈಜಿಪ್ಟ್, ಎಥಿಯೋಪಿಯಾ, ಭಾರತ, ಇಂಡೋನೇಷ್ಯಾ, ಇರಾನ್, ರಷ್ಯಾ ಸೇರಿದಂತೆ 10 ರಾಷ್ಟಗಳ ಬಾಹ್ಯಾಕಾಶ ಸಂಸ್ಥೆಗಳ ಮುಖ್ಯಸ್ಥರು ಮತ್ತು 26 ಹಿರಿಯ ಪ್ರತಿನಿಧಿಗಳು ಭಾಗಿಯಾಗಿದ್ದರು. ಈ ಕುರಿತಂತೆ ಆಕಾಶವಾಣಿಗೆ ಮಾಹಿತಿ ನೀಡಿದಂತಹ ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್, ದೂರ ಸಂವೇದಿ ಪ್ರಯೋಜನಗಳು, ಹವಾಮಾನ ಬದಲಾವಣೆ, ವಿಪತ್ತು ನಿರ್ವಹಣೆ ಸೇರಿದಂತೆ ಹಲವು ವಿಷಯಗಳ ಕುರಿತಂತೆ ಚರ್ಚೆ ನಡೆದಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತ ಇಂದು ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಗಮನಾರ್ಹ ಸಾಧನೆ ಮಾಡಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.
2: We also discussed about the details on the sustainability through debris-free mission management systems. And we are also going to include a couple of more countries along with BRICS under the visionary leadership of our Honorable Prime Minister of India, Modi ji. Today, the country is having upper hand in the space activities. And it is quite interesting that all the head of space agencies of BRICS countries had a common agenda of the global growth and growth utilization of the space activities for the benefit of the BRICS countries.
1: ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿಯ ಗೋಕರೆ ಬಚ್ಚೇನಹಳ್ಳಿ ಮತ್ತು

0: ಹಾಡಾಳ ಗ್ರಾಮದಲ್ಲಿ ಕೈಗಾರಿಕಾ ಉದ್ದೇಶಕ್ಕೆ ರೈತರು ಸ್ವಯಂ ಪ್ರೇರಿತವಾಗಿ ಬಿಟ್ಟುಕೊಡಲು ಒಪ್ಪಿರುವಂತಹ 120 ಎಕರೆ ಜಮೀನಿಗೆ ಪ್ರತಿ ಎಕರೆಗೆ 2,70,00,000 ರೂಪಾಯಿ ಪರಿಹಾರವನ್ನು ಭೂದರ ನಿರ್ಧಾರಣಾ ಸಲಹಾ ಸಮಿತಿ ನಿಗದಿಪಡಿಸಿ ಕೆಐಎಡಿಬಿಗೆ ಶಿಫಾರಸು ಮಾಡಿದೆ. ಕೆಐಎಡಿಬಿ ವಿಶೇಷ ಜಿಲ್ಲಾಧಿಕಾರಿ ಎನ್ ರಘುನಂದನ್ ಅಧ್ಯಕ್ಷತೆಯಲ್ಲಿ ನಡೆದ ಅಧಿಕಾರಿಗಳು ಮತ್ತು ಭೂ ಮಾಲೀಕರ ಜಂಟಿ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಪರಿಹಾರವನ್ನು ಹಣದ ರೂಪದಲ್ಲಿ ತೆಗೆದುಕೊಳ್ಳಲು ಇಷ್ಟವಿಲ್ಲದಿದ್ದರೆ ಪ್ರತಿ ಎಕರೆ ಕೃಷಿ ಭೂಮಿಗೆ ಅಭಿವೃದ್ಧಿಪಡಿಸಿದ ಕೈಗಾರಿಕಾ ಬಡಾವಣೆಯಲ್ಲಿ 10,781 ಚದರ ಅಡಿ ಜಾಗವನ್ನು ಪಡೆದುಕೊಳ್ಳುವುದಕ್ಕೂ ಅವಕಾಶ ನೀಡಲಾಗಿದೆ ಎಂದು ರಘುನಂದನ್ ತಿಳಿಸಿದ್ದಾರೆ. ಈಗ ನಿಗದಿಪಡಿಸಿರುವಂತಹ ಪರಿಹಾರ ದರವು ದೇವನಹಳ್ಳಿ ಭಾಗದಲ್ಲಿ ಅತ್ಯಂತ ಹೆಚ್ಚಿನದ್ದಾಗಿದೆ. ಸಂತ್ರಸ್ತ ರೈತರಿಗೆ ನ್ಯಾಯಯುತ ಪರಿಹಾರ ಕೊಡಬೇಕೆಂಬುದು ಸರ್ಕಾರದ ಆಶಯವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೊಪ್ಪಳ ಜಿಲ್ಲೆ ನಾಳೆ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗುತ್ತಿದ್ದು 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ತುಂಗಭದ್ರಾ ಅಣೆಕಟ್ಟೆಯ ನೂತನ ಕ್ರಸ್ಟ್ಗೇಟ್ಗಳ ಉದ್ಘಾಟನಾ ಸಮಾರಂಭ ಜರುಗಲಿದೆ. ಕೇಂದ್ರ ಜಲಸಂಪನ್ಮೂಲ ಸಚಿವ ಸಿಆರ್ ಪಾಟೀಲ್ ಕ್ರಸ್ಟ್ಗೇಟ್ಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ. 2024 ಡಿಸೆಂಬರ್ನಲ್ಲಿ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗುವ ಮೂಲಕ ಲಕ್ಷಾಂತರ ಕ್ಯೂಸೆಕ್ ನೀರು ನದಿಗೆ ಹರಿದು ಹೋಗಿತ್ತು. ಈ ಹಿನ್ನೆಲೆಯಲ್ಲಿ ಭವಿಷ್ಯದ ಹಿತದೃಷ್ಟಿಯಿಂದ ಸರ್ಕಾರ 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನೂತನ 33 ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಿದೆ. ಪಾಕಿಸ್ತಾನದೊಂದಿಗೆ ಸಂಪರ್ಕ ಹೊಂದಿರುವಂತಹ ಶಂಕಿತ ಭಯೋತ್ಪಾದಕನನ್ನು ದಾವಣಗೆರೆ ಜಿಲ್ಲೆ ಪೊಲೀಸರು ಮತ್ತು ಗುಪ್ತಚರ ಇಲಾಖೆ ಅಧಿಕಾರಿಗಳು ಬಂಧಿಸಿದ್ದಾರೆ. ಆರೋಪಿಯನ್ನು ಉತ್ತರ ಪ್ರದೇಶ ಮೂಲದ ಸುಹೇಲ್ ಎಂದು ಗುರುತಿಸಲಾಗಿದೆ. ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪಾಕಿಸ್ತಾನದ ಮೂಲದ ವ್ಯಕ್ತಿಯೊಂದಿಗೆ ಸಾಮಾಜಿಕ ಜಾಲತಾಣಗಳ ಮೂಲಕ ಸಂಪರ್ಕದಲ್ಲಿದ್ದಂತಹ ಹಿನ್ನೆಲೆಯಲ್ಲಿ ಯುವಕನನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಚ್ ಟಿ ಶೇಖರ್ ಸ್ಪಷ್ಟಪಡಿಸಿದ್ದಾರೆ. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅನುಮಾನಾಸ್ಪದವಾಗಿ ಓಡಾಡುತ್ತಿದ್ದ 20 ವರ್ಷದ ಯುವಕನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ವಿಷಯ ಬೆಳಕಿಗೆ ಬಂದಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇತ್ತೀಚೆಗೆ ತುಮಕೂರು ಜಿಲ್ಲೆಯಲ್ಲಿ ದಾಖಲಾಗಿದ್ದ ಪ್ರಕರಣಕ್ಕೂ ಹಾಗೂ ಈ ಪ್ರಕರಣಕ್ಕೂ ಸಾಮ್ಯತೆ ಇರುವಂತೆ ಮೇಲ್ನೋಟಕ್ಕೆ ಕಂಡುಬರುತ್ತಿದ್ದು ತನಿಖೆಯ ನಂತರವಷ್ಟೇ ಈ ಬಗ್ಗೆ ನಿಖರ ಮಾಹಿತಿ ಲಭ್ಯವಾಗಲಿದೆ ಎಂದು ತಿಳಿಸಿದ್ದಾರೆ.
3: ಈ ಸದರಿ ವ್ಯಕ್ತಿ ಸುಮಾರು 20 ವರ್ಷ ವಯಸ್ಸುಳ್ಳ ಈತನು ಮೂಲತಃ ಉತ್ತರ ಪ್ರದೇಶದ ವಾಸಿಯಾಗಿದ್ದು ಇವರನ್ನ ಅನುಮಾನಾಸ್ಪದವಾಗಿ ಚಟುವಟಿಕೆ ಇದೆ ಅಂತ ಬಿಟ್ಟೇಳಿ ಬಂದಿರತಕ್ಕಂಥ ಮಾಹಿತಿಯನ್ನು ಆಧರಿಸಿ ಇವರನ್ನ ಅತ್ಯಾನಗೊಳಪಡಿಸಿದಾಗ ಈತ ತನ್ನ ಮೊಬೈಲ್ನಲ್ಲಿ ವಾಟ್ಸಪ್ ಗ್ರೂಪ್ ಮತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ಪಾಕಿಸ್ತಾನದ ಮೂಲದ ವ್ಯಕ್ತಿಗಳ ಜೊತೆ ಸಂಪರ್ಕದಲ್ಲಿರತಕ್ಕಂಥ ಮಾಹಿತಿ ಬಂದಿದ್ದು ಅವರನ್ನ ನಾವು ಮುಂದಿನ ಕ್ರಮಕ್ಕಾಗಿ ಪ್ರಕರಣ ದಾಖಲಿಸಿಕೊಂಡು ಸದ್ಯಕ್ಕೆ ಅವರನ್ನ ದಸ್ತಗಿರಿ ಮಾಡಿ ಮುಂದಿನ ಕಾನೂನು ಕ್ರಮ ಕೈಗೊಳ್ತಾ ಇದ್ದೆವು.
0: ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಸಿದ್ದಾರ್ಥ ವಿಹಾರ ಟ್ರಸ್ಟ್ ಮೂಲಕ ಬಡವರಿಗೆ ಸೇರಿದ ಭೂಮಿಯನ್ನು ಕಬಳಿಸಿದ್ದಾರೆ ಎಂದು ಬಿಜೆಪಿ ವಕ್ತಾರ ಪ್ರದೀಪ್ ಭಂಡಾರಿ ಆರೋಪ ಮಾಡಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಟ್ರಸ್ಟ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಪುತ್ರ ಪ್ರಿಯಾಂಕ್ ಖರ್ಗೆ ಅಳಿಯ ಮತ್ತು ಅವರ ಪತ್ನಿ ಸದಸ್ಯರಾಗಿದ್ದಾರೆ. 2024 ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಏರೋಸ್ಪೇಸ್ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿಯ ಹೆಸರಿನಲ್ಲಿ ಕೆಐಎಡಿಬಿಯ 5 ಎಕರೆ ಭೂಮಿಯನ್ನು ಸಿದ್ದಾರ್ಥ ವಿಹಾರ ಟ್ರಸ್ಟ್ಗೆ ಮಂಜೂರು ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ.
4: ದಾವಣಗೆರೆ ನಗರವನ್ನು ಸ್ವಚ್ಛವಾಗಿಡುವ ನಿಟ್ಟನಲ್ಲಿ ದಾವಣಗೆರೆ ಜಿಲ್ಲಾಡಳಿತ ಹಾಗೂ ಮಹಾನಗರ ಪಾಲಿಕೆ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಎಸೆಯುವವರ ವಿರುದ್ದ ಕೇವಲ ದಂಡ ವಿಧಿಸುವುದು ಅಷ್ಟೇ ಅಲ್ಲದೆ ಅವರ ಫೋಟೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಕಟಿಸಿ ಅವರ ಮನೆ ಮುಂದೆಯೇ ಮರಳಿ ಕಸ ತಂದು ಸುರಿಯುವ ವಿನೂತನ ಶಿಕ್ಷೆ ಜಾರಿಗೆ ತರಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಈ ಕುರಿತು ಮಾಹಿತಿ ನೀಡಿದಂತಹ ಜಿಲ್ಲಾಧಿಕಾರಿ ಡಾ ಗಂಗಾಧರ್ ಸ್ವಾಮಿ, ನಗರದ ಸ್ವಚ್ಛತೆ ಕಾಪಾಡಲು ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಎಂದು ತಿಳಿಸಿದ್ದಾರೆ. ಆದರೆ ಕೆಲವರು ಎಲ್ಲೆಂದರಲ್ಲಿ ಕಸ ಎಸೆಯುತ್ತಿರುವುದು ಗಮನಕ್ಕೆ ಬಂದಿದ್ದು ಇದನ್ನು ತಡೆಯಲು ಕಠಿಣ ಕ್ರಮ ಅನಿವಾರ್ಯವಾಗಿದೆ ಎಂದು ಹೇಳಿದ್ದಾರೆ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣದ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಬೃಹತ್ ಶೈಕ್ಷಣಿಕ ಪರಿಕರಗಳ ವಿತರಣಾ ಸಮಾರಂಭ ಇಂದು ನಡೆಯಿತು. ಚನ್ನಪಟ್ಟಣ ತಾಲೂಕಿನ 1ನೇ ತರಗತಿಯಿಂದ ದ್ವಿತೀಯ ಪಿಯುಸಿವರೆಗಿನ ಸುಮಾರು 18,000 ಸರ್ಕಾರಿ ಶಾಲಾ ಮಕ್ಕಳಿಗೆ ಶಾಲಾ ಬ್ಯಾಗ್, ಪುಸ್ತಕ ಮತ್ತು ಇತರೆ ಶೈಕ್ಷಣಿಕ ಪರಿಕರಗಳನ್ನು ವಿತರಣೆ ಮಾಡಲಾಯಿತು. ಸಂಸದ ಡಾ ಸಿಎನ್ ಮಂಜುನಾಥ್ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮಕ್ಕಳನ್ನೇ ಆಸ್ತಿಯನ್ನಾಗಿ ಬೆಳೆಸುವಂತೆ ಕರೆ ನೀಡಿದರು. ಸಮಾಜದ ಪರಿವರ್ತನೆಗೆ ಮತ್ತು ರಾಷ್ಟ್ರ ನಿರ್ಮಾಣಕ್ಕೆ ಶಿಕ್ಷಣ ಅತ್ಯಂತ ಪರಿಣಾಮಕಾರಿ ಸಾಧನವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ರೈತರಿಗೆ ರಸಗೊಬ್ಬರ ವಿತರಿಸಲು ಫರ್ಟಿಲೈಸರ್ ಸೇಲ್ಸ್ ಅಪ್ಲಿಕೇಶನ್ ಸಿಸ್ಟಮ್

0: ನಾಳೆಯಿಂದ ಪ್ರಾಯೋಗಿಕವಾಗಿ ಜಾರಿಗೆ ಬರಲಿದೆ ಎಂದು ಜಂಟಿ ಕೃಷಿ ನಿರ್ದೇಶಕ ಪಿ ಮಂಜುನಾಥ್ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಫ್ರೇಮ್ವರ್ಕ್ ಫಾರ್ ಫರ್ಟಿಲೈಸರ್ ಸೇಲ್ ಯೋಜನೆಯಡಿ ಈ ಡಿಜಿಟಲ್ ವ್ಯವಸ್ಥೆ ಜಾರಿಯಾಗುತ್ತಿದ್ದು, ರಾಜ್ಯದಲ್ಲಿ ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಗಳನ್ನು ಆಯ್ಕೆ ಮಾಡಲಾಗಿದೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ನಗರದ ಟಿಪಿಎಂಎಸ್ ಆವರಣದಲ್ಲಿ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಎಸ್ ಆಕಾಶ್ ಅವರ ಸಮ್ಮುಖದಲ್ಲಿ ಈ ವ್ಯವಸ್ಥೆಗೆ ಚಾಲನೆ ದೊರೆಯಲಿದೆ. ಹೊಸ ವ್ಯವಸ್ಥೆಯಲ್ಲಿ ರೈತರು ಅಗತ್ಯವಿರುವಂತಹ ರಸಗೊಬ್ಬರವನ್ನು 2 ದಿನ ಮುಂಗಡವಾಗಿ ಮೊಬೈಲ್ ಆಪ್ ಮೂಲಕ ಕಾಯ್ದಿರಿಸಬಹುದು. ಅರ್ಜಿ ದೃಢೀಕರಿಸಿದ ನಂತರ ಆಯ್ಕೆ ಮಾಡಿದ ಅಂಗಡಿಯಿಂದ ಅನುದಾನಿತ ರಸಗೊಬ್ಬರ ಪಡೆಯಬಹುದಾಗಿದೆ. ಇದರಿಂದ ರೈತರ ಸಮಯ ಮತ್ತು ಶ್ರಮ ಉಳಿತಾಯವಾಗಲಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನ 28ರಿಂದ ಜುಲೈ 1ರವರೆಗೆ ನಡೆಯಲಿದ್ದು, ಜಿಲ್ಲೆಯಲ್ಲಿ 5 ವರ್ಷದ ಒಳಗಿನ ಒಟ್ಟು 1,434 ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕುವ ಗುರಿಯನ್ನು ಹೊಂದಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಗ್ರಾಮೀಣ ಕುಡಿಯುವ ನೀರು ಪೂರೈಕೆಗೆ ಹಣದ ಕೊರತೆ ಇಲ್ಲ, ಸಚಿವ ಈಶ್ವರ್ ಬಿ ಖಂಡ್ರೆ ಸ್ಪಷ್ಟನೆ. ವಸತಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ. ಬೆಂಗಳೂರಿನಲ್ಲಿ ಭಾರತದ ಅಧ್ಯಕ್ಷತೆಯಲ್ಲಿ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿಗಳ ಸಭೆ. ಹವಾಮಾನ ಬದಲಾವಣೆ ದೂರ ಸಂವೇದಿ ಪ್ರಯೋಜನ ಕುರಿತಂತೆ ಚರ್ಚೆ. ದೇವನಹಳ್ಳಿ ಭೂಸ್ವಾಧೀನ ವಿಚಾರ, ರೈತರಿಗೆ ಎಕರೆಗೆ 2,70,00,000 ರೂಪಾಯಿ ಪರಿಹಾರಕ್ಕೆ ಕೆಐಎಡಿಬಿ ಶಿಫಾರಸು. ಕೊಪ್ಪಳದಲ್ಲಿ ನಾಳೆ ತುಂಗಭದ್ರಾ ಅಣೆಕಟ್ಟೆಯ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಧಾರವಾಡ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿರಂಗ.

0: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
1: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
0: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
1: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
0: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
2: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
3: ನಿಮ್ಮ ಪತ್ರವಾಗಲಿ ಪಾರ್ಸಲ್ ಆಗಲಿ ಪ್ರತಿಯೊಂದು ಸಾಗಾಣೆಯೂ ನಮಗೆ ಅಮೂಲ್ಯ. ಅವನ್ನು ಅತ್ಯಂತ ತ್ವರಿತವಾಗಿ, ಸುರಕ್ಷಿತವಾಗಿ ಮತ್ತು ವಿಶ್ವಾಸಾರ್ಹವಾಗಿ ನಿಮ್ಮ ವಿಳಾಸದಾರರಿಗೆ ತಲುಪಿಸಲು ಅಂಚೆ ಇಲಾಖೆಯ ಸ್ಪೀಡ್ ಪೋಸ್ಟ್ ಸೇವೆ ಸದಾ ಸಿದ್ಧವಾಗಿದೆ. ದೇಶದಾದ್ಯಂತ ವೇಗವಾದ ವಿತರಣೆಗೆ ವಿಶ್ವಾಸಾರ್ಹ ಆಯ್ಕೆ ಸ್ಪೀಡ್ ಪೋಸ್ಟ್. ಗ್ರಾಹಕರ ಅನುಕೂಲಕ್ಕಾಗಿ ಅಂಚೆ ಕಚೇರಿ ಮುಚ್ಚುವ 30 ನಿಮಿಷಗಳ ಮುಂಚೆವರೆಗೆ ಸ್ಪೀಡ್ ಪೋಸ್ಟ್ ಬುಕ್ಕಿಂಗ್ ಸೌಲಭ್ಯ ಲಭ್ಯವಿದೆ.
4: ಶ್ರೀ ಮೃತ್ಯುಂಜಯ ಮರೋಳ್ ಅವರ ಅಧ್ಯಕ್ಷತೆಯಲ್ಲಿ ಯಶಸ್ವಿ ಡೆವಲಪರ್ಸ್ ಅರ್ಪಿಸುವ ಹೂವು ಬಳ್ಳಿಯ ಮೇಳ ಜೂನ್ 26, 27, 28 ಮುಂಜಾನೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ. ಹೊಸ ಮನೆಗಳು, ಹೊಸ ಅಂಗಡಿಗಳು ಹಾಗೂ ಬಾಡಿಗೆ ಬರುವಂತಹ ವಾಣಿಜ್ಯ ಆಸ್ತಿಗಳ ಮಾರಾಟ ಮೇಳವಿದು. ಸ್ಥಳ ಯಶಸ್ವಿ ಎನ್ಕ್ಲೇವ್, ಕುಮಾರ್ ಪಾರ್ಕ್, ಗೋಕುಲ್ ರಸ್ತೆ, ಹುಬ್ಬಳ್ಳಿ. ಅಂಗಡಿಗಳನ್ನು ಖರೀದಿಸುವ ಗ್ರಾಹಕರಿಗೆ 5 ವರ್ಷಗಳವರೆಗೆ ಯಶಸ್ವಿ ಡೆವಲಪರ್ಸ್ ವತಿಯಿಂದ ಕಡ್ಡಾಯ ಬಾಡಿಗೆ ನೀಡುವ ಖಾತರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
5: 9448112323
4: ಅಥವಾ
5: 7353112323.
4: ಸಾಲ ಸೌಲಭ್ಯ SBI, ಕೆನರಾ ಬ್ಯಾಂಕ್, ಹುಬ್ಬಳ್ಳಿ ಅರ್ಬನ್ ಬ್ಯಾಂಕ್. ಷರತ್ತುಗಳು ಅನ್ವಯ.
6: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್.

0: ಕೆಸರು ಹುಣ್ಣ
1: ಸೈಬಾಲ್
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸೈಬಾಲ್
3: 35 years of clinical excellence with compassion.
4: From life-saving emergencies to advanced cardiac and multi-specialty expertise,
3: Bengaluru has placed its trust in one name.
4: Choose the care Bengaluru believes in.
3: Call 9686860310. Fortis Hospital, Cunningham Road. With you for life.
5: ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡಿದರೆ ನಿಮಗೆ ಭರ್ಜರಿ ಫಸಲು ಗ್ಯಾರಂಟಿ.
6: ಗುರುಗಳೇ, ರೈತನಿಗಿಂತ ಬೇಸಾಯದ ಬಗ್ಗೆ ಬೇರೆ ಯಾರಿಗೆ ಚೆನ್ನಾಗಿ ಗೊತ್ತು ಹೇಳಿ? ಸರಿಯಾದ ಸಮಯಕ್ಕೆ ಬೀಜಗಳ ಬಿತ್ತನೆ ಮಾಡಲಾಗಿದೆ.
5: ನಾನು ಬೆಳೆ ಬೆಳೆಯುವ ಬೀಜಗಳ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ಎನ್ಪಿಎಸ್ ಸಂಚಯ್ ಬಗ್ಗೆ ಮಾತಾಡ್ತಾ ಇದ್ದೀನಿ.
6: ಗುರುಗಳೇ, ಎನ್ಪಿಎಸ್ ಸಂಚಯ್ ಹಂಗಂದ್ರೇನು?
5: ಎನ್ಪಿಎಸ್ ಸಂಚಯ್ ಭಾರತ ಸರ್ಕಾರದ ಪ್ರಾಧಿಕಾರವಾದ PFRDA ನಡೆಸುವ ಪಿಂಚಣಿ ಯೋಜನೆಯಾಗಿದೆ. ಕೇವಲ 250 ರೂಪಾಯಿಯೊಂದಿಗೆ ನಿಮ್ಮ ಖಾತೆಯನ್ನ ತೆರೆಯಿರಿ ಮತ್ತು ಕೊಡುಗೆ ನೀಡುವುದನ್ನ ಮುಂದುವರಿಸಿ. ನಿಮ್ಮ ವೃದ್ಧಾಪ್ಯದಲ್ಲಿ ನಿಮಗೆ ಮಾಸಿಕ ಪಿಂಚಣಿ ಸಿಗುತ್ತೆ. ಇಂದು ಎನ್ಪಿಎಸ್ ಸಂಚಯ್ನಲ್ಲಿ ಉಳಿತಾಯವನ್ನು ಪ್ರಾರಂಭಿಸಿ ಮತ್ತು ನಿಮ್ಮ ಭವಿಷ್ಯವನ್ನ ಸುರಕ್ಷಿತಗೊಳಿಸಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ನಿಮ್ಮ ಬ್ಯಾಂಕ್ ಅನ್ನು ಸಂಪರ್ಕಿಸಿ. ಎನ್ಪಿಎಸ್ ಸಂಚಯ್ನೊಂದಿಗೆ ಭವಿಷ್ಯಕ್ಕೆ ಸಿದ್ಧರಾಗಿರಿ.
7: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
8: ಇದು ನನ್ನ ಮಗನ ಧ್ವನಿ. ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬಿದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ. ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
9: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: 35 years of clinical excellence with compassion.
4: From life-saving emergencies to advanced cardiac and multi-specialty expertise,
3: Bengaluru has placed its trust in one name.
4: Choose the care Bengaluru believes in.
3: Call 9686860310. Fortis Hospital, Cunningham Road. With you for life.
10: ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು, ಶರಣಾರ್ಥಿ. ಇವತ್ತಿನ ಕೃಷಿ ರಂಗದೊಳಗೆ ಮೊದಲಿಗೆ ಕೇಳೋಣ.
11: ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಕುಳಲಿ ಗ್ರಾಮದ ಪ್ರಗತಿಪರ ರೈತರಾದ ಶ್ರೀಶೈಲ್ ಮಲ್ಲಪ್ಪ ತೇಲಿ ಅವರು ಬೆಳೆದಂಥ ಸೇಬು ಬೆಳೆಯ ಕುರಿತು ಸಂದರ್ಶನವನ್ನ ಕೇಳ್ತೀರಿ. ಸಂದರ್ಶಿಸುವವರು ಕುಮಾರ್ ಅಗಡಿ.
12: ನಮಸ್ಕಾರ ರೈತ ಬಾಂಧವರೇ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಕುಳಲಿ ಗ್ರಾಮದ ಪ್ರಗತಿಪರ ರೈತರಾಗಿರ್ತಕ್ಕಂಥ ಶ್ರೀಶೈಲ್ ಮಲ್ಲಪ್ಪ ತೇಲಿಯವರು ನಮ್ಮ ಜೊತೆಗಿದ್ದಾರೆ. ಇವರು ಸಿಮ್ಲಾದಲ್ಲಿ ಬೆಳೀತಕ್ಕಂಥ ಬೆಳೆಯನ್ನ ನಮ್ಮ ಕರ್ನಾಟಕದಲ್ಲಿ ಬೆಳೆದು ತೋರಿಸಿದ್ದಾರೆ. ಶ್ರೀಶೈಲ್ ಮಲ್ಲಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ
13: ಸರ್. ನಮಸ್ಕಾರ ರೀ.
12: ಶ್ರೀಶೈಲ್ ಮಲ್ಲಪ್ಪ ತೇಲಿಯವರೇ, ನಮ್ಮ ಕೇಳುಗರಿಗೆ ತಮ್ಮ ಪರಿಚಯ ಮಾಡಿಕೊಡ್ರಲ್ಲ.
13: ನನ್ನ ಹೆಸರು ಶ್ರೀಶೈಲ್ ಮಲ್ಲಪ್ಪ ತೇಲಿ ಅಂತ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಕುಳಲಿ ಗ್ರಾಮದವರು.
12: ತೇಲಿಯವರೇ, ತಾವು ಈ ಸೇಬನ್ನ ಬೆಳಿಬೇಕಾದ್ರೆ ಯಾರ ಪ್ರೇರಣೆ ಸಿಕ್ತು ತಮಗೆ? ಯಾಕೆ ಸೇಬುವನ್ನ ಬೆಳೆದ್ರಿ?
13: ಇದು ನಮ್ಮದು ಕೂಡು ಕುಟುಂಬ, ಪೈಲ ಹಿಡಿದ ಕೃಷಿ ಕುಟುಂಬ ರೀ ನಮ್ಮದು. ನಮ್ಮ ತಂದೆ ಅಜ್ಜನ ಹಿಡಿದ ಎಲ್ಲರೂ ಕೃಷಿ ಮಾಡ್ಕೊತ ಬರ್ತಿದ್ರಿ. ಹಂಗಾಗಿ ನಮ್ಮದು ಸೆಕೆಂಡ್ ಪಿ ಯು ಸಿ ಆಗಾನ ನಮ್ಮ ತಂದೆಯವರು ಏನಂದ್ರು, ಅಲ್ಲಿ ಇಲ್ಲಿ ಜಾಬು ಮಾಡೋದು ಬೇಡ, ನಿನಗೆ 100,000 ಪೇಮೆಂಟ್ ಕೊಡ್ತಾರಂದ್ರು ನಮಗೆ ಆ ಪೇಮೆಂಟ್ ಬೇಡ, ನೀವು ನಮ್ಮ ಕಣ್ಣು ಮುಂದನ ಇರ್ರಿ, ಇಲ್ಲೇ ಇಲ್ಲೇ ಊಟ ಮಾಡಿ ಇಲ್ಲೇ ತಿರುಗಾಡ್ಕೊತೀರ್ರಿ, ನೀವು ಎಷ್ಟು ಬೆಳೆಸ್ಬೇಕತ್ತಿರ್ಲಿ ಅಷ್ಟ ಬೆಳಿ ತಕ್ಕೊಂಡು ನಿಮ್ಮ ಜೀವನಕ್ಕಾದ್ರೆ ಸಾಕತ್ತೇಳಿ, ನಮಗೆ ಜಾಬ್ ಬೇಡ ಅಂತೇಳಿ, ನಮ್ಮ ಕಣ್ಣು ಮುಂದೆ ಇರ್ರಿ ಅಂತೇಳಿ ಇಲ್ಲೇ ಇಟ್ಕೊಂಡಿದ್ದರಿ ನಮ್ಮನ್ನ. ನಾವು ಕೃಷಿ ಮಾಡ್ಕೊತ ಬಂದಿದೀವಿ, ನೀವು ಕೃಷಿ ಮಾಡಕ್ರಿ ಅಂತೇಳ್ರಿ. ಕೃಷಿ ಮಾಡಕ್ರಿ ಏನಂತಲೆ ಪೈಲ ಇಟ್ಟ ನಾವು ಎಲ್ಲ ಕಬ್ಬನ ಬೆಳೆಸ್ತಿದ್ದೀವಿ ರೀ. ಕೂಡು ಕುಟುಂಬ, ನಾವು ಇಬ್ರು ಮಕ್ಕಳ್ರಿ. ನಮ್ಮ ತಂದೆಯವರಿಗೆ, ನಮ್ಮ ತಂದೆ ಹೆಸರು ಮಲ್ಲಪ್ಪ, ತಾಯಿ ಹೆಸರು ಸುಮಿತ್ರ ರೀ. ದೊಡ್ಡ ಮಗ ನಾನು ರೀ ಶ್ರೀಶೈಲ್ ರೀ. ನಮ್ಮ ತಮ್ಮ ದರ್ಯಪ್ಪ ತೇಲಿ ಅಂತಾರೆ. ನಾವಿಬ್ರು ಮಕ್ಕಳಿದ್ದೀವಿ ರೀ. ಅವರು ಕೃಷಿನ ಮಾಡ್ತಾರೆ ನಮ್ಮ ತಮ್ಮನೂ ರೀ. ನಾನು ಕೃಷಿನ ಮಾಡ್ತಿದ್ದೆ ರೀ. ಕೃಷಿ ಮಾಡ್ಬೇಕಾದ್ರೆ ಪೈಲ ಅಷ್ಟ ಕಬ್ಬ ಇತ್ರಿ. ಅಂದ್ರೆ ನಾವು ಮೂಲತಃ 10ನೇ ತಾಲೂಕ ಮಹೇಶ್ವಾಡಿಗೆ ಅವ್ರಿ ರೀ. ಮುಂದೆ ಇಲ್ಲಿ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕ ಕುಳಲಿ ಒಳಗೆ 15 ವರ್ಷ ಹಿಂದೆ ಒಂದು ಸ್ವಲ್ಪ ಜಮೀನು ತಗೊಂಡಿದ್ದೀವಿ ರೀ. ಅಲ್ಲಿದ ಅನುಕೂಲ ಆಗಾನ ಇಲ್ಲಿ ಜಮೀನು ತಗೊಂಡ, ಇಲ್ಲಿ ಮಡ್ಡಿ ಜಮೀನು ಇರುವುದರಿಂದ ಇಲ್ಲಿ ಒಟ್ಟು ಎಲ್ಲ ತೋಟಗಾರಿಕೆ ಬೆಳೆನ ಮಾಡ್ಕೊತ ಬಂದಿದ್ದೀವಿ ರೀ. ಅಂದ್ರೆ ತೋಟಗಾರಿಕೆ ಅಂದ್ರೆ ಪೈಲ ಎಲ್ಲ 10 ವರ್ಷ ದ್ರಾಕ್ಷಿನ ಮಾಡಿದ್ದೀವಿ ರೀ. ದ್ರಾಕ್ಷಿ ಬಗ್ಗೆ ಭಾಳ ಮಾಹಿತಿನೂ ಇತ್ತು ರೀ. ದ್ರಾಕ್ಷಿ ಹಳಿದಾಗಿತ್ತು ರೀ.

0: ಈಗಷ್ಟು ಖರ್ಚು ಭಾಳ ಬರ್ತಿತ್ತು, ಹಿಂಗಾಗಿ ಅದರದಷ್ಟು ಇನ್ಕಮ್ ಕಡಿಮೆ ಆಗಿತ್ತು ರೀ ಈಗ. ಹಂಗಾಗಿ ದ್ರಾಕ್ಷಿ ತೆಗೆದು ಒಂದು ಏನೋ ಹೊಸ ಥರ ಮಾಡೋ ಅಂತೇಳಿ ನಮ್ಮ ತಂದೆಯವ್ರು ಹೇಳಕತ್ತಿದ್ರಿ. ಅಂದ್ರೆ ಒಂದಿಷ್ಟು ಆಕಡೆ ಈಕಡೆ ತಿರುಗಾಡಿ ಮಾಡ್ತಿಪ್ಪ, ಶಾಣೆ ಅದಿ ಒಂದಿಷ್ಟು ಮಾಡ ಅಂತೇಳಿ ಒಂದಿಷ್ಟು ಅವರು ಹುರುಪು ಕೊಟ್ರಿ, ಉತ್ಸಾಹನೂ ಕೊಟ್ರಿ ನಮ್ಮ ತಂದೆಯವರು. ಹಿಂಗಾಗಿ ಒಂದಿಷ್ಟು ಏನೋ ಹೊಸದು ಮಾಡೋ ಅಂತೇಳಿ ಆ್ಯಪಲ್ ಮಾಡ್ಬೇಕಂತೇಳಿ ಬತ್ರಿ. ಆ್ಯಪಲ್ ಅಂದ್ರೆ ಈಗ ನಮ್ಮ ಸುತ್ತಮುತ್ತ ಯಾವ ಇದ್ದಿದ್ದಿಲ್ರಿ, ಏನೋ ಒಂದು ಹೊಸದ್ ಮಾಡೋತೆ ಮಾಡಿದ್ವಿ ರೀ. ಈ ಕಡೆ ಶಿರಡಿಗ್ ಒಂದ್ ಪ್ಲಾಟ್ ಇತ್ರಿ, ಪುನಾಕ್ ಇತ್ರಿ, ಚಿತ್ರದುರ್ಗ ಇತ್ರಿ, ಅಲ್ಲೆಲ್ಲ ಕರ್ಕೊಂಡ್ ಹೋಗಿ ತೋರಿಸ್ಕೊಂಡ್ ಬಂದರ್ರಿ. ಏನ್ ಪ್ಲಾಟ್ ವಿಸಿಟ್ ಕೊಟ್ಟಿದ್ವಲ್ರಿ, ಅವ್ರ ಬಗ್ಗೆ ಆ ಆ್ಯಪಲ್ ಬಗ್ಗೆ ಮಾಹಿತಿ ತಕೊಳಕ್ ಆಗಿರಿ. ಅಂದ್ರೆ ಅವ್ರ ಭೂಮಿಯಾಗ ಬಂದೈತೆ ಅಂದ್ರೆ ನಮ್ಮಲ್ಲಿ ಯಾಕೆ ಬರಂಗಿಲ್ಲ? ಮತ್ತೆ ಈಗ ಅವ್ರಿಗೆ ಏನೂ ಐಡಿಯಾ ಇಲ್ಲ, ಇದ್ರೊಳಗೆ ಎಷ್ಟಾಗ್ಲಿ ನಾವು ದ್ರಾಕ್ಷಿಯಾಗ ಐಡಿಯಾ ಐತೆನ ಬರ್ತೈತೆನೋ ಉದ್ದೇಶ ಒಂದು ಭಾಳ ಇತ್ತು ರೀ. ಇದ್ರದ ಖರ್ಚು ಭಾಳ ಅನಿಸ್ಲಿಲ್ಲರಿ ನಮ್ಗೆ ಆ್ಯಪಲ್ದು. ಆ್ಯಪಲ್ದು ಸಸಿ ತಂದು ಸಸಿ ನೆಟ್ಟು ರೀ, ಅದ್ರೊಳಗ ಮಧ್ಯ ನಡು ಜಾಗ ಜಮೀನ್ದೊಳಗ ಖಾಲಿ ಜಾಗದೊಳಗ ಸಣ್ಣ ಚಿಲ್ಲರ್ ಪಿಕ್ ಮಾಡೋಣ ಅಂತೇಳಿ ಉದ್ದೇಶ ಭಾಳ ಇತ್ತು. ಉದ್ದೇಶ ಅಂದ್ರೆ ನಡಬಾರ್ಕ ಕಲ್ಲಂಗಡಿ ತಕೋಬಹುದ್ರಿ, ಕರ್ಬೂಜ್ ತಕೋಬಹುದು, ಸ್ವೀಟ್ ಕಾರ್ನ್ ತಕೋಬಹುದು, ಅರಿಶಿನ ತಕೋಬಹುದ್ರಿ. ಹಿಂಗ ತಕೋ ಉದ್ದೇಶ ಇರೋದ್ರಿಂದ ಈಗ ನಾವು ಆ್ಯಪಲ್ದು ಸಸಿ ತಂದು ಸಸಿ ನೆಟ್ಟವ್ರಿ. ಅವು ಸಸಿ ತರಬೇಕಾದ್ರ ಸಸಿದ ಅಷ್ಟ ಖರ್ಚು ಅನಿಸಿತ್ರಿ. ಖರ್ಚ ನೋಡ್ಕೊಂಡು ಮುಂದೆ ನಮ್ದು 2 ವರ್ಷಕ್ಕೆ ಪೀಕ್ ಬರ್ತೈತೆ ಅಂದ್ರಿ ಇದು ಆ್ಯಪಲ್. 2 ವರ್ಷ ತನಕ ನಮ್ಮ ಜಮೀನು ಖಾಲಿ ಇಡುವಂಗೆ ಇದ್ದಿದ್ದಿಲ್ರಿ. ಅಂದ್ರೆ ನಾವು ಭಾಳ ಆಕ್ಟಿವ್ ಅಂದ್ರೆ ಒಟ್ಟು ಎಲ್ಲ ತರ ಏನೋ ಒಂದು ಹೊಸದಂತೆ ಮಾಡ್ಬೇಕು ಮಾಡ್ಬೇಕು ಅನ್ನೋ ಉದ್ದೇಶ ಭಾಳ ಇತ್ರಿ. ಹಿಂಗಾಗಿ ನಡಬಾರ್ಕ ಖಾಲಿ ಜಮೀನದೊಳಗ ಕಲ್ಲಂಗಡಿ ಫಸ್ಟ್ ಟೈಮ್ 300 ಟನ್ ಕಲ್ಲಂಗಡಿ ತೆಗೆದಿವ್ರಿ. ಆಮೇಲೆ ಕರ್ಬೂಜ್ ರೀ, ಸ್ವೀಟ್ ಕಾರ್ನ್, 2 ವರ್ಷ ನಮ್ ಜಮೀನ್ ಅಂತ ಖಾಲಿ ಇಟ್ಕೊಂಡಿಲ್ರಿ. ಅದ್ರದ ಏನ ಉತ್ಪನ್ನ ಬರ್ಬೇಕಾಗಿತ್ತಲ್ಲ ಅದು ಉತ್ಪನ್ನ ಬರ್ಕೋತನ ಇತ್ರಿ. ಹಿಂಗಾಗಿ ಆ್ಯಪಲ್ ಸಸಿಯನ್ನ ನಟ್ಟು ಅದನ್ನ 2 ವರ್ಷ ಬೆಳೆಸೂನು ರೀ, ಏನೋ ನಮ್ ಕ್ಲೈಮೇಟ್ಕ ನಾವು ಮಾಡೋ ಉದ್ದೇಶಕ್ಕೆ ಬತ್ತು ಅಂದ್ರೆ ಕಾಯಿನು ಬರ್ಲಿಲ್ಲ ಅಂದ್ರೆ ಗಿಡದಾಗ ಒಮ್ಮೆರೆ ಕಾಯಿ ಹಣ್ಣು ಮಾಡಿ ಮನಿಗೆ ತಿನ್ನು ಅಂದ್ರೆ ಹಿಮಾಚಲ ಶಿಮ್ಲಾದಾಗ ಬೆಳೆಯುವ ಒಮ್ಮೆ ಬೆಳೆದ ತಿಂದೀವಿ ಅಂದ್ರೆ ಹಚ್ಚಿದಕ್ಕೆ ಬತ್ತ ಸ್ವಾರ್ಥಕ್ಕೆ ಅಂತೇಳಿ ಇಷ್ಟ ಆಸೆ ಇತ್ರಿ ನಮ್ಗೆ ಅದು ಪೈಲಾಕ್ರಿ. ಮುಂದೆ ಆಸೆ ಇರೋದ್ರಿಂದ ಇಲ್ಲಿ ನೋಡ್ರಿ ನಮ್ದು ಒಬ್ಬರು ಯಾರೋ ಜಮೀನ್ ನಾವು ಈಗ ಮುದೋಳದವ್ರು, ಈಗ ಧಾರವಾಡದಾಗ ಬಂದ್ ಸಟ್ ಹಾಕಿವಿ ಅಂದ್ರೆ ಒಂದು ವಾರ ದಿನ ನಮ್ಮ ಕ್ಲೈಮೇಟ್ ಇಲ್ಲಿ ಸುತ್ತಮುತ್ತ ಜನ ಏರಿಯಾ ಯಾರೂ ಹೊಂದ್ಕೊಳ್ಳಂಗಿಲ್ರಿ. ಹಂಗಾಗಿ ಒಂದು 15 ದಿನ ರೀ ಟೈಮಿಂಗ್ ತೋತೀವ್ರಿ ನಾವು. ಮುಂದೆ ಏನು ಮಾಡಿದೀವಪ್ಪ ಅಂದ್ರೆ ಹಗಿ ತಂದು ಇಟ್ಟು ರೀ 3 ತಿಂಗಳದಿಂದ 6 ತಿಂಗಳ ತಕ ರೀ, ಅದು ಏನೂ ಒಂದು ಸ್ವಲ್ಪ ಮೂಮೆಂಟ್ ಆಲಿಲ್ರಿ. ಹಿಂಗಾಗಿ ಸುತ್ತಮುತ್ತ ಜನ ಭಾಳ ಬೇಯಾಕತ್ತರ್ರಿ, ಇವ್ರೇನು ಮಾಡ್ಯಾರ ಇಲ್ಲಿ ಆ್ಯಪಲು ಬರೋದಿಲ್ಲ, ಸುಳ ಹಚ್ಚಾತಾರು, ಏನೋ ಒಂದು ಮಾಡ್ರು, ಅದೇನು ಮಾಡ್ತಾರತ್ತೆ, ಹವಾ ಮಾಡ್ರು, ಏನು ಆ್ಯಪಲು ಬರಂಗಿಲ್ಲ ಅಂತ ಹೇಳ್ರಿ. ಶಿರಡಿದ ಮಣ್ಣ ನೀರ ಮಾಡಿ ಅವರು ಸಸಿ ಮಾಡಿದ್ರಿ. ಅದನ್ನ ತಂದು ನಾವು ಕುಳಲಿ ಗ್ರಾಮದಾಗ ಹಚ್ತೀವಿ ಅಂದ್ರೆ ಅದಕ್ಕೆ ಒಂದಿಷ್ಟು ಟೈಮ್ ತಗೋಕ್ ಒಂದಿಷ್ಟು ಟೈಮು ಬೇಕಾತ್ರಿ. ಒಂದು 3-4 ತಿಂಗಳು ಮೂಮೆಂಟ್ ಆಲಿಲ್ಲ, ಬೇಯಾಕತ್ತರ್ರಿ. ಅಂತ ಮುಂದೆ ನಾನು ಅದ್ರೊಳಗ ಆ ಫೀಲ್ಡ್ನಾಗ ಇಳಿದ್ರಿ. ಅಂದ್ರೆ ಈ ಸಸಿಗೆ ಇವತ್ತು ನೀರು ಹಚ್ಚಿಬಿಟ್ರೆ ಏನಾಗಕ್ಕೈತೆ, ಇವತ್ ನೀರ್ ಕಡಿಮೆ ಮಾಡ್ರೆ ಏನಾಕೈತಿ, ಇವತ್ ಈ ಔಷಧ ಹೊಡೆದ್ರೆ ಏನಾಕೈತಿ, ಈ ಗೊಬ್ಬರ ಹಾಕಿರ ಏನಾಕೈತಿ, ಈ ತರ ಎಲ್ಲ ಅದನ್ನ 2 ವರ್ಷ ಬಹಳ ಸತತ ಅಧ್ಯಯನ ಮಾಡೇನ್ರಿ. ಅದನ್ನ ಅಂದ್ರ ಹಗಲ್ ರಾತ್ರಿ ಅಷ್ಟ ಗಿಡ ಬಿಟ್ಟು ಹೊರಗ್ ಬರ್ತಿದ್ದಿಲ್ರಿ. ಅಂದ್ರೆ 2 ತಾಸ ಅಂದ್ರೆ ನೀರ್ ಕಡಿಮೆ ಮಾಡ್ರಿ, ನೀರ್ ಪೈಲ ಕಟ್ ಹೆಚ್ಚ ಮಾಡಿದ್ವಿ, ಅದು ಸಕ್ಸಸ್ ಆಗ್ಲಿಲ್ರಿ. ನೀರ್ ಕಡಿಮೆ ಮಾಡಿ ಒಂದಿಟ್ಟ ವ್ಯವಸ್ಥೆ ಮಾಡೋಣ, 3-4 ತಿಂಗಳದಾಗ ಬೆಳಿಲಾರ್ದು ಮುಂದ 3 ತಿಂಗಳದಾಗ 1 ವರ್ಷದಟ್ಟು ಗಿಡ ಬೆಳವಣಿಗೆ ಆದ್ರಿ ಅವು. ಆಗ ಇವ್ರು ಎಲ್ಲರೂ ಏನನ್ನಾಕತ್ರು, ಇವ್ ಏನೋ ಮಾಡ್ತಂದಿದ್ದ ಮಾಡಿದ ಮಾಡಿದ ಅಂತೇಳಿ ಆಗ ಜನಕ್ಕೆ ಒಂದಿಷ್ಟು ಏನೋ ಮಾಡ್ತಾನೆ ಇವ್ ಆ್ಯಪಲ್ದಾಗ ಅಂತೇಳಿ ಒಂದು ಸ್ವಲ್ಪ ಹುರುಪ್ ಬತ್ರಿ ಅಲ್ಲಿಗೆ.
1: ಶ್ರೀಶೈಲ್ ಮಲ್ಲಪ್ಪ ಅವರೇ, ತಾವು ಹೇಳಿದ್ರಿ ಶಿರಡಿಯಿಂದ ಸಸಿಯನ್ನ ತಗೊಂಬಂದ್ರಿ ಅಂತ, ಎಷ್ಟು ಸಸಿ ತಗೊಂಬಂದಿದ್ರಿ?
0: ನಾವು ಶಿರಡಿದಿಂದ 3,000 ಸಸಿಯನ್ನು ತಂದಿದ್ದೀವ್ರಿ ಸರ್. 3,000 ಸಸಿ ತಂದು ನಮ್ಮ ಭೂಮಿ ಒಳಗೆ 2,700 ಸಸಿ ಹಚ್ಚಿದ್ದೀವ್ರಿ. ಮುಂದೆ 300 ಅಲ್ಲೇ ಸೈಡ್ ಸುತ್ತಮುತ್ತ ಜನಕ್ಕೆ ಕೊಟ್ಟಿದ್ದೀವ್ರಿ, ಒಂದು 300 ಉಳಿ ಅಂತಲೇ ರೀ. ಅದು 10x10 ರೀ, ಅಂದ್ರೆ ಸಾಲಿನ ಸಾಲಿಗೂ 10 ರೀ, ಗಿಡದಿಂದ ಗಿಡಕ್ಕೆ 10, ಅಂದ್ರೆ ಹಿಂಗ್ ಹತ್ಪುಟ್ ಹಿಂಗ್ ಹತ್ಪುಟ್ ಮಾಡಿ ಹಚ್ಚಿದ್ದೀವ್ರಿ. ಅದನ್ನ ಹಚ್ಚಿ ಅಂದ್ರೆ 1 ಫುಟ್ ತೆಗ್ಗ ತೆಗ್ದಿದ್ದೀವ್ರಿ, 1 ಫುಟ್ ಹಿಂಗ್ 1 ಫುಟ್ ಹಿಂಗ್ 1 ಫುಟ್ ತೆಗ್ಗ ತೆಗೆದು ಅದನ್ನ ಹಗಿ ಸಸಿ ನಾಟಿ ಮಾಡಿದ್ದೀವ್ರಿ. ಅದನ್ನ ಸಸಿ ನಾಟಿ ಮಾಡಿ ಅಂದ್ರೆ ಒಂದಿಟ್ಟ ಸಾವಯವದಾಗ ಮಾಡಿದ್ದೀವ್ರಿ. ಅಂದ್ರೆ ಈಗ ಹೆಂಗ ಅತ್ತಾರಂದ್ರ ರೀ, ಒಂದ್ ಆ್ಯಪಲ್ ತಿಂದ್ರ ಡಾಕ್ಟರ್ನ ಅವಾಯ್ಡ್ ಮಾಡಂದಾರ್ರಿ. ಹಿಂಗಾಗಿ ಕೆಮಿಕಲ್ದಾಗಿಂದ ಬೆಳೆಸಿರ ಆ್ಯಪಲ್ಗೆ ಡಿಮಾಂಡ್ ಬರಂಗಿಲ್ಲ, ಅದಕ್ಕೆ ವ್ಯಾಲ್ಯೂನು ಇಲ್ಲ ಅಂತೇಳಿ ಸಾವಯವ ಮಾಡಾಕತ್ತಿದ್ದೀವ್ರಿ ಆ್ಯಪಲ್ದೆಲ್ಲಾರಿ. ಮುಂದೆ ಅದಕ್ಕಷ್ಟ ಪೈಲಕ್ಕ ತಿಪ್ಪಿಗೊಬ್ಬರ್ರಿ, ಬೇವಿನ ಹಿಂಡ್ರಿ, ಹುಲಗ್ಲಿ ಹಿಂಡ್ರಿ, ಒಂದು ಸ್ವಲ್ಪ ಸಾವಯವದೊಂದು ಹುಮಿ ಕಸಿಡ್ ಕೊಟ್ಟ ಹಗಿ ಹಚ್ಕೊಂಡಿದ್ದೀವ್ರಿ. ಹಗಿ ಹಚ್ಕೊಂಡು 1 ವರ್ಷಕ್ಕೆ ಚಲೋ ಬಂದಿತ್ತು ರೀ. 1 ವರ್ಷದಾಗೂ ಗಿಡ

0: ಮಾಡಂದಾರ್ರಿ. ಹಿಂಗಾಗಿ ಕೆಮಿಕಲ್ದಾಗಿಂದ ಬೆಳೆಸಿರ ಆಪಲ್ಗೆ ಡಿಮಾಂಡ್ ಬರಂಗಿಲ್ಲ, ಅದಕ್ಕೆ ವ್ಯಾಲ್ಯೂನು ಇಲ್ಲ ಅಂತೇಳಿ ಸಾವಯವ ಮಾಡಾಕತ್ತಿದ್ವಿ ರೀ ಆಪಲ್ದೆಲ್ಲ ರೀ. ಮುಂದೆ ಅದಕ್ಕಷ್ಟು ಪೈಲಕ್ಕ ತಿಪ್ಪಿ ಗೊಬ್ಬರ ರೀ, ಬೇವಿನ ಹಿಂಡ್ರಿ, ಹುಲಗಲಿ ಹಿಂಡ್ರಿ, ಒಂದು ಸ್ವಲ್ಪ ಸಾವಯವದೊಂದು ಹುಮಿ ಕಸಿಡ್ ಕೊಟ್ಟು ಹಗಿ ಹಚ್ಕೊಂಡಿದ್ದೀವಿ ರೀ. ಹಗಿ ಹಚ್ಕೊಂಡು ಒಂದು ವರ್ಷಕ್ಕೆ ಚಲೋ ಬಂದಿತ್ತು ರೀ. ಒಂದು ವರ್ಷದಾಗು ಗಿಡದಾಗ 5 ಕೆಜಿ 10 ಕೆಜಿ ಹಿಂಗೆ ಕಾಯಿನೂ ಬಂದಿತ್ತು ರೀ. ಭಾಳ ಬಾರಿ ಬಂದಿತ್ತು ರೀ ಕಾಯಿ. ಕಲರ್ದಾಗು ಭಾರಿ ಐತಿ ರೀ, ಟೇಸ್ಟು ಐತಿ ರೀ, ಮುಂದೆ ಗಟ್ಟಿ ಐತಿ ರೀ. ಅಂದ್ರೆ ನಮಗೂ ಒಂದು ವರ್ಷದನ ಅಷ್ಟು ಐಡಿಯಾ ಸಿಗ್ಲಿಲ್ಲ ರೀ ಅದಕ್ಕೆ. ಅಂದ್ರೆ ಮಾರ್ಕೆಟ್ದು ಆತು ರೀ, ಒಂದು ಏನಾದ್ರದ್ದು ಪ್ರಾಬ್ಲಮ್ ಆತು ರೀ, ಏನಾಯ್ತು. ಆ ವರ್ಷದಾಗ ಗುಬ್ಬಿ ಕಡಿಯಾಕತ್ತಾನ ಒಂದು ಪ್ಲಾಸ್ಟಿಕ್, ಒಬ್ಬರು ಔಷಧ ಅಂಗಡಿಯವರು ಅಂದ್ರೆ ಈಗ ಒಂದು ಹೋಗಾನ, ಅವ್ರು ಒಂದು ಪ್ಲಾಸ್ಟಿಕ್ ಕೊಟ್ಟರಿ, ಇದನ್ನ ಹಾಕ್ರಿ ಗುಬ್ಬಿ ಕಡಿಯಂಗಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಡ್ಯಾಮೇಜ್ ಆತ್ರಿ ಕಾಯಿ. ಮುಂದೊಂದು ಸ್ವಲ್ಪ ಗುಬ್ಬಿನೂ ಕಡಿಯಾಕೈತ್ರಿ ಭಾಳ. ಗುಬ್ಬಿ ಕಡದ ಹಿಂಗಾಗಿ ಡ್ಯಾಮೇಜ್ ಆತ್ರಿ. ಈ ವರ್ಷ ಏನೇನು ತಪ್ಪಿದ್ದಿರ್ಲೇ ಅದನ್ನ ಪ್ರತಿ ಒಂದನ್ನು ತಿದ್ದುಕೋತ ತಿದ್ದುಕೋತ ಬಂದು ಈ ಎರಡನೇ ವರ್ಷದಾಗ ಪೂರಾ ಸಕ್ಸಸ್ ಆಗಿದ್ದೀವ್ರಿ ಸೇಬು ಹಣ್ಣದೊಳಗ. ಆಯ್ತ, ಈ ವರ್ಷದಾಗ ಫಸ್ಟ್ಗೆ ಚಾಟ್ನಿ ಮಾಡಿದ್ವಿ, ಫ್ಲವರ್ ಬತ್ರಿ, ಅದು ಫ್ಲವರ್ ಆಗಿ ಸಣ್ಣ ಅಂತ ಕಾಯಿ ಸಟ್ ಹಾಕತ್ರಿ. ಕಾಯಿ ಸಟ್ ಆಗಿ ಸೈಜ್ ಹಾಕೋತ ಕೋತ ಕೋತ ಪೂರಾ ಹಣ್ಣಿಗೆ ಬರ್ದೈತ್ರಿ. 150 ಗ್ರಾಮ್ ಹಿಡಿದು 250 ಗ್ರಾಮ್ ತಕ್ಕ ಕಾಯಿ ಬಂದಿದ್ದು ರೀ.
1: ಈ ಒಂದು ಸಸಿಗೆ ಎಷ್ಟು ಖರ್ಚಾಗಿತ್ತು ತಮಗೆ?
0: ಒಂದು ಸಸಿ 150 ರೂಪಾಯಿಗೆ ಒಂದ್ ಸರಿ ಇಲ್ಲಿ ನಮ್ಗೆ ತಂದ ಕುಳಲಿಗೆ ಡಿಲಿವರಿ ಕೊಟ್ಟಿದ್ರಿ ಅವರು. ಅಂದ್ರೆ ಶಿರಡಿದಿಂದ್ರ ರೀ, 150 ರೂಪಾಯಿದಾಗ ಕುಳಲಿಗೆ ತಂದು ಕೊಟ್ಟಿದ್ರು.
1: ಅಂದ್ರೆ 3,000 ಸಸಿ ತಾವ್ ತಗೊಂಡ್ಬಂದಿರಿ.
0: 3,000 ಸಸಿ
1: ಸುಮಾರು ಒಂದು 1.5 ಲಕ್ಷ ರೂಪಾಯಿ ಖರ್ಚಾಗಿ
0: 1.5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು ಸರ್.
1: ಈಗ 1.5 ಲಕ್ಷ ರೂಪಾಯಿ ನೀವು ತಂದು ಖರ್ಚು ಮಾಡಿದಾಗ ಏನು ಉದ್ದೇಶ ಇತ್ತು ತಮ್ದು?
0: ಬೆಳಿಲಿಲ್ಲ ಅಂದ್ರೆ ನಾವು ಎಂಟರ್ ಕ್ರಾಪ್ ಅಂದ್ರೆ ನಡು ಬೆಳಿ ತಕ್ಕೋಬೇಕನ್ನೋ ಉದ್ದೇಶಕ್ಕಾಗಿ ಅದನ್ನ ಮಾಡಿದ್ರು. ಧೈರ್ಯ ಮಾಡ್ಬೇಕಾದ ಕಾರಣನ ರೀ, ನಮ್ಮದು ಭೂಮಿ 2 ವರ್ಷ ಖಾಲಿ ಇಡುವಂಗಿಲ್ರಿ. 10x10 ಹಚ್ಚಿ ನಡಬಾರ್ಕ್ ಮಲ್ಸಿಂಗ್ ಹಾಕೊಂಡು ಡ್ರಿಪ್ ಹಾಕೊಂಡು ಇವತ್ ನೀವು ಕಲ್ಲಂಗಡಿ ಇಂಟ್ರೆಸ್ಟ್ ಇದ್ರೆ ಕಲ್ಲಂಗಡಿ ಮಾಡಬಹುದ್ರಿ. ಮುಂದ ಅರಿಶಿನ ತಕೊತ್ನಂದ್ರೆ 1 ವರ್ಷ ಅರಿಶಿನೂ ಬರ್ದೈತ್ರಿ. ಮುಂದ ಕಾಯಿಪಾಲಿ ಉಳ್ಳಾಗಡ್ಡಿ ಮಾಡ್ಕೋಬಹುದ್ರಿ, ಸೋಯಾಬೀನ್ ಹುರುಳಿನೂ ತಕ್ಕೋಬಹುದ್ರಿ. ಅಂದ್ರೆ ಅವ್ರವ್ರ ರೈತರ ಇಂಟ್ರೆಸ್ಟ್ ಯಾವ್ದ್ರ ಬಗ್ಗೆ ಇರ್ತೈತಿ ಅದನ್ನ ಚಿಲ್ಲರ್ ಪಿಕ್ ಮಾಡ್ಕೋತ ಬರ್ಬಹುದ್ರಿ. 2 ವರ್ಷ ನಾವು ಚಿಲ್ಲರ್ ಪಿಕ್ ಮಾಡೋದ್ರಿಂದ ಆಪಲ್ ಬದಲ್ ನಮ್ ಭೂಮಿ ಖಾಲಿ ಐತೆ ಅನ್ನುವಂಗ ಇಲ್ರಿ. ಬರ್ಲಿಲ್ಲ ಅಂದ್ರು ಏನ್ ಅಂದ್ರ ಸಮಸ್ಯೆ ಇಲ್ಲ. ಹಚ್ಚದಿವ್ ಅಂದ್ರ ಬಿಡಬಾರ್ದ ಅಂತೇಳಿ ಎಲ್ಲಾರು ಬೇದಿದ್ದನ್ನ ನಾವು ಅಚ್ಚನ ಅಂತೇಳಿ ತಿಳ್ಕೊಂಡು ಅವ್ರದ ಆಶೀರ್ವಾದನ ಬೇದವ್ರ ಆಶೀರ್ವಾದ ತಗೊಂಡ ಇಷ್ಟೆಲ್ಲ ಬೆಳವಣಿಗೆ ಮಾಡೇನ್ರಿ. ಅದನ್ನ
1: ಬೈದವರನ್ನ ಬಂಧುಗಳೇನು
0: ಪಡ್ಕೊಂಡನ್ರಿ.
1: ಚಾಲೆಂಜ್ ಆಗಿ ಬೆಳೆದಿರು ಒಟ್ಟ.
0: ಹಾ ರೀ, ಹಿಂಗಾಗಿ ನಮ್ದು ಭೂಮಿ ಅಲ್ಲಿ 2 ವರ್ಷ ಖಾಲಿ ಐತೆ ಅನ್ನೋಂಗಿಲ್ರಿ. ಮುಂದ ಇದಕ್ಕ ಏನ ಹಂತದಂದ್ರ ಈಗ ಕಲ್ಲ ಹೆಂಗಲ್ಲ ದ್ರಾಕ್ಷಿ ತಂತಿ ಹಾಕ್ಬೇಕು ಅನ್ನೋದು ದ್ರಾಕ್ಷಿ ಇರ್ತೈತ್ರಿ. ಇದಕ್ಕೇನ್ ಹಂತದೇನ್ ಪ್ರಾಬ್ಲಮ್ ಇರಂಗಿಲ್ರಿ. ಅದ್ ಹಚ್ಬೇಕು ಇದ್ ಮಾಡ್ಬೇಕು ಅಂತೇಳಿ ಹಗಿ ಹಚ್ಚಿರಿ. ಮುಂದ ಇದಕ್ಕೇನ ಹಂತದಿಂತ ಕೆಮಿಕಲ್ ಯೂಸ್ ಮಾಡಿಲ್ರಿ,
1: ಸಾವಯವದಲ್ಲೇ
0: ಸಾವಯವದಾಗ ಮಾಡಿದ್ವಿ.
1: ಯಾವ್ಯಾವ ಗೊಬ್ಬರ ಹಾಕಿರ್ತಾವ?
0: ಮೊದಲ್ರಿ ಕಟ್ಟಿಗೆ ಗೊಬ್ಬರ ಹಾಕಿದ್ದೀವ್ರಿ, ಆಮೇಲೆ ಒಂದ್ ಸ್ವಲ್ಪ ಕುರಿ ಗೊಬ್ಬರನು ತರಿಸಿ ಹಾಕಿದ್ದೀವ್ರಿ. ಆಮೇಲೆ 2 ತಿಂಗಳಿಗೊಮ್ಮೆ ಜೀವಾಮೃತ ಮಾಡಿ ಹಾಕ್ತಿವ್ರಿ. ಅದಕ್ಕೆ ಜೀವಾಮೃತ ಅಂದ್ರ ಆಕಳದ ಗೋಮೂತ್ರ ರೀ, ಆಕಳದ ಸಗಣ್ರಿ, 1-2 ಕೆಜಿ ಮನೆಯಾಗಿಂದ ಕಡ್ಲಿ ಹಿಟ್ಟರಿ, 1-2 ಕೆಜಿ ಸಾವಯವ ಬೆಲ್ರಿ, ನಾವು ಉಪಯೋಗಿಸುವ ಭೂಮಿಯ ಮಣ್ಣ್ರಿ 1-2 ಕೆಜಿ, 1 ವಾರ ಕಳಿ ಇಷ್ಟ ಒಂದ ಲೆವೆಲ್ ತಿರಿವ್ರಿ. ಅದನ್ನ ನಾವು ಅದು 1-2 ಲೇಬರ್ ತಗೊಂಡ ಹಾಕ್ತಿದ್ದೀವ್ರಿ. ಅವನ್ 2 ತಿಂಗಳಿಗೊಮ್ಮೆ ಕಂಪಲ್ಸರಿ ಮಾಡಿದೀವ್ರಿ. ಮುಂದ ಏನೋ ಒಂದಿಟ್ಟ ರೋಗ ಬಂದ್ರು ರುಜಿನ್ ಬಂದ್ರು ರೀ, ಒಂದಿಟ್ ನೀಮ ಇಲ್ರಿ, ಸಾವಯವ ಪದ್ಧತಿ ಒಳಗಿನುವ ಇನ್ಸೆಕ್ಟಿಸೈಡ್ ಅಂದ್ರೆ ಕೀಟನಾಶಕಗಳನ್ನು ಬಳಸಿದೀವ್ರಿ. ಮುಂದ ಟ್ರೈಕೋಡರ್ಮ ಸೋಡೋಮೋನೋಸ್ ಅದು ಸಾವಯವ ಕಲ್ಚರ್ ಅಲ್ಲರಿ, ಅದನ್ನು ಅಟ್ ಮ್ಯಾಲ ಸ್ಪ್ರೇನು ತಗೊಂಡಿದ್ವಿ ರೀ. ತೆಳಗು ಅಟ್ ಬಿಟ್ಕೊಂಡ ಇಲ್ಲಿವರೆಗೆ ಗಿಡ ಕಾಯ್ಕೊತ್ ಬಂದಿದ್ವಿ ರೀ ಇಲ್ಲಿ ತನಕ ರೀ. ಮುಂದ ಈಗ ಮನ್ ಕಿ ಬಾತ್ ಕಾರ್ಯಕ್ರಮದೊಳಗ ಆಗಾನ ರೀ, ಅಲ್ಲಿ ಬಹಳ ಜನ 1 ಲಕ್ಷದಿಂದ 2 ಲಕ್ಷ ಜನ ನನ್ನ ಪ್ಲಾಟ್ಗೆ ವಿಸಿಟ್ ಕೊಟ್ಟಾರ್ರಿ. ಪ್ಲಾಟ್ ಬಂದೈತ್ರಿ. ಮುಂದ ಈ ವರ್ಷದ ಉತ್ಪನ್ನದ 12 ಟನ್ ಮಾಲ್ ಬಂದಿತ್ರಿ. 1,20,000, 10,000, 1,50,000 ತನ ಮಾರ್ಕೆಟು ಮಾಡಿದೀವ್ ರೀ. ಮಾಡಿ ಅದರಿಂದ 15 ಲಕ್ಷ ರೂಪಾಯಿ ಆದಾಯನೂ ಬಂದಿತ್ರಿ. ಬಂದ್ ಹೋದವ್ರಿಗೆ 1-5 ಟನ್ ಮಾಲನು ಕೊಟ್ಟದಿವ್ರಿ. ಅಂದ್ರೆ ಬಂದ ನೋಡ್ರಿ ಬಹಳ ದೂರಿಂದ ಜನ ಬರಾಕತ್ತರಿ. ಸೇಬು ಹಣ್ಣನ ನಮ್ಮ ಏರಿಯಾದಾಗ ಬೆಳೆದಿದ್ದ ಬೆಳಿ ಅಲ್ರಿ ಅದು.
1: ಹೌದು, ಮತ್ತೆ ನಮ್ಮ ಉತ್ತರ ಭಾರತದಲ್ಲಿ ಬೆಳೀತಕ್ಕಂತ ಬೆಳೆಯನ್ನ ತಾವು ಇಲ್ಲಿ ನಮ್ಮ ಬಯಲಸೀಮೆಯಲ್ಲಿ ಅದರಲ್ಲೂ ವಿಶೇಷವಾಗಿ ಕಬ್ಬನ ನಾಡಿನಲ್ಲಿ ಬೆಳೆದಿರಿ ಅಂದ್ರೆ ಎಲ್ರಿಗೂ ಅದು ಸೋಜಿಗದು.
0: ಹೌದ್ ಸರ್, ಹಿಂಗಾಗಿ ಬಹಳ ದೂರಿಂದ ಜನ ಬರ್ತಿದ್ರ ನಾನ ಹರದ್ ಮಾರಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಅವ್ರಿಗೂ 5-6 ಟನ್ ಅಂದ್ರ ಇಲ್ಲಿ ಬಂದ ಭೂಮ್ಯಾಗ ನನ್ನ ಜಮೀನದಾಗ ನಿನ್ನೆತ್ತಕ್ಕಾರೆ ಅಂದ್ರ ಭೂಮ್ಯಾಗ ಬಂದ ಆಪಲ್ ನೋಡಿದವ್ರು ಹಂಗ ಹೋಗಿಲ್ರಿ. ಆದ್ರೆ ಹೆಂಗ್ರಿ, 1 ತಿಂಗಳದ ಕಾಯಿ ಐತೆ ಅಂದ್ರು ಹರ್ಕೊಂಡ್ ತಿಂದೋಗ್ಯಾರ್ರಿ. ಅಷ್ಟ ಮೊಗ್ಗ ಬಿಟ್ಟೈತೆ ಅಂದ್ರು. ಅದಾದ್ರೂ ಬಾಳ ರುಚಿ ಐತಿ ಅಂದ್ರಿ. ಅಂದ್ರ ಈಗ ಪೈಲಕ್ಕ ಸ್ವಲ್ಪ ಜನ ಏನ್ ಮಾಡಿದ್ರ ಅಂದ್ರ ಯೂಟ್ಯೂಬ್ದಾಗ್ರಿ ಟಿವಿ ಒಳಗ ಅಲ್ಲಿ ಇಲ್ಲಿ ಜನ ಬಾಳ ಇದನ್ನ ಪ್ರಚಾರ ಮಾಡಿದ್ರಿ ಆಪಲ್ ಬಗ್ಗೆ. ಮುಂದ

0: ಹಂಗ ಆಕಾಶವಾಣಿ ಅವರು ಬಂದ ಇದನ್ ಮಾಡಿದ್ರಿ, ನನ್ ಬಗ್ಗೆ ಒಂದಿಟ್ಟು ಮಾಹಿತಿ ತಗೊಂಡು ಆಕಾಶವಾಣಿ ಒಳಗೂ ತಿಳಿಸಿದ್ರಿ. ಆಕಾಶವಾಣಿ ಅವ್ರು ಕೇಳೋದ್ರಿಂದ ನಾ ಅನ್ಕೊಂಡಿದ್ದು ಈ ಆಕಾಶವಾಣಿ ಅವ್ರು ಅಂದ್ರೆ ಈಗಿನ ಯುಗದಾಗ್ರಿ ಹೆಚ್ಚು ವ್ಯಾಟ್ಸಪ್ ಫೇಸ್ಬುಕ್ ಈ ಟಿವಿ ಅಂತ ಯುಗದೊಳಗ ಆಕಾಶವಾಣಿ ಕೇಳೋರು ಕಡಿಮೆ ಇರ್ಬೋದ್ಲಾತೆ ಒಂದ್ ಏನೋ ಒಂದ್ ಮೈಂಡ್ ಸೆಟ್ ಇತ್ತು. ಆದ್ರ ಅಗದಿ ಹೆಚ್ಚಿನ ಜನ ರೀ ಆಕಾಶವಾಣಿ ಕೇಳಿ ನನ್ ಪಡಕ್ ಬಂದವ್ರದಾರ್ರಿ. ಅಂದ್ರ ಸ್ವಾಮೀಜಿ ಅವರದು ರೀ ತಮ್ಮ ನಿನ್ನ ಪ್ರೋಗ್ರಾಮ್ ಆಕಾಶವಾಣಿಯಾಗ ಕೇಳಿದ್ವಿ ನಾವ್ ಇವತ್ ನಿನ್ ನೋಡಾಕ್ ಬಂದದ್ವಿ ಅಂದ್ರ ಆಕಾಶವಾಣಿದಿಂದನು ಅಷ್ಟು ಪ್ರಚಾರ ಪಡ್ದೈತ್ರಿ ಅದು
1: ನೋಡ್ರಿ. ತೇಲಿಯವ್ರ, ನೀವು ಒಬ್ಬ ರೈತರಾಗಿ ನಮ್ಮ ಆಕಾಶವಾಣಿಯಲ್ಲಿರ್ತಕ್ಕಂತ ಕೃಷಿ ರಂಗನ್ನ ನೀವು ಯಾವಾಗ್ಲೂ ಕೇಳ್ತಾ ಬರ್ರಿ. ಯಾಕಂದ್ರೆ ಕೃಷಿ ರಂಗ ಕಾರ್ಯಕ್ರಮಕ್ಕೆ ರೈತರ ಕಾರ್ಯಕ್ರಮ ಇದು. ರೈತರ ಸಲಹೆ ಆಗಿರ್ಬೋದು, ಕೃಷಿ ರಂಗದಲ್ಲಿ ಸಾಧಕರನ್ನ ಕರೆಸಿ ನಮ್ಮ ಆಕಾಶವಾಣಿಯೊಳಗೆ ಸಾಕಷ್ಟು ಮಾಹಿತಿಗಳನ್ನ ನಮ್ಮ ರೈತ ಬಾಂಧವರಿಗೆ ಒದಗಿಸ್ತಾ ಇದ್ದೀವಿ.
0: ಅಂದ್ರ ರೀ ನನಗೊಂದ್ ಅಂದ್ರ ಈ ಫೇಸ್ಬುಕ್ ವಾಟ್ಸಪ್ ಪ್ರತಿಯೊಂದು ಬರೀ ಫೋನ್ ಆನ್ ಮಾಡ್ರಂದ್ರ ಅವ ಹೆಚ್ಚಿರುವ ಈಗಿನ ಕಾಲದೊಳಗು ರೀ ಆಕಾಶವಾಣಿಯ ಕೇಳೇನ ನನ್ ಕಡೆ ಹೆಚ್ಚಿನ ಜನ ಸ್ವಾಮೀಜಿ ಆತ್ರಿ, ಕಾಲೇಜ್ ಲೆಕ್ಚರರ್ ಆತ್ರಿ, ಇವ್ರ ಸರ್ ಗಳಾತು ಬಹಳ ಜನ ಬಂದ್ ಹೋದ್ರಿ. ಮತ್ ನಾವು ಎಲ್ಲೋ ಒಂದ್ ಮೂಲೆಯಾಗಿರೋಂತವ್ರಿ ಇವತ್ ನಾವು ವಜ್ರನರಿ, ನಾವು ಒಪ್ಪಗೋತೀವಿ. ಹಗಲ್ ರಾತ್ರಿ ಪ್ರಯತ್ನ ಪಟ್ಟನಿ, ಶ್ರಮ ಪಟ್ಟನಿ, ಬೆಳೆಸೇನ್ರಿ ಆಪಲ್ಲ ಒಪ್ಪಗೊಂಡ್ರಿ. ಇದನ್ನ ಬೆಳಕಿಗೆ ತರಾಕ ಒಬ್ರು ಬೇಕಲ್ರಿ. ಅದನ್ನ ಬೆಳಕಿಗೆ ತಂದವ್ರ ಈ ಮೀಡಿಯಾದವ್ರಾತ್ರಿ, ಈ ನ್ಯೂಸ್ದವ್ರಾತ್ರಿ, ಇವ್ರಿಗೂ ಬಾಳ ಅಂದ್ರ ಅತಿ ಧನ್ಯವಾದಗಳು ಇವ್ರಿಗೂ. ಯಾಕಂದ್ರ ನಾವು ಒಂಥರ ತಿಪ್ಪಿಯಾಗಿದ್ದು ವಜ್ರದಂಗ ಇದ್ದೀವ್ರಿ, ಅದನ್ನ ತಿಪ್ಪಿಯಾಗಿಂದು ಹೊಳಪು ಮಾಡಿ ತಂದು ಎಲ್ಲಾ ಕಡೆ ಮಾರ್ಕೆಟಿಂಗ್ ಮಾಡಿದ್ದಂದ್ರ ಮೀಡಿಯಾದವ್ರಿ. ನಮಗ ಅವರು ಒಂಥರ ದೇವ್ರ ಇದ್ದಂಗ ಮೀಡಿಯಾದವ್ರ ರೀ. ಅಂದ್ರ ಮೀಡಿಯಾದು ಬಾಳ ಒಳ್ಳೆ ಕೆಲಸ ಐತ್ರಿ. ಎಲ್ಲೋ ಒಂದ್ ಮೂಲ್ಯಾಗ ಕುಳಲಿ ಅಂದ್ರ ಇನ್ಕತ್ತಕ ಯಾರಿಗೆ ಗೊತ್ತಿಲ್ಲದಂತ ಊರೊಳಗ ಇವತ್ ಇಡೀ ಡೆಲ್ಲಿ ಒಳಗಕ್ಕ ಇಡೀ ವಿಶ್ವದಾಗ ಇಡೀ ವರ್ಲ್ಡ್ ದಾಗ ಕೇಳುವಂಗ ಮಾಡ್ಯಾರ್ರಿ. ಇದನ್ನ ನಾವು ಬೆಳಕಿಗೆ ಬಂದಿದ್ದ ನಿಮ್ಮಿಂದನರಿ. ಮೀಡಿಯಾದವ್ರಿಗೂ ಬಾಳ ಬಾಳ ಬಾಳ ಧನ್ಯವಾದ. ನಾವು ಎಷ್ಟು ಆಭಾರಿ ಆಗಿದ್ರು ಕಡಿಮೆನ. ಆಕಾಶವಾಣಿ ಆತ್ರಿ, ಇವತ್ತ ಸುದ್ದಿ ಪ್ರಸಾರ ಮಾಹಿತಿಯೊಳಗೆ ಪ್ರತಿಯೊಂದು ನ್ಯೂಸ್ ಚಾನಲ್ ಆತ್ರಿ ಎಲ್ಲರಿಗೂ ಬಹಳ ಧನ್ಯವಾದಗಳು,
1: ಅಭಿನಂದನೆಗಳು ತಮಗೆ ಮತ್ತೊಮ್ಮೆ. ಈಗ ತಿಳಿಯವರೇ, ತಾವು ಈ ಸೇಬನ್ನ ಬೆಳೆದಿದ್ರಲ್ಲ, ಎಷ್ಟು ಎಕರೆ ಜಮೀನಲ್ಲಿ ಬೆಳೆದಿದ್ರಿ ಇದನ್ನ?
0: 7 ಎಕರೆ ಜಮೀನ್ದೊಳಗೆ ಮಾಡಿದ್ರು ಸರ್.
1: ಈಗ 7 ಎಕರೆ ಜಮೀನಲ್ಲಿ ತಾವು ಸೇಬನ್ನ ಬೆಳೆದನಂತೀರಿ, ಈ ನೀರಾವರಿ ವ್ಯವಸ್ಥೆಯನ್ನ ಯಾವ ತರ ಮಾಡಿದಿರಿ?
0: ನೀರಾವರಿ ವ್ಯವಸ್ಥೆಯನ್ನ ಹನಿ ಡ್ರಿಪ್ ಮುಖಾಂತರ ಮಾಡಿದ್ರು ಸರ್. ಇದಕ್ಕೆ ನೀರು ಜಾಸ್ತಿ ಆದ್ರೂ ನಡೆಯಂಗಿಲ್ಲ ಸರ್. ಇದಕ್ಕೆ ಒಟ್ಟ ನೀರು ಒಂದು ಸ್ವಲ್ಪ ಜಾಸ್ತಿ ಆಕತಿ ಅಂದ್ರೂ ನಮ್ಮ ಕಡೆ ಯಾಪಲ್ದಾಗ ಬರಂಗಿಲ್ರಿ. ಅದಕ್ಕೆ ಹೇಳ್ತಿನಲ್ರಿ ನಾನು, ಅದಕ್ಕೆ ಹಗಲ್ ರಾತ್ರಿ ಪರಿಶ್ರಮ ಪಟ್ಟಿದ್ದೇರಿ. ಅಂದ್ರೆ ಇವತ್ತು ಮುಂಜಾನೆ 2 ತಾಸು, ಸಾಯಂಕಾಲ 2 ತಾಸು, ಯಾವತ್ತು ಗಿಡದ ಜೊತೆ ಅಡಾಪ್ಟ್ರಿ. ಅಂದ್ರೆ ಗಿಡದ ಜೊತೆ ಈಗ ಹೆಂಗಿರ್ತೈತ್ರಿ, ನಾವು ಏನ ಹೊಲಿಸ್ಕೋಬೇಕಾತ. ಈಗ ಬಹಳ ಭಕ್ತಿ ಇಟ್ಟಿವಿ ಅಂದ್ರೆ ದೇವ್ರು ಒಲಿತಾನ್ರಿ. ನಾವು ಏನೋ ಭೂಮಿ ತಾಯಿ ಮೇಲೆ ಬಹಳ ಭಕ್ತಿ ಇಟ್ಟಿದ್ವಿ ಅಂದ್ರ ಆ ಭೂಮಿ ತಾಯಿನೂ ಒಲಿತಾಳ್ರಿ. ಒಮ್ಮೆ ಏಕಕಾಲಕ್ಕ ಎಲ್ಲೋ ಒಂದು ಮೂಲೆ ಆಗಿದ್ದಂಥವ್ರನ್ನ ಪೂರಾ ಹಳ್ಳಿ ಆಗಿದ್ದಂಥವ್ರನ್ನ ದಿಲ್ಲಿಗೆ ಓದ್ಬಿಟ್ಟಂಗ ಆತಲ್ರಿ. ಹಿಂಗಾಗಿ ನಾವು ಏನೋ ಒಂದು ಸತ್ಯದಿಂದ ಕೆಲಸ ಮಾಡ್ರ ಪ್ರತಿಯೊಬ್ಬರು ರೈತರ್ರಿ. ಸತ್ಯದಿಂದ ನಾವು ಮಾಡೋ ಕಾಯಕನ ಶ್ರದ್ಧೆ ನಿಷ್ಠೆ ಭಕ್ತಿಯಿಂದ ಮಾಡ್ರ ಯಾವುದ ಬೆಳೆ ಇದ್ರು ಒಲಿತೈತ್ರಿ. ಈಗಿನ ಕಾಲದಾಗ ನಾವು ಏನ್ ಮಾಡ್ತೀವಿ ಅಂದ್ರ ರೀ, ಇವತ್ ಮಾಡ್ಬೇಕಂದದ್ದನ್ನ ಇವತ್ತ ಮಾಡ್ಬೇಕ್ರಿ. ನಾಳೆ ಮಾಡ್ತೀವಿ ಅಂದ್ರ ಇದು ಯಾವುದೂ ಕಾಯಕ ಕೆಲಸ ಸಕ್ಸಸ್ ಆಗಂಗಿಲ್ರಿ. ನಮಗೊಂದು ಯಾವುದೂ ಒಂದು ಸಾನ್ ಗೊಂಜಾಳ ಪೀಕು ಬರಂಗಿಲ್ರಿ. ನಾವು ಒಟ್ಟು ಒಂದಿಟ್ ನಿಯತ್ತಿಂದ ಶ್ರದ್ಧೆ ಭಕ್ತಿ ಇಟ್ಟು ಮಾಡಿದ್ವಿ ಅಂದ್ರ ಪ್ರತಿಯೊಂದು ಕೆಲಸನೂ ಒಲಿತೈತ್ರಿ.
1: ಕಾಯಕವೇ ಕೈಲಾಸ,
0: ಕಾಯಕವೇ ಕೈಲಾಸ.
1: ಒಂದು ಸಸಿ ತಂದಾಗ ಗಿಡ ಎಷ್ಟು ಎತ್ತರ ಇತ್ರಿ?
0: 1-1.5 ಫೂಟ್ ಅಷ್ಟ ಎತ್ತರ ಇದ್ರು ಸರ್.
1: 1-1.5 ಫೂಟ್. ಈಗ ನೀವು ತಂದು ಸಸಿ ನೆಟ್ರಿ, ಆ ನಂತರದಲ್ಲಿ ಅದು ಬೆಳಿಬೇಕಾದ್ರೆ ಎಷ್ಟು ವರ್ಷ ತಗೋತು?
0: 2 ವರ್ಷ ತಗೋತಲ್ರಿ ಸರ್. 2 ವರ್ಷ 3 ತಿಂಗಳದಾಗ್ರಿ 2 ಪೀಕ ಬಂದವ್ರಿ ಸರ್.
1: ಅಂದ್ರೆ ಈಗ ಸಾಮಾನ್ಯವಾಗಿ ಅದೊಂದು 5-6 ಅಡಿ ಎತ್ತರ ಆಗೈತಿ ಗಿಡ.
0: ಈಗ ಒಂದು 5-6 ಫೂಟ್ ಐತಿ ಸರ್. ಹೋದ ಸಲ ಚಾಟ್ನಿ ಮಾಡಿದಾಗ ಮ್ಯಾಲಿಂದ 1-2 ಫೂಟ್ ಕಟ್ ಮಾಡಿ ತೆಗೆದಿದ್ದೀವ್ರಿ. ಚಾಟ್ನಿ ಮಾಡ್ತೀವ್ರಿ, ಅದಕ್ಕೆ ಚಾಟ್ನಿ ಮಾಡಿ ಇಡೀ ತಪ್ಪಲ ಎಲ್ಲ ತೆಗಿಯಾನ ಪ್ರತಿಯೊಂದು ಗಿಡದಾಗ ಹೂ ಎದ್ದು ಬರ್ದೈತ್ರಿ.
1: ಚಾಟ್ನಿ ಮಾಡ್ಲೇಬೇಕು,
0: ಚಾಟ್ನಿ ಕಂಪಲ್ಸರಿ ಮಾಡ್ಲೇಬೇಕ್ರಿ. ಚಾಟ್ನಿ ಮಾಡ್ಬೇಕ್ರಿ, ಮುಂದ ಅದನ್ನ ಕೈಲೇನ ತಪ್ಪಲ ತೆಗಿಬೇಕ್ರಿ. ಪ್ರತಿಯೊಂದು ಗಿಡ ಪ್ರತಿಯೊಂದು ತಪ್ಪಲ ಎಲ್ಲ ತೆಗಿಯಬೇಕ್ರಿ.
1: ಈಗ ಸೇಬು ತಾವು ಬೆಳೆದಿದ್ರಿ, ಆ ಹೂ ಬಿಡೋ ಸಮಯದಲ್ಲಿ ಹೂವನ್ನ ಅಂದ್ರೆ ಅದು ಉದುರಿ ಬೀಳದ ಹಾಗೆ ಕಾಪಾಡಬೇಕಾದ್ರೆ ತಾವು ಯಾವ ಮುಂಜಾಗ್ರತೆಯನ್ನು ಕೈಗೊಳ್ತೀರಿ
0: ಸರ್? ಇದು ಎಲ್ಲಕ್ಕಿಂತ ಮುಂಚಿತವಾಗಿ ಆಪಲ್ದಾಗ ಸಕ್ಸಸ್ ಆಗ್ಬೇಕಾದ್ರ ಅವು ಬಂದಂತ ಹೂವನ್ನ ಉಳಿಸ್ಕೊಳ್ಳುವುದ ಒಂದು ದೊಡ್ಡ ಕೆಲಸ ರೀ. 90% ನಾವು ಆಪಲ್ದಾಗ ಸಕ್ಸಸ್ ಆಗ್ಬೇಕಾದ್ರ ಫ್ಲವರ್ ಉಳಿಬೇಕ್ರಿ, ಅವು ಹೂವನ್ನ ಉಳಿಸ್ಕೋಬೇಕ್ರಿ. ಹೂವು ಉಳಿಲಿಲ್ಲ ಅಂದ್ರ ಆಪಲ್ದಾಗ ಉಳಿಯಕ್ ಸಾಧ್ಯನೇ ಇಲ್ರಿ. ಈಗ ನನಕಿಂತ ಫಸ್ಟ್ ರೀ ಒಬ್ರು 3 ಎಕರೆ, ಒಬ್ರು

0: ಎರಡು ಎಕರೆ, ಒಬ್ಬರು 10 ಎಕರೆ, ಒಬ್ಬರು 1 ಎಕರೆ, ಹಿಂಗೊಂದು 7-8-10 ಪ್ಲಾಟ್ ಅದಾವ್ರಿ ನಮ್ಮ ಏರಿಯಾದಾಗ.
1: ಅಂದ್ರೆ ಬೇರೆ ಬೇರೆ ರೈತರು ಸೇಬನ್ನ ಬೆಳಿಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ
0: ಮಾಡಿದಾರೆ ಸರ್. ಆದ್ರ ಅವ್ರು ನನ್ನ ಪ್ಲಾಟ್ಗೆ ಬಂದ ಏನಂದ್ರಿ, ನಮಗ ತಿನ್ನಾಕ ಕಾಯಿ ಬಂದಿಲ್ರಿ, ನಿಮ್ಮಲ್ಲಿ ಹೆಂಗ್ ಇಷ್ಟು ಸೇಬು ಬಿಟ್ಟೈತ್ರಿ? ಒಟ್ಟ ಅವರಲ್ಲಿ ಇನ್ನವರೆಗೆ ತಿನ್ನಾಕ ಆಪಲ್ ಬಂದಿಲ್ರಿ. ಬಂದ್ರನು ರೀ ಸರ, ಒಂದ ಎರಡು ಕಾಯಿ ರೀ, ಅಗದಿ ಹಸಿರು ಕಾಯಿ ರೀ, ಮಾರ್ಕೆಟ್ಗು ಬಂದಿಲ್ರಿ. ಅವ್ರ ಮನ್ಯಾನವ್ರಿಗೆ ತಿತ್ತಂದ್ರು ಬಂದಿಲ್ಲ ತಿಳಿಯಾರ್ರಿ ಅವ್ರು ಬಂದ್ರಿ.
1: ಈ ಹೂ ಬಿಡುತ್ತಲ್ಲ, ಅವಾಗ ತಾವು ಯಾವ ಕ್ರಮಗಳನ್ನ ಕೈಗೊಂಡ ಇದು ಮಾಡ್ತೀರಿ
0: ಸರ್? ಅವಾಗಿನ ಕ್ರಮಗಳಂದ್ರ ರೀ, ಆಗಿನ ಕ್ಲೈಮೇಟ್ ರೀ, ಆಗಿಂದ ವಾತಾವರಣ ಹೆಂಗ ಕೈ ಕೊಡದೈತಿ ಹೇಳಕ್ ಬರಂಗಿಲ್ರಿ. ಈಗ ಎಲ್ಲೋ ಒಂದು ಸೈಕ್ಲೋನ್ ಎದ್ದ, ಮಳೆ ಎಫೆಕ್ಟ್ ಆದ್ರೂ ಸಮಸ್ಯೆ ಆಕೈತ್ರಿ. ಅವಾಗ ಒಂದು ಸ್ವಲ್ಪ ಕೋಲ್ಡ್ ಪ್ರೊಸೆಸ್ ಆತಂದ್ರ ಹೂ ಸಟ್ ಅಕ್ಕವ್ರಿ. ಮುಂದ ನಮ್ಮಲ್ಲಿ ನ್ಯಾಚುರಲ್ದಾಗ ಸೈಡ್ ಗಿಡಗಳು ಇದ್ದು ಅಂದ್ರ ರೀ, ಜೇನು ಹುಳ ಬಂದು ಅಂದ್ರೂ ಅಕ್ಕೈತ್ರಿ ಸಕ್ಸಸ್ ರೀ. ಮುಂದೆ ಕೆಲವೊಂದು 3-4 ಸ್ಪ್ರೇನು ಕೊಡ್ಬೇಕಾಕೈತ್ರಿ. ಇಷ್ಟು ಮಾಡ್ಕೊಂಡಾಗನ ಆಪಲ್ ಸಕ್ಸಸ್ ಆಕೈತ್ರಿ. ಆ ಹೂವನ್ನು ಉಳಿಸ್ಕೊಳ್ಬೇಕಾದದ್ದ ಆಪಲ್ದಾಗ ಮೇನ್ 99% ಕೆಲಸ ಇರೋದು ಅದು ಒಂದೇ ರೀ. ಒಂದು ಗಿಡದಾಗ 2,000-3,000 ತನ ಹೂ ಬಿಡ್ತೈತ್ರಿ. ಅದ್ರೊಳಗೆ 100-200 ಕಾಯ್ಕೋದನ ಬಹಳ ಟಫ್ ಐತ್ರಿ.
1: ಯಾಕಪ್ಪ ಅಂದ್ರೆ ಈ ಸೇಬು ಬೆಳಿಬೇಕಾದ್ರೆ ಮೊದಲು ಹೂ ಬಿಡ್ತದೆ, ಹೂ ಆಗಿಂದ ಅದು ಅಲ್ಲೇ ಹೂವು ಸ್ವಲ್ಪ ಗಟ್ಟಿಯಾಗಿ ಅದು ಕಾಯಿ ರೂಪಕ್ಕೆ ಪಡೆದುಕೊಳ್ತದೆ.
0: ಹಾಂ ಸರ್.
1: ಇಂತಹ ಸಂದರ್ಭದಲ್ಲಿ ಈಗ ತಾವು ಹೇಳಿದ್ರೆ ಜೇನುನೊಣಗಳ ಪರಾಗಸ್ಪರ್ಶದಿಂದನೂ ಸಹ ಅದು ತಮಗೆ ಹೆಚ್ಚು ಇಳುವರಿಯನ್ನು ಕೊಡ್ತಾ ಐತಿ. ಈ ಎಲ್ಲಾ ಕ್ರಮಗಳ ಜೊತೆಗೆ ಈಗ ಹೂ ಬಿಟ್ಟು ಎಷ್ಟು ದಿನಕ್ಕೆ ಹಣ್ಣಾಗಲಿಕ್ಕೆ ಇದು ಅವಧಿಯನ್ನು ತಗೊಳ್ತದೆ?
0: 4 ತಿಂಗಳು ಬೇಕು ಸರ್ ಇದಕ್ಕೆ ಅವಧಿಗಿರಿ. ಅಂದ್ರೆ ಫಸ್ಟ್ಕ್ ಚಾಟ್ನಿ ಮಾಡ್ಕೊಂಡ್ರಿ, ಅಷ್ಟು ತಪ್ಪಲ ತಕ್ಕೊಂಡು, ಅಂದ್ರೆ ಚಾಟ್ನಿ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ನೀರು ಕಡಿಮೆ ಮಾಡ್ಬೇಕ್ರಿ, ಗಿಡ ಒಂದು ಸ್ವಲ್ಪ ಬಾಡಿದಂಗೆ ಆಗ್ಬೇಕ್ರಿ, ಟ್ರೆಸ್ ಆಗ್ಬೇಕ್ರಿ. ಹಿಂಗೆ ಮಾಡ್ಕೊಂಡು ಒಂದು ಸ್ವಲ್ಪ ಎಲೆ ತಕ್ಕೊಂಡು ಒಯ್ತು, ಒಂದು ಸ್ವಲ್ಪ ನೀರು ಕೊಟ್ಕೋಬೇಕ್ರಿ. ಆಗೂ ಮೊದಲು ಒಂದು 15 ದಿನ ಮೊದಲು ತಿಪ್ಪಿ ಗೊಬ್ಬರ ಕೊಟ್ಕೋಬೇಕ್ರಿ, ಕೊಟ್ಟಿಗೆ ಗೊಬ್ಬರ, ಜೀವಾಮೃತ ಮಾಡ್ಕೋಬೇಕ್ರಿ. ಹಂಗೆ ಒಂದು ಸ್ವಲ್ಪ ಸಾವಯವದನು ಒಂದು ಸ್ವಲ್ಪ ಔಷಧ ಬರ್ತಾವ್ರಿ, ಅವನು ಒಂದು ಸ್ವಲ್ಪ ಬಿಟ್ಕೊಂಡ್ರಿ. ಮುಂದೆ ಮ್ಯಾಲು ಒಟ್ಟು ಸ್ಪ್ರೇ ಮಾಡ್ಕೊಂಡ ಅಲ್ಲಿಗೆ ಸ್ಟಾರ್ಟ್ ಆತ್ಪ ಅಂದ್ರೆ 4 ತಿಂಗಳದಾಗ ನಮಗೆ ಕಾಯಿ ಬರ್ದೈತ್ರಿ.
1: ಅಂದ್ರೆ ಯಾವ ತಿಂಗಳದಿಂದ ಯಾವ ತಿಂಗಳವರೆಗೆ ಫಸಲು ಬರ್ತದೆ?
0: ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಹವಾಮಾನ ಒಳಗ್ರಿ, ನವೆಂಬರ್ ಟು ಡಿಸೆಂಬರ್ದಾಗ ಜಾಸ್ತಿ ಕೋಲ್ಡ್ ಇರ್ತೈತ್ರಿ. ಆ ಟೈಮ್ದಾಗ ಒಂದು ಸ್ವಲ್ಪ ಚಾಟ್ನಿ ಮಾಡ್ಕೊಂಡು ಆ ಟೈಮ್ದಾಗ ಸ್ವಲ್ಪ ಹೂವು ಉಳಿಸ್ಕೋಕ್ ಪ್ರಯತ್ನ ಪಟ್ರೆ ಒಂದು ಸ್ವಲ್ಪ ಸಕ್ಸಸ್ ಆಕತ್ರಿ.
1: ಅಂದ್ರೆ ಎಷ್ಟು ಇಬ್ಬನಿ ಬೀಳ್ತದೆ ಅಷ್ಟು ಒಳ್ಳೇದಂತ.
0: ಒಳ್ಳೇದು ಒಳ್ಳೇದು ಸರ್. ಈಗ ಹಿಮಾಚಲ ಆಗಲ್ರಿ, ಕಾಶ್ಮೀರ ಅಲ್ಲರಿ, ಅವರಲ್ಲಿ ಎಲ್ಲ ಬರ ಬಿದ್ದದ್ದನ್ನ ಉಳಿಸ್ಕೊಂಡ್ ಬರ್ತಾರ್ರಿ. ಅಂದ್ರೂ ಅವರು ಔಷಧ ಸ್ಪ್ರೇ ಮಾಡತಾರ್ರಿ, ಅವರು ಅಷ್ಟು ಮಾಡ್ತಾರ್ರಿ. ಆದ್ರೂ ನಾವು ಒಂದ್ ಸ್ವಲ್ಪ ಅಂದ್ರೆ ಒಟ್ಟು ಸಾವಯವದಾಗ ಮಾಡ್ರೆ ಚಲೋ ಅನಿಸೈತ್ರಿ ನಂಗೆ ಈಗಾಗ್ಲಿ. ಅಂದ್ರೆ ನಮ್ಕ ಮೊದಲು ಮಾಡಿದವರು ಎಲ್ಲ ಅಷ್ಟು ಸಕ್ಸಸ್ ಆಗಿಲ್ರಿ, ಒಂದ್ ಸ್ವಲ್ಪ ಸಾವಯವದಾಗ ಮಾಡಂತಲೇ ನನಗೆ ಒಳ್ಳೇದನಿಸೈತಿ.
1: ಅಂದ್ರೆ ಒಂದು ಗಿಡದಲ್ಲಿ ಎಷ್ಟು ಹಣ್ಣು ಬಿಡ್ತಾವ ಈ ಆಪಲ್?
0: ಒಂದ್ ಗಿಡದಾಗ 100-200 ತನ ಕಾಯಿತ್ ಸರ್. ಒಂದ್ ಗಿಡದಾಗ 50-60 ಇತ್ರಿ, 30-40, 20-30. ಅಂದ್ರೆ ಒಂದೊಂದ್ ಗಿಡ ಒಂದಿಟ್ಟು ಡೆವಲಪ್ ಕಡಿಮೆ ಇದ್ದು ಅಂದ್ರೆ ಹಂಗ್ರಿ, ಹೆಚ್ಚಿದ್ದು ಅಂದ್ರೆ ಹಂಗ್ರಿ. ಒಂದ್ ಗಿಡದಾಗ ಮಿನಿಮಮ್ ಒಂದ್ 50 ಕಾಯಿ ಸಿಕ್ಕ್ರನು ರೀ, ಒಂದ್ 10 ಕೆಜಿ ತನ ಅನ್ನಕ ಆಕೈತ್ರಿ ಪ್ರಾಫಿಟ್ ರೀ. 10 ಕೆಜಿ ಆದ್ರೂ 100 ರೂಪಾಯಿ ವ್ಯಾಲ್ಯೂ ಮಾಡಿದ್ರು ಗಿಡಕ್ಕೆ 1,000 ರೂಪಾಯಿ ತನಕ ಕೊಂಡಿರ್ತೈತ್ರಿ. 400 ಗಿಡ ಅಂದ್ರು 4 ಲಕ್ಷ ರೂಪಾಯಿ ಆಕೈತಿ.
1: ತಾವ್ ಎಷ್ಟು ಖರ್ಚು ಮಾಡಿರ್ತೀರಿ ಅಷ್ಟು ಬಂದ ಬರುತ್ತ, ಲಾಸ್ ಏನಿಲ್ಲ.
0: ಅಗದೇ ಮಿನಿಮಮ್ ಈಗ ಅವ್ರು 20 ಕೆಜಿ ಬೆಳೆಸಲಿ, 200 ರೂಪಾಯಿ ಮಾರ್ಲಿ, ಅದು ಎರಡನೇದ್ರಿ. ಆದ್ರೆ ಇಷ್ಟು ಮಾತ್ರ ಐತ್ರಿ ಅನುಕೂಲ ರೀ.
1: ತೇಲಿಯವ್ರೆ, ತಾವು ಶಿರಡಿಯಿಂದ ಸೇಬು ಸಸಿಗಳನ್ನ ತಂದಿದ್ದೀರಿ.
0: ಹಾ ಸರ್.
1: ಯಾವ ತಳಿಯ ಸಸಿಗಳನ್ನ ತಂದಿದ್ದೀರಿ, ಅವುಗಳ ಹೆಸರು ಹೇಳ್ತೀರೇನು?
0: ಹಾ ಸರ್, ಈಗ ನಾವು ಶಿರಡಿದಿಂದ ತಂದಿವ್ರಿ ಸರ್. ಸೇಬು ಒಳಗ 6,000 ವೆರೈಟಿ ಇದಾವ್ರಿ ಸರ್. ಆದ್ರೆ ನಮ್ಮ ಬಿಸಿಲ್ ನಾಡಿನ್ಯಾಗ 40 ಡಿಗ್ರಿ ಟೆಂಪರೇಚರ್ ಒಳಗ್ರಿ, ಇಲ್ಲಿ ಕರ್ನಾಟಕದಾಗ ಬರು ಅಂದ್ರೆ 3 ವೆರೈಟಿ ರೀ. ಒಂದು ಅಣ್ಣಾ ರೀ, ಒಂದು ಹರ್ಮನ್ 99 ರೀ, ಒಂದು ಗೋಲ್ಡನ್ ಡೋರ್ಸೆಟ್ ರೀ. 3 ವೆರೈಟಿ 40-42 ಡಿಗ್ರಿ ಟೆಂಪರೇಚರ್ ತಕ್ಕನು ತಡ್ಕೊಂಡ್ರಿ, 3 ವೆರೈಟಿ ನಮ್ಮ ಬಿಸಿಲ್ ನಾಡಿನ್ಯಾಗ ಬರ್ತಾವ್ರಿ.
1: ಈ ಅಣ್ಣಾ ಸೇಬ್ ಅಂದ್ರಿ, ಹರ್ಮನ್ 99 ಅಂದ್ರಿ, ಗೋಲ್ಡನ್ ಡಾರ್ಸೆಟ್, ಈ ತಳಿಗಳನ್ನ ಹೇಳಿದ್ರಿ ತಾವು. ಇವ ಇಲ್ಲಿ ಕರ್ನಾಟಕದಾಗ ಬೆಳಿಬೇಕಂತ ಯಾರು ಹೇಳಿದ್ರು?
0: ಈಗ ಪೈಲಟ್ ಪುನಾರಿ ಶಿರಡಿ ರೀ, ಮುಂದೆ ಚಿತ್ರದುರ್ಗ ಹೋಗಿದ್ವಲ್ರಿ, ಅಲ್ಲಿ ಅವರು ಪೈಲ ಹರ್ಮನ್ 99 ಒಂದು ಹಚ್ಚಿದ್ರಿ, ಅವ್ರಿಗೆ ಅಣ್ಣ ಸಿಕ್ಕಿದ್ದಿಲ್ಲ ತ್ರೀ. ಹಂಗಾಗಿ ಅಣ್ಣನು ಇದಕ್ಕನು ಚಲೋ ಬರ್ತೈತಿ ಅಂದ್ರಿ, ಅದಕ್ಕೆ ಅಣ್ಣ ಒಂದ್ರಿ ಹರ್ಮನ್ 99 ಗೋಲ್ಡನ್ ಡೋರ್ಸೆಟ್ ರೀ. 3 ಇವನು ವೆರೈಟಿ ಮಾಡ್ಕೊಂಡಿದ್ರಿ.
1: ಈಗ ತಮ್ಮ ಹೊಲದಲ್ಲಿ 7 ಎಕರೆ ಹೊಲದಲ್ಲಿ 3 ತಳಿಗಳನ್ನ ಹಾಕಿರೇನು?
0: ಹಾ, 3 ತಳಿದವ್ರಿ ಸರ್.
1: ಮೂರು ತಳಿಯ ಹಣ್ಣು ಬಿಟ್ಟವು. ಅಂದ್ರೆ ಈ ತಳಿಗಳನ್ನ ತಂದಿರಲ್ಲ, ಯಾವ್ದು ಫೇಲ್ ಆಗಿಲ್ಲ?
0: ಇಲ್ಲ ಸರ್, ಪೈಲಕ್ ಒಂದ್ ತುಸು ಹೊಂಟಿದ್ದು ರೀ, ಅದಕ್ಕೊಂದಿಟ್ಟು ವ್ಯವಸ್ಥೆ ಮಾಡ್ಕೊಂಡ್ ಬರಾನ. ಈಗ ಕಡಿಮೆ ಆಗ್ಯಾವ್ರಿ, ಆದ್ರೂ ಒಂದ್ ತುಸು ಹೋಗ್ಯಾವ್ರಿ ಅಲ್ಲೊಂದಿಲ್ಲ.

0: ಒಂದು ಹೋಗುವರಿ ಅವು, ಏನ್ ಮಾಡ್ರು ತಡೆಯಂಗಿಲ್ರಿ. ಆದ್ರೂ ಬಾಗಲಕೋಟ ವಿಶ್ವವಿದ್ಯಾಲಯದವರು ಬಂದಿರಿ ಸೈಂಟಿಸ್ಟ್ ಕೊಡ್ರಿ, ಅವರು 2 ವರ್ಷದಾಗ ಗಿಡಗಳು ಎಲ್ಲಾರ ಕಡೆ ಭಾಳ ಹೋಗ್ಯಾವ, ಆದ್ರೆ ನಿಮ್ ಪ್ಲಾಟ್ನಾಗ ಚಲೋ ಅದಾವು, ಆದ್ರೆ ಚಲೋ ಮೇಂಟೈನ್ ಮಾಡಿರಿ ಅಂತೇಳಿ ಬಂದು ಹೇಳಿ ಹೋದ್ರ ಸರ್. ಅವ್ರು
1: ಸೇಬ್ ಬೆಳೆದಿರಲ್ಲ, ಎಷ್ಟು ಗಾತ್ರ ಅದ ಒಂದೊಂದು ಸೇಬು?
0: 150 ಗ್ರಾಮ್ ಹಿಡಿದು 250 ಗ್ರಾಮ್ ತನಕ ಇದ್ದು ಸರ್.
1: ಪೂರ್ತಿ 7 ಎಕರೆದಲ್ಲಿ ಕಲರ್ಫುಲ್ ಆಗೈತಿ ನಮ್ಮ ಹೊಲ.
0: ಫುಲ್ ಕಲರ್ ಸರ್, ಪೇಂಟ್ ಮಾಡ್ಯಾರ ಅನ್ಬೇಕು, ಪೂರಾ ರೆಡ್ ಕಲರ್ ಬಂದಿದ್ದು ಸರ್.
1: ಭಾಳ ಸಂತೋಷ. ಮಾರುಕಟ್ಟೆ ಹೇಗಿದೆ ಇದಕ್ಕೆ?
0: ಮಾರುಕಟ್ಟೆ ಒಳ್ಳೇದೈತಿ ಸರ್, ನಮ್ಮ ಕಡೆ ಸೇಬು ಇದು ಟೇಸ್ಟು ಐತ್ರಿ, ಗಟ್ಟಿ ಐತ್ರಿ, ಮುಂದೆ ಸಾವಯವದಾಗ ಮಾಡಿದೀವ ನಾನು ರೀ, ಮಾರ್ಕೆಟ್ ಐತಿ ಸರ್. ಹಿಂಗಾಗ್ರಿ ಇದ್ರದ ಮಾರ್ಕೆಟಿಗೆ ಫಸ್ಟ್ಗೆ ಹೊಂಟಿದ್ದೀವಿ ರೀ, ಆಗ 100 ರಿಂದ 120 ರ ತನ ಅಷ್ಟು ವ್ಯಾಪಾರಸ್ಥರು ಒಯ್ತು ನಂದರ್ ರೀ. ಮುಂದೆ ಲೋಕಲ್ ಶಾಂತಿ ಶಾಂತಿ ಮಾರಿ ಬಂದಿದ್ದೀವಿ ರೀ, ಅಲ್ಲೂ ಸೇಲ್ ಆತ್ರಿ, 100 ಹಿಡ್ಕೊಂಡು 150 ರ ತಕ ರೀ, ಒಟ್ಟು ಹೆಚ್ಚು 100 120 ರೂಪಾಯಿ ಇತ್ತನ ರೀ.
1: ನೀವು ಹೋಗಿ ಸ್ವತಃ ಮಾರ್ತೀವಿ?
0: ಹಾಂ, ಸ್ವತಃ ಮಾರಿ ಬಂದಿದ್ದೀವಿ ರೀ. ಮುಂದೆ ವ್ಯಾಪಾರಸ್ಥರು ಇದನ್ನ ನಿಮ್ದು ಹೊರಗೆ ಯಾರಿಗೂ ಕೊಡಬೇಡ್ರಿ, 20 ಟನ್ ಆದರೂ ತೊಗೊಂಬರಿ, ಒಂದ ದಿನಕ್ಕೆ 120 ರಂಗೆ ನಮ್ಗೆ ತಂದು ಕೊಡ್ರಿ ಅಂತ ಹೇಳ್ತಾರೆ ಸರ್.
1: ಈಗ 7 ಎಕರೆಯಲ್ಲಿ ಎಷ್ಟು ಟನ್ ಬೆಳೆದಿರಿ ತಾವು?
0: ನಾವೊಂದು 12 ಟನ್ ಮಾರ್ಕೆಟ್ ಮಾಡಿದ್ರು ಸರ್, ಅಂದ್ರೆ ಹೊರಗೆ ಕೊಟ್ಟಿದ್ದ 12 ಟನ್ ರೀ. ಇಲ್ಲಿ ಪಡೆದಾಗ ಪ್ರತಿಯೊಬ್ರು ಬಂದು ಒಂದ್ ಎರಡೆರಡು ಹಣ್ಣು ತಿಂದು ಹೋಗೋತ್ನಾಗ 1 ಕೆಜಿ 2 ಕೆಜಿ ಕೊಟ್ಟಿದ್ದು, ಒಂದ್ 5-6 ಟನ್ ಮಾಲ್ ಆಗುವಷ್ಟು ಇಲ್ಲೇ ಎಲ್ಲರಿಗೂ ತಿನ್ನಾಕ ಬಿಟ್ಟಿನ್
1: ಶಾಂಪಲ್ಗೆ ಬಿಟ್ಟಂಗ ಆಗೈತಿ,
0: ಶಾಂಪಲ್ಗೆ ಬಿಟ್ಟಿದ್ದು ರೀ. ಮುಂದ ಒಂದ್ 3-4 ಟನ್ ಗುಬ್ಬಿನು ಡ್ಯಾಮೇಜ್ ಮಾಡಿದ್ರು, ಗುಬ್ಬಿ ಕುಕ್ಕಿ
1: ಅಂದ್ರೆ
0: ಅವು ಕುಕ್ಕಿದ್ ಅಂದ್ರೆ ಡ್ಯಾಮೇಜ್ ಆಕತ್ರಿ. ಹಂಗಾಗಿ ಒಂದ್ 3-4 ಟನ್ ಇಲ್ಲೇ ಪಡೆದಾಗಿತ್ರಿ, ಒಂದ್ 12 ಟನ್ ಮಾರ್ಕೆಟ್ ಮಾಡಿದ್ರಿ.
1: ಈಗ ಡ್ಯಾಮೇಜ್ ಆಗಿರ್ತಾವಲ್ಲ ಹಣ್ಣು, ಅವನ್ನೇನ್ ಮಾಡ್ತಾರೆ?
0: ಅವನ್ನ ಈ ಸದ್ಯಕ್ಕೆ ನಾವು ಏನು ಮಾಡಿಲ್ಲ ಸರ, ಆದ್ರ ಒಬ್ರು ಮಿಲಿಟರಿ ಅವ್ರು ಬಂದಿರ್ರಿ, 20 ವರ್ಷ ಜಮ್ಮು ಕಾಶ್ಮೀರದಾಗ ಸರ್ವಿಸ್ ಹತ್ರಿ ಅವ್ರಿಗೆ. ಅಂದ್ರ ಆ ಭಾಗದಾಗ ಬರಪ್ಪ ಬೀಳಿಲ್ಲ ಅಂದ್ರನ ಆ ಭಾಗದಾಗ ರೈತರಿಗೆ ಈ ಸಲ ನಮಗ್ ಇಳುವರಿ ಬರಂಗಿಲ್ಲ, ಇಲ್ಲಿ ನಿಮ್ಮದ್ ಹೆಂಗ್ ಬರ್ದೈತಿ ಅಂತೇಳಿ ಅವ್ರು ಓಡಿ ಬಂದಿದ್ರಿ ನಂತೆಕ್ ನೋಡಾಕ. ಅವ್ರು ಬಂದಾಗ ಪಡತುಂಬ ಕಾಯಿ ಇತ್ರಿ, ಗಿಡನೂ ಇತ್ರಿ, ಕಾಯಿದು ಭಾರಿ ಐತಿ ಅಂತ ಹೇಳಿ ಹೋದ್ರಿ. ಅವ್ರು ಮಗ್ದಿ ಮಸ್ತ್ ಅದಾವ, ಅಲ್ಲಿ ಕಿತ ಟೇಸ್ಟ್ ಐತಿ, ಅಲ್ಲಿ ಕಿತ ಕಲರ್ ಐತಿ, ಅಲ್ಲಿ ಕಿತ ಗಿಡ ಚಲೋ ಅದಾವ ಅಂತ ಹೇಳಿರಿ. ಮುಂದ ಅವ್ರು ಒಂದ್ರ ಈ ಡ್ಯಾಮೇಜ್ ಆದ ಕಾಯಿಯನ್ನ ನೀವು ಅದನ್ನ ಆಪಲ್ ವೈನ್ ಮಾಡ್ರಿ, ಅದಕ್ಕೂ ಡಿಮಾಂಡ್ ಐತಿ ಅಂತ ಹೇಳಿ ಹೋಗ್ಯಾರ ಸರ್. ಆಪಲ್ ವೈನ್ ಮಾಡ್ರಿ, ಅಗದಿ ಮಸ್ತ್ ಐತ್ರಿ ಅದು ಅಂತ ಹೇಳ್ಯಾರ. ಅಂದ್ರ ಇದ್ರದೊಳಗ ವೇಸ್ಟ್ ಆಗು ಪದಾರ್ಥ ಯಾವುದೂ ಇಲ್ರಿ ಸದ್ಯ ತಕ್ಕ, ಅಗದಿ ಮಸ್ತ್ ಐತ್ರಿ, ಮಾರ್ಕೆಟ್ಗೂ ಚಲೋ ಐತ್ರಿ.
1: ಸೇಬು ಜ್ಯೂಸ್ ಮಾಡ್ಬೋದು,
0: ಸೇಬು ಜ್ಯೂಸು ಮಾಡ್ಬೋದ್ರಿ. ಇದ ಡ್ಯಾಮೇಜ್ ಆದ್ರೆ ವೈನು ಒಂದ್ ರೆಡಿ ಮಾಡ್ರಿ ಅಂತ ಹೇಳ್ಯಾರ್ರಿ. ಇದ ಫಸ್ಟ್ ಟೈಮ್ ನಾವು ಕಾಲ್ ಇಟ್ಟಿದ್ರಿ, ಇನ್ನು ಒಂದೊಂದ್ ಹೊಸ ಸ್ಟೆಪ್ ಮಾಡ್ಕೋತ ಹೋಗ್ಬೇಕಂತ ಹೇಳಿ ಇನ್ನ ಮಾಡ್ಬೇಕು.
1: ತಾವು ಶಿರಡಿಯಿಂದ ಸೇಬಿನ ಸಸಿಯನ್ನ ತಂದು ಚಾಲೆಂಜ್ ಆಗಿ ತಗೊಂಡು ತಮ್ಮ ಭೂಮಿಯಲ್ಲಿ ಈ ಸೇಬನ್ನ ಬೆಳೆದು ಎಲ್ರಿಗೂ ಬೆರಗಾಗುವಂತೆ ತಾವು ಸಾಧನೆಯನ್ನು ಮಾಡಿ ತೋರಿಸಿದ್ದೀರಿ. ಶ್ರೀಶೈಲ್ ಮಲ್ಲಪ್ಪ ತೇಲಿ ಅವರೇ, ಈಗ ತಾವು ಸೇಬನ್ನ 7 ಎಕರೆಯಲ್ಲಿ ಬೆಳೆದಿದ್ರಿ, ಮಾರುಕಟ್ಟೆನೂ ಚಲೋ ಐತಂದ್ರಿ, ಈಗ ಇಷ್ಟೆಲ್ಲ ಮಾಡ್ಬೇಕಾದ್ರೆ ಇದರ ನಿರ್ವಹಣೆ ಹೇಗೆ ಮಾಡ್ತೀರಿ? ಅಂದ್ರೆ ಎಷ್ಟು ಜನ ತಮ್ಮಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ?
0: ಆಳುಗಳಂತ ಯಾರು ಇಲ್ಲ ಸರ್, ಎಲ್ಲ ನಾನ ಮಾಡ್ತೇನ್ರಿ. ಆದ್ರೆ ಕೆಲವೊಂದಿಷ್ಟು ಕಳೆ ಕೀಳ್ಬೇಕಾದ್ರ ರೀ, ಆಗೊಂದ್ ಸ್ವಲ್ಪ ಲೇಬರ್ ತರಿಸ್ತೀವ್ರಿ. ಮುಂದೆ ಇದ್ರ ಚಾಟ್ನಿ ಟೈಮ್ದಾಗ ಚಾಟ್ನಿ ಮಾಡಿ ಅಷ್ಟು ಗಿಡ ತಪ್ಪಲ ತೆಗಿಬೇಕಾದ್ರೆ ಆಗೊಂದ್ ಸ್ವಲ್ಪ ಲೇಬರ್ ಖರ್ಚು ಆಕೈತ್ರಿ. ಅದಾದಂದ್ರ ಮುಂದೆ ಲೇಬರ್ದ ಏನು ಅವಶ್ಯಕತೆ ಇಲ್ಲರಿ, ಆದ್ರೆ ನಮ್ದು ಒಬ್ರದ ಕೆಲಸ ಇರ್ತೈತ್ರಿ ಅದ್ರೊಳಗೆ.
1: ಶ್ರೀಶೈಲಪ್ಪ ಮಲ್ಲಪ್ಪತ್ತೇಲಿ ಅವರೇ, ನಮ್ಮ ರೈತ ಬಾಂಧವರಿಗೆ ತಾವು ಏನನ್ನ ಹೇಳಕ್ ಇಷ್ಟಪಡ್ತೀರಿ?
0: ನಾ ರೈತರಿಗೆ ಹೇಳುವಷ್ಟು ದೊಡ್ಡವನಲ್ರಿ, ಆದ್ರ ನನ್ನ ಒಂದೆರಡು ಅನುಭವದ ನುಡಿ ಹೇಳ್ತೇನ್ರಿ. ಈಗಿನ ವಾತಾವರಣದಾಗ್ರಿ, ಈಗಿನ ಪರಿಸ್ಥಿತಿ ಒಳಗ್ರಿ, ನಾವು ಏನೂ ಮಾಡಲ್ದ ಬರ್ತೈತಿ ಅಂದ್ರೆ ಗೊಂಜಾಳು ಬರೋದಿಲ್ರಿ, ಒಂದು ಸಾಧಾರಣ ಗೊಂಜಾಳ ಪೀಕ್ ಬರೋದಿಲ್ರಿ ಕೃಷಿ ಅಂದ್ರ ರೀ. ಮುಂದ ನಾವು ಶ್ರಮ ಪಟ್ಟು ಅಂದ್ರೆ ಯಾಪಲು ಬರ್ದೈತಿ ಅನ್ನೋದಕ್ಕೆ ನಾನು ಉದಾಹರಣೆ ರೀ. ಹಾಗಾಗಿರಿ ಈಗ ನಮ್ಮ ರೈತರ ಇವತ್ತು ಮಾಡ್ಬೇಕಂದಿದ್ದು ಇವತ್ತನ ಮಾಡ್ಬೇಕು, ಇವತ್ತು ಮಾಡ್ತನಂದದ್ ನಾಳೆ ಮಾಡ್ತನು, ನಾಡ್ದ ಮಾಡ್ತನು. ಮುಂದ ಈಗ ನಮ್ಮ ರೈತರು ಒಬ್ಬೊಬ್ರು ಏನ್ ಮಾಡ್ತಾರ್ರಿ, ಒಟ್ಟು ಗಾವಂಗಿ ನೀರು ಬಿಡುದು, ಕಲ್ಲು ಉಗಿಯೋದು ಅಲ್ಲಿ ದಂಡಿಗೆ ನಿತ್ತ, ದಂಡಿಗೆ ನಿಂತ ಕಲ್ಲು ಡುಮ್ ಅತ್ತಂದ್ರೆ ಏ ನೀರು ದಂಡಿಗೆ ಬಂದೈತೆ ಅನ್ನೋದು ಹೋಗುದು, ಮತ್ತೆ ಬದಲಾಸುದು. ಅಂದ್ರೆ ಈಗ ಒಟ್ಟ ನಮ್ಮ ರೈತರದ್ದು ಒಬ್ಬೊಬ್ರದ ಅನಿರ್ದಿಷ್ಟ ಪದ್ಧತಿ ಐತ್ರಿ ಈಗ. ಅಂದ್ರೆ ಅದಕ್ಕೆ ಬೇಕಾದಾಗ ನೀರು ಎಷ್ಟು ಕೊಡ್ಬೇಕು ಅಷ್ಟೇ ಕೊಡ್ಬೇಕ್ರಿ. ಆರೈಕೆ ನಾವು ಬೆಳೆಯನ್ನ ಮಾಡಿದೀವಿ ಅಂದ್ರ ರೀ 100ಕ್ಕೆ 100 ಸಕ್ಸಸ್ ಆಕತಿ. ಇದು ಯಾಪಲ್ ಬಿಡ್ರಿ, ಮತ್ ಏನೋ ಮಾಡ್ರು ನಮ್ಮ ಏರಿಯಾದಾಗ ಬರ್ತೈತಿ. ಆದ್ರೆ ಅದರ ಜೋಡಿ ನಾವು ಹೊಂದಾಣಿಕೆ ಆಗ್ಬೇಕ್ರಿ, ಅದರ ಜೋಡಿ ನಾವು ಎಷ್ಟು ಆತ್ಮೀಯತೆ ಇರ್ತೀವಲ್ರಿ, ಅದು ನಮ್ ಜೋಡಿ ಅಷ್ಟು ಆತ್ಮೀಯತೆಯಿಂದ ಇರ್ತೈತ್ರಿ. ಅದರ ಜೋಡಿ ಆತ್ಮೀಯತೆ ಆದ್ರಿ ಬೆಳಿನೂ ನಿಮ್ ಜೋಡಿ ಮಾತಾಡ್ತೈತಿ. ಹಂಗಾಗಿರಿ ನಾವು ಯಾವ್ದ ಕೆಲಸ ಮಾಡ್ರಿ, ಏನ ಮಾಡ್ರಿ, ಶ್ರದ್ಧೆ ಭಕ್ತಿಯಿಂದ ಸತ್ಯತೆಯಿಂದ ಮಾಡಿದ್ವಿ ಅಂದ್ರೆ 100ಕ್ಕೆ 100 ಪ್ರತಿಯೊಂದು ಬೆಳೆನು ಫಲ ಕೊಡ್ತಾವ್ರಿ.
1: ಶ್ರೀಶೈಲಪ್ಪ ಮಲ್ಲಪ್ಪತ್ತಿಯಲ್ಲಿ ಅವರೇ, ರೈತ ಬಾಂಧವರಿಗೆ ತಮ್ಮ ಮೊಬೈಲ್ ಸಂಖ್ಯೆಯನ್ನು ಒಂದ್ಸಲ ಹೇಳ್ಬಿಡ್ರಲ್ಲ.
0: ಮೊಬೈಲ್ ನಂಬರ್ ಬಂದ್ಬಿಟ್ಟು 9663 5582.
1: ತುಂಬಾ ಸಂತೋಷ.

0: ಇಷ್ಟೊತ್ತು ತಾವು ನಮ್ಮ ಜೊತೆಗಿದ್ದು ಸೇಬು ಬೆಳೆಯ ಕುರಿತು ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿಗಳನ್ನು ಮಾಡಿಕೊಟ್ರಿ, ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ವಿಷಯಗಳನ್ನು ತಿಳಿಸಿಕೊಟ್ಟಿದ್ದಕ್ಕೆ ಕೇಳುಗರ ಪರವಾಗಿ ಮತ್ತು ಆಕಾಶವಾಣಿಯ ಪರವಾಗಿ ತಮಗೆ ಅಭಿನಂದನೆಗಳು. ನಮಸ್ಕಾರ.
1: ಎಲ್ಲರಿಗೂ ಧನ್ಯವಾದಗಳು.
2: ಇದುವರೆಗೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ್ ತಾಲೂಕಿನ ಕುಳಲಿ ಗ್ರಾಮದ ಪ್ರಗತಿಪರ ರೈತರಾದ ಶ್ರೀಶೈಲ್ ಮಲ್ಲಪ್ಪ ತೇಲಿ ಅವರು ಬೆಳೆದ ಸೇಬು ಬೆಳೆಯ ಕುರಿತು ಸಂದರ್ಶನವನ್ನ ಕೇಳಿದ್ರಿ. ಸಂದರ್ಶಿಸಿದವರು ಕುಮಾರ್ ಅಗಡಿ.
3: ಇನ್ನು ಮುಂದೆ ಕೇಳೋಣ ತಿಳುವಳಿಯ ನಾಗರಾಜ್ ತೊಂಬ್ರಿ ಹಾಗೂ ಸಂಗ್ರಹದರಿಂದ ಕಿನ್ನರ ಜೋಗಿ ಪದ.

ಇದು ಇಂದಿನ ಕೃಷಿರಂಗ. ಇನ್ನು ಹೊತ್ತಾಗ್ಲಿಕ್ಕೆ ಬಂತು ನಾಳಿನ ಕೃಷಿರಂಗದೊಳಗೆ ಮತ್ತೆ ಭೇಟಿಯಾಗೋಣಂತ. ನಮಸ್ಕಾರ. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುತ್ತೀರಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಈಗ ಪ್ರಕಟಣೆ, ನಂತರ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ
1: ಹೆಣ್ಣು ಹೆಣ್ಣಿಂದೇಕೆ ಬೀಳುಗೊಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಜನಪರ ಆಡಳಿತದಿಂದ ಪ್ರಜಾತಂತ್ರದ ಮೌಲ್ಯವರ್ಧನೆ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿ ಸಭೆ, ಸಾಮಾಜಿಕ ಆರ್ಥಿಕ ಅಭಿವೃದ್ದಿಗಾಗಿ ದೂರ ಸಂವೇದಿ ಉಪಗ್ರಹಗಳ ಬಳಕೆ ಚರ್ಚೆ. ರಾಷ್ಟೀಯ ಹೆದ್ದಾರಿ ಅನಧಿಕೃತ ಪಾರ್ಕಿಂಗ್ ಹಾಗೂ ಒತ್ತುವರಿ ತೆರವಿಗೆ ಪ್ರಾಧಿಕಾರದ ಕ್ರಮ. ಕಳೆದ ವರ್ಷ ವಿದೇಶಾಂಗ ಸಚಿವಾಲಯದಿಂದ 1.5 ಕೋಟಿಗೂ ಅಧಿಕ ಪಾಸ್ಪೋರ್ಟ್ ಸೇವೆ ವಿತರಣೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಕೆನಡಾ ಸ್ವಿಟ್ಜರ್ಲ್ಯಾಂಡ್ ಹಾಗೂ ಬೋಸ್ನಿಯಾ ಕತಾರ್ ಇಂದು ಮುಖಾಮುಖಿ. ವಾರ್ತೆಗಳ ವಿವರ: ನಿಕಟ ಜನಪರ ಆಡಳಿತದಿಂದ ಪ್ರಜಾತಂತ್ರದ ಮೌಲ್ಯಗಳು ಬಲಗೊಳ್ಳುತ್ತವೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ಅವರು ಪ್ರಜಾತಂತ್ರ ಕುರಿತಾದ ಪುಸ್ತಕ ಬಿಡುಗಡೆಗೊಳಿಸಿ ಮಾತನಾಡಿದರು. ನ್ಯಾಯ, ಸಮಾನತೆ ಹಾಗೂ ಸ್ವಾತಂತ್ರ್ಯದ ಮೌಲ್ಯಗಳು ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವದ ಭಾರತದ ಸಂವಿಧಾನದ ಅಸ್ಮಿತೆಯಾಗಿದೆ. ಅಧಿಕಾರದಲ್ಲಿ ಇರುವವರು ಹಾಗೂ ಜನಸಾಮಾನ್ಯರ ನಡುವಿನ ಅಂತರ ನಿವಾರಣೆಗಾಗಿ ಜನಕೇಂದ್ರಿತ ಆಡಳಿತ ನಿರ್ವಹಿಸುವ ಬಗ್ಗೆ ಪುಸ್ತಕದಲ್ಲಿ ವಿವರವಾಗಿ ತಿಳಿಸಲಾಗಿದೆ ಎಂದು ಹೇಳಿದ್ದಾರೆ. ನೀಟ್ ಪರೀಕ್ಷೆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಅನುಕೂಲ ಖಾತರಿಪಡಿಸಲು ಪ್ರಧಾನಿ ನರೇಂದ್ರ ಮೋದಿಯವರು ವಿಮಾನ ನಿಲ್ದಾಣದಿಂದ ನಿರ್ಗಮನವನ್ನು 45 ನಿಮಿಷಗಳ ಕಾಲ ಮುಂದೂಡಿದ ಘಟನೆಯನ್ನು ಉಪರಾಷ್ಟಪತಿಗಳು ಉಲ್ಲೇಖಿಸಿ ಇಂತಹ ವರ್ತನೆಗಳು ಜನಸೇವೆಯ ತತ್ವವನ್ನು ಸಾದರಪಡಿಸುತ್ತವೆ ಎಂದು ಹೇಳಿದ್ದಾರೆ. ಭಾರತ ಅಧ್ಯಕ್ಷತೆಯ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿ ಸಭೆ ಬೆಂಗಳೂರಿನಲ್ಲಿ ಇಂದು ಮುಕ್ತಾಯವಾಯಿತು. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಬಾಹ್ಯಾಕಾಶ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿ ಜಾಗತಿಕ ಬಾಹ್ಯಾಕಾಶ ಉಪಕ್ರಮಗಳಲ್ಲಿ ಭಾರತದ ಪಾತ್ರವನ್ನು ವಿವರಿಸಿದರು. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಅಧ್ಯಕ್ಷರಾದಂಥ ವಿ ನಾರಾಯಣನ್ ಮಾತನಾಡಿ, ಬಾಹ್ಯಾಕಾಶ ಇಲಾಖೆಯ ಪ್ರತಿನಿಧಿಗಳು ಸೇರಿದಂತೆ 10 ದೇಶಗಳ 26 ಪ್ರತಿನಿಧಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಸಾಮಾಜಿಕ ಆರ್ಥಿಕ ಅಭಿವೃದ್ದಿಗಾಗಿ ಅದರಲ್ಲೂ ವಿಶೇಷವಾಗಿ ಪ್ರಕೃತಿ ವಿಕೋಪ ಮತ್ತು ಹವಾಮಾನ ಬದಲಾವಣೆ ಸಂದರ್ಭಗಳಲ್ಲಿ ದೂರ ಸಂವೇದಿ ಉಪಗ್ರಹಗಳ ಪ್ರಯೋಜನ ಕುರಿತಂತೆ ಸಭೆಯಲ್ಲಿ ಚರ್ಚಿಸಲಾಯಿತು ಎಂದು ತಿಳಿಸಿದ್ದಾರೆ. ಸುಸ್ಥಿರ ಬಾಹ್ಯಾಕಾಶ ಕಾರ್ಯಾಚರಣೆ ಹಾಗೂ ತ್ಯಾಜ್ಯ ಮುಕ್ತ ಮಿಷನ್ ನಿರ್ವಹಣೆ ಕುರಿತಂತೆಯೂ ಪ್ರತಿನಿಧಿಗಳು ಚರ್ಚಿಸಿದರು ಎಂದು ನಾರಾಯಣನ್ ತಿಳಿಸಿದ್ದಾರೆ. ಬ್ರಿಕ್ಸ್ ಬಾಹ್ಯಾಕಾಶ ಸಹಕಾರ ಚೌಕಟ್ಟಿಗೆ ಇನ್ನೂ ಅನೇಕ ದೇಶಗಳನ್ನು ಸೇರಿಸಿಕೊಳ್ಳುವ ನಿರೀಕ್ಷೆ ಇದೆ ಎಂದು ನಾರಾಯಣನ್ ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಮಾದಕ ದ್ರವ್ಯ ಮಾರಾಟ ಮತ್ತು ಬಳಕೆ ತಡೆಗಟ್ಟುವ ಪ್ರಯತ್ನಗಳನ್ನು ಬಲಪಡಿಸುವ ಉದ್ದೇಶದಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಾಡಿದ್ದು ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಯಲಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹಾಗೂ ಮಾದಕ ವಸ್ತು ಮಾರಾಟ ತಡೆಗಟ್ಟುವಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಏಜೆನ್ಸಿಗಳ ಪ್ರತಿನಿಧಿಗಳು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಮಾದಕ ದ್ರವ್ಯ ನಿಯಂತ್ರಣ ಉಪಕ್ರಮ ಪತ್ರ 2024

0: ತಾರು 2029 ಬಿಡುಗಡೆ ಮಾಡಲಿದ್ದಾರೆ. ತಾಯ್ನಾಡಿನ ಸಾರ್ವಭೌಮತೆಗಾಗಿ ಹೋರಾಡಿದ ರಾಣಿ ದುರ್ಗಾವತಿ ಅವರ ಹುತಾತ್ಮ ದಿನದ ಸಂದರ್ಭದಲ್ಲಿ ಇಂದು ಅವರಿಗೆ ಗೌರವ ನಮನ ಸಲ್ಲಿಸಲಾಯಿತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೊಘಲ್ ಅತಿಕ್ರಮಣಕಾರರ ವಿರುದ್ಧ ನಾಡಿನ ಸಂಸ್ಕೃತಿ ಮತ್ತು ಪರಂಪರೆ ಉಳಿಸಲು ಹೋರಾಡಿದ ರಾಣಿ ದುರ್ಗಾವತಿ ಧೀರ ಮಹಿಳೆಯ ಪ್ರತೀಕವಾಗಿದ್ದಾರೆ. ಅವರ ಉತ್ಕಟ ಸೇವೆ, ಉತ್ತಮ ಆಡಳಿತ ಚಿರಸ್ಫೂರ್ತಿದಾಯಕವಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ರಾಣಿ ದುರ್ಗಾವತಿ ಮಾತೃಭೂಮಿಗಾಗಿ ಹೋರಾಡಿದ ಶೂರ ಮಹಿಳೆ, ಅವರ ಅಪ್ರತಿಮ ದೇಶಭಕ್ತಿ, ನಿಸ್ವಾರ್ಥ ಸೇವೆ ಅಜರಾಮರ ಎಂದು ಕೊಂಡಾಡಿದ್ದಾರೆ. ಪ್ರಸ್ತುತ ಜಾಗತಿಕ ವಿದ್ಯಮಾನದ ಹಿನ್ನೆಲೆಯಲ್ಲಿ ಭಾರತ ದಕ್ಷಿಣ ಕೊರಿಯಾ ನಡುವಿನ ಸಂಬಂಧ ಬಲಗೊಳ್ಳುವ ಅವಶ್ಯಕತೆ ಇದೆ ಎಂದು ವಿದೇಶಾಂಗ ವ್ಯವಹಾರ ಖಾತೆ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಸಿಯೋಲ್ನಲ್ಲಿಂದು ದಕ್ಷಿಣ ಕೊರಿಯಾ ವಿದೇಶಾಂಗ ಸಚಿವ ಚು ಹ್ಯೂನ್ ಅವರೊಂದಿಗೆ ನಡೆಸಿದ ಮಾತುಕತೆ ಸಂದರ್ಭದಲ್ಲಿ ಭಾರತ ದಕ್ಷಿಣ ಕೊರಿಯಾ ಪರಸ್ಪರ ನಂಬಿಕೆ ಮತ್ತು ಸಮಾನ ಮೌಲ್ಯಗಳನ್ನು ಹೊಂದಿದ್ದು ಉಭಯ ದೇಶಗಳು ಮತ್ತಷ್ಟು ನಿಕಟವಾಗಿ ಕಾರ್ಯನಿರ್ವಹಿಸುವ ಅಗತ್ಯವಿದೆ ಎಂದು ಹೇಳಿದ್ದಾರೆ. ಸಭೆಯಲ್ಲಿ ರಾಜಕೀಯ, ಹಡಗು ನಿರ್ಮಾಣ, ವಾಣಿಜ್ಯ, ಬಂಡವಾಳ ಹೂಡಿಕೆ, ರಕ್ಷಣೆ, ತಂತ್ರಜ್ಞಾನ, ಶುದ್ದ ಇಂಧನ, ಸಾಂಸ್ಕೃತಿಕ ವಿಚಾರ ವಿನಿಮಯ, ನವೋದ್ಯಮ ಅವಕಾಶ, ಫಿನ್ಟೆಕ್ ಮೊದಲಾದ ವಲಯಗಳಲ್ಲಿನ ಸಹಕಾರ ಕುರಿತಂತೆ ಪರಿಶೀಲನೆ ನಡೆಸಲಾಯಿತು ಎಂದು ಡಾ ಎಸ್ ಜೈಶಂಕರ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಉಭಯ ದೇಶಗಳ ಒಪ್ಪಂದ ಮುಂದುವರೆಸುವ ಬಗ್ಗೆ ದಕ್ಷಿಣ ಕೊರಿಯಾ ವಿದೇಶಾಂಗ ಸಚಿವರು ವ್ಯಕ್ತಪಡಿಸಿರುವ ಬದ್ದತೆ ಬಗ್ಗೆ ಡಾ ಎಸ್ ಜೈಶಂಕರ್ ಮೆಚ್ಚುಗೆ ಸೂಚಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಷ್ಟೀಯ ಹೆದ್ದಾರಿಗಳಲ್ಲಿನ ಅನಧಿಕೃತ ಪಾರ್ಕಿಂಗ್ ಮತ್ತು ಒತ್ತುವರಿಗಳನ್ನು ತಡೆಗಟ್ಟಲು ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ತೀವ್ರ ಸ್ವರೂಪದ ಕ್ರಮಗಳಿಗೆ ಮುಂದಾಗಿದೆ. ಸುಪ್ರೀಂಕೋರ್ಟ್ ನೀಡಿದ ಅನುಪಾಲನೆಯ ಕ್ರಮವಾಗಿ ಪ್ರಾಧಿಕಾರ ವಿವಿಧ ರಾಜ್ಯಗಳಲ್ಲಿನ 595 ತಾಣಗಳನ್ನು ಗುರುತಿಸಿದೆ. ಈ ಪ್ರದೇಶಗಳಲ್ಲಿರುವಂತಹ ಅನಧಿಕೃತ ಪಾರ್ಕಿಂಗ್ ಮತ್ತು ಒತ್ತುವರಿಗಳನ್ನು ತೆರವುಗೊಳಿಸುವಂತೆ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಡಳಿತಗಳ ಸಮನ್ವಯದೊಂದಿಗೆ ಕಾರ್ಯವನ್ನು ನಿರ್ವಹಿಸಲಾಗುತ್ತಿದೆ ಎಂದು ತಿಳಿಸಲಾಗಿದೆ. ಈ ಉಪಕ್ರಮಗಳ ವ್ಯವಸ್ಥಿತ ಅನುಷ್ಠಾನಕ್ಕಾಗಿ ಮತ್ತು ಸಾಂಸ್ಥಿಕ ಸಹಯೋಗವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಜಿಲ್ಲಾ ಹೆದ್ದಾರಿ ಸುರಕ್ಷತಾ ಕಾರ್ಯಪಡೆ ಸ್ಥಾಪಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಮತ್ತು ಅಂತರ ಸಂಸ್ಥೆ ಸಹಯೋಗಕ್ಕಾಗಿ ಹಾಗೂ ಅನುಪಾಲನೆಯ ಉಸ್ತುವಾರಿ ನಿರ್ವಹಿಸಲು ನೋಡಲ್ ಅಧಿಕಾರಿ ನೇಮಕ ಮಾಡಲಾಗುತ್ತಿದೆ. ಸುಲಭ ಸಂಚಾರಕ್ಕಾಗಿ ಆಧುನಿಕ ಸಾರಿಗೆ ನಿರ್ವಹಣಾ ವ್ಯವಸ್ಥೆಗಳ ಪರಿಶೀಲನೆ ನಡೆಸುವಂತೆಯೂ ಪ್ರಾಧಿಕಾರ ಸೂಚಿಸಿದೆ. ವಿದೇಶಾಂಗ ವ್ಯವಹಾರ ಸಚಿವಾಲಯ 2025 1.5 ಕೋಟಿಗೂ ಅಧಿಕ ಪಾಸ್ಪೋರ್ಟ್ ಹಾಗೂ ಅದಕ್ಕೆ ಸಂಬಂಧಪಟ್ಟಂತಹ ಸೇವೆಗಳನ್ನು ಒದಗಿಸಿದೆ. ದೇಶದಾದ್ಯಂತ ಇರುವ 545 ಕೇಂದ್ರಗಳ ಮೂಲಕ ಭಾರತೀಯರಿಗೆ ಈ ಸೇವೆ ಕಲ್ಪಿಸಲಾಗಿದೆ ಎಂದು ಪಾಸ್ಪೋರ್ಟ್ ಸೇವಾ ದಿನದ ಸಂದರ್ಭದಲ್ಲಿ ಇಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಸುಮಾರು 1.47 ಕೋಟಿ ಚಿಪ್ ಆಧಾರಿತ ಪಾಸ್ಪೋರ್ಟ್ಗಳನ್ನು ವಿತರಣೆ ಮಾಡಲಾಗಿದೆ. ಭಾರತ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ನಡುವಿನ ಉನ್ನತ ಮಟ್ಟದ ರಕ್ಷಣಾ ಸಹಕಾರ ಸಭೆ ನವದೆಹಲಿಯಲ್ಲಿ ಇಂದು ಜರುಗಿತು. ಭಾರತದ ಅಂತಾರಾಷ್ಟೀಯ ಸಹಕಾರ ಜಂಟಿ ಕಾರ್ಯದರ್ಶಿ ಅಮಿತಾ ಪ್ರಸಾದ್ ಮತ್ತು ಯುಎಇನ ಬ್ರಿಗೇಡಿಯರ್ ಜಮಾಲ್ ಇಬ್ರಾಹಿಂ ಮೊಹಮ್ಮದ್ ಇಬ್ರಾಹಿಂ ಅಲ್ಮರ್ ಝುಕಿ ಸಹ ಅಧ್ಯಕ್ಷತೆಯಲ್ಲಿ ಈ ಸಭೆ ನಡೆಯಿತು. ರಕ್ಷಣಾ ಉದ್ಯಮಗಳ ಸಹಕಾರ, ಆವಿಷ್ಕಾರಗಳ ಸಮನ್ವಯ, ಸಮುದ್ರಯಾನ ಭದ್ರತೆ ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಳ್ಳಲಾಗಿದೆ. ಕೇಂದ್ರಾಡಳಿತ ಪ್ರದೇಶದ ಲಡಾಖ್ನ ಲೇಹ್ನ ಹೆಮಿಸ್ ಬೌದ್ಧ ಪವಿತ್ರ ತಾಣದಲ್ಲಿ ಇಂದು ಹೆಮಿಸ್ ಉತ್ಸವ 2026 ಆರಂಭವಾಯಿತು. ಲಡಾಖ್ನ ಲೆಫ್ಟಿನೆಂಟ್ ಗವರ್ನರ್ ವಿಕೆ ಸಕ್ಸೇನಾ ಪಾಲ್ಗೊಂಡಿದ್ದ ಉದ್ಘಾಟನಾ ಸಮಾರಂಭದಲ್ಲಿ ಬೌದ್ಧ ಧರ್ಮಶಾಲಾದ ಭಿಕ್ಷುಗಳು ಸಾಂಪ್ರದಾಯಿಕ ಪ್ರಾರ್ಥನೆಯ ಮೂಲಕ ಛಮ್ ಮುಖವಾಣದ ನೃತ್ಯ ಕಾರ್ಯಕ್ರಮ ನಡೆಸಿಕೊಟ್ಟರು. 2 ದಿನಗಳ ಈ ಉತ್ಸವದಲ್ಲಿ ದೇಶ ವಿದೇಶಗಳ ಬೌದ್ಧ ಪಂಡಿತರು, ಶ್ರದ್ದಾಳುಗಳು, ಸಾಂಸ್ಕೃತಿಕ ವಿಚಾರ ಆಸಕ್ತರು ಪಾಲ್ಗೊಳ್ಳುತ್ತಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕುಟುಂಬ ನಡೆಸುತ್ತಿರುವಂತಹ ಸಂಸ್ಥೆಗೆ ಅಕ್ರಮವಾಗಿ ಭೂಮಿ ನೀಡಲಾಗಿದೆ ಎಂದು ಎನ್ನುವಂತಹ ಪ್ರಕರಣಕ್ಕೆ ಬಿಜೆಪಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ನವದೆಹಲಿಯಲ್ಲಿ ಇಂದು ಪಕ್ಷದ ಕಚೇರಿಯಲ್ಲಿ ಮಾತನಾಡಿದ ಬಿಜೆಪಿ ವಕ್ತಾರ ಪ್ರದೀಪ್ ಭಂಡಾರಿ, ಏರೋಸ್ಪೇಸ್ ಮತ್ತು ರಕ್ಷಣಾ ವಲಯದಲ್ಲಿನ ಸಂಶೋಧನೆ ಮತ್ತು ಅಭಿವೃದ್ದಿಗಾಗಿ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ದಿ ಮಂಡಳಿ 2024 ಸಂಸ್ಥೆಗೆ 5 ಎಕರೆ ಜಮೀನನ್ನು ನೀಡಿದೆ. ಈ ಕ್ಷೇತ್ರದಲ್ಲಿ ಯಾವುದೇ ಪೂರ್ವ ಅನುಭವ ಇಲ್ಲದಿದ್ದರೂ ಈ ಸಂಸ್ಥೆಗೆ 100 ಕೋಟಿ ರೂಪಾಯಿ ಬೆಲೆ ಬಾಳುವ ಭೂಮಿಯನ್ನು ಹೇಗೆ ನೀಡಲಾಯಿತು ಎಂದು ಅವರು ಪ್ರಶ್ನಿಸಿದ್ದಾರೆ. ಪಂಜಾಬ್ ಪೊಲೀಸರು ರಾಜ್ಯಾದ್ಯಂತ ನಡೆಸಿರುವಂತಹ ಕಾರ್ಯಾಚರಣೆಯಲ್ಲಿ ಭಾರೀ ಪ್ರಮಾಣದ ಅಕ್ರಮ ಶಸ್ತಾಸ್ತ್ರಗಳನ್ನು

0: ವಶಪಡಿಸಿಕೊಂಡಿದ್ದಾರೆ. ಗ್ಯಾಂಗ್ಸ್ಟರ್ ವಿರೋಧಿ ಕಾರ್ಯಪಡೆ ಜನವರಿಯಿಂದ ನಡೆಸಿದ ಕಾರ್ಯಾಚರಣೆಯಲ್ಲಿ ಇದುವರೆಗೆ 713 ಅಕ್ರಮ ಶಸ್ತಾಸ್ತ ಮತ್ತು 2000ಕ್ಕೂ ಅಧಿಕ ಸುತ್ತಿನ ಮದ್ದುಗುಂಡುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಪಂಜಾಬ್ ಪೊಲೀಸ್ ಮಹಾನಿರ್ದೇಶಕ ಗೌರವ್ ಯಾದವ್ ತಿಳಿಸಿದ್ದಾರೆ. ಕೋಲ್ಕತ್ತಾದ ತರತಲಾ ಬಳಿ ನಿರ್ಮಾಣ ಹಂತದಲ್ಲಿದ್ದ ದಾಸ್ತಾನು ಮಳಿಗೆಯ ಮೇಲ್ಛಾವಣಿ ಕುಸಿದು ಕನಿಷ್ಠ 5 ಮೃತಪಟ್ಟಿದ್ದಾರೆ. ಗಾಯಗೊಂಡವರನ್ನು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ದೆಹಲಿಯಲ್ಲಿ ಆರ್ ಕೆ ಆಶ್ರಮ್ ಮಾರ್ಗ ಮತ್ತು ಇಂದ್ರಪ್ರಸ್ಥ ಪ್ರವೇಶ ನಡುವೆ ಮೆಟ್ರೋ ರೈಲು ಸಂಪರ್ಕ ಕಲ್ಪಿಸುವ ಸೆಂಟ್ರಲ್ ವೆಸ್ತಾ ಕಾರಿಡಾರ್ ಯೋಜನೆ ಕಾಮಗಾರಿಗೆ ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರ ಖಾತೆ ಸಚಿವ ಮನೋಹರ್ ಲಾಲ್ ಇಂದು ಚಾಲನೆಯನ್ನು ನೀಡಿದರು. ಸೆಂಟ್ರಲ್ ಸೆಕ್ರೆಟರಿಯೇಟ್ ಮೆಟ್ರೋ ನಿಲ್ದಾಣದಲ್ಲಿ ನಡೆದ ಸಮಾರಂಭದಲ್ಲಿ ಮಾತನಾಡಿದ ಸಚಿವ ಮನೋಹರ್ ಲಾಲ್, ಸುಮಾರು 9 ಉದ್ದದ ಈ ಕಾರಿಡಾರ್ ಒಟ್ಟು 9 ಭೂಗತ ನಿಲ್ದಾಣಗಳನ್ನು ಹೊಂದಿರಲಿದೆ ಎಂದು ಮಾಹಿತಿ ಹಂಚಿಕೊಂಡಿದ್ದಾರೆ. ಈಗ ಫಿಫಾ ವಿಶ್ವಕಪ್ ಫುಟ್ಬಾಲ್ ಸುದ್ದಿ. ಕೆನಡಾದ ವ್ಯಾನ್ಕೋವರ್ ಕ್ರೀಡಾಂಗಣದಲ್ಲಿ ನಡೆಯಲಿರುವಂತಹ ಪಂದ್ಯದಲ್ಲಿ ಕೆನಡಾ ಮತ್ತು ಸ್ವಿಜರ್ಲ್ಯಾಂಡ್ ತಂಡಗಳು ಮುಖಾಮುಖಿಯಾಗಲಿವೆ. ಸಿಯಾಟಲ್ನಲ್ಲಿ ನಡೆಯಲಿರುವ ಮತ್ತೊಂದು ಪಂದ್ಯದಲ್ಲಿ ಬೋಸ್ನಿಯಾ ಕತಾರ್ ತಂಡವನ್ನು ಎದುರಿಸಲಿದೆ. ಈ ಎರಡು ಪಂದ್ಯಗಳು ಭಾರತೀಯ ಕಾಲಮಾನ ರಾತ್ರಿ 12:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜನಪರ ಆಡಳಿತದಿಂದ ಪ್ರಜಾತಂತ್ರದ ಮೌಲ್ಯವರ್ಧನೆ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿ ಸಭೆ, ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗಾಗಿ ದೂರ ಸಂವೇದಿ ಉಪಗ್ರಹಗಳ ಬಳಕೆ ಚರ್ಚೆ. ರಾಷ್ಟೀಯ ಹೆದ್ದಾರಿ ಅನಧಿಕೃತ ಪಾರ್ಕಿಂಗ್ ಮತ್ತು ಒತ್ತುವರಿ ತೆರವಿಗೆ ಪ್ರಾಧಿಕಾರದ ಕ್ರಮ. ಕಳೆದ ವರ್ಷ ವಿದೇಶಾಂಗ ಸಚಿವಾಲಯದಿಂದ 1.5 ಕೋಟಿಗೂ ಅಧಿಕ ಪಾಸ್ಪೋರ್ಟ್ ಸೇವೆ ವಿತರಣೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಕೆನಡಾ ಸ್ವಿಜರ್ಲ್ಯಾಂಡ್ ಹಾಗೂ ಬೋಸ್ನಿಯಾ ಕತಾರ್ ಇಂದು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಧಾರವಾಡ.
2: 35 years of clinical excellence with compassion.
3: From life-saving emergencies to advanced cardiac and multi-specialty expertise,
2: Bengaluru has placed its trust in one name.
3: Choose the care Bengaluru believes in.
2: Call 968-668-60310. Fortis Hospital, Cunningham Road. With you for life.
1: ಈಗ ಜುಬೇದಾಬಾಯಿ ಸೋನೂರ್ ಅವರು ಹಾಡಿರುವ ರಂಗಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೆಂಗಲ್ ಹನುಮಂತರಾಯರು ರಚಿಸಿದ ಚಿತ್ರಾಂಗದ ನಾಟಕದ ಗೀತೆ.

ಇದುವರೆಗೆ ಜುಬೇದ ಬಾಯಿ ಸೌನೂರವರು ಹಾಡಿರುವ ಚಿತ್ರಾಂಗದ ಹಾಗೂ ಕುರುಕ್ಷೇತ್ರ ನಾಟಕದ ರಂಗಗೀತೆಗಳನ್ನು ಕೇಳಿದ್ರಿ. ಆಕಾಶವಾಣಿ ಧಾರವಾಡ.

0: ಆಕಾಶವಾಣಿ ಧಾರವಾಡ ಸಮಯ ಸರಿಯಾಗಿ 8:03 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: 35 years of clinical excellence with compassion.
2: From life-saving emergencies to advanced cardiac and multi-specialty expertise,
1: Bengaluru has placed its trust in one name.
2: Choose the care Bengaluru believes in.
1: Call 9686860310. Fortis Hospital, Cunningham Road. With you for life.
3: Hello.
4: Rajesh avare, police station inda maatadtiddini.
3: ಮತ್ತೆ
4: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ. ಒಬ್ರೆ ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ. ಸಿಕ್ಕಾಕೊಂಡಿದ್ದೀರಿ.
3: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
5: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
3: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್.
4: 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
3: ಸರ್, 2 ಲಕ್ಷ
6: ಏನಾಯ್ತಪ್ಪ?
3: ಮಗಳೆ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
4: ಅರೆ,
3: ಕಟ್ ಮಾಡಿದ್ರು.
6: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ. ಇದೆಲ್ಲ ಫ್ರಾಡ್.
3: ಫ್ರಾಡ್?
6: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
3: ಹಣ ಕಳ್ಕೊಳ್ತೀರಾ.
4: RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.

ಇವತ್ತಿನ ಮಹಿಳಾವಾಣಿ ಕಾರ್ಯಕ್ರಮದಲ್ಲಿ ಖ್ಯಾತ ಕಥೆಗಾರ್ತಿ ಅಂಕಣಕಾರ್ತಿ ನಳಿನಿ ಭೀಮಪ್ಪ ಅವರೊಂದಿಗಿನ ಮಾತುಕತೆ, ನಂತರ ಒಂದು ಭಾವಗೀತೆಯನ್ನ ಕೇಳೋಣ. ಕಾರ್ಯಕ್ರಮದ ಮೊದಲಿಗೆ ಕೆ ಎಸ್ ನರಸಿಂಹಸ್ವಾಮಿ ವಿರಚಿತ ಭಾವಗೀತೆ ಕಸ್ತೂರಿ ಶಂಕರ್ ಅವರ ಧ್ವನಿಯಲ್ಲಿ.

0: ಭಾವಗೀತೆಯನ್ನ ಕೇಳಿದ್ರಲ್ಲ. ಈಗ ಲೇಖಕಿ, ಕಥೆಗಾರ್ತಿ, ಅಂಕಣಕಾರ್ತಿ ನಳಿನಿ ಭೀಮಪ್ಪ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಮಂಜುಳಾ ಪುರಾಣಿಕ್.
1: ಸಹೋದರಿಯರೇ, ಬರವಣಿಗೆ ಅನ್ನೋದು ಹವ್ಯಾಸವನ್ನಾಗಿ ಮಾಡಿಕೊಂಡು ನಮ್ಮ ಹಲವಾರು ಗೆಳತಿಯರು ವಿವಿಧ ಪ್ರಕಾರಗಳಲ್ಲಿ ಕಥೆನೋ, ಕಾದಂಬರಿನೋ, ಹರಟೆನೋ, ಲಘು ಪ್ರಬಂಧನೋ, ಹಾಸ್ಯ ಪ್ರಬಂಧನೋ ಹೀಗೆ ಬರಿತಾನೆ ಬಂದಿರ್ತಾರೆ. ಎಷ್ಟೊಂದು ಜನ ನಮ್ಮ ಗೆಳತಿಯರಿಗೆ ಏನಾಗಿರ್ತದೆ ಅಂದರೆ, ಈ ಒಂದು ಬರವಣಿಗೆ ಹವ್ಯಾಸ ಚಿಕ್ಕಂದಿನಿಂದನೇ ಇರ್ತದೆ, ಆದರೆ ಮುಂದೆ ಅವರ ವಿವಾಹ, ಮದುವೆ, ಗಂಡ, ಮಕ್ಕಳು ಈ ಸಂಸಾರದ ಜಂಜಾಟಕ್ಕೆ ಅವರು ಸಿಕ್ಕಾಕೊಂಡಾಗ ಅವರ ಈ ಬರವಣಿಗೆಯ ಕನಸು ಕನಸಾಗೇ ಉಳಿದಿರ್ತದೆ. ಮುಂದೆ ಯಾವತ್ತೋ ಅವರು ಪುರುಸತ್ತಾದಾಗ ಈ ಕನಸು ಮತ್ತು ಗರಿಗೆದರಿ ಬಿಚ್ಚಿ ಅವರ ಲೇಖನಿಯಿಂದ ಹಲವಾರು ಲೇಖನಗಳು ಹೊರಹೊಮ್ಮತಾ ಇರ್ತಾವೆ. ಇದು ಒಂದು ತೆರನಾದ ಮಹಿಳೆಯರಾದ್ರೆ, ಇನ್ನು ಕೆಲವರು ಅವರ ಹವ್ಯಾಸವನ್ನು ಯಾವುದೇ ಕಾರಣಕ್ಕೂ ಅದು ಮಿಟ್ಕೊಳ್ಳದೇನೆ ಪುರುಸತ್ತ ಆದಾದಾಗ ಒಂದ್ಸತಿ ಗೀಚ್ತಾನೆ ತಮ್ಮ ಒಂದು ಹವ್ಯಾಸವನ್ನ ಹೆಚ್ಚು ಹೆಚ್ಚು ಉದ್ದೀಪನಗೊಳಿಸ್ಕೊಳ್ತಾನೆ ಇರ್ತಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹವ್ಯಾಸ ಬರಹಗಾರ್ತಿ ನಳಿನಿ ಟಿ ಭೀಮಪ್ಪ ಅವರಿದ್ದಾರೆ. ಇವರು ಫ್ರೀಲ್ಯಾನ್ಸ್ ರೈಟರ್, ಸಾಕಷ್ಟು ಕಥೆಗಳನ್ನ, ಹರಟೆಗಳನ್ನ, ಪ್ರಬಂಧಗಳನ್ನ ಬರೆದಿದ್ದಾರೆ. ಇವರ ಈ ಹವ್ಯಾಸದ ಗೀಳು ಯಾವಾಗ ಶುರು ಆಯ್ತು, ಏನೆಲ್ಲ ಬರೆದಾರ ಅಂತ ನಾವು ಮಾತಾಡ್ಸೋಣ. ನಮಸ್ಕಾರ ನಳಿನಿ ಭೀಮಪ್ಪ ಅವರು.
2: ನಮಸ್ಕಾರ ಮೇಡಮ್.
1: ನಳಿನಿ ಭೀಮಪ್ಪ ಅವರು ಒಂದು ಪತ್ರಿಕೆಗಳಲ್ಲಿ ನಾವು ನೋಡ್ತಿದ್ದಂಗೆ ಹರಟೆ, ಪ್ರಬಂಧ, ಕಥೆ ಒಂದು ಚಿರಪರಿಚಿತ ಹೆಸರು. ನಳಿನಿಯವರ ನಿಮ್ಮ ಮೂಲ ಊರು, ಓದು, ವಿದ್ಯಾಭ್ಯಾಸ ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಡ್ತೀರಿ?
2: ಖಂಡಿತ ಮೇಡಮ್. ನಾನು ನಳಿನಿ ಭೀಮಪ್ಪ ಅಂತ, ಮೂಲತಃ ಚಿತ್ರದುರ್ಗ ನಮ್ಮ ಊರು. ವಿದ್ಯಾಭ್ಯಾಸ ಆಗಿರೋದು BSc, ಮತ್ತೆ 2014 ಜರ್ನಲಿಸಂ ತಗೊಂಡೆ ನಾನು. PG ಡಿಪ್ಲೊಮೋ ಇನ್ ಜರ್ನಲಿಸಂ ಕುವೆಂಪು ಯೂನಿವರ್ಸಿಟಿಯಿಂದ ಮಾಡಿದ್ದೀನಿ. ಪ್ರಾಥಮಿಕ ಶಿಕ್ಷಣ ಎಲ್ಲ ಆಗಿದ್ದು ಚಿತ್ರದುರ್ಗದಲ್ಲಿ. ನಮ್ಮ ತಂದೆ ಇಂಜಿನಿಯರ್ ತಿಪ್ಪೇಸ್ವಾಮಿ ಅಂತ ಅವರ ಹೆಸರು. ಅವರು ಟ್ರಾನ್ಸ್ಫರ್ ಆಗಿ ಅಂದರೆ ಬೇರೆ ಮಿಲ್ಲಿಗೆ ಶಿಫ್ಟ್ ಆಗಿ ಹುಬ್ಳಿಲಿ ಮಹದೇವ ಮಿಲ್ ಅಂತ ಅಲ್ಲಿಗೆ ಬಂದರು. ಆವಾಗ ನಾನು ಅಲ್ಲಿ ನಂದು 6th and 7th, ಆಮೇಲೆ ಹೈಸ್ಕೂಲು ಲ್ಯಾಮಿಂಗ್ಟನ್ ಹೈಸ್ಕೂಲ್ ಅಂತ ಹುಬ್ಳಿಲಿ ಅಲ್ಲಿ ಓದ್ದೆ. ಆಮೇಲೆ PC ಜಾಬಿನ್ ಕಾಲೇಜಲ್ಲಿ ಕೂಡ ಒಂದು ವರ್ಷ ನಂದು PUC ಆಯಿತು. ಮತ್ತೆ ಸೆಕೆಂಡ್ ಇಯರ್ ಆದಾಗ ನಮ್ಮ ತಂದೆ ಚಿತ್ರದುರ್ಗಕ್ಕೆ ವಾಪಸ್ ಬಂದರು ಅವರು. ಹಾಗಾಗಿ ಮತ್ತೆ ನನ್ನ ಡಿಗ್ರಿ, ಸೆಕೆಂಡ್ PU ಎಲ್ಲ ಚಿತ್ರದುರ್ಗ SJM ಕಾಲೇಜಲ್ಲಿ ಆಯಿತು. ನಮ್ಮ ಯಜಮಾನರು ಡಾಕ್ಟರ್ ಭೀಮಪ್ಪ ಅಂತ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ

0: ರಿಜಿಸ್ಟ್ರಾರ್ ಆಗಿದ್ದಾರೆ. ಇಬ್ರು ಹೆಣ್ಮಕ್ಳಿದ್ದಾರೆ, ಬೀನಾ ಕುಮಾರಿ ಮತ್ತೆ ಆಶಿತಾ ಅಂತ. ಇಬ್ರು ಕೂಡ ಇಂಜಿನಿಯರ್ಸ್, ಕೆಲಸದಲ್ಲಿದ್ದಾರೆ. ದೊಡ್ಡೊಳಿಗೆ ಮದುವೆ ಆಗಿದೆ. ಅಳಿಯ ಬಂದು ಮನೋಜ್ ಅಂತ ಹೇಳಿ ಫೆಡರಲ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಮೊಮ್ಮಗಳು ಖುಷಿ ಅಂತ ಪುಟ್ಟ ಮಗು ಇದೆ. ಮತ್ತೆ ನಾನು ಶಾಲಾ ಸಮಯದಲ್ಲಿ ನನಗೆ ಇಷ್ಟ ಅಂದ್ರೆ ಒಂದು ಒಳ್ಳೆ ಸ್ಪೋರ್ಟ್ಸ್ ಮನ್ ನಾನು ಆಕ್ಚುಲಿ ವಾಲಿಬಾಲ್ ಲ್ಯಾಮಿಂಗ್ಟನ್ ಸ್ಕೂಲ್ ಈಗಲೂ ಕೂಡ ವಿಚಾರಿಸಿದ್ರೆ ನಾನು ಆ ಕಾಲದಲ್ಲಿ ವಾಲಿಬಾಲ್ ಕ್ಯಾಪ್ಟನ್. ನಾನು ಸ್ಟೇಟ್ ಲೆವೆಲ್ ಕೂಡ ರೆಪ್ರೆಸೆಂಟ್ ಮಾಡಿದ್ದೀನಿ. ಆ ಟೈಮ್ ನಾವು ಇದ್ದ ಟೈಮಲ್ಲಿ ಆ ಬ್ಯಾಚ್ ತುಂಬ ಪ್ರಸಿದ್ಧಿ ಹೊಂದಿತ್ತು ಅಂತಲೇ ಹೇಳ್ಬೋದು. ನಮ್ಮದು ತಂಡ ವಾಲಿಬಾಲ್ ತಂಡ ಆ್ಯಕ್ಚುಲಿ ನಳಿನಿ ಅಂತ ಗೊತ್ತಿರೋದು ಈಗಲೂ ಕೂಡ ನಮ್ಮ ಸ್ನೇಹ ವಲಯಕ್ಕೆ, ಅಂದರೆ ನಾನು ಹೈಸ್ಕೂಲ್ ಓದಿದ ವಲಯಕ್ಕೆ ನಳಿನಿ ಅಂದರೆ ವಾಲಿಬಾಲ್ ಕ್ಯಾಪ್ಟನ್ ಅಂತ ಅಷ್ಟೇ. ಅದನ್ನು ಬಿಟ್ಟರೆ ನನಗೆ ಬೇರೆ ಏನೂ ಐಡೆಂಟಿಟಿ ಇಲ್ಲ. ಅಂದರೆ ಭಾಳ ಚೆನ್ನಾಗಿ ಓದ್ತಾಳೆ ಅಂತ ಇಲ್ಲ, ಅಥವಾ ಏನೋ ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಒಳಗೆ ಇದ್ದೀನಿ ಅಂತ ಇಲ್ಲ, ಏನೂ ಇಲ್ಲ. ಟೋಟಲಿ ಗೊತ್ತಿರೋದು ಹಾ ನಳಿನಿ ಅಂತ ಒಬ್ಳು ಇದ್ಲು, ಅವಳು ವಾಲಿಬಾಲ್ ಆಡ್ತಾ ಇದ್ಲು, ತುಂಬ ಚೆನ್ನಾಗಿ ವಾಲಿಬಾಲ್ ಆಡ್ತಾ ಇದ್ಲು. ಹಾಗೆ ನನಗೆ ಸ್ಪೋರ್ಟ್ಸ್ ಅಂದರೆ ಭಾಳ ಇಷ್ಟ. ನನಗೆ ಚೆಸ್ ಇರ್ಬೋದು, ಕೇರಮ್ ಇರ್ಬೋದು, ಕ್ರಿಕೆಟ್ ಇರ್ಬೋದು, ಬ್ಯಾಡ್ಮಿಂಟನ್ ಇರ್ಬೋದು, ಎಲ್ಲದರಲ್ಲೂ ನನಗೆ ಸ್ಪೋರ್ಟ್ಸ್ ತುಂಬ ಆಸಕ್ತಿ ನನಗೆ.
1: ಈಗ ನಳಿನಿ ಅವರೇ, ತಾವು ಒಬ್ಬ ಸ್ಪೋರ್ಟ್ಸ್ ಮನ್, ಅದರಲ್ಲೂ ಹೇಳಿದ್ರಿ ವಾಲಿಬಾಲ್ ಬಹಳ ಇಷ್ಟದ ಆಟ ಅಂತೇಳಿ, ಕ್ಯಾಪ್ಟನ್ ಕೂಡ ಆಗಿದ್ದೆ ಅಂತ, ಈ ಸಾಹಿತ್ಯಕ್ಕೆ ಹೇಗೆ ಬಂದ್ರಿ?
0: ನಿಜ ಹೇಳಬೇಕಂದ್ರೆ ಇದು ನನಗೂ ಕೂಡ ತುಂಬ ಅಚ್ಚರಿಯ ವಿಷಯ. ಅದು ಈಗಲೂ ನಾನು ಯೋಚನೆ ಮಾಡ್ತೀನಿ ಹೇಗೆ ಬಂದೆ ಅಂತ. ನಿಜ ಹೇಳ್ತೀನಿ, ನೀವು ಹೇಳಿದ್ರಿ ಈಗ ಸಾಹಿತ್ಯ ಎಲ್ಲೋ ಒಂದು ಕಡೆ ಹವ್ಯಾಸ ಆಗಿ ಅವರಲ್ಲಿ ಒಂದು ಚಿಕ್ಕಂದಿನಲ್ಲಿ ಅಥವಾ ಹೈಸ್ಕೂಲ್ ಲೆವೆಲಲ್ಲಿ ಆದಷ್ಟು ಕವಿತೆ ಚುಟುಕು ಬರ್ಕೋತಾ, ಎಷ್ಟೋ ಜನ ಒಂದು ಸಣ್ಣ ಸಣ್ಣ ಲೇಖನಗಳನ್ನ ಬರ್ಕೋತಾ ಅವ್ರಿಗೆ ಅಲ್ಲಿದ್ದು, ಆಮೇಲೆ ಮದುವೆ ಮಕ್ಕಳು ಜವಾಬ್ದಾರಿ ಒಳಗೆ ಅದು ಎಲ್ಲೋ ಒಂದು ಕಡೆ ಸ್ವಲ್ಪ ಕಟ್ಟಿಡಬೇಕಾಗುತ್ತೆ ಅವರು. ಆಮೇಲೆ ಮತ್ತೆ ಸ್ವಲ್ಪ ಫ್ರೀ ಆದಾಗ ಮತ್ತೆ ಅವರು ಸಾಹಿತ್ಯ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿದ್ದಿದೆ. ಬಟ್ ನಂದು ಹಂಗಲ್ಲ, ನಾನು ಎಂದೂ ಕೂಡ ಒಂದು ಅಕ್ಷರ ಕೂಡ ಬರೆದಿಲ್ಲ. ನಾನು ಆಮೇಲೆ ಓದ್ತಿದ್ದೆ ಅಷ್ಟೇ. ನಾನು ಸಾಮಾನ್ಯ ಎಲ್ಲರೂ ಏನು ಓದ್ತಾರೋ ಪತ್ರಿಕೆಗಳು, ದಿನಪತ್ರಿಕೆಗಳು, ಮ್ಯಾಗ್ಝಿನ್ಸು ಅಷ್ಟೇ. ಹಂಗೆ ಪರ್ಟಿಕ್ಯುಲರಾಗಿ ಇಂಥವ್ರನ್ನೇ ಓದಬೇಕು ಅಥವಾ ಇಂಥದನ್ನೇ ಓದಬೇಕು ಏನೂ ಇಲ್ಲ. ಏನು ಸಿಕ್ಕರೂ ಎಲ್ಲ ಓದ್ತಿದ್ದೆ ಅಷ್ಟೇ. ನನಗೆ ಹಾಬಿ ಇದ್ದಿದ್ದು ಸಣ್ಣ ಚಿಕ್ಕವಳಿದ್ದಾಗ ಅಂತ ಹೇಳಬೇಕು. ಚಿಕ್ಕವಳಿದ್ದಾಗ ಏನು 40 ವರ್ಷದ ತನಕನೂ ಅದೊಂದೇ ನಾನು ಇದ್ದಿದ್ದು ಅಂತ ಹೇಳಬೇಕು. ನನಗೆ ಏನು ಒಂದು ಅಕ್ಷರ ಕೂಡ ನಾನು ಬರೀಬಹುದು ಅಂತ ಎಂದೂ ನನಗೆ ಅನಿಸಿರಲಿಲ್ಲ. ಏನಾಯಿತು, ಹೀಗೆ ನಾನು ಲೈಬ್ರರಿಯಿಂದ ತಂದು ಓದ್ತಿದ್ದೆ ಬುಕ್ಸು, ಸಾಕಷ್ಟು ಲೇಖಕರ ಬುಕ್ಸು ತಂದು ಓದ್ತಂದ್ರೆ ನನಗೆ ಏನು ಇಷ್ಟನೋ ಲೇಖಕರು ಸುಮ್ಮನೆ ತೊಗೊಂಬರೋದು. ಈ ಥರ ಸಾಮಾಜಿಕ ಕಾದಂಬರಿ ಓದಬೇಕು ಅಂದ್ರೆ ಸಾಮಾಜಿಕ ಕಾದಂಬರಿ ತಂದು ಓದ್ತಿದ್ದೆ. ಹಿಂಗೆ ನನಗೆ ಇಂಥ ಪರ್ಟಿಕ್ಯುಲರ್ ಲೇಖಕರು ಹಿಂಗೆ ಪರ್ಟಿಕ್ಯುಲರ್ ಏನೂ ಇಲ್ಲ, ಸಾಹಿತ್ಯ ಎಲ್ಲ ಓದ್ತಾ ಇದ್ದೆ. ಹೀಗಿದ್ದಾಗ ನಂದು ಓದೋ ಹುಚ್ಚು ನೋಡಿ ನಮ್ಮ ಮನೆಯವರು ಒಂದ್ಸಲ ಏನೇನಿದ್ರು, ಅಷ್ಟೊಂದು ಓದ್ತೀಯಲ್ಲ ಏನಾದರೂ ಬರೀಬಾರ್ದ ಅಂತ ಹೇಳಿದ್ರು ಅವರು. ನನಗೆ ಆವಾಗ ಒಂದು ಆಶ್ಚರ್ಯ, ಅಲ್ಲ ಏನು ಬರೀಬೇಕು, ಇವರೇನೋ ಹೇಳಿದ್ರು ಬರೀ ಅಂತ. ಏನೋ ಒಂಚೂರು ತಲೆಗವಾಗ ಇದಂತ, ಏನಾರು ಹೌದಲ್ಲ ಬರೀಬೋದಾ, ನಾನು ಏನು ಬರೀಬೋದು ನಾನು. ಇದನ್ನು ನಾನು ತುಂಬ ಯೋಚನೆ ಮಾಡಿದೆ. ಯಾಕೋ ಅವತ್ತು ನನಗೆ ಅವ್ರು ಅಂದಿದ್ದು ಒಂದು ಸ್ವಲ್ಪ ಏನಾದರೂ ಬರೀಬೇಕು ಅನ್ನಿಸ್ತು. ಇಲ್ಲ ಬರೀ ಒಂದು ಒಳ್ಳೆ ಇದು ಇದೆ ಅಂತ, ತುಂಬ ಜನ ಬರೀತಾರೆ ಇದೇ ಥರ ಅಂತ ಹೇಳಿದರು ಅವರು. ಬಟ್ ಏನು ಬರೀಬೇಕು ಅಂತ ತುಂಬ ಯೋಚನೆ ಆಯಿತು ನನಗೆ. ಆವಾಗ ಪತ್ರಿಕೆಗಳನ್ನು ಗಮನಿಸ್ಕೋತಾ ಹೋಗ್ತಾ ಇದ್ದೆ. ಅವಾಗ ನಮ್ಮನೆಗೆ ಪ್ರಜಾವಾಣಿ ತರಿಸ್ತಾ ಇದ್ವಿ. ಈಗ ಪ್ರಜಾವಾಣಿ ಆಯಿತು, ಸಾಕಷ್ಟು ಮ್ಯಾಗ್ಝಿನ್ಸ್ಗಳು ಕೂಡ ತರಿಸ್ತಾ ಇದ್ವಿ ನಾವು. ಮಯೂರ ಇರ್ಬೋದು, ತುಷಾರ ಇರ್ಬೋದು, ಸುಧಾ ಇರ್ಬೋದು, ತರಂಗ ಇರ್ಬೋದು. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾರು ಒಂದು ಒಳ್ಳೆ ಓದುಗರು ಇರ್ತಾರೋ ಅವರು ಬರವಣಿಗೆಗೆ ಟ್ರೈ ಮಾಡಿದ್ರೆ ಖಂಡಿತ ಬರೀಬಹುದು ಅಂತ. ಓದಲೇ ಇಲ್ಲ ನಾ ಬರಿತೀನಿ ಆಗ್ಬಿಡ್ಬೇಕು ಅಂದರೆ ಸಾಧ್ಯ ಇಲ್ಲ. ಅದು ಆವಾಗ ನಾನು ಆ ಲೇಖನಗಳನ್ನ ಗಮನಿಸ್ಕೋತಾ ಹೋದೆ ನಾನು ಏನು ಬರೀಬೋದು ಅಂತ. ಆವಾಗ ಮೊದಲನೇ ಸಲ ಪ್ರಜಾವಾಣಿ ಒಳಗೆ ಒಂದು ಇದು ಬರ್ತಾ ಇತ್ತು, ಒಂದು ಅಂಕಣ ಕಾಮನ ಬಿಲ್ಲು ಅಂತ ಪುರವಣಿ ಬರ್ತಾ ಇತ್ತು. ಅದರೊಳಗೆ ಒಂದು ಥೀಮ್ ಕೊಡ್ತಾ ಇದ್ರು ನಮಗೆ, ಮೋಸ್ಟ್ಲಿ ಈಗ ಒಂದು 8-9 ವರ್ಷದ ಕೆಳಗೆ ನೋಡ್ರಿ. ನಾನು ಬಂದೆ 8-9 ವರ್ಷ ಆಯ್ತು ಈ ಫೀಲ್ಡಿಗೆ, ಅದಕ್ಕೆ ಮುಂಚೆ ಏನೂ ಬರ್ದಿಲ್ಲ ನಾನು. ಆ ಥೀಮ್ ಕೊಟ್ಟಾಗ ನಾನು ಹಿಂಗೆ ಜಾಲತಾಣಗಳ ಬಗ್ಗೆ ಬರೀರಿ ಅಥವಾ ಅಜ್ಜ ಅಜ್ಜಿ ಪ್ರೀತಿಯ ಬಗ್ಗೆ ಬರೀರಿ, ಹೀಗೆ ಏನಾದರೂ ಒಂದು ಥೀಮ್ ಇಡೋರು, ವಾರಕ್ಕೊಂದ್ಸಲಿ ಥೀಮ್ ಇಡೋರು. ಅದು ಯಾರ್ದು ಓದುಗರು ಅದನ್ನು ಬರೆದು ಬರಿತಾ ಇದ್ರು, ಚೆನ್ನಾಗಿರೋದನ್ನು ಪ್ರಕಟ ಆಗ್ತಾ ಇತ್ತು. ನನಗೆ ಅವಾಗ ಫಸ್ಟಿಗೆ ಏನನ್ಸಿದ್ದು, ಹಾ ಇದಕ್ಕೆ ಏನಾದ್ರೂ ಬರೀಬೇಕು ನಾನು. ಯಾಕಂದರೆ ಅವ್ರು ಅಡ್ರೆಸ್ ಕೊಟ್ಟಿದ್ರು, ಅದಕ್ಕೆ ಮುಂಚೆ ನನಗೆ ಅಡ್ರೆಸ್ಸು ಅವೆಲ್ಲ ಎಲ್ಲಿಂದ ತೊಗೋಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಅವರು ಅದರಲ್ಲಿ ಅಡ್ರೆಸ್ ಕೊಟ್ಟಿದ್ರು, ಈ ವಿಳಾಸಕ್ಕೆ ಕಳಿಸ್ರಿ ಅಂತ ಕೊಟ್ಟಿದ್ರು. ಆವಾಗ ಕೂತ್ಕೊಂಡು ಗುಂಡಕ್ಕೆ ಒಂದು ಪೇಪರ್ ಇಟ್ಕೊಂಡು, ಪೇಪರ್ ಪೆನ್ ಇಟ್ಕೊಂಡು ಜಾಲತಾಣಗಳಂದರೆ ಫೇಸ್ಬುಕ್, ನಾನು ಅದೇ ಫಸ್ಟ್ ಅವಾಗ 2014 ನೋಡ್ರಿ, 2014 ನಾನು ಫೇಸ್ಬುಕ್ ಅವಾಗಿನ ಎಂಟರ್ ಆಗಿದ್ದೆ. ಇನ್ನು ಅದ್ರ ಬಗ್ಗೆನೂ ಕೂಡ ನನಗೆ ಏನೂ ಗೊತ್ತಿರಲಿಲ್ಲ ಅಷ್ಟು. ಬಟ್ ಅವಾಗ ನಾನು ಏನಾದರೂ ಹಿಂಗೆ ಹೆಸರು ಹುಡುಕಕ್ಕೆ ಹೋದಾಗ ಈಗ ನಮ್ಮ ಫ್ರೆಂಡ್ಸ್ ಫೇಸ್ಬುಕ್ಕಿಗೆ ಬರ್ತಿದ್ದಂಗೆ ಮೊದಲು ನಾವು ಹುಡುಕ

0: ಹೋದ್ರೆ ಸ್ನೇಹಿತರು ಸ್ನೇಹಿತೆಯರನ್ನ ಹುಡುಕ್ತಾ ಇರ್ತೀವಿ. ಫ್ರೆಂಡ್ಸ್ ಹುಡ್ಕೋಕೆ ಹೋದಾಗ ಈಗ ಸೀಮಾ ಅಂತ ತಗೊಂಡ್ವಿ ಅಂದ್ರೆ ಲೈನಿಗೆ ಎಷ್ಟೊಂದ್ ಜನ ಬಂದ್ಬಿಡ್ತಿತ್ತು ಸೀಮಾ ಅಂತ ಹೇಳಿ. ಅವಾಗ ನನಗೆ ಇದ್ರ ಬಗ್ಗೆ ಬರೀಬೇಕು ಅಂತ ಅನ್ಸಿ ಜಾಲದಲ್ಲಿ ಬೀಳಿಸುವ ತಾಣಗಳು ಅಂತ ಹೇಳಿ ಟೈಟಲ್ ಕೊಟ್ಟು ಒಂದು ಪೇಪರ್ ಪೆನ್ ಅವಾಗ ಟೈಪ್ ಮಾಡ್ತಾ ಇರಲಿಲ್ಲ. ಆಕ್ಚುಲಿ ಕನ್ನಡ ಮತ್ತೆ ಇಂಗ್ಲಿಷ್ ಎರಡೂ ಟೈಪಿಂಗ್ ಆಗಿತ್ತು ನಂದು ಡಿಗ್ರಿ ಮುಗಿಯೋಷ್ಟರಲ್ಲಿ. ಬಟ್ ಕಂಪ್ಯೂಟರ್ನಲ್ಲಿ ಟೈಪ್ ಮಾಡೋದು ನಂಗೆ ಇಂಗ್ಲಿಷ್ ಅಷ್ಟೇ ಮಾಡ್ತಾ ಇದ್ದೆ, ಕನ್ನಡ ಗೊತ್ತಾಗ್ತಾ ಇರಲಿಲ್ಲ ನನಗೆ. ಅವಾಗ ಅದು ಮಾಡಿ ಕಳಿಸ್ದಾಗ ಅದು ಪ್ರಕಟ ಆಗ್ಬಿಡ್ತು, ತುಂಬಾ ಖುಷಿ ಆಗ್ಬಿಡ್ತು ನನಗೆ. ಅದು ಪೇಪರ್ ಅದು ಆರ್ಟಿಕಲ್ದು ಇಟ್ಕೊಂಡು ಅದು ಎಷ್ಟು ಇಲ್ಲೂ ನಾನು ಪ್ರಿಸರ್ವ್ ಮಾಡಿಟ್ಟಿದ್ದೀನಿ ಅದನ್ನ, ನಂದು ಇಡೀ ಫಸ್ಟ್ ಲೇಖನ ನಂದು ಅಂತ ಇಡೀ ಎಲ್ಲರಿಗೂ ತೋರಿಸ್ಕೊಂಡು ಬಂದಿದ್ದೀನಿ ಪೇಪರ್ ಒಳಗೆ ನಂದು ಬಂತು. ಆಗಿನ್ನೂ ಜರ್ನಲಿಸಂ ಕಟ್ಟಿರ್ಲಿಲ್ಲ ನಾನು. ಆ ವರ್ಷ ನಮ್ಮ ಮನೆಯವರು ಏನಂದ್ರು, ಜರ್ನಲಿಸಂ ನೀನು ಕಟ್ಟಿದ್ರೆ ನಿನಗೆ ಏನಕ್ಕಾರು ಉಪಯೋಗ ಆಗ್ಬೋದು ಅಂತ ಹೇಳಿದ್ರು. ಆಕ್ಚುಲಿ ಕಟ್ಟದೆ ನಾನು ಅವಾಗ ಜರ್ನಲಿಸಂ ಕಟ್ಟದೆ, ಬಟ್ ಏನು ಉಪಯೋಗ ಆಗುತ್ತೆ ಅಂತ ನನಗೇನು ಗೊತ್ತಿರಲಿಲ್ಲ. ತುಂಬಾ ಜನ ಏನ್ ಹೇಳಿದ್ರು ಅಂದ್ರೆ, ಏನು ಒಂದು ಆರ್ಟಿಕಲ್ ಬರೆದ ತಕ್ಷಣ ಆಗ್ಬಿಡ್ತೇನು, ಜರ್ನಲಿಸಂ ಅಂದ್ರೆ ಏನು ಡಿಗ್ರಿ ಮುಂದೆ ಡಿಗ್ರಿ ಅಂಟಿಸ್ಕೊಂತೀರಿ ನೀವು ಅಷ್ಟೇ, ಅದಷ್ಟು ಈಸಿ ಅಲ್ಲ ಪೇಪರಲ್ಲಿ ಬರೆಯೋದು. ನನಗೇನು ಹಂಗಂತ ಏನು ಬರಿಬೇಕು ಅಂತ ಏನು ಇದಿರಲಿಲ್ಲ. ಬಟ್ ಜರ್ನಲಿಸಂ ತಗೊಂಡೆ ನಾನು. ಅದಕ್ಕೆ ಮಾಡ್ತಾ ಮಾಡ್ತಾ ನಂಗೆ ಕನ್ನಡ ಟೈಪಿಂಗ್ ಬಹಳ ಈಸಿಯಾಗಿ ರೂಢಿ ಆಗ್ಬಿಡ್ತು. ಕಂಪ್ಯೂಟರ್ನಲ್ಲಿ ಅದರದ್ದು ಪ್ರೊಜೆಕ್ಟ್ ಎಲ್ಲ ಕೊಡ್ತಾರಲ್ಲ, ಕನ್ನಡ ಟೈಪಿಂಗ್ ತುಂಬಾ ಚೆನ್ನಾಗಿ ರೂಢಿ ಆಗ್ಬಿಡ್ತು. ಆ ಇಡೀ 2014 ಒಳಗೆ ನಾನು ಒಂದೇ ಒಂದು ಲೇಖನ ಬರೆದಿರೋದು, ಮತ್ತೆ ಕಳಿಸ್ತೆ ಒಂದೆರಡು ಮೂರು ಕಳಿಸ್ತೆ, ಬಟ್ ಯಾವ ಪ್ರಕಟ ಆಗಲಿಲ್ಲ. ಆಗ ನಾನು ಪತ್ರಿಕೆಗಳಿಗೆ, ಆಕ್ಚುಲಿ ನಾನು ಮ್ಯಾಗಝೀನ್ಸ್ ಪತ್ರಿಕೆಗಳಿಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ನಾನು, ಅವನ್ನೆಲ್ಲ ಗಮನಿಸ್ಕೋತಾ ಹೋದೆ ಹೇಗೆ ಬರೀತಾರೆ. ಪ್ರಜಾವಾಣಿ ಮೆಟ್ರೋ ಅಂತ ಕೂಡ ಬರ್ತಿತ್ತು ಅವಾಗ, ಒಂದು ಪುರವಣಿ ಅದು ಕೂಡ ಇರ್ತಿತ್ತು, ವಾರಕ್ಕೆ 3 ದಿವಸ ಬರ್ತಾ ಇತ್ತು. ಅಲ್ಲಿ ಪುಟ್ಟ ಪುಟ್ಟ ಲೇಖನಗಳು, ಏನೋ ಒಂದು ಘಟನೆ ನಿಮ್ ಜೀವನದಲ್ಲಿ ನಡೆದಿರೋದಿರ್ಬೋದು ಅಥವಾ ಏನೋ ಒಂದು ವಿಷಯ ತಗೊಂಡು ಬರ್ದಿರ್ಬೋದು, ಆ ತರ ಘಟನೆಗಳು ಪುಟ್ಟ ಪುಟ್ಟ ಒಂದು 150-200 ವರ್ಡ್ಸ್ ಒಳಗೆ ಇರ್ತಾ ಇದ್ವು. ಅವಾಗ ನಾನು ನೋಡಿದೆ, ಈ ತರ ಘಟನೆಗಳು ನನ್ನ ಜೀವನದಾಗ ಬಹಳ ಇದಾವಲ್ಲ, ಈ ತರ ನಾನು ಬರಿಬಾರ್ದೆ ಯಾಕೆ. ಅವಾಗ ನನಗನಿಸಿ, ಅದ್ರದ್ದು ಐಡಿ ತಗೊಂಡು ಟೈಪಿಂಗ್ ಕಲ್ತಿದ್ನಲ್ಲ ನಾನಾಗ್ಲೇ, ಅವಾಗ ನಾನು ಪುಟ್ಟ ಪುಟ್ಟ ಲೇಖನಗಳನ್ನ ಬರೆದು ಕಳ್ಸಕ್ ಸ್ಟಾರ್ಟ್ ಮಾಡಿದೆ. ಒಂದು 100-150 ವರ್ಡ್ಸ್ ಪ್ರತಿಯೊಂದು ಲೇಖನನು ಪ್ರಕಟ ಆಗ್ತಾ ಹೋಯ್ತು. ಅವಾಗ ಅದೇ ತರ, ಅವಾಗೆಲ್ಲ ನಾವು ತರ್ಸೋದೇನು ಪೇಪರ್ ಮಾತ್ರ ಒಂದೇ ತರಿಸ್ತಾ ಇದ್ವಿ, ಬಟ್ ಎಲ್ಲವೂ ಈ ಪೇಪರ್ ಒಳಗೆ ಸಿಗುತ್ತೆ, ಈಗಲೂ ಕೂಡ ಸಾಕಷ್ಟು ಈ ಪೇಪರ್ ಓದ್ಬೋದು ನೀವು. ಆಗ ಅವೆಲ್ಲ ಪೇಪರ್ನ ನೋಡ್ಕೋತಾ ಹೋದೆ, ಯಾವ ತರ ಇರುತ್ತೆ ಇವ್ರ ಫಾರ್ಮ್ಯಾಟ್, ಇವ್ರು ಯಾವ ತರ ಹಾಕಿದ್ರೆ ಇದ್ ಮಾಡ್ತಾರೆ, ಸುಧಾ ಮತ್ತೆ ತರಂಗ ಅದ್ರೊಳಗೆ ಯಾವ ತರ ಬರೆದಿದ್ದಾರೆ. ಹೀಗೆ ನಾನು ಕೇವಲ ಗಮನಿಸಿ ಯಾರು ಏನ್ ಬರೆದಿದ್ದಾರೆ ಅಂತ ಗಮನಿಸಿ ನಾನು ನನ್ನ ಬರವಣಿಗೆನ ನನ್ನ ಶೈಲಿಲಿ ಇಂಪ್ರೂವ್ ಮಾಡ್ಕೊಂತ ಹೋದೆ, ಈ ತರ ಬರೀಬಹುದು.
1: ಈಗ ನಳಿನಿ ಅವರು ಸಾಕಷ್ಟು ಪುಸ್ತಕಗಳನ್ನ ತಾವು ತಗೊಂಡ್ ಬಂದಿದ್ದೀರಿ, ಕಥಾ ಸಂಕಲನಗಳು ಇದೆ, ಪ್ರಬಂಧಗಳಿದೆ, ಹರಟೆಗಳಿದೆ, ಇವೆಲ್ಲ ಯಾವ್ಯಾವ ತಗೊಂಡ್ ಬಂದ್ರಿ ಏನು?
0: 2019 ಬಹುಶಃ ಕೊರೋನಾ ಟೈಮ್ಗಿನ ಸ್ವಲ್ಪ ಮುಂಚೆ, ನನಗೂ ಅವಾಗ ಪುಸ್ತಕ ಪ್ರಕಟಣೆ ಕೂಡ ಗೊತ್ತಿರಲಿಲ್ಲ ನನಗೆ, ಏನ್ ಮಾಡೋದು, ಎಲ್ಲಿ ಹೋಗ್ಬೇಕು, ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅದು ಕೂಡ ಗೊತ್ತಿರಲಿಲ್ಲ. ಆ ಸಮಯದಲ್ಲಿ ಪ್ರಕಾಶಕರು ಒಬ್ರು, ತಾರಾನಾಥ್ ಭದ್ರಾವತಿ ಅಂತ ಹೇಳಿ, ಭಾವಸಿಂಚನ ಪ್ರಕಾಶನ ಅಂತ ಈಗ ಸದ್ಯಕ್ಕೆ ನಿಲ್ಸಿದಾರೆ ಅವರು, ಅವರು ಫೇಸ್ಬುಕ್, ನಿಜವಾಗ್ಲಿ ಫೇಸ್ಬುಕ್ಗೆ ಬಹಳ ಥ್ಯಾಂಕ್ಸ್ ಹೇಳ್ಬೇಕು ನಾವು. ಈಗ ಪತ್ರಿಕೆಗಳು ಎಷ್ಟರ ಮಟ್ಟಿಗೆ ನನಗೆ ಬರವಣಿಗೆಗೆ ಸಹಾಯ ಮಾಡಿದವು, ಫೇಸ್ಬುಕ್ ಅಲ್ಲಿ ಲೇಖಕರೆಲ್ಲ ಪರಿಚಯ ಆಗ್ತಾ ಆಗ್ತಾ ಬೇರೆ ಬೇರೆ ಲೇಖಕರು ಅವರ ಲೇಖನಗಳು, ಕಥೆಗಳಿರ್ಬೋದು, ಪ್ರಬಂಧಗಳಿರ್ಬೋದು, ಹೀಗೆ ಬೇರೆ ಬೇರೆ ಲೇಖಕರು ಕೂಡ ನನಗೆ ಪರಿಚಯ ಆಗಿ ಅವ್ರ ಶೈಲಿ, ಓ ಇವರು ಈ ತರ ಬರೀತಾರೆ, ನಾನು ಇನ್ನೂ ಸ್ವಲ್ಪ ಈ ತರ ಇಂಪ್ರೂವ್ ಮಾಡ್ಕೋಬೇಕು, ಈ ತರ ತುಂಬಾ ಸಹಾಯ ಮಾಡಿದೆ ಅನ್ಬೋದು. ಅಲ್ಲಿ ಆ ಪ್ರಕಾಶಕರು ನನಗೆ ಮೆಸೆಂಜರ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಮೇಡಮ್ ನೀವು ತುಂಬಾ ಚೆನ್ನಾಗಿ ಬರೀತೀರಿ, ನಿಮ್ ಪುಸ್ತಕನ ನಾನು ಪ್ರಕಟ ಮಾಡಕ್ಕೆ ರೆಡಿ ಇದ್ದೀನಿ ಅಂತ ಅವರು ಮೆಸೇಜ್ ಮಾಡಿದ್ರು. ನಂಗೆ ಅವಾಗ ತುಂಬಾ ಆಶ್ಚರ್ಯ ಆಯ್ತು, ಓ ಈ ತರ ಪುಸ್ತಕ, ಅದು ಕೂಡ ನಮಗೆ ಐಡಿಯಾ ಇರಲಿಲ್ಲ, ಯಾವ ತರ ಪುಸ್ತಕ ಪ್ರಕಟಣೆ ಮಾಡ್ತಾರೆ, ಯಾರಿಗೆ ಕೊಡ್ಬೇಕು ಅದು ಕೂಡ ನಮಗೆ ಯಾರು ಮಾಹಿತಿನೂ ಇರಲಿಲ್ಲ, ಮತ್ತೆ ಯಾರಿಗೆ ಕೇಳ್ಬೇಕಂತನೂ ಕೂಡ ಗೊತ್ತಿರಲಿಲ್ಲ ನಮಗೆ. ಅವ್ರು ಹಂಗೆ ಕೇಳಿದಾಗ ಅವಾಗ ಫಸ್ಟ್ ಪುಸ್ತಕನೇ ಒಂದು ಕಪ್ ಕಾಫಿ ಅಂತ, ನಂದು ಹರಟೆಗಳ ಗುಟುಕು ಅಂದಿದ್ದೀನಿ, ಅಂದ್ರೆ ಲಲಿತ ಪ್ರಬಂಧ, ಹರಟೆ, ಹಾಸ್ಯ ಎಲ್ಲ ಇದೆ ಅದರಲ್ಲಿ, ಇದು ಪ್ರಕಟ ಆಯಿತು. ಹಾಗೆ ನಂದು ಮೇನ್ ನಾನು ತಗೊಂಡಿದ್ದು ಹಾಸ್ಯ ಬಾಳ, ನಾನು ಹಾಸ್ಯ ಲೇಖಕಿ ಮೂಲತಃ, ಹಾಸ್ಯ ಬಾಳ ಆದ್ರಿಂದ ನನಗೆ ಅಣುಕುರ ಅನ್ನತ್ ಸರ್ ಅಂತ ಇದ್ದಾರೆ ಈಗಲೂ ಕೂಡ, ಸುಧಾ ಒಳಗೆ ನೀವು ಕೇಳಿದ್ರಿ ಸೆಕ್ಷನ್ ಒಳಗೆ ಅವರು ಆನ್ಸರ್ ಮಾಡ್ತಾರಲ್ಲ, ಅವ್ರು ಅಣುಕು ರಾಮನಾಥ್ ಸರ್, ಅವರು ನನ್ನ ಬರವಣಿಗೆನ ಗಮನಿಸಿ ಫೇಸ್ಬುಕ್ ಒಳಗೆ ಅವರು ನನಗೆ ಕಾಂಟ್ಯಾಕ್ಟ್ ಬಂದ್ರು, ತುಂಬಾ ಚೆನ್ನಾಗಿ ಬರೀತೀರಿ, ಈ ತರ ಇಂಪ್ರೂವ್ ಮಾಡ್ಕೊಳ್ರಿ ಅಥವಾ ಈ ತರ ಇದ್ ಮಾಡ್ಕೊಳ್ರಿ, ಇಲ್ಲಿ ನೀವು ಬರ್ದಿರೋದು ಯಾವ ತರ, ಹಿಂಗೆ ಗೈಡೆನ್ಸ್ ಮಾಡಿದ್ರು ಅವ್ರು, ಮಾರ್ಗದರ್ಶನ ಮಾಡಿದ್ರು ನಮಗೆ ತುಂಬಾ ಚೆನ್ನಾಗಿ. ಅವ್ರದೇ ಪ್ರಕಾಶನದಿಂದ ನಾನು ತರಕ್ ರೆಡಿ ಇದ್ದೀನಿ ನೆಕ್ಸ್ಟ್ ಸೆಲ್ಫಿ ಅಂತ ನಾ ಕೇಳಿದೆ, ಸರ್ ನಿಮ್ ಪ್ರಕಾಶನದಿಂದ ತರಕ್ ಸಾಧ್ಯನಾ ಹಿಂಗೆ, ಅಯ್ಯೋ ಖಂಡಿತ ಕೊಡ್ರಿ ಅಂತ ಹೇಳಿ ಅವರ ಪ್ರಕಾಶನದಿಂದ ನೆಕ್ಸ್ಟ್ ಬಂದಿದ್ದೆ ಸೆಲ್ಫಿ ಅಂತ. ಈ ಸೆಲ್ಫಿಗೆ ಕರ್ನಾಟಕ ಲೇಖಕಿಯರ ಸಂಘದ ಪ್ರಶಸ್ತಿ ಮತ್ತೆ ಕರ್ನಾಟಕ ಸಾಹಿತ್ಯ ಪರಿಷತ್ತು ಪ್ರಶಸ್ತಿ ಕೂಡ ದೊರಕಿದೆ ಅಂತ
1: ಹೇಳಿದ್ರು. ಸೆಲ್ಫಿ ಕೂಡ ಹರಟೆಗಳ
0: ಎಲ್ಲ ಲಲಿತ ಪ್ರಬಂಧಗಳೇ, ಹಾಸ್ಯ ಲಲಿತ ಇವೆಲ್ಲ ಏನಂತಾರೆ, ಹಾಸ್ಯದ ಬ್ರಾಂಚಸ್ ಇವು, ಲಲಿತ ಪ್ರಬಂಧ,

0: ಹಾಸ್ಯ
1: ಹೌದು.
0: ಹರಟೆ ಹಾಗೆ ಇರುತ್ತೆ.
1: ಆಮೇಲೆ ಈಗ ಈ ಲಲಿತ ಪ್ರಬಂಧ ಆಗ್ಲಿ, ಹಾಸ್ಯ ಆಗ್ಲಿ, ಹರಟೆ ಆಗ್ಲಿ, ತಾವು ಹೇಳಿದ್ರಿ ಅಂದ್ರೆ ಹಾಸ್ಯವನ್ನ ಒಂದು ಜೀವನದಲ್ಲಿ ನೀವು ಆನಂದಿಸ್ತೀರಿ. ಈ ಹಾಸ್ಯಕ್ಕೇನೆ ಈ ರೂಪ ಕೊಟ್ಟು ನೀವು ಒಂದು ಹರಟೆನೋ ಪ್ರಬಂಧನೋ ಮಾಡಿರಿ ಅಂದ್ರೆ ಇವು ನೀವು ನೋಡಿದ ಘಟನೆಗಳ ಅಥವಾ ನಿಮ್ಮ ಜೀವನದಲ್ಲಿ ಆಗಿರುವಂತ ಘಟನೆಗಳ?
0: ಎರಡೂ ಬರ್ತವೆ. ಜೀವನದಲ್ಲಿ ನೋಡಿದವು ಇರ್ಬೋದು, ಗಮನಿಸಿದವು, ನಮ್ಮ ಜೊತೆ ನಡೆದಿರವು ಕೂಡ. ಆದಷ್ಟು ನಮ್ಮನ್ನೇ ನಾವು ಗೇಲಿ ಮಾಡ್ಕೊಳ್ಳೋದು ಭಾಳ ಸೇಫ್ ಹಾಸ್ಯದಲ್ಲಿ ಅಂತ ನನ್ನ ಭಾವನೆ. ಆಮೇಲೆ
1: ಅಂತ ಒಂದೆರಡು ಯಾವ ಬರ್ದಿರಿ ಲೇಖನ ಹೆಸರಿಸ್ತೀರಾ?
0: ನಾನು ಸಿಟ್ಟಾಗಬೇಕು ಅಂತ, ಆಮೇಲೆ ಹಾಟ್ ಸೀಟ್ ಅಂತ. ಹಾಟ್ ಸೀಟ್ ಅಂದರೆ ನೀವು ಯೋಚನೆ ಮಾಡ್ತೀರಿ ಏನಿರ್ಬೋದಪ್ಪ, ಅಮಿತಾಬ್ ಬಚ್ಚನ್ನು ಹೋಗಿ ಇಲ್ಲ, ಕಾರಿನ ಪಕ್ಕ ಗಂಡನ ಪಕ್ಕ ಕೂತ್ಕೊಳ್ಳೋ ಸೀಟ್ ಹಾಟ್ ಸೀಟ್ ಅಂತ. ಅದು ಐಸ್ ಪೈಸ್ ಪುಸ್ತಕದಲ್ಲಿದೆ ಅದು. ಯಾಕೆ ಹಾಟ್ ಸೀಟ್ ಅಂತೀರಿ ಅಂದರೆ, ಯಾಕಂದ್ರೆ ಎಲ್ಲದಕ್ಕೂ ಅವರೇ ಅಲ್ಲಿ ಪರಿಪಾಟ್ಲು ಪಡ್ಬೇಕಲ್ಲಿ. ಮುಂದೆ ಕೂತವರು, ಹಿಂದೆ ಕೂತವರು ಆರಾಮಾಗಿ ಕೂತಿರ್ತಾರೆ. ಗಂಡನ ಹತ್ರ ಬೈಸ್ಕೊಳ್ಳೋದ್ರಿಂದ ಹಿಡಿದು ಜಿ ಪಿ ಎಸ್ ಹಾಕೋದ್ರಿಂದ ಹಿಡಿದು ಪ್ರತಿಯೊಂದಕ್ಕೂ ಆ ಮುಂದೆ ಹಾಟ್ ಸೀಟ್ ಕೂತವ್ರದೇ ಜವಾಬ್ದಾರಿ. ಹಂಗಾಗಿ ಅದು ಹಾಟ್ ಸೀಟ್ ಅಂತ. ಈ ಥರ ಹಾಸ್ಯ ಬರೆದಾಗ ನಂಗೆ ಭಾಳ ಒಳ್ಳೆ ಪ್ರತಿಕ್ರಿಯೆ ಬಂತು, ಎಲ್ಲರೂ ನಗೋದು. ಹಂಗಾಗಿ ಸ್ವಲ್ಪ ಹಾಸ್ಯದ ಕಡೆನೇ ಒಲವು ಜಾಸ್ತಿ ಅಂತ ಹೇಳ್ಬೋದು ನಾನು.
1: ಈಗ ಕಥೆಗಳನ್ನ ಯಾವಾಗ ಶುರು ಮಾಡಿದ್ರಿ?
0: ಕತೆಗಳನ್ನು ಮೇಡಮ್ ಇದು ಒಂದು 2017 ಇರ್ಬೋದು ಅನಿಸುತ್ತೆ. ಒಂದು ಅಂದರೆ ಒಂದು 3 ವರ್ಷ ನಾವು ಪ್ರಬಂಧ, ಲಲಿತ ಪ್ರಬಂಧ ಹೀಗೆ ಬರ್ಕೊಳ್ತಾ ಬಂದ್ವಲ್ಲ. ಆ್ಯಕ್ಚುಲಿ ಹೇಳಿದ್ವಲ್ಲ, ಲಲಿತ ಪ್ರಬಂಧ ಅಂದರೂ ಕೂಡ ಏನಂತ ಗೊತ್ತಿರಲಿಲ್ಲ ನನಗೆ. ಅದು ಕೂಡ ಕಾಂಪಿಟೇಷನ್ ನಡೀತಾ ಇತ್ತು ಅವಾಗ, ಪ್ರಜಾವಾಣಿ ಭೂಮಿಕಾ ಲಲಿತ ಪ್ರಬಂಧ ಸ್ಪರ್ಧೆ ಅಂತ ಒಂದು ಪ್ರಜಾವಾಣಿಯವ್ರು ನಡೆಸ್ತಾ ಇದ್ರು. ನನಗೆ ಏನೂ ಗೊತ್ತಿಲ್ಲ. ಎಲ್ಲರೂ ಹಾ ನೀವು ಹಾಸ್ಯ ಚೆನ್ನಾಗಿ ಬರೀತೀರಿ ಅಂದರೆ, ಲಲಿತ ಪ್ರಬಂಧ ಅಂದರೆ ಅದು ಏನೋ ಒಂದು, ಅದು ಒಂದು ಬರೆದ್ ಬಿಟ್ಟರೆ ನಡೆಯುತ್ತೆ ಅಂತ ತಿಳ್ಕೊಂಡು ಒಂದು 2 ವರ್ಷ ಕಳಿಸಿದ್ದೀನಿ ಅದಕ್ಕೆ, ಬಟ್ ಬರಲಿಲ್ಲ. ಆವಾಗ ನಾನು ವಿಶೇಷ ಅಂಕಗಳನ್ನೆಲ್ಲ ತರಿಸಿ ಯಾವುದು ಪ್ರಶಸ್ತಿ ಬಂದಿದೆಯೋ ಅದು ಹೇಗಿದೆ ಲಲಿತ ಪ್ರಬಂಧ ಅದನ್ನ ಮತ್ತೆ ನಾನು ಕೂತ್ಕೊಂಡು ನೋಡಿದೆ ಯಾವ ಥರ ಬರೀಬೋದು ನಾನು. 2020 ಅನಿಸುತ್ತೆ ನನಗೆ ಅದು ಸೆಕೆಂಡ್ ಪ್ರೈಸ್ ಬಂತು ಪ್ರಜಾವಾಣಿ ಲಲಿತ ಪ್ರಬಂಧ ಸ್ಪರ್ಧೆಯಲ್ಲಿ ಬಂದು. ಆ ಸಮಯದಲ್ಲಿ ಒಂದು 2 ವರ್ಷದಲ್ಲಿ ತುಂಬಾ ಜನ ನೀವು ತುಂಬಾ ಚೆನ್ನಾಗಿ ಬರೀತೀರಿ, ನಿಮ್ಮ ಭಾವನೆಗಳು ಏನು ಕಟ್ಕೊಡ್ತಿರಲ್ಲ ಅದು ತುಂಬಾ ತೀವ್ರವಾಗಿರ್ತವೆ, ಕತೆನೂ ಬರುತ್ತೆ, ಟ್ರೈ ಮಾಡ್ರಿ, ಕತೆಗಳ ಕಡೆ ಗಮನ ಕೊಡಿ ಅಂತ ಹೇಳಿದರು. ನಿಜವಾಗ್ಲೂ ಒಂದು ಕತೆ, ಇದು ಹೆಂಗೆ ಲೇಖನಕ್ಕೆ ಬಂದಿದ್ದೀನೋ ನಾನು, ಆ ಥರ ಒಂದು ಕತೆ ಎಲ್ಲ 2 ಲೈನ್ ಕೂಡ ಎಂದೂ ನಾನು ಬರೆದೋಳಲ್ಲ. ಮತ್ತು ಅದನ್ನು ಕೂಡ ಅವಾಗ ನಾನು ಕತೆಗಳ ಕಡೆ ಭಾಳ ಕಾನ್ಸಂಟ್ರೇಟ್ ಮಾಡಿದೆ, ಯಾವ ಥರ ಬರೀ. ಅವಾಗ ಸ್ಪರ್ಧೆಗಳು ಕಳ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಅಂದರೆ ಯಾರೋ ಹಿಂಗೆ ಗೊತ್ತಿರೋರು ಈ ಥರ ಕಥಾ ಸ್ಪರ್ಧೆ ಇದೆ ಮೇಡಮ್, ಈ ಥರ ಬರೀರಿ ಅಂತ ಹೇಳಿದಾಗ ನನಗೆ ಅವಾಗ ನಾನು ಕತೆಗಳ ಕಡೆ ಗಮನ ಕೊಟ್ಟೆ, ಯಾವ ಥರ ಬರೀಬೇಕು, ಯಾವ ಥರ ಇದು ಮಾಡಬೇಕು ಆ ಥರ ಸ್ವಲ್ಪ ಹಿಂಗೆ ಮಾಡ್ಕೊತ ಮಾಡ್ಕೊತ ಅಂದಾಗ ಫಸ್ಟಿಗೆ ಆದಷ್ಟು ಸ್ವಲ್ಪ ಹೆಣ್ಮಕ್ಳು ಕತೆ ಬರೀತಾರೆ ಅಂದರೆ ಆದಷ್ಟು ಅವರು ಎಲ್ಲೋ ನೋಡಿದ್ದು ಅಥವಾ
1: ಅದೇ ಕತೆ
0: ಘಟನೆಗಳನ್ನು ನೋಡಿ ಬರೀತಾರೆ ಅಂತ ಹೇಳಬೇಕು. ಆಮೇಲೆ ಹೊಸ ವಿಚಾರಗಳನ್ನ ಅಳವಡಿಸ್ಕೊತಾರೆ ನನ್ನ ಅಭಿಪ್ರಾಯದಲ್ಲಿ. ಆ ಥರ ಕತೆ ಬರ್ಕೊಂತ ಹೋದೆ.
1: ಮೊದಲ ಕತೆ ಯಾವುದು?
0: ಮೊದಲ ಕತೆ ಸುಧಾ ಒಳಗೆ ಪ್ರಕಟ ಆದ ಕತೆ ಅಂತೂ ಮೌನ ರಾಗ ಹಾಡಿದಾಗ ಅಂತ ಏನೋ ಒಂದಿದೆ ಕೋಗಿಲೆ ಅಂತ, ಅದು ಇರಬೇಕು. ಮಂಗಳದಲ್ಲೂ ಪ್ರಕಟ ಆಯಿತು, ಫಸ್ಟ್ ಹಿಂಗೆ ಸಣ್ಣದಾಗಿ ಪ್ರಕಟ ಆಯಿತು, ಆಮೇಲೆ ತುಷಾರ ಎಲ್ಲದರಲ್ಲೂ, ಕರ್ಮವೀರ.
1: ಈಗ ನಿಮಗೆ ಈ ಬರವಣಿಗೆ ಮಾಡು, ನಿನ್ನಲ್ಲಿ ಒಂದು ಕೆಪಾಸಿಟಿ ಇದೆ, ನೀನು ಬರೀ ಬಲ್ಲೆ ಅಂತ ಹೇಳಿದ್ದೆ ನಿಮ್ಮ ಯಜಮಾನರು. ನಿಮ್ಮ ಈ ಲೇಖನಗಳು ಅಚ್ಚಾದಾಗ, ಮುದ್ರಿತಗೊಂಡಾಗ, ಪ್ರಕಟವಾದಾಗ ಅನಿಸಿಕೆ ಅಭಿಪ್ರಾಯ ಹೇಗಿತ್ತು ಮನೆಯೊಳಗೆ?
0: ಮನೆಯೊಳಗೆ ನಮ್ಮನೆಯವ್ರಿಗಂತೂ ನಿಜ ತುಂಬ ಖುಷಿ ಪಟ್ರು ನೀನು ಇದು ಮಾಡಿದ್ದಕ್ಕೂ. ಓದೋದಕ್ಕೆ ಅವರಿಗೆ ಇದು ಇದೆಯೋ ಇಲ್ಲೋ, ಯಾಕಂದ್ರೆ ಅವರೇ ಒಂದು ಯೂನಿವರ್ಸಿಟಿ ಗೈಡ್, ಅವರಿಗೆ 4 ಜನ ಸ್ಟೂಡೆಂಟ್ಸ್ ಇರ್ತಾರೆ, ಓದೋದಕ್ಕೆ ಅಷ್ಟು ಇದಿಲ್ಲ. ಬಟ್ ಅವ್ರಿಗೆ ಗೊತ್ತಿತ್ತು, ಒಂದು ಹವ್ಯಾಸದಲ್ಲಿ ತೊಡಗಿಸ್ಕೊಂಡ್ರೆ ಹೆಣ್ಮಕ್ಳು ತುಂಬ ಒಳ್ಳೇದು, ಬೇರೆ ಕಡೆ ಅವರಿಗೆ ಗಮನ ಅವಾಗ ಕಡಿಮೆ, ಸುಮ್ಮನೆ ಅಲ್ಲಿ ಇಲ್ಲಿ ಇದು ಮಾಡೋದು ಅವೆಲ್ಲ ಯೋಚನೆ ಮಾಡೋದು ಆ ಕಡಿಮೆ, ಅವಾಗ ನೀವು ಒಂದು ಒಳ್ಳೆ ರೂಟಿಗೆ ಹೋಗ್ತೀರಿ ಅಂತ ಆ ಮಾತು ಮಾತ್ರ ಯಾವಾಗಲೂ ಹೇಳ್ತಾ ಇದ್ರು. ಬಟ್ ಮನೆಗೆ ಎಲ್ಲರ ಸಹಕಾರ ತುಂಬ ಚೆನ್ನಾಗಿದೆ,
1: ಅದು ಬಹಳ ಮುಖ್ಯ.
0: ಹೌದು, ಅವ್ರು ನಮಗೆ ಸಮಯ ಮಾಡಿಕೊಡ್ಬೇಕಲ್ಲ ಸ್ವಲ್ಪ.
1: ಹೌದು, ಸಮಯ ಮಾಡಬೇಕು, ಮತ್ತೆ ನಿಮ್ಮ ಒಂದು ಈ ಹವ್ಯಾಸಕ್ಕೆ ಅವರು ನೀರೆರೆದು ಪೋಷಿಸಬೇಕು.
0: ಖಂಡಿತ,
1: ಇಲ್ಲದಿದ್ರೆ ಅದು ಮತ್ತೆ ಅಲ್ಲಲ್ಲೇ ಕಮ್ಮರಿ ಹೋಗ್ಬಿಡ್ತದೆ.
0: ಎಷ್ಟೋ ಹೆಣ್ಮಕ್ಳೆ ನಾ ಕೇಳಿದೀನಿ, ಏನ್ ಬರ್ಕೋತ ಕುತ್ಕೊಬಿಡ್ತೀಯ ನೀನು,
1: ಹೌದು
0: ಟೈಮ್ ವೇಸ್ಟ್, ಅದನ್ನ ಮಾಡ್ಕೊಂಡ್ ಕುಂತ್ರೆ ಇಲ್ಲಿ ಮನೆ ಕೆಲಸ ಯಾರು ಮಾಡೋರು? ಹಿಂಗ ನಿಜ ಹೇಳ್ತೀನಿ, ನಮ್ಮನೆಯವರು ಅರ್ಧಕ್ಕರ್ಧ ಕೆಲಸ ಕೂಡ ಅವರೇ ಹಂಚ್ಕೊಂಡು ಮಾಡ್ತಾರೆ.
1: ನಿಜ, ಅದು ಒಂದು ಇದು ಅಂದ್ರೆ ಅವರವರ ಆಸೆ ಅಭಿರುಚಿ ಹವ್ಯಾಸಕ್ಕೆ ಒಂದು ಆದ್ಯತೆ ಕೊಟ್ಟಾಗ ಪ್ರತಿಭೆ ಅನ್ನೋದು ಯಾರಲ್ಲಿ ಹೇಗಿರ್ತದೆ ಗೊತ್ತಾಗೋದಿಲ್ಲ.
0: ಖಂಡಿತ,
1: ಅದು ಹೊರಗೆ ಬರಲಿಕ್ಕೆ ದಾರಿ. ಈಗ ನಿಮ್ಮ ಮಕ್ಕಳು ಕೂಡ ಬರವಣಿಗೆ ಮಾಡ್ತಾರ?
0: ಮಕ್ಕಳು ಏನಿಲ್ಲ, ಬಟ್ ಓದ್ತಾರೆ. ದೊಡ್ಡವಳು ಅಷ್ಟು ಓದು ಇಲ್ಲ, ಬಟ್ ಚಿಕ್ಕವಳಿಗೆ ಸ್ವಲ್ಪ ಆಸಕ್ತಿ ಇದೆ
1: ಸಾಹಿತ್ಯದ
0: ಕಡೆ ಇರ್ಬೋದು. ಇಂಗ್ಲಿಷ್ ಓದ್ತಿರ್ತಾಳೆ, ಕನ್ನಡನೂ ಓದ್ತಿರ್ತಾಳೆ, ಒಟ್ಟು ಸ್ವಲ್ಪ ಅವಳಿಗೆ ಆಸಕ್ತಿ ಇದೆ ಅನ್ನೋದು ಓದೋದ್ರಲ್ಲಿದೆ. ಬರವಣಿಗೆ ಏನಿದೆ

0: ಈಗ ನಳಿನಿ, ಬೇರೆ ಹವ್ಯಾಸಗಳೇನಿದೆ?
1: ಬೇರೆ ಹವ್ಯಾಸ ಅಂದರೆ ಆ್ಯಕ್ಚುಲಿ ನನಗೆ ಟೈಲರಿಂಗ್ ಅಂದರೆ ಭಾಳ ಇಷ್ಟ, ಪೇಂಟಿಂಗ್ ಅಂದರೆ ಇಷ್ಟ, ಈ ಥರ ನನಗೆ ಸ್ಪೋರ್ಟ್ಸ್ ಅಂದರೆ ಭಾಳ ಇಷ್ಟ.
0: ಅದೇ ನೀವು ಹೇಳಿ,
1: ನನಗೆ ಮೇಯ್ನ್ ಸ್ಪೋರ್ಟ್ಸ್ ಅಂದ್ರೇ ಭಾಳ ಇಷ್ಟ, ಎಲ್ಲದಕ್ಕಿಂತ ನನಗೆ ಅಡುಗೆ ಮಾಡೋದಂದರೆ ಭಾಳ ಇಷ್ಟ. ನನಗೆ
0: ತುಂಬ ಇಷ್ಟಪಟ್ಟು ಮಾಡೋ ಅಡುಗೆ ಯಾವುದು?
1: ಖಾರ ಚಟ್ನಿಗಳು,
0: ಓ, ವೆರೈಟೀಸ್ ಆಫ್ ಚಟ್ನಿಗಳು.
1: ಚಟ್ನಿಗಳು ಹಿಂಗೆ ಮಜ್ಜಿಗೆ ಕಾಯಿಗಳು, ಖಾರದ ಚಟ್ನಿಗಳು, ಹಿಂಗೆ ಉಪ್ಪಿನಕಾಯಿಗಳು, ಈ ಥರ ಭಾಳ ಇಂಟ್ರೆಸ್ಟ್ ನನಗೆ. ಹೊಸ ಹೊಸದು ಕಲಿತು ಮಾಡೋದಕ್ಕೆ ಅಂದರೆ ತುಂಬ ಇಷ್ಟ ನನಗೆ.
0: ಅಂದರೆ ಈ ಒಂದು ಹವ್ಯಾಸಗಳು ಕೂಡ ನಮ್ಮ ಒಂದು ಜೀವನದ ಏಕತಾನತೆಯನ್ನು ದೂರ ಮಾಡ್ತವೆ.
1: ಹೌದು,
0: ಅಲ್ಲ,
1: ಖಂಡಿತ.
0: ಈಗ ಟೈಲರಿಂಗ್ ಅಂದ್ರೆ ಟೈಲರಿಂಗ್ ಕಲ್ತಿದ್ದೀರಾ ಅಥವಾ ಕಲಿತಿದ್ದೀರಾ?
1: ಕಲ್ತಿದ್ದೀನಿ ಮೇಡಮ್. ನನಗೆ ಆ್ಯಕ್ಚುಲಿ ಬರವಣಿಗೆಗಿಂತ ಮುಂಚೆ ನಾನು ಕಲ್ತಿದ್ದೆ ಟೈಲರಿಂಗು. ಎಷ್ಟೋ ಒಂದು ಎರಡು ಮೂರು ಕಡೆ ಕಲ್ತಿದ್ದೀನಿ. ಹತ್ತತ್ರ ನಾನೇ ಹೊಲಿತಾ ಇದ್ದೆ ಮನೆಗೆ. ಈಗ ನನಗೆ ಸಮಯ ಇಲ್ಲ ಅಷ್ಟೇ, ಈಗ ಇದಕ್ಕೆ ಸಮಯ ಇರೋದ್ರಿಂದ ಅದಕ್ಕೆ ಸಮಯ ಇಲ್ಲ ನನಗೆ ಅಷ್ಟೇ. ಬಟ್ ಕಲ್ತಿದ್ದೀವಿ ಮೇಡಮ್. ಬಟ್ ಕಲ್ತು ವಿದ್ಯೆ ಎಲ್ಲೂ ಹೋಗಲ್ಲ ಅಂತಾರಲ್ಲ, ತುಂಬ ಹೆಲ್ಪ್ ಆಗುತ್ತೆ ಟೈಲರಿಂಗ್ ಮಾತ್ರ.
0: ಅದರಲ್ಲೂ ಮಹಿಳೆಗೆ ಇವೆಲ್ಲ ವಿದ್ಯೆಗಳು ಇದ್ದಾಗ ಒಂದೊಂದು ಸಣ್ಣ ಪುಟ್ಟ ಕೆಲಸಕ್ಕೆ ಬೇರೆ ಕಡೆಗೆ ಹೋಗ್ಬೇಕು, ಏನ್ ಮಾಡಬೇಕು ಅನ್ನೋ ಒಂದು ಅವಲಂಬಿತ ಸ್ವಭಾವ ಕಡಿಮೆ ಆಗ್ತದೆ ಅಂತ.
1: ಹೌದು ಮೇಡಮ್.
0: ಈಗ ನಳಿನಿ ಅವರೇ, ಟೈಲರಿಂಗ್ ಮಾಡ್ತೀನಿ ಅಂದ್ರಿ, ಓದ್ತೀನಿ ಅಂದ್ರಿ, ಜೊತೆಗೆ ಸ್ಪೋರ್ಟ್ಸ್ ಅಲ್ಲಿ ಆಸಕ್ತಿ ಅದು ಕೂಡ ಇದ್ದೇ ಇದೆ, ಹಂಗಾಗಿ ಹಲವಾರು ಮ್ಯಾಚ್ ಗಳನ್ನ ವೀಕ್ಷಣೆ ಮಾಡ್ತಾ ಇರ್ತೀರಿ, ಜೊತೆಗೆ ಬರವಣಿಗೆ, ಇಷ್ಟಕ್ಕೆಲ್ಲಕ್ಕೂ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ಕೊಳ್ತಿದ್ದೀರಿ?
1: ಅಂದ್ರೆ ನಾನು ಟಿವಿ ನೋಡೋದಿಲ್ಲ, ತುಂಬ ಕಡಿಮೆ ನಾನು ಟಿವಿ ಹಾಗಂತ. ಮತ್ತೆ ಮೊಬೈಲ್ ಅಂತೂ, ಮೊಬೈಲ್ ಒಳಗೂ ಈಗ ಮೊಬೈಲ್ ಅಂದ ತಕ್ಷಣ ಅದನ್ನೇನು ನಾವು ನೆಗೆಟಿವ್ ಆಗಿ ನೋಡಬೇಕಾಗಿಲ್ಲ, ಅದರಲ್ಲೂ ಎಷ್ಟೋ ಬರವಣಿಗೆ ಇರುತ್ತೆ. ಓದೋದು ಅಲ್ಲೇ ಓದ್ಬಿಡ್ತೀವಿ ನಾವು, ಯಾರ್ದು ಯಾವ್ದು ಬೇಕೋ ಅದಷ್ಟು ಸಾಧ್ಯದಷ್ಟು ಅಲ್ಲೇ ಓದ್ತೀವಿ. ಮತ್ತೆ ಟೈಮ್ ಇದ್ದಾಗ ಯಾವಾಗಾದ್ರೂ ಮಲಗಬೇಕು, ಒಂದು ಅರ್ಧ ಗಂಟೆ ಬುಕ್ ಓದಿದ್ರು ಸಾಕು ನಮಗೆ, ಎಷ್ಟೋ ಇದಾಗುತ್ತೆ. ಆಮೇಲೆ ಟೈಲರಿಂಗ್ ಹೇಳಿದ್ವಲ್ಲ, ಈಗ ನಮಗೆ ಅದಕ್ಕೆ ಟೈಮ್ ಸಿಗೋದು ಕಡಿಮೆ. ಅದು ಈಗ ಆದಷ್ಟು ಏನು ಅವಶ್ಯಕತೆ ಇತ್ತು ಅಷ್ಟು ಮಾತ್ರ ಮಾಡ್ಕೊತೀವಿ, ಮತ್ತೇನು ಇದಿಲ್ಲ.
0: ಬಂದಂತ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಒಂದು ಸ್ವಲ್ಪ.
1: ಖಂಡಿತ. ಇದು ಹೇಳಿದ್ನಲ್ಲ, ಸೆಲ್ಫಿ ಪುಸ್ತಕಕ್ಕೆ ಕರ್ನಾಟಕ ಲೇಖಕಿಯರ ಸಂಘದಿಂದ ನಾಗರತ್ನ ಚಂದ್ರಶೇಖರ್ ದತ್ತಿ ಪ್ರಶಸ್ತಿ ಲಲಿತ ಪ್ರಬಂಧ ಪ್ರಕಾರಕ ಅಂತ ಸಿಕ್ಕಿದೆ. ಅದೇ ಥರ ಕರ್ನಾಟಕ ಸಾಹಿತ್ಯ ಪರಿಷತ್ತು ಅದರದ್ದು ಮಾಣಿಕ್ರಾವ್ ಹಾಸ್ಯ ದತ್ತಿ ಪ್ರಶಸ್ತಿ ಅಂತ, ಅದಕ್ಕೆ ಅದು ಕೂಡ ದೊರೆತಿದೆ ಇದು ಸೆಲ್ಫಿ ಪುಸ್ತಕಕ್ಕೆ. ಆಮೇಲೆ ಒಂದು ಕಪ್ ಕಾಫಿಗೆ ಹುಂಬೆಳಕು ಸಾಂಸ್ಕೃತಿಕ ಸಂಘ ಬೆಳಗಾವಿಯಿಂದ ಹರಟೆಗಳ ವಿಭಾಗದಲ್ಲಿ ಇದಕ್ಕೆ ಪ್ರಶಸ್ತಿ ದೊರಕಿದೆ. ಕತೆ ಅಂದಲ್ಲ, ನಾನು ಫಸ್ಟ್ ಸ್ಪರ್ಧೆಗೆ ಕಳಿಸಿದ್ದು 2019 ಲಹರಿ ಕಥಾ ಸ್ಪರ್ಧೆ ಅಂತ ಚೆನ್ನೈನವರು ಏರ್ಪಡಿಸ್ತಾರೆ. ಅದಕ್ಕೊಂದು ಕತೆ ಬರೆದೆ ಫಸ್ಟ್ ಟೈಮ್ ನಾನು. ಆಕ್ಚುಲಿ 3,000 ಪದಗಳು ಇರಬೇಕು ಅಂದರು, ನನಗೆ 800 ಪದಕ್ಕಿಂತ ಹೆಚ್ಚಿಗೆ ಎಂದೂ ಬಂದಿರಲಿಲ್ಲ. ಅಂದರೆ ಅದೇ ನನಗೆ ಹೆವಿ, ಅಷ್ಟೊಂದು ಹೆಂಗೆ ತೊಗೊಂಡೋಗ್ಬೇಕಪ್ಪ ಸಬ್ಜೆಕ್ಟು ಅಂತ. ಅವರು 3,000 ಅಂದಾಗ ಹತ್ತತ್ರ ಒಂದು 2,500 ಪದ ಬರೆದು ಅದಕ್ಕೆ ಕಳಿಸಿದ್ದೆ. ಅದಕ್ಕೆ ಮೊದಲನೇ ಬಹುಮಾನ ಬಂತು ನನಗೆ 2019. ಆಮೇಲೆ ಇದೇ ಹೇಳಿದ್ನಲ್ಲ ಪ್ರಜಾವಾಣಿ ಭೂಮಿಕಾ ಲಲಿತ ಪ್ರಬಂಧ ಸ್ಪರ್ಧೆ, ಅದರಲ್ಲಿ ದ್ವಿತೀಯ ಸ್ಥಾನ ಬಂತು. ಆಮೇಲೆ ಸುಧಾ ಪ್ರಬಂಧ ಸ್ಪರ್ಧೆ 2021 ಮೆಚ್ಚುಗೆ ಬಹುಮಾನ. ಮುಂಬೈನ ಮೊಗವೀರ ಮಾಸಪತ್ರಿಕೆ ಅವ್ರು ನಡೆಸಿದ್ದ ಕಥಾ ಸ್ಪರ್ಧೆಯಲ್ಲಿ ಮೆಚ್ಚುಗೆ ಬಹುಮಾನ. ಚೆನ್ನೈನ ಮತ್ತೆ ಲಹರಿ ಸ್ಪರ್ಧೆಯಲ್ಲಿ 2002 ಒಳಗೆ ತೃತೀಯ ಬಹುಮಾನ ಬಂತು. ಮತ್ತೆ ಸೌರಭ ವಿಕಸನ ವೃಂದ ಕಥಾ ಸ್ಪರ್ಧೆ ಅಂತ, ಅದು ಕೂಡ ದ್ವಿತೀಯ ಬಹುಮಾನ. ಪುತ್ತೂರು ಹಾಸ್ಯ ಲೇಖನ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ. ಸುಧಾ ಪ್ರಬಂಧ ಸ್ಪರ್ಧೆ ಮತ್ತೆ 23 ಮೆಚ್ಚುಗೆ ಬಹುಮಾನ ಬಂದಿದೆ. ಭಾವಸಂಗಮ ಕಥಾ ಸ್ಪರ್ಧೆ ಸಮಾಧಾನಕರ ಬಹುಮಾನ. ದಿ ಡೈಲಿ ನ್ಯೂಸ್ ದೀಪಾವಳಿ ಕಥಾ ಸ್ಪರ್ಧೆ ಅಂತ ನಡೆಸ್ತಾರೆ, ಅವರು ಕೂಡ 2023 ಮೂರನೇ ಬಹುಮಾನ ಬಂದಿದೆ.
0: ಅಂದ್ರೆ ಒಟ್ಟು ಬರೆದಂತ ಹೆಚ್ಚು ನಿಮ್ಮ ಪ್ರಬಂಧಗಳಿಗೆ ಕಥೆಗಳಿಗೆ ಬಹುಮಾನ ಬಂದೇ ಬಂದಿದೆ. ನಿಜವಾಗ್ಲೂ ನಳಿನಿ ಅವರೇ, ಈ ತರ ಒಂದು ರೆಕಗ್ನಿಷನ್, ನಮ್ಮದನ್ನ ಯಾರೋ ಕತೆ ಓದಿದ್ದಾರೆ, ಓದಿ ಒಂದು ಮೆಚ್ಚುಗೆ ಸೂಚಿಸಿದ್ದಾರೆ ಅಂತಂದಾಗ ಮತ್ತೆ ಮತ್ತೆ ಬರಿಬೇಕು ಅನ್ನೋ ಹುಮ್ಮಸ್ಸು ಹೆಚ್ಚಾಗ್ತದೆ.
1: ಖಂಡಿತ ಖಂಡಿತ. ಇನ್ನೂ ಚೆನ್ನಾಗಿ ನಾನು ಈ ಬರವಣಿಗೆ ಕ್ಷೇತ್ರಕ್ಕೆ ಏನಾದರೂ ಕೊಡಬೇಕು, ಇನ್ನೂ ಗಟ್ಟಿ ವಸ್ತು ಕೊಡಬೇಕು ನಾನು, ಇನ್ನೂ ಮುಂದೆ ಅದರಲ್ಲಿ ಸಾಧನೆ ಮಾಡಬೇಕು ಅನ್ನೋದಕ್ಕೆ ಇವೆಲ್ಲ ತುಂಬಾ ಸ್ಫೂರ್ತಿ ಆಗ್ತವೆ ಮೇಡಮ್.
0: ಹೌದು. ಮುಂದಿನ ಯೋಜನೆ ಏನ್ ಇಟ್ಕೊಂಡಿದ್ದೀರಿ?
1: ಮುಂದೆ ಈಗ ನೆಕ್ಸ್ಟ್ ಒಂದು ಮತ್ತೆ ಲಲಿತ ಪ್ರಬಂಧ ಪುಸ್ತಕನೇ ಬರ್ತಾ ಇದೆ, ಮೋಸ್ಟ್ಲಿ ಜೂನ್ ಒಳಗೆ ಬರ್ಬೋದು ಅನ್ಸುತ್ತೆ. 4 ಅಂತ ಹೇಳಿ ಮುದ್ರಣದ ಹಂತದಲ್ಲಿದೆ ಅದು. ಮತ್ತೆ ಇನ್ನೊಂದು ಕಥಾ ಸಂಕಲನ ಕೂಡ ತಯಾರಾಗಿದೆ ಮೇಡಮ್.
0: ಅಂದ್ರೆ ಒಟ್ಟು ನಿರಂತರವಾಗಿ ಸಾಹಿತ್ಯದ ಕೃಷಿಯನ್ನ ಮಾಡ್ತಾನೆ ಬಂದಿರಿ.
1: ಹೌದು ಮೇಡಮ್, ಹೌದು. ಅದು ಏನಂತರ ಒಂದ್ಸಲಿ ಅದ್ರ ಇಳಿದ ಮೇಲೆ ಅದು ನಿಶ್ಚಯ ಏರ್ದಂಗೆ, ಅದು ಪೂರ್ತಿ ಸಾಹಿತ್ಯ ಅನ್ನೋದು ಒಂದು ಅದೇ ಜೀವನ ಆಗ್ಬಿಟ್ಟಿದೆ ಈಗ ಎಲ್ಲ. ಇದು ಮುಗಿಸಿ ಫಸ್ಟ್ ಅದಕ್ಕೆ ನಾವು ಟೈಮ್ ಇಡಬೇಕು. ನೀವು ಮನಸ್ಸಿತ್ತಂದ್ರೆ ಎಂತ ಕೆಲಸದ ನಡುಕ್ ಬೇಕಾದ್ರೆ ನಾವು ಸಮಯ ಹೊಂದಿಸ್ಕೋಬಹುದು. ಅಷ್ಟಂತೂ ನನಗೆ ಅನುಭವ ಆಗಿದೆ ಮೇಡಮ್ ಈಗ.
0: ಖಂಡಿತವಾಗಿಯೂ ಬಹಳ ಸಂತೋಷ ನಳಿನಿ ಅವರೇ. ಇನ್ನು ನಾವು ಎಷ್ಟೊಂದು ಮಹಿಳೆಯರು ಆಸೆಯ ಆಕಾಂಕ್ಷೆಗಳನ್ನು ಅದು ಮಿಟ್ಕೊಂಡಿರ್ತಾರೆ. ಹಲವಾರು ಕಾರಣ ಇರಬಹುದು ಅದಕ್ಕೆ. ಅಂತ ಮಹಿಳೆಯರಿಗೆ ತಾವೇನ್ ಹೇಳಕ್ ಬಯಸ್ತೀರಿ?
1: ಅಂತ ಮಹಿಳೆಯರಿಗೆ ನಿಮ್ಮ ಹವ್ಯಾಸ ಏನಿದೆ ಅದಕ್ಕೆ ನೀವು ಸ್ವಲ್ಪ ಸಮಯ ಮಾಡ್ಕೊಳ್ಳೇಬೇಕು ಮೇಡಮ್. ಏನಂದ್ರು

0: ಕೂಡ ನಮ್ಮ ಸಮಯ ನಾವು ಸ್ವಲ್ಪ ಅದಕ್ಕೆ ತೆಗೆದಿಡಲೇಬೇಕಾಗುತ್ತೆ. ಈಗ ನೋಡ್ರಿ, ಮನೆ ಮಕ್ಕಳು ಎಲ್ಲರಿಗೂ ಆದಷ್ಟು ಜವಾಬ್ದಾರಿ 80% ಹೆಣ್ಣು ಮಕ್ಕಳಿಗೆ ಟೈಮೇ ಸಿಗಲ್ಲ ನಿಜ ಹೇಳಬೇಕು ಅಂದ್ರೆ. ಅದರಗೆ ಮುಳುಗಿ ಮುಳುಗಿ ಹೋಗ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಅವರಲ್ಲಿ ಅದುಮಿಟ್ಟ ಪ್ರತಿಭೆಗಳು ಹೊರಗ್ ಬರಕ್ಕೆ ಕಾತರಿಸ್ತಾ ಇರ್ತಾವೆ. ಆದಷ್ಟು ಸ್ವಲ್ಪ ಸಮಯನಾದ್ರೂ ತೆಗೆದು ಯಾವುದೋ ಒಂದು ಟೈಮ್, ಈಗಲೂ ಎಷ್ಟೋ ಜನ ಬರ್ದಿರೋರ್ನ ನೀವು ವಿಚಾರಿಸಿದ್ರೆ, ಹಿರಿಯ ಲೇಖಕಿಯರು ಇರ್ಬೋದು, ನನಗೆ ಹೇಳಿದಾರೆ ಅವರು, ನಾ ರಾತ್ರಿ ಮಲಗದಾಗ ಎಲ್ಲರೂ ಮಲಗದಾಗ ಎದ್ದು ಒಂದು ಅರ್ಧ ಗಂಟೆ ಬರಿತಾ ಇದ್ದೇನಮ್ಮ ನಾನು ಅಂತ ಹೇಳ್ತಾರೆ. ಈಗೇನೋ ಮೇಲ್ ಇದೆ ಕಳಿಸ್ತಾರೆ, ಓಕೆ, ಬಟ್ ಆ ಸಮಯದಲ್ಲಿ ಬರೆದು ತಿರುಗ ದಿನ ಅತ್ತೆಗೆ ಗೊತ್ತಾಗದಂಗೆ ಪೋಸ್ಟ್ ಮಾಡಿ ಬಂದಿದ್ದೀನಿ ನಾನು ಅಂತ ಹೇಳಿದವರು ಕೂಡ ಇದ್ದಾರೆ. ನಮ್ಮ ಆಸಕ್ತಿ ಪ್ರಕಾರ ಸ್ವಲ್ಪನಾರು ನಾವು ಮಾಡ್ಕೊಳಕ್ ಪ್ರಯತ್ನ ಪಡಬೇಕು ಮೇಡಮ್. ಸಮಯ ಮಾಡ್ತು
1: ಹೌದು ಅಂದ್ರೆ ಇದು ಒಂದೇ ಅಲ್ಲ, ಒಟ್ಟಾಗಿ ಮಹಿಳೆಗೂ ಒಂದು ತನ್ನ ಒಂದು ಜೀವನ ಇದೆ, ತನ್ನ ಒಂದು ಬದುಕಿದೆ. ಆ ಬದುಕಿಗಾಗಿ ಸ್ವಲ್ಪ ಸಮಯ, ಈಗ ಗೆಳತಿಯರೊಂದಿಗೆ ಭೇಟಿ ಇರಬಹುದು, ಒಂದು ಮಾತುಕತೆ ಇರಬಹುದು, ಅಭಿಪ್ರಾಯ ಹಂಚಿಕೆ ಇರಬಹುದು. ಈಗ ನೀವು ಹೇಳಿದಂಗೆ ಹಲವಾರು ನಾವು ಹೊಸ ಹೊಸ ರುಚಿಗಳನ್ನ ಪ್ರಯೋಗ ಮಾಡ್ತಿರ್ತೀವಿ. ನಾನು ಒಬ್ಬರಿಗೆ ಕೊಟ್ಟು ಅವ್ರು ನನಗೆ ತಿಂದು ಭೇಷ್ ಅಂದಾಗ ಅದು ಮತ್ತೆ ನಮಗೆ ಉತ್ಸಾಹ ಇಮ್ಮಡಿಸ್ತದೆ. ಹಂಗಾಗಿ ಹಂಚಿಕೊಳ್ಳುವಿಕೆ ಸಂಭ್ರಮಿಸುವುದಕ್ಕಾದ್ರೂ ಮಹಿಳೆ ತನಗಾಗಿ ಸಮಯ ಇಟ್ಕೊಳ್ಬೇಕು
0: ಮೇಡಮ್. ತನಗಾಗಿ ಅವಳು, ಅದು ನಂದು ಮೇನ್, ನಾನು ಹೇಳೋದೇ ಅದನ್ನ, ಆಕೆ ತನಗಾಗಿ ಸಮಯ ಇಟ್ಕೊಳ್ಳೇಬೇಕು. ತನ್ನ ಆರೋಗ್ಯ, ತನ್ನ ಪ್ರತಿಭೆ ಏನಿದೆಯೋ, ಆಮೇಲೆ ಇರೋ ಕೆಲಸಗಳನ್ನ ಹಂಚ್ರಿ, ಮನೇಲಿ ಮಕ್ಕಳಿಗೆ ಹೇಳ್ಕೊಡ್ರಿ, ಜೊತೆಗೆ ತಗೊಳ್ರಿ, ಎಲ್ಲಾರನು ಎಲ್ಲಾರು ಸೇರಿ ಮಾಡ್ರಿ, ಎಲ್ಲ ಆಗುತ್ತೆ. ಎಲ್ಲ ಮೈ ಮೇಲೆ ಹಾಕೊಂಡು ಒದ್ದಾಡಬೇಡ್ರಿ ಅಂತ ನನ್ನ.
1: ಬಹಳ ಉತ್ತಮವಾದ ಸಲಹೆಯನ್ನ ತಾವು ಮಹಿಳೆಯರಿಗೆ ನೀಡಿದಿರಿ ನಳಿನಿ ಅವರೇ, ಧನ್ಯವಾದಗಳು. ಇನ್ನಷ್ಟು ನಿಮ್ಮ ಲೇಖನಿಯಿಂದ ಪುಸ್ತಕಗಳು ಹೊರಬರಲಿ ಅಂತ ನಾವು ಆಶಿಸ್ತೇವೆ. ನಮಸ್ಕಾರ.
0: ಧನ್ಯವಾದ ಮೇಡಮ್.
1: ಲೇಖಕಿ, ಅಂಕಣಕಾರ್ತಿ, ಕಥೆಗಾರ್ತಿ ನಳಿನಿ ಭೀಮಪ್ಪ ಅವರೊಂದಿಗಿನ ಮಾತುಕತೆಯನ್ನ ಕೇಳಿದ್ರಲ್ಲ. ಮತ್ತೆ ಬರುವ ಬುಧವಾರ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಭೇಟಿ ಮಾಡೋಣ. ನಮಸ್ಕಾರ.
2: ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣ.

ಆಕಾಶವಾಣಿ ಧಾರವಾಡ. ಇದೀಗ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ಅಧಿಕಾರ ಚಿತ್ರದ ಗೀತೆಯನ್ನು ಧ್ವನಿ ನೀಡಿದ್ದಾರೆ ಕಿಶೋರ್ ಕುಮಾರ್ ಹಾಗೂ ಆಶಾ ಭೋಸ್ಲೆ.

0: ಶ್ರೀ ಮೃತ್ಯುಂಜಯ ಮರೋಳ್ ಅವರ ಅಧ್ಯಕ್ಷತೆಯಲ್ಲಿ ಯಶಸ್ವಿ ಡೆವಲಪರ್ಸ್ ಅರ್ಪಿಸುವ ಹೂವು ಬಳ್ಳಿಯ ಮೇಳ ಜೂನ್ 26, 27, 28 ಮುಂಜಾನೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ. ಹೊಸ ಮನೆಗಳು, ಹೊಸ ಅಂಗಡಿಗಳು ಹಾಗೂ ಬಾಡಿಗೆ ಬರುವಂತಹ ವಾಣಿಜ್ಯ ಆಸ್ತಿಗಳ ಮಾರಾಟ ಮೇಳವಿದು. ಸ್ಥಳ ಯಶಸ್ವಿ ಎನ್ಕ್ಲೇವ್, ಕುಮಾರ್ ಪಾರ್ಕ್, ಗೋಕುಲ್ ರಸ್ತೆ, ಹುಬ್ಬಳ್ಳಿ. ಅಂಗಡಿಗಳನ್ನು ಖರೀದಿಸುವ ಗ್ರಾಹಕರಿಗೆ 5 ವರ್ಷಗಳವರೆಗೆ ಯಶಸ್ವಿ ಡೆವಲಪರ್ಸ್ ವತಿಯಿಂದ ಕಡ್ಡಾಯ ಬಾಡಿಗೆ ನೀಡುವ ಖಾತರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
1: 9448112323
0: ಅಥವಾ
1: 7353112323.
0: ಸಾಲ ಸೌಲಭ್ಯ SBI, ಕೆನರಾ ಬ್ಯಾಂಕ್, ಹುಬ್ಬಳ್ಳಿ ಅರ್ಬನ್ ಬ್ಯಾಂಕ್. ಷರತ್ತುಗಳು ಅನ್ವಯ.
2: 35 years of clinical excellence with compassion.
3: From life-saving emergencies to advanced cardiac and multi-specialty expertise,
2: Bengaluru has placed its trust in one name.
3: Choose the care Bengaluru believes in.
2: Call 9686860310. Fortis Hospital, Cunningham Road. With you for life.
4: ಇನ್ನು ಮುಂದೆ ಕೇಳೋಣ ಲತಾ ಮಂಗೇಶ್ಕರ್ ಮನ್ನಾಡೆ ಹಾಗೂ ಸಂಗಡಿಗರ ಧ್ವನಿಯಲ್ಲಿರುವ ಆವಾರ್ ಚಿತ್ರದ ಗೀತೆಯನ್ನು.

ಇದುವರೆಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ, ಸಮಯ 8:45 ಆಗುತ್ತಲಿದೆ. ಇನ್ನು ಮುಂದೆ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ.

0: efforts in full swing. Heavy rain triggers flash floods in Arunachal, high alert issued in Assam. And in FIFA World Cup, Canada to take on Switzerland in a Group B match at Vancouver tonight. That is all in the news at 9. Good night.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಪ್ರಚಲಿತ ವಿದ್ಯಮಾನ. ಇಂದಿನ ವಿಷಯ ಎನ್ಡಿಎ ಸರ್ಕಾರದ 12 ವರ್ಷ, ಶಿಕ್ಷಣ ಪ್ರವೇಶ, ಕಲಿಕೆಯ ಫಲಿತಾಂಶ ಮತ್ತು ಮೂಲಸೌಕರ್ಯಗಳ ಬಲವರ್ಧನೆ. ಭಾರತದ ಅಭಿವೃದ್ಧಿಯ ಪಥ, ಲಿಂಗ ಪ್ರಾತಿನಿಧ್ಯ ಮತ್ತು ಸಾಂಸ್ಥಿಕ ಪ್ರವೇಶದಲ್ಲಿನ ಐತಿಹಾಸಿಕ ಅಂತರವನ್ನು ಕಡಿಮೆ ಮಾಡುವ ಬಹುವಲಯದ ವಿಧಾನವಾಗಿದೆ. ಆಧುನೀಕರಿಸಿದ ಭೌತಿಕ ಮೂಲಸೌಕರ್ಯ ಮತ್ತು ಸುಧಾರಿತ ಡಿಜಿಟಲ್ ಶಿಕ್ಷಣ ಚೌಕಟ್ಟುಗಳ ಕಾರ್ಯತಂತ್ರದ ಏಕೀಕರಣವು ಹಿಂದುಳಿದ ಸಮುದಾಯಗಳಿಗೆ ಶೈಕ್ಷಣಿಕ ಅವಕಾಶಗಳನ್ನು ವಿಸ್ತರಿಸಿದೆ. ಸಮಗ್ರ ಶಿಕ್ಷಣ ಅಭಿಯಾನವನ್ನು 2018-19 ಪ್ರಾರಂಭಿಸಲಾಯಿತು. ಇದು ಸರ್ವ ಶಿಕ್ಷಣ ಅಭಿಯಾನ, ರಾಷ್ಟೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಮತ್ತು ಶಿಕ್ಷಕರ ಶಿಕ್ಷಣ ಯೋಜನೆಗಳನ್ನು ಒಳಗೊಂಡಿದೆ. ಈ ಉಪಕ್ರಮವು ಮೂಲಸೌಕರ್ಯಗಳನ್ನು ಆಧುನೀಕರಿಸುವ, ಡಿಜಿಟಲ್ ಕಲಿಕೆಯನ್ನು ಸಾಂಸ್ಥಿಕಗೊಳಿಸುವ ಮತ್ತು ವೃತ್ತಿಪರ ತರಬೇತಿಯನ್ನು ಹೆಚ್ಚಿಸುವ ಮೂಲಕ ಸಾರ್ವತ್ರಿಕ ಪ್ರವೇಶ ಮತ್ತು ಶೈಕ್ಷಣಿಕ ಒಳಗೊಳ್ಳುವಿಕೆಗೆ ಆದ್ಯತೆ ನೀಡುತ್ತದೆ. ಯೋಜನೆಯಡಿ 4073 ಶಾಲೆಗಳನ್ನು ಮೇಲ್ದರ್ಜೆಗೇರಿಸಲಾಗಿದೆ ಮತ್ತು ಸ್ಮಾರ್ಟ್ ತರಗತಿಗಳು ಸೇರಿದಂತೆ 1.49 ಲಕ್ಷ ಐಸಿಟಿ ಹಾಗೂ ಡಿಜಿಟಲ್ ಉಪಕ್ರಮಗಳನ್ನು ಜಾರಿಗೆ ತರಲಾಗಿದೆ. 2018-19 2025-26 ಅವಧಿಯಲ್ಲಿ 25,000 ಶಾಲೆಗಳನ್ನು ಕೌಶಲ್ಯ ಶಿಕ್ಷಣದ ವ್ಯಾಪ್ತಿಗೆ ತರಲಾಗಿದೆ. ಇದಲ್ಲದೆ ಈ ಯೋಜನೆಯು ಲಿಂಗ ನಿರ್ದಿಷ್ಟ ಮೂಲಸೌಕರ್ಯವನ್ನು ಗಮನಾರ್ಹವಾಗಿ ಸುಧಾರಿಸಿದೆ. ಪ್ರಸ್ತುತ ಶೇಕಡ 97.3% ಶಾಲೆಗಳು ಕಾರ್ಯನಿರ್ವಹಿಸುವ ಮಹಿಳಾ ನೈರ್ಮಲ್ಯ ಸೌಲಭ್ಯಗಳನ್ನು ಹೊಂದಿವೆ. ವಿಶೇಷ ಮಹಿಳಾ ನೈರ್ಮಲ್ಯ ಸೌಲಭ್ಯಗಳನ್ನು ಒದಗಿಸುವ ಶಾಲೆಗಳ ಒಟ್ಟು ಸಂಖ್ಯೆ 2013-14 13.5 ಲಕ್ಷದಿಂದ 2024-25 ವೇಳೆಗೆ 14.2 ಲಕ್ಷಕ್ಕೆ ವಿಸ್ತರಣೆಯಾಗಿದೆ. 2014-15 ಶಾಲೆಗಳಲ್ಲಿ ಬಾಲಕಿಯರಿಗಾಗಿ 1.39 ಲಕ್ಷಕ್ಕೂ ಹೆಚ್ಚು ಪ್ರತ್ಯೇಕ ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ. ಈ ಲಿಂಗ ಸಂವೇದನಾಶೀಲ ನೈರ್ಮಲ್ಯ ಮೂಲಸೌಕರ್ಯದ ವಿಸ್ತರಣೆಯು ಬಾಲಕಿಯರ ಶಾಲಾ ತೊರೆಯುವಿಕೆ ಕಡಿಮೆ ಮಾಡಲು ಮತ್ತು ಅವರ ಶಿಕ್ಷಣದ ನಿರಂತರ ಭಾಗವಹಿಸುವಿಕೆಯನ್ನು ಬೆಂಬಲಿಸಲು ಕೊಡುಗೆ ನೀಡಿದೆ. ಪ್ರಾಥಮಿಕ ಶಾಲಾ ಮಟ್ಟದಲ್ಲಿ ಬಾಲಕಿಯರ ಶಾಲಾ ತೊರೆಯುವಿಕೆಯ ಪ್ರಮಾಣ 2013-14 4.6% 2024-25 0.3% ಇಳಿಕೆಯಾಗಿದೆ. ಪ್ರೌಢಶಾಲಾ ಮಟ್ಟದಲ್ಲಿ 2024-25 11.5% ಕಡಿಮೆಯಾಗಿದೆ. ಸಂವಿಧಾನದ 103ನೇ ತಿದ್ದುಪಡಿ ಕಾಯ್ದೆ 2019, ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಪ್ರವೇಶ ಮತ್ತು ಉದ್ಯೋಗಕ್ಕಾಗಿ ಆರ್ಥಿಕವಾಗಿ ದುರ್ಬಲ ವಿಭಾಗ ಇಡಬ್ಲ್ಯೂಎಸ್ಗೆ ಮೀಸಲಾತಿಯನ್ನು ಸಕ್ರಿಯಗೊಳಿಸಿತು. ಅಸ್ತಿತ್ವದಲ್ಲಿರುವ ಎಸ್ಸಿ ಎಸ್ಟಿ ಮತ್ತು ಒಬಿಸಿ ಮೀಸಲಾತಿ ವರ್ಗಗಳ ಹೊರತಾಗಿರುವ ಅಭ್ಯರ್ಥಿಗಳಿಗೆ ಶೇಕಡ 10 ಇಡಬ್ಲ್ಯೂಎಸ್ ಮೀಸಲಾತಿ ಲಭ್ಯವಿದೆ. ಈ ನಿರ್ಧಾರವು ಸಾಮಾನ್ಯ ವರ್ಗದ ಆರ್ಥಿಕವಾಗಿ ಹಿಂದುಳಿದ ವ್ಯಕ್ತಿಗಳಿಗೆ ಪ್ರಯೋಜನವನ್ನು ನೀಡಿದೆ. ವಾರ್ಷಿಕ ಕುಟುಂಬ ಆದಾಯದ ಮಿತಿ 8 ಲಕ್ಷ ರೂಪಾಯಿ ಆಗಿದ್ದು ಅರ್ಹ ಇಡಬ್ಲ್ಯೂಎಸ್ ಫಲಾನುಭವಿಗಳನ್ನು ಗುರುತಿಸುತ್ತದೆ. 2015 ಪ್ರಾರಂಭವಾದ ಬೇಟಿ ಬಚಾವೋ ಬೇಟಿ ಪಢಾವೋ ಉಪಕ್ರಮವು ಸಮಗ್ರ ಮತ್ತು ಬಹುವಲಯದ ಮಧ್ಯಸ್ಥಿಕೆಯನ್ನು ಪ್ರತಿನಿಧಿಸುತ್ತದೆ. ಇದು ಮಕ್ಕಳ ಲಿಂಗಾನುಪಾತದ ಇಳಿಕೆಯನ್ನು ನಿವಾರಿಸಲು ಮತ್ತು ಲಿಂಗಪಕ್ಷಪಾತಿ ಲಿಂಗ ಆಯ್ಕೆಯ ಪದ್ದತಿಗಳ ವಿರುದ್ಧ ಹೋರಾಡಲು ವಿನ್ಯಾಸಗೊಳಿಸಲಾಗಿದೆ. ಆರೋಗ್ಯ, ಶಿಕ್ಷಣ ಮತ್ತು ಸಾಮಾಜಿಕ ಅಭಿವೃದ್ಧಿ, ಈ 3 ಚೌಕಟ್ಟುಗಳನ್ನು ಸಂಯೋಜಿಸುವ ಮೂಲಕ ಕಾರ್ಯಕ್ರಮವು ಬಾಲಕಿಯರ ಬದುಕುಳಿಯುವಿಕೆ, ರಕ್ಷಣೆ ಮತ್ತು ಶಿಕ್ಷಣಕ್ಕೆ ಆದ್ಯತೆ ನೀಡುತ್ತದೆ. ಯೋಜನೆಯ ನಿರಂತರ ಅನುಷ್ಠಾನವು ಲಿಂಗ ಸಂಬಂಧಿತ ಸೂಚಕಗಳಲ್ಲಿ ಗಮನಾರ್ಹ ಸುಧಾರಣೆಗಳಿಗೆ ಕೊಡುಗೆ ನೀಡಿದೆ. 2011 ಜನಗಣತಿಯ ಪ್ರಕಾರ ಲಿಂಗಾನುಪಾತವು 1,000 ಪುರುಷರಿಗೆ 943 ಮಹಿಳೆಯರಿದ್ದು 2021 ವೇಳೆಗೆ 1,020 ಸುಧಾರಿಸಿದೆ. ಇದಲ್ಲದೆ ಬಾಲಕಿಯರ ಪ್ರೌಢಶಾಲಾ ದಾಖಲಾತಿಯು 2014-15 ಶೇಕಡ 75.51 2024-25 ವೇಳೆಗೆ ಶೇಕಡ 80.2 ವಿಸ್ತರಿಸಿದೆ. ಇದು ಶಿಕ್ಷಣದಲ್ಲಿ ಲಿಂಗ ಸಮಾನತೆಯತ್ತ ಬದಲಾವಣೆಯನ್ನು ಪ್ರತಿಬಿಂಬಿಸುತ್ತದೆ. ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಿದ್ಯಾಲಯ ಯೋಜನೆಯು ಕಳೆದ ದಶಕದಲ್ಲಿ ಗಮನಾರ್ಹವಾಗಿ ವಿಸ್ತರಣೆಯಾಗಿದೆ. ಮಂಜೂರಾದ ಕೆಜಿಬಿವಿಗಳ ಸಂಖ್ಯೆ 2014-15 3,609 5,639 ಏರಿದೆ. ಈ ಅವಧಿಯಲ್ಲಿ ಒಟ್ಟು ವಸತಿ ಸಾಮರ್ಥ್ಯವು 8.07 ಲಕ್ಷ ಬಾಲಕಿಯರಿಗೆ ಹೆಚ್ಚಾಗಿದೆ. 2024-25 ಹೊತ್ತಿಗೆ ದೇಶಾದ್ಯಂತ 5,133 ಕೆಜಿಬಿವಿಗಳು ಕಾರ್ಯನಿರ್ವಹಿಸುತ್ತಿವೆ. ವಿದ್ಯಾರ್ಥಿಗಳ ದಾಖಲಾತಿಯು 2014-15 3.52 ಲಕ್ಷದಿಂದ 2024 7.11 ಲಕ್ಷಕ್ಕೆ ಏರಿಕೆಯಾಗಿದೆ. ಕೆಜಿಬಿವಿಗಳು ಹಿಂದುಳಿದ ಸಮುದಾಯಗಳ ಬಾಲಕಿಯರಿಗೆ ವಸತಿ ಸಹಿತ

ಶಾಲಾ ಸೌಲಭ್ಯಗಳನ್ನು ಒದಗಿಸುತ್ತವೆ. ಈ ಯೋಜನೆಯು ಪ್ರಾಥಮಿಕವಾಗಿ ಎಸ್ಸಿ, ಎಸ್ಟಿ, ಒಬಿಸಿ ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಸೇರಿದ ಬಾಲಕಿಯರಿಗೆ ಬೆಂಬಲ ನೀಡುತ್ತದೆ. ಸಮಗ್ರ ಶಿಕ್ಷಣದ ಅಡಿಯಲ್ಲಿ 12ನೇ ತರಗತಿಯವರೆಗೆ ವಸತಿ ಸಹಿತ ಶಿಕ್ಷಣವನ್ನು ಒದಗಿಸಲು ಕೆಜಿಬಿವಿಗಳನ್ನು ವಿಸ್ತರಿಸಲಾಗುತ್ತಿದೆ. ಮಾರ್ಚ್ 2024ರ ಹೊತ್ತಿಗೆ 313 ಶಾಲೆಗಳನ್ನು 10ನೇ ತರಗತಿಯವರೆಗೆ ಮತ್ತು 2303 ಶಾಲೆಗಳನ್ನು 12ನೇ ತರಗತಿಯವರೆಗೆ ಮೇಲ್ದರ್ಜೆಗೇರಿಸಿದ್ದು ಒಟ್ಟು 2616 ಶಾಲೆಗಳನ್ನು ಮೇಲ್ದರ್ಜೆಗೇರಿಸಲಾಗಿದೆ. ಹೀಗಾಗಿ ಈ ಯೋಜನೆಯು ಶೈಕ್ಷಣಿಕ ನಿರಂತರತೆಯನ್ನು ಬಲಪಡಿಸುತ್ತದೆ ಮತ್ತು ದುರ್ಬಲ ಸಮುದಾಯಗಳ ಬಾಲಕಿಯರಿಗೆ ಅವಕಾಶಗಳನ್ನು ವಿಸ್ತರಿಸುತ್ತದೆ. ಸಾಂಪ್ರದಾಯಿಕ ಶಾಲಾ ಶಿಕ್ಷಣದ ಹೊರತಾಗಿ ವಿವಿಧ ಡಿಜಿಟಲ್ ಮಾಡ್ಯೂಲ್ಗಳ ಮೂಲಕ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಪಿಎಂ ಇ ವಿದ್ಯಾ ಅಡಿಯಲ್ಲಿ ಸ್ವಯಂ ಪ್ರಭಾ 280ಕ್ಕಿಂತ ಹೆಚ್ಚು ಚಾನೆಲ್ಗಳನ್ನು ನಿರ್ವಹಿಸುತ್ತಿದ್ದು 300,000ಕ್ಕೂ ಹೆಚ್ಚು ಮಾಸಿಕ ವೀಕ್ಷಕರನ್ನು ಹೊಂದಿದೆ. ಇದು ದೇಶಾದ್ಯಂತ ಶೈಕ್ಷಣಿಕ ವಿಷಯಗಳಿಗೆ ಪ್ರವೇಶವನ್ನು ಸಕ್ರಿಯಗೊಳಿಸುತ್ತದೆ. ಭಾರತದ ಸ್ಥಳೀಯ ಮೂಕ್ ವೇದಿಕೆಯಾದ ಸ್ವಯಂ ಪೋರ್ಟಲ್ ಉತ್ತಮ ಗುಣಮಟ್ಟದ ಶೈಕ್ಷಣಿಕ ಸಂಪನ್ಮೂಲಗಳಿಗೆ ಸಾರ್ವತ್ರಿಕ ಪ್ರವೇಶವನ್ನು ಸಾಂಸ್ಥಿಕಗೊಳಿಸಿದೆ. ಇದು ಜನವರಿ 2026ರ ಹೊತ್ತಿಗೆ 5.80 ಕೋಟಿಗೂ ಹೆಚ್ಚು ದಾಖಲಾತಿಗಳನ್ನು ಪಡೆದಿದೆ. ಇದಕ್ಕೆ ಪೂರಕವಾಗಿ ದೀಕ್ಷಾ ವೇದಿಕೆಯು 2.17 ಕೋಟಿ ನೋಂದಾಯಿತ ಬಳಕೆದಾರರು ಮತ್ತು 1.68 ಲಕ್ಷ ದೈನಂದಿನ ಸಕ್ರಿಯ ಬಳಕೆದಾರರೊಂದಿಗೆ ಡಿಜಿಟಲ್ ಕಲಿಕಾ ವೇದಿಕೆಯನ್ನು ಒದಗಿಸುತ್ತದೆ. ಈ ಡಿಜಿಟಲ್ ಮಧ್ಯಸ್ಥಿಕೆಯು ಕಲಿಕೆಯ ಫಲಿತಾಂಶಗಳ ಸುಧಾರಣೆ, ಶೈಕ್ಷಣಿಕ ಒಳಗೊಳ್ಳುವಿಕೆ ಮತ್ತು ಮಾನವ ಬಂಡವಾಳ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತದೆ. ದೃಢವಾದ ಸಾರಿಗೆ ಸಂಪರ್ಕವು ಅಂತರ್ಗತ ಅಭಿವೃದ್ಧಿಯ ಮೂಲಾಧಾರವಾಗಿದ್ದು ಇದು ಪ್ರದೇಶಗಳಾದ್ಯಂತ ಜನರು, ಸರಕುಗಳು ಮತ್ತು ಸೇವೆಗಳ ಸುಗಮ ಚಲನೆಯನ್ನು ಸಕ್ರಿಯಗೊಳಿಸುತ್ತದೆ. ಗ್ರಾಮೀಣ ರಸ್ತೆಗಳು, ಸೇತುವೆಗಳು, ರೈಲ್ವೆ ಆಧುನೀಕರಣ ಮತ್ತು ಹಣಕಾಸು ಪಾವತಿ, ಪರಿಸರ ವ್ಯವಸ್ಥೆಯಲ್ಲಿನ ನಿರಂತರ ಹೂಡಿಕೆಗಳು ಭೌತಿಕ ಮತ್ತು ಹಣಕಾಸು ಮೂಲಸೌಕರ್ಯವನ್ನು ಗಮನಾರ್ಹವಾಗಿ ಬಲಪಡಿಸಿವೆ. ಇದು ಮಾರುಕಟ್ಟೆಯ ಪ್ರವೇಶವನ್ನು ಸುಧಾರಿಸಿದೆ ಮತ್ತು ಭಾರತದಾದ್ಯಂತ ಸಾಮಾಜಿಕ ಆರ್ಥಿಕ ಏಕೀಕರಣವನ್ನು ಹೆಚ್ಚಿಸಿದೆ. ಸಾಮಾಜಿಕ ಆರ್ಥಿಕ ಮತ್ತು ಜಾತಿ ಗಣತಿ 2011ರ ಪ್ರಕಾರ ದೇಶಾದ್ಯಂತ ಸುಮಾರು 40 ಲಕ್ಷ ಕುಟುಂಬಗಳಿಗೆ ಸೂಕ್ತವಾದ ವಸತಿ ಅಥವಾ ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ ಎಂದು ಅಂದಾಜಿಸಲಾಗಿದೆ. ಭಾರತದ ವಸತಿ ಮತ್ತು ಉಪಯುಕ್ತತೆಯ ಮೂಲಸೌಕರ್ಯದ ವಿಸ್ತರಣೆಯು ಆರ್ಥಿಕ ಆದ್ಯತೆಯಲ್ಲಿನ ಪರಿವರ್ತಕ ಬದಲಾವಣೆಯಿಂದ ಆಧಾರಿತವಾಗಿದೆ. ಪಿಎಂಎವೈ ಮತ್ತು ಅಮೃತ್ನಂತಹ ಪ್ರಮುಖ ಕಾರ್ಯಕ್ರಮಗಳು ವಸತಿ ಲಭ್ಯತೆ, ಮೂಲಭೂತ ಸೇವೆಗಳು ಮತ್ತು ಜೀವನದ ಗುಣಮಟ್ಟವನ್ನು ಸುಧಾರಿಸಿವೆ. ಈ ಉಪಕ್ರಮಗಳು ಮಹಿಳೆಯರ ಆಸ್ತಿ ಮಾಲೀಕತ್ವವನ್ನು ಹೆಚ್ಚಿಸಿವೆ ಮತ್ತು ಎಲ್ಲರಿಗೂ ವಸತಿ ಹಾಗೂ ಮೂಲಸೌಕರ್ಯದ ಗುರಿಯನ್ನು ಮುಂದಕ್ಕೆ ಕೊಂಡೊಯ್ದಿವೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಹಣಕಾಸಿನ ಬೆಂಬಲದಲ್ಲಿ ಗಣನೀಯ ಹೆಚ್ಚಳವನ್ನು ಕಂಡಿದೆ. ಬಜೆಟ್ ಹಂಚಿಕೆಯು 2015-16ರಲ್ಲಿ 4,175 ಕೋಟಿಯಿಂದ 2026-27ರಲ್ಲಿ 18,625.05 ಕೋಟಿಗೆ ಏರಿಕೆಯಾಗಿದೆ. ಇದು ಸುಮಾರು %346.1 ಹೆಚ್ಚಳವನ್ನು ಪ್ರತಿನಿಧಿಸುತ್ತದೆ. ಈ ಯೋಜನೆಯು ನಗರ ವಸತಿ ವಿತರಣೆಯನ್ನು ಗಮನಾರ್ಹವಾಗಿ ವೇಗಗೊಳಿಸಿದೆ. 2015 ಮತ್ತು 2026ರ ನಡುವೆ 98.10 ಲಕ್ಷಕ್ಕೂ ಹೆಚ್ಚು ಮನೆಗಳನ್ನು ಪೂರ್ಣಗೊಳಿಸಲಾಗಿದೆ. ಆದರೆ 2005-2014ರ ಅವಧಿಯಲ್ಲಿ ಕೇವಲ 8.04 ಲಕ್ಷ ಮನೆಗಳು ಪೂರ್ಣಗೊಂಡಿದ್ದವು. ಮೇ 2026ರ ಹೊತ್ತಿಗೆ 1.25 ಕೋಟಿ ಮನೆಗಳನ್ನು ಮಂಜೂರು ಮಾಡಲಾಗಿದ್ದು ಒಟ್ಟು 8.77 ಲಕ್ಷ ಕೋಟಿ ರೂಪಾಯಿ ವೆಚ್ಚವಾಗಿದೆ. ಕ್ರೆಡಿಟ್ ಲಿಂಕ್ ಸಬ್ಸಿಡಿ ಯೋಜನೆಯಡಿ ಸುಮಾರು 59,318 ಕೋಟಿ ಬಡ್ಡಿ ಸಬ್ಸಿಡಿಯನ್ನು ವಿತರಿಸಲಾಗಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣಕ್ಕಾಗಿ ಕೇಂದ್ರ ಬಜೆಟ್ ಹಂಚಿಕೆಯು 2015-16ರಲ್ಲಿ 21 ಕೋಟಿ ರೂಪಾಯಿಯಿಂದ 2026-27ರಲ್ಲಿ 54,916.70 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಇದು ಸುಮಾರು %2.61 ಬೆಳವಣಿಗೆಯನ್ನು ಪ್ರತಿನಿಧಿಸುತ್ತದೆ. ಈ ಯೋಜನೆಯು ಗ್ರಾಮೀಣ ವಸತಿ ಸೌಕರ್ಯವನ್ನು ಗಮನಾರ್ಹವಾಗಿ ವಿಸ್ತರಿಸಿದ್ದು ಮೇ 2026ರ ಹೊತ್ತಿಗೆ 3.91 ಕೋಟಿ ಮನೆಗಳನ್ನು ಮಂಜೂರು ಮಾಡಲಾಗಿದ್ದು 3.03 ಕೋಟಿ ಮನೆಗಳನ್ನು ಪೂರ್ಣಗೊಳಿಸಲಾಗಿದೆ. ಗಮನಾರ್ಹವಾಗಿ ಸುಮಾರು %75 ಫಲಾನುಭವಿಗಳು ಮಹಿಳೆಯರಾಗಿದ್ದಾರೆ. ಇದು ಗ್ರಾಮೀಣ ಭಾರತದಲ್ಲಿ ಮಹಿಳಾ ಸಬಲೀಕರಣ ಮತ್ತು ಆಸ್ತಿ ಮಾಲೀಕತ್ವಕ್ಕೆ ಈ ಕಾರ್ಯಕ್ರಮದ ಕೊಡುಗೆಯನ್ನು ಎತ್ತಿ ತೋರಿಸುತ್ತದೆ. ಅಟಲ್ ಮಿಷನ್ ಫಾರ್ ರಿಜುವಿನೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಷನ್ ಅಮೃತ್ ಮತ್ತು ಅಮೃತ್ 2.0 ಮೂಲಕ ನಗರ ಪುನರುಜ್ಜೀವನದಲ್ಲಿನ ಕಾರ್ಯತಂತ್ರದ ಹೂಡಿಕೆಯು 2015 ಮತ್ತು 2026ರ ನಡುವೆ 2.79 ಲಕ್ಷ ಕೋಟಿ ರೂಪಾಯಿ ತಲುಪಿದೆ. ಹೋಲಿಕೆಯಲ್ಲಿ 2015ಕ್ಕಿಂತ ಮೊದಲು ಜವಾಹರಲಾಲ್ ನೆಹರು ರಾಷ್ಟೀಯ ನಗರ ನವೀಕರಣ ಮಿಷನ್ ಅಡಿಯಲ್ಲಿ ಕೇವಲ 62,983 ಕೋಟಿ ರೂಪಾಯಿ ಮೌಲ್ಯದ ಯೋಜನೆಗಳನ್ನು ಮಂಜೂರು ಮಾಡಲಾಗಿತ್ತು. ಇದು ಹಿಂದಿನ ಜವಾಹರಲಾಲ್ ನೆಹರು ರಾಷ್ಟೀಯ ನಗರ ನವೀಕರಣ ಮಿಷನ್ ಚೌಕಟ್ಟಿಗಿಂತ ಸುಮಾರು %343 ಹೆಚ್ಚಳವನ್ನು ಸೂಚಿಸುತ್ತದೆ. ಈ ಮಿಷನ್ ಇತರ ಯೋಜನೆಗಳೊಂದಿಗೆ ಸಮನ್ವಯದ ಮೂಲಕ 2.53 ಕೋಟಿಗೂ ಹೆಚ್ಚು ನಲ್ಲಿ ನೀರಿನ ಸಂಪರ್ಕಗಳನ್ನು ಒದಗಿಸಲು ಅನುಕೂಲ ಮಾಡಿಕೊಟ್ಟಿದೆ. ಇಲ್ಲಿಯವರೆಗೆ ಒಟ್ಟು 7,943 ನಗರ ಮೂಲಸೌಕರ್ಯ ಯೋಜನೆಗಳನ್ನು ಪೂರ್ಣಗೊಳಿಸಲಾಗಿದೆ. ನಗರ ಅಭಿವೃದ್ಧಿಯ ಮೇಲಿನ ಈ ಕಾರ್ಯತಂತ್ರದ ಒತ್ತು

ಪ್ರತಿಬಿಂಬಿಸುವಂತೆ ಕೇಂದ್ರ ಬಜೆಟ್ ಹಂಚಿಕೆಯು 2014-15ರಲ್ಲಿ 1,630 ಕೋಟಿ ರೂಪಾಯಿಯಿಂದ 2026-27ರಲ್ಲಿ 8,000 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ. ಈ ಹಣಕಾಸಿನ ವಿಸ್ತರಣೆ ಬಜೆಟ್ ಹಂಚಿಕೆಯಲ್ಲಿ ಶೇಕಡಾ 390.8 ಬೆಳವಣಿಗೆಯಲ್ಲಿ ಕಂಡುಬರುತ್ತದೆ. ವಸತಿ ವಲಯದಲ್ಲಿನ ನಿರಂತರ ಪ್ರಯತ್ನಗಳೊಂದಿಗೆ ಈ ಮಧ್ಯಸ್ಥಿಕೆಗಳು ಎಲ್ಲರಿಗೂ ಕೈಗೆಟುಕುವ ದರದ ವಸತಿಯನ್ನು ಸಾರ್ವತ್ರಿಕಗೊಳಿಸುವತ್ತ ಭಾರತದ ಪ್ರಗತಿಯನ್ನು ಉಲ್ಲೇಖಿಸುತ್ತದೆ. ಭಾರತದಾದ್ಯಂತ ಚಲನಶೀಲತೆ, ಆರ್ಥಿಕ ಏಕೀಕರಣ ಮತ್ತು ಅಗತ್ಯ ಸೇವೆಗಳ ಪ್ರವೇಶವನ್ನು ಸುಧಾರಿಸುವಲ್ಲಿ ರಸ್ತೆ ಮತ್ತು ರೈಲ್ವೆ ಸಂಪರ್ಕವು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಗ್ರಾಮೀಣ ರಸ್ತೆಗಳು, ಸೇತುವೆಗಳು, ರೈಲ್ವೆ ಆಧುನೀಕರಣ ಮತ್ತು ನಿಲ್ದಾಣಗಳ ಮರು ಅಭಿವೃದ್ಧಿಯಲ್ಲಿನ ಹೂಡಿಕೆಗಳು ಗ್ರಾಮಗಳು, ಪಟ್ಟಣ ಮತ್ತು ನಗರ ಕೇಂದ್ರಗಳ ನಡುವಿನ ಸಂಪರ್ಕವನ್ನು ಬಲಪಡಿಸಿವೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯು ಸಾರ್ವತ್ರಿಕ ಸರ್ವಋತು ರಸ್ತೆ ಸಂಪರ್ಕವನ್ನು ಸಾಂಸ್ಥಿಕಗೊಳಿಸುವ ಮೂಲಕ ಗ್ರಾಮೀಣ ಸಾಮಾಜಿಕ ಆರ್ಥಿಕ ಏಕೀಕರಣಕ್ಕೆ ಪ್ರಮುಖ ವೇಗವರ್ಧಕವಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಕೃಷಿ ಬೆಳವಣಿಗೆ, ಉದ್ಯೋಗ ಸೃಷ್ಟಿ, ಶಿಕ್ಷಣ ಮತ್ತು ಆರೋಗ್ಯ ಸೇವೆಗಳ ಸುಧಾರಿತ ಪ್ರವೇಶ ಹಾಗೂ ಬಡತನ ನಿರ್ಮೂಲನೆಯಲ್ಲಿ ಪ್ರಮುಖ ಉತ್ತೇಜಕವಾಗಿ ಹೊರಹೊಮ್ಮಿದೆ. ಈ ಯೋಜನೆಯ ಮಹತ್ವವನ್ನು ಅರಿತು ಕೇಂದ್ರ ಬಜೆಟ್ ಹಂಚಿಕೆಯನ್ನು 2014-15ರಲ್ಲಿದ್ದ 386 ಕೋಟಿ ರೂಪಾಯಿಯಿಂದ 2026-27ರಲ್ಲಿ 19,000 ಕೋಟಿ ರೂಪಾಯಿಗೆ ಹೆಚ್ಚಿಸಲಾಗಿದೆ. ಪಿಎಂಜಿಎಸ್ವೈ ಅಡಿಯಲ್ಲಿ ಇಲ್ಲಿಯವರೆಗೆ ಶೇಕಡಾ 99.6 ಅರ್ಹ ವಸತಿ ಪ್ರದೇಶಗಳನ್ನು ಸರ್ವಋತು ರಸ್ತೆಗಳೊಂದಿಗೆ ಸಂಪರ್ಕಿಸಲಾಗಿದೆ. 1.38 ಲಕ್ಷ ಕೃಷಿ ಮಾರುಕಟ್ಟೆಗಳು, 1.46 ಲಕ್ಷ ಶಿಕ್ಷಣ ಕೇಂದ್ರಗಳು ಮತ್ತು 82,806 ವೈದ್ಯಕೀಯ ಕೇಂದ್ರಗಳು ಸೇರಿದಂತೆ ಒಟ್ಟು 6.96 ಲಕ್ಷ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. 2014ರಲ್ಲಿ 3.86 ಲಕ್ಷ ಕಿಲೋಮೀಟರ್ ಇದ್ದ ಪೂರ್ಣಗೊಂಡ ರಸ್ತೆಗಳ ಉದ್ದವು 2014-2026ರಲ್ಲಿ 4.11 ಲಕ್ಷ ಕಿಲೋಮೀಟರ್ಗೆ ಹೆಚ್ಚಾಗಿದೆ. ಇದೇ ಅವಧಿಯಲ್ಲಿ ಪೂರ್ಣಗೊಂಡ ಸೇತುವೆಗಳ ಸಂಖ್ಯೆ 484ರಿಂದ 10,256ಕ್ಕೆ ಏರಿದೆ. ಇದು ದೇಶಾದ್ಯಂತ ಗ್ರಾಮೀಣ ಸಂಪರ್ಕ ಮೂಲಸೌಕರ್ಯದ ನಿರಂತರ ವಿಸ್ತರಣೆಯನ್ನು ಪ್ರತಿಬಿಂಬಿಸುತ್ತದೆ. ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಅನ್ನು ಆಧುನಿಕ ಹವಾನಿಯಂತ್ರಿತವಲ್ಲದ ದೀರ್ಘ ದೂರದ ಸ್ಲೀಪರ್ ರೈಲು ಸೇವೆಯಾಗಿ ಪರಿಚಯಿಸಲಾಗಿದ್ದು ಇದು ಕೈಗೆಟುಕುವ ಮತ್ತು ವಿಶ್ವಾಸಾರ್ಹ ಸಾರಿಗೆಯನ್ನು ಒದಗಿಸುತ್ತದೆ. ಹಬ್ಬದ ಋತುಗಳು ಮತ್ತು ಕಾರ್ಮಿಕರ ವಲಸೆಯ ಸಂದರ್ಭಗಳಲ್ಲಿನ ಹೆಚ್ಚಿನ ಪ್ರಯಾಣಿಕರ ಬೇಡಿಕೆಯನ್ನು ಪೂರೈಸಲು ಈ ಸೇವೆಯನ್ನು ವಿನ್ಯಾಸಗೊಳಿಸಲಾಗಿದೆ. ಮೇ 2026ರ ಹೊತ್ತಿಗೆ ಒಟ್ಟು 60 ಅಮೃತ್ ಭಾರತ್ ರೈಲು ಸೇವೆಗಳು ಕಾರ್ಯನಿರ್ವಹಿಸುತ್ತಿವೆ. ಈ ಸಂಪರ್ಕದ ಪ್ರಗತಿಯು ಕಡಿಮೆ ಆದಾಯದ ಕುಟುಂಬಗಳ ಸಾಮಾಜಿಕ ಆರ್ಥಿಕ ಚಲನಶೀಲತೆಯನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ. ಈ ಉಪಕ್ರಮವು ಮಾರುಕಟ್ಟೆಗಳು, ಅಗತ್ಯ ಸೇವೆಗಳು ಮತ್ತು ಉದ್ಯೋಗಾವಕಾಶಗಳಿಗೆ ಸಮಾನ ಪ್ರವೇಶವನ್ನು ಸುಗಮಗೊಳಿಸುತ್ತದೆ. ಭಾರತದ ಡಿಜಿಟಲ್ ಕ್ರಾಂತಿಯು ಗ್ರಾಮೀಣ ಬ್ರಾಡ್ಬ್ಯಾಂಡ್ ಮೂಲಸೌಕರ್ಯ ಮತ್ತು ಜಾಗತಿಕ ಮಟ್ಟದಲ್ಲಿ ಮುಂಚೂಣಿಯಲ್ಲಿರುವ ಹಣಕಾಸು ಪಾವತಿ ಪರಿಸರ ವ್ಯವಸ್ಥೆಯ ಕಾರ್ಯತಂತ್ರದ ಏಕೀಕರಣದಿಂದ ನಿರೂಪಿಸಲ್ಪಟ್ಟಿದೆ. ಈ ಪ್ರಗತಿಯು ಸ್ಥಳೀಯ ಆಡಳಿತದಲ್ಲಿ ಪಾರದರ್ಶಕತೆಯನ್ನು ಸಾಂಸ್ಥಿಕಗೊಳಿಸುತ್ತಿದೆ ಮತ್ತು ಅದೇ ಸಮಯದಲ್ಲಿ ಸುರಕ್ಷಿತ ನೈಜ ಸಮಯದ ಹಣಕಾಸು ವ್ಯವಸ್ಥೆಗಳಿಗೆ ರಾಷ್ಟವ್ಯಾಪಿ ಪ್ರವೇಶವನ್ನು ಪ್ರಜಾಸತ್ತಾತ್ಮಕಗೊಳಿಸುತ್ತಿದೆ. ಡಿಜಿಟಲ್ ರೂಪಾಂತರವು ಭಾರತದ ಸಂವಹನ, ಶೈಕ್ಷಣಿಕ ಮತ್ತು ಸಾಮಾಜಿಕ ಆರ್ಥಿಕ ಭೂದೃಶ್ಯಗಳನ್ನು ಮೂಲಭೂತವಾಗಿ ಮರುರೂಪಿಸುತ್ತಿದೆ. ಗ್ರಾಮೀಣ ನಗರ ಡಿಜಿಟಲ್ ಅಂತರವನ್ನು ತಗ್ಗಿಸಲು 2015ರಲ್ಲಿ ಭಾರತ್ ನೆಟ್ ಉಪಕ್ರಮವನ್ನು ಪ್ರಾರಂಭಿಸಲಾಯಿತು. ಆರೋಗ್ಯ, ಶಿಕ್ಷಣ, ಜೀವನೋಪಾಯ, ಇ ಕೃಷಿ ಮತ್ತು ಇ ಕಾಮರ್ಸ್ನಂತಹ ಕ್ಷೇತ್ರಗಳಲ್ಲಿ ಗ್ರಾಮೀಣ ಬಡವರಿಗೆ ಸೇವೆಗಳ ಡಿಜಿಟಲ್ ವಿತರಣೆಗೆ ಭಾರತ್ ನೆಟ್ ಮೂಲಸೌಕರ್ಯವು ವೇಗವರ್ಧಕವಾಗಿ ಕಾರ್ಯನಿರ್ವಹಿಸುತ್ತಿದೆ. ಈ ಉಪಕ್ರಮವು ಮೇ 2026ರ ಹೊತ್ತಿಗೆ 2.19 ಲಕ್ಷ ಗ್ರಾಮ ಪಂಚಾಯಿತಿಗಳಿಗೆ ಹೈಸ್ಪೀಡ್ ಬ್ರಾಡ್ಬ್ಯಾಂಡ್ ಮೂಲಸೌಕರ್ಯವನ್ನು ವಿಸ್ತರಿಸಿದೆ. ಇದಕ್ಕೆ ಪೂರಕವಾಗಿ 2020ರಲ್ಲಿ ಪ್ರಾರಂಭಿಸಲಾದ ಇ ಗ್ರಾಮ ಸ್ವರಾಜ್ ಅಪ್ಲಿಕೇಶನ್ ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಪಾರದರ್ಶಕ ಹಣಕಾಸು ಆಡಳಿತವನ್ನು ಸಾಂಸ್ಥಿಕಗೊಳಿಸಿದೆ. ಈ ಅಪ್ಲಿಕೇಶನ್ ಮೂಲಕ ಇಲ್ಲಿಯವರೆಗೆ 3 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಸಂಚಿತ ಪಾವತಿಗಳನ್ನು ಮಾಡಲಾಗಿದೆ. 2025-26ರ ಹಣಕಾಸು ವರ್ಷದಲ್ಲಿ 53,342 ಕೋಟಿ ರೂಪಾಯಿ ವಿತರಿಸಲಾಗಿದೆ. 2.59 ಲಕ್ಷ ಪಂಚಾಯತ್ ಸಂಸ್ಥೆಗಳನ್ನು ಆನ್ಬೋರ್ಡ್ ಮಾಡಲಾಗಿದೆ ಮತ್ತು 2.50 ಲಕ್ಷ ಪಂಚಾಯತ್ ಸಂಸ್ಥೆಗಳು ಆನ್ಲೈನ್ ಪಾವತಿ ವ್ಯವಸ್ಥೆಗಳನ್ನು ಬಳಸುತ್ತಿವೆ. 2.55 ಲಕ್ಷ ಗ್ರಾಮ ಪಂಚಾಯತ್ಗಳು ತಮ್ಮ ಅಭಿವೃದ್ಧಿ ಯೋಜನೆಗಳನ್ನು ಡಿಜಿಟಲ್ ಆಗಿ ಅಪ್ಲೋಡ್ ಮಾಡಿವೆ ಹಾಗೂ ನೋಂದಾಯಿತ ಮಾರಾಟಗಾರರ ಜಾಲವು 1.60 ಕೋಟಿಯನ್ನು ಮೀರಿದೆ. ಇದಲ್ಲದೆ 2025ರಲ್ಲಿ ಪ್ರಾರಂಭವಾದ ಸಭಾಸಾರ್ ಎಂಬ ಎಐ ಚಾಲಿತ ಬಹುಭಾಷಾ ಸಾರಾಂಶ ಸಾಧನವು 1.11 ಲಕ್ಷ ಸ್ಥಳೀಯ ಸಂಸ್ಥೆಗಳಲ್ಲಿ ಆಡಳಿತಾತ್ಮಕ ದಾಖಲೆಗಳನ್ನು ಆಧುನೀಕರಿಸಿದೆ. ಈ ಉಪಕ್ರಮವು ತಳಮಟ್ಟದ ಆಡಳಿತದ ದಕ್ಷತೆ ಮತ್ತು ಒಳಗೊಳ್ಳುವಿಕೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ನೇತೃತ್ವದ ಭಾರತದ ಡಿಜಿಟಲ್ ಪಾವತಿಗಳ ವ್ಯವಸ್ಥೆ ತೀವ್ರ ಬೆಳವಣಿಗೆಯನ್ನು ಕಂಡಿದೆ. ಇದು ವಾರ್ಷಿಕ 100 ಕೋಟಿ ವಹಿವಾಟುಗಳಿಂದ ಮಾಸಿಕ 2
2,100 ಕೋಟಿ ವಹಿವಾಟುಗಳಿಗೆ ಬೆಳೆದಿದೆ. 2016 ಮತ್ತು 2026 ನಡುವೆ ಬೆಂಬಲಿತ ಬ್ಯಾಂಕಿಂಗ್ ಜಾಲವು 21

0: 705 ಸಂಸ್ಥೆಗಳಿಗೆ ವಿಸ್ತರಿಸಿತು. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು. ಓದಿದವರು ಕೆವೈ ಭಾರತಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ. ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ
1: ನಾವು ಪೋಡಿಯಂ ನಿಂತಿರುವಾಗ ಮೆಡಲ್ ಕೊಡುವಾಗ ಅವರು ನ್ಯಾಷನಲ್ ಆಂಥಮ್ ಮುಂದೆ ಹಾಕ್ತಾರೆ, ಅವಾಗ ಫೀಲಿಂಗ್ ಏನೋ ಒಂಥರ ಕಣ್ಣಲ್ಲಿ ನೀರು ಬರತ್ತಲ್ಲ, ಪ್ರೌಡ್ ಫೀಲಿಂಗ್. ಅವಾಗ
0: ಅಂತಾರಾಷ್ಟ್ರೀಯ ಹಾಕಿ ಆಟಗಾರರು ಹಾಗೂ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರಾದ ಮೊಹಮ್ಮದ್ ರಾಹಿಲ್ ಮೊಹ್ಸಿನ್ ಜೊತೆಗೆ ಸಂವಾದ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಅಂತಾರಾಷ್ಟ್ರೀಯ ಹಾಕಿ ಆಟಗಾರರು ಹಾಗೂ ಏಕಲವ್ಯ ಪ್ರಶಸ್ತಿ ವಿಜೇತರಾದ ಮೊಹಮ್ಮದ್ ರಾಹಿಲ್ ಮೊಹ್ಸಿನ್ ಅವರು. ಇವರು 2022 ಇಂಡಿಯನ್ ಹಾಕಿ ಟೀಮ್ನಲ್ಲಿದ್ದಾರೆ. ಅವರ ಯಶಸ್ವಿ ಕ್ರೀಡಾ ಬದುಕಿನ ಕುರಿತಾಗಿ ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಮಾತನಾಡೋಣ. ರಾಹಿಲ್ ಅವರೇ, ಕ್ರೀಡಾಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ನಮಸ್ತೆ ಮೇಡಮ್, ಥ್ಯಾಂಕ್ ಯು.
0: ರಾಹಿಲ್ ಅವರೇ, ನಿಮ್ಮ ಅಜ್ಜ ಅಮಿರುದ್ದೀನ್ ಅವರು ಹಾಕಿ ಆಟಗಾರರು, ಹಾಗೆ ನಿಮ್ಮ ತಂದೆ ಮೊಹಮ್ಮದ್ ನಾಸಿರುದ್ದೀನ್ ಅವರು ಕೂಡ ಹಾಕಿ ಆಟಗಾರರಾಗಿದ್ರು. ಸಹೋದರ ನಯಿಮುದ್ದೀನ್ ಕೂಡ ಹಾಕಿಯಲ್ಲಿ ಸಾಧನೆ ಮಾಡಿದ್ದಾರೆ. ಹಾಕಿ ಪರಂಪರೆ ನಿಮ್ಮ ಕುಟುಂಬದಲ್ಲಿ ಹೇಗೆ ಬೆಳೆದು ಬಂತು?
1: ಹೇಗೆ ಬಂತು ಅಂದ್ರೆ, ನಾನ್ ಚಿಕ್ಕವನಿಂದ ನೋಡುವಾಗ್ಲೇ ನಮ್ಮ ಮನೆಯಲ್ಲಿ ಹಾಕಿ ಸ್ಟಿಕ್, ಎಲ್ಲರೂ ಡ್ಯಾಡಿ ಮತ್ತೆ ಅಣ್ಣ ಮತ್ತೆ ನಮ್ಮ ಅಂಕಲ್ ಎಲ್ಲರೂ ಆಡ್ತಿದ್ರು, ಹಾಕಿ ಆಡ್ತಿದ್ರು. ಅವ್ರನ್ನ ನೋಡೆ, ಅವರು ತುಂಬಾ ಟೂರ್ನಮೆಂಟ್ಸ್ ಆಡ್ತಿದ್ರು, ಅವ್ರು ಗೆಲ್ತಿದ್ರು ಟೂರ್ನಮೆಂಟ್. ಗೆಲ್ಲುವಾಗ ಅವರು ಒಂದ್ ಚಿಕ್ಕ ಚಿಕ್ಕ ಟ್ರೋಫಿ ತರ್ತಿದ್ರು ಮನೆಗೆ. ಆ ಟ್ರೋಫಿ ನೋಡಿ ನನಗೂ ಆ ತರ ಟ್ರೋಫಿ ಬೇಕು, ನಾನು ಈ ತರ ಆಡ್ಬೇಕಂತೇಳಿ ನಾನು ಹಾಕಿ ಸ್ಟಾರ್ಟ್ ಮಾಡಿದೆ.
0: ಈಗ ನಿಮ್ಮ ಅಜ್ಜ ಆಡ್ತಿದ್ರು ಅಂತ ಹೇಳಿದ್ರಲ್ಲ, ಅವರಿಗೆ ಹೇಗ್ ಬಂತದು ಹಾಕಿ ಆಡ್ಬೇಕು?
1: ಗೊತ್ತಿಲ್ಲ, ಅದ್ ನಮ್ಮ ಅಪ್ಪನಿಗೆ ಕೇಳ್ಬೇಕು. ಅವರು ಅವಾಗ ಈಸ್ಟ್ ಇಂಡಿಯಾ ಕಂಪನಿಗೆ ಆಡ್ತಿದ್ರು, ಅಷ್ಟೇ ಗೊತ್ತಿರೋದು ನನಗೆ.
0: ಹಾಕಿ ನಿಮ್ಮ ಕುಟುಂಬದ ಪರಂಪರೆ ಅಂತ ಹೇಳ್ಬೋದು. ನಿಮ್ಗೆ ಹಾಕಿ ಬಿಟ್ಟು ಬೇರೆ ಕ್ರೀಡೆಯಲ್ಲಿ ಆಸಕ್ತಿ ಬರ್ಲೇ ಇಲ್ವಾ? ಹಾಕಿನ ಆಡ್ಬೇಕು ಅನಿಸ್ತಾ?
1: ಅಂದ್ರೆ ನನಗೆ, ನಾನು ಬೇರೆ ಸ್ಪೋರ್ಟ್ಸ್ ಆಡ್ತಿದ್ದೆ, ಫುಟ್ಬಾಲ್ ಆಡ್ತಿದ್ದೆ ಮುಂಚೆ, ಬೇರೆ ಸ್ಪೋರ್ಟ್ಸ್ ಆಡ್ತಿದ್ದೆ. ಬಟ್ ನನಗೆ ಏನಿದ್ರು ಹಾಕಿ ಆಡ್ಬೇಕು, ಇಂಡಿಯಾಗ ಆಡ್ಬೇಕು ಅಂತ ಅದೊಂದು ಆಸೆ ಇತ್ತು ತುಂಬಾ ಟೈಮಿಂದ.
0: ಯಾಕೆ ಕೇಳಿದೆ ಅಂದ್ರೆ, ಇದು ಟೀಮ್ ಗೇಮ್, ಸೊ ಹಾಗಾಗಿ ಈ ಟೀಮ್ ಗೇಮ್ ಅಲ್ಲಿ ಸ್ವಲ್ಪ ನಮ್ಮ ವೈಯಕ್ತಿಕ ಸಾಧನೆ ಮಾಡ್ಕೊಳ್ಳೋದು ಬಹಳ ಪ್ರಯಾಸ ಪಡಬೇಕೇನೋ.
1: ಹೌದು, ಟೀಮ್ ಗೇಮ್ ಅಲ್ಲಿ ಹೌದು ಅದಿದೆ, ಯಾಕಂದ್ರೆ ಇಂಡಿವಿಜುವಲ್ ಸ್ಪೋರ್ಟ್ಸ್ ಅಂದ್ರೆ ನಿಮ್ ಟ್ಯಾಲೆಂಟ್ ಮೇಲೆ ನೀವು ಹೋಗ್ಬೋದು. ಟೀಮ್ ಗೇಮ್ ಅಂದ್ರೆ ಸ್ವಲ್ಪ ನೀವು ಟೀಮ್ ನೋಡ್ಕೊಂಡು ಟೀಮ್ ಆಗಿ ಜೊತೆಯಾಗಿ ನೀವು ಆಡಿ ಗೆದ್ರೆ ಮಾತ್ರ ನಿಮಗೆ ಚಾನ್ಸ್ ಸಿಗೋದು.
0: ಹಾಕಿ ಒಂದ್ 4-5 ಜನ ನಿಮ್ ಮನೆಯಲ್ಲೇ ಆಟಗಾರರು ಇದ್ರು, ಸೊ ನೀವು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಿದ್ರಿ?
1: ಹಾಕಿ ಹೆಂಗಿದೆ ಅಂದ್ರೆ, ನಾನ್ ಚಿಕ್ಕವನಿಂದ, ನಾನ್ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಅಣ್ಣ ಜೊತೆಗೆ ಕರ್ಕೊಂಡು ಹೋಗ್ತಿದ್ರು, ಜೊತೆಗೆ ಅಪ್ಪನು ಏನಾದ್ರು HL ಟೀಮ್ ಆಡ್ತಿದ್ರು, ಅವಾಗ ಜೊತೆಗೆ ಕರ್ಕೊಂಡು ಹೋಗ್ತಿದ್ರು ನನ್ನ ಆಡಕ್ಕೆ. ಮತ್ತೆ ಮೆಲ್ಲೆ ಮೆಲ್ಲೆ ಆಡ್ತಾ ಆಡ್ತಾ ನೋಡ್ತಾ ಇದ್ದೆ, ಅಪ್ಪ ಆಡ್ತಿದ್ರು ಅಣ್ಣ ಆಡ್ತಿದ್ರು. ಮತ್ತೆ ಮನೇಲೂ ಅಣ್ಣನ ಜೊತೆ ಸ್ವಲ್ಪ, ಅಣ್ಣ ನನ್ಕಿಂತ ಒಂದು 7 ವರ್ಷ ದೊಡ್ಡವರು, ಅದಕ್ಕೆ ಅವರು ತುಂಬಾ ಚೆನ್ನಾಗಿ ಆಡ್ತಾರೆ ಅಣ್ಣನೊಂದು. ಅವ್ರನ್ನ ನೋಡಿ ನಾನು ತುಂಬಾ ಕಲ್ತ್ಕೊಂಡಿದ್ದೆ ಅವಾಗ.
0: ನೀವು ಬೇಸಿಕ್ ಬೆಂಗಳೂರೇನಾ ಅಥವಾ?
1: ಇಲ್ಲ, ಫುಲ್ ಬ್ಯಾಂಗ್ಳೂರೇನ, ಬೋರ್ನ್ ಅಂಡ್ ಬ್ರಾಟ್ ಅಪ್ ಫುಲ್ ನನ್ನ ಫ್ಯಾಮಿಲಿ ಎಲ್ಲ ಬ್ಯಾಂಗ್ಳೂರ್. ತಂದೆ ಸ್ಟೇಟ್ ಆಡಿದ್ದಾರೆ, ಅಣ್ಣನು ಸ್ಟೇಟ್ ಆಡಿದ್ದಾನೆ. ನಮ್ಮ ಅಂಕಲ್ ಇದ್ರು ಜಾನಿ ಮೊಯ್ದೀನ್ ಅಂತ, ನಮ್ಮ ತಂದೆ ಅವ್ರದ್ದು ಅಣ್ಣ ನಮ್ ದೊಡ್ಡಪ್ಪ, ಅವರು ಇಂಡಿಯಾಗ ಆಡಿದ್ರು ಅವಾಗ. ಅವರು ಜಾನಿ ಮೊಯ್ದೀನ್ ಅಂತ, ಅವರು ಇಂಡಿಯಾಗ ಆಡಿದ್ರು. ನಮ್ಮ ತಂದೆ ಮತ್ತೆ ಅಣ್ಣ ಎಲ್ಲ ಸ್ಟೇಟ್ ಆಡಿದ್ದಾರೆ.
0: ಶಾಲಾ ಮಟ್ಟದಲ್ಲೇ ನಿಮ್ಗೆ ಈ ಹಾಕಿ ಕ್ರೀಡೆ ಅಂತ ಆಸಕ್ತಿ ಬಂತು 2012 ಅಂದ್ರೆ ನಿಮ್ಮ 15ನೇ ವಯಸ್ಸಿನಲ್ಲಿ ಸಾಯಿ ಸ್ಪೋರ್ಟ್ಸ್ ಹಾಸ್ಟೆಲ್ ಸೇರಿದ್ರಿ. ನಿಮ್ ಕೋಚ್ ಯಾರು, ಹಾಗೆ ನಿಮ್ಮ ಹಾಕಿ ಪಯಣ ಆರಂಭಿಕ ಹಂತದಲ್ಲಿ ಹೇಗಿತ್ತು?
1: ಫಸ್ಟ್ ನಾನು ಸ್ಕೂಲ್ ಅಲ್ಲಿ ಹಾಕಿ ಸ್ಟಾರ್ಟ್ ಮಾಡುವಾಗ ನಮ್ ಕೋಚ್ ಮನೋಹರ್ ಕಟ್ಕೆ ಸರ್ ಇದ್ರು, ಅವ್ರು ತುಂಬಾ ಹೆಲ್ಪ್ ಮಾಡಿದ್ರು, ತುಂಬಾ ಕಲ್ತ್ಕೊಂಡೆ ಅವ್ರ ಹತ್ರ ಬೇಸಿಕ್ಸ್ ಹೆಂಗೆ ಏನು ಅಂತ. ಅದಾದ್ಮೇಲೆ ಸ್ಲೋ ಆಗಿ ನಾನು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಸೆಲೆಕ್ಟ್ ಆಗಿದೆ, ಅದಕ್ಕೊಂದು ಹಾಸ್ಟೆಲ್ ಅಂದ್ರೆ ಸೆಲೆಕ್ಟ್ ಆಗ್ಬೇಕು ಅದಕ್ಕೆ.
0: ಅದು
1: ಸ್ಕೂಲ್ ಅಲ್ಲಿ ನೀವು ಸ್ಕೂಲ್ ನ್ಯಾಷನಲ್ಸ್ ಆಡಿರ್ಬೇಕು, ಮತ್ತೆ ನೀವು ಅಚೀವ್ಮೆಂಟ್ ಒಳ್ಳೆ ಪ್ಲೇಯರ್ಸ್ ಇರ್ಬೇಕು, ಅವಾಗ ನೀವು ಅದಕ್ಕೆ ಜಾಯಿನ್ ಮಾಡಬಹುದು. ಆ ವರ್ಷಕ್ಕೊಂದು 20 ಪ್ಲೇಯರ್ ತಗೊಳ್ತಾರೆ ಅವರು, ಆ ತರ ಸೆಲೆಕ್ಟ್ ಆಗಿ ಹಾಸ್ಟೆಲ್ ಸೇರಿದೆ. ಅದೇ ಎಲ್ಲ ಫ್ರೀ, ಗವರ್ಮೆಂಟ್ ಸಪೋರ್ಟ್ ಇಡೋದು, ಸೆಂಟ್ರಲ್ ಗವರ್ಮೆಂಟ್ ಸಪೋರ್ಟ್ ಇಡೋದು. ಅಲ್ಲಿ ಕೋಚ್ ನಮ್ದು ಅಶ್ವಥ್ ಸರ್ ಇದ್ರು, ಮತ್ತೆ ಪ್ರಭಾಕರ್ ಸರ್ ಇದ್ರು. ಅಲ್ಲಿಂದ ನಂದು ಪ್ರೊಫೆಷನಲ್ ನಾನು ಹೆಂಗ್ ಪುಷ್ ಮಾಡ್ಬೇಕು ಅಂತ ಹೇಳಿದ್ರು ಅವ್ರು ಹೇಳ್ಕೊಟ್ರು ನನಗೆ ಅಲ್ಲಿಂದ ವಾಪಸ್. ಅಲ್ಲಿಂದ ನಾ ಬೇರೆ ಇದ್ ಮಾಡಿದೆ.
0: ಅದಕ್ಕಿಂತ

0: ಪೂರ್ವದಲ್ಲಿ ಯಾರತ್ರ ಆದ್ರೂ ಕೋಚಿಂಗ್ ತಗೊಂಡಿದ್ರ?
1: ಸ್ಕೂಲ್ ಅಲ್ಲಿ ಮನೋಹರ್ ಕಟ್ಕೆ ಸರ್ ಇದ್ರು, ಅದಕ್ಕಿಂತ ಮುಂಚೆ ನಮ್ಮ ಅಪ್ಪ ಅಣ್ಣ ಅವರೇ ಕೋಚ್, ಅವ್ರ ಹತ್ರನೇ ಕಲ್ತಿದ್ದ.
0: ಅವರು ಪ್ರಾಕ್ಟೀಸ್ ಮಾಡುವಾಗ ನೀವು ಅವ್ರ ಜೊತೆಗೆ ಹೋಗ್ತೀರಾ?
1: ಅವ್ರ ಜೊತೆಗೆ ಹೋಗ್ತಿ ಕಲ್ತ್ಕೊಂಡೆ.
0: 2013 ಕರ್ನಾಟಕ ಸಬ್ ಜೂನಿಯರ್ ನ್ಯಾಷನಲ್ ಟೀಮ್ ಕ್ಯಾಪ್ಟನ್ ಆಗಿದ್ರಿ ನೀವಲ್ವಾ? ಆ ವರ್ಷ ಯಾವ್ಯಾವ ಟೂರ್ನಮೆಂಟ್ ಆಡಿದ್ರಿ ನೀವು?
1: ಆ ವರ್ಷ ನಾನೊಂದು ಕರ್ನಾಟಕಗೆ ಫಸ್ಟ್ ನಾನು ಕಾಲೇಜ್ ನ್ಯಾಷನಲ್ಸ್ ಆಡಿದೆ. ಫಸ್ಟ್ ಪಿ ಯು ಸಿಯಿಂದ ಕಾಲೇಜ್ ನ್ಯಾಷನಲ್ ಅಲ್ಲೊಂದು ಜಲಂಧರ್ ಹೋಗಿದೆ. ಅದಾದ್ಮೇಲೆ ಅಲ್ಲಿಂದ ನಾವು ಸೆಲೆಕ್ಷನ್ ಆಗಿ ಹಾಕಿ ಕರ್ನಾಟಕಗೆ ಸೆಲೆಕ್ಷನ್ ಆಗಿ ಸಬ್ ಜೂನಿಯರ್ ಕ್ಯಾಪ್ಟನ್ ಆಗಿ ಹೋಗಿದ್ದೆ ಟೀಮ್ ಜೊತೆಗೆ. ಅಲ್ಲಿ ಸಬ್ ಜೂನಿಯರ್ ಅಲ್ಲಿ ಫಸ್ಟ್ ಸೌತ್ ಝೋನ್ ಅಂತ ಇರುತ್ತೆ. ಅಲ್ಲಿ ಫೈನಲ್ಸ್ ಅಲ್ಲಿ ನಾವು ಫೈನಲ್ಸ್ ಆಡಿದ್ರೆ ಮಾತ್ರ ನಾವು ಆಲ್ ಇಂಡಿಯಾ ಕ್ವಾಲಿಫೈ ಆಗೋದು. ಅವಾಗ ನಾನು ಚೆನ್ನೈ ಜೊತೆ ಆಡಿದೆ, ತಮಿಳ್ನಾಡು ಜೊತೆ. ತಮಿಳ್ನಾಡು ಜೊತೆ ಫೈನಲ್ಸ್ ಅಲ್ಲಿ 2 ಹೊಡೆದಿದ್ದೆ. ಆಗ 3-2 ಗೆದ್ದಿದ್ವಿ ನಾವು.
0: ಸಾಧಾರಣ 16-17 ವಯಸ್ಸು ನಿಮ್ದು?
1: 16 ಇತ್ತು. ನಾನು ಸ್ಲೋ ಆಗಿ ನಾನು ಅಲ್ಲಿಂದ ಸ್ಟಾರ್ಟ್ ಮಾಡಿ ಆಲ್ ಇಂಡಿಯಾ ಆಡಿದೆ. ಅವಾಗ
0: 2019 ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ, ಹಾಗೆ 2020 ಖೇಲೋ ಇಂಡಿಯಾ ಕ್ರೀಡಾಕೂಟದಲ್ಲಿ ಪದಕವನ್ನ ಪಡೆದಿದ್ದೀರಿ. ಇದರ ಕುರಿತಾಗಿ ನಿಮ್ಮ ಅನುಭವವನ್ನ ಹಂಚಿಕೊಳ್ಳಿ.
1: ನಾವು ತುಂಬಾ ಪ್ಲೇಯರ್ಸ್ ನಾನು ನೋಡಿದ್ದೀನಿ, ಅವರು ಆಲ್ ಇಂಡಿಯಾ ಯೂನಿವರ್ಸಿಟಿ ಮೆಡಲಿಸ್ಟ್ ಅಂತ ನೋಡುವಾಗ ಅವ್ರ ಹೇಳುವಾಗ ನನಗೂ ನಾನು ಮೆಡಲಿಸ್ಟ್ ಆಗ್ಬೇಕು ಅಂತ. ನಾನು ಆಲ್ ಇಂಡಿಯಾ ಬ್ಯಾಂಗ್ಳೂರ್ ಸೆಂಟ್ರಲ್ ಯೂನಿವರ್ಸಿಟಿಗೆ ಆಡಿದೆ. ನಾನು
0: ಅಲ್ಲಿ ಏನ್ ಕಲಿತಿದ್ರ ನೀವು?
1: ಅಲ್ಲಿ ನಾನು ಮಾಸ್ಟರ್ಸ್ ಮಾಡ್ತಿದ್ದೆ, ಅಲ್ಲಮಿನ್ ಕಾಲೇಜ್ ಅಲ್ಲಿ ಮಾಸ್ಟರ್ಸ್ ಮಾಡ್ತಿದ್ದೆ. ನಾನು ಡಿಗ್ರಿ ಕಂಪ್ಲೀಟ್ ಮಾಡಿ ಸುರಾನ ಕಾಲೇಜ್ ಅಲ್ಲಿ, ಅದಾದ್ಮೇಲೆ ನಾನು ಮಾಸ್ಟರ್ಸ್ MBA ಮಾಡಕ್ಕೆ ಅಲ್ಲಮಿನ್ ಕಾಲೇಜ್ ಸೇರಿದೆ. ಅಲ್ಲಿ ಫಸ್ಟ್ ಇಯರ್ ಇರುವಾಗ ನಾನು ಆಲ್ ಇಂಡಿಯಾ ಯೂನಿವರ್ಸಿಟಿ ಆಡಿದೆ, ಅದಕ್ಕೆ ನಾನು ಕ್ಯಾಪ್ಟನ್ ಆಗಿದ್ದೆ ಯೂನಿವರ್ಸಿಟಿಗೆ. ಅವಾಗ ನಾವು ಸೌತ್ ಝೋನ್ ಗೆದ್ವಿ, ಸೌತ್ ಝೋನ್ ಗೆದ್ಬಿಟ್ಟು ಆಲ್ ಇಂಡಿಯಾ ಹೋಗಿ ಸೆಕೆಂಡ್ ಪ್ಲೇಸ್ ಬಂದ್ವಿ. ಫೈನಲ್ಸ್ ಅಲ್ಲಿ ರನ್ನರ್ಸ್ ಅಪ್ ನಾವು. ತುಂಬಾ ಚೆನ್ನಾಗಿತ್ತು ಅದು ಆಡಕ್ಕೆ. ನಾವು ಯೂನಿವರ್ಸಿಟಿ ಫಸ್ಟ್ ಟೈಮ್ ಮೆಡಲ್ ಆಗಿದೆ, ಸುಮಾರು ವರ್ಷ ಆದ್ಮೇಲೆ ಫಸ್ಟ್ ಟೈಮ್ ಯೂನಿವರ್ಸಿಟಿ ಹಾಕಿಯಲ್ಲಿ ಮೆಡಲ್ ಆಗಿತ್ತು ಆ ವರ್ಷ.
0: ಅದೇ 2020 ಖೇಲೋ ಇಂಡಿಯಾ ಕ್ರೀಡಾಕೂಟದಲ್ಲೂ ಕೂಡ ನೀವು ಭಾಗವಹಿಸಿದ್ರಿ.
1: ಖೇಲೋ ಇಂಡಿಯಾ ಒಂದು ಒಳ್ಳೆ ಟೈಮಿಗೆ ಬಂತದು. ಒಳ್ಳೆ ಟೈಮ್ ನಮಗೆ, ಒಳ್ಳೆ ಎಕ್ಸ್ಪೋಜರ್ ಸಿಕ್ತು ಆ ಟೈಮಿಗೆ. ನಮಗೆ ಒಳ್ಳೆ ಎಕ್ಸ್ಪೋಜರ್ ಆ ಫೆಸಿಲಿಟಿ ಭುವನೇಶ್ವರ್ ನಡೆಸಿದ್ರು ಅವರು ಅವಾಗ. ಅವಾಗ ಹೆಂಗಂದ್ರೆ ಯೂನಿವರ್ಸಿಟಿಯಲ್ಲಿ ಟಾಪ್ 8 ಟೀಮ್ಸ್ ಅಲ್ಲಿ ಖೇಲೋ ಇಂಡಿಯಾ ಆಡಬೇಕು. ಅದ್ರಲ್ಲಿ ಟಾಪ್ 8 ಟೀಮ್ಸ್ ಅವ್ರ ಕಾಂಪಿಟೇಷನ್ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಬೇರೆ ಟೀಮ್ಸ್ ಗಳಿಂದ ನೋಡಕ್ ಬಂದ್ರು, ನಾವು ಪ್ಲೇಯರ್ಸ್ ಹೆಂಗಿದ್ದಾರೆ, ಹೆಂಗ್ ಆಡ್ತಾರೆ, ಸೆಲೆಕ್ಷನ್ ಬರ್ತರು. ಅಲ್ಲಿ ನೋಡಿ ಅಲ್ಲಿ ಗೆದ್ವಿ, ಅದು ತುಂಬಾ ಖುಷಿ ಆಯ್ತು.
0: ನ್ಯಾಷನಲ್ ಟೀಮಿಗೆ ಸೆಲೆಕ್ಷನ್ ನಡೀತಿತ್ತು.
1: ಅಲ್ಲಿ ತುಂಬಾ ಚೆನ್ನಾಗಿ ಆಡಿವಿ ನಾವು, ಫೈನಲ್ಸ್ ಗೆದ್ವಿ.
0: ಓ ಹೌದಾ, ನೀವೇ ಚಾಂಪಿಯನ್ ಆಗಿದ್ರಿ ಹಾಕಿ ಇದರಲ್ಲಿ.
1: ಖೇಲೋ ಇಂಡಿಯಾ ನ್ಯಾಷನಲ್ ಯೂನಿವರ್ಸಿಟಿಯಲ್ಲಿ ನಮ್ಮ ಬ್ಯಾಂಗ್ಳೂರ್ ಸೆಂಟ್ರಲ್ ಯೂನಿವರ್ಸಿಟಿ ಮೆಡಲಿಸ್ಟ್.
0: 2019 ದೆಹಲಿಯಲ್ಲಿ ನಡೆದ ಆಲ್ ಇಂಡಿಯಾ ನೆಹರು ಟೂರ್ನಮೆಂಟ್ ನಲ್ಲಿ ಹೈಯೆಸ್ಟ್ ಗೋಲ್ ಸ್ಕೋರರ್ ಆಗಿದ್ರಿ. ಹಾಗೆ ಲಕ್ನೋದಲ್ಲಿ ನಡೆದ ಕೆಡಿ ಸಿಂಗ್ ಬಾಬು ಟೂರ್ನಮೆಂಟ್ ನಲ್ಲಿ ಬೆಸ್ಟ್ ಫಾರ್ವರ್ಡರ್ ಆಗಿದ್ರಿ ನೀವು. ನಿಮ್ಮ ವೃತ್ತಿ ಬದುಕಿನಲ್ಲಿ ಈ ಎರಡೂ ಟೂರ್ನಮೆಂಟ್ ಯಾವ ರೀತಿ ಮಹತ್ವತೆಯನ್ನ ಪಡೆದುಕೊಳ್ಳುತ್ತೆ?
1: ಅದೇ ನಾ ಹೇಳ್ದಲ್ಲ, ಈಗ ಖೇಲೋ ಇಂಡಿಯಾ ಗೇಮ್ಸ್ ಇಂದ ಮತ್ತೆ ಯೂನಿವರ್ಸಿಟಿ ಗೇಮ್ಸ್ ಇಂದ ಮತ್ತೆ ಸಾಯೆಲ್ಲ ಅಲ್ಲಿಂದ ಎಕ್ಸ್ಪೋಜರ್ ಏನ್ ಸಿಕ್ತು. ಅಲ್ಲಿಗೆ ನಾನು ಒಂದು ಟೀಮಿಗೆ ಸೆಲೆಕ್ಟ್ ಆಗಿದೆ, ಏರ್ ಇಂಡಿಯಾ ಹಾಕಿ ಟೀಮ್ ಅಂತ ಇತ್ತು. ಅದಕ್ಕೆ ಧನರಾಜ್ ಪಿಳ್ಳೆ ಅವರು ಆಡ್ತಿದ್ರು ಆ ಟೈಮಲ್ಲಿ, ಮುಂಚೆ ಆಡ್ತಿದ್ರು, ಮತ್ತೆ ಅರ್ಜುನ್ ಅಲಪ್ಪ ಅವರು ಆಡ್ತಿದ್ರು, VSVನೇ ಆಡ್ತಿದ್ರು, ಅವರೆಲ್ಲ ನಮ್ಮನ್ನ ನೋಡಿ ನನ್ನ ಸೆಲೆಕ್ಟ್ ಮಾಡಿದ್ರು ಆ ಟೀಮ್ಗೆ ಆಡಕ್ಕೆ. ಆ ಟೀಮ್ಗೆ ನಾನು ಈ ಟೂರ್ನಮೆಂಟ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದೆ. ರೆಪ್ರೆಸೆಂಟ್ ಮಾಡಿಬಿಟ್ಟು ಅಲ್ಲಿ ಹೈಯೆಸ್ಟ್ ಗೋಲ್ ಸ್ಕೋರರ್ ಆಗಿದೆ ಅವಾಗ. ಹೈಯೆಸ್ಟ್ ಗೋಲ್ ಸ್ಕೋರರ್ಗೆ ಅದೊಂದು ಖುಷಿ ಏನಂದ್ರೆ, ನನಗೆ ಆ ಟೂರ್ನಮೆಂಟ್ ಅಲ್ಲಿ ಹೈಯೆಸ್ಟ್ ಗೋಲ್ ಸ್ಕೋರ್ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಸಿಕ್ತ ಅವಾಗ.
0: ಫಸ್ಟ್
1: ಅದು ಗಿಫ್ಟ್. ಇನ್ನು ಮನೇಲಿ ಇದೆ ಅದು, ಹಂಗೆ
0: ಇಟ್ಟಿದ್ದೀನಿ,
1: ಹಂಗೆ ಇದೆ ಮನೇಲಿ. ಮತ್ತೆ ಅದಾದ್ಮೇಲೆ ಕೆಡಿಸಿ ಅದೇ ಏರ್ ಇಂಡಿಯಾ ಟೀಮಿಗೆ ಆಡ್ಕೊಂಡು ಆ ಎಕ್ಸ್ಪೋಜರ್ ಕೊಡ್ತು. ಏರ್ ಇಂಡಿಯಾ ಟೀಮ್ ಇಂದ ನೆಕ್ಸ್ಟ್ ನಾನು ಇಂಡಿಯಾ ಟೀಮಿಗೆ ಕ್ಲಿಕ್ ಆದೆ ಅಲ್ಲಿ ವಾಪಸ್.
0: ಹೇಗಿತ್ತು ಟೂರ್ನಮೆಂಟ್, ಕೆಡಿ ಸಿಂಗ್ ಬಾಬು ಟೂರ್ನಮೆಂಟ್?
1: ಅದು ಒಂದು ಆಲ್ ಇಂಡಿಯಾ ಟೂರ್ನಮೆಂಟ್.
0: ಬೆಸ್ಟ್ ಫಾರ್ವರ್ಡರ್ ಅಂತಂದ್ರೆ ಹೇಗೆ ಅದು?
1: ಈಗ ಕ್ರಿಕೆಟ್ ಅಲ್ಲಿ ಹಿಂಗೆ ಬೆಸ್ಟ್ ಬ್ಯಾಟ್ಸ್ಮನ್, ಬೆಸ್ಟ್ ಬೌಲರ್, ಬೇರೆ ಬೇರೆ ಪೊಸಿಷನ್ ಇರುತ್ತೆ. ಆತರ ಹಾಕಿಯಲ್ಲಿ ಬೆಸ್ಟ್ ಫಾರ್ವರ್ಡ್, ಫಾರ್ವರ್ಡ್ ಅಂದ್ರೆ ಗೋಲ್ ಹೊಡೆಯೋನು, ಮುಂದೆ ಡಿಫೆಂಡರ್ ಟ್ಯಾಕಲ್ ಮಾಡೋನು, ಆತರ ಬೇರೆ ಬೇರೆ ಪೊಸಿಷನ್ ಗೆ ಬೆಸ್ಟ್ ಆ ಟೂರ್ನಮೆಂಟ್ ಅಲ್ಲಿ ಯಾರು ಬೆಸ್ಟ್ ಇದ್ರು ಅಂತ ಹಂಗೆ.
0: ಸೊ ಈಗ ನೀವು ಹೇಳ್ದಂಗೆ ಗ್ರೂಪ್ ಗೇಮು, ಸೊ ನಿಮ್ಮನ್ ನೀವು ಹೇಗೆ ಗುರುತಿಸ್ಕೊಂಡ್ರಿ ಇದ್ರಲ್ಲಿ?
1: ನಂದು ಸ್ಟಾರ್ಟಿಂಗ್ ಇಂದ ಒಂದಿತ್ತು ಏನಂದ್ರೆ, ನಾನು ಏನ್ ಮಾಡಿದ್ರು ನನಗ್ ಫ್ಯೂಚರ್ ಅಲ್ಲಿ ನನಗ್ ರಿಗ್ರೆಟ್ ಇರಬಾರ್ದು, ನಾನು ಇದ್ ಮಾಡಕ್ ಆಗಿಲ್ಲ ಆ ಟೈಮಲ್ಲಿ ಅಂತ. ಅದಕ್ಕೆ ನಾ ಆ ಟೈಮಲ್ಲಿ 100% ಕೊಡ್ತೀನಿ, 100% ಕೊಟ್ಬಿಟ್ಟು ಏನಾದ್ರೂ ಒಂದ್ ಒಳ್ಳೆ ಮಾಡೋಣ ಅಂತ ಟ್ರೈ ಮಾಡ್ತೀನಿ.
0: ಆ ರೀತಿ ಹಾಕಿಯಲ್ಲಿ ಈ ಕ್ರೀಡೆಯ ಕುರಿತಾಗಿ ಸ್ವಲ್ಪ ಮಾತಾಡಿ ಹಾಕಿ ಬಗ್ಗೆ. ಈಗ ಎಲ್ರಿಗೂ ಗೊತ್ತು 11 ಮೆಂಬರ್ಸ್ ಇರ್ತಾರೆ, ಹಾಕಿ ಫೀಲ್ಡ್ ಗೇಮ್ ಅಂತ ಹೇಳ್ತಾರೆ. ಸೊ ಇತ್ತೀಚೆಗೆ ಅದು 5-7 ಅದು ಬರ್ತಾ ಇದೆ ಅಲ್ಲ, ಏನು
1: ಅದು? ಫಸ್ಟ್ ಹಾಕಿ ಬಂದ್ಬಿಟ್ಟು ಒಲಿಂಪಿಕ್ಸ್ ಅಲ್ಲಿ ಇರೋದು 11-a-side, ಎಲ್ಲ 11-a-side 11 ಮೆಂಬರ್ಸ್. ಟೀಮ್ ಅಲ್ಲಿ 18 ಮೆಂಬರ್ಸ್ ಇರ್ತಾರೆ, ಸಬ್ಸ್ಟಿಟ್ಯೂಷನ್ ಇರ್ತದೆ, 11 ಮೆಂಬರ್ಸ್ ಒಳಗಾಡ್ತಾರೆ 11 against 11. ಮತ್ತೆ ಡಿ ಇರುತ್ತೆ ಫುಟ್ಬಾಲ್ ಅಲ್ಲಿ, ಹೆಂಗಂದ್ರೆ ಎಲ್ಲಿಂದ ಗೋಲ್ ಹೊಡಿಬಹುದು. ಆದ್ರೆ ಹಾಕಿಯಲ್ಲಿ ಹಂಗಿಲ್ಲ, ಹಾಕಿಯಲ್ಲಿ ಒಂದು ಡಿ ಅಂತ ಒಂದು ಡಿ ಶೇಪ್ ಅಲ್ಲಿ ಇರುತ್ತೆ, ಅದ್ರ ಒಳಗಡೆಯಿಂದಾನೆ ನೀವು ಹೊಡೆದ್ರೆ ಗೋಲು, ಆ ರೀತಿಯಲ್ಲಿ ಇರುತ್ತೆ. ಇದೇ ರೀತಿಯಲ್ಲಿ ಇವಾಗ IPL ಅಲ್ಲಿ, ಕ್ರಿಕೆಟ್ ಅಲ್ಲಿ ಹಿಂಗೆ T20 ಫಾರ್ಮ್ಯಾಟ್ ಬಂತು, ಆತರ 5-a-side ಅಂತ ಬಂದ್ರು, 5 vs 5, 5 ಜನ 5 ಜನ. ಟೈಮ್ ಸ್ವಲ್ಪ ಶಾರ್ಟ್ ಇತ್ತು,
0: ಆ ರೀತಿ ಲೀಗ್ ಹಂತದ ಪಂದ್ಯಾವಳಿಗಳನ್ನು ಮಾಡ್ಲಿಕ್ಕಾಗಿ ಶಾರ್ಟ್ ಆಗಿ
1: ಮಾಡಿದ್ರು. ಅದರಲ್ಲಿ ತುಂಬಾ ಆಡದೆ ನಾನು, ತುಂಬಾ ಕರ್ನಾಟಕ ಆಡದೆ.

0: ಕರ್ನಾಟಕಕ್ಕೆ ಮೂರು ಸತಿ ಆಡಿದೆ, ನ್ಯಾಷನಲ್ ಚಾಂಪಿಯನ್ ಆಗಿದೆ ಮೂರು ಸತಿನು, ಕಂಟಿನ್ಯೂಸ್ ಮೂರು ಸತಿ ನ್ಯಾಷನಲ್ ಚಾಂಪಿಯನ್ನು. ಅದಾದ್ಮೇಲೆ ಇಂಡಿಯಾ ಸೆಲೆಕ್ಟ್ ಆದೆ, ಇಂಡಿಯಾದಲ್ಲಿ ಏಷ್ಯಾ ಕಪ್ ಆಡಿದೆ ಫೈವ್ ಸೈಡು, ಅದು ಗೋಲ್ಡ್ ಮೆಡಲ್ ಆಯ್ತು. ಮತ್ತೆ ವರ್ಲ್ಡ್ ಕಪ್ ಆಡಿದೆ ಫೈವ್ ಸೈಡ್ ಅಲ್ಲಿ, ಅದರಲ್ಲೂ ಫಿಫ್ತ್ ಪ್ಲೇಸ್ ಬಂದ್ವಿ ನಾವು.
1: ಹಾಕಿ ಈಗ 11 ಮೆಂಬರ್ಸ್ ಆಡ್ತಾರಲ್ಲ, ಅದಕ್ಕೆ ಟೈಮಿಂಗ್ ಅನ್ನೋದು ಸೆಟ್ ಇರುತ್ತೆ. ಸೊ ಈಗ 5 ಜನ ಸೇರಿ ಆಡುವಾಗ ಶಾರ್ಟ್ ಅಂದ್ರೆ ಒಂದು ಅರ್ಧ ಗಂಟೆ ಹೀಗೇನಾದ್ರೂ ಮಾಡ್ತಾರೆ.
0: ಇದು 11 ಸೈಡ್ ಹೆಂಗಂದ್ರೆ 15 ನಿಮಿಷದ 4 ಕೊಟ್ರು. ಇದು ಹಾಕಿ ಮಿನಿ ಫೈವ್ ಸೈಡ್ ಏನಂದ್ರೆ ಜನ ಕಡಿಮೆ, ಟೈಮ್ ಕಡಿಮೆ, 15 ನಿಮಿಷದ 2 ಸತಿ.
1: 1 ಗಂಟೆ ಅಂದ್ರೆ ಅರ್ಧ ಗಂಟೆ,
0: ಅರ್ಧ ಗಂಟೆ.
1: ಸೊ ಈಗ ಹಾಕಿ ನಮ್ದು ನ್ಯಾಷನಲ್ ಗೇಮ್ ಅಂತ ಅಧಿಕೃತವಾಗಿ ಹೇಳಲಿಲ್ಲ ಅಂದ್ರೂ ಎಲ್ಲರೂ ಹಾಕಿನ ಬಹಳ ಚೆನ್ನಾಗಿ ನ್ಯಾಷನಲ್ ಗೇಮ್ ಅಪ್ಪ ಅಂತ ಹೇಳ್ತಾರೆ. ಹೇಗಿರುತ್ತೆ ಪ್ರೋತ್ಸಾಹ ನಮ್ಮ ನೆರೆದ ಪ್ರೇಕ್ಷಕರದ್ದು ಹಾಕಿ ಟೀಮ್ ಆಡುವಾಗ?
0: ಹೇಳುದು ನಮ್ ಇಂಡಿಯಾದಲ್ಲಿ ಇವಾಗ ಸದ್ಯಕ್ಕೆ ಹಾಕಿ ತುಂಬಾ ಮೇಲೆ ಬರ್ತಿದೆ ಈಗ, ಯಾಕಂದ್ರೆ ಒಲಿಂಪಿಕ್ ಅಲ್ಲಿ ಮೆಡಲ್ ಆಯ್ತು, ಪುನಃ ಸೆಕೆಂಡ್ ಟೈಮ್ ಬ್ರಾನ್ಸ್ ಆಯ್ತು ಮೆಡಲ್, ಮತ್ತೆ ಹಾಕಿ ಇಂಡಿಯಾ ಲೀಗ್ ನಡೀತಿದೆ. ಅದಕ್ಕೆ ಮೆಲ್ಲೆ ಮೆಲ್ಲೆ ಚಿಕ್ಕ ಮಕ್ಕಳು ನೋಡಿ ಜಾಸ್ತಿ ಜನ ಬರ್ತವ್ರೆ ಈಗ ಗ್ರೌಂಡ್ ಅಲ್ಲಿ, ಜಾಸ್ತಿ ಜನ ಬಂದು ಸ್ಯಾಟರ್ಡೇ ಸಂಡೇಸ್ ಬಂದ್ಬಿಟ್ಟು ಅವರು ಪ್ರಾಕ್ಟೀಸ್ ಮಾಡ್ತಾರೆ. ಮತ್ತೆ ಫ್ಯಾನ್ಸ್ ಹೆಂಗಂದ್ರೆ ನಾವು ಚೆನ್ನಾಗ್ ಆಡಿದ್ರೆ ಮತ್ತೆ ನಾವು ಅವ್ರ ಸಪೋರ್ಟ್ ಇರೋ ನಾವು ಇನ್ನೂ ಚೆನ್ನಾಗ್ ಆಡ್ತೀವಿ.
1: ಬೇಕು ಪ್ರೇಕ್ಷಕರ ಚಪ್ಪಾಳೆ ಸಿಳ್ಳೆ ಎಲ್ಲ ಬೇಕಾಗುತ್ತೆ, ನಿಮ್ಗೆ ಒಂಥರ ಪ್ರೋತ್ಸಾಹ.
0: ಇನ್ನೂ ಚೆನ್ನಾಗ್ ಆಡ್ತೀವಿ.
1: 2018 ಮತ್ತು 2019 ಕರ್ನಾಟಕವನ್ನ ಪ್ರತಿನಿಧಿಸಿ ರಾಷ್ಟ್ರ ಮಟ್ಟದ ಹಾಕಿ ಪಂದ್ಯಾವಳಿಯಲ್ಲಿ ನೀವೇ ಹೈಯೆಸ್ಟ್ ಗೋಲ್ ಸ್ಕೋರರ್ ಇದ್ರಿ. ಅಲ್ಲಿ ಹೇಗಿರುತ್ತೆ ನಿಮ್ಮ ಪ್ರಾಕ್ಟೀಸ್ ಅಂದ್ರೆ, ನೀವು ಹೈಯೆಸ್ಟ್ ಸ್ಕೋರ್ ಮಾಡ್ತಿರಲ್ಲ, ಅದಕ್ಕಾಗಿ ವಿಶೇಷವಾದ ಏನಾದ್ರೂ ಪ್ರಾಕ್ಟೀಸ್ ಇರುತ್ತಾ? ಹೇಗೆ
0: ನಾ ಹೇಳುದು, ಟ್ಯಾಲೆಂಟ್ ಇರುತ್ತೆ ಸ್ವಲ್ಪ, ಒಂದು 20% ಟ್ಯಾಲೆಂಟ್ ಇರುತ್ತೆ. ಆದ್ರೂ ಆ ಟ್ಯಾಲೆಂಟ್ ಇಟ್ಕೊಂಡು ಎಲ್ಲ ಮಾಡಕ್ ಆಗಲ್ಲ. ಆ ಟ್ಯಾಲೆಂಟ್ಗೆ ನಾವು ಎಷ್ಟು ಶಾರ್ಪ್ ಮಾಡ್ತೀವಿ, ಏನ್ ಮಾಡ್ತೀವಿ ಅದನ್ನ, ಅದಕ್ಕೆ ನಾವು ಎಕ್ಸ್ಟ್ರಾ ಪ್ರಾಕ್ಟೀಸ್ ಮಾಡಿದೆ. ನಮ್ಮಪ್ಪ ಹೇಳ್ತಿದ್ರು ಯಾವಾಗ್ಲೂ, ಒಂದು 50 ಜನ ಇರ್ತಿದ್ರೆ ನಿನ್ನ 50 ಜನ ಎಷ್ಟು ಪ್ರಾಕ್ಟೀಸ್ ಮಾಡ್ತಾರೆ ಅಷ್ಟು ಮಾಡಬೇಡ, 50 ಜನಕ್ಕಿಂತ ಜಾಸ್ತಿ ಪ್ರಾಕ್ಟೀಸ್ ಮಾಡು, ಅವಾಗ್ಲೇ ನೀನು ಇನ್ನೂ ಚೆನ್ನಾಗ್ ಆಡೋದು, ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡೋದು ಅಂತ. ಯಾಕಂದ್ರೆ ಸೆಲೆಕ್ಟರ್ಸ್ ಬಂದ್ರೆ ನೀ 50 ಜನ ಅಷ್ಟೇ ಪ್ರಾಕ್ಟೀಸ್ ಮಾಡಿದ್ರೆ ನೀ ಅಷ್ಟೇ ಲೆವೆಲ್ ಅಲ್ಲಿ ಇರ್ತೀಯ, ನೀ 50 ಜನಕ್ಕಿಂತ ಅವ್ರು 1 ರೌಂಡ್ ಜಾಸ್ತಿ ಓಡಿದ್ರೆ ನೀ 2 ರೌಂಡ್ ಜಾಸ್ತಿ ಓಡು ಅಂತ. ಆತರ ನನ್ ಪ್ರಾಕ್ಟೀಸ್ ಇರ್ತೈತಿ ಅವತ್ತು.
1: ಅಂದ್ರೆ ಸ್ವಲ್ಪ ಹೆಚ್ಚು ಶ್ರಮ ಪಡು ಅಂತ ನಿಮ್ ತಂದೆಯ ಕಿವಿ ಮಾತು, ಅದು ಅದೇ ನಿಮ್ಗೆ ಯಶಸ್ಸಿನ ಹಾದಿ ಅಂತ ಹೇಳ್ಬೋದು, ದಾರಿ ದೀಪ ಆಗಿದ್ದ ಅದೇ ಮಾತು ಅಂತ ಹೇಳ್ಬೋದು. ಈಗ ನೀವ್ ಹೇಳಿದ್ರಿ ಪ್ರಾಕ್ಟೀಸ್ ನಾ ಮಾಡ್ತಿದ್ದೆ ಎಲ್ಲ ಅಂತ, ಹೇಗಿರುತ್ತೆ ಒಂದು ದಿನಚರಿ, ಒಂದ್ ಇಡೀ ದಿನದಲ್ಲಿ ಹಾಕಿಗೆ ಎಷ್ಟು ಟೈಮ್ ಕೊಡ್ತೀರಾ?
0: ಇವಾಗ ನಾನು ಕೆಲ್ಸಕ್ಕೆ ಸೇರಿದೀನಿ, ಈಗ ಕಂಪ್ಯೂಟರ್ ಆಡಿಟರ್ ಜನರಲ್ ಕೆಲಸ ಮಾಡ್ತೀನಿ ನಾನು.
1: ನಿಮ್ಮ ವಿದ್ಯಾಭ್ಯಾಸ ಏನು?
0: ನಾನು ಗ್ರಾಜುಯೇಟ್ ಬಿಕಾಂ ಮಾಡಿ ನಾನು ಸ್ಪೋರ್ಟ್ಸ್ ಕೋಟಲ್ಲಿ ಜಾಯಿನ್ ಮಾಡಿರೋದು. ಆ ನನ್ನ ಡೇ ಹೆಂಗಿರುತ್ತೆ ಅಂದ್ರೆ, ನನ್ನ ಮನೆ ಆಲ್ಮೋಸ್ಟ್ ಗ್ರೌಂಡ್ ಇಂದ ಒಂದು 18 ಕಿಲೋಮೀಟರ್ ಇದೆ ಮನೆ. ಸೊ ಅರೌಂಡ್ 6 AM ಬಿಡ್ತೀನಿ ನನ್ನ ಮನೆ, ಬೆಳಗ್ಗೆ ಟ್ರಾಫಿಕ್ ಇರಲ್ಲ, ಸೊ 6:30 ಬಂದ್ಬಿಟ್ಟು ಪ್ರಾಕ್ಟೀಸ್ ಎಲ್ಲ ಮಾಡ್ಬಿಟ್ಟು 2 hours ಪ್ರಾಕ್ಟೀಸ್ ಮಾಡ್ತೀನಿ. 6:30 ಇಂದ 8:30 ತನಕ ಒಂದು 15 ಮಿನಿಟ್ಸ್ ರೆಡಿ ಆಗಕ್ಕೆ, ಪುನಃ ಅಲ್ಲೇ ರೆಡಿ ಆಗಿ ಆಫೀಸು. 9 to 2 o'clock ಆಫೀಸ್. ನಾರ್ಮಲ್ ಜನಗೆ 9 to 5 ಇರುತ್ತೆ. ನಮಗೆ ಸ್ಪೋರ್ಟ್ಸ್ ಇಂದ ನಾವು ಜಾಯಿನ್ ಆಗೋದ್ರಿಂದ ನಮಗೆ ಪುನಃ ಈವ್ನಿಂಗ್ ಪ್ರಾಕ್ಟೀಸ್ ಮಾಡಕ್ಕೆ ನಮಗೆ ಟೈಮ್ ಆಫ್ ಕೊಟ್ಟಿದ್ದಾರೆ. ಪುನಃ ನಾನು 2 o'clock ಲಂಚ್ ಎಲ್ಲ ಮಾಡ್ಬಿಟ್ಟು 3 o'clock ಬರ್ತೀನಿ ಗ್ರೌಂಡ್ಗೆ. 3 o'clock ಬಂದ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತೀನಿ. ಆ ಹಾಸ್ಟೆಲ್ ಹುಡುಗರು ಇರ್ತಾರೆ, ಡಿವೈಸ್ ಹುಡುಗರು, ಸಾಯಿ ಹುಡುಗರು ಅವರೆಲ್ಲ ಇರ್ತಾರೆ, ಅವ್ರ ಜೊತೆ ಸೇರ್ಕೊಂಡು ಪ್ರಾಕ್ಟೀಸ್ ಮಾಡ್ತೀನಿ. ಪ್ರಾಕ್ಟೀಸ್ ಮಾಡಿ ಒಂದು 6 o'clock ಆತರ ಮನೆ ವಾಪಸ್. ಡೈಲಿ ನಂದು ಹಂಗಿರುತ್ತೆ ಸ್ಕೆಡ್ಯೂಲು. ಅದ್ರ ಬೇಗ ಮಲಗ್ಬಿಡ್ತೀನಿ, 10:30 10 o'clock ಬೇಗ ಎದ್ದೋಳ್ಬೇಕಲ್ಲ.
1: ಈಗ ವಿಶೇಷವಾಗಿ ಹಾಕಿಯಲ್ಲಿ ಹೆಚ್ಚು ಶ್ರಮ ಇರುತ್ತೆ ನಿಮ್ಗೆ, ಸೊ ನಿಮ್ಮ ಡಯಟ್ ಹೇಗಿರುತ್ತೆ? ಕ್ರೀಡಾಪಟುಗಳಿಗೆ ವಿಶೇಷವಾದ ಒಂದು ಡಯಟ್ ಇರಲೇಬೇಕು, ಫಿಸಿಯೋ ಇರಬೇಕಾಗುತ್ತೆ,
0: ಅದಕ್ಕೆ ಇಂಜುರಿ ಏನಾದ್ರೂ ಅದ್ರ ಡಾಕ್ಟರ್ ಬೇಕು. ಊಟ ಮೇನ್ ಅಂತ ಹೇಳ್ತೀನಿ ನಾನು ಡಯಟ್ ಅಲ್ಲಿ ಏನಿದ್ರೇನು. ನಮ್ಮಅಮ್ಮ ಏನ್ ಬೇಕು ಮಾಡ್ಕೊಡ್ತಾರೆ ನನಗೆ. ಯಾವಾಗ್ಲೂ ನಾನು ನಾನ್ ವೆಜ್ ತಿನ್ನೋದು ಮನೆಯಲ್ಲಿ. ನಮ್ ಸ್ಪೋರ್ಟ್ಸ್ ಮ್ಯಾನಿಗೆ ಅಂದ್ರೆ ನಾನ್ ವೆಜ್ ತಿನ್ಲೇಬೇಕು, ಯಾಕಂದ್ರೆ ಪ್ರೋಟೀನ್ ಎಲ್ಲ. ಸೊ ನಾನ್ ವೆಜ್ ಮಾಡ್ಕೊಡ್ತಾರೆ ಮನೆಯಲ್ಲಿ, ಡೇಗೆ ಒಂದ್ಸತಿ ನಾನ್ ವೆಜ್ ತಿಂದೇ ತಿಂತೀನಿ. ಬಾಕಿ ಡಯಟು ಮತ್ತೆ ಮನೆಯಲ್ಲಿ ಇದ್ರೆ ಮಮ್ಮಿ ಜಾಸ್ತಿ ಊಟ ಸ್ನಾಕ್ಸ್ ಅದೆಲ್ಲ ಮಾಡಿ ತಿನ್ಸ್ತಾರೆ. ಅಪ್ಪ ಹೇಳ್ತಾರೆ, ಮಮ್ಮಿನೂ ಹೇಳ್ತಾರೆ, ನೀನ್ ಎಷ್ಟು ಬೇಕಾದ್ರೂ ತಿನ್ನು, ನೆಕ್ಸ್ಟ್ ಡೇ ಪ್ರಾಕ್ಟೀಸ್ ಚೆನ್ನಾಗ್ ಮಾಡು, ಸರಿಯಾಗಿ ಬಿಡ್ತೇನೆ, ಎಲ್ಲ ಸರಿಯಾಗಿ ಬಿಡ್ತೇನೆ.
1: ಅಂದ್ರೆ ನಮ್ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ತಿನ್ಬಹುದು, ಅಂದ್ರೆ ಜಾಸ್ತಿನೇ ಕಸರತ್ ಮಾಡಬೇಕು ಅಂತ.
0: ಹೌದು, ನಾನ್ ಸ್ವೀಟ್ ತುಂಬಾ ಇಷ್ಟ. ಒಂದೊಂದ್ಸತಿ ಬ್ರೇಕ್ ಇರುತ್ತಲ್ಲ, ಒಂದ್ ವಾರ ಬ್ರೇಕ್ ಇರುತ್ತೆ, ಅವಾಗ ತುಂಬಾ ತಿನ್ಬಿಡ್ತೀನಿ, ಅವಾಗ ಸ್ವೀಟ್ ತುಂಬಾ ತಿನ್ಬಿಡ್ತೀನಿ. ಅದಕ್ಕೆ ಆ ಸ್ವೀಟ್ ಕಂಟ್ರೋಲ್ ಮಾಡ್ತೀನಿ ತುಂಬಾ. ಈಗ ಟೂರ್ನಮೆಂಟ್ ಬಂದ್ರೆ ಇಲ್ಲ ಏನಾದ್ರು ಕಾಂಪಿಟೇಷನ್ ಇದ್ರೆ ಅವಾಗ ನಾನು ತುಂಬಾ ಕಂಟ್ರೋಲ್ ಮಾಡ್ತೀನಿ ಸ್ವೀಟ್.
1: ಇಲ್ಲ ಅಂತಂದ್ರೆ ಸ್ವೀಟ್ ಜಾಸ್ತಿ ತಿಂತೀನಿ,
0: ಸ್ವೀಟ್ ಜಾಸ್ತಿ ತಿಂತೀನಿ. ಮನೆಯಲ್ಲೂ ಸ್ವೀಟ್ ಮಾಡ್ತಾರೆ ಹಂಗೆ.
1: ಅಪ್ಪ ಬೈತಾರ, ಅವರು ಒಬ್ರು ಸ್ಪೋರ್ಟ್ಸ್ ಮ್ಯಾನ್ ಆಗಿರೋದ್ರಿಂದ
0: ಸ್ವೀಟ್ ತಿನ್ನಕ್ಕೆ ಏನ್ ಇಷ್ಟೋರಿಗೆ ಏನ್ ಬೈದಿಲ್ಲ. ನೀವ್ ಏನಾದ್ರೂ ತಿನ್ನು ಪ್ರಾಕ್ಟಿಕ್
1: ಹಾಕಿ ನ್ಯಾಷನಲ್ ಬೆಸ್ಟ್ ಫಾರ್ವರ್ಡ್ ಮತ್ತೆ ಹೈಯೆಸ್ಟ್ ಸ್ಕೋರರ್ ಆಗಿದ್ದೀರಿ ನೀವೇ, ಈ ಟೂರ್ನಮೆಂಟ್ ಕುರಿತು ಹಂಚಿಕೊಳ್ಳಿ.
0: ಇದು ನಾನು ಏರಿಯಾಗೆ ಆಡ ಟೂರ್ನಮೆಂಟ್ ಯಾಕೆ ನನಗೆ ಇಂಪಾರ್ಟೆಂಟ್ ಅಂದ್ರೆ, ಈ ಟೂರ್ನಮೆಂಟ್ ಇಂದಾನೇ ನಾನು ಇಂಡಿಯಾ ಟೀಮಿಗೆ ಸೆಲೆಕ್ಟ್ ಆಗಿದ್ದು. ಇದು ನ್ಯಾಷನಲ್ಸ್, ಇದು ಒಂಥರ ಆಲ್ ನ್ಯಾಷನಲ್ ಒಳ್ಳೆ ಬೆಸ್ಟ್ ಡಿಪಾರ್ಟ್ಮೆಂಟ್ಸ್ ಆಡುತ್ತೆ. ಆ ಟೂರ್ನಮೆಂಟ್ ಅಲ್ಲಿ ನಾನು ಹೈಯೆಸ್ಟ್ ಗೋಲ್ ಸ್ಕೋರ್ ಮತ್ತೆ ಬೆಸ್ಟ್ ಫಾರ್ವರ್ಡ್ ಸಿಕ್ತು. ಆ

0: ಕಾರಣದಿಂದ ನನ್ನ ನೋಡೋದು ನಾನು ನೆಕ್ಸ್ಟ್ ಸ್ಟೆಪ್ ನನಗೆ ಸಿಕ್ತು ಸೆಲೆಕ್ಟ್ ಆದ ಇಂಡಿಯಾ ಟೀಮ್.
1: ಯಾರಿದ್ರ ಅವಾಗ ನಿಮ್ ಜೊತೆ ನಮ್ಮ ಇಂಡಿಯಾದ ಆಟಗಾರರು?
0: ಏರ್ ಇಂಡಿಯಾಗೆ ಅವಾಗ ಅರ್ಜುನ್ ಅಣ್ಣ, ಅರ್ಜುನ್ ಅಲ್ಲಪ್ಪ ಅಂತ ಅವರು, ವಿ ಎಸ್ ವಿನೆ, ಅವರಿಬ್ರು ಇದು ಕರ್ನಾಟಕದಿಂದ. ಅವಾಗ
1: ನಿಮ್ಗೆ ಗೊತ್ತಿತ್ತ ಇದು ಸೆಲೆಕ್ಷನ್ ಆಗುತ್ತೆ ನ್ಯಾಷನಲ್ ಟೀಮಿಗೆ ಅನ್ನೋದು ನಿಮ್ಗೆ ಗೊತ್ತಿತ್ತಲ್ವಾ? ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ರಿ ಆ ಪಂದ್ಯಾವಳಿಗೆ?
0: ನಮ್ದೊಂದು ಟಾರ್ಗೆಟ್ ಇರುತ್ತಲ್ಲ ಈ ಟೂರ್ನಮೆಂಟ್, ನಮಗೆ ಫಸ್ಟೇ ಗೊತ್ತಿರುತ್ತೆ ಈ ಟೂರ್ನಮೆಂಟ್ ಇಂದಾನೆ ನೋಡಕ್ ಬರ್ತಾರೆ ಜನರು, ಈ ಟೂರ್ನಮೆಂಟ್ ಇಂದಾನೆ ನಿಮ್ಗೆ ಸೆಲೆಕ್ಟ್ ಮಾಡ್ತಾರಂತ. ಅವಾಗ ನಮ್ ಪ್ರಾಕ್ಟೀಸ್ ಹಂಗೆ ಇರುತ್ತೆ, ನಾವು ದಿನ ಮಿಸ್ ಮಾಡೋದೇ ಪ್ರಾಕ್ಟೀಸ್ ಮಾಡೋದು, ಡೈಲಿ ಹೋಗೋದ್ ಪ್ರಾಕ್ಟಿಸ್ ಇಲ್ಲ, ನಾವು ಏನಾದ್ರೂ ಆಡ್ಲೇಬೇಕು, ಕಂಟ್ರಿಗೆ ಆಡ್ಲೇಬೇಕು ಅಂತೇಳಿ ಆತರ ಪ್ರಾಕ್ಟೀಸ್. ಇದಕ್ಕೆ ಆ ಪ್ರಾಕ್ಟೀಸ್ ಮಾಡುವಾಗ ನಮಗೆ ಸೆಲೆಕ್ಟ್ ಆದ್ಮೇಲೆ ನನಗೆ ಗೊತ್ತಾಯ್ತು ಅವಾಗ ಸೆಲೆಕ್ಟ್ ಆಗಿದ್ದೀನಿ.
1: ಅಲ್ಲಿ ಬೆಸ್ಟ್ ಫಾರ್ವರ್ಡ್ ಮತ್ತೆ ಹೈಯೆಸ್ಟ್ ಸ್ಕೋರರ್ ಆಗಿರೋದ್ರಿಂದ
0: ಸೆಲೆಕ್ಟ್ ಆದೆ ನಾನು ವಾಪಸ್ ಹೋಗಕ್ಕೆ ಇಂಡಿಯಾ ಆಡಕ್ಕೆ. ಆದ್ರೂ ಅದಾಗಿದ ತಕ್ಷಣ ಕೋವಿಡ್ ಬಂದ್ಬಿಡ್ತು. ಕೋವಿಡ್ ಬಂದ್ಬಿಟ್ಟು ನಾನು 8 months ನಮ್ಮ ಮನೇಲಿ ಇದ್ದೆ,
1: ಪ್ರಾಕ್ಟೀಸ್
0: ಇಲ್ಲ. 3 months ಆಲ್ಮೋಸ್ಟ್ ನಾನು ಆ ಟೂರ್ನಮೆಂಟ್ ಆಡಿ ಒಂದು 15 days ಅಲ್ಲಿ ನಾನು ಮನೆಗೆ ವಾಪಸ್ ಬಂದೆ. ಕೋವಿಡ್ ನಾ 8 months ಪ್ರಾಕ್ಟೀಸೇ ಮಾಡಿಲ್ಲ. ಪುನಃ ಅದಾದ್ಮೇಲೆ 3 months ಪ್ರಾಕ್ಟೀಸ್ ಮಾಡಿ ಪುನಃ ಇಂಡಿಯಾ ಕ್ಯಾಂಪಿಗೆ ಕರೆದ್ರು ವಾಪಸ್.
1: 2021 2025 ನ್ಯಾಷನಲ್ಸ್ ಗೇಮ್ಸ್ ನಲ್ಲಿ ಭಾಗವಹಿಸಿ ಪದಕಗಳನ್ನ ಪಡೆದಿದ್ದೀರಲ್ಲ, ಯಾವ್ಯಾವ ಪದಕಗಳನ್ನ ಪಡೆದ್ರಿ ಮತ್ತೆ ಅಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿತ್ತು?
0: ನ್ಯಾಷನಲ್ ಗೇಮ್ಸ್ ಸುಮಾರು ವರ್ಷ ಆದ್ಮೇಲೆ ನಡೆಸಿದ್ರು. ಅವಾಗ ನಮ್ ಟೀಮಿಗೆ ಎಸ್ ವಿ ಸುನಿಲ್ ಅವರು ಅಂತ, ಅವರು ಇಂಟರ್ನ್ಯಾಷನಲ್ ಹಾಕಿ ಪ್ಲೇಯರ್, ಅವರು ಒಲಿಂಪಿಯನ್, ಅವರು ಕ್ಯಾಪ್ಟನ್ ಆಗಿ ನಮ್ಮ ಟೀಮ್ ಮಾಡಿ ಅವರೇ ಫಾರ್ಮ್ ಮಾಡಿ, ಟೀಮ್ ಕೋಚ್ ವಿನಯ್ ಅಂತ. ಅವಾಗ ಕರ್ನಾಟಕದ ಬೆಸ್ಟ್ ಪ್ಲೇಯರ್ ಏನಿದೆ ನ್ಯಾಷನಲ್ ಗೇಮ್ಸ್ ಹೆಂಗಂದ್ರೆ ಇಂಡಿಯಾದು ಟಾಪ್ 8 teams ಮಾತ್ರ, ಟಾಪ್ 8 states ಮಾತ್ರ, ಬೇರೆ ಸ್ಟೇಟಿಗೆ ಇಲ್ಲ. ಟಾಪ್ 8 ranking ಇರುತ್ತೆ, ಅವ್ರು ಮಾತ್ರ ಆಡ್ಬೇಕು.
1: ಎಲ್ಲಾ ರಾಜ್ಯದಿಂದ ಬರಲ್ಲ, ಟಾಪ್ 8 ಆರಿಸ್ತಾರೆ.
0: ಇವಾಗ ನ್ಯಾಷನಲ್ಸ್ ನಡೆಯುತ್ತೆ, ನ್ಯಾಷನಲ್ಸ್ ಅಲ್ಲಿ 28 teams 30 teams ಇರುತ್ತೆ, ಅದ್ರಲ್ಲಿ ಟಾಪ್ 8 ಸೆಲೆಕ್ಟ್ ಆಗ್ತಾರೆ. ಅದು ನ್ಯಾಷನಲ್ ಗೇಮ್ಸ್ ಆಡೋದು. ಅವಾಗ ಕರ್ನಾಟಕ ಒಂದ್ ಟೀಮ್ ಇತ್ತು, ಅದ್ರಿಗೆ ಅಲ್ಲಿಗೆ ಸೆಲೆಕ್ಟ್ ಆಗಿತ್ತು ಆಲ್ರೆಡಿ.
1: ಎಷ್ಟನೇ ಪ್ಲೇಸ್ ಇತ್ತು ಅವಾಗ ಕರ್ನಾಟಕ?
0: ಅವಾಗ ನಾವು ಕರ್ನಾಟಕ 3rd place ಬಂದಿತ್ತು ಪುಣೆದಲ್ಲಿ. ಫಸ್ಟ್ ಪಂಜಾಬ್ ಇದ್ದಿದ್ದು, ಸೆಕೆಂಡ್ UP ಏನಾಯ್ತು, ನಾವು 3rd ಬಂದ್ವಿ. ಅದರಿಂದ ನಾವು ನ್ಯಾಷನಲ್ ಗೇಮ್ಸ್ ಹೋಗಿದ್ ನೆಕ್ಸ್ಟ್, ನ್ಯಾಷನಲ್ಸ್ ಗಿಂತ ನೆಕ್ಸ್ಟ್ ಲೆವೆಲ್ ಇದು.
1: ಅದೇ ಸೇಮ್ ತಂಡ ಅಂದ್ರೆ ಈಗ ಕರ್ನಾಟಕ ತಂಡವನ್ನ ತಗೊಂಡ್ ಹೋಗ್ತಾರ ಅಥವಾ ಮಿಕ್ಸ್ಅಪ್ ಮಾಡ್ತಾರ ಎಲ್ಲಾ ರಾಜ್ಯದವ್ರ?
0: ಇಲ್ಲ ಇಲ್ಲ, ಕರ್ನಾಟಕದವ್ರು ಕರ್ನಾಟಕ ಟೀಮೇ ಹೋಗುತ್ತೆ. ಹಂಗೆ ಹೋಗಿ ಕರ್ನಾಟಕ ಹೋಗಿ ನ್ಯಾಷನಲ್ ಗೇಮ್ಸ್ ಹೋಗಿದ್ವಿ. ಅವಾಗ ಗುಜರಾತ್ ಅಲ್ಲಿ ನಡೆದಿತ್ತು. ನ್ಯಾಷನಲ್ ಗೇಮ್ಸ್ ಹೆಂಗಂದ್ರೆ ಸೇಮ್ ಇದೆ, ಇಂಟರ್ನ್ಯಾಷನಲ್ ಏಷ್ಯನ್ ಗೇಮ್ಸ್ ಆತರ ಹಿಂಗೆ ನಡೆಸ್ತಾರೆ, ಆತರ ನಮಗೆ ಎಕ್ಸ್ಪೀರಿಯನ್ಸ್ ಕೊಡಕ್ ಆತರ ನಡೆಸ್ತಾರೆ ನ್ಯಾಷನಲ್ ಗೇಮ್ಸ್. ಆಡಿ ನಾವು ಫೈನಲ್ಸ್ ಅಲ್ಲಿ ನಾವು UP ಜೊತೆ ಆಡಿದ್ವಿ. UP ಜೊತೆ ಶೂಟ್ ಔಟ್ ಅಲ್ಲಿ ಅಂದ್ರೆ ಸ್ಟ್ರೋಕ್, ಪೆನಾಲ್ಟಿ ಸ್ಟ್ರೋಕ್ ಬರುತ್ತೆ, ಅದ್ರಲ್ಲಿ ಗೆದ್ದಿದ್ದು ನಾವು ಗೋಲ್ಡ್ ಮೆಡಲ್. ಅದೇ ಫಸ್ಟ್ ಗೋಲ್ಡ್ ಮೆಡಲ್ ಕರ್ನಾಟಕಗೆ ಹಿಸ್ಟೋರಿಕ್ ನ್ಯಾಷನಲ್ ಗೇಮ್ಸ್ ಅಲ್ಲಿ, ಅದೇ ಫಸ್ಟ್ ಗೋಲ್ಡ್ ಮೆಡಲ್. ಅಂದ್ರೆ ಆ ಟೀಮ್ ಅಂದ್ರೆ ಇದೇ ಹೇಳು, ಟೀಮ್ ಗೇಮ್ ಅಂದ್ರೆ ನಾವು ಒಂದ್ ದಿವಸ ಚೆನ್ನಾಗಿ ಆಡಿಲ್ಲ ಅಂದ್ರೆ ಇನ್ನೊಂದ್ 9 ಚೆನ್ನಾಗಿ ಆಡ್ತಾರೆ, ಎಲ್ಲಾರು ಚೆನ್ನಾಗಿ ಆಡ್ತಾರೆ. ಆದ್ರೆ ಆ ರೀತಿ ಎಲ್ಲಾರು ಚೆನ್ನಾಗಿ ಆಡಿದ್ರು.
1: ಓವರ್ಆಲ್ ಆಗಿ ನೋಡಿದ್ರೆ ಇಡೀ ಟೀಮೇ ಸೆಲೆಕ್ಟ್
0: ಆಗುತ್ತೆ,
1: ಅದು ಮೇನ್ ಇಂಪಾರ್ಟೆಂಟ್.
0: ಅದೊಂದ್ ಗೆದ್ವಿ, ಗೋಲ್ಡ್ ಆಯ್ತು ನ್ಯಾಷನಲ್ ಗೇಮ್ಸ್. ಪುನಃ ಏನಾಯ್ತಂದ್ರೆ ನ್ಯಾಷನಲ್ ಗೇಮ್ಸ್ ಒಂದು 12 years ನಡೆದಿಲ್ಲ, 4 years ಒನ್ಸ್ ನಡೆಯೋದು, 12 years ಕಂಟಿನ್ಯೂಸ್ ನಡೆದಿಲ್ಲ. ಅದಕ್ಕೆ 22 ಅಲ್ಲಿ ಮಾಡ್ಬಿಟ್ಟು ಪುನಃ 23 ಅಲ್ಲಿ ನಡೆಸಿದ್ರು ಗೋವಾದಲ್ಲಿ. ಅದರಲ್ಲಿ ಪುನಃ ನಮ್ ಕರ್ನಾಟಕ ಟೀಮ್ ಇತ್ತು, ಕರ್ನಾಟಕ ನಾವು ಸಿಲ್ವರ್ ಆಯ್ತು ಅಲ್ಲಿ ಫೈನಲ್ಸ್ ಅಲ್ಲಿ, ನಾವು 2nd place ರನ್ನರ್ಸ್. ಪುನಃ 2025 ಉತ್ತರಾಖಂಡ್ ಅಲ್ಲಿ ನಡೆದು, ಪುನಃ ಉತ್ತರಾಖಂಡ್ ಅಲ್ಲಿ ನಡೆಯೋ ಗೋಲ್ಡ್. ಅದೇ 4 years ಒನ್ಸ್ ನಡೆಯೋದು, ಯಾಕಂದ್ರೆ ಮುಂಚೆ ನಡೆದಿದ್ದಿಲ್ಲ, ಅದಕ್ಕೆ ಕಂಟಿನ್ಯೂಸ್ ಮಾಡ್ಬಿಟ್ಟಿರೋದು ಆ ಟೂರ್ನಮೆಂಟ್.
1: ಹೊಸ ಹೊಸ ಆಟಗಾರ ಸಿಗ್ತಾರೆ
0: ಸಿಗ್ತಾರೆ ಅಂತ ಅವಾಗ ನಡೆಸಿದ್ರು. ಇದೊಂಥರ ನಮ್ದು ಕಂಟಿನ್ಯೂಸ್ ಆ ಟೀಮ್ ಮಾಡಿದ್ರ ಅಂದ್ರೆ ಗೋಲ್ಡ್ ಸಿಲ್ವರ್ ಗೋಲ್ಡ್ 3 ಕಂಟಿನ್ಯೂಸ್ ಆಗಿತ್ತು.
1: ಈ ರೀತಿ ಕಂಟಿನ್ಯೂ ಆಗೋದ್ರಿಂದ ಪ್ರಾಕ್ಟೀಸ್ ಚೆನ್ನಾಗಿರುತ್ತೆ ನಿಮಗೆ,
0: ಅದೊಂದು ಟಚ್ ಹೋಗಲ್ಲ.
1: 2022 ನಿಮ್ಮ ಕ್ರೀಡಾ ಬದುಕಿನ ಮಹತ್ವದ ಘಟ್ಟ ಅಂತ ಹೇಳ್ಬೋದು. ಭಾರತದ ಹಾಕಿ ಟೀಮ್ಗೆ ಆಯ್ಕೆಯಾಗಿ ಅಂತಾರಾಷ್ಟ್ರೀಯ ಟೂರ್ನಮೆಂಟ್ ಗೆ ಪಾದಾರ್ಪಣೆ ಮಾಡಿದ್ರಿ, ನೀವು ಅಲ್ಲಿ ಯಶಸ್ವಿ ಕೂಡ ಆದ್ರಿ, ಆ ಅನುಭವವನ್ನ ಹಂಚಿಕೊಳ್ಳಿ.
0: ಫಸ್ಟ್ ಇಂಡಿಯಾ ಟೀಮ್ ಸೆಲೆಕ್ಟ್ ಆದಾಗ ನನ್ ಹೋಗಿದ ತಕ್ಷಣ ನನಗೆ ಇಂಡಿಯಾ ಆಡಕ್ ಚಾನ್ಸ್ ಕೊಟ್ಟಿಲ್ಲ. ಹೋಗಿದ ತಕ್ಷಣ ನಾನು ಒಬ್ಬೊಬ್ಬರಿ ನಾನೊಂದು 6 ವೇಟ್ ಮಾಡಿದೆ ಇಂಡಿಯಾ ಟೀಮ್. 6 ನನಗೆ ವೇಟ್ ಮಾಡಿಸಿ ನನ್ 6 ಆದ್ಮೇಲೆ ನನಗೆ ಚಾನ್ಸ್ ಸಿಕ್ಕಿದ್ ಆಡಕ್ಕೆ.
1: ಮೊದ್ಲಿಗೆ ನಿಮ್ಗೆ ಆಯ್ಕೆ ಆಗಿದ್ದೀರಿ ಇಂಡಿಯಾ ಟೀಮಿಗೆ ಅಂತ ಒಂದು ಸುದ್ದಿ ಕೇಳಿದ್ರಲ್ಲ, ಅವಾಗ ನಿಮ್ಗೆ ಹೇಗಿತ್ತು ಅನುಭವ? ಯಾಕಂದ್ರೆ ನಿಮ್ಮ ಇಡೀ ಫ್ಯಾಮಿಲಿ ಹಾಕಿ ಆಟಗಾರರಾಗಿದ್ರು ಕೂಡ ಭಾರತದ ತಂಡಕ್ಕೆ ಆಯ್ಕೆ ಆಗಿರ್ಲಿಲ್ಲ.
0: ಅವಾಗ ನಾ ಏನ್ ಹೇಳ್ಬೇಕಂದ್ರೆ ಫಸ್ಟ್ ನನ್ ಅನೌನ್ಸ್ ಆಗಿದ ತಕ್ಷಣ ನಮ್ ಡ್ಯಾಡಿಗೆ ಕಾಲ್ ಮಾಡುದು, ಡ್ಯಾಡಿ ಮಮ್ಮಿ ಕಾಲ್ ಮಾಡಿ ಹೇಳಿದಾಗ ತುಂಬಾ ಖುಷಿ ಆಗಿದೆ. ಅವ್ರು ನಾನು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಕ್ಯಾಂಪ್ ಅಲ್ಲಿ ಇದ್ದೆ, ಕೆಂಗೇರಿಯಲ್ಲಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಕ್ಯಾಂಪ್. ಅಲ್ಲಿಂದ ಕಾಲ್ ಮಾಡಿದೆ ಮನೆಗೆ, ಈ ತರ ಸೆಲೆಕ್ಟ್ ಆಗಿದ್ದೀನಿ ಅಪ್ಪ ಅಮ್ಮ ಅಂತ. ಅವ್ರು ತುಂಬಾ ಖುಷಿ ಆಗಿದ್ರು, ಅಪ್ಪ ಅಮ್ಮ ಅಲ್ಲ, ನನಗೆಲ್ಲ ಒಂಥರ ಫೀಲಿಂಗ್. ಇಂಡಿಯಾ ಜರ್ಸಿ ಫಸ್ಟ್ ಟೈಮ್ ಹಾಕ್ತಿದ್ದೀನಿ ಅಂದ್ರೆ ಅದೊಂದು ಬೇರೆ ಫೀಲಿಂಗ್, ತುಂಬಾ ಪ್ರೌಡ್. ನಮ್ಮ ಅಪ್ಪ ಎಲ್ಲರಿಗೆ ಹೇಳ್ಕೊಂಡು, ಮಮ್ಮಿ ಎಲ್ಲರಿಗೆ ಹೇಳ್ಕೊಂಡು, ಡ್ಯಾಡಿ ಎಲ್ಲರಿಗೆ ಹೇಳ್ಕೊಂಡು, ಎಲ್ಲಾ ಕಡೆ ಇವಾಗ ಸೋಷಿಯಲ್ ಮೀಡಿಯಾ ಇತ್ತಲ್ಲ, ಎಲ್ಲಾ ಕಡೆ ಶೇರ್ ಮಾಡ್ಕೊಂಡು ಮಗಂಗಾಗಿದೆ ಮಗಂಗಾಗಿದೆ ಅಂತ.
1: ಬಹಳ ಖುಷಿ
0: ಆತರ. ನಾನು ಹಂಗೆ ಮನೆಗೆ ಹೋಗಿಲ್ಲ ಅಂದ್ರೆ ಟೂರ್ನಮೆಂಟ್ ಆಡ್ಬಿಟ್ಟು ಆಮೇಲೆ ವಾಪಸ್ ಮನೆಗೆ ಬಂದಿದ್ದು. ಮನೆಗೆ ಬಂದಾಗ ಮನೆಗೆ ಚಾಕ್ಲೇಟು ತಗೊಂಡು

0: ಬೇಕಾಗಿರೋ ಸ್ವೀಟು. ನಮ್ಮ ಮಮ್ಮಿ ಮಾಡೋ ಬಿರಿಯಾನಿ ನನಗೆ ತುಂಬಾ ಇಷ್ಟ. ಬಿರಿಯಾನಿ ಮಾಡಿಕೊಟ್ರು,
1: ಮಗ ಒಂದು ದೊಡ್ಡ ಸಾಧನೆ ಮಾಡಿದನಲ್ಲ ಅಂತ ಆ ಪಾಲಕರ ಕಣ್ಣಲ್ಲಿ ಆ ಒಂದು ಬೆಳಕಿರ್ತದಲ್ಲ, ಅದು ನಿಮ್ಗಿನ್ನೂ ಏನಾದ್ರೂ ಸಾಧಿಸ್ಬೇಕು ಅನ್ನೋದು ಉತ್ಸಾಹ ಬರುತ್ತೆ ಅಂತ.
0: ಇನ್ನೂ ಇನ್ನೂ ಆಡ್ಬೇಕು, ಇನ್ನೂ ಮಾಡ್ಬೇಕು ಅಂತ ಅವ್ರು ಇನ್ನೂ ಸಪೋರ್ಟ್ ತರ.
1: 2023 ಏಷ್ಯಾ ಕಪ್ ನಲ್ಲಿ ಭಾರತದ ಹಾಕಿ ತಂಡ ಬಂಗಾರದ ಪದಕ ಪಡೀತಲ್ಲಿ ಆ ತಂಡದಲ್ಲಿ ನೀವಿದ್ರಿ, ಆ ಅನುಭವವನ್ನ ಹಂಚಿಕೊಳ್ಳಿ.
0: ನಾವು ಹೋಗಿದ್ದು ಅದು ಫಸ್ಟ್ ಟೈಮ್ ಏಷ್ಯಾ ಕಪ್ ಆಡಕ್ಕೆ. ಅವಾಗ ಆಡುವಾಗ ನಮಗೊಂದು ಒಳ್ಳೆ ಟೀಮ್ ಅಂದ್ರೆ ಪಾಕಿಸ್ತಾನ. ಆ ಫೀಲಿಂಗ್ ಹೆಂಗಿತ್ತು ಅಂದ್ರೆ ಪಾಕಿಸ್ತಾನ ಜೊತೆ ಆಡೋ ಒಂದು ಬೇರೆ ತರ ಜೋಶು, ಪ್ಲಸ್ ಸ್ವಲ್ಪ ಭಯನೂ ಇರುತ್ತೆ.
1: ಎಲ್ಲ ಆಟದಲ್ಲೂ ಹಾಗೆ
0: ಎಲ್ಲ ರೈವಲ್ರಿ ಹಂಗಿರುತ್ತೆ.
1: ಹೌದು,
0: ಮತ್ತೆ ಫ್ಯಾನ್ಸ್ ಆ ಜಾಗದ ನೋಡಿದ್ರೆ ಅರ್ಧ ಜಾಗದಲ್ಲಿ ಇಂಡಿಯನ್ಸ್ ಕೂತಿದ್ರು, ಅರ್ಧ ಸ್ಪೇಸ್ ಅಲ್ಲಿ ಫುಲ್ ಪಾಕಿಸ್ತಾನಿ ಅವ್ರು ಕೂತಿದ್ರು, ಹಂಗೆ ಕಿರ್ಚಾಡ್ತಿದ್ರು ಫ್ಯಾನ್ಸ್. ಅದೊಂದು ಫೀಲಿಂಗೇ ಬೇರೆ. ಅವ್ರ ಮೇಲೆ ಗೆದ್ದಿ ನಾವು ಗೋಲ್ಡ್ ಮೆಡಲ್ ಆಯ್ತಲ್ಲ, ಬೇರೆ ಲೆವೆಲ್ ಫೀಲಿಂಗ್. ಅದು ಬಹಳ ಖುಷಿ.
1: ಆ ರೋಚಕ ಕ್ಷಣಗಳನ್ನ ನೆನಪಿಸಿಕೊಳ್ಳೋದಾದ್ರೆ
0: ಬೇರೆ ಲೆವೆಲ್ ಫೀಲಿಂಗ್ ಐತೆ ಅಂದ್ರೆ ಅದು ಹೇಳಕ್ಕಾಗಲ್ಲ ಹೆಂಗೆ ಅಂತಾರೆ. ಅವಾಗ ಫೀಲಿಂಗ್ ಅದು ಬೇರೆ ತರ ಇರುತ್ತೆ, ಬಾಡಿ ಎಲ್ಲ ಒಂಥರ ಫುಲ್ ಲೂಸ್ ಆಗ್ಬಿಡುತ್ತೆ, ಬೇರೆ ತರ ಇತ್ತು, ಹೇಳಕ್ಕಾಗಲ್ಲ.
1: ಪೋಡಿಯಂ ನಲ್ಲಿ ಭಾರತ ಫಸ್ಟ್ ಪ್ಲೇಸ್ ಅಂದಾಗ ನೀವೆಲ್ಲ ಹೋಗಿ ನಿಲ್ತಿರಲ್ಲ, ಆ ಕ್ಷಣ ಹೇಗೆ?
0: ನಾವು ಪೋಡಿಯಂ ಅಲ್ಲಿ ನಿಂತಿರುವಾಗ ಮೆಡಲ್ ಕೊಡುವಾಗ ಅವ್ರು ನ್ಯಾಷನಲ್ ಅಂತ ಮುಂದೆ ಹಾಕ್ತಾರೆ, ಅವಾಗ ಫೀಲಿಂಗ್ ಏನೋ ಒಂಥರ ಕಣ್ಣಲ್ಲಿ ನೀರ್ ಬರೋ ತರ ಪ್ರೌಡ್ ಫೀಲಿಂಗ್. ಅವಾಗ
1: ಪ್ರತಿಯೊಬ್ಬರಿಗೂ ಕೊರಳಿಗೆ ಮೆಡಲ್ ಹಾಕ್ತಿರ್ತಾರೆ.
0: ಹೌದು, ಎಲ್ಲರಿಗೆ ಮೆಡಲ್ ಹಾಕ್ತಾರೆ, ಗೋಲ್ಡ್ ಮೆಡಲ್ ಹಾಕ್ತಾರೆ ಅವಾಗ.
1: ಹಾಗೆ ನೀವು 2024 ಚೀನಾದಲ್ಲಿ ನಡೀತಲ್ಲ ಏಷ್ಯನ್ ಚಾಂಪಿಯನ್ ಟ್ರೋಫಿಯಲ್ಲೂ ಕೂಡ ಭಾರತ ಬಂಗಾರದ ಪದಕವನ್ನ ಪಡೆದಿತ್ತು, ಆ ಟೂರ್ನಮೆಂಟ್ ಕುರಿತಾಗಿ ಹಂಚಿಕೊಳ್ಳಿ.
0: ಆ ಟೂರ್ನಮೆಂಟ್ ಅಂದ್ರೆ ನಂದು ಫಸ್ಟ್ ಮೇಜರ್ ಟೂರ್ನಮೆಂಟ್, ಅದು ದೊಡ್ಡ ಟೂರ್ನಮೆಂಟ್. ಆ ಟೂರ್ನಮೆಂಟ್ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿ ದೊಡ್ಡ ಟೂರ್ನಮೆಂಟ್ ನನಗೆ ಲೈಫ್ ಅಲ್ಲಿ ಫಸ್ಟ್ ಟೈಮ್. ಅಲ್ಲಿ ಹೋಗಕ್ಕೆ ಸ್ವಲ್ಪ ಹೆದರಿಕೆನೂ ಇತ್ತು, ನರ್ವಸ್ನೆಸ್ ಇತ್ತು ಸ್ಟಾರ್ಟಿಂಗ್ ಅಲ್ಲಿ. ಆಮೇಲೆ ಆಡ್ತಾ ಆಡ್ತಾ ಟ್ರಸ್ಟ್ ಮಾಡ್ಕೊಂಡು ನನ್ನ ಮೇಲೆ, ಮತ್ತೆ ನಮ್ ಟೀಮ್ ಚೆನ್ನಾಗಿತ್ತು.
1: ಯಾರು ಇದ್ರು ಟೀಮ್ ನಲ್ಲಿ?
0: ಟೀಮ್ ಅಲ್ಲಿ ನನ್ನ ಕರ್ನಾಟಕದಿಂದ ನಾನು ಒಬ್ಬನೇ ಇದ್ದೆ, ಬಾಕಿ ಎಲ್ಲ ಹರ್ಮನ್ ಪ್ರೀತ್, ಹಾರ್ದಿಕ್, ಮನ್ಪ್ರೀತ್ ಸಿಂಗ್ ಅವರೆಲ್ಲ ಇದ್ರು ಟೀಮ್ ಅಲ್ಲಿ.
1: ಹೇಗಿತ್ತು ಅವರ ಸಹಕಾರ? ಈಗ ಮೊದ್ಲಿಗೆ ಅವರೆಲ್ಲ ದೊಡ್ಡ ದೊಡ್ಡ ಒಲಿಂಪಿಯನ್ಸ್ ಎಲ್ಲ ಅವರು, ಅವರು ಒಟ್ಟಿಗೆ ಆಡುವಾಗ ನೀವು ಜಸ್ಟ್ ಪಾದಾರ್ಪಣೆ ಮಾಡಿರ್ತೀರಿ.
0: ಅದೇ ಈ ಟೀಮ್ ಗೇಮ್ ಅಲ್ಲಿ ಇನ್ನೊಂದು ಏನ್ ಒಳ್ಳೇದಂದ್ರೆ, ಈ ಸೀನಿಯರ್ ಪ್ಲೇಯರ್ಸ್ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಇರ್ತಾರಲ್ಲ, ಅವರಿಂದ ಕಲಿಯಕ್ ಸಿಗತ್ತೆ. ಮತ್ತೆ ನಾವು ನರ್ವಸ್ ಇರುವಾಗ ಅವ್ರು ನಮಗೆ ಸಪೋರ್ಟ್ ಮಾಡ್ತಾರೆ, ಚೆನ್ನಾಗಾಡು, ಪರವಾಗಿಲ್ಲ ಮಾಡು, ಹೇಳ್ಕೊಡ್ತಾರೆ. ನಾವ್ ಅವ್ರ ಪಕ್ಕದಲ್ಲಿ ನಿಂತರೆ ಹೌದು ಇವ್ರ ಸಪೋರ್ಟ್ ಇದ್ದಾರೆ, ನಾವು ಚೆನ್ನಾಗಿ ಆಡ್ಬೋದು ಅಂತ ಆ ತರ ಫೀಲಿಂಗ್ ಅವ್ರು ಮಾಡ್ತಾರೆ, ಒಂದ್ ಫ್ಯಾಮಿಲಿ ತರ ಫೀಲಿಂಗ್ ಇರುತ್ತೆ ಟೀಮ್ ಅಲ್ಲಿ. ಚೈನಾದಲ್ಲಿ ಹುಲನ್ಬೂರ್ ಸಿಟಿ ಅಂತ, ಟ್ರಾವೆಲಿಂಗ್ ತುಂಬಾ ದೂರ, 36 hours ಏನೋ ಫ್ಲೈಟ್, ತುಂಬಾ ದೂರ ಜಾಗ ಅದು ಚೈನಾದಲ್ಲಿ. ಫೈನಲ್ಸ್ ನಾವು ಚೈನಾ ಮೇಲೆನೆ ಆಡಿದ್ವಿ, 1-0 ಗೆದ್ದಿದ್ವಿ ನಾವು ಫೈನಲ್ಸ್. ತುಂಬಾ ಚೆನ್ನಾಗಿತ್ತು ಆ ಟೂರ್ನಮೆಂಟ್,
1: ಟಫ್
0: ಕಾಂಪಿಟೇಷನ್ ಇತ್ತು ಅದು. ಮತ್ತೆ ಪಾಕಿಸ್ತಾನ ಮೇಲೆ ಲೀಗಲ್ ಆಡಿದ್ವಿ ನಾವು, ಪಾಕಿಸ್ತಾನ ಮೇಲೆ ಗೆದ್ದಿದ್ವಿ ನಾವು 2-1 ಗೆದ್ದಿದ್ವಿ ಪಾಕಿಸ್ತಾನ ಮೇಲೆ. ಅದೇ ನನ್ನ ಫಸ್ಟ್ ಟೂರ್ನಮೆಂಟ್. ಎಲ್ಲ ಏಷ್ಯನ್ ಕಂಟ್ರೀಸ್, ಟಾಪ್ ಏಷ್ಯನ್ ಕಂಟ್ರೀಸ್, ಇಂಡಿಯಾ, ಪಾಕಿಸ್ತಾನ್, ಜಪಾನ್, ಕೊರಿಯಾ, ಚೈನಾ, 6 teams ಇತ್ತು.
1: ಅದರಲ್ಲಿ ಭಾರತ
0: ಚಾಂಪಿಯನ್ ಆಗಿದ್ರು.
1: ಕಳೆದ ವರ್ಷ ಸುಲ್ತಾನ ಅಜಲಾನ್ ಶಾ ಇಂಟರ್ನ್ಯಾಷನಲ್ ಹಾಕಿ ಟೂರ್ನಮೆಂಟ್ ಬೆಳ್ಳಿಯ ಪದಕವನ್ನ ಪಡೀತು ಭಾರತ ತಂಡ, ಆ ಅನುಭವ ಹಂಚಿಕೊಳ್ಳಿ ಹೇಗಿತ್ತು?
0: ಹೆಂಗಂದ್ರೆ ಅಜಲಾನ್ ಶಾ ಹೋಗ್ತಾ ಹೋಗ್ತಾ ನಾ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ, ನಾ ಸ್ವಲ್ಪ ಆಡಿ ನನಗೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇತ್ತು ಆ ಟೂರ್ನಮೆಂಟ್ ಆಡಕ್ಕೆ. ಮತ್ತೆ ಮಲೇಷ್ಯಾ ಆಡಕ್ಕೆ ನನ್ನ ಫಸ್ಟ್ ಟೈಮ್, ಆ ವೆದರ್ಗೆ, ಆ ಜಾಗ. ಆ ಟೂರ್ನಮೆಂಟ್ ತುಂಬಾ ಚೆನ್ನಾಗಿತ್ತು, ಯಾಕಂದ್ರೆ ನಮ್ದು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು. ನಾವು ಬೆಲ್ಜಿಯಂ ಜೊತೆನೂ ಚೆನ್ನಾಗಿ ಆಡಿದ್ವಿ, ಮಲೇಷ್ಯಾಗೆ ಓಡಿದ್ವಿ, ಕೊರಿಯಾಗೆ ಓಡಿದ್ವಿ.
1: ಅಜಲಾನ್ ಶಾ ಟೋಪಿ ಅಂತಂದ್ರೆ ಎಷ್ಟು ಕಂಟ್ರಿ ಬಂದಿರ್ತದೆ ಅಲ್ಲಿ?
0: ಅದು 8 countries ಅಂತ, ಇನ್ವಿಟೇಷನಲ್ ಟೂರ್ನಮೆಂಟ್ ಅದು, ಸ್ಪೆಷಲಿ ಇನ್ವಿಟ್ ಮಾಡಿ ಕರೆಯೋದು. ಅವಾಗ ನಾ ಆಡುವಾಗ ಇಂಡಿಯಾ, ಮಲೇಷ್ಯಾ, ನ್ಯೂಜಿಲೆಂಡ್, ಬೆಲ್ಜಿಯಂ, ಕೊರಿಯಾ ಮತ್ತೆ ಜಪಾನ್. ನಾವು ಬೆಲ್ಜಿಯಂ ಜೊತೆ ಆಡಿದ್ವಿ, ಅದು ವರ್ಲ್ಡ್ ರ್ಯಾಂಕಿಂಗ್ 1 ಅದು ಬೆಲ್ಜಿಯಂ. ಅದೇ ಹಾಕಿದಲ್ಲಿ ಗೆಲ್ಲೋದು ಸೋಲೋದು ಇದ್ದೇ ಇರುತ್ತೆ, ಹೇಳಕ್ಕಾಗಲ್ಲ. ನಾವು ನಮ್ಮ 100% ಕೊಡ್ತೀವಿ, ರಿಸಲ್ಟ್ ಒಂದೊಂದ್ಸತಿ ಸೋತ್ ಹೋಗ್ಬಿಡ್ತೀವಿ, ಒಂದ್ಸತಿ ಗೆಲ್ತೀವಿ. ಆದ್ರೂ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ನಮ್ಮ ಟೀಮ್ದು,
1: ಬಹಳ ಟಫ್ ಕಾಂಪಿಟೇಟರ್ ಆಗಿದ್ರು, ಹಾಗಾಗಿ ಬೆಳ್ಳಿಯ ಪದಕವನ್ನ ಗೆದ್ರಿ ಅಂತ ಹೇಳ್ಬೋದು.
0: ಆ ಟೂರ್ನಮೆಂಟ್ ಅಲ್ಲಿ ನನಗೆ ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ಕಿತ್ತು, ಕೊರಿಯಾ ಜೊತೆ ಆಡುವಾಗ 1-0 ಗೆದ್ದಿದ್ವಿ ನಾವು ಕೊರಿಯಾ ಜೊತೆ, ಅವಾಗ ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ಕಿತ್ತು ನನಗೆ ಆ ಮ್ಯಾಚ್ ಅಲ್ಲಿ.
1: ನೀವು ಈಗ ಡಿಫೆಂಡರ್, ಮಿಡ್ ಫೀಲ್ಡರ್, ಹೇಗದು ಮಿಡ್ ಫೀಲ್ಡರ್ ಅಂತಂದ್ರೆ?
0: ಮಿಡ್ ಫೀಲ್ಡರ್ ಹೇಗಂದ್ರೆ ನಮ್ ಡಿಫೆನ್ಸ್ ಇಂದ ಅಟ್ಯಾಕರ್ ಯಾರು ಇರ್ತಾರ, ಡಿಫೆನ್ಸ್ ಇರೋದು ಅವ್ರನ್ ಮತ್ತೆ ಅಟ್ಯಾಕರ್ ನ ಮಧ್ಯದಲ್ಲಿ ಕನೆಕ್ಟ್ ಮಾಡೋನು. ಮಿಡ್ ಫೀಲ್ಡರ್ ಕೆಲಸ ಏನಂದ್ರೆ ಅವ್ನ ಟೀಮ್ಗೋಸ್ಕರ ಟ್ಯಾಕಲು ಮಾಡ್ಬೇಕು ಮತ್ತೆ ಗೋಲು ಮಾಡ್ಬೇಕು, ಎರಡು ಕೆಲಸ ಮಾಡ್ಬೇಕು ಮಿಡ್ ಫೀಲ್ಡರ್,
1: ಎರಡು ಕೆಲಸ
0: ಆಗ್ಬೇಕು ಆತರ.
1: ಮೇನ್ ಇಂಪಾರ್ಟೆಂಟ್
0: ಆತರ.
1: ರಾಹಿಲ್ ಅವರೇ, ಇಲ್ಲಿವರೆಗೆ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಶಸ್ವಿ ಕ್ರೀಡಾಪಟು ಹಾಕಿಯಲ್ಲಿ, ಮುಂದಿನ ಗುರಿ ಏನ್ ನಿಮ್ದು?
0: ನಂದು ಮುಂದಿನ ಏನಂದ್ರೆ ನಾನು ಪುನಃ ಇಂಟರ್ನ್ಯಾಷನಲ್ ಆಡಬೇಕು ಅಂತ ನನಗೊಂದು ಆಸೆ. ಈಗ ವಾಪಸ್ಸು ನಾನು ಇಂಜುರಿ ಆಗಿತ್ತಂತ ಸ್ವಲ್ಪ ನಾನು ಡ್ರಾಪ್ ಆಗಿದ್ದೀನಿ, ಈಗ ನಾನು ಪುನಃ ಕಮ್ ಬ್ಯಾಕ್ ಮಾಡ್ಬೇಕು ಅಂತ ನಾನು ಏಮ್. ಈಗ ಟಾರ್ಗೆಟ್ ಅದೇ ಇರೋದು ನಂದು. ವಾಪಸ್
1: ಪಂದ್ಯಾವಳಿ ಆಡುವಾಗ
0: ಮಸಲ್ ಇಂಜುರಿ ಆಯ್ತು, ಆಡುವಾಗಲೇ ಇಂಜುರಿ ಆಯ್ತು, ಅವಾಗ ಅದನ್ನ ಟ್ರೀಟ್ಮೆಂಟ್ ತಗೊಂಡು ಹೀಲ್ ಆಗ್ತಿದೆ ಈಗ.
1: ಕೊನೆಯದಾಗಿ ಒಂದು ಪ್ರಶ್ನೆ ರಾಹಿಲ್.

0: ಲೋರೆ, ಭಾರತದ ಹಾಕಿ ಭವಿಷ್ಯ ಹೇಗಿದೆ? ಈವರೆಗೆ ಭಾರತ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ 13 ಪದಕಗಳನ್ನ ಪಡೆದಿದೆ. ಅದರಲ್ಲಿ 8 ಬಂಗಾರ, 1 ಬೆಳ್ಳಿ, 4 ಕಂಚು ಪಡೆದಿದೆ. ಟೋಕಿಯೋ ಮತ್ತೆ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಕಂಚಿನ ಪದಕವನ್ನ ಪಡ್ಕೊಂಡಿದೆ. ಸೊ ನಮ್ಮ ಭಾರತದ ಹಾಕಿ ಭವಿಷ್ಯ ಮುಂದೆ ಹೇಗಿದೆ?
1: ನಮ್ಮ ಭಾರತದ ಭವಿಷ್ಯ ತುಂಬಾ ಚೆನ್ನಾಗಿದೆ ಮುಂದೆ. ಯಾಕಂದ್ರೆ ಈಗೀಗ ಗೌರ್ಮೆಂಟ್ ತುಂಬಾ ಸಪೋರ್ಟ್ ಮಾಡ್ತಿದೆ ಹಾಕಿಗೆ. ಸೆಂಟ್ರಲ್ ಗೌರ್ಮೆಂಟ್ ಆಗ್ಲಿ, ಸ್ಟೇಟ್ ಗೌರ್ಮೆಂಟ್ ಆಗ್ಲಿ, ಸಪೋರ್ಟ್ ಅಂದ್ರೆ ಸ್ಪೆಷಲೈಸ್ ಟ್ರೈನಿಂಗು, ಸ್ಪೆಷಲೈಸ್ ಡಯಟ್, ಮತ್ತೆ ಸ್ಪೆಷಲೈಸ್ ಕೋಚಸ್ ಅವರಿದ್ದು, ಮತ್ತೆ ಟ್ರೈನಿಂಗ್ ಫೆಸಿಲಿಟೀಸ್ ತುಂಬಾ ಚೆನ್ನಾಗಿದೆ ಈಗ. ಮತ್ತೆ ಟ್ರೈನಿಂಗ್ ಫೆಸಿಲಿಟೀಸ್ ಬರೀ ಟಾಪ್ ಲೆವೆಲ್ಗಿಲ್ಲ, ಟ್ರೈನಿಂಗ್ ಫೆಸಿಲಿಟೀಸ್ ಗ್ರಾಸ್ ರೂಟ್ ಲೆವೆಲ್, ಚಿಕ್ಕದವರಿಂದ ಟ್ರೈನಿಂಗ್, ಅವ್ರ ಒಂದು 10 ಇಯರ್ಸ್ ಅವ್ರು ರೆಡಿ ಆಗ್ತಾರೆ. ಆ ತರ ಫೆಸಿಲಿಟೀಸ್ ತುಂಬಾ ಚೆನ್ನಾಗಿದೆ ಈಗ, ತುಂಬಾ ಚೆನ್ನಾಗಿ ಮಾಡೋರೆ. ಮತ್ತೆ ಹಾಕಿಗೋಸ್ಕರ ಹಾಕಿ ಇಂಡಿಯಾ ಲೀಗು, IPL ತರನೇ ಸೇಮ್ ಹಾಕಿ ಇಂಡಿಯಾ ಲೀಗು ಇದೆ, ಅದು ನಡೆಸ್ತವ್ರೆ. ಹೆಂಗೆ IPL ಇಂದ ಕ್ರಿಕೆಟ್ ತುಂಬಾ ಹೆಲ್ಪ್ ಆಯ್ತು, ತುಂಬಾ ಇನ್ಕ್ರೀಸ್, ಆತರ ಹಾಕಿ ಇಂಡಿಯಾ ಲೀಗು ಸ್ಟಾರ್ಟ್ ಮಾಡಿದ್ದಾರೆ.
0: ಅಂದ್ರೆ ಒಂದು ಕ್ರೀಡೆ ಬೆಳಿಬೇಕಂದ್ರೆ ಲೀಗ್ ಹಂತದ ಪಂದ್ಯಾವಳಿಗಳು ನಿರಂತರವಾಗಿ ನಡೀತಾ ಇರಬೇಕು.
1: ಯಾಕಂದ್ರೆ ಈ ಲೀಗ್ ನಡೆದ್ರೆ ಫಾರಿನ್ ಇಂದ ಪ್ಲೇಯರ್ಸ್ ಬರ್ತಾರೆ, ಮತ್ತೆ ಇಂಡಿಯಾ ಪ್ಲೇಯರ್ಸ್ ಇರ್ತಾರೆ, ಅವರಿಂದ ಕಲಿಯಕ್ ತುಂಬಾ ಇರುತ್ತೆ. ನಮ್ಮಿಂದನೂ ಅವ್ರು ಕಲಿತಾರೆ, ಅವರಿಂದ ನಾವು ಕಲಿತಾರೆ, ಹಾಗಾಗಿ ಗೇಮ್ ಇಂಪ್ರೂವ್ ಆಗುತ್ತೆ. ಹಾಗಾಗಿ ಇವಾಗ ಭಾರತದ ಹಾಕಿ ಇಂಪ್ರೂವ್ ಆಗುತ್ತೆ ಹಂಗೆ ಲೀಗ್ ಇಂದ.
0: ಈಗ ಒಬ್ಬ ಕ್ರೀಡಾಪಟು ಹಾಕಿಯನ್ನ ವೃತ್ತಿಯಾಗಿ ತೆಗೆದುಕೋಬೇಕು ಅಂತ ಅನ್ಕೊಂಡ್ರೆ ಬಹುಮುಖ್ಯವಾಗಿ ಏನ್ ಬೇಕು ಅವ್ರಿಗೆ?
1: ನಾ ಹೇಳೋದು ಮೈಂಡ್ ಸೆಟ್ ಬೇಕು, ತಲೆ ಬೇಕು. ಯಾಕಂದ್ರೆ ನೀವು ಹಾಕಿ ಸ್ಟಾರ್ಟ್ ಮಾಡಿದ ತಕ್ಷಣ ನಿಮ್ಗೆ ಏನ್ ಸಿಗಲ್ಲ, ಕಷ್ಟಪಡ್ಬೇಕು, ತುಂಬಾ ಕಷ್ಟಪಡ್ಬೇಕು. ನೀವು ಇದೊಂದು ಟೀಮ್ ಗೇಮು, ಅಷ್ಟು ವರ್ಷ ಕಷ್ಟಪಟ್ಟು ನಿಮ್ ಒಂದು ಹಾರ್ಡ್ ವರ್ಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ.
0: ಅಂದ್ರೆ ನಮ್ಮನ್ನು ನಾವು ಗುರುತಿಸ್ಕೋಬೇಕಂದ್ರೆ ಶ್ರಮ ಬಹಳ ಪಡಬೇಕು.
1: ಹೌದೌದು,
0: ಒಳ್ಳೇದು. ಮೊಹಮ್ಮದ್ ರಾಹಿಲ್ ಮೌಸಿನ್ ಅವರೇ, ನಿಮ್ಮ ಕ್ರೀಡಾ ಸಾಧನೆಯ ಕುರಿತಾಗಿ ಮಾತಾಡ್ತಾ ಮಾತಾಡ್ತಾ ಸಮಯ ಹೋಗಿದ್ದೆ ಗೊತ್ತಾಗ್ಲಿಲ್ಲ ನಮಗೆ. ನಿಮ್ಮ ಯಶಸ್ವಿ ಕ್ರೀಡಾ ಬದುಕು ನಮ್ಮ ಯುವ ಜನತೆಗೆ ದಾರಿದೀಪವಾಗ್ಲಿ. ನಿಮ್ಮ ಕ್ರೀಡಾ ಬದುಕಿನ ಕುರಿತಾಗಿ ಇಲ್ಲಿವರೆಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ.
1: ಥ್ಯಾಂಕ್ ಯು.

0: ಅಂತಾರಾಷ್ಟ್ರೀಯ ಹಾಕಿ ಆಟಗಾರರು ಹಾಗೂ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರಾದ ಮೊಹಮ್ಮದ್ ರಾಹಿಲ್ ಮೌಸಿನ್ ಜೊತೆಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತಿ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಧಾರವಾಡ.
2: ಬೆಳಕು ಹರಿಯುತ್ತಿದ್ದಂತೆಯೇ ಹರಿಸಿದ್ದೇವೆ ನಾದ ನದಿ, ಜೀಕುತ್ತಲೇ ಇದ್ದೇವೆ ಜಾನಪದದ ಜೋಕಾಲಿ, ತಂದಿದ್ದೇವೆ ಹೊತ್ತು ಹೊತ್ತಿಗೆ ಸುದ್ದಿ ಸಮಾಚಾರ, ರೈತರಿಗೆ ಮಾಹಿತಿ ಸಾರ, ಹಚ್ಚಿ ಕಳಿಸಿದ್ದೇವೆ ನಿಮ್ಮ ಕೋರಿಕೆಯ ಹಾಡಿಗೆ ರೆಕ್ಕೆ.
3: ನಿಲ್ಲುಸಿರಿ ಸವಿಗಾನ, ಎದೆ ಜಲ್ಲೆನೆ ಹೂವಿನ ಬಾಣ.
2: ಗಟ್ಟಿಗೊಳಿಸಿದ್ದೇವೆ ನಟ ಸಾರ್ವಭೌಮನ ನೆನಪು.
4: ಚಿತ್ರರಂಗಕ್ಕೆ ಬಂದವರಾದ್ರಿಂದ ನಮಗೆ ತಾಯಿ ಮನೆ ಅದು.
2: ಎಷ್ಟೊಂದು ವಿಷಯ, ಏನೆಲ್ಲಾ ಕಾರ್ಯಕ್ರಮ. ಜನ ಮೆಚ್ಚಿದ ವಾಣಿ ಆಕಾಶವಾಣಿ, ದೇಶ ಮೆಚ್ಚಿದ ವಾಣಿ ಆಕಾಶವಾಣಿ.
5: ಇದು ಸಮಯ, ಇದು

0: ಆಕಾಶವಾಣಿ ಧಾರವಾಡ ಶ್ರೋತೃಗಳೇ, ಸಮಯ ಹೊಂದಿಸಿಕೊಳ್ಳಿ. ಸಮಯ ಸರಿಯಾಗಿ 10:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: 35 years of clinical excellence with compassion.
2: From life-saving emergencies to advanced cardiac and multi-specialty expertise,
1: Bengaluru has placed its trust in one name.
2: Choose the care Bengaluru believes in.
1: Call 968-668-60310. Fortis Hospital, Cunningham Road. With you for life.
3: Akashavani, Dharavada. ರಂಗನಾಟಕ ರಣದುಂದುಭಿ. ರಚನೆ ಖ್ಯಾತ ಹಾಸ್ಯ ಚಕ್ರವರ್ತಿ ಎನ್ಎಸ್ ರಾವ್. ನಿರ್ದೇಶನ ಚನ್ನಬಸಪ್ಪ ಕಾಳೆ. ಪ್ರಸ್ತುತಪಡಿಸುತ್ತಾರೆ ಹುಬ್ಬಳ್ಳಿಯ ಶ್ರೀ ನಟರಾಜ ಕಲಾಬಳಗದ ಸದಸ್ಯರು. ಕೇಳಿ ಐತಿಹಾಸಿಕ ರಂಗನಾಟಕ ರಣದುಂದುಭಿ.

0: யாரோ யாரோ யாரு தாய் நேனு? ஏக்கி பிரகாட மௌன, ஏக்கி பிரளய பிரக்யம்லாத வதன. ஈ மகா மௌன முறிது மாத்தாடு மாத்தே.
1: பௌரவா, பௌரவா,
0: கம்பனி ஹரிசதிரு தாயி, நின்ன ஹிருதயாந்தராளத கலவளவேனு ஹேளு. ஈ நிஷாராத்திரி எல்லு உஷையಂತೆ ಉಜ್ವಲ ಪ್ರಭೆಯ ಹೊತ್ತು ನಿಂತಿರುವೆ. ಈ ನಡುರಾತ್ರಿಯಲ್ಲಿ ಕಡು ಕ್ಲೇಶ ಭರಿತಳಾಗಿ ಈ ಪೌರವನಲ್ಲಿ ಏನನ್ನು ಬೇಡಲು ಬಂದೆ ತಾಯಿ? ಅಬ್ಬಾ, ಬಿಚ್ಚು ಹೃದಯದಿಂದ ಅರ್ಹತೆ ನನ್ನ ಹೃದಯಕ್ಕೆ ದುಃಖದ ಕಾಳ್ಗಿಚ್ಚಿಡುವುದೇ ಮಾತೆ. ನೀನಾರು ತಾಯಿ?
1: ಅಯ್ಯೋ, ನನ್ನ ದೌರ್ಭಾಗ್ಯವೇ, ಅರಳಿದ ಹೂವಿಗೆ ಬಳ್ಳಿಯ ನೆನಪೆ ಅಳಿಸಿ ಹೋಯಿತೆ.
0: ಅಂದರೆ?
1: ನಾನು ಮಗು, ನಿನ್ನ ತಾಯಿ.
0: ನನ್ನ ತಾಯಿ? ನನ್ನ ತಾಯಿ ಭಾರತಾಂಬೆಯೇ, ಈ ಅಖಂಡ ಭರತ ಖಂಡದ ರಾಷ್ಟ್ರ ಮಾತೆಯೇ. ಅಮ್ಮ, ಇದೇನು ನಿನ್ನ ದುರವಸ್ಥೆ ತಾಯಿ? ಭಗ್ನತೆಯ ಗರ್ಭ ಕೋಸಿದೆಂದು ಭವಿಷ್ಯದ ಉದ್ವಿಗ್ನತೆಯ ಪ್ರತಿಮೆಯಂತೇಕ ನಿಂತೆ ಶ್ವೇತಾಂಬರ ಧಾರಣಿಯಾಗಿ? ಈ ಧರಣಿಯ ಜನನಿಯಾಗಿ ಕೇಳಿದ್ದನ್ನು ಕ್ಷಣ ಮಾತ್ರದಲ್ಲಿ ನೀಡುತ್ತಿದ್ದ ಈ ನಿನ್ನ ಕರಗಳು ಬೇಡುವಂತಾಯಿತೆ ಮಾತೆ. ಮಸ್ತಕ ಪೀಠದ ಮೇಲೆ ವಿರಾಜಿಸುತ್ತಿದ್ದ ನವರತ್ನ ಖಚಿತ ಮುಕುಟ ಉರುಳಿ ಮುಕ್ತ ಕೇಶಿಯಾಗಿ ನಿಂತೆಯ ತಾಯಿ. ಅಖಂಡ ಭರತ ಖಂಡದ ಸಾಮ್ರಾಜ್ಯ ಲಕ್ಷ್ಮಿಯನ್ನು ಭಿಕ್ಷುಕಿಯ ವೇಷದಲ್ಲಿ ಕಾಣುವ ದುರ್ಗತಿ ಭಾರತೀಯರಿಗೆ ಪ್ರಾಪ್ತಿಯಾಯಿತೆ. ಅಯ್ಯೋ ಅಯ್ಯಯ್ಯೋ, ಕಾಣುತ್ತಿರುವ ಕಂಗಳು ಸಿಡಿಯಬಾರದೆ, ದುರ್ಬರ ದಾರುಣ ಯಾತ್ರೆಯಿಂದ ನನ್ನೆದೆ ಒಡೆಯಬಾರದೆ. ಅಮ್ಮ ಒಳಗಿರು ತಾಯಿ, ಹತ್ತು ಕಂಬನಿ ಗರೆಯದಿರು.
1: ಪೌರವ, ಇದು ಕಂಬನಿಯ ಹನಿಯಲ್ಲ ವೀರಾಗ್ರಣಿ, ಕಡು ಶೋಕ ರಕ್ತವಾಹಿನಿ.
0: ಇಲ್ಲ

0: ಇಲ್ಲ, ನಿನ್ನನ್ನು ಈ ಘೋರ ಅವಸ್ಥೆಗೀಡು ಮಾಡಿದ ಅಧವರನ್ನು ನಾಶಗೈವ ಭಯಂಕರ ವಿಷಚೋಲೆ.
1: ಅಯ್ಯೋ, ನೀವು ಧರಿಸಿರುವುದು ಹರಿದ ಸೀರೆ.
2: ಅಂತೆಯೇ ಇಂದು ನನ್ನ ರಾಷ್ಟ್ರ ಹರಿದು ಹಂಚಿ ಹೋಗುತ್ತಿದೆ. ಪೌರವ ಉತ್ಕರ್ಷದ ಹಂತಕ್ಕೇರುತ್ತಿದ್ದ ಈ ಭಾರತ ವರ್ಷ ಇಂದು ಪರಕೀಯರ ಪದಾಕ್ರಾಂತವಾಗಿ ಆಕರ್ಷದ ಪಾತಾಳಕ್ಕೆ ಕುಸಿಯುತ್ತಿದೆ.
0: ಭರಿಸಲಾರೆ ತಾಯಿ, ನನ್ನದೇ ಬಿರಿಯುತ್ತಿದೆ. ನಿನ್ನ ಒಂದೊಂದು ನುಡಿ ಕೇಳಿ ನನ್ನೊಡಲ ಮೇಲೆ ಸಿಡಿಲೆರಗಿದಂತಾಗುತ್ತಿದೆ.
2: ಪೌರವ, ಲಕ್ಷಾಂತರ ವೀರ ಯೋಧರ ಮಾತಿನಾರಾಗಿದ್ದರು, ದೌರ್ಬಲ್ಯದುರಿ ನಂಜು ನನ್ನ ದೇಹವನ್ನೇ ದಹಿಸುತ್ತಲಿದೆ. ಕುಮಾರ, ಮಗನೆಂಬ ಮಮತೆಯಿಂದ ನಿನ್ನಲ್ಲಿ ನನ್ನ ಮನದ ನೋವನ್ನೆಲ್ಲ ನಿವೇದಿಸಿಕೊಳ್ತೇನೆ. ನನ್ನ ಬಹುದಿನದ ಬೇಡಿಕೆಯೊಂದನ್ನು ಈಡೇರಿಸಿ ಕೊಡುವೆಯಾ ದೊರೆ?
0: ಬೇಡಿಕೆಯಲ್ಲ ತಾಯಿ, ಮಾತೆಯ ಮಹತ್ವ ಎಂದು ಆಜ್ಞೆಗೈಯಿದೆ. ಬಾ, ನಿಮ್ಮ ಅನುಗ್ರಹವನ್ನಿದ್ದರೆ

0: ಕಾಡುತ್ತಲಿದೆ.
1: ಕುಮಾರ,
0: ಮಗನೆಂಬ ಮಮತೆಯಿಂದ ನಿನ್ನಲ್ಲಿ ನನ್ನ ಮನದ ನೋವನ್ನೆಲ್ಲ ನಿವೇದಿಸಿಕೊಳ್ತೇನೆ. ನನ್ನ ಬಹುದಿನದ ಬೇಡಿಕೆಯೊಂದನ್ನು ಈಡೇರಿಸಿಕೊಡುವೆಯಾ ದೊರೆ?
1: ಬೇಡಿಕೆಯಲ್ಲ ತಾಯಿ, ಮಾತೆಯ ಮಹಾತ್ಮೆಯೆಂದು ಆಜ್ಞೆಗೈಯಿದೆ. ಬಾ, ನಿಮ್ಮ ಅನುಗ್ರಹವನ್ನಿದ್ದರೆ ಎಂತಹ ಉಗ್ರ ಶಕ್ತಿಯನ್ನಾದರೂ ನಿಗ್ರಹಿಸಬಲ್ಲೆವು. ನಮ್ಮ ಅನುಪಮ ಸಾಮರ್ಥ್ಯ ಅಭೇದ್ಯವಾದೀತು, ಅಜೇಯವಾದೀತು. ಹೇಳು ಮಾತೆ, ನಿನ್ನ ಬೇಡಿಕೆ ಏನು?
0: ಪೌರವ, ನಾನಿಂದು ದಾಸ್ಯ ಸಂಕೋಲೆಗಳಿಂದ ಬಂಧಿಸಲು ಪಟ್ಟಿರುವೆ. ವಿದ್ರೋಹಿಗಳ ವಿಪ್ಲವದಿಂದ ಕಂಗೆಟ್ಟಿರುವೆ. ಅಲಂಗೆ ಅಗಾಧ ಅದಮ್ಯಗಳ ದುಃಖದ ಕರಾಳ ಕಡಲ ಸುಳಿಯ ಮಡುವಿನಲ್ಲಿ ಮುಳುಗಿ ದಿಕ್ಕು ಕಾಣದೆ ದಣಿದಿರುವೆ. ದಿಕ್ಕು ಕಾಣದೆ ದಿಗ್ಭ್ರಾಂತಳಾಗಿರುವೆ. ಮಗು, ಪೌರವ, ಈ ಅಸುರ ಹಿಂಸೆಯಿಂದ ನನ್ನನ್ನು ಬಿಡುಗಡೆ ಮಾಡುವೆ. ಯಾಕಂದ?
1: ಚಿಂತಿಸಿದ್ರು ತಾಯಿ, ಚಿಂತಿಸದಿರು. ಈ ಪೌರವನ ದೇಹದಲ್ಲಿ ಕಟ್ಟ ಕಡೆಯ ತೊಟ್ಟು ರಕ್ತವಿರುವ ತನಕ ವೈರಿಗಳ ಹುಟ್ಟಡಗಿಸಲು ದಿಟ್ಟತನದಿಂದ ಹೋರಾಡುತ್ತೇನೆ. ಅಖಂಡ ಸಾಮ್ರಾಜ್ಯ ದಾಹದ ಪಿತ್ತವನ್ನು ನೆತ್ತಿಗೇರಿಸಿಕೊಂಡು ಭಾರತದ ಸಮಸ್ತ ಧೀಮಂತ ಅರಸರೊಂದಿಗೆ ಹೋರಾಡಿ ಆಳುತ್ತೇನೆಂದು ಮುಕ್ತ ಕಂಠದಿಂದ ಅರಿಯುತ್ತಿರುವ ಆ ಸಿಕಂದರನ ಗರ್ವವನ್ನು ಭಂಗಗೊಳಿಸದ ಹೊರತು ನನ್ನ ಆತ್ಮಕ್ಕೆ ಶಾಂತಿ ಎಲ್ಲಿಯದು? ನನ್ನ ಚಿತ್ತಕ್ಕೆ ಚಿರಶಾಂತಿ ಎಲ್ಲಿಯದು ತಾಯಿ?
0: ಹೌದು ದೊರೆ, ಆದರೂ ಸಂಧಿ ಸ್ನೇಹ ಈ ಕ್ಷುಲ್ಲಕ ಮಾನಸಿಕ ದೌರ್ಬಲ್ಯಕ್ಕೆ ಸೋಲದೆ ಆ ಸಿಕಂದರನ ವಿರುದ್ಧ ಸಮರ ಸನ್ನದ್ಧನಾಗಲೇಬೇಕು.
1: ಅದು ಅದು ನಿನ್ನ ಪುತ್ರ ಕ್ಷಾತ್ರವೀರ ಪೌರವನ ಪ್ರಥಮ ಕರ್ತವ್ಯ ತಾಯಿ. ಸಮರಾಂಗಣದಲ್ಲೇ ಈ ಪೌರವನ ಮರಣ, ಅದೇಲ್ಲವೇ ನನಗೆ ಸಗ್ಗದ ಸ್ವರ್ಣ ಸೋಪಾನ. ಕ್ಷತ್ರಿಯನಿಗೆ ರಣದಲ್ಲಿನ ಮೃತ್ಯುವೇ ಅಲ್ಲವೇ ಮುಕ್ತಿಯ ಮಡಿಲು ಮಾತೆ.
0: ಪೌರವ, ಎಂದೆಂದಿಗೂ ನಿನ್ನ ದೇಶದ ಕೆಚ್ಚದೆಯ ಲಾಂಛನ ಕೆಳಗಿಳಿಯದಂತೆ ಕಾಪಾಡು ದೊರೆಯೇ, ಕಾಪಾಡು.
1: ಕೆಳಗಿಳಿಸಲೆತ್ತಿಸಿದ ಕೇಡಿಗನ ಮೈ ಧೊಗಲನ್ನು ಸುಲಿದು ಲಾಂಛನವನ್ನಾಗಿ ಹಾರಡಿಸುತ್ತೇನೆ, ಇದು ಸತ್ಯ.
0: ಅಪ್ಪಾ, ನನ್ನ ನೂರು ನೋವಿನ ಪರಿಹಾರ ನಿನ್ನ ಮೂರು ನುಡಿ ಗರ್ಭದಲ್ಲಿ ಹುದುಗಿದೆ ಕುಮಾರ. ಬಾಡಿದ ಬಳ್ಳಿಗೆ ಜೀವ ಚೇತನವಿತ್ತು, ಆಸರಿಯ ಆಧಾರ ಸ್ತಂಭವಾದೆ. ನಿನ್ನಂಥ ವೀರ ಯೋಧನನ್ನು ಹಡೆದನೆಂಬ ಅಖಂಡ ಆನಂದ ನನ್ನ ಆತ್ಮಕ್ಕುಂಟಾಯಿತು. ಕಾಡುತ್ತಿದ್ದ ಕಹಿ ನಂಜು ಕಡಿದು ಹೋಯಿತು. ನಿನ್ನ ನುಡಿ ಇಂದಿನ ಮುಂದಿನ ಭಾರತೀಯರಿಗೆ ಆದರ್ಶವಾಗಲಿ, ಕರ್ತವ್ಯದ ಹಾದಿಗೆ ಕೈ ದೀವಿಗೆ ಆಗಲಿ. ಭವ್ಯ ಭಾರತೀಯ ಜನಾಂಗದ ಅಂತರಂಗದ ಆತ್ಮ ದೇಗುಲದಲ್ಲಿ ಅಚ್ಚಡಿಯದಂತೆ ಹೆಚ್ಚು ಕಾಲ ಬಾಳು ದೊರೆ, ಹೆಚ್ಚು ಕಾಲ ಬಾಳು.
1: ಹರಸು ತಾಯಿ, ಮನಸಾರೆ ಹರಸು, ಮೈದೊಂಬಿ ಹಾರೈಸು. ಭಾರತೀಯರೆಲ್ಲ ಜಾಗೃತರಾಗಿ ಆ ಗೋಮುಖ ವ್ಯಾಘ್ರರನ್ನು ಶೀಘ್ರದಲ್ಲಿ ಸಂಹರಿಸಲು ಎತ್ತಿದ ಕೈಗಳ ಲೋಹದ ಬಾಹುಗಳಾಗಲಿ. ಇದು ಈ ಹಿಡಿದ ಖಡ್ಗವೇ ವಜ್ರಾಯುಧವಾಗಲೆಂದು ಹರಸು ಮಾತಾ.

0: ಈ ಪತ್ರಕ್ಕೆ ತಮ್ಮ ಪ್ರತ್ಯುತ್ತರವೇನು ಅಂಬಿರಾಜರೇ? ಆದರೂ ಯುದ್ಧ ಮನುಷ್ಯತ್ವದ ನಾಶವೆಂದೇ ನಮ್ಮ ಸಿಕಂದರ್ ಪ್ರಭುಗಳ ಅಭಿಮತ. ನೀವಾಗಿಯೇ ಸಮರವನ್ನು ಆಹ್ವಾನಿಸಿ ನಿಮ್ಮ ಪ್ರಜೆಗಳನ್ನು ಹಿಂಸೆಯ ಮಡಿಲಿಗೆ ದೂಡುವುದು ಸರಿಯಲ್ಲ ದೊರೆಗಳೇ.
1: ಹೌದು ರಾಯಭಾರಿಗಳೇ, ನಿಮ್ಮ ಸಿಕಂದರ್ ಪ್ರಭುಗಳ ಅಭಿಪ್ರಾಯವನ್ನು ನಾನು ಖಂಡಿತವಾಗಿಯೂ ಸ್ವಾಗತಿಸುತ್ತೇನೆ. ನನಗೆ ಬೇಕಾದುದು ನಿಮ್ಮಂಥ ವೀರಪುಂಗವರ ಸ್ನೇಹ ಸಂಘ ಅಷ್ಟೇ.
0: ಒಪ್ಪಿದೆ. ಈ ನಮ್ಮ ಪರಸ್ಪರ ಮೈತ್ರಿಯೇ ಶಾಂತಿ ಸ್ಥಾಪನೆಗೆ ಸನ್ಮಾರ್ಗವಾಗಲಿ. ಭಾರತದ ಮೂಲೆ ಮೂಲೆಯಲ್ಲಿಯೂ ನಮ್ಮ ಗ್ರೀಕರ ಲಾಂಛನ ಹಾರಾಡಿಸಬೇಕೆಂಬುದೇ ನಮ್ಮ ಸಿಕಂದರರ ಬಹುದಿನದ ಬಯಕೆ.
1: ಅದಕ್ಕಾಗಿ ನಮ್ಮ ಕೈಲಾದ ಸೇವೆ ಸಲ್ಲಿಸಲು ಸಿದ್ಧನಿರುವುದಾಗಿ ನಿಮ್ಮ ಪ್ರಭುಗಳಿಗೆ ತಿಳಿಸಿ.
0: ಆಗಲಿ. ನಿಮ್ಮ ನೆರೆಹೊರೆಯ ರಾಜರಿಗೂ ನಿಮ್ಮ ನಿರ್ಧಾರವನ್ನೇ ಅನುಮೋದಿಸುವಂತೆ ಪ್ರೇರೇಪಿಸಿ ಪತ್ರ ವ್ಯವಹಾರ ನಡೆಸಿ.
1: ತಮ್ಮ ಮಾತಿನಂತೆಯೇ ಆಗಲಿ. ಆದರೆ ನನ್ನ ನಿರ್ಧಾರವನ್ನು ಭಾರತದ ಸಮಸ್ತ ಅರಸರೆಲ್ಲರೂ ಅಂಗೀಕರಿಸಿದರು ಆ ನನ್ನ ಆಜನ್ಮ ಶತ್ರು ಪೌರವನ್ನು ಮಾತ್ರ ಕಿವಿಗೊಡಲಾರ.
0: ನಮ್ಮ ವಿರಾಟ್ ಸೈನ್ಯದ ದಂಡಿಗೆ ವಿಶ್ವದ ಗಂಡುಗಲಿಗಳ ಎದೆಯೇ ತಲ್ಲಣಿಸಿ ಹೋಗಿದೆ. ಪರಿಶಿಯಾದ ಡೇರಿಯಸ್ ದೊರೆಯನ್ನೇ ನಮ್ಮ ಸಿಕಂದರರ ಪರಾಭವಗೊಳಿಸಿ

0: ಭೀಮ ಪರಾಕ್ರಮಿ ಎಂದು ಬಿರುದಾಂಕಿತರಾಗಿದ್ದಾರೆ. ಇರಲಿ, ನಾವಿನ್ನು ಬರೋಣವಿ ಅಂಬಿರಾಜರೇ.
1: ಒಳ್ಳೆಯದು, ಹೋಗಿ ಬನ್ನಿ.
2: ಮಹಾಪ್ರಭು.
1: ಏನು?
2: ಆಚಾರ್ಯ ಚಾಣಕ್ಯರ ಆಗಮನವಾಗಿದೆ.
1: ಯಾರು? ಆಚಾರ್ಯ ಚಾಣಕ್ಯರ ಆಗಮನವಾಗಿದೆ, ಅವರನ್ನು ರಾಜಮರ್ಯಾದೆಯಿಂದ ಕರೆದು ತನ್ನಿ. ಆಚಾರ್ಯ ಚಾಣಕ್ಯರಿಗೆ ಅಂಬಿಯ ಅನಂತ ಪ್ರಣಾಮಗಳು.
3: ಶುಭಮಸ್ತು ಅಂಬಿರಾಜ.
1: ಆಸನವನ್ನು ಅಲಂಕರಿಸಿ ಆರ್ಯ. ಅಂದ ಹಾಗೆ ನಿಮ್ಮ ಈ ಅನಿರೀಕ್ಷಿತ ಆಗಮನಕ್ಕೆ ಕಾರಣ?
3: ಇದೇ ಮಹಾರಾಜ, ಇದೆ. ಮೇರು ಪರ್ವತದಷ್ಟಿದೆ. ಗ್ರೀಕ್ ಸಾಮ್ರಾಟ್ ಸಿಕಂದರ್ ಮಹಾಶಯ ಭಾರತದ ಗಡಿ ದಾಟಿ ಬಂದಿರುವ ವಿಷಯ ನಿನಗಾಗಲೇ ತಿಳಿದಿದೆ.
1: ಅಷ್ಟೇ ಅಲ್ಲ ಆರ್ಯ, ಅವರಿಂದ ಈಗಾಗಲೇ ನಮಗೆ ಒಂದು ಪತ್ರವೂ ಕೂಡ ಬಂದಿದೆ.
3: ಓಹೋ, ಅದಾವ ಒಕ್ಕಣಿಕೆಯನ್ನು ಹೊತ್ತು ಬಂದಿದೆ ಆ ಶತ್ರು ಸಿಕಂದರನ ಪತ್ರ.
1: ಅದೇ, ಅಖಂಡ ಭಾರತ ಖಂಡದ ಮೇಲೆ ದಿಗ್ವಿಜಯ ತೊಂದರೆಯಾತ್ರಿಗೆಗಾಗಿ ಬಂದಿದ್ದೇವೆ. ನಿಮ್ಮ ಸಂಸ್ಥಾನದಲ್ಲಿ ನಮ್ಮ ಗ್ರೀಕರ ಲಾಂಛನವನ್ನು ಹಾರಾಡಿಸಬೇಕಾಗಿದೆ. ಇದಕ್ಕೊಪ್ಪಿ ನಡೆದಲೇ ಸ್ನೇಹ ಸಂಧಾನ ಉಂಟು.
3: ಸ್ನೇಹ ಸಂಧಾನ ಇಲ್ಲವೇ ಭೀಕರ ರಣಧರ್ಷಣ. ಅಬ್ಬಾ, ಅದೆಷ್ಟು ಕೆಚ್ಚಿದೆ ರಾಜ್ಯದಾಹದ ಆ ಹುಚ್ಚಿನ ಸಿಕಂದರನಿಗೆ. ಮೆಚ್ಚಬೇಕಾದದ್ದೇ ನಮ್ಮ ಸಂಸ್ಥಾನದಲ್ಲಿ ಗ್ರೀಕರ ಲಾಂಛನ ಹಾರಾಡಿಸುವರಂತೋ. ನಿಮ್ಮ ಮೈದೊಗಲನ್ನು ಸುಲಿದು ನಡೆಮುಡಿ ಹಾಸಿ ನಡೆಯುತ್ತೇವೆಂದು ಉತ್ತರ ವೀಯಲಿಲ್ಲವೇ ನೀವು? ಇರಲಿ, ಇವೆರಡರಲ್ಲಿ ನೀವು ಯಾವುದನ್ನು ಅಂಗೀಕರಿಸಿದಿರಿ ಅಂಬಿರಾಜ? ಸಮರವನ್ನೋ ಅಥವಾ ಸಂಧಿ ರೂಪದ ದಾಸ್ಯವನ್ನೋ?
1: ಏನು? ಆ ಅದ್ವಿತೀಯ ಶೂರ ಭೀಮ ಪರಾಕ್ರಮಿ ಜಗಮಲ್ಲ ಸಿಕಂದರನನ್ನು ಎದುರಿಸಿ ನಿಲ್ಲುವ ಸೊಲ್ಲಾರಿಗಿದೆ ಆರ್ಯ.
3: ಏನು ಅದ್ವಿತೀಯ ಶೂರ? ಅದ್ವಿತೀಯ ಶೂರ ಭೀಮ ಪರಾಕ್ರಮಿ ಜಗಮಲ್ಲ ಸಿಕಂದರ್, ಹಾಗೆಂದು ಹೊಗಳುವವರು ಸಿಕಂದರನ ಕಡೆಯ ಹೊನ್ನಿನಾಸೆಯ ಹೊಗಳು ಬಟ್ಟರು.
1: ಆದರೂ ಆ ರಣಪುರುಷನೊಂದಿಗೆ ಒಣ ಪೌರುಷ ತೋರಿ ನಾಶ ಹೊಂದುವುದಕ್ಕಿಂತ ಸಂಧಿಯ ಆಮಂತ್ರಣ ಲೇಸುವಾರ್ಯ.
3: ಕ್ಷತ್ರಿಯನಾದ ನಿನಗೆ ಸಮರ ಸಾವಿನೊಂದಿಗೆ ಸರಸವೆ. ಅಂಬಿರಾಜ, ಸಮರದ ಕರೆ ಕೇಳಿದೊಡನೆ ವರೆಯಿಂದ ಖಡ್ಗವನ್ನು ಹೊರಗೆಳೆದು ಧರೆಯೇ ಬಿರಿಯುವಂತೆ ರಣಭೇರಿಯನ್ನು ಬಾರಿಸಿ ಮಿಂಚಿನಂತೆ ಮಿನುಗುವ ಖಡ್ಗಕ್ಕೆ ವಂಚಕರ ರಕ್ತ ಸಿಂಚನದಿಂದ ಉಪಶಮನಗೊಳಿಸಬೇಕು. ಇದಲ್ಲವೇ ಕ್ಷಾತ್ರ ವೀರನ ಲಕ್ಷಣ, ಇದಲ್ಲವೇ ಭಾರತೀಯ ವೀರ ಪುಂಗವನ ಕುಲ ಧರ್ಮ. ಅದನ್ನು ಬಿಟ್ಟು ಅಲ್ಪನಂತೆ ಸ್ವಲ್ಪವೂ ಯೋಚಿಸದೆ ಸಂಧಿಯ ಸಂಕಲ್ಪಕ್ಕೆ ಮನ ಮಾಡಿದೆಯಾ ಅಂಬಿ?
1: ಅಂದರೆ ಈ ಅಂಬಿಯನ್ನು ನಂಬಿರುವ ಅಸಂಖ್ಯಾತ ಸೈನಿಕರನ್ನು ಆತ್ಮಾರ್ಪಣೆಗೆ ಗುರಿಪಡಿಸಲೇ? ಹೇಳಿ ಆಚಾರ್ಯ, ಹೇಳಿ. ಈ ಸಂಧಿಯ ನೆಪ ಸ್ನೇಹ ಶಾಂತಿ ಆಕಾಂಕ್ಷೆಯಿಂದ ಅಷ್ಟೇ.
3: ಬೇಡ ದೊರೆ, ಬೇಡ. ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಅಂತರ್ಚಕ್ಷುಗಳನ್ನು ಬಿಚ್ಚಿ ನೋಡಿದೊರೆ, ಬಿಚ್ಚಿ ನೋಡು. ಅಂತರಂಗದ ಒಳಕಂಗಳಿಂದ ಈ ಭಾರತಾಂಬೆಯ ಭಗ್ನಾಂಗಗಳನ್ನು ನೋಡು.
1: ಆಚಾರ್ಯ, ಈಗಾಗಲೇ ಆ ಸಿಕಂದರನ್ನು ಪ್ರತಿಭಟಿಸಿ ನಿಂತ ಗಡಿನಾಡಿನ ಪರಾಕ್ರಮಿಗಳ ಗತಿ ಏನಾಯಿತೆಂಬುದು ನಿಮ್ಮ ಅವಗಾನಿಗೆ ಬಂದಿರಬಹುದಲ್ಲವೇ?
3: ಬಂದಿದೆ, ಬಂದಿದೆ ಅಂಬಿರಾಜ, ಬಂದಿದೆ. ಭಾರತೀಯರಾದ ಅವರು ತಮ್ಮ ಆದ್ಯ ಕರ್ತವ್ಯ ಏನೋ ಎನ್ನುವುದನ್ನು ಅರಿತಿದ್ದಾರೆ.
1: ಅರಿತಿರುವವರೇ ಅವಿವೇಕಿಗಳಂತೆ ಹೋರಾಡಿ ಅಕಾಲ ಮೃತ್ಯುವಿಗೀಡಾಗಿದ್ದಾರೆ. ಅದನ್ನು ಬಲ್ಲಿರ?
3: ಬಲ್ಲೆ, ಬಲ್ಲೆ ರಾಜ, ಚೆನ್ನಾಗಿ ಬಲ್ಲೆ. ಆದರೆ ಅವರು ಸೋತರು ಸತ್ತರು ಭಾರತದ ಇತಿಹಾಸದ ವಜ್ರ ಸಂಪುಟದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡುವಂತೆ ಅಮರರಾಗಿ ಬೆರೆದು ಹೋಗಿದ್ದಾರೆ. ಆದರೆ ಒಂದು ಮಾತು ಅಂಬಿ, ಇದುವರೆಗೂ ನಮ್ಮ ಭಾರತಕ್ಕಾಗಿರುವ ಸೋಲು ನಮ್ಮಲ್ಲಿನ ಹೇಳಿತನದಿಂದಲ್ಲ, ನಮ್ಮಲ್ಲಿನ ಅಂತಃಕಲಹದಿಂದ, ಅಭಿಮಾನ ಶೂನ್ಯತೆಯಿಂದ, ನಮ್ಮೊಳಗಿನ ಒಡಕಿನಿಂದ ಮೂರನೆಯವನಾದ ಸಿಕಂದರಿಗೆ ಒಡೆತನವನ್ನು ನೀಡುತ್ತಿದ್ದೆ. ದುಡುಕದೆ ಆಲೋಚಿಸಿ ನೋಡು ಅಂಬಿರಾಜ, ಆಲೋಚಿಸಿ ನೋಡು. ಶತ್ರು ಪಕ್ಷದವರಿಗೆ ಧಾರೆ ಎರಿದು ದಾಸ್ಯ ಸ್ವೀಕಾರ ಮಾಡುವುದನ್ನು ಬಿಟ್ಟು ರಣಪ್ರಚಾರ

0: ಸಿಕಂದನಾನೆಂದು ವೆರಿಯುತ್ತಿರುವ ಆ ಸಿಕಂದರನಲ್ಲಿ ಸಿಖಂಡಿಯಂತೆ ಶರಣಾಗದೆ ರಣಕಲಿಯಾಗಿ ನಿಂತು ಶತ್ರು ಸಿರನಾಳವನ್ನು ಕಳಚಿ ರಾಷ್ಟ್ರ ಮಾತೆಯ ಪಾದ ಕಮಲಗಳಿಗರ್ಪಿಸು.
1: ಆರ್ಯ, ಸಾಕು ಮಾಡು ಈ ನಿಮ್ಮ ಪ್ರಲಾಪವನ್ನು. ಒಣವೇದಾಂತವನ್ನು ಹರಟುವ ನಿಮಗೇನು ಗೊತ್ತು ಸಮರಾಂಗಣದ ಸೆಣಸಾಟ? ಆ ಸಿಕಂದರನ್ನು ಪ್ರತಿಭಟಿಸಿ ನಿಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ ಆಚಾರ್ಯ, ಸಾಧ್ಯವಿಲ್ಲ.
0: ಭಾರತದ ಉಪ್ಪುಂಡು ಶತ್ರು ಸಿಕಂದರನ ಬೆನ್ನು ಚಪ್ಪರಿಸುವ ಮಾತೇಕೆ ಅಂಬಿರಾಜ? ನಿನ್ನಂಥವನ ಬಾಯಲ್ಲಿ ಈ ಮಾತು ಬರಬಾರದು.
1: ನನ್ನ ನಿರ್ಧಾರವನ್ನು ನಮ್ಮ ಯೋಧರಷ್ಟೇ ಅಲ್ಲ, ನಮ್ಮ ಪ್ರಜೆಗಳೆಲ್ಲರೂ ಏಕಕಂಠದಿಂದ ಒಗ್ಗಟ್ಟು ಸಮ್ಮತಿಯನ್ನು ಇಟ್ಟಿದ್ದಾರೆ. ಆರ್ಯ,
0: ಯಥಾ ರಾಜ ತಥಾ ಪ್ರಜಾ, ಅರಸನಂತೆ ಆಳು. ನನ್ನ ಮಾತನ್ನು ಶಾಂತ ಚಿತ್ತನಾಗಿ ಆಲೈಸು ಅಂಬಿ. ಪಾಂಚಾಲದ ಪೌರವನಲ್ಲಿ ಸ್ನೇಹ ಬೆಳೆಸಿ ಸಿಕಂದರನ ವಿರುದ್ಧ ಸಮರ ಸನ್ನದ್ಧನಾಗಿ ಅವರನ್ನು ಗಡಿಯಿಂದ ಹೊರದೂಡಲು ಸನ್ನದ್ಧರಾಗಿ ನಿಲ್ಲಿರಿ.
1: ಏನು ಪಾಂಚಾಲದ ಪೌರವನಲ್ಲಿ ಸ್ನೇಹ? ಆ ನನ್ನ ಆಜನ್ಮ ಶತ್ರು ಪೌರವನಲ್ಲಿ ಮೈತ್ರಿ ಬೆಳೆಸಿ ಸಹಾಯ ಮಾಡೆಂದು ಪ್ರಾರ್ಥಿಸಲೇ? ಇದು ಸಾಧ್ಯವಿಲ್ಲ. ಇದಕ್ಕಿಂತಲೂ ನಾಚಿಕೆಗೇಡಿನ ಪ್ರಸಂಗ ಬೇರಾವುದಿಲ್ಲ ಆಚಾರ್ಯ.
0: ನಿನ್ನನ್ನು ದೊರೆ ಎನ್ನುವುದಕ್ಕಿಂತ ಈ ಧರೆಗೆ ಹೊರೆ ಎನ್ನುವುದೇ ಮೇಲು.
1: ಏನೆಂದಿರಿ? ಮತ್ತೊಮ್ಮೆ ಮಿತಿ ಮೀರಿ ಮಾತನಾಡಿದರೆ ನಿಮ್ಮ ನಾಲಿಗೆಯನ್ನು ಕತ್ತರಿಸೇನು ಎಚ್ಚರಿಕೆ. ನನ್ನಿಂದ ತಮಗೆ ಗೌರವ ದೊರೆಯಬೇಕಾದರೆ.
0: ಏನು ಗೌರವ? ನಿನ್ನಿಂದ ನನಗೆ ಗೌರವ? ನಿನ್ನಂತ ರಣ ಹೆಂಬೇಡಿಯಿಂದ ನಾನು ಗೌರವ ಸ್ವೀಕರಿಸಿದರೆ ಅದು ನನ್ನ ಘನತೆಗೆ ಕುಂದು.
1: ಆಚಾರ್ಯ
0: ಅಂಬಿ, ಮುಚ್ಚಿಡೋ ನಿನ್ನ ಬಿಚ್ಚುಗತ್ತಿಯನ್ನು ಮೂರ್ಖ. ಆ ಖಡ್ಗವನ್ನು ಧರಿಸಿರುವ ಕರಗಳು ಧರೆಯನ್ನು ಅಲಂಕರಿಸಿತು ಜೋಕೆ. ಖಡ್ಗವನ್ನೆಳೆದು ಈ ಚಾಣಕ್ಯನನ್ನು ಹೆದರಿಸುತ್ತಿರುವ್ಯಾ ಅವಿವೇಕಿ? ಅದೇ ಖಡ್ಗದಿಂದ ಸಿಕಂದರನನ್ನು ಎದುರಿಸಿ ನಿಲ್ಲು. ಇಂದಲ್ಲ ನಾಳೆಯಾದರೂ ಈ ಭಾರತದ ಭಾವಿ ಭವಿಷ್ಯವನ್ನು ರೂಪುಗೊಳಿಸಿ ಏಕೈಕ ರಾಷ್ಟ್ರವನ್ನಾಗಿ ಮಾಡುತ್ತೇನೆ. ಸಾಧ್ಯವಾಗದಿದ್ದಲ್ಲಿ ಇದು ಬ್ರಾಹ್ಮಣ ಜಾತಿ ಸಂಕೇತವಾದ ಈ ಜನಿವಾರವನ್ನೇ ಕಿತ್ತಿಸಿದು ನೇಣುಗಂಬಕ್ಕೆ ಸಿರಮಟ್ಟುತ್ತೇನೆ. ನೆನಪಿನಲ್ಲಿಡು, ಇದು ಈ ಪ್ರಚಂಡ ಚಾಣಕ್ಯನ ಪ್ರಾತಿಜ್ಞೆ. ಹಾ, ಪ್ರಾತಿಜ್ಞೆ.
1: ಹೋಗಿ ಹೋಗಿ ಹೋಗಿ. ನಾನು ಪೌರವನಲ್ಲಿ ಸ್ನೇಹ ಭಿಕ್ಷೆ ಬೇಡಬೇಕಂತೆ. ಆ ಪೌರವನೇ ನಾಳೆ ಸಿಕಂದರನೆದುರು ಜೀವ ಭಿಕ್ಷೆ ಬೇಡುವುದನ್ನು ನೋಡುವಿರಂತೆ. ಹೋಗಿ ಆ ಸಿಕಂದರನ ಮೇಲಿನ ಸಮರದಲ್ಲಿ ಪೌರವ ಸೋಲಬೇಕು. ಸೋತ ಪೌರವನನ್ನು ಶೃಂಖಲೆಗಳಿಂದ ಬಂಧಿಸಿ ರಾಜ್ಯದ ಮುಖ್ಯ ಬೀದಿ ಬೀದಿಗಳಲ್ಲಿ ಎಳೆ ತರುವುದನ್ನು ನಾನು ಆನೆ ಅಂಬಾರೆ ಏರಿ ಕುಳಿತು ಕಣ್ಣಾರೆ ನೋಡಿ ಮನಸಾರೆ ಕೇಕೆ ಹಾಕಿ ನಗಬೇಕು. ಇದು ನನ್ನ ಪ್ರತಿಜ್ಞೆ.

ಓ, ನನ್ನ ಕಣ್ಮನೆಗಳನ್ನು ಸೆಳೆದು ಎಳೆತಂದ ಭವ್ಯ ಭಾರತದ ವರ್ಷವೇ, ನಿನಗೆ ಶರಣು. ವಿರಾಟ ವಿಶ್ವವನ್ನೇ ಜಯಿಸಿ ಕ್ಷಿತಿಜನಾಗಬೇಕೆಂಬ ಛಲ ತೊಟ್ಟ ಬಂದ ನನ್ನನ್ನು, ಜಗತ್ತನ್ನು ಗೆಲ್ಲುವ ಮುನ್ನ ನನ್ನನ್ನು ಗೆಲ್ಲು ಎಂದು ನನ್ನ ಅತುಳ ಅದಟವನ್ನಲ್ಲಗಳಿದು ಸ್ವಾಭಿಮಾನದ ಕಿಡಿ ಕೆರಳಿಸಿ ಕೈ ಬೀಸಿ ಕರೆದ ಭಾರತಾಂಬೆಯೇ, ಇದು ಈ ಗ್ರೀಕ್ ಸಾಮ್ರಾಟ್ ಅಲೆಕ್ಸಾಂಡರ್ನ ಅನಂತ ವಂದನೆಗಳು. ತಾಯಿ, ನನ್ನದೊಂದೇ ಅಭಿಲಾಷೆ, ಹೆಚ್ಚಿನ ರಕ್ತಪಾತದ ಹುಚ್ಚು ಹೊಳೆ ಹರಿಸದೆ ನಿನ್ನ ಭಾರತದ ಕೆಚ್ಚದೆಯ ಕಡುಗಲಿಗಳನ್ನು ಸೋಲಿಸಿ ಈ ದೇಶವನ್ನು ಅರೆ ನಿಮಿಷವಾದರೂ ನನ್ನ ವಶಪಡಿಸಿಕೊಳ್ಳಬೇಕೆಂದಿದ್ದೇನೆ. ಸಮರದ ಬೀಜವನ್ನು ಬಿತ್ತಿ ಸರ್ವನಾಶದ ವಿಷಫಲವನ್ನು ಅಪೇಕ್ಷಿಸಲಾರೆ. ಭರತ ಖಂಡದಲ್ಲೇ ಮಾತ್ರವಲ್ಲ, ಅಖಂಡ ಷಟ್ಖಂಡಗಳಲ್ಲಿಯೂ ಗ್ರೀಕರ ದಿಗ್ವಿಜಯದ ಲಾಂಛನವನ್ನು ಹಾರಾಡಿಸಬೇಕೆಂಬ ಆಕಾಂಕ್ಷೆ. ಈ ಧರಣಿಯ ಕೊನೆಯೇ ನನ್ನ ಮಹಾ ಸಾಮ್ರಾಜ್ಯದ ಎಲ್ಲೆಯಾಗಬೇಕು. ನನ್ನ ಅಖಂಡ ಸೈನ್ಯ ಶ್ರೇಣಿಗೆ ಕ್ಷೋಣಿ ವೃಕ್ಷವೇ ಪ್ರಕಂಪಿಸಿ ಸಮಸ್ತ ಸಾಮ್ರಾಟದೆಲ್ಲರೂ

0: ನಮ್ಮ ಅರಸೊತ್ತಿಗೆಯನ್ನು ನಮಗಿತ್ತು, ಸಾಮಂತ ಪದವಿಯನ್ನು ಸ್ವೀಕರಿಸಬೇಕು. ಆದರೆ ಆದರೆ ಭಾರತವನ್ನು ಗೆಲ್ಲುವ ಮುನ್ನ ಭಾರತೀಯರ ಹೃದಯವನ್ನು ಗೆಲ್ಲಬೇಕೆಂಬ ಆಸೆ. ಈ ನನ್ನ ಬಯಕೆಯು ಮರುಧರೆಯ ಮರೀಚಿಕೆಯಾಗದಿರಲಿ, ಕನಸಿನ ಹುಸಿಗಂಟಾಗದಿರಲಿ, ಈ ನನ್ನ ಬಹುದಿನದ ಬಯಕೆಗೆ ಶುಭೋದಯವಾಗಲೆಂದು ಅನುಗ್ರಹಿಸು ಮಾತೆ.
1: ಸಿಕಂದರ ಪ್ರಭುಗಳಿಗೆ ಪ್ರಣಾಮಗಳು. ಅಂಬಿ ದೊರೆಗಳಲ್ಲಿ ನಮ್ಮ ಸಂಧಾನ ಪ್ರಯತ್ನ ಸಫಲವಾಯಿತು. ಈಗ ಅವರೇ ತಮ್ಮನ್ನು ಭೇಟಿ ಮಾಡಲು ಬಂದಿದ್ದಾರೆ.
0: ಅವರನ್ನು ರಾಜಮರ್ಯಾದೆಯಿಂದ ಕರೆತನಿ.
1: ಆಗಲಿ ಪ್ರಭು.

0: ಅಲೆಕ್ಸಾಂಡರ್ ಮಹಾಪ್ರಭುಗಳಿಗೆ ಪ್ರಣಾಮಗಳು.
1: ಬನ್ನಿ ಬನ್ನಿ ಎಂಬಿರಾಜರೇ, ಸಮರದಿಂದ ಸರ್ವನಾಶವೆಂಬುದನ್ನರಿತು ನಮ್ಮೊಂದಿಗೆ ತಾವುಗಳು ಸ್ನೇಹ ಹಸ್ತ ಚಾಚಿರುವುದನ್ನು ನಾನು ಪ್ರಶಂಸಿಸುತ್ತೇನೆ.
0: ಅಂತೆಯೇ ಈ ಮೂಲಕ ನನ್ನ ಅನಂತ ಕಾಲದ ಅರಿಕೆ ಹೊಂದಿದೆ ಸಾಮ್ರಾಟರೇ.
1: ಏನದು?
0: ಪಾಂಚಾಲದ ಪೌರವನಿಗೂ ನನಗೂ ಆಜನ್ಮ ಶತ್ರುತ್ವವಿದೆ ಎಂಬುದು ತಮಗೆ ತಿಳಿದಿರಬಹುದು.
1: ತಿಳಿದಿದೆ, ಒಪ್ಪಿದೆ ಒಪ್ಪಿದೆ ಅಂಬಿರಾಜರೇ. ನಿಮ್ಮಿಂದ ಭರವಸೆದಾಯಕ ಮಾತುಗಳು ಹೊರಬಿದ್ದ ಮೇಲೆ ನಿಮ್ಮ ಆಸೆ ಆಕಾಂಕ್ಷೆಯನ್ನು ಈಡೇರಿಸಿಕೊಡಲು ನಾವು ಕೂಡ ಸದಾ ಸಿದ್ಧರಿದ್ದೇವೆ. ಹಾ ಶೆಲ್ಯುಕಸ್,
2: ಪ್ರಭು,
1: ನಮ್ಮಿಬ್ಬರ ಭೇಟಿಯ ಸವಿನೆನಪಿಗಾಗಿ ಔತಣವನ್ನು ಏರ್ಪಡಿಸು.
2: ಆಜ್ಞೆ.
1: ಬನ್ನಿ ಬನ್ನಿ ಎಂಬಿದುರುಗಳೇ.
0: ಆಗಲಿ ಮಹಾಪ್ರಭುಗಳೇ.
1: ಸ್ನೇಹ ಸಂಧಾನ ಇಲ್ಲವೇ ಭೀಷಣ ರಣದರ್ಶನ, ಇತಿ ನಿಮ್ಮ ಸ್ನೇಹಾಕಾಂಕ್ಷಿ ರಿಪು ಭಯಂಕರ ಸಿಕಂದರ್. ದೊರೆಗಳೇ, ಈ ಪತ್ರಕ್ಕೆ ತಮ್ಮ ಪ್ರತ್ಯುತ್ತರವೇನು?
3: ಪತ್ರದಲ್ಲಿನ ವಿಷಯ ಚೆನ್ನಾಗಿದೆ, ಶೈಲಿ ಉತ್ತಮವಾಗಿದೆ, ಆದರೆ ಪತ್ರದಲ್ಲಿನ ಒಕ್ಕಣೆ ಮಾತ್ರ.
1: ಒಕ್ಕಣೆ ಮಾತ್ರ?
3: ಹೇಡಿಗಳಿಗೆ ಒಪ್ಪುವಂತಿದೆ.
1: ಅಂದರೆ?
3: ಹೆಂಬೇಡಿಗಳಿಗೆಂದು ಬರೆದ ಪತ್ರವನ್ನು ಮರೆತು ಪೌರವನಲ್ಲಿ ತಂದಿರುವಿರಿ.
1: ಇಲ್ಲ ದೊರೆಗಳೇ, ನಮ್ಮ ಸಿಕಂದರರು ನಿಮಗೆಂದೇ ನನ್ನ ಬಳಿ ಹೇಳಿ ಬರೆಸಿದ ರಾಯಸವಿದು.
3: ಹೌದೇ?
1: ಹುಸಿಯಲ್ಲ?
3: ಅಸಂಭವ.
1: ಹಾ,
3: ನಾನು ಒಪ್ಪಲಾರೆ.
1: ಅದೇಕೆ? ನಮ್ಮ ಸಾಮ್ರಾಟರ ಇದೇ ಪತ್ರಕ್ಕೆ ಭಾರತದ ಅದೆಷ್ಟೋ ಧೀಮಂತ ಅರಸರು ಮನೆದು ಸಾಮಂತ ಪದವಿಯನ್ನು ಸ್ವೀಕರಿಸಿದ್ದಾರೆ, ಅದನ್ನು ನೀವು ಬಲ್ಲಿರ. ಬೇಕಾದರೆ ನಿದರ್ಶನಕ್ಕೆ ನಿಮ್ಮ ನೆರೆಹೊರೆಯ ಅಂಬಿದೊರೆಯನ್ನೇ ವಿಚಾರಿಸಿ ನೋಡಿ.
3: ಯಾರಲ್ಲಿ? ಆ ಹೆಂಬೇಡಿ ಅಂಬಿಯಲ್ಲಿ. ಆ ಅಂಜುಬುರುಕ ಅಂಬಿ ಅದಷ್ಟು ಬಾರಿ ನನ್ನ ಹೆಸರು ಕೇಳಿ ಕುಸಿದು ಬಿದ್ದಿದ್ದಾನೆ. ಬೇಕಾದರೆ ಕೇಳಿ ನೋಡಿ. ಆದರೆ ಭಾರತದ ಇತರೆ ರಾಜರೆಲ್ಲರೂ ಅಂಬಿಯಂತ ರಣ ಹೇಡಿಗಳೆಂದು ಭಾವಿಸದಿರಿ.
1: ಅಂಬಿ ದೊರೆಗಳು ಸಹ ನಿಮ್ಮಂತೆಯೇ ಕ್ಷಾತ್ರವೀರರೆಂಬುದನ್ನು ಮರೆಯದಿರಿ.
3: ಹೌದೌದು, ಖಡ್ಗ ಹಿಡಿದವರೆಲ್ಲ ಯೋಧರು, ಮುಕುಟ ಧರಿಸಿದವರೆಲ್ಲ ರಾಜರು.
1: ಇದು
3: ಹೌದೌದು, ಖಡ್ಗ ಹಿಡಿದವರೆಲ್ಲ ಯೋಧರು, ಮುಕುಟ ಧರಿಸಿದವರೆಲ್ಲ ರಾಜರು, ಅಲ್ಲವೇ ರಾಯಭಾರಿಗಳೇ?
1: ಇದು ಉದ್ಧಟತನವಲ್ಲವೇ?
3: ಈ ಪದವನ್ನು ಆ ಪತ್ರ ಬರೆದ ನಿಮ್ಮ ಪ್ರಭುಗಳಲ್ಲಿ ಪ್ರಯೋಗಿಸಿ.
1: ಈ ನಿಮ್ಮ ಅಸಭ್ಯ ವರ್ತನೆಯು ನಿಮ್ಮ ಸಂಸ್ಕೃತಿಯ ಕಟ್ಟಳೆಯನ್ನೇ ಮೆಟ್ಟುತ್ತಿದೆ.
3: ಸಂಸ್ಕೃತಿ? ಆ ಪವಿತ್ರ ಸಂಸ್ಕೃತಿಯನ್ನು ಸೃಷ್ಟಿಸಿದವರೇ ನಾವು ಹೆಮ್ಮೆಯ ಭಾರತೀಯರು. ರಾಯಭಾರಿಗಳಾಗಿ ಬಂದವರು ಭಾರತೀಯ ಅರಸರನ್ನು ಗೌರವದಿಂದ ಕಾಣುವುದನ್ನು ಮೊದಲು ಕಲಿಯಬೇಕು.
1: ಆ ಅರಿವು ನಮಗುಂಟು.
3: ಇದ್ದರೆ ಉತ್ತಮ, ಆದರೆ ಮತ್ತೊಮ್ಮೆ ಎಚ್ಚರಿಸಿದೆ.
1: ಇದು ನೋಡಿದೊರೆಗಳೇ, ನನ್ನ ಸ್ನೇಹದಲ್ಲಿ ನಿಮ್ಮ ಗೌರವ ಘನತೆಗೆ ಕುಂದೇರ್ಪಡಲಾರದು.
3: ನನ್ನ ಸ್ನೇಹದಲ್ಲಿ? ಸಿಕಂದರ ಪ್ರಭುಗಳಿಗೆ ನನ್ನ ಪ್ರಣಾಮಗಳು.
1: ತಿಳಿಸಲೇ?
3: ಅಲ್ಲಲ್ಲ, ಸ್ವೀಕರಿಸಬೇಕು.
1: ನಾನೆಲ್ಲಿ, ನಮ್ಮ ಸಿಕಂದರ ಮಹಾಪ್ರಭುಗಳೆಲ್ಲಿ?
3: ಇಲ್ಲಿ ರಾಯಭಾರಿಗಳ ವೇಷದಲ್ಲಿ ಈ ಪೌರವನ ಸಮಕ್ಷಮದಲ್ಲಿ. ಭಯ ಪಡಬೇಡಿ ಸಾಮ್ರಾಟ್.
1: ಭಯ? ಜಗರೇಕವೀರ ಈ ಸಿಕಂದರ ಸಾರ್ವಭೌಮನಿಗೆ ಭಯ? ಗಂಡುಗಲಿಗಳ ಗಂಡದೆಯನ್ನು ಮೆಟ್ಟಿ ಮೆರೆದ ಈ ಮಹಾಪ್ರಚಂಡನಿಗೆ ಭಯ? ವೀರನ್ನು ಹೆದರುವುದು ಮಹಾಪಾಪ ದೊರೆಗಳೇ.
3: ಅಂದ ಮೇಲೆ ಗ್ರೀಕ್ ಸಾಮ್ರಾಟ್
1: ಅಲೆಕ್ಸಾಂಡರ್ ನಾನೇ ಚಕ್ರ

0: ಪರಮೇಶ್ವರ ಸಿಕಂದರ್.
1: ಯೋಧರೆ, ಶತ್ರು ಸಿಕಂದರ್ ಬಂದಿದ್ದಾನೆ, ಹಿಡಿಯಿರಿ,
2: ಕೊಲ್ಲಿರಿ,
1: ಹಿಡಿಯಿರಿ,
2: ಕೊಲ್ಲಿರಿ.
3: ಯೋಧರೆ, ದೂರ ಸರಿಯಿರಿ. ಏಕಾಂಗಿಯಾದ ಬಂದ ಶತ್ರುವಿನಲ್ಲಿ ನಿಮ್ಮ ಪೌರಸ್ವ ತೋರುವುದೇ, ದೂರ ಸರಿಯಿರಿ. ಹಾ, ಹಿಂದೆ ಸರಿಯಿರಿ.
0: ಪೌರಸ್, ನಾನಿನ್ನು ಬರುತ್ತೇನೆ.
3: ನಿಲ್ಲಿ, ನಿಮಗೆ ಮತ್ತೋರ್ವ ಕಡುಗಲಿಯ ಪರಿಚಯ ಮಾಡಿಕೊಡುತ್ತೇನೆ. ನೋಡಿ ಸಿಕಂದರ್, ಈತ ನನ್ನ ಕುಮಾರ, ಹೆಸರು ವಿಕ್ರಮ.
2: ಏನು, ಇವರು ನಮ್ಮ ಶತ್ರು ಸಾಮ್ರಾಟ ಸಿಕಂದರರೇ?
0: ಹೌದು, ಬಾ ವಿಕ್ರಮ್.
2: ವಿಕ್ರಮನಲ್ಲ, ವಿಕ್ರಮ ಸಿಂಹ.
0: ಕಿರಿಯನಾದರೂ ಹಿರಿಯರನ್ನೇ ಮೀರಿಸುವ ಮಾತಿನ ವೈಖರಿ
2: ಅದು. ಈ ಭಾರತ ನೆಲದ ಮಣ್ಣಿನ ಗುಣ ಸಾಮ್ರಾಟರೇ.
0: ಬಳಿಗೆ ಬಾ ಕುಮಾರ. ಹಾ, ತೆಗೆದುಕೋ ಈ ಕಟಾರಿಯನ್ನು, ನಿನಗೆ ಬಹುಮಾನವಾಗಿ ಕೊಡುತ್ತಿದ್ದೇನೆ.
2: ಓ, ನಿಮ್ಮವರ ತಲೆ ಹಾರಿಸಲು ಈ ನಿಮ್ಮ ಕಟಾರಿಯನ್ನೇ ಉಪಯೋಗಿಸಬೇಕೇ? ಇದನ್ನು ತೆಗೆದುಕೊಳ್ಳಿ, ಇದು ಸ್ವತಃ ನಾನೇ ಸಿದ್ಧಪಡಿಸಿದ ಉಕ್ಕಿನ ಕಟಾರಿ, ಹರಿತವಾಗಿದೆ, ಎಚ್ಚರಿಕೆ.
0: ಇದು ನಿಮ್ಮವರ ತಲೆ ಹಾರಿಸಲೆಂದೇ?
2: ಇಲ್ಲ, ನಿಮ್ಮವರ ತಲೆಗಳ ರಕ್ಷಣೆಗಾಗಿ.
3: ಪರಿಚಯವಾಯಿತು ಸಮ್ರಾಟ್, ಈ ಸಿಂಹದ ರಕ್ತ.
0: ಹಾ, ನಾನಿನ್ನು ಬರುತ್ತೇನೆ.
2: ಹೋಗಿ ಬನ್ನಿ, ಮತ್ತೊಮ್ಮೆ ಸಮರ ಭೂಮಿಯಲ್ಲಿ ಭೇಟಿಯಾಗುತ್ತೇನೆ.
0: ಅದಕ್ಕಾಗಿ ನಾನು ವಿಷಾದಿಸುತ್ತೇನೆ.
3: ಆ ದಿನಕ್ಕಾಗಿ ಕಾಯುತ್ತಿದ್ದೇನೆ ಪುರಸ್. ಯಾರಲ್ಲಿ ಶಸ್ತ್ರಧಾರಿಗಳ ಈ ಶತ್ರು ಸಿಕಂದರನನ್ನು
2: ಸುರಕ್ಷಿತವಾಗಿ ಗಡಿ ದಾಟಿಸಿ ಬನ್ನಿ.
0: ನಿಮ್ಮಂಥವರ ರಾಜ್ಯದಲ್ಲಿ ಶತ್ರುವಾದ ನನಗೆ ಭಯವಿಲ್ಲ ಪೋರಸ್. ಅಂಗರಕ್ಷಕರ ಅಗತ್ಯವೂ ನನಗಿಲ್ಲ.
3: ಅಂಗರಕ್ಷಕರಾಗಲ್ಲ ಸಿಕಂದರ್, ಗೌರವಾರ್ಥವಾಗಿ ಅಷ್ಟೇ.
0: ಹಾ,

ಸಮಯದಲ್ಲಿರುವ ರಣಸ್ತಂಭಕ್ಕೆ ಬಲಿಯಿತ್ತು. ಸಿಕಂದರ ಮೇಲೆ ಯುದ್ಧಕ್ಕೆ ಹೋರಾಡುವುದಾಗಿ ಪೌರವ ಪ್ರಭುಗಳು ನಿರ್ಧರಿಸಿದ್ದಾರೆ. ಆದ್ದರಿಂದ 18 ವರ್ಷದ ಮೇಲ್ಪಟ್ಟ ಗಂಡಸರೆಲ್ಲರೂ ಸೈನ್ಯಕ್ಕೆ ಸೇರಬೇಕಾಗಿ ಮಹಾರಾಜರ ಆಜ್ಞೆ ಆಗಿದೆ.

0: ವಿಕ್ರಮ್, ಏನೇನು ಮಾಡ್ತಿರೋ ಕುಮಾರ?
1: ಅಮ್ಮ, ಶತ್ರು ಸಾಮ್ರಾಟ ಸಿಕಂದರನ ಶಿರ ಹರಿಸಲು ಹರಿತವಾದ ಖಡ್ಗವನ್ನು ಆರಿಸುತ್ತಿದ್ದೇನೆ.
0: ಏನು?
1: ಹೌದಮ್ಮ, ಆ ಸಿಕಂದರನ ಆರ್ಭಟ ನಿನ್ನ ಕಿವಿಗಿನ್ನು ಮುಟ್ಟಲಿಲ್ಲವೇ?
0: ಅದು ಸರಿ, ನೀನು ಅಪ್ಪಾಜಿಯ ಸಂಗಡ ಸಮರಕ್ಕೆ ಹೊರಡಲು ಸಿದ್ಧನಾಗಿರುವೇನು ಮತ್ತೆ?
1: ಏಕೆ, ನನ್ನ ನಿರ್ಧಾರ ಸರಿಯಿಲ್ಲವೆಂದು ನಿನ್ನ ಅಭಿಪ್ರಾಯವೋ?
0: ವಿಕ್ರಮ್, ನಿನ್ನ ನಿರ್ಧಾರ ಕೇಳಿಯೇ ನನಗೆ ದಿಗ್ಭ್ರಮೆಯಾಗುತ್ತಿದೆ. ಸಮರಕ್ಕೆ ತೆರಳುವ ವಯಸ್ಸೇ ನಿನ್ನದು, ನೀನಿನ್ನೂ ಚಿಕ್ಕವನು ಕುಮಾರ.
1: ಅದು ನಿನ್ನ ಅಕ್ಕರೆ ತುಂಬಿದ ಮಾತಾಯಿತು ಬಿಡು. ನಾನು ನಿಮಗೆ ಇಂದು ಚಿಕ್ಕವನೇ, ಮುಂದೆಂದೆಂದಿಗೂ ಚಿಕ್ಕವನೇ.
0: ಸಮರವೆಂದರೆ ಅದು ಹುಡುಗಾಟವಲ್ಲ.
1: ಹುಡುಗಾಟವಲ್ಲವೆಂಬುದನ್ನು ನಾನು ಬಲ್ಲ ತಾಯಿ. ಸಾವಿಗಂಜಿದರಲ್ಲವೇ ಸಮರಕ್ಕೆ ಹಿಂಜರಿಯುವುದು.
0: ಸಮರವೆಂದರೆ ಏನು ಎಂಬುದರ ಅರಿವು ನಿನಗಿಲ್ಲ. ಅದಾವುದೋ ಮೂಢನಂಬಿಕೆ ಮಬ್ಬಿನಲ್ಲಿ ಮಾತನಾಡುತ್ತಿರುವೆ ನೀನು.
1: ಇಲ್ಲ ತಾಯಿ, ಕೊಬ್ಬಿನಿಂತ ಶತ್ರುಗಳನ್ನು ಸಂಹರಿಸಲು ಕರ್ತವ್ಯದ ಅರಿವಿನಿಂದ ಮಾತನಾಡುತ್ತಿದ್ದೇನೆ.
0: ಅಬ್ಬಾ, ಅದೆಷ್ಟು ಧೈರ್ಯ ನಿನಗೆ!
1: ಈ ದೇಹದಲ್ಲಿ ಸಂಚರಿಸುತ್ತಿರುವುದು ಕ್ಷಾತ್ರವಂಶದ ಶುದ್ಧ ರಕ್ತ ತಾಯಿ.
0: ಇಲ್ಲ ವಿಕ್ರಮ್, ಇಲ್ಲ, ನಾನೆಂದೂ ನಿನ್ನನ್ನು ರಣಭೂಮಿಗೆ ಬಿಟ್ಟು ಕೊಡಲಾರೆ.
1: ಅಮ್ಮ, ಏನು ಹೇಳುತ್ತಿರುವೆ? ನಾನೇ ಸ್ವತಃ ಸಿದ್ಧಪಡಿಸಿದ ಉಕ್ಕಿನ ಖಡ್ಗವನ್ನು ಮೂಲೆಗೆಸೆದು ತುಕ್ಕು ಹಿಡಿಸಲೇ?
0: ಕುಮಾರ, ನನ್ನ ಮಾತನ್ನು ತಳ್ಳಿಹಾಕಿ ಹೆತ್ತ ಕರುಳಿಗೆ ಕಿಡಿಗೊಳ್ಳೆ ಆಡಿಸಬೇಡ. ಮಲತ ಮದಾಂಧ ಶತ್ರುಗಳ ಮಧ್ಯ ಮರುಕಕ್ಕೆ ಅವಕಾಶವಿರಲಾರ್ದು, ಹಸುಳೆ ಎಂಬ ಕನಿಕರವೂ ಅವರಿಗಿರಲಾರ್ದು. ನನ್ನ ಮಾತು ಕೇಳು ವಿಕ್ರಮ್.
1: ಹಾಲುಗಲ್ಲದ ಹಸುಳೆಯಾದ ಅಭಿಮನ್ಯು ಚಕ್ರಯೂಹವನ್ನೇ ಭೇದಿಸಿ ವಿಶ್ವವಿಖ್ಯಾತನಾಗಲಿಲ್ಲವೇ ಮಾತೆ?
0: ಆದರೂ ಅದು ಕೇಳಿದ ಕಥೆ ಆಯಿತು ಮಗು.
1: ನನ್ನದಿಂದು ನೋಡುವ ಕಥೆ ಆಗಲಿ ಬಿಡು ತಾಯಿ.
0: ಬೇಡ ಮಗು, ಬೇಡ.

0: ನನ್ನ ಮಾತು ಕೇಳು, ಹಠ ಸಾಧಿಸಬೇಡ. ಆ ಯುದ್ಧ ಶಬ್ದ ಕೇಳಿಯೇ ನನ್ನೊಡಲು ನಡುಗುತ್ತಿದೆ.
1: ಅದು ಹೆದರುವ ಹೆಣ್ಣಿನ ಹೃದಯಕ್ಕೆ ಮಾತ್ರ ತಾಯಿ.
0: ಸಮರವೆಂದರೆ ಅದೆಷ್ಟು ಭೀಕರ! ಮದೋನ್ಮತ್ತರಾಗಿ ಮುನ್ನುಗ್ಗುವ ಶತ್ರು ಸೈನ್ಯ ಸಾಗರ, ಭೀಕರವಾದ ಖಡ್ಗ ಪ್ರಹಾರ, ಪುರುಷ ಪಾಶುವಿನ ಹೃದಯದಿಂದ ಹೊರಹೊಮ್ಮುವ ಹಮ್ಮಿನ ಕರ್ಕಶ ಸ್ವರ, ಆ ಸಾಲು ಸಾಲು ಕಗ್ಗೊಲೆ, ಬಾಣಗಳ ಸುರಿಮಳೆ, ಒಮ್ಮೆ ನೆನೆದರೆ ನನ್ನೆದೆಯೇ ಕಳಚಿ ಹೋದಂತಾಗುತ್ತದೆ. ಅಲ್ಲದೆ ಗೆಲುವಿನ ಸಿಹಿಯನ್ನುಂಡು ಮೆರೆಯುತ್ತಿರುವ
1: ಆ ಸಿಕಂದರನ ಸೋಲಿಗೆ ಕೈ ಉಣಿಸಬೇಕೆಂದೇ ನಾನು ಹೊರಟು ನಿಂತಿದ್ದೇನೆ.
0: ವಿಕ್ರಮ್, ಹುಚ್ಚನಂತೆ ಹರಟಬೇಡ, ತಾಯಿ ಮಾತನ್ನು ಮೀರಿ ನಡೆಯಬೇಡ.
1: ಅಮ್ಮ, ನಿನ್ನ ಮಾತಿನಂತೆ ನಾನು ಯುದ್ಧಕ್ಕೆ ಹೋಗದೆ ಹೇಡಿಯಂತೆ ಹಿಂದೆ ಸರಿದರೆ ಲೋಕನಿಂದನೆಗೆ ಗುರಿಯಾಗುವುದಿಲ್ಲವೇ? ಹೇಳು ತಾಯಿ.
2: ಏನು ಸುವರ್ಣ, ನಿನ್ನ ಮಗನಿಗೆ ಹೋರಾಟದ ಪಾಠವನ್ನು ಅಂತಃಪುರದಲ್ಲೇ ಹೇಳಿಕೊಡುವಂತಿದೆಯಲ್ಲ.
0: ನೋಡಿದ್ರ ಪ್ರಭು ನಿಮ್ಮ ಕುಮಾರನನ್ನು.
2: ಏಕೆ ಸಮರ ಭೂಮಿಗೆ ಪ್ರಯಾಣ ಮಾಡುವುದಿಲ್ಲವೆಂದನೆ?
1: ಇಲ್ಲ ಅಪ್ಪಾಜಿ, ಹೋಗಬಾರದೆಂದು ಅಮ್ಮನ ಆಜ್ಞೆ ಆಗುತ್ತಿದೆ.
0: ನೀವಾದರೂ ಹೇಳಿದ್ರಿ, ಬೇಡವೆಂದು ಅದೆಷ್ಟು ವಿಧವಾಗಿ ಬೇಡಿಕೊಂಡರು ಹೋಗುತ್ತೇನೆಂದು ಒಂದೇ ಸವನ ಹಠ ಹಿಡಿದಿದ್ದಾನೆ.
3: ಎಷ್ಟಾದರೂ ವಿಕ್ರಮನ ದೇಹದಲ್ಲಿ ಹರಿಯುತ್ತಿರುವುದು ನಿನ್ನ ಪತಿ ಪುರುಷ ಸಿಂಹನ ರಕ್ತವಲ್ಲವೇ ರಾಜಮಾತಾ?
1: ಆಚಾರ್ಯರೇ,
0: ಪೂಜ್ಯರಿ, ನೀವಾದರೂ ಇವನಿಗೆ ಬುದ್ಧಿ ಹೇಳಿ ತಡೆ ಹಿಡಿಯುವರೆಂದು ನಂಬಿದ್ದೆ. ನೀವು ಇವನಿಗೆ ಉತ್ತೇಜನ ಕೊಡುವುದಾದರೆ ನನ್ನ ದುಃಖವನ್ನು ಮತ್ತಾರಲ್ಲಿ ಹೇಳಿಕೊಳ್ಳಲಿ. ಇರುವ ಒಬ್ಬ ಮಗ ವಿಕ್ರಮನನ್ನು ಕಳೆದುಕೊಂಡು ನಾನು ಸುಖಿಯಾಗಿ ಬದುಕಬಲ್ಲಿರಿ.
3: ಹಾಗಾದರೆ ನಿನ್ನ ಪತಿ ಪೌರವನನ್ನು ಕಳೆದುಕೊಂಡು ಸುಖಿಯಾಗಿರ ಬಯಸುವಿಯಾ?
0: ಬೇಡದೊರಿ, ಅಮಂಗಲವನ್ನು ಆಡದಿರಿ.
3: ಈಗ ಸಮರಕ್ಕೆ ತೆರಳುತ್ತಿರುವ ಯೋಧರೆಲ್ಲರೂ ನಿಮ್ಮ ಮಕ್ಕಳೇ ಅಲ್ಲವೇ ಸುವರ್ಣ? ಅವರೆಲ್ಲ ಸಾಯಲಿ, ನನ್ನ ಮಗ ವಿಕ್ರಮನು ಮಾತ್ರ ಬದುಕಲಿ ಎಂದರೆ ಯಾರೊಪ್ಪುವ ಮಾತಿದು ತಾಯಿ? ಈ ಪುರುಷ ಸಿಂಹ ಪೌರವನ ಪತ್ನಿಯಾಗಿ ಕ್ಷಾತ್ರನಂದಿನಿಯಾಗಿ ಸಮರಕ್ಕೆ ಹೆದರುವುದೆ?
0: ಹೆತ್ತ ಕರುಳಿನ ನೋವು ನಿಮಗರ್ಥವಾಗಲಾರದು ಆಚಾರ್ಯರೇ.
3: ಹೆತ್ತ ತಾಯಿಯಾದ ನಿನಗಿಂತಲೂ ನಮ್ಮೆಲ್ಲರನ್ನು ಹೊತ್ತ ಈ ಮಾತೃಭೂಮಿಯ ರಕ್ಷಣೆ ಮೊದಲ ಕರ್ತವ್ಯ ತಾಯಿ.
0: ಕಳೆದಿರುಳ ಕೈ ಕನಸು ಕರುಳನ್ನೇ ಹಿಂಡುತ್ತಿದೆ ತಂದೆ.
3: ಕನಸಿನ ಹುಸಿ ಘಟನೆಗಳನ್ನು ದಿಟವೆಂದು ನಂಬಿ ಹಠ ಮಾಡದಿರು ಸುವರ್ಣ. ನೀನೇ ಪ್ರತ್ಯಕ್ಷ ಭಾರತ ಸಾಮ್ರಾಜ್ಯ ಲಕ್ಷ್ಮಿಯಂತೆ ನಿನ್ನ ಮಗನನ್ನು ಹರಸಿ ಸಮರಕ್ಕೆ ಕಳುಹಿಸು.
1: ಅಮ್ಮ, ಕಣ್ಣೀರನ್ನು ಹರಿಸಬೇಡ ಅಮ್ಮ.
3: ವಿಕ್ರಮ, ಮೊದಲು ಭಾರತಾಂಬೆಯ ಕಂಗಳಲ್ಲಿ ಹರಿಯುತ್ತಿರುವ ಕಣ್ಣೀರನ್ನು ಹರಿಸು ಕುಮಾರ.
0: ಹೋಗಿ ಬಾ ಕುಮಾರ, ದಿಗ್ವಿಜಯಶಾಲಿಯಾಗಿ ಬಾ.
4: ತೆಗೆದುಕೋ ಕುಮಾರ ಈ ಖಡ್ಗವನ್ನು, ವೈರಿಗಳಿಗೆ ಬೆನ್ನು ತೊರದೆ ಸಿಡಿಲು ಮರೆಯಂತೆ ಹೋರಾಡಿ ಪ್ರಚಂಡ ವಿಕ್ರಮ ಸ್ಥಾಪಿಸು. ಆಶೀರ್ವದಿಸಿ ಆಚಾರ್ಯ.
3: ವಿಜಯಶಾಲಿಯಾಗಿರಿ, ನಿಮ್ಮ ಮಸ್ತಕದ ಮೇಲೆ ಭಾರತಾಂಬೆಯ ಅಭಯ ಹಸ್ತ ಶಾಶ್ವತವಾಗಿರಲಿ.
4: ಮೊಳಗಲಿ ಮೊಳಗಲಿ ರಣಧ್ವಂಸವಿ, ಅಂಬರದ ಗರ್ಭ ಭೇದಿಸುವಂತೆ ಭಾಗ್ಗಲಿಯರಿ ರಣಬೇರಿಗಳು. ಜೈ ಭಾರತಾಂಬೆ,
5: ಜೈ ಭಾರತಾಂಬೆ,
4: ಜೈ ಪಾಂಚಾಲ ರಾಜ್ಯಲಕ್ಷ್ಮಿ,
5: ಜೈ ಪಾಂಚಾಲ ರಾಜ್ಯಲಕ್ಷ್ಮಿ,
4: ಜೈ ಭಾರತಾಂಬೆ,
5: ಜೈ ಭಾರತಾಂಬೆ,
4: ಜೈ ಪಾಂಚಾಲ ರಾಜ್ಯಲಕ್ಷ್ಮಿ,
5: ಜೈ ಪಾಂಚಾಲ ರಾಜ್ಯಲಕ್ಷ್ಮಿ.
4: ಕೆಚ್ಚದೆ ಸಿಂಹಗಳೇ, ನೆಚ್ಚಿನ ಒಡನಾಡಿಗಳೇ, ಹಿಂಜರಿಯದಿರಿ, ವೈರಿಗಳಿಗೆ ಬೆನ್ನು ತೋರಿ ಓಡುದಿರಿ. ದೇಹದಲ್ಲಿ ಕೊನೆ ಉಸಿರಿರುವ ತನಕ ದೇಶಕ್ಕಾಗಿ ಹೋರಾಡಿರಿ. ಗೆದ್ದರೆ ಸ್ವಾತಂತ್ರ್ಯ, ಸತ್ತರೆ ವೀರ ಸ್ವರ್ಗ. ಜೈ ಭಾರತಾಂಬೆ,
5: ಜೈ ಭಾರತಾಂಬೆ,
4: ಜೈ ಪಾಂಚಾಲ ರಾಜ್ಯಲಕ್ಷ್ಮಿ,
5: ಜೈ ಪಾಂಚಾಲ ರಾಜ್ಯಲಕ್ಷ್ಮಿ,
4: ಜೈ ಭಾರತಾಂಬೆ,
5: ಜೈ ಭಾರತಾಂಬೆ,
4: ಜೈ ಪಾಂಚಾಲ ರಾಜ್ಯಲಕ್ಷ್ಮಿ,
5: ಜೈ ಪಾಂಚಾಲ ರಾಜ್ಯಲಕ್ಷ್ಮಿ,
4: ಜೈ ಭಾರತಾಂಬೆ,
5: ಜೈ ಭಾರತಾಂಬೆ,
4: ಜೈ ಪಾಂಚಾಲ ರಾಜ್ಯಲಕ್ಷ್ಮಿ,
5: ಜೈ ಪಾಂಚಾಲ ರಾಜ್ಯಲಕ್ಷ್ಮಿ.

Ah!

0: ನನ್ನ ಖಡ್ಗ ಲಕ್ಷ್ಮಿ, ನನ್ನ ಆಜನ್ಮ ಶತ್ರು ಪೌರವನ ಏಕೈಕ ಪುತ್ರ ವಿಕ್ರಮನ ದೇಹವನ್ನೆಂದು ರಕ್ತ ಹೀರಿದ ರಜತ ಖಡ್ಗವೇ, ಮತ್ತಷ್ಟು ಮತ್ತೆರವಷ್ಟು ರಕ್ತವನ್ನು ಕುಡಿದು ತೃಪ್ತಿಯನ್ನ ಹೊಂದು ಎತ್ತ ನೋಡಿದ ರಕ್ತ ಸಾಲು ಸಾಲು ಕಗ್ಗೊಲೆಗಳು ಹರಿವ ರಕ್ತ ನಾಲೆ ಕೊನೆಗೂ ನನ್ನ ಕೊರಳಿಗೆ ದಿಗ್ವಿಜಯ ಮಾಲೆ. ನನ್ನ ಪ್ರಚಂಡ ಪ್ರತಿಜ್ಞೆಗೆ ಇಂದು ಪೂರ್ಣ ಪ್ರತಿಫಲ, ನನ್ನ ಬಹುದಿನದ ಅಖಂಡ ಹಂಬಲಕ್ಕೆ ಬೆಂಬಲವಿತ್ತ ದೈವವೇ ನಿನಗೆ ಶರಣು.
1: ಭಲೆ ಭಲೆ ಅಂಬಿರಾಜ, ತೋಳಿನಲ್ಲಿ ಬಲವಿಲ್ಲದಿದ್ದರೂ ನಾಲಿಗೆಯಲ್ಲಿ ಮಾತಿನ ಬಲವಾದರೂ ಇದೆಯಲ್ಲ.
0: ಅಂದರಂತೆ ಹರಟುತ್ತಿರುವಿರೇಕ ಆರ್ಯ? ಇದು ರಕ್ತ ಸಿಕ್ತವದ ಈ ಖಡ್ಗವನ್ನೊಮ್ಮೆ ನೋಡಿ. ಕುಮಾರ ವಿಕ್ರಮಸಿಂಹನ ಪ್ರಾಣ ಹೀರಿದರೂ ಇದರ ದಾಹ ತೀರಿಲ್ಲ. ಇದೀಗ ಸುತನು ಹತನಾದನೆಂದು ಕ್ಷತವಿಕ್ಷತನಾದ ಪಿತ ಪೌರವನನ್ನು ಆಹುತಿ ತೆಗೆದುಕೊಳ್ಳಲು ಹಾತುರಿಯುತ್ತಿದೆ ಈ ಖಡ್ಗ.
1: ವಿಕ್ರಮನನ್ನು ಸಂಹರಿಸಿದನೆಂದು ಸಂತಸ ಪಡೆದಿರು ಅಂಬಿ, ಸಂತಸ ಪಡೆದಿರು. 16 ಹರೆಯದ ಹಾಲುಗಲ್ಲದ ಹಸುಳೆಯಲ್ಲೂ ದೇಶಕ್ಕಾಗಿ ಪ್ರಾಣ ಕೊಡುವ ರಾಷ್ಟ್ರಾಭಿಮಾನವಿತ್ತೇ ಎಂದು ಹೆಮ್ಮೆ ಪಡು. ಅದರ ಜೊತೆಯಲ್ಲಿ ಆ ಹಸು ಕಂದನನ್ನು ಕೊಂದ ಪಶು ನಾನೆಂದು ವ್ಯಥೆ ಪಡು, ನಾಚಿಕೆ ಪಡು. ವಿಕ್ರಮ ಸತ್ತಿದ್ದರೂ ಬದುಕಿದ್ದಾನೆ.
2: ಆತ ಸತ್ತಿದ್ದರೂ ಬದುಕಿದ್ದಾನೆ, ನೀನು ಬದುಕಿದರೂ ನನ್ನೆದುರು ಸತ್ತು ನಿಂತಿದ್ದೀಯ.
0: ಮತ್ತೊಮ್ಮೆ ಎಚ್ಚರಿಸುತ್ತಿದ್ದೇನೆ ಆರ್ಯ, ಪೌರವನ ಪ್ರಾಣ ಇರುವ ಈ ಕೃಪಾಣಕ್ಕೆ ನಿಮ್ಮೊಡಲ ರಕ್ತ ಸಿಂಚನವಾದಿತು ಎಚ್ಚರಿಕೆ. ಅವತ್ಯವೆಂಬುದನ್ನು ಅರಿತು ನನ್ನ ಖಡ್ಗಕ್ಕೆ ಬುದ್ಧಿ ಹೇಳಬೇಕಾಗಿದೆ. ದರ್ಬೆ ಹಿಡಿಯುವ ಕರಗಳು ಖಡ್ಗ ಧರಿಸಿ ಬರಲಿ. ಸಮರಸವೆಂದರೆ ಹುಡುಗಾಟವೆಲ್ಲ ಹೋರಾಟವೆಂಬುದು ಆಗ ನಿಮ್ಗೆ ಅರಿವಾಗುತ್ತದೆ.
2: ಆಗಲಿ ಆಗಲಿ, ಆ ಕಾಲವೂ ಬರಲಿ.
1: ಎಂಬೇಡಿ, ರತ್ನ ಸಿಂಹಾಸನವನ್ನೇರಿ ರಾಜನೆಂದೆನಿಸುವ ನಿಮ್ಮಂಥವರು ರಣಹೇಡಿಗಳಾಗಲಿ. ದರ್ಬೆ ಧರಿಸುವ ಕರಗಳು ಆಗ ಖಡ್ಗ ಹಿಡಿಯುವುದೇನು? ಬಳೆ ತೊಟ್ಟ ಮಹಿಳೆಯೇ ಕಂಕಣ ತೊಟ್ಟು ರಣಕ್ಕಿಳಿಯುವ ದೃಶ್ಯವನ್ನು ನೀನೇ ಕಾಣುವೆಯಂತೆ.

ವಂಚಕರ ಖಡ್ಗಕ್ಕೆ ಒಡಲನ್ನು ನೀಡಿ ಮೃತ್ಯು ಮಂಚವನ್ನೇರಿ ಪಂಚಭೂತಗಳಿಗೆ ಆಹ್ವಾನವಿತ್ತ ನನ್ನ ಪಾಂಚಾಲ ರಾಜ್ಯದ ಪ್ರಜೆಗಳೇ, ನನ್ನ ಒಡನಾಡಿ ಕಡುಗಲಿಗಳೇ, ಎಲ್ಲೆಲ್ಲೂ ಎಲ್ಲೆಲ್ಲೂ ಮೇರೆ ಮೀರಿ ಹರಿಯುತ್ತಿರುವ ರಕ್ತಲಹರಿ ಹೀರಿದೆಯ ರಣಮಾರಿ ಹೆಮ್ಮಾರಿ, ಅದೆಷ್ಟು ಅದಷ್ಟು ಭೀಷಣ ರಕ್ತ ದಾಹವಿತ್ತೇ ರಕ್ಷಸಿ. ಇದೇನು ಇದೇನು ನಿನ್ನ ಬಸಿರ ಬಯಕೆಯೇ ರಕ್ತ ಪಿಪಾಸಿ.

0: ಅದೃಷ್ಟಹೀನ ಪೌರವ.
1: ಆಚಾರ್ಯ ಆಚಾರ್ಯ, ವಿಧರ್ಮಿಗಳ ವಿದ್ರೋಹದ ವಿಕಟ ಅಟ್ಟಹಾಸ, ಆ ದುರ್ವಿಧಿಯ ಅಮಾನುಷ ಆಕ್ರೋಶ, ಅಲ್ಲಿ ಅಲ್ಲಿ ನೋಡಿ ಗುರುದೇವ, ಅಲ್ಲಿ ನೋಡಿ ಭಾರತೀಯರ ಭಾವೈಕ್ಯತೆಯ ಭವ್ಯ ಭವನದ ಭಗ್ನಾವಶೇಷ, ನಾಗರಿಕತೆಯ ನಗ್ನ ನಾಮಾವಶೇಷ.
0: ಸೈರಿಸಿಕೋ ಪೌರವ, ಸೈರಿಸಿಕೋ.
1: ಸೈರಣೆ ಸೈರಣೆ ಸಹನೆಗೆ ಎಡೆಯಲ್ಲಿಯದು ತಂದೆ. ಭಾರತೀಯರು ಕಂಡ ಕನಸು ಕಲ್ಪನೆ ಕರಗಿ ಹೋಯಿತು. ಅಗ್ನಿಯಲ್ಲಿ ದಗ್ಧವಾದ ಅರಗಿನಂತೆ ಉರಿದು ಕಣ್ಮರೆಯಾಯಿತು. ಹೆಂಬೇಡಿ ಅಂಬಿಯಂತ ಹಲವಾರು ಹಾಳರಸರ ದೌರ್ಬಲ್ಯದಿಂದ ದಾಸ್ಯ ಶೃಂಖಲೆ ತೊಟ್ಟು ಕೈಂಗಟ್ಟು ಸುಟ್ಟ ಬಾಳಿನವರಾಗಿ ದಿಕ್ಕೆಟ್ಟು ದಿಗ್ಭ್ರಾಂತರಾದೆವು. ಅಲ್ಲಿ ಅಲ್ಲಿ ನೋಡಿ ಆರ್ಯ, ಸಂಚಿನಿಂದ ಗಡಿನಾಡಿ ನಂಚನ್ನು ಸಂಚರಿಸಿ ಸಮಗ್ರ ರಾಷ್ಟ್ರವನ್ನೇ ಹರಿದು ಹಂಚಿ ಹಾಕಲು ಹಂಚು ಹಾಕುತ್ತಿರುವ ಆ ದ್ರೋಹಿ ಸಿಕ್ಕಂದರನ್ನು ನೋಡಿ.
2: ಹಾಕಲಿ ಹಾಕಲಿ,
0: ಆಗಲಾದರೂ ಭಾರತೀಯರಿಗೆ ಅಂತಃಕಲಹ ಅಭಿಮಾನ ಶೂನ್ಯತೆ ಅನರ್ಥ ಪರಂಪರೆಗೆ ಆಹ್ವಾನ ಎಂಬುದರ ಅರಿವಾದೀತು.
1: ಅಯ್ಯೋ, ಭಾರತೀಯರ ಹೆಗಲ ಮೇಲೆ ಪರದಾಸ್ಯದ ನೊಗವನ್ನು ಹೊರಿಸಲಿದ್ದಾನೆ ಆ ವಂಚಕ ಸಿಕಂದರನು.
0: ಹೊರಿಸಲಿ, ಪರಿಹಾಸ್ಯ ಪರದಾಸ್ಯದ ಹೊರಸು ಬಾಳನ್ನು ಬಾಳಿದ ಮೇಲಾದರೂ ಸ್ವಾತಂತ್ರ್ಯ ಸವಿಯ ಅಖಂಡ ಅನುಭವದ ಅರಿವಾದೀತವರಿಗೆ.
1: ಗುರುದೇವ,
0: ಬಿರುಗಾಳಿಯ ದಾಳಿಯಾದ ಮೇಲಲ್ಲವೇ ಪ್ರಕೃತಿಯ ಸಹಜ ಸೌಂದರ್ಯ ಸೊಬಗಿನ ಪ್ರಶಂಸನೀಯ ಪ್ರಶಾಂತತೆ ಕಾಣುವುದು? ಸಹಸ್ರಾರು ಉಳಿಪೆಟ್ಟು ಬಿದ್ದ ಮೇಲಲ್ಲವೇ ಶಿಲೆಯಲ್ಲಿ ಕಲೆ ಮೂಡುವುದು?
1: ಅಂದರೆ
0: ನಾವಿಂದು ನಮ್ಮಲ್ಲಿನ ಅಂತಃಕಲಹದಿಂದ ಅನಿವಾರ್ಯವಾಗಿ ಪರಾಜಯದ ಪರಂಪರೆಯನ್ನು ಎದುರಿಸಬೇಕಾಗಿದೆ. ಎಂದಿನವರೆಗೂ ಭಾರತೀಯರಲ್ಲಿ ನಾವೆಲ್ಲರೂ ಒಂದೇ ಮಾತೆಯ ಮಡಿಲ ಮಕ್ಕಳು ಎಂಬ ಏಕ ಮನೋಭಾವ ಮೂಡುವುದಿಲ್ಲವೋ? ಅಲ್ಲಿಯವರೆಗೂ ಯಾವ ರಾಷ್ಟ್ರವಾಗಲಿ ಯಾವ ದೇಶವಾಗಲಿ ಅಭ್ಯುದಯದ ಹಂತವನ್ನೇರಲಾರದು, ಪ್ರಗತಿಯ ಪಥದತ್ತ ಸಾಗಲಾರದು.
1: ಆಚಾರ್ಯವೇ,
0: ನಿರಾಶನಾಗದಿರು ಪೌರವ, ನಿರ್ವಿಣ್ಣನಾಗದಿರು. ಇಂದಿನ ನಿನ್ನ ಸೋಲೆ ನಾಳಿನ ಗೆಲುವಿಗೆ ನಾಂದಿ, ನಾಳಿನ ಗೆಲುವಿಗೆ ನಾಂದಿ. ಆದರೂ ಇದು ಸೋಲಲ್ಲ
1: ಆಚಾರ್ಯ,
0: ಇದು ಸೋಲಲ್ಲ. ಪರಾಕ್ರಮದ ಪರಮಾವಧಿಯನ್ನೇ ಮೀರಿ ನಿಂತ ಮಹಾದಿಗ್ವಿಜಯ, ಮಹಾದಿಗ್ವಿಜಯ. ಅಸಂಖ್ಯಾತ ಯೋಧರು ಹತರಾದರೆಂದು ಹತಾಶನಾಗದಿರು. ಸಮರದಲ್ಲಿ ಸೋಲಾಗಲಿ ಗೆಲುವಾಗಲಿ ದೇಶದ ಋಣಕ್ಕಾಗಿ ಹೋರಾಡುವುದು ನಿನ್ನ ಧರ್ಮ ಪೌರವ, ನಿನ್ನ ಧರ್ಮ.

0: ಕರ್ಮಕ್ಕೆ ಮಾತ್ರ ಅಧಿಕಾರ ಉಂಟು. ಪ್ರತಿಫಲದ ನಿರೀಕ್ಷೆಯಲ್ಲಿ ಕರ್ಮವನ್ನು ಅಪೇಕ್ಷಿಸಬಾರದು. ಇದೇ ಅಲ್ಲವೇ ಭಗವಾನ್ ಶ್ರೀಕೃಷ್ಣನು ಸವ್ಯಸಾಚಿಗೆ ಹೇಳಿದ ಆ ಭಗವದ್ಗೀತೆಯ ಸಂದೇಶ?
1: ಧನ್ಯ.
2: ಕಣ್ಣು ತೆರೆಸಿದ್ರಿ ಪೂಜರಿ. ಎಲ್ಲಿ ಎಲ್ಲಿ ನನ್ನ ಖಡ್ಗ ಲಕ್ಷ್ಮ? ಬಾ, ಅಲಂಕರಿಸು ಅಜಯ ಕಲೆಯ ಹಸ್ತ ಪೀಠವನ್ನ.
1: ಆಶೀರ್ವದಿಸಿ ತಂದೆ.
0: ದಿಗ್ವಿಜಯ ಭವ.
2: ಜಯ ಭಾರತಾಂಬೆ. ಜಯ ಪಾಂಚಾಲ ರಾಜ್ಯ ಲಕ್ಷ್ಮೀ.

0: ¡Bah! ¡Desatrojí! ¡Bah! ¡Bombi!
1: ¡Beda! ¡Beda, pobre va!
0: ¡Sí! ¡Matro trojí! ನಿನ್ನನ್ನು ಕೊಂದು ನನ್ನ ಖಡ್ಗವನ್ನು ಕಲುಷಿತ ಮಾಡಿಕೊಳ್ಳಲಾರೆ. ತಲೆಗಿಲ್ಲಿಂದ ಹೇ ಹೇ, ಇಬ್ಬರ ದೇಹವನ್ನಿರಿದರು ಹರಿಯುವುದು ಒಂದೇ ಭಾರತೀಯ ರಕ್ತ. ನಿನ್ನ ಮೇಲೆ ನಾ ಕೈ ಮಾಡಲಾರೆ. ನೀನೇ ನನ್ನನ್ನು ಕೊಲ್ಲಲು ಇಚ್ಛಿಸುವುದಾದರೆ ತೆಗೆದುಕೋ, ತೆಗೆದುಕೋ ಈ ಖಡ್ಗವನ್ನು. ನನ್ನನ್ನು ತುಂಡರಿಸಿ ನಿನ್ನ ಸೇಡನ್ನು ಸಾಧಿಸಿ ತೃಪ್ತಿ ಪಡಿಕೋ.
1: ಯಾರಲ್ಲಿ ಈ ಪೌರವನನ್ನು ಬಂಧಿಸಿ ಕರೆತನ್ನಿ.
0: ಒಪ್ಪಿದೆ ಒಪ್ಪಿದೆ ಹೆಂಬೇಡಿ, ಮುಖದ ಮೇಲೆ ಮೀಸೆ ಹೊತ್ತಿದ್ದಕ್ಕೂ ಸಾರ್ಥಕವಾಯಿತು ರಣ ಹೇಳಿ.
1: ಎಳಗೈರಿ ಇಲ್ಲಿಂದ.
2: ಪ್ರಭುಗಳಿಗೆ ಪ್ರಣಾಮಗಳು.
3: ವಿಷಯವೇನು ಸೆಲ್ಯುಕಸ್?
2: ಸಮರದಲ್ಲಿ ಪೌರವನನ್ನು ಬಂಧಿಸಿದ್ದೇವೆ, ತಮ್ಮ ಆಜ್ಞೆಯಾದಲ್ಲಿ
3: ವಿಚಾರಣೆಗೆ ಕರಿತನಿ.
2: ಆಜ್ಞೆ ಪ್ರಭು.
3: ಅದು ಅಲ್ಲಿ ನೋಡು ಅಂಬಿ, ಸೋತ ಪೌರವನ ಮುಖಮುದ್ರೆಯನ್ನು ನೋಡು. ಅವನ ಮುಖಮಂಡಲದಲ್ಲಿ ಲಾಸ್ಯವೆಸಗುತ್ತಿರುವ ಆ ಗಾಂಭೀರ್ಯ ರಾಜ್ಯ ಟಿವಿ ಒಂದಂಶದಷ್ಟಾದರೂ ಕ್ಷೀಣಿಸಿದೆಯೇ? ಅಚಲ ಹಿಮಾಚಲದಂತೆ, ಉಕ್ಕಿನ ಮೂರ್ತಿಯಂತೆ ಅವನು ಹಾಕುತ್ತಿರುವ ದಿಟ್ಟತನದ ಹೆಜ್ಜೆ ನನ್ನೆದೆಯನ್ನೇ ಮೆಟ್ಟಿದಂತಾಗುತ್ತಿದೆ. ಜಯವು ನಮ್ಮದೆಂದು ನುಡಿಯಲು ನನ್ನ ನಾಲಿಗೆ ನಾಚುತ್ತಿದೆ ಅಂಬಿ.
4: ಬಾಪುರಸ್, ಹೀಗೆ ಬಾ, ನಿನ್ನನ್ನು ಯಾವ ರೀತಿ ಸ್ವಾಗತಿಸಿ ಕರೆಸಿಕೊಳ್ಳಲಿ ನೀನೇ ಹೇಳು.
0: ಏನು, ನನ್ನ ಮಾತೃಭೂಮಿಯಲ್ಲಿ ನಿಂತು ನನ್ನನ್ನೇ ಸ್ವಾಗತಿಸುವ ಹಕ್ಕನ್ನು ನಿನಗಾರಿತ್ತವರು ಸಿಕಂದರ್? ಹಾಗೊಂದು ವೇಳೆ ನನ್ನನ್ನು ಸ್ವಾಗತಿಸುವ ಇಚ್ಛೆ ಇದ್ದರೆ ಒಬ್ಬ ಸಾಮ್ರಾಟ ಮತ್ತೊರ್ವ ಸಾಮ್ರಾಟನನ್ನು ಆಹ್ವಾನಿಸುವ ಸುಸಂಸ್ಕೃತ ರೀತಿಯಲ್ಲಿ ಸ್ವಾಗತಿಸು.
4: ಆದರೆ ಈಗ ನೀನು ನನ್ನೊಡನೆ ಸಮರದಲ್ಲಿ ಸೋತಿರುವೆ, ಇದನ್ನಾದರೂ ಒಪ್ಪುವೆಯಲ್ಲವೇ?
0: ಒಪ್ಪಲಾರೆ.
4: ಅದೇಕೆ?
1: ಕೆಳಗೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲವೆಂದರೆ ಯಾರೊಪ್ಪುವ ಮಾತಿದು ಸಾಮ್ರಾಟ್?
0: ಯಾರವನು ಮಾತಾಡಿದ್ದು? ಓ ತಕ್ಷಶಿಲೆಯ ಮಹಾಪ್ರಭು ಅಂಬಿರಾಜ, ಛೈ ದೇಶದ್ರೋಹಿ, ಇದು ವೀರನ ಸೋಲು ಅಂಜು ಬುರುಕ.
4: ಅಂಬಿಯ ಮೇಲೆ ಅದೇಕೆ ಅಷ್ಟೊಂದು ಆಕ್ರೋಶ ಪುರಸ್?
0: ಅದಕ್ಕೆ ಕಾರಣ ನನ್ನಲ್ಲಿ ಕೇಳಿ ತಿಳಿಯಬೇಕೆ ಸಾಮ್ರಾಟ್? ಭಾರತಕ್ಕೆ ಆಕ್ರಮಣಕಾರರಾಗಿ ಬಂದ ನಿಮ್ಮನ್ನು ಹಾರ್ದಿಕ ಸ್ವಾಗತ ನೀಡಿ ಭಾರತದ ಹುಳುಕುಗಳನ್ನೆಲ್ಲ ನಿಮ್ಮಲ್ಲಿ ಹೇಳಿ ದೇಶದ್ರೋಹ ಮಾಡಿದ್ದಾನೆ. ನೆಂದ ಬೀಲಿನ ಹಾಗೆ ತೀರಿಸಿಕೊಳ್ಳಲು ನಿಮ್ಮಲ್ಲಿ ಗುಲಾಮನಾಗಿ ಹೊತ್ತ ಮಾತ್ರ ಭೂಮಿಗೆ ಕೇಡು ಬಗೆದ. ಒಂದು ವೇಳೆ ಮತ್ತಾರಾದರೂ ನಿಮಗಿಂತಲೂ ಬಲಶಾಲಿಗಳು ದಂಡೆತ್ತಿ ಬಂದರೆ ನಿಮಗೆ ದ್ರೋಹ ಬಗೆಯಲು ಹಿಂದರಿಯಲಾರ ಈ ಹೆಂಬೇಡಿ.
1: ಸಾಮ್ರಾಟರೇ, ವೃತ ವಾದ ವಿವಾದ ಬೇಕೆ? ಮೊದಲು ನಮ್ಮ ರಾಜಗಜದ ಭೀಮ ಪಾದಕ್ಕೆ
4: ಈ ಹೆಂಬೇಡಿಯನ್ನು ದಿಂದುರುಳಿಸಿ.
1: ಸಾಮ್ರಾಟ್!
4: ಇದು ಸಿಕಂದರ್ ಸಾರ್ವಭೌಮನಾಜ್ಞೆ. ಎಳೆದೊಯ್ಯರಿ ಇಲ್ಲಿಂದ.
1: ಸಾಮ್ರಾಟ್!
0: ಸಿಕಂದರ್, ಭಾರತೀಯರೆಲ್ಲರೂ ಏಕಕಂಠದಿಂದ ಒಪ್ಪುವ ಸರಿಯಾದ ಶಿಕ್ಷೆಯನ್ನೇ ವಿಧಿಸಿದೆ ಸಿಕಂದರ್.
4: ಸತ್ಯ ಪುರಸ್, ನಿಮ್ಮ ನಿಮ್ಮಲ್ಲಿನ ಒಡಕೆ ಕೆಡುಕಾಗಿ ನನಗೆ ದಾರಿ ಮಾಡಿಕೊಟ್ಟಿತು. ಹೋಗಲಿ, ಈಗೂ ಕಾಲ ಮಿಂಚಿಲ್ಲ. ಪುರಸ್, ನಿಮ್ಮ ಸ್ನೇಹಕ್ಕೆ ನಾನು ಕಾತರನಾಗಿ ಕಾಯುತ್ತಿದ್ದೇನೆ.
0: ನಾನು ಅಷ್ಟೇ ಸಿಕಂದರ್, ನಾನು ಕೂಡ ಕಾತರನಾಗಿದ್ದೇನೆ. ಬನ್ನಿ, ಮಲಗಿಸಿಕೊಳ್ಳೋಣ.

ಇದುವರೆಗೆ ರಣದುಂದುಭೆ ಐತಿಹಾಸಿಕ ರಂಗನಾಟಕ ಕೇಳಿದಿರಿ. ರಚನೆ ಖ್ಯಾತ ಹಾಸ್ಯ ಚಕ್ರವರ್ತಿ ಎನ್ಎಸ್ ರಾವ್. ನಿರ್ದೇಶನ ಚನ್ನಬಸಪ್ಪ ಕಾಳೆ. ಪ್ರಸ್ತುತಪಡಿಸಿದವರು ಹುಬ್ಬಳ್ಳಿಯ ಶ್ರೀ ನಟರಾಜ್ ಕಲಾಬಳಗದ ಸದಸ್ಯರು. ಪಾತ್ರಧಾರಿಗಳು ಪೌರವ ಚನ್ನಬಸಪ್ಪ

0: ಕಾಳೆ, ಚಾಣಕ್ಯ, ಗದಿಗೆಯ ಹಿರೇಮಠ, ಅಂಬಿ ಡಾಕ್ಟರ್ ಮಹೇಶ್ ಹೊರಕೇರಿ, ಸಿಕಂದರ್ ಈರಣ್ಣ ಕರಿಕಟ್ಟಿ, ಸೆಲ್ಯೂಕಸ್ ಭೀಮನಗೌಡ ಖಟಾವಿ, ಡಂಗುರದವ ವಾಗೀಶ್ ಭಿಕ್ಷಾವರ್ತಿ ಮಠ್, ಸೈನಿಕ ವೀರಣ್ಣ ಹೊಸಮನಿ, ಭಾರತ ಮಾತೆ ಹಾಗೂ ಸುವರ್ಣ ರಾಧಿಕಾ ಬೇವಿನಕಟ್ಟಿ, ವಿಕ್ರಮ ಸಂಕರ್ಷಣ ಸೂಡಿ. ಈ ನಾಟಕಕ್ಕೆ ಸಂಗೀತ ನೀಡಿ ಗಾಯನದೊಂದಿಗೆ ಕೀಬೋರ್ಡ್ ನುಡಿಸಿದವರು ಶಿವಸ್ವಾಮಿ ಹಿರೇಮಠ್, ತಬ್ಲಾ ಸಾಥ್ ನೀಡಿದವರು ಶ್ರೀಧರ್ ಕುಲಕರ್ಣಿ.
1: ಆಕಾಶವಾಣಿ ಧಾರವಾಡ.

0: ಬೆಳಕು ಹರಿಯುತ್ತಿದ್ದಂತೆಯೇ ಹರಿಸಿದ್ದೇವೆ ನಾದ ನದಿ, ಜೀಕುತ್ತಲೇ ಇದ್ದೇವೆ ಜಾನಪದದ ಜೋಕಾಲಿ, ತಂದಿದ್ದೇವೆ ಹೊತ್ತು ಹೊತ್ತಿಗೆ ಸುದ್ದಿ ಸಮಾಚಾರ, ರೈತರಿಗೆ ಮಾಹಿತಿ ಸಾರ, ಹಚ್ಚಿ ಕಳಿಸಿದ್ದೇವೆ ನಿಮ್ಮ ಕೋರಿಕೆಯ ಹಾಡಿಗೆ ರೆಕ್ಕೆ.
1: ನಿಲ್ಲುಸಿರಿ ಕವಿಗಾನ, ಎದೆ ಜಲ್ಲೆನೆ ಹೂವಿನ ಬಾಣ.
0: ಗಟ್ಟಿಗೊಳಿಸಿದ್ದೇವೆ ನಟ ಸಾರ್ವಭೌಮನ ನೆನಪು.
2: ಚಿತ್ರರಂಗಕ್ಕೆ ಬಂದವರಾದ್ರಿಂದ ನಮಗೆ ತಾಯಿ ಮನೆ ಅದು.
0: ಎಷ್ಟೊಂದು ವಿಷಯ, ಏನೆಲ್ಲಾ ಕಾರ್ಯಕ್ರಮ. ಜನ ಮೆಚ್ಚಿದ ವಾಣಿ ಆಕಾಶವಾಣಿ, ದೇಶ ಮೆಚ್ಚಿದ ವಾಣಿ ಆಕಾಶವಾಣಿ.

0: ಶ್ರೋತೃಬಾಂಧವರೇ, ಬಹು ಜನಪ್ರಿಯ ಸಂಗೀತ ಸರಣಿ ಗಾನಲಹರಿ
1: ಇದೀಗ ಅದರ ಮರು ಪ್ರಸಾರದ ಸಿಹಿ ಸಿಹಿ ವಾಣಿ.
2: ಕೋಗಿಲೆ ಹಾಡಿದೆ ಕೇಳಿದೆಯ, ಹೊಸ ರಾಗವ ಹಾಡಿದೆ ಆಲಿಸೆಯ.
0: ಹೌದು ಶ್ರೋತೃಗಳೇ, ಪ್ರತಿ ಮಂಗಳವಾರ ಮುಂಜಾನೆ 11 ಗಂಟೆಕ್ಕ ಟ್ಯೂನ್ ಮಾಡ್ರಿ ಧಾರವಾಡ ಆಕಾಶವಾಣಿ.
1: ಆಗ ಕೇಳಿ ಬರೋ ಕಾರ್ಯಕ್ರಮ ಸರಣಿಯೇ ಗಾನಲಹರಿ.
0: ಕೇಳ್ರಿ ಅಪ್ಯಾಯಮಾನ ನಾದ ಝರಿಯೊಳಗ ತೇಲಿ ನಲೀರಿ.
1: ಪ್ರತಿ ಮಂಗಳವಾರ ಮುಂಜಾನೆ 11 ಗಂಟೆಕ್ಕ ಗಾನಲಹರಿ.

ಜ್ಞಾನಾಮೃತ ಭಾಗವಹಿಸುವ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರುಬಸವ ಮಹಾಮನೆ ಮನಗುಂಡಿ. ನಿರೂಪಣೆ ಜಿ ಸುರೇಖ ಸುರೇಶ್. 6:50 ಪ್ರಾಯೋಜಿತ ಕಾರ್ಯಕ್ರಮ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ. ಪ್ರಸ್ತುತಿ ಮಾಯಾ ರಾಮನ್. 7:15 ಭಾವಯಾನ. 7:45 ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 8:30 ಡಾಕ್ಟರ್ ಎಸ್ ಆರ್ ರಾಮನ್ಗೌಡರ ಆಸ್ಪತ್ರೆ ಪ್ರಾಯೋಜಿತ ಕಾರ್ಯಕ್ರಮ ಆರೋಗ್ಯದಂಗಳ. ಪ್ರಸ್ತುತಿ ಮಾಯಾ ರಾಮನ್. 8:45 ಹಳೆ

ಪೀಠ ಪ್ರಾಯೋಜಿತ ಕನಕದೀಪ ರಾಮ ಧ್ಯಾನಚರಿತೆ ಕಾವ್ಯದ ವಾಚನ ಮತ್ತು ವ್ಯಾಖ್ಯಾನ. ಮಾತನಾಡುತ್ತಾರೆ ಗಾಯತ್ರಿ ಸರದೇಶ್ ಪಾಂಡೆ. ವ್ಯಾಖ್ಯಾನ ಶ್ರೀಧರ್ ಹೆಗಡೆ ಭದ್ರನ್. ಪ್ರಸ್ತುತಿ ಜಿ ಸುರೇಖ ಸುರೇಶ್. 9:30 ಹಲೋ ನಂದನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 10:30 ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು. 10:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮೊದಲಿಗೆ ಲಕ್ಕುಂಡಿಯ ಬಸವರಾಜ್ ನೀಲಪ್ಪ ಹಡಗಲಿ ಹಾಗೂ ಸಂಗಡಿಗರಿಂದ ಗೀಗೆ ಪದ. ಆನಂತರ ಸವದತ್ತಿ ತಾಲೂಕು ಬೆನಕಟ್ಟಿಯ ನಿಜಪ್ಪ ಎಸ್ ಸಾವಳ್ಗಿ ಹಾಗೂ ಸಂಗಡಿಗರಿಂದ ಕರಡಿ ಮಜಲು. 11:00 ಕೇಳು ಗೆಳತಿ ಕಾರ್ಯಕ್ರಮ. ಪ್ರಸ್ತುತಿ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾ ರಾಮನ್. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ತರಲಗಟ್ಟಿಯವರ ಸಿತಾರವಾದನ ಕೇಳುತ್ತೀರಿ. ಇವು ಇಷ್ಟು ನಾಳೆ ಬೆಳಗ್ಗೆ ನಮ್ಮ ನಿಲಯದಿಂದ ಬಿತ್ತರವಾಗುವ ಪ್ರಮುಖ ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ, ಸಮಯ 11:07:22. 392.16 ಮೀಟರ್ಗಳು ಅಥವಾ 765 kHz ತರಂಗಾಂತರಗಳ ಮೇಲೆ ಹಾಗೂ FM 103 MHz ಕಂಪನಾಂಕಗಳಲ್ಲಿ ಇದುವರೆಗೆ ನಮ್ಮ ನಿಲಯದಿಂದ ಬಿತ್ತರವಾಗುವ ಕಾರ್ಯಕ್ರಮಗಳನ್ನು ಆಲಿಸಿದಿರಿ. ನಾಳೆ ಬೆಳಗಿನ ಪ್ರಸಾರ ಕಾರ್ಯ 5:55 ಆರಂಭವಾಗುವುದು. ಇನ್ನು ಮುಂದೆ FM 103 MHz ಕಂಪನಾಂಕಗಳಲ್ಲಿ FM ಗೋಲ್ಡ್ ಕಾರ್ಯಕ್ರಮಗಳನ್ನು ದಿಲ್ಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳುವಿರಿ. ಇನ್ನು ಡಾಕ್ಟರ್ ನವೀನ್ ಶಾಸ್ತ್ರಿ ಪುರಾಣಿಕರಿಗೆ ಅನುಮತಿಯನ್ನು ನೀಡಿ ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಶುಭತಿಗಳು. 10:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮೊದಲಿಗೆ ಲಕ್ಕುಂಡಿಯ ಬಸವರಾಜ್ ನೀಲಪ್ಪ ಹಡಗಲಿ ಹಾಗೂ ಸಂಗಡಿಗರಿಂದ ಗೀಗೆ ಪದ. ಆನಂತರ ಸವದತ್ತಿ ತಾಲೂಕು ಬೆನಕಟ್ಟಿಯ ನಿಜಪ್ಪ ಎಸ್ ಸಾವಳ್ಗಿ ಹಾಗೂ ಸಂಗಡಿಗರಿಂದ ಕರಡಿ ಮಜಲು. 11:00 ಕೇಳು ಗೆಳತಿ ಕಾರ್ಯಕ್ರಮ. ಪ್ರಸ್ತುತಿ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾ ರಾಮನ್. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ತರಲಗಟ್ಟಿಯವರ ಸಿತಾರವಾದನ ಕೇಳುತ್ತೀರಿ. ಇವು ಇಷ್ಟು ನಾಳೆ ಬೆಳಗ್ಗೆ ನಮ್ಮ ನಿಲಯದಿಂದ ಬಿತ್ತರವಾಗುವ ಪ್ರಮುಖ ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ, ಸಮಯ 11:07:22. 392.16 ಮೀಟರ್ಗಳು ಅಥವಾ 765 kHz ತರಂಗಾಂತರಗಳ ಮೇಲೆ ಹಾಗೂ FM 103 MHz ಕಂಪನಾಂಕಗಳಲ್ಲಿ ಇದುವರೆಗೆ ನಮ್ಮ ನಿಲಯದಿಂದ ಬಿತ್ತರವಾಗುವ ಕಾರ್ಯಕ್ರಮಗಳನ್ನು ಆಲಿಸಿದಿರಿ. ನಾಳೆ ಬೆಳಗಿನ ಪ್ರಸಾರ ಕಾರ್ಯ 5:55 ಆರಂಭವಾಗುವುದು. ಇನ್ನು ಮುಂದೆ FM 103 MHz ಕಂಪನಾಂಕಗಳಲ್ಲಿ FM ಗೋಲ್ಡ್ ಕಾರ್ಯಕ್ರಮಗಳನ್ನು ದಿಲ್ಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳುವಿರಿ. ಇನ್ನು ಡಾಕ್ಟರ್ ನವೀನ್ ಶಾಸ್ತ್ರಿ ಪುರಾಣಿಕರಿಗೆ ಅನುಮತಿಯನ್ನು ನೀಡಿ ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಶುಭ.